ಪ್ರೀತಿಯ ಜನಧ್ವನಿ ಕೇಳುವರಿಗೆಲ್ಲ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಆತ್ಮೀಯರೇ, ಇಂದು 2026ನೇ ಇಸವಿಯ ಮೇ ತಿಂಗಳ 27ನೇ ತಾರೀಕಿನ ಬುಧವಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿವೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಇಂದು ಬೆಳಿಗ್ಗೆ 6:54 ಕರುನಾಳು ಬಾಬೆಳಕೆ ಕಾರ್ಯಕ್ರಮ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ, 7:25 ಜ್ಞಾನಸುಧ, 7:35 ವಾರ್ತೆಗಳು, 7:45 ದಿವ್ಯಾಂಗದೀಪ್ತಿ ಕಾರ್ಯಕ್ರಮ, 8:15 ಶುಭಾಶಯ ಕಾರ್ಯಕ್ರಮ, 8:21 ಆಸ್ಪತ್ರೆಯ ವೈದ್ಯರ ಪ್ರಕಟಣೆ, 8:23 ಬೆಳೆ ಬೆಲೆ, 8:25 ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ, 8:35 ಗೀತಾ ಸುನಾದ, 8:45 ನಂಗಕಾಡು ನಂಗಜನ ಕಾರ್ಯಕ್ರಮ, 9:20 ಆರೋಗ್ಯದಂಗಳ, 9:50 ಯುವಚೇತನ ಕಾರ್ಯಕ್ರಮ, 10:20 ಗಾನಗಂಧರ್ವ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡು ಹಸೆ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆತ್ಮೀಯರೇ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಬಿತ್ತರಗೊಳ್ಳುತ್ತಿವೆ.

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗೀರವರು ಪ್ರಸ್ತುತಪಡಿಸುವಂತಹ ಕರುನಾಳು ಬಾಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಅಂದೊಡ್ಡ ಗುಡಿಸ್ಲು ಹೆಂಡತಿ ಮಕ್ಕಳ ಜೊತೆಗೆ ಆರಾಮಾಗಿದ್ದಾನೆ. ಅವನೇ ಕೆಲವು ಸಾಕೊಂಡಿದ್ದ, ಒಂದು ಕೋಳಿ, ಒಂದು ಕುರಿ, ಒಂದು ಹಸು, ಆ ಮೂರು ಇತ್ತು ಮನೆಯಲ್ಲಿ. ಆ ರೈತನ ಮನೆಯಲ್ಲಿ ಎರಡು ಇಲಿಗಳು ಸೇರ್ಕೊಂಡ್ಬಿಟ್ಟಿದ್ದಾವೆ, ದಂಪತಿಗಳು ಸೇರ್ಕೊಂಡ್ಬಿಟ್ಟಿದ್ದ. ಅವೇನು ಮಾಡ್ತವೆ, ರೈತ ಶೇಖರಿಸಿಟ್ಟಂಥ ಕಾಳು ಕಡ್ಡಿಗಳನ್ನು, ಅವನ ಬಟ್ಟೆಗಳನ್ನು ಮಾರಿಟ್ಟು ಅಡುಗೆಯನ್ನು ತಿಂದು ತಿಂದು ತಿಂದು ಹಾಯಾಗಿದ್ದು ಗಂಡ ಹೆಂಡತಿ ಎರಡು ಇಲಿಗಳು. ಅವನು ರೈತ ಅಂದ, ಈ ಇಲಿಗಳ ಹಾವಳಿ ಭಾಳ ಜಾಸ್ತಿ ಆಯಿತು, ಇವನೇನಾದರೂ ಮಾಡಿ ನಾಶ ಮಾಡಬೇಕು ಅಂತ ಹೇಳಿ ಈ ಸಲ ಸಂತೆಗೆ ಹೋದಾಗ ಒಂದು ಇಲಿ ಬಲೆ ತೊಗೊಂಬಂದ. ಇಲಿ ಬಲೆ ತಂದು ಹೆಂಡತಿಗೆ ಹೇಳ್ತಾ ಇದ್ದ, ಬಲೆ ಹೆಂಗೆ ಕೆಲಸ ಮಾಡ್ತದೆ ಗೊತ್ತಾ, ನೋಡು ಒಂದು ಬೋಂಡ ಕರಿ, ಚೆನ್ನಾಗಿ ಕರೆದು ಈ ಬಲೆಯಲ್ಲಿ ಹೀಗಿಡು, ಬೋಂಡ ಇದೆಯಲ್ಲ ಅದ್ರ ವಾಸನೆಗೆ ಇಲಿ ಬರ್ತದೆ, ಅದನ್ನು ಬಂದು ಆ ಬೋಂಡ ಮುಟ್ಟಿತು ಅಂತ ಇಟ್ಕೊ, ಇದು ಪಟ್ ಅಂತ ಹಾರಿ ಬಿದ್ದು ಇಲಿಯನ್ನು ಕೊಂದೇ ಬಿಡ್ತದೆ ಅಂತ ಹೆಂಡತಿಗೆ ಹೇಳ್ತಾ ಇದ್ದ. ಅದನ್ನು ಮರೆಯಲ್ಲಿ ನಿಂತ್ಕೊಂಡು ಕೇಳಿಸ್ತಲ್ಲ ಇಲಿಗೆ ಗಾಬರಿ ಆಗ್ಬಿಡ್ತು, ಅಯ್ಯೋ ಅಯ್ಯೋ ಅಯ್ಯೋ ನನ್ನ ಕೊಂದೇ ಬಿಡ್ತಾನೆ ಇವನು ಅಂತ ಹೇಳಿ ಓಡಿ ಹೋಗಿ ಹೆಂಡತಿಗೆ ಹೇಳ್ತಂತೆ, ನೋಡು ಆ ಬಲೆ ಇದೆಯಲ್ಲ ನಮ್ಮನ್ನು ಕೊಲೋಗ್ ತಂದದ್ದು, ಅದ್ರ ಹತ್ರ ಹೋಗ್ಬೇಡ, ಮುಟ್ಲೇಬೇಡ ಅದನ್ನು, ಏನಾದರೂ ಮುಟ್ಬೇಡ. ಆದರೂ ಭಯ, ಹೋಗಿ ಯಾರ ಮುಂದೆ ಹೇಳ್ಕೋಬೇಕಲ್ಲ, ಕೋಳಿ ಮುಂದೆ ಗೋಳ್ ಹೇಳ್ಕೊಂತಂತೆ, ಅಕ್ಕ ನೋಡು ಎಂಥ ಅನ್ಯಾಯ, ನಾನೇನು ತೊಂದರೆ ಮಾಡಿದ್ದೆ ಯಜಮಾನನಿಗೆ, ಬಲೆ ತಂದಿದ್ದ ನಾನು ಕೊಲ್ಲೋದಕ್ಕೆ ಅಂತ. ಕೋಳಿ ಹೇಳ್ತಂತೆ, ನಾನೇನು ಮಾಡಲಪ್ಪ, ನಿನ್ನ ಸಮಸ್ಯೆ, ನನಗೇನು ತೊಂದರೆ ಇಲ್ಲಲ್ಲ ಅಂತ ಹೇಳಿ ಗೋಣೆ ಎತ್ತಿ ಅಹಂಕಾರದಿಂದ ಹೋಗ್ಬಿಡ್ತು. ಅಯ್ಯೋ ಇನ್ನೇನು ಮಾಡಲಿ ಅಂದ್ಕೊಂಡು ಇಲಿ ಓಡಿ ಓಡಿ ಕುರಿ ಹತ್ರ ಬಂತು. ಕುರಿಯಣ್ಣ ಕುರಿಯಣ್ಣ, ಈ ಮನೆಯಲ್ಲಿ ಏನಾಗ್ತಿದೆ ಗೊತ್ತಾ ನಿನಗೆ, ಅನ್ಯಾಯ ಏನಾಗ್ತಿದೆ, ಬಲೆ ತಂದಿದ್ದಾನೆ ಯಜಮಾನ ನನ್ನ ಕೊಲ್ಲೋದಕ್ಕೆ, ಬಲೆ ಹಾಕೊಂಡ್ಬಿಡ್ತಾನಂತೆ. ಮೊದಲೇ ಕುರಿಯೋದು ದೀರ್ಘ ನೋಟಿಸ್ರು ಬಿಟ್ಟು, ನನಗೇನು ಗೊತ್ತಾಗತ್ತಪ್ಪ, ಆದದ್ದಾಗಲಿ ನನಗಂತೂ ಏನು ತೊಂದರೆ ಇಲ್ವಾ, ನೀನು ಹುಷಾರಾಗಿರು ಅಂತ ತಲೆ ತಗ್ಸಿ ಹೊಂಟೆ ಬಿಡ್ತು. ಇಲಿ ಹಸುವಿನ ಕಡೆ ಬಂತು, ಅತ್ತೇ ಬಿಡ್ತು, ಅಮ್ಮ ಹಸು ನಾನು ಏನು ಮಾಡಲಿ ಹೇಳಿ, ಈಗ ಈ ಪರಿಸ್ಥಿತಿ ಇದೆ, ಯಜಮಾನ ನಾನು ಕೊಲ್ಲಬೇಕು ಅಂತ ಬಲೆ ತಂದಿದ್ದಾನೆ. ಹಸು ಬಾಯಿ ಆಡಿಸಿ ಕೇಳ್ತು, ನಾನೇನಪ್ಪ ಮಾಡಲಿ, ನನಗಂತೂ ಏನು ತೊಂದರೆ ಇಲ್ವಾ ಬಲೆಯಿಂದ, ಸಮಸ್ಯೆ ನಿಂದು, ಹತ್ತಿರ ಹೋಗ್ಬೇಡ ನೋಡ್ಕೊಂಡಿರು ಅಂತ ಮಲ್ಕೊಂಡ್ಬಿಡ್ತು. ಪಾಪ ಇಲಿ ದಂಪತಿಗಳ ನಿದ್ದೆನೆ ಇಲ್ಲ, ಇಬ್ಬರು ಕೈ ಹಿಡ್ಕೊಂಡು ಕೂತ್ಕೊಂಡಿದ್ದಾವೆ. ಮಧ್ಯರಾತ್ರಿ 12 ಗಂಟೆ ಆಗಿರಬೇಕು, ಠಪ್ ಅಂತ ಬಲೆ ಸಪ್ಪಳಾಯ್ತು. ಇಲಿ ದಂಪತಿಗಳು ಪಟ್ಪಟ್ಟ ಕೈ ಹಿಡ್ಕೊಂಡು, ಇಬ್ರು ಬದುಕಿದ್ದೀವಲ್ಲ ಅಂತ, ಇಬ್ರು ಬದುಕಿದ್ದಾರೆ. ರೈತನ ಹೆಂಡತಿಗೆ ಎಚ್ಚರಾಯ್ತು, ಹಾಗಾದ್ರೆ ಬಲೆಯಲ್ಲಿ ಇಲಿ ಬಿದ್ದಿರಬೇಕು ನೋಡಬೇಕು ಅಂತ ಕಂದೀಲಿ ಹಿಡ್ಕೊಂಡು ಆ ಬಲೆ ಹತ್ರ ಬಂದು. ದುರ್ದೈವ ಬಲೆಯಲ್ಲಿ ಇಲಿ ಸಿಕ್ಕಾಕೊಳ್ಳಿಲ್ಲ, ಎರಡು ಒಳಗೆ ಇದಾವಲ್ಲ, ಸಿಕ್ಕದ್ದು ನಾಗ ಹಾವು. ಅದ್ರ ಬಾಲ ಬಲೆಯಲ್ಲಿ ಸಿಕ್ಕಿ ಒದ್ದಾಡ್ತಾ ಇದೆ, ಹಾವು ಕೋಪದಲ್ಲಿ ಹೆಡೆ ಅಲ್ಲಾಡಿಸ್ತಾ ಇದೆ. ರೈತನ ಹೆಂಡತಿ ಹತ್ರ ಹೋದ ತಕ್ಷಣ ಜೋರಾಗಿ ಕಚ್ಚಿಬಿಡ್ತು, ಮನೆಯಲ್ಲಿ ಕೋಲಾಹಲ. ವೈದ್ಯನ ಕರ್ಕೊಂಬಂದ ರೈತ ಓಡಿ ಬಂದ, ಅವನೇನೇನು ಔಷಧಿ ಕೊಟ್ಟ, ಔಷಧಿ ಜೊತೆಗೆ ನಿನ್ನ ಹೆಂಡತಿಗೆ ಕೋಳಿ ಸಾರು ಕೊಡು ಅಂದ. ಕೋಳಿ ಸಾರು ಕೊಡು ಅಂದ, ಮನೆಯಲ್ಲಿತ್ತಲ್ಲ ಕೋಳಿ, ಅದು ಸಾರಾಗಿ ಹೋಯ್ತು. ಮತ್ತೆ ಹೆಂಡತಿ ಹಾವು ಕಡಿಸ್ಕೊಂಡು ಮಲ್ಕೊಂಡಿದ್ದಾಳಲ್ಲ, ಆಕೆ ನೋಡೋದಕ್ಕೆ ಅನೇಕ ನೆಂಟರು ಬಂದರು, ಮತ್ತು ಅವ್ರಿಗೆಲ್ಲ ಆಹಾರ ಬೇಕಲ್ಲ, ದುಡ್ಡು ಎಲ್ಲಿದೆ ಅಂಬ ರೈತನ ಕಡೆ. ಪಾಪ ಕುರಿ ಕಟ್ಟಕನಿಗೆ ಮಾರಿದ, ಆ ದುಡ್ಡು ತಂದು ಅವ್ರ ನೆಂಟರನ್ನೆಲ್ಲ ಸಾಕಿದ. ಸ್ವಲ್ಪ ದಿವಸ ಮುಂದೆ ಒಂದು ವಾರಕ್ಕೆ ರೈತನ ಹೆಂಡತಿ ಸತ್ತೇ ಹೋದ್ಲು, ಅವಳು ಕ್ರಿಯಾಕರ್ಮ ಮಾಡಬೇಕಲ್ಲ, ಆ ಖರ್ಚಿಗೆ ಹಸು ಮಾರಾಟ ಆಯಿತು. ನೋಡಿ ಹೇಗಿದೆ ಅಂತ, ಬಲೆ ತಮ್ಮ ಸಮಸ್ಯೆ ಅಲ್ಲ ಅಂದ್ಕೊಂಡಂಥ ಕೋಳಿ ಕುರಿ ಹಸು ಎಲ್ಲ ತೊಂದರೆಗೀಡಾದವು. ಮತ್ತೊಬ್ಬರ ಸಮಸ್ಯೆ ನಮ್ಮ ಸಮಸ್ಯೆ ಅಲ್ಲ ಅಂತ ನಿರಾಳವಾಗಿದ್ದರೆ, ಉದಾಸೀನ ಮಾಡಿದರೆ, ಒಂದಿಲ್ಲ ಒಂದು ದಿವಸ ಅದು ನಮ್ಮನ್ನು ಮೆಟ್ಕೊಳ್ಳುತ್ತೆ. ಸಮಾಜದಲ್ಲಿ ಆದಂಥ ಯಾವುದೇ ಸಮಸ್ಯೆ ಅದು ನಮಗೂ ಆಗಬಹುದು ಅಂತ ಎಚ್ಚರಿಕೆಯಿಂದ ನಾವು ಬದುಕಿದಾಗ ನಾವು ಆತಂಕಕ್ಕೆ ಒಳಗಾಗೋದು ಕಮ್ಮಿ ಆಗ್ತದೆ.

0: ಪ್ರಿಯ ಕೇಳುಗರೇ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗೀರವರು ಪ್ರಸ್ತುತಪಡಿಸಿದಂತಹ ಕರುಣಾಳು ಬಾಬೆಳಕೆ ಕಾರ್ಯಕ್ರಮ ಬಿತ್ತರಗೊಂಡಿತ್ತು.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 27/5/2026 ಬುಧವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರತ್ಚಂದ್ರರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು,

ನಾಲ್ಕು ಗಂಟೆಗಳು ತುರ್ತು ಚಿಕಿತ್ಸಾ ಸೇವೆಯು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663618. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ₹85, ಪೆನ್ಸಿಲ್ ಬೀನ್ಸ್ ₹85, ಮೆಣಸಿನಕಾಯಿ ₹35, ಸೌತೆಕಾಯಿ ₹16, ಎಂಸಿ ₹4, ಸುನಾಮಿ ₹4, ಎಳವನ ₹4, ಗುಂಡು ಬದನೆಕಾಯಿ ₹23, ಕುಂಬಳಕಾಯಿ ₹12, ಹೀರೆಕಾಯಿ ₹15, ಪಡವಲಕಾಯಿ ₹12, ತೊಂಡೆಕಾಯಿ ₹10, ಆಗಲಕಾಯಿ ₹28, ಕಾಲಿಫ್ಲವರ್ ₹23, ಪೈರ್ ₹33, ದಪ್ಪ ಮೆಣಸಿನಕಾಯಿ ₹36, ಸೋರೆಕಾಯಿ ₹4, ಬದನೆಕಾಯಿ ₹25, ಕೋಸು ₹25, ಸೀಮೆ ಬದನೆಕಾಯಿ ₹32, ಬಜ್ಜಿ ಮೆಣಸಿನಕಾಯಿ ₹45, ₹45, ಬೆಂಡೆಕಾಯಿ ₹10, ಟೊಮೊಟೊ ₹32. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಜನಧ್ವನಿ. ನಮಸ್ಕಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಶಿಕ್ಷಣವು ಸಂಸ್ಕೃತಿ ಸೇವೆ, ತಾಂತ್ರಿಕ ಅಭಿವೃದ್ಧಿ ಮತ್ತು ರಾಷ್ಟ್ರ ನಿರ್ಮಾಣದ ಹೊಸ ಪ್ರಜ್ಞೆಯ ಆರಂಭ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಕೃಷಿ ನಾವೀನ್ಯತೆ ಹಾಗೂ ಕೃಷಿ ಉದ್ಯಮಶೀಲತೆ ಕ್ಷೇತ್ರಗಳಲ್ಲಿ ದೇಶದಲ್ಲೇ ಕರ್ನಾಟಕ ಪ್ರಮುಖ, ಸಚಿವ ಎನ್ ಚಲುವರಾಯಸ್ವಾಮಿ. ರಾಜ್ಯದಲ್ಲಿ ತೆರವಾಗಲಿರುವ ವಿಧಾನ ಪರಿಷತ್ ಸ್ಥಾನಗಳಿಗೆ ಜೂನ್ 18 ಚುನಾವಣೆ ಘೋಷಣೆ. ಏರುತ್ತಿರುವ ರಾಜ್ಯ ಸರ್ಕಾರದ ಸಾಲದ ಪ್ರಮಾಣ, ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ. ಧಾರವಾಡ ಪ್ರತ್ಯೇಕ ನಗರ ಪಾಲಿಕೆಗೆ ರಾಜ್ಯಪಾಲರ ಅಂಕಿತ, ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸಂತಸ. ವಾರ್ತೆಗಳ ವಿವರ: ಶಿಕ್ಷಣವು ಸಂಸ್ಕೃತಿ ಸೇವೆ, ತಾಂತ್ರಿಕ ಅಭಿವೃದ್ಧಿ ಮತ್ತು ರಾಷ್ಟ್ರ ನಿರ್ಮಾಣದ ಹೊಸ ಪ್ರಜ್ಞೆಯ ಆರಂಭ ಸೂಚಿಸುತ್ತದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಶಮನೇವಾಡಿ ಗ್ರಾಮದಲ್ಲಿ ರಾಷ್ಟ್ರೀಯ ಸಂತ ಆಚಾರ್ಯ 108 ಗುಣಧರ ನಂದಿ ಮಹಾರಾಜರ ನೇತೃತ್ವದಲ್ಲಿ ಎಜಿಎಂ ಇಂಜಿನಿಯರಿಂಗ್ ಕಾಲೇಜು ಉದ್ಘಾಟನೆ ಹಾಗೂ 151 ಭಗವಾನ್ ಪಾರ್ಶ್ವನಾಥ ಮೂರ್ತಿಯ ಪ್ರತಿಷ್ಠಾಪನೆಯ ಭೂಮಿ ಶುದ್ಧೀಕರಣ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು

0: ಮಾತನಾಡಿದರು. ರಾಷ್ಟ್ರೀಯ ಸಂತ ಆಚಾರ್ಯ ಗುಣಧರನಂದಿ ಮಹಾರಾಜರು ಮಾನವೀಯತೆ, ಶಾಂತಿ, ಕರುಣೆ ಮತ್ತು ಸಾಮಾಜಿಕ ಜಾಗೃತಿಗೆ ದೈವಿಕ ಸ್ಫೂರ್ತಿಯಾಗಿದ್ದರು. ಅವರ ಇಡೀ ಜೀವನ ತ್ಯಾಗ, ತಪಸ್ಸು, ಧ್ಯಾನ ಮತ್ತು ಸಾರ್ವಜನಿಕ ಕಲ್ಯಾಣಕ್ಕೆ ಮೀಸಲಾಗಿದೆ. ಸಮಾಜಕ್ಕೆ ಆಧ್ಯಾತ್ಮಿಕ ಸಂದೇಶವನ್ನು ನೀಡುವ ಜೊತೆಗೆ ಶಿಕ್ಷಣ, ಸೇವೆ ಮತ್ತು ಸಂಸ್ಕೃತಿಯ ಮೂಲಕ ಬಲಿಷ್ಠ ಭಾರತವನ್ನು ನಿರ್ಮಿಸುವ ಸಂದೇಶ ನೀಡಿದ್ದಾರೆ ಎಂದು ತಿಳಿಸಿದರು. ಸಮಾಜದಲ್ಲಿ ನೈತಿಕತೆ ಬೆಳೆಸುವ ಶಿಕ್ಷಣ ವ್ಯವಸ್ಥೆ ಅವಶ್ಯವಾಗಿದ್ದು ಜ್ಞಾನದೊಂದಿಗೆ ಮೌಲ್ಯಗಳ ಸಂಯೋಜನೆ ಅತ್ಯಗತ್ಯ ಎಂದು ಅವರು ಪ್ರತಿಪಾದಿಸಿದರು. ಕರ್ನಾಟಕ ಕೃಷಿ ನಾವೀನ್ಯತೆ, ಕೃಷಿ ಉದ್ಯಮಶೀಲತೆ ಹಾಗೂ ಸುಸ್ಥಿರ ಕೃಷಿ ಕ್ಷೇತ್ರಗಳಲ್ಲಿ ದೇಶದಲ್ಲೇ ಪ್ರಮುಖ ರಾಜ್ಯವಾಗಿ ಗುರುತಿಸಿಕೊಂಡಿದೆ ಎಂದು ಕೃಷಿ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಬೆಂಗಳೂರು ಜಿಕೆವಿಕೆ ಆವರಣದಲ್ಲಿ ನಡೆದ ಅಗ್ರಿ ಸ್ಟಾರ್ಟ್ಅಪ್ ಕಾನ್ಕ್ಲೇವ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅವರು, ಕೃಷಿ ಕ್ಷೇತ್ರದ ನವೀನತೆ, ತಂತ್ರಜ್ಞಾನ ಆಧಾರಿತ ಬೆಳವಣಿಗೆ ಹಾಗೂ ಭವಿಷ್ಯದ ಕೃಷಿ ದಿಕ್ಸೂಚಿಗಳ ಕುರಿತು ಮಾತನಾಡಿದರು. ರಾಜ್ಯದಲ್ಲಿರುವ ಪ್ರಮುಖ ಕೃಷಿ ವಿಶ್ವವಿದ್ಯಾನಿಲಯಗಳು, ಸಂಶೋಧನಾ ಸಂಸ್ಥೆಗಳು, ಸ್ಟಾರ್ಟ್ಅಪ್ಗಳು, ಇನ್ಕ್ಯುಬೇಷನ್ ಕೇಂದ್ರಗಳು ಹಾಗೂ ಪ್ರಗತಿಪರ ರೈತರ ಬಲಿಷ್ಠ ಜಾಲವು ತಂತ್ರಜ್ಞಾನ ಆಧಾರಿತ ಕೃಷಿ ಪರಿವರ್ತನೆಗೆ ಬಲ ನೀಡುತ್ತಿದೆ ಎಂದು ತಿಳಿಸಿದರು. ಇಂದಿನ ಯುವಕರು ಹಾಗೂ ಕೃಷಿ ಪದವೀಧರರು ಕೇವಲ ಉದ್ಯೋಗ ಹುಡುಕುವವರಾಗದೆ ಉದ್ಯೋಗ ಸೃಷ್ಟಿಕರ್ತರಾಗಬೇಕು ಎಂಬುದು ಕಾಲದ ಅಗತ್ಯ ಎಂದು ಸಚಿವರು ಅಭಿಪ್ರಾಯಪಟ್ಟರು. ಜೂನ್ 26ರಂದು ತೆರವಾಗಲಿರುವ ಪರಿಷತ್ನ 7 ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣೆ ಘೋಷಣೆಯಾಗಿದೆ. ಕಾಂಗ್ರೆಸ್ನ 3, ಬಿಜೆಪಿಯ 3, ಜೆಡಿಎಸ್ನ 1 ಸದಸ್ಯರ ಅವಧಿ ಜೂನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಜೂನ್ 1ರಂದು ಅಧಿಸೂಚನೆ ಪ್ರಕಟಗೊಳ್ಳಲಿದ್ದು ನಾಮಪತ್ರ ಸಲ್ಲಿಕೆಗೆ ಜೂನ್ 8 ಕೊನೆಯ ದಿನ. ಜೂನ್ 9ರಂದು ನಾಮಪತ್ರ ಪರಿಶೀಲನೆ ನಡೆಯಲಿದ್ದು ನಾಮಪತ್ರ ಹಿಂಪಡೆಯಲು ಜೂನ್ 11ರಂದು ಕೊನೆಯ ದಿನವಾಗಿದೆ. ಮತದಾನ ಜೂನ್ 18ರಂದು ನಡೆಯಲಿದ್ದು ಅಂದೇ ಫಲಿತಾಂಶ ಪ್ರಕಟಗೊಳ್ಳಲಿದೆ. ಬಿಕೆ ಹರಿಪ್ರಸಾದ್, ನಾಜೀರ್ ಅಹಮದ್, ತಿಪ್ಪಣ್ಣ, ಪ್ರತಾಪ್ ಸಿಂಹ ನಾಯಕ್, ಎನ್ ನಾಗರಾಜು, ಸುನೀಲ್ ವಲ್ಯಾಪುರೆ ಮತ್ತು ಗೋವಿಂದ್ ರಾಜು ಅವರ ಅಧಿಕಾರಾವಧಿ ಜೂನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಗದಗ ಜಿಲ್ಲೆಯಲ್ಲಿ 2025-26ನೇ ಸಾಲಿನ ಮುಖ್ಯಮಂತ್ರಿಗಳ ಮೂಲಸೌಕರ್ಯ ಅಭಿವೃದ್ಧಿ ಕಾರ್ಯಕ್ರಮ ಯೋಜನೆಯಡಿ ಕೈಗೆತ್ತಿಕೊಳ್ಳಲಾಗಿರುವ ಕಾಮಗಾರಿಗಳು 4 ತಿಂಗಳೊಳಗೆ ಪೂರ್ಣಗೊಳ್ಳಲಿದ್ದು, ರಸ್ತೆ ಅಭಿವೃದ್ಧಿ ಕಾರ್ಯಗಳನ್ನು ಗುಣಮಟ್ಟದಿಂದ ಪೂರ್ಣಗೊಳಿಸುವಂತೆ ಕಾನೂನು, ಸಂಸದೀಯ ವ್ಯವಹಾರಗಳು ಹಾಗೂ ಪ್ರವಾಸೋದ್ಯಮ ಖಾತೆ ಹಾಗೂ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ಅಧಿಕಾರಿಗಳಿಗೆ ಹಾಗೂ ಗುತ್ತಿಗೆದಾರರಿಗೆ ಸೂಚಿಸಿದ್ದಾರೆ. ಗದಗ ಬೆಟಗೇರಿ ನಗರದ 3 ವಿಭಾಗಗಳಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಸಾರ್ವಜನಿಕರ ಅನುಕೂಲಕ್ಕಾಗಿ ಕೈಗೆತ್ತಿಕೊಳ್ಳಲಾಗುತ್ತಿರುವ ರಸ್ತೆ ಕಾಮಗಾರಿಗಳು ದೀರ್ಘಕಾಲ ಬಾಳಿಕೆ ಬರುವಂತಾಗಬೇಕು. ಕಾಮಗಾರಿಯ ಪ್ರತಿಯೊಂದು ಹಂತದಲ್ಲೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ನಿಗಾ ವಹಿಸಬೇಕು. ಗುಣಮಟ್ಟದಲ್ಲಿ ಯಾವುದೇ ರಾಜಿಯಾಗಬಾರದು ಎಂದು ಸಚಿವ ಎಚ್ಕೆ ಪಾಟೀಲ್ ತಿಳಿಸಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯ ಸರ್ಕಾರದ ಸಾಲದ ಪ್ರಮಾಣ 7 ಲಕ್ಷ ಕೋಟಿ ರೂಪಾಯಿ ದಾಟುತ್ತಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರ ತ್ಯಜಿಸುವ ವೇಳೆಗೆ ಅದು 10 ಲಕ್ಷ ಕೋಟಿ ತಲುಪಲಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಹಾಸನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೆಸಿ ರೆಡ್ಡಿ ಕಾಲದಿಂದ ಬಸವರಾಜ ಬೊಮ್ಮಾಯಿ ಸರ್ಕಾರದವರೆಗೆ ಒಟ್ಟು ಶೇಕಡ 47ರಷ್ಟು ಸಾಲ ಮಾಡಲಾಗಿತ್ತು. ಆದರೆ ಕಳೆದ 3 ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರವೇ ಶೇಕಡ 53ರಷ್ಟು ಸಾಲ ಮಾಡಿದೆ ಎಂದು ಟೀಕಿಸಿದರು. ಬಿಜೆಪಿ ಸರ್ಕಾರ ಆದಾಯದ ಆಧಾರದ ಮೇಲೆ ಬಡವರಿಗೆ ಯೋಜನೆಗಳನ್ನು ಜಾರಿಗೆ ತಂದಿತ್ತು. ಆದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕಾಗಿ ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿ ಈಗ ಅವುಗಳನ್ನು ಸಮರ್ಪಕವಾಗಿ ನೀಡಲು ವಿಫಲವಾಗಿದೆ ಎಂದು ದೂರಿದರು. ಸರ್ಕಾರದ ಖಜಾನೆ ಖಾಲಿಯಾಗಿರುವ ಕಾರಣ ಬಿಪಿಎಲ್ ಕಾರ್ಡ್ ರದ್ದುಪಡಿಸಲು ಸರ್ಕಾರ ಮುಂದಾಗಿದೆ. ಬಡವರ ಅನ್ನಕ್ಕೂ ಕತ್ತರಿ ಹಾಕಲು ಹೊರಟಿದೆ ಎಂದು ಅವರು ಆರೋಪಿಸಿದರು. 43 ವರ್ಷಗಳ ನಂತರ ಮತ್ತೆ ಧಾರವಾಡಕ್ಕೆ ನಗರ ಪಾಲಿಕೆ ದಕ್ಕಿದ್ದು ಅತ್ಯಂತ ಹೆಮ್ಮೆಯ ಸಂಗತಿ ಎಂದು ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯಾಧ್ಯಕ್ಷ ಬಸವಪ್ರಭು ಹೊಸಕೇರಿ ಹೇಳಿದ್ದಾರೆ. ರಾಜ್ಯಪಾಲರು ಧಾರವಾಡ ಪ್ರತ್ಯೇಕ ನಗರ ಪಾಲಿಕೆ ಪ್ರಸ್ತಾವನೆಗೆ

0: ಅನುಮೋದನೆ ನೀಡಿರುವ ವಿಷಯ ತಿಳಿದು ಕರ್ನಾಟಕ ವಿದ್ಯಾವರ್ಧಕ ಸಂಘ ತುರ್ತು ಕಾರ್ಯಕಾರಿ ಸಮಿತಿ ಸಭೆ ನಡೆಸಿ ಸರ್ಕಾರಕ್ಕೆ, ರಾಜ್ಯಪಾಲರಿಗೆ ಹಾಗೂ ಅವಳಿ ನಗರದ ಜನಪ್ರತಿನಿಧಿಗಳಿಗೆ ಕೃತಜ್ಞತೆ ಸಲ್ಲಿಸಿತು. ವಿಶೇಷವಾಗಿ 11 ದಿನಗಳ ಕಾಲ ಸತ್ಯಾಗ್ರಹ ನಡೆಸಿರುವ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟ ಸಮಿತಿ ಹಾಗೂ ವಿವಿಧ ಸಂಘಟನೆಗಳು ನಡೆಸಿದ ಹೋರಾಟ ಮತ್ತು ಪ್ರಯತ್ನ ಅಭಿನಂದನೀಯವಾದದ್ದು, ಧಾರವಾಡದ ಜನತೆಯ ಬೇಡಿಕೆಗೆ ಮನ್ನಣೆ ಸಿಕ್ಕಿದ್ದು ಅತ್ಯಂತ ಹರ್ಷ ತಂದಿದೆ ಎಂದರು. ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಪಶ್ಚಿಮ ಘಟ್ಟದ ಜೀವವೈವಿಧ್ಯ, ಅರಣ್ಯ, ಪರಿಸರ ಕುರಿತು ಈವರೆಗೆ ನಡೆದಿರುವ ಸಂಶೋಧನೆಗಳು ಹಾಗೂ ಅಧ್ಯಯನಗಳ ಬಗ್ಗೆ ರಾಜ್ಯ ಮಟ್ಟದ ಕಾರ್ಯಾಗಾರ ಕಾಳಿ ಬೇಡ್ತಿ ಕಣಿವೆಗಳ ಮಧ್ಯೆ ಯಲ್ಲಾಪುರದಲ್ಲಿ ಇಂದು ಆಯೋಜಿತವಾಗಿದೆ ಎಂದು ವೃಕ್ಷಲಕ್ಷ ಆಂದೋಲನ ಕರ್ನಾಟಕ ಅಧ್ಯಕ್ಷ ಅನಂತ ಹೆಗಡೆ ಅಶೀಸರ ತಿಳಿಸಿದ್ದಾರೆ. ರಾಜ್ಯ ಜೀವವೈವಿಧ್ಯ ಮಂಡಳಿ, ತಾಲೂಕು ಪಂಚಾಯತ್ ಜೀವವೈವಿಧ್ಯ ಸಮಿತಿ ಯಲ್ಲಾಪುರ ಇವರು ವೃಕ್ಷಲಕ್ಷ ಆಂದೋಲನದ ಸಹಯೋಗದಲ್ಲಿ ಕಾರ್ಯಾಗಾರ ಏರ್ಪಡಿಸಲಾಗಿದೆ. ಅಂತಾರಾಷ್ಟ್ರೀಯ ಜೀವವೈವಿಧ್ಯ ದಿನಾಚರಣೆ ಅಂಗವಾಗಿ ನಡೆಯುವ ಕಾರ್ಯಾಗಾರ ಈವರೆಗಿನ ಹಲವು ಅಧ್ಯಯನ ವರದಿಗಳು, ಶಿಫಾರಸು ಇವುಗಳನ್ನು ಆಧರಿಸಿ ಸರ್ಕಾರ ಕೈಗೊಂಡ ಕ್ರಮಗಳ ಬಗ್ಗೆ ಚರ್ಚಿಸಲಿದೆ. ಅತಿ ಹೆಚ್ಚು ರಾಸಾಯನಿಕ ಬಳಸಿ ಕೃಷಿ ಮಾಡುವುದರಿಂದ ಮಣ್ಣಿನ ಫಲವತ್ತತೆ ಬೇಗ ಕಡಿಮೆಯಾಗುತ್ತದೆ ಎಂದು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಾವಯವ ಕೃಷಿಕ ಚಂದ್ರಶೇಖರ್ ನಾರಾಯಣಪುರ್ ಹೇಳಿದ್ದಾರೆ. ಚಿಕ್ಕಮಗಳೂರು ತಾಲೂಕಿನ ಮುಗ್ದೇಹಳ್ಳಿ ಗ್ರಾಮದಲ್ಲಿ ನಡೆದ ಆರೋಗ್ಯಕರ ಭವಿಷ್ಯಕ್ಕಾಗಿ ಸಾವಯವ ಕೃಷಿ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ನಮ್ಮ ದೇಶದಲ್ಲಿ ಯಥೇಚ್ಛವಾಗಿ ರಾಸಾಯನಿಕ ಬಳಸಿ ಬೆಳೆಗಳನ್ನು ಬೆಳೆಯುತ್ತಿರುವುದರಿಂದ ಸಣ್ಣ ವಯಸ್ಸಿನಿಂದಲೇ ಮಧುಮೇಹ, ರಕ್ತದೊತ್ತಡ ಕಾಯಿಲೆ ಹಾಗೂ ಪೌಷ್ಟಿಕಾಂಶ ಕೊರತೆಯಿಂದ ಅಂಗಾಂಗಗಳು ಹಾನಿಗೆ ತುತ್ತಾಗುತ್ತಿರುವ ಪ್ರಕರಣಗಳು ಕೇಳಿಬರುತ್ತಿವೆ. ಇದೇ ರೀತಿ ಮಣ್ಣಿಗೆ ವಿಷ ಉಣಿಸಿದರೆ ಭಾರತ 2042 ಹೊತ್ತಿಗೆ ಮಣ್ಣಿನ ಸತ್ವ ಕಳೆದುಕೊಳ್ಳಲಿದೆ ಎಂದು ವಿಶ್ವಸಂಸ್ಥೆ ಎಚ್ಚರಿಕೆ ನೀಡಿದೆ. ಈ ಬಗ್ಗೆ ರೈತರು ಜಾಗೃತರಾಗಬೇಕೆಂದು ಅವರು ಕರೆ ನೀಡಿದರು. ಕೋಲಾರ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ಹಾವಳಿಯನ್ನು ಬೇರು ಸಹಿತ ಕಿತ್ತುಹಾಕಲು ಜಿಲ್ಲಾಡಳಿತ ಕ್ರಮ ವಹಿಸಿದ್ದು, ನಗರ ಪ್ರದೇಶಗಳಲ್ಲಿನ ಖಾಲಿ ನಿವೇಶನಗಳಲ್ಲಿ ಗಾಂಜಾ ಗಿಡಗಳು ಕಂಡುಬಂದರೆ ನೇರವಾಗಿ ಆಯಾ ನಿವೇಶನಗಳ ಮಾಲೀಕರ ವಿರುದ್ಧವೇ ಕ್ರಿಮಿನಲ್ ಪ್ರಕರಣ ದಾಖಲಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದಾರೆ. ರಾಷ್ಟೀಯ ಮಾದಕ ವಸ್ತು ಸಮನ್ವಯ ಪೋರ್ಟಲ್ ಸಮಿತಿ ಸಭೆಯಲ್ಲಿ ಡ್ರಗ್ಸ್ ನಿಯಂತ್ರಣ ಕುರಿತು ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅವರು ಮಾತನಾಡಿದರು. ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ಪ್ರಧಾನಮಂತ್ರಿಯವರ 15 ಅಂಶಗಳ ಕಾರ್ಯಕ್ರಮಗಳನ್ನು ಕಾಲಮಿತಿಯೊಳಗೆ ತಲುಪಿಸಬೇಕು ಹಾಗೂ ಕಾರ್ಯಕ್ರಮದ ಪರಿಣಾಮಕಾರಿ ಅನುಷ್ಠಾನಕ್ಕೆ ಎಲ್ಲ ಇಲಾಖೆಯ ಅಧಿಕಾರಿಗಳು ಆದ್ಯತೆ ನೀಡಬೇಕು, ಯೋಜನೆಗಳ ಅನುಷ್ಠಾನದಲ್ಲಿ ಯಾವುದೇ ನಿರ್ಲಕ್ಷ್ಯ ಬೇಡ ಎಂದು ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಯು ನಿಸಾರ್ ಅಹಮದ್ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಜಿಲ್ಲಾ ಮಟ್ಟದ ಪ್ರಧಾನಮಂತ್ರಿಗಳ ಹೊಸ 15 ಅಂಶಗಳ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಿಕ್ಷಣವು ಸಂಸ್ಕೃತಿ ಸೇವೆ, ತಾಂತ್ರಿಕ ಅಭಿವೃದ್ಧಿ ಮತ್ತು ರಾಷ್ಟ್ರ ನಿರ್ಮಾಣದ ಹೊಸ ಪ್ರಜ್ಞೆಯ ಆರಂಭ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಕೃಷಿ ನಾವೀನ್ಯತೆ ಹಾಗೂ ಕೃಷಿ ಉದ್ಯಮಶೀಲತೆ ಕ್ಷೇತ್ರಗಳಲ್ಲಿ ದೇಶದಲ್ಲೇ ಕರ್ನಾಟಕ ಪ್ರಮುಖ, ಸಚಿವ ಎನ್ ಚಲುವರಾಯಸ್ವಾಮಿ. ರಾಜ್ಯದಲ್ಲಿ ತೆರವಾಗಲಿರುವ ವಿಧಾನ ಪರಿಷತ್ ಸ್ಥಾನಗಳಿಗೆ ಜೂನ್ 18 ಚುನಾವಣೆ ಘೋಷಣೆ. ಏರುತ್ತಿರುವ ರಾಜ್ಯ ಸರ್ಕಾರದ ಸಾಲದ ಪ್ರಮಾಣ, ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ. ಧಾರವಾಡ ಪ್ರತ್ಯೇಕ ನಗರ ಪಾಲಿಕೆಗೆ ರಾಜ್ಯಪಾಲರ ಅಂಕಿತ, ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸಂತಸ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 27 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: DVG ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

0: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ. ಸುಪ್ರಭಾತ. ಡಿ ವಿ ಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ, ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ. ಬೇರೈಸಿ ನಿಮಿಷ ನಿಮಿಷಕಂ,
1: ಬೇರೈಸಿ ನಿಮಿಷ ನಿಮಿಷಕಂ,
0: ಒಡಲ ಬಣ್ಣಗಳ,
1: ಒಡಲ ಬಣ್ಣಗಳ,
0: ತೋರಿ ಪೂಸರವಳ್ಳಿಯಂತೇನು,
1: ತೋರಿ ಪೂಸರವಳ್ಳಿಯಂತೇನು,
0: ಬೊಮ್ಮಂ
1: ಬೊಮ್ಮಂ,
0: ಪೂರ ಮೈದೋರೆ,
1: ಪೂರ ಮೈದೋರೆ,
0: ಎಂಬ ಕಪಟಿಯ,
1: ಎಂಬ ಕಪಟಿಯ,
0: ಅಂಶಾವತಾರದಿಂದಾರ್ಗೇನು ಮಂಕುತಿಮ್ಮ,
1: ಅಂಶಾವತಾರದಿಂದಾರ್ಗೇನು ಮಂಕುತಿಮ್ಮ.
0: ಸೊ ಈ ಪದ್ಯದಲ್ಲಿ ಪದಚ್ಛೇದ ಅಂತ ನಾವು ಮೊದಲನೆಯ ಇಂಟ್ರೊಡಕ್ಟರಿ ಸೆಷನ್ನಲ್ಲಿ ನಾನು ಹೇಳಿದ್ದೆ, ಅಂದರೆ ಯಾವ ಪದಗಳನ್ನು ಎಲ್ಲಿ ಬಿಡಿಸಬೇಕು ಅನ್ನೋದು. ಅದಕ್ಕೆ ಒಂದು ಸ್ವಾರಸ್ಯಕರವಾದಂಥ ಉದಾಹರಣೆ ಈ ಮುಕ್ತಕದ 3ನೇ ಮತ್ತು 4ನೇ ಸಾಲಿನಲ್ಲಿ ಬರುತ್ತೆ. ಅಲ್ಲಿ ನೋಡೋಣ, ಪೂರ ಮೈದೋರೆ ನೆಂಬ ಕಪಟಿಯ ಅಂಶಾವತಾರದಿಂದಾರ್ಗೇನು ಮಂಕುತಿಮ್ಮ ಅಂತ. ಸೊ ಅಲ್ಲಿ ಪೂರ್ತಿಯಾಗಿ ಓದಿದಾಗ ಪೂರ ಮೈದೋರೆ ನೆಂಬ ಕಪಟಿ ಅಂಶಾವತಾರದಿಂದಾರ್ಗೇನು ಮಂಕುತಿಮ್ಮ ಅಂತ ಬರುತ್ತೆ. ಸೊ ಅಲ್ಲಿ ಮೊದಲ 2 ಸಾಲುಗಳು ಇದ್ದಿದ್ರಲ್ಲಿ ಸುಲಭವಾಗಿದೆ. 3ನೇ ಸಾಲಿನಲ್ಲಿ ಪೂರ ಮೈದೋರೆನು ಎಂಬ ಆ ಕಪಟಿಯ ಅಂಶಾವತಾರದಿಂದ ಆರ್ಗೇನು ಅಂತ. ಹೀಗೆ ನಾವು ಪದಚ್ಛೇದವನ್ನು ಮಾಡ್ಕೊಳ್ಬೋದು. ಪದಗಳನ್ನು ಬಿಡಿಸ್ಕೊಂಡಾಗ ಅದು ಅರ್ಥ ಸುಲಭ ಆಗ್ತಾ ಹೋಗುತ್ತೆ. ಇದನ್ನೇ ನಾವು ಉಚ್ಚಾರಣೆಯ ಸಮಯದಲ್ಲೂ ಕೂಡ ಸ್ವಲ್ಪ ನೆನ್ಪಿಟ್ಕೊಂಡ್ರೆ ಪದ್ಯವನ್ನು ಜೋರಾಗಿ ಓದೋಕ್ಕೆ ಸುಲಭ. ಸೊ ಕಳೆದ ಸರ್ತಿ ಪದ್ಯದಲ್ಲಿ ನಾವು ನೋಡ್ದಂಗೆ ಭಗವಂತ ಎಲ್ಲರ ದೇಹದ ಎಲ್ಲರ ಒಳಗೂ ಹೊರಗೂ ಕೂಡ ಇದ್ದಾನೆ, ಆದರೆ ಅವನು ಬೇರೆ ಬೇರೆ ರೂಪದಲ್ಲಿ ಕಾಣಿಸ್ಕೊಳ್ತಾ ಇದ್ದಾನೆ. ಹಾಗಾಗಿ ಒಂದೇ ಇರೋಂತಹ ಆ ಏಕತೆಯ ಕುರುಹು ನಮಗೆಲ್ಲೂ ಕಾಣಿಸ್ತಾ ಇಲ್ಲ ಅಂತ ಡಿ ವಿ ಜಿಯವರು ಹೇಳಿದರು. ಅದಕ್ಕೆ ಇನ್ನೊಂದು ಸುಂದರವಾದಂಥ ಉದಾಹರಣೆ ಇಲ್ಲಿ ಕೊಡ್ತಾರೆ. ನಾವೆಲ್ಲ ಈ ಊಸರವಳ್ಳಿಯನ್ನು ನೋಡಿದ್ದೇವೆ. ಊಸರವಳ್ಳಿ ಅಂದರೆ ಅದರ ಇದೇನೆಂದರೆ ಅದು ತನ್ನ ಬಣ್ಣವನ್ನು ಬದಲಾಯಿಸ್ಕೊಳ್ಳುತ್ತೆ ಅಂತ. ಒಂದು ಬಂಡೆ ಮೇಲೆ ಅದು ಕುಳಿತಿದ್ದಾಗ ಬಂಡೆ ಪ್ರತಿಫಲಿಸುವಂಥ ಬೆಳಕಿನ ಬಣ್ಣವನ್ನೇ ಅದರ ಮೈ ಪ್ರತಿಫಲಿಸೋದಕ್ಕೆ ಶುರುವಾಗುತ್ತೆ. ಕ್ರಮೇಣ ಅದು ಬಂಡೆ ಯಾವುದು, ಈ ಊಸರವಳ್ಳಿ ಯಾವುದು ಅಂತ ಅದು ನಮಗೆ ಗೊತ್ತಾಗದೇ ಇರೋಷ್ಟರ ಮಟ್ಟಿಗೆ ಸುತ್ತಮುತ್ತಲಿನ ಬಣ್ಣಗಳಿಗೆ ಅದು ಹೊಂದ್ಕೊಂಡ್ಬಿಡುತ್ತೆ. ಕ್ಯಾಮೋಫ್ಲಾಜಿಂಗ್ ಅಂತ ಹೇಳ್ತೀವಿ. ಇದು ಕ್ಯಾಮೆಲಿಯಾನ್, ಇದರ ಇಂಗ್ಲೀಷ್ನ ಕ್ಯಾಮೆಲಿಯಾನ್ ಅಂತ. ಸೊ ಹೊರಗಿನ ಬಣ್ಣಗಳಿಗೆ ತಕ್ಕಂತೆ ತನ್ನ ಬಣ್ಣವನ್ನು ಬದಲಾಯಿಸ್ಕೊಳ್ತಾ ಇರುತ್ತೆ ಅಂತ. ಅದೇ ಊಸರವಳ್ಳಿ ಹಸಿರಾಗಿರುವಂಥ ಒಂದು ಜಾಗಕ್ಕೆ ಹೋದರೆ ಕಾಲಕ್ರಮೇಣ ಸ್ವಲ್ಪ ಸಮಯ ಕಳೀತಾ ಇದ್ದಂಗೆ ಅದರ ಬಣ್ಣ ಆ ಹಸಿರನ್ನು ಪ್ರತಿಫಲಿಸೋದಕ್ಕೆ ಶುರುವಾಗುತ್ತಂತೆ. ಸೊ ಹಾಗೆ ನಿಮಿಷ ನಿಮಿಷಕ್ಕೆ ತನ್ನ ಒಡಲ ಬಣ್ಣಗಳನ್ನು ಬದಲಾಯಿಸಿಕೊಳ್ಳುವಂಥ ಊಸರವಳ್ಳಿಯ ಉದಾಹರಣೆಯನ್ನು ಇಲ್ಲಿ ಡಿ ವಿ ಜಿಯವರು ಉಪಯೋಗಿಸ್ತಾ ಇದ್ದಾರೆ. ಇದು ನೇರವಾಗಿ ನೋಡಿದಾಗ ಊಸರವಳ್ಳಿಯ ಉದಾಹರಣೆ ಅಂತ ನಾವು ನೋಡ್ಬೋದು. ಪಾರಮಾರ್ಥಿಕ ದೃಷ್ಟಿಯಲ್ಲಿ ಡಿ ವಿ ಜಿಯವರು ಇಲ್ಲಿ ಉಪಯೋಗಿಸ್ಕೊತಾ ಇರುವಂಥದ್ದು ಈ ಉದಾಹರಣೆಯನ್ನು ಭಗವಂತನ ಪ್ರಕಟೀಕರಣಕ್ಕೆ ಹೋಲಿಸೋದಕ್ಕೆ. ದೇವರು ಬೇರೆ ಬೇರೆ ರೂಪಗಳಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾನೆ ಅಂತ. ಈ ಎರಡರ ಮಧ್ಯದಲ್ಲಿ ನಮಗೆ ನಿತ್ಯ ಜೀವನದಲ್ಲಿ ಅನೇಕ ಉದಾಹರಣೆಗಳು ಸಿಕ್ಕತ್ತೆ. ಒಂದೊಂದು ಸರ್ತಿ ಒಂದೊಂಥರ ನಡ್ಕೊಳ್ಳೋಂಥ ಅನೇಕ ಜನರನ್ನು ನಾವು ನೋಡ್ತೀವಿ. ಅವರನ್ನು ನಾವು ಬೈದ್ಕೊಳ್ಳೋದು ಕೂಡ ಉಂಟು, ಇವನು ಒಂದೊಂದು ನಿಮಿಷಕ್ಕೊಂದೊಂಥರ ಇರ್ತಾನೆ, ಒಳ್ಳೆ ಊಸರವಳ್ಳಿ ಥರ ಅಂತ. ಈ ರೀತಿಯ ನಡವಳಿಕೆ ಬೇರೆಯವರಲ್ಲಿ ನಾವು ಹೇಗೆ ಖಂಡಿಸ್ತೀವೋ ನಮ್ಮಲ್ಲೂ ಕೂಡ ಅದು ಇರಬಹುದು ಅನ್ನೋದು ನಾವು ಸ್ವಲ್ಪ ಆಂತರಿಕವಾಗಿ ವಿಮರ್ಶೆ ಮಾಡಿಕೊಳ್ಬೇಕಾದಂಥ ಅಂಶ. ಸೊ ಹಾಗೆ ನಿತ್ಯ ಜೀವನದಲ್ಲಿ ನಮಗೆ ಇದರಿಂದ ಸಿಕ್ಕೋ ಪಾಠ ಏನಪ್ಪ ಅಂತಂದರೆ, ಬಹುಶಃ ಊಸರವಳ್ಳಿಯ ಬಣ್ಣ ಬದಲಾಯಿಸುವಿಕೆ ಹೇಗೆ ಖಂಡನಾರ್ಹವೋ ನಮ್ಮ ಜೀವನದಲ್ಲಿ ನಾವು ಕೂಡ ಆ ಸ್ಥಿರತೆಯನ್ನು ಪ್ರಕಟ ಮಾಡಬೇಕೇ ಹೊರತು ಬಣ್ಣಗಳನ್ನು ಬದಲಾಯಿಸ್ಕೊಳ್ತಾ ಹೋಗುವಂಥದ್ದನ್ನು ಅಲ್ಲ ಅಂತ. ಅದನ್ನೇ ಮುಂದುವರಿಸ್ತಾ ಹೇಳ್ತಾರೆ, ಪೂರ ಮೈದೋರೇನು, ಸಂಪೂರ್ಣವಾಗಿ ನಾನು ಪ್ರಕಟವಾಗಲ್ಲ ಅಂತ ಹೇಳೋ ಅಂತ ಕಪಟಿ, ಒಂದೊಂದು ನಿಮಿಷಕ್ಕೊಂದೊಂಥರ ತೋರಿಸೋ ಅಂಥ ವ್ಯಕ್ತಿಯ ಅಂಶಾವತಾರದಿಂದ ಒಂದು ಚೂರ್ ಮಾತ್ರ ಗೊತ್ತಾಗ್ತಾ ಇದೆ ಅನ್ನೋಂಥ ರೀತಿಯಲ್ಲಿ ಪ್ರಕಟ ಆಗ್ತಾ

0: ಇರುವಂಥವರು, ಅದರಿಂದ ಏನು ಪ್ರಯೋಜನ? ನಮಗೆ ಪೂರ್ಣ ಚಿತ್ರಣ ಸಿಕ್ಕಲ್ಲ, ಎಲ್ಲೋ ಒಂದು ಚೂರು ಗೊತ್ತಾಗತ್ತೆ. ಆ ಚೂರನ್ನೇ ನಾವು ಇಡೀ ವ್ಯಕ್ತಿ ಅಥವಾ ಇಡೀ ವಿಚಾರಕ್ಕೆ ಅನ್ವಯ ಮಾಡಿಕೊಳ್ಳೋದು ಅಷ್ಟು ಸಮಂಜಸ ಆಗಲ್ಲ. ಇದಕ್ಕೆ ಸುಲಭವಾಗಿ ನಾವು ಅನೇಕ ಸರ್ತಿ ಉಪಯೋಗಿಸುವಂಥ ಇನ್ನೊಂದು ಉದಾಹರಣೆ ಕೂಡ ಇದೆ, ಬಹಳ ಜನಪ್ರಿಯವಾದಂಥ ಉದಾಹರಣೆ. ಒಂದು ದೊಡ್ಡ ಆನೆ, ಆನೆ ಹೇಗಿದೆ ಅಂತ ನಮ್ಗೆ ಗೊತ್ತಿಲ್ಲ. ಅಂಥ ಸಂದರ್ಭದಲ್ಲಿ 6 ಜನ ಕಣ್ಣು ಕಾಣದ ವ್ಯಕ್ತಿಗಳು, ಕಣ್ಣು ಕಾಣದ ವ್ಯಕ್ತಿಗಳು ಆನೆಯನ್ನು ವರ್ಣನೆ ಮಾಡಬೇಕು ಅಂತ ಹೊರಟ್ರಂತೆ. ಈ ಕಥೆ ಎಲ್ಲರೂ ಕೇಳಿದ್ದೀವಿ. ಒಬ್ಬೊಬ್ಬರಿಗೆ ಒಂದೊಂದು ಭಾಗ ಸಿಕ್ತು. ಕಣ್ಣು ಕಾಣದಂಥ ಸಂದರ್ಭದಲ್ಲಿ ನಾವು ಕೈಯಿಂದ ಮುಟ್ಟಿ ನೋಡಿ ಇದು ಹೀಗಿರಬಹುದು ಅಂತ ಒಂದು ಪರಿಕಲ್ಪನೆಯನ್ನು ನಾವು ಮಾಡ್ಕೊಳ್ತೀವಿ. ಸೊ ಅದು ಸ್ವಾಭಾವಿಕ. ಸೊ ಹಾಗೆ ಒಂದು ಆನೆ, ಆ ಆನೆಯನ್ನು 6 ಜನ ಕುರುಡರು ಮುಟ್ಟಿ ನೋಡಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಕಣ್ಣು ಕಾಣದ ಒಬ್ಬ ವ್ಯಕ್ತಿಗೆ ಅದರ ಕಾಲು ಸಿಕ್ತು. ಕಾಲನ್ನು ನೋಡಿಕೊಂಡ, ಅದು ಒಂದು ಕಂಬದ ರೀತಿಯಲ್ಲಿತ್ತು. ಸೊ ಹಾಗಾಗಿ ಅವನಿಗೇನಿಸ್ತು, ಹಾ ಇದು ಆನೆ, ಆನೆ ಅಂದರೆ ಒಂದು ಕಂಬದ ಥರ ಇರುತ್ತೆ. ಅದೇ ಆನೆಯ ಬಾಲವನ್ನು ಇನ್ನೊಬ್ಬ ಕಣ್ಣು ಕಾಣದ ವ್ಯಕ್ತಿ ಮುಟ್ತಾ ಇದ್ದ. ಅದೇ ಆನೆ ಇನ್ನೊಂದು ವ್ಯಕ್ತಿ ಬಾಲ ಮುಟ್ತಾ ಇದ್ದಾನೆ. ಅವನಿಗನ್ನಿಸ್ತು, ಆಹಾ ಇದು ಹಗ್ಗದ ಥರ ಇದೆಯಲ್ಲ, ನಾನು ಯಾವತ್ತೊಂದು ಸತಿ ಹಗ್ಗ ನೋಡಿದ್ದೆ ಅದ್ರ ಥರ ಇದೆಯಲ್ಲ, ಹಾಗಾಗಿ ಆನೆ ಯಾವ ಥರ ಇರುತ್ತೆ, ಹಗ್ಗದ ಥರ ಇರುತ್ತೆ. ಸೊ ಹೀಗೆ ಒಬ್ಬ ಕಿವಿ ಹಿಡಿದಂತೆ ಅವನಿಗೆ ಒಂದು ದೊಡ್ಡ ಹಾಳೆ ಥರ ಕಾಣಿಸ್ತು. ಸೊ ಆನೆ ಓ ಹಾಳೆ ರೀತಿಯಲ್ಲಿದೆಯೇನೋ ಅನಿಸ್ತು. ಇನ್ನೊಬ್ಬ ಕೊಂಬು ಹಿಡ್ಕೊಂಡ, ಚೂಪಾಗಿ ಇದಾಗಿತ್ತು. ಸೊ ಆನೆ ಹೀಗೆ ಇರುತ್ತೆ ಅಂತ ಅವನಿಗನ್ನಿಸ್ತು. ಸೊ ಹೀಗೆ ಅಂಶಾವತಾರ, ಒಂದು ಇಡೀ ಚಿತ್ರಣವನ್ನು ನಾವು ಮನಸ್ಸಿನಲ್ಲಿ ರೂಪಿಸ್ಕೊಳ್ಳದೆ ಯಾವುದೋ ಒಂದು ಸಣ್ಣ ಭಾಗವನ್ನು ಮಾತ್ರ ನಮ್ಮ ಅರಿವಿಗೆ ನಾವು ತಂದುಕೊಳ್ತಾ ಇದ್ದೀವಿ ಅಂತಂದಾಗ ಅದೇ ಪರಮಸತ್ಯ, ಅದೇ ಪೂರ್ಣ ಸತ್ಯವೇನೋ ಅನ್ನೋ ಭ್ರಮೆಗೆ ನಾವು ಹೋಗೋದು ಬಹಳ ಸುಲಭ. ನಾವು ಹಾಗೆ ಅಂದ್ಕೊಂಡ್ಬಿಡ್ತೀವಿ. ಸೊ ಹಾಗೆ ಪರಬ್ರಹ್ಮ ಕೂಡ ಪೂರ್ಣ ತೋರಿಸ್ಕೊಳ್ತಾ ಇಲ್ಲ, ಅಲ್ಲೊಂಚೂರು ಇಲ್ಲೊಂಚೂರು ಎಲ್ಲೋ ಪ್ರಕಟನಾಗ್ತಾ ಇದ್ದಾನೆ. ಅದನ್ನೇ ನಾವು ಪೂರ್ತಿ ಅಂತ ಅಂದ್ಕೊಂಡಂಥ ಭ್ರಮೆಗೆ ನಾವು ಬೀಳ್ತಾ ಇದ್ದೀವಲ್ಲ. ಸೊ ಹಾಗೆ ದೇವರು ಸ್ವಲ್ಪ ಸ್ವಲ್ಪನೇ ತೋರಿಸ್ಕೊಳ್ತಾ ಇರೋದು ಸರಿಯಲ್ಲ, ಪೂರ್ಣ ಪ್ರಮಾಣದಲ್ಲಿ ಪ್ರಕಟವಾಗಬೇಕು ಅನ್ನೋದು ಇಲ್ಲಿ ಡಿವಿಜಿಯವರ ಇಂಗಿತ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಪ್ರಿಯ ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 27 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಆಧ್ಯಾತ್ಮಿಕತೆಯಲ್ಲಿ ಸ್ವಚ್ಛತೆಯ ಮಹತ್ವ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ರವರು ನಡೆಸಿಕೊಡುವ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಿಕತೆಯಲ್ಲಿ ಸ್ವಚ್ಛತೆಯ ಮಹತ್ವ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಮನೆ ಮತ್ತು ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆಯ ಮೇಲೆ ಆಳವಾದ ಪರಿಣಾಮ ಬೀರಬಹುದೇ? ಖಂಡಿತವಾಗಿ. ನೀವು ಮಗುವಾಗಿದ್ದಾಗ ನಿಮ್ಮನ್ನು ಮತ್ತು ನಿಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಪೋಷಕರು ಮತ್ತು ಹಿರಿಯರು ನಿಮ್ಮ ಮೇಲೆ ಹೊರಿಸಿದ್ದ ಒಂದು ಅವಶ್ಯಕತೆಯಾಗಿದ್ದಿರಬಹುದು. ಆದರೆ ಈ ಸಾಮಾಜಿಕ ನಿರೀಕ್ಷೆ

ಆಶಯಗಳನ್ನು ಮೀರಿ ಮನೆ ಮತ್ತು ಪರಿಸರವನ್ನು ಸ್ವಚ್ಛವಾಗಿರಿಸುವುದು ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆಯ ಮೇಲೆ ಆಳವಾದ ಪರಿಣಾಮವನ್ನು ಬೀರಬಹುದು. ಶೌಚ, ಶುಚಿತ್ವ, ಸ್ವಚ್ಛತೆ ಆಧ್ಯಾತ್ಮಿಕ ಬೆಳವಣಿಗೆಯ ಪ್ರಮುಖ ಅಂಶ. ಶುಚಿತ್ವವಿರುವುದು ಕೇವಲ ದೇಹದ ಬಗ್ಗೆಯಲ್ಲ, ಅದು ನಿಮ್ಮ ಸುತ್ತಮುತ್ತಲಿನ ಪರಿಸರದ ಬಗ್ಗೆಯೂ ಹೌದು. ನಮ್ಮ ಇಂದ್ರಿಯಗಳ ಮೂಲಕ ನಾವು ಗ್ರಹಿಸುವುದೆಲ್ಲವೂ ನಮ್ಮೊಳಗೆ ಒಲಸು ಅಥವಾ ಸ್ವಾಸ್ಥ್ಯವನ್ನು ಸೃಷ್ಟಿಸಬಹುದು. ನಾವು ನಿರ್ಮಿಸುವ ಆಕಾರಗಳು, ನಮ್ಮ ಸುತ್ತಲಿರುವ ರೂಪಗಳು ಮತ್ತು ನಾವು ವಾಸಿಸುವ ಕಟ್ಟಡಗಳು ನಾವೇನು ಎನ್ನುವುದರ ಮೇಲೆ ಅಪಾರ ಪ್ರಭಾವ ಬೀರುತ್ತವೆ. ನಾವು ಏನನ್ನಾದರೂ ಗ್ರಹಿಸಿದರೆ ಅದು ನಮ್ಮ ಇಂದ್ರಿಯಗಳಿಗೆ ಹಿತವಾಗಿದ್ದರೆ ನಾವದನ್ನು ಒಂದು ರೀತಿಯಲ್ಲಿ ಅನುಭವಿಸುತ್ತೇವೆ. ನಾವು ಗ್ರಹಿಸಿದ್ದು ನಮ್ಮ ಇಂದ್ರಿಯಗಳಿಗೆ ಹಿತವಾಗಿದ್ದರೆ ಅದು ನಮ್ಮ ಅನುಭವದಲ್ಲಿ ಹೊಲಸು ಎಂದಾಗುತ್ತದೆ. ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳು ಸ್ವಚ್ಛವಿಲ್ಲದಿದ್ದರೆ ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ನಮ್ಮ ಸುತ್ತಮುತ್ತಲಿನ ಪರಿಸರವು ನಮ್ಮ ಇಂದ್ರಿಯಗಳಿಗೆ ಹಿತವಾಗಿಲ್ಲದಿದ್ದರೆ ನಾವು ನಮ್ಮ ಮನಸ್ಸಿನಲ್ಲಿ ರಚಿಸುವ ಚಿತ್ರಣಗಳು, ನಮ್ಮ ಅನುಭವ ಮಂಚದಲ್ಲಿ ಮೂಡುವ ಚಿತ್ತಾರಗಳು ಹಿತಕರವಾಗುತ್ತವೆ. ನೀವು ಈ ರೀತಿಯಲ್ಲಿ ಹಿತಕರಿಯನ್ನು ಸೃಷ್ಟಿಸಿಕೊಂಡಾಗ ಆನಂದದ ಸ್ಥಿತಿಗಳನ್ನು ತಲುಪುವುದು ಮತ್ತು ನಿಮ್ಮ ಅನುಭವದ ಸ್ವರೂಪವನ್ನು ಸೃಷ್ಟಿಸುವುದು ಕಷ್ಟವಾಗುತ್ತದೆ. ನೀವು ದುಃಖದಲ್ಲಿರುವಿರೋ ಅಥವಾ ಸಂತೋಷದಲ್ಲಿರುವಿರೋ ಎನ್ನುವುದು ಮೂಲತಃ ನಿಮ್ಮೊಳಗೆ ನೀವೇನು ಮಾಡುತ್ತಿರುವಿರಿ ಎನ್ನುವುದರ ಮೇಲೆ ಅವಲಂಬಿತವಾಗಿರುತ್ತದೆ. ಆಧ್ಯಾತ್ಮಿಕ ಪ್ರಕ್ರಿಯೆ ಅರ್ಥವಿದು. ನೀವೇನು ಎನ್ನುವುದೆಲ್ಲವೂ ಪ್ರಜ್ಞಾಪೂರ್ವಕವಾಗಿ ನಡೆಯಬೇಕು. ನಿಮ್ಮ ಜೀವನದ ಅನುಭವವು ನಿಮ್ಮಿಂದ ನಿರ್ಧರಿಸಲ್ಪಡುತ್ತದೆ. ಇದಾಗಬೇಕಿದ್ದರೆ ನಮ್ಮ ಇಂದ್ರಿಯಗಳು ಯಾವುದನ್ನು ಅಹಿತಕರವೆಂದು ಗ್ರಹಿಸದಿರುವುದು ಬಹಳ ಮುಖ್ಯವಾಗುತ್ತದೆ. ಪ್ರತಿ ಸಂಸ್ಕೃತಿಯಲ್ಲಿಯೂ ಯಾವುದಾದರೊಂದು ಸಮಯದಲ್ಲಿ ನಿಮಗೆ ನಿಮ್ಮ ಎತ್ತವರು ಅಥವಾ ನಿಮ್ಮ ಅಜ್ಜಿ ತಾತಂದಿರು ನಿಮ್ಮ ಬಟ್ಟೆ ಮತ್ತು ಹಾಸಿಗೆಯನ್ನು ಹೇಗೆ ಇಟ್ಟುಕೊಳ್ಳಬೇಕು ಎಂದು ಹೇಳಿರುತ್ತಾರೆ. ನಿರ್ದಿಷ್ಟವಾಗಿ ಭಾರತದಲ್ಲಿ ನಿಮ್ಮ ಹಾಸಿಗೆ ಹೊದಿಕೆಯನ್ನು ಮಡಚದೆ ಹಾಗೆ ಇಟ್ಟರೆ ದೆವ್ವಗಳು ಬಂದು ಸೇರಿಕೊಳ್ಳುತ್ತವೆ. ರಾತ್ರಿ ಹೊತ್ತು ನೀವು ಮಲಗಿದಾಗ ಅವುಗಳು ನಿಮ್ಮೊಂದಿಗೆ ಮಲಗಿ ನಿಮಗೆ ತೊಂದರೆ ಕೊಡುತ್ತವೆ ಎಂದು ಹೇಳುತ್ತಾರೆ. ಇಂಗ್ಲಿಷ್ನಲ್ಲಿ ಒಂದು ಹೇಳಿಕೆ ಇದೆ, ನಿಮ್ಮ ಹಾಸಿಗೆಯನ್ನು ಹೇಗೆ ಇಟ್ಟುಕೊಳ್ಳುತ್ತೀರೋ ಹಾಗೆಯೇ ನೀವದರ ಮೇಲೆ ಮಲಗುತ್ತೀರಿ. ಇದು ಮೂಲತಃ ನಿಮ್ಮ ಸುತ್ತಲಿರುವ ರೂಪಗಳ ಬಗ್ಗೆ ಇರುವುದು. ಇಡೀ ಅಸ್ತಿತ್ವವು ಕೋಟ್ಯಂತರ ವಿಭಿನ್ನ ರೀತಿಗಳಲ್ಲಿ ಶಕ್ತಿಯ ಒಂದು ಅಭಿವ್ಯಕ್ತಿ ಎಂದು ವಿಜ್ಞಾನಿಗಳು ಇಂದು ನಮಗೆ ಹೇಳುತ್ತಿದ್ದಾರೆ. ಶಕ್ತಿಯು ರೂಪಗಳನ್ನು ಸೃಷ್ಟಿಸಿದಂತೆ ರೂಪಗಳು ಶಕ್ತಿಯನ್ನು ಸೃಷ್ಟಿಸುತ್ತವೆ. ಅದಲ್ಲದೆ ನಿಮ್ಮ ಸುತ್ತಮುತ್ತಲಿನ ಪ್ರತಿಯೊಂದು ರೂಪವು ನಿರ್ದಿಷ್ಟ ರೀತಿಯ ಶಕ್ತಿಯನ್ನು ಸೃಷ್ಟಿಸುತ್ತಿದೆ. ನಾವು ನಿರ್ಮಿಸುವ ಆಕಾರಗಳು, ನಮ್ಮ ಸುತ್ತಮುತ್ತಲಿರುವ ರೂಪಗಳು ಮತ್ತು ನಾವು ವಾಸಿಸುವ ಕಟ್ಟಡಗಳು ನಮ್ಮ ಮೇಲೆ ಅಪಾರ ಪ್ರಭಾವ ಬೀರುತ್ತವೆ. ನಾವು ಕೂರುವ ರೀತಿ, ನಮ್ಮನ್ನು ನಾವು ವ್ಯವಸ್ಥಿತಗೊಳಿಸಿಕೊಳ್ಳುವ ರೀತಿ ಮತ್ತು ನಮ್ಮ ಸುತ್ತಲಿರುವ ವಿಷಯಗಳನ್ನು ನಾವು ಇರಿಸಿಕೊಳ್ಳುವ ರೀತಿಯ ಕುರಿತು ಸ್ವಲ್ಪ ಹೆಚ್ಚು ಜಾಗೃತಿ ಮೂಡಿದರೆ ಅಂತರ್ಮುಖರಾಗಲು ಅನುವು ಮಾಡಿಕೊಡುವಂತಹ ದೈಹಿಕ ವ್ಯವಸ್ಥೆಯನ್ನು ನಾವು ರಚಿಸಬಹುದು. ಇದು ನಮ್ಮ ಆಧ್ಯಾತ್ಮಿಕ ಪ್ರಕ್ರಿಯೆಯನ್ನು ಸಾಕಷ್ಟು ಸುಲಭಗೊಳಿಸುತ್ತದೆ. ನಿಮಗೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಪಯಣಿಸಬೇಕಾದರೆ ಹೇಗಾದರೂ ಹೋಗಬಹುದು. ಆದರೊಂದು ಸರಿಯಾದ ರಸ್ತೆಯನ್ನು ನಿರ್ಮಿಸಿದ್ದರೆ ಅಲ್ಲಿಗೆ ಹೋಗುವುದು ಸುಲಭವಾಗುತ್ತದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಸುತ್ತಲಿರುವ ದೈಹಿಕ ವ್ಯವಸ್ಥೆಯನ್ನು ನಾವು ಅಂತರ್ಮುಖರಾಗುವಂತೆ ಅನುವು ಮಾಡಿಕೊಡುವಂತಹ ರೀತಿಯಲ್ಲಿ ನಿರ್ಮಿಸಿದರೆ ಇದು ಬಹಳ ಸುಲಭವಾಗಿ ಆಗುತ್ತದೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಆಧ್ಯಾತ್ಮಿಕತೆಯಲ್ಲಿ ಸ್ವಚ್ಛತೆಯ ಮಹತ್ವ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಗದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಸ್ವಚ್ಛತೆಯ ಮಹತ್ವ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ಅವರು ನಡೆಸಿಕೊಟ್ಟ ಜ್ಞಾನಸುಧಾ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 27/5/2026 ಬುಧವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರತ್ಚಂದ್ರರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವಿಜಯ ತರಾಸ್ ಅವರು ನರರೋಗ ತಜ್ಞರು, ಡಾಕ್ಟರ್ ನಿತೀಶ್ ಅವರು ಮೂತ್ರಶಾಸ್ತ್ರ ತಜ್ಞರು, ಡಾಕ್ಟರ್ ಪ್ರತಿಭಾ ಮಾಚೇರವರು ನೋವು ನಿವಾರಣಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ಅವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಡಾಕ್ಟರ್ ದೀಪಶ್ರೀರವರು ವಾಕ್ಭಾಷೆ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೇವೆಯು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663618. ಧನ್ಯವಾದಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಸಿಕ್ಕಿಂ ಪ್ರವಾಸದಲ್ಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ನಾಥುಲಾಪಾಸ್ಗೆ ಭೇಟಿ. ಡ್ರೋನ್ ಮೂಲಕ ಮಾದಕ ವಸ್ತು ಶಸ್ತ್ರಾಸ್ತ್ರಗಳ ಕಳ್ಳಸಾಗಣೆ ತಡೆಗೆ ನಿಗ್ರಹ ವ್ಯವಸ್ಥೆ, ಗೃಹ ಸಚಿವ ಅಮಿತ್ ಶಾ. ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಸಂಬಂಧ ಇಂದು ತೀರ್ಪು ಪ್ರಕಟಿಸಲಿರುವ ಸುಪ್ರೀಂ ಕೋರ್ಟ್. ದೇಶದ ಮೊದಲ ಹೈಡ್ರೋಜನ್ ಚಾಲಿತ ರೈಲು ಸಂಚಾರಕ್ಕೆ ಅನುಮೋದನೆ. ಐಪಿಎಲ್ ಟಿ20 ಕ್ರಿಕೆಟ್ ಸತತ ಎರಡನೇ ಬಾರಿ ಫೈನಲ್ ಪ್ರವೇಶಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ವಾರ್ತೆಗಳ ವಿವರ. ಮೂರು ದಿನಗಳ ಸಿಕ್ಕಿಂ ಪ್ರವಾಸ ಕೈಗೊಂಡಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ನಾಥುಲಾಪಾಸ್ಗೆ ಭೇಟಿ ನೀಡಲಿದ್ದಾರೆ. ಆನಂತರ ಸಿಕ್ಕಿಂ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ. ನಾಳೆ ರಾಷ್ಟ್ರಪತಿಯವರು ಸಿಕ್ಕಿಂ ಪೊಲೀಸ್ಗೆ ರಾಷ್ಟ್ರಪತಿಗಳ ಪದಕವನ್ನು ನೀಡಲಿದ್ದಾರೆ. ಈ ಪ್ರತಿಷ್ಠಿತ ಪದಕವನ್ನು ಸ್ವೀಕರಿಸುತ್ತಿರುವ 15ನೇ ಪೊಲೀಸ್ ಪಡೆ ಸಿಕ್ಕಿಂ ಆಗಿದೆ. ಮೂರು ದಿನಗಳ ಭೇಟಿಗಾಗಿ ನಿನ್ನೆ ಸಿಕ್ಕಿಂಗೆ ಆಗಮಿಸಿದ ಅವರನ್ನು ಆರ್ಚಿಡರಿಯಂನಲ್ಲಿ ರಾಜ್ಯಪಾಲ ಓಂ ಪ್ರಕಾಶ್ ಮಾಥೂರ್ ಮತ್ತು ಮುಖ್ಯಮಂತ್ರಿ ಪ್ರೇಮ್ ಸಿಂಗ್ ತಮಾಂಗ್ ಮತ್ತಿತರರು

0: ಸ್ವಾಗತಿಸಿದರು. ಡ್ರೋನ್ ಮೂಲಕ ಮಾದಕ ವಸ್ತುಗಳು ಹಾಗೂ ಶಸ್ತ್ರಾಸ್ತ್ರಗಳನ್ನು ಕಳ್ಳಸಾಗಣೆ ಮಾಡುವುದನ್ನು ತಡೆಯಲು ಮುಂದಿನ 6 ತಿಂಗಳಲ್ಲಿ ಡ್ರೋನ್ ನಿಗ್ರಹ ವ್ಯವಸ್ಥೆಯನ್ನು ಅಳವಡಿಸುವ ಪ್ರಕ್ರಿಯೆಯನ್ನು ಸರ್ಕಾರ ಕೈಗೊಂಡಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಅವರು ರಾಜಸ್ಥಾನದ ಬಿಕನೇರ್ ಜಿಲ್ಲೆಯ ಸಾಂಚು ಗಡಿ ಹೊರಠಾಣೆಯಲ್ಲಿ ಗಡಿ ಭದ್ರತಾ ಪಡೆಯ ಯೋಧರನ್ನು ಉದ್ದೇಶಿಸಿ ಮಾತನಾಡಿದರು. ಗಡಿ ಉದ್ದಕ್ಕೂ ತೀವ್ರ ಎಚ್ಚರಿಕೆ ವಹಿಸಲಾಗಿದೆ. ಹೊರಗಿನ ಶತ್ರುಗಳ ಮೇಲೆ ಮಾತ್ರವಲ್ಲದೆ ದೇಶದೊಳಗಿನ ದುಷ್ಟಶಕ್ತಿಗಳ ಮೇಲೂ ತೀವ್ರ ನಿಗಾ ಇರಿಸಿ ಅವರನ್ನು ಮಟ್ಟ ಹಾಕಲು ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದರು. ಭಾರತದ ಭೂಭಾಗದಲ್ಲಿನ ಡ್ರೋನ್ಗಳ ನೆರವಿನಿಂದ ಗಡಿಯಾಚೆಯ ಚಲನವಲನ ಮೇಲೆ ನಿಗಾ ಇಡಲಾಗುತ್ತದೆ ಮತ್ತು ಅಪಾಯಕಾರಿ ಕೃತ್ಯಗಳನ್ನು ಪರಿಣಾಮಕಾರಿಯಾಗಿ ಹತ್ತಿಕ್ಕಲಾಗುತ್ತಿದೆ ಎಂದು ಅಮಿತ್ ಶಾ ಹೇಳಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗ ಕೈಗೊಂಡಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಎಸ್ಐಆರ್ ಸಿಂಧುತ್ವ ಪ್ರಶ್ನಿಸಿ ಸಲ್ಲಿಸಿರುವ ಹಲವು ಅರ್ಜಿಗಳ ಕುರಿತು ಸುಪ್ರೀಂಕೋರ್ಟ್ ಇಂದು ತೀರ್ಪು ಪ್ರಕಟಿಸಲಿದೆ. ಸುದೀರ್ಘ ವಾದ ಪ್ರತಿವಾದ ಆಲಿಸಿದ ನಂತರ ಈ ವರ್ಷದ ಆರಂಭದಲ್ಲಿ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಯಾದವ್ ಮತ್ತು ನ್ಯಾಯಮೂರ್ತಿ ಜೋಯ್ ಮಲ್ಯ ಬಾಗ್ಚಿ ಅವರಿದ್ದ ನ್ಯಾಯಪೀಠ ತನ್ನ ತೀರ್ಪು ಕಾಯ್ದಿರಿಸಿದ್ದು ಇಂದು ಆ ತೀರ್ಪನ್ನು ಪ್ರಕಟಿಸಲಿದೆ. ಚುನಾವಣಾ ಆಯೋಗ ಸಂವಿಧಾನದ 326ನೇ ಕಲಂ ಅಡಿ ಲಭ್ಯವಿರುವ ಅಧಿಕಾರವನ್ನು ಬಳಸಿ ಹಾಗೂ ಪ್ರಜಾಪ್ರತಿನಿಧಿ ಕಾಯ್ದೆ 1950 ಮತ್ತು ಅದರಡಿ ರೂಪಿಸಲಾಗಿರುವ ನಿಯಮಗಳ ಅನ್ವಯ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯ ಎಸ್ಐಆರ್ ಅನ್ನು ಅರ್ಜಿದಾರರು ಪ್ರಶ್ನಿಸಿದ್ದರು. 2002ರಿಂದ ಈಚೆಗೆ ಯಾವ ಹೆಸರು ಮತದಾರರ ಪಟ್ಟಿಯಲ್ಲಿದೆಯೋ ಅವುಗಳನ್ನು ಪರಿಶೀಲಿಸುವ ಕಾರ್ಯವನ್ನು ಚುನಾವಣಾ ಆಯೋಗ ಕೈಗೊಂಡಿದೆ. ಭಾರತ ಕೆನಡಾ ಆರ್ಥಿಕ ಪಾಲುದಾರಿಕೆಯ ಮುಂದಿನ ಅಧ್ಯಾಯವು ವಿಶ್ವಾಸದಿಂದ ಮುನ್ನಡೆಸಲ್ಪಡುತ್ತದೆ ಮತ್ತು ಇದು ಎರಡು ರಾಷ್ಟ್ರಗಳ ಹಂಚಿಕೆಯ ಸಮೃದ್ಧಿಗೆ ಕಾರಣವಾಗುತ್ತದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೆನಡಾದ ಟೊರೆಂಟೋದಲ್ಲಿ ಕಳೆದ ರಾತ್ರಿ ನಡೆದ ರಾಜಕೀಯ ಪುನರ್ರಚನೆಯಿಂದ ವಾಣಿಜ್ಯ ವಿತರಣೆಗೆ ಎಂಬ ಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಎರಡೂ ದೇಶಗಳು ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದಕ್ಕೆ ಒತ್ತಾಯಿಸುತ್ತಿರುವುದರಿಂದ ರಾಷ್ಟ್ರಗಳ ನಡುವಿನ ವಿಶ್ವಾಸವು ಹೊಸ ವ್ಯಾಪಾರ ಮತ್ತು ಹೂಡಿಕೆ ಅವಕಾಶಗಳನ್ನು ತೆರೆಯುತ್ತಿದೆ ಎಂದರು. ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳನ್ನು ವಿಸ್ತರಿಸುವಲ್ಲಿ ಸಿಇಪಿಎ ಹೇಗೆ ಪ್ರಮುಖ ವೇಗವರ್ಧಕವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ವಲಯಗಳಾದ್ಯಂತ ಸಹಯೋಗಕ್ಕಾಗಿ ಹೊಸ ಮಾರ್ಗಗಳನ್ನು ತೆರೆಯುತ್ತದೆ ಎಂಬುದರ ಕುರಿತು ಮಾತನಾಡಿದ ಅವರು, ವೈವಿಧ್ಯತೆಯು ಭಾರತ ಮತ್ತು ಕೆನಡಾ ನಡುವಿನ ಸಂಬಂಧಗಳನ್ನು ವ್ಯಾಖ್ಯಾನಿಸುತ್ತದೆ ಎಂದು ಅವರು ಹೇಳಿದರು. ಪರಿಶಿಷ್ಟ ಜಾತಿ ಕಲ್ಯಾಣ ಯೋಜನೆಗಳ ಅನುಷ್ಠಾನವನ್ನು ಡಿಜಿಟಲೀಕರಣಗೊಳಿಸಲು ಮತ್ತು ಬಲಪಡಿಸುವ ಉದ್ದೇಶದ ಪಿಎಂಎಜೆಎವೈ ಪೋರ್ಟಲ್ ಮತ್ತು ಎಜೆಎವೈ ಮೊಬೈಲ್ ಅಪ್ಲಿಕೇಶನ್ ಅನ್ನು ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಡಾಕ್ಟರ್ ವೀರೇಂದ್ರ ಕುಮಾರ್ ನವದೆಹಲಿಯಲ್ಲಿ ನಿನ್ನೆ ಬಿಡುಗಡೆ ಮಾಡಿದರು. ಈ ಉಪಕ್ರಮವು ಪ್ರಧಾನಮಂತ್ರಿ ಅನುಸೂಚಿತ ಜಾತಿ ಅಭ್ಯುದಯ ಯೋಜನೆ ಪಿಎಂಎಜೆಎವೈ ಯೋಜನೆಯ ಅನುಷ್ಠಾನದ ಗುಣಮಟ್ಟವನ್ನು ತ್ವರಿತಗೊಳಿಸುತ್ತದೆ ಎಂದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ತಿಳಿಸಿದೆ. ಕಾಗದ ಆಧಾರಿತದಿಂದ ಸಂಪೂರ್ಣ ಡಿಜಿಟಲ್ ಆಧಾರಿತ ಮತ್ತು ನೈಜ ಸಮಯದ ಪ್ರಕ್ರಿಯೆಗೆ ಪರಿವರ್ತನೆಗೊಳ್ಳುವ ಗುರಿ ಹೊಂದಿದೆ. ಈ ವೇಳೆ ವೀರೇಂದ್ರ ಕುಮಾರ್ ಈ ಉಪಕ್ರಮವನ್ನು ಪರಿಶಿಷ್ಟರ ಕಲ್ಯಾಣ ಉಪಕ್ರಮಗಳಿಗೆ ಪಾರದರ್ಶಕ ಡಿಜಿಟಲ್ ಮತ್ತು ಸಬಲೀಕೃತ ಸೇವಾ ವಿತರಣೆಯತ್ತ ಪ್ರಮುಖ ಹೆಜ್ಜೆ ಎಂದು ಬಣ್ಣಿಸಿದರು. ಪಿಎಂಎಜೆಎವೈ ಮೊಬೈಲ್ ಅಪ್ಲಿಕೇಶನ್ ಅನ್ನು ಸಮೀಕ್ಷೆಗಳು ಮತ್ತು ಗ್ರಾಮ ಅಭಿವೃದ್ಧಿ ಯೋಜನೆಗಳ ತಯಾರಿಕೆಯಂತಹ ಕಾಗದ ಆಧಾರಿತ ಕೆಲಸದಿಂದ ತಳಮಟ್ಟದಲ್ಲಿ ಡಿಜಿಟಲ್ ವೇದಿಕೆಗೆ ಪರಿವರ್ತನೆಗೊಳ್ಳಲು ಏಕೀಕೃತ ಡಿಜಿಟಲ್ ವ್ಯವಸ್ಥೆಯ ಪರಿಕಲ್ಪನೆ ರೂಪಿಸಿ ಅಭಿವೃದ್ಧಿಪಡಿಸಲಾಗುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದ ಮೊದಲ ಹೈಡ್ರೋಜನ್ ಚಾಲಿತ 10 ಬೋಗಿಗಳ ಡೆಮು ರೈಲು ಸಂಚಾರವನ್ನು ಆರಂಭಿಸಲು ರೈಲ್ವೆ ಸಚಿವಾಲಯ ಅನುಮೋದನೆ ನೀಡಿದೆ. ಈ ಕ್ರಮವು ರೈಲ್ವೆ ವಲಯದಲ್ಲಿ ಹಸಿರು ಮತ್ತು ಸುಸ್ಥಿರ ಸಾರಿಗೆಯನ್ನು ಉತ್ತೇಜಿಸುವತ್ತ ಮಹತ್ವದ ಹೆಜ್ಜೆಯಾಗಿದೆ. ಈ ರೈಲು ಜಿಂದ್ ಮತ್ತು ಸೋನಿಪತ್ ನಡುವೆ ಗರಿಷ್ಠ 75 ಕಿಲೋಮೀಟರ್ ವೇಗದಲ್ಲಿ ಚಲಿಸಲಿದ್ದು ವಿದ್ಯುತ್ ಉತ್ಪಾದಿಸಲು ಹೈಡ್ರೋಜನ್ ಇಂಧನ ಕೋಶಗಳನ್ನು ಬಳಸಲಾಗುವುದು. ಈ ರೈಲು ಒಟ್ಟು 1200 ಕಿಲೋವ್ಯಾಟ್ ವಿದ್ಯುತ್ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಇದು ಡಿಸ್ಟ್ರಿಬ್ಯೂಟೆಡ್ ಪವರ್ ರೋಲಿಂಗ್ ಸ್ಟಾಕ್ ತಂತ್ರಜ್ಞಾನವನ್ನು ಬಳಸುತ್ತದೆ. ಅಂದರೆ ವಿದ್ಯುತ್ ವ್ಯವಸ್ಥೆಯನ್ನು ಕೇವಲ ಒಂದು ಲೋಕೋಮೋಟಿವ್ನಲ್ಲಿ ಇರಿಸುವ ಬದಲು ರೈಲು ಕೋಚ್ಗಳಾದ್ಯಂತ ಹರಡಲಾಗಿರುತ್ತದೆ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರು ನವದೆಹಲಿಯಲ್ಲಿ ನಿನ್ನೆ

0: ತಮ್ಮ ಆಸ್ಟ್ರೇಲಿಯಾದ ಸಹವರ್ತಿ ಪೆನ್ನಿ ವಾಂಗ್ ಅವರೊಂದಿಗೆ 17ನೇ ವಿದೇಶಾಂಗ ಸಚಿವರ ಚೌಕಟ್ಟು ಸಂವಾದದ ಸಹ ಅಧ್ಯಕ್ಷತೆ ವಹಿಸಿದ್ದರು. ಇಂಡೋ ಪೆಸಿಫಿಕ್, ಪಶ್ಚಿಮ ಏಷ್ಯಾದ ಪರಿಸ್ಥಿತಿ ಮತ್ತು ಇತರ ಪ್ರಾದೇಶಿಕ, ಜಾಗತಿಕ ಮತ್ತು ಬಹುಪಕ್ಷೀಯ ವಿಷಯಗಳ ಕುರಿತು ವಿಚಾರ ವಿನಿಮಯ ಮಾಡಿಕೊಳ್ಳಲಾಯಿತು ಎಂದು ಡಾ ಜೈಶಂಕರ್ ಹೇಳಿದರು. ಎರಡು ರಾಷ್ಟ್ರಗಳ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯ ಸ್ಥಿರ ಪ್ರಗತಿಯನ್ನು ಸಹ ಉಭಯ ನಾಯಕರು ಪರಾಮರ್ಶಿಸಿದರು. ಪರಮಾಣು ಶಕ್ತಿಯನ್ನು ಉತ್ಪಾದಿಸಲು ಯುರೇನಿಯಂ ಸರಬರಾಜು ಸೇರಿದಂತೆ ಇಂಧನ ವಲಯದಲ್ಲಿ ಸಹಕಾರ ವಿಸ್ತರಿಸುತ್ತಿದೆ. ಎರಡು ದೇಶಗಳು ನಿರ್ಣಾಯಕ ಖನಿಜಗಳಲ್ಲಿಯೂ ಸಹಭಾಗಿತ್ವದಲ್ಲಿ ತೊಡಗಿಸಿಕೊಂಡಿವೆ ಎಂದು ಡಾ ಜೈಶಂಕರ್ ಹೇಳಿದರು. ದ್ವಿಪಕ್ಷೀಯ ರಕ್ಷಣಾ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಭಾರತ ಮತ್ತು ರೊಮೇನಿಯಾ ನವದೆಹಲಿಯಲ್ಲಿ ನಿನ್ನೆ ರಕ್ಷಣಾ ಸಹಕಾರದ ಜಂಟಿ ಸಮಿತಿಯ 2ನೇ ಸಭೆಯನ್ನು ನಡೆಸಿದವು. ಸಭೆಯು ಹಾಲಿ ಇರುವ ರಕ್ಷಣಾ ಸಹಕಾರ ಸಂಬಂಧಗಳನ್ನು ಪರಾಮರ್ಶೆ ನಡೆಸಿತು ಮತ್ತು ಪ್ರಮುಖ ಕ್ಷೇತ್ರಗಳಲ್ಲಿ ಸಹಯೋಗವನ್ನು ವಿಸ್ತರಿಸುವ ಮಾರ್ಗಗಳ ಕುರಿತು ಚರ್ಚಿಸಿತು. ಸೈಬರ್ ರಕ್ಷಣೆ, ಮಿಲಿಟರಿ ವೈದ್ಯಕೀಯ ಸಹಕಾರ, ಜಂಟಿ ತರಬೇತಿ, ಸಾಮರ್ಥ್ಯ ವೃದ್ಧಿ ಮತ್ತು ರಕ್ಷಣಾ ಕೈಗಾರಿಕಾ ಸಹಯೋಗವನ್ನು ಒಳಗೊಂಡ ದ್ವಿಪಕ್ಷೀಯ ರಕ್ಷಣಾ ಸಹಕಾರ ಯೋಜನೆಯನ್ನು ಎರಡೂ ದೇಶಗಳು ಅಂತಿಮಗೊಳಿಸಿದವು. ರಕ್ಷಣಾ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಮತ್ತು ರೊಮೇನಿಯಾದ ರಕ್ಷಣಾ ನೀತಿ ಯೋಜನೆ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳ ಕಂಪನಿಯ ಉಪಮುಖ್ಯಸ್ಥರು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಚಂದ್ರನ ತನ್ನ ಮೇಲೆ ನೆಲೆಯನ್ನು ನಿರ್ಮಿಸುವ ಅಮೆರಿಕದ ಯೋಜನೆಯ ಭಾಗವಾಗಿ ಚಂದ್ರನಿಗೆ ಕಳುಹಿಸಲು ಉದ್ದೇಶಿಸಿರುವ ರೋಬೋಟಿಕ್ ಲ್ಯಾಂಡರ್ಗಳು, ಹಾಪಿಂಗ್ ಡ್ರೋನ್ಗಳು ಮತ್ತು ವಾಹಕಗಳ ವಿವರಗಳನ್ನು ಅಮೆರಿಕದ ರಾಷ್ಟ್ರೀಯ ಏರೋನಾಟಿಕ್ಸ್ ಮತ್ತು ಬಾಹ್ಯಾಕಾಶ ಸಂಸ್ಥೆ ನಾಸಾ ಬಿಡುಗಡೆ ಮಾಡಿದೆ. 2028ರಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕಾರದಿಂದ ಕೆಳಗಿಳಿಯುವ ಮುನ್ನ ಅಮೆರಿಕನ್ನರನ್ನು ಮತ್ತೆ ಚಂದ್ರನ ಮೇಲೆ ಇಳಿಸಲು ಅಮೆರಿಕ ಬಯಸಿದೆ. 2030ರ ವೇಳೆಗೆ ಚಂದ್ರನ ಮೇಲೆ ಮನುಷ್ಯರನ್ನು ಇಳಿಸುವ ತನ್ನದೇ ಆದ ಯೋಜನೆಗಳೊಂದಿಗೆ ಮುಂದುವರಿಯುತ್ತಿರುವ ಚೀನಾದಿಂದ ನಾಸಾ ಸ್ಪರ್ಧೆಯನ್ನು ಎದುರಿಸುತ್ತಿದೆ. 2032ರ ವೇಳೆಗೆ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಪರಮಾಣು ಮತ್ತು ಸೌರಶಕ್ತಿಯಿಂದ ಚಾಲಿತ ಶಾಶ್ವತ ನೆಲೆಯನ್ನು ನಿರ್ಮಿಸಲು $20 ಬಿಲಿಯನ್ ಯೋಜನೆಯನ್ನು ನಾಸಾ ಘೋಷಿಸಿದೆ. ಜೆಫ್ ಬೆಜೋಸ್ ಅವರ ಬಾಹ್ಯಾಕಾಶ ಕಂಪನಿ ಬ್ಲೂ ಒರಿಜಿನ್ ಯಂತ್ರಗಳನ್ನು ಉತ್ಪಾದಿಸಲು ಆಯ್ಕೆಯಾದ ಹಲವು ಕಂಪನಿಗಳಲ್ಲಿ ಒಂದಾಗಿದೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ನ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಟೈಟನ್ಸ್ ವಿರುದ್ಧ ಗೆಲುವು ದಾಖಲಿಸಿತು. ಈ ಮೂಲಕ ಮೊದಲ ತಂಡವಾಗಿ ಫೈನಲ್ಗೆ ಪ್ರವೇಶಿಸಿತು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಬೆಂಗಳೂರು ತಂಡವು ರಜಿತ್ ಪಾಟಿದಾರ್ ಅವರ 93 ರನ್ಗಳ ನೆರವಿನಿಂದ 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 254 ರನ್ ಗಳಿಸಿತು. 255 ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿದ ಗುಜರಾತ್ ಟೈಟನ್ಸ್ ತಂಡವು 19.3 ಓವರ್ಗಳಲ್ಲಿ 162 ರನ್ಗಳಿಗೆ ತನ್ನೆಲ್ಲಾ ವಿಕೆಟ್ಗಳನ್ನು ಕಳೆದುಕೊಂಡಿತು. ರಾಯಲ್ ಚಾಲೆಂಜರ್ಸ್ ಪರ ಜೇಕಬ್ ಡಫಿ 3 ವಿಕೆಟ್ ಪಡೆದರು. ನ್ಯೂ ಚಂಡೀಗಢದ ಮೊಹಾಲಿಯಲ್ಲಿ ಇಂದು ನಡೆಯಲಿರುವ 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯವು ರಾತ್ರಿ 7:30 ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಿಕ್ಕಿಂ ಪ್ರವಾಸದಲ್ಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ನಾಥುಲಾಪಾಸ್ಗೆ ಭೇಟಿ. ಡ್ರೋನ್ ಮೂಲಕ ಮಾದಕ ವಸ್ತು, ಶಸ್ತ್ರಾಸ್ತ್ರಗಳ ಕಳ್ಳ ಸಾಗಣೆ ತಡೆಗೆ ನಿಗ್ರಹ ವ್ಯವಸ್ಥೆ, ಗೃಹ ಸಚಿವ ಅಮಿತ್ ಶಾ. ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಸಂಬಂಧ ಇಂದು ತೀರ್ಪು ಪ್ರಕಟಿಸಲಿರುವ ಸುಪ್ರೀಂ ಕೋರ್ಟ್. ದೇಶದ ಮೊದಲ ಹೈಡ್ರೋಜನ್ ಚಾಲಿತ ರೈಲು ಸಂಚಾರಕ್ಕೆ ಅನುಮೋದನೆ. ಐಪಿಎಲ್ ಟಿ20 ಕ್ರಿಕೆಟ್ ಸತತ 2ನೇ ಬಾರಿ ಫೈನಲ್ ಪ್ರವೇಶಿಸಿದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 7:45.
2: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ದಿವ್ಯಾಂಗ ದೀಪ್ತಿ. ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಅನುಭವ ಕುರಿತು ನರಸೀಪುರ ತಾಲೂಕಿನ ಇಂಡುವಾಳು ಗ್ರಾಮದ ಶ್ರೀಮತಿ ಪಾರ್ವತಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
3: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
4: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
3: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
4: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
3: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
4: ದಿವ್ಯಾಂಗ ದೀಪ್ತಿ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಕೋರು. ಕೇಳುಗರ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ದಿವ್ಯಾಂಗ ದೀಪ್ತಿ ಭರವಸೆಯ ಬೆಳಕು. ಕೇಳುಗರೆ, ಇವತ್ತಿನ ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕ ಪಾತ್ರ ಕುರಿತು

0: ನಮ್ಮ ಜೊತೆ ಮಾತನಾಡಲಿದ್ದಾರೆ ಟಿನರಸೀಪುರ ತಾಲೂಕಿನ ಇಂಡ್ವಾಳು ಗ್ರಾಮದ ಶ್ರೀಮತಿ ಪಾರ್ವತಿ ಮಹೇಶ್ ಕುಮಾರ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಮಗುವಿನ ಸಮಸ್ಯೆ ಬಗ್ಗೆ ಮತ್ತು ಆ ಮಗುವಿನ ಒಂದು ಬೆಳವಣಿಗೆಯ ಬಗ್ಗೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ ಮೇಡಮ್.
0: ತುಂಬಾ ಖುಷಿ ಆಯ್ತು ಮೇಡಮ್, ನಿಮ್ಮ ಮಗುವಿನ ಬೆಳವಣಿಗೆಯಲ್ಲಿ ನೀವು ತರ ಒಂದು ಸತತ ಪ್ರಯತ್ನವನ್ನ ಪಡ್ತಾರೆ, ತುಂಬಾ ಖುಷಿ ಆಗುತ್ತೆ. ಮೊದಲಿಗೆ ನಮ್ಮ ಜನತ್ವನಿ ಕೇಳುವರಿಗೆ ನಿಮ್ದೊಂದು ಪರಿಚಯವನ್ನ ಮಾಡಿಕೊಡಿ ಮೇಡಮ್.
1: ನನ್ನ ಹೆಸರು ಪಾರ್ವತಿ ಅಂತ, ನಮ್ಮ ಮನೆಯವರ ಹೆಸರು ಮಹೇಶ್ ಕುಮಾರ್ ಅಂತ, ನನ್ನ ಮಗನ ತನ್ಮಯ್ ಕುಮಾರ್ ಅಂತ, ಚಿಕ್ಕವಳ ಹೆಸರು ರಚಿತಾ ಅಂತ.
0: ಎಷ್ಟು ಜನ ಇದ್ರಿ ಮೇಡಮ್ ಮನೇಲಿ?
1: ಮನೇಲಿ ಐಸ್ ಇಟ್ಟಿದೀವಿ ಮೇಡಮ್, ನಮ್ಮತ್ತೆ ನಾವು ನಮ್ಮ ಎರಡು ಮಕ್ಕಳು.
0: ಯಾವ ಪಾಪುಗೆ ಸಮಸ್ಯೆ ಇದೆ ಮೇಡಮ್?
1: ತನ್ಮಯ್ ಕುಮಾರ್ ಅವ್ರಿಗೆ 11 ವರ್ಷ ಮೇಡಮ್.
0: ಅಂದ್ರೆ ತನ್ಮಯ್ ಕುಮಾರ್ಗೆ, ನಿಮ್ಮ ಮೊದಲ ಮಗನ್ಗೆ ಈ ತರ ಸಮಸ್ಯೆ ಇದೆ ಅಂತ ಹೇಳಿದ್ರೆ, ಈ ಸಮಸ್ಯೆ ಬರಕ್ಕೆ ಕಾರಣ ಏನು ಮೇಡಮ್? ಮೊದಲಿಗೆ
1: ಅಂದ್ರೆ ಮೇಡಮ್, ಅವನು 1 ವರ್ಷದ ತನಕ ಚೆನ್ನಾಗೇ ಅಂದ್ರೆ ಅಳ್ತಾ ಇದ್ದ, ಏನು ಅಳ್ತಾವನಲ್ಲ, ಏನು ದಬಕತ್ತನೂ ಇಲ್ಲ ಏನು ಇಲ್ಲ ಅಂತ ಅನ್ಕೊಂಡು ಇದು ಮಾಡ್ತಾ ಇದ್ನು. ಇಲ್ಲಿ ನರಸೀಪುರದಲ್ಲಿ ತೋರಿಸ್ತದಕ್ಕೆ ಅವರು ಡಿಲಿವರಿ ಆಗಿರತ್ತೆ ಅಲ್ಲಿ ಹೋಗಿ ಅಂತ ಹೇಳಿದ್ರು. ಆವಾಗ ಚೆಲುವಂಬ ಹಾಸ್ಪಿಟ್ಲಿಗೆ ಹೋದ್ವು, ಅಲ್ಲಿ ಮನಸ್ಸ ಗಂಗೋತ್ರಿ ಕರ್ಕೊಂಡೋಗಿ ಅಂತಂದ್ರು. ಅಲ್ಲಿ ಕರ್ಕೊಂಡೋಗಿ ತೋರಿಸಿದ್ಮೇಲೆ ಈ ಥರ ಬೆಳವಣಿಗೆ ಅದ,
2: ಮಗುದು ಪ್ರಾಬ್ಲಮ್ ಹಿಂಗದ, ಸಿಜರಿಂಗ್ ಮಾಡಿ ತೆಗಿಬೇಕಾದ್ರೆ ಮೆದುಳು ಇನ್ಫೆಕ್ಷನ್ ಆಗಿ ಈ ಥರ ಆಗದ ಅಂತ ಹೇಳಿದ್ರು ಮೇಡಮ್.
0: ಅಂದ್ರೆ ಬೈ ಬರ್ತ್ ಏನು ಹುಟ್ಟುವಾಗಲೇ ಈ ತರ ಸಮಸ್ಯೆಯಿಂದ ಹುಟ್ಟದ, ಆ ಒಂದು ಡೆಲಿವರಿ ಸಮಯದಲ್ಲಿ ಪರಿಸ್ಥಿತಿಗೆ ಅನುಗುಣವಾಗಿ ಈ ತರ ಹುಟ್ಟಿದೆ ಅಂತ ಹೇಳ್ತಾ ಇದ್ರಿ. ನೀವೇನಾದ್ರೂ ರಿಲೇಶನ್ ಅಲ್ಲಿ ಮದ್ವೆ ಆಗಿದ್ರ ಮೇಡಮ್?
1: ಹೌದು ಮೇಡಮ್, ಸೋದರದತ್ತ ಮಗನ್ಗೆ ಮದ್ವೆ ಆಗಿರೋದು ಮೇಡಮ್.
0: ತನ್ಮಯ್ ಕುಮಾರ್ಗೆ ಈ ತರ ಸಮಸ್ಯೆ ಇದೆ ನಿಮ್ಗೆ ಯಾವಾಗ ಗೊತ್ತಾಯ್ತು?
1: ನಮ್ಗೆ 1 ವರ್ಷಕ್ಕೆ ಗೊತ್ತಾಗಿದ್ದು ಮೇಡಮ್. 1 ವರ್ಷಕ್ಕೆ ಅದು ಗಂಗೋತ್ರಿ ಕರ್ಕೊಂಡು ಹೋದ್ಮೇಲೆ ಈ ತರ ಪ್ರಾಬ್ಲಮ್ ಆಯ್ತಂತ, ಎಲ್ಲ ತರ ಟೆಸ್ಟ್ ಎಲ್ಲ ಮಾಡಿದ್ಮೇಲೆ ಈ ತರ ಪ್ರಾಬ್ಲಮ್ ಆದಂತ ಗೊತ್ತಾದ್ಮೇಲೆ ಅವಾಗ ಸ್ಪೀಚ್ ಕೊಡಿಸಿ ಅಂತ ಹೇಳಿದ್ರು. ಅಲ್ಲಿಗೆ ಕರ್ಕೊಂಡೋಗಿ ಅಂತ ನಾವು ಇಲ್ಲಿ ನರಸೀಪುರದಲ್ಲೇ ಒಂದ್ ಹತ್ರ ಇದು ಕೊಡ್ತಾ ಇದ್ರು. ಅಲ್ಲಿ ಕರ್ಕೊಂಡೋಗಿ ಬೆಳಗ್ಗೆನ ಕರ್ಕೊಂಡು ಹೋದ್ರೆ ಒಂದೊಂದು ಗಂಟೆ ಟೈಮ್ ಎಕ್ಸಸೈಜ್ ಮಾಡಿಸ್ಕೊಡ್ತಿದ್ರು. ಅಲ್ಲಿ ಕರ್ಕೊಂಡೋಗಿ ಮಾಡಿಸ್ತಾ ಕೂತ್ಕೊಳ್ಳೋದು, ಎದ್ ನಿಂತ್ಕೊಳ್ಳೋದು, ತಿರುಗಾಡೋದು, ಇದಿಷ್ಟೆಲ್ಲ ಮಾಡಿದೆ ಮೇಡಮ್. ನಾವೇ ಹಂಗೆ ಮಲಗಿಸಿರ್ತೀವಿ ಹಂಗೆ ಮಲಗ್ತಾ ಇದ್ದಿದ್ದು. ಯಾವಾಗ ಸ್ಪೀಚ್ ಕೊಡಿಸಿದ ಮೇಲೆ ಇಷ್ಟು ಇಂಪ್ರೂವ್ಮೆಂಟ್ ಆಯ್ತು.
0: ಮೊದಲ 1.5 ವರ್ಷದ ಪರಿಸ್ಥಿತಿ ಹೇಗಿತ್ತು ಅನ್ನೋದು?
1: ಆವಾಗ ತುಂಬಾನೇ ಹೇಳೋದು, ಯಾರು ಎತ್ಕೊಂಡ್ರು ಸುಮ್ಮನಿರ್ತಿರ್ಲಿಲ್ಲ, ನಾನು ಒಬ್ಳೆ ಕರ್ಕೋಬೇಕು, ಇನ್ಯಾರು ಕರ್ಕೊಂಡ್ರು ಸುಮ್ಮನೆ ಆಯ್ತಿರ್ಲಿಲ್ಲ, ಏನಿಲ್ಲ, ಎನಿ ಟೈಮ್ ನಾನು ತೊಡಗಾಕಂದೆ ಕುತ್ಕೋಬೇಕು, ಇಲ್ಲ ಎತ್ಕೊಂಡು ತಿರುಗಾಡ್ಕಂದೆ ಇರಬೇಕು, ಅಷ್ಟು ಏನು ಮಾಡ್ತಿದ್ದೆ.
0: ಗೊತ್ತಾಗ್ತಿರ್ಲಿಲ್ವಾ ಅವ್ನ ಬೆಳವಣಿಗೆ?
1: ಅವಾಗ ನಾವು ಇದೇನು ದಬಕತ್ತನೂ ಇಲ್ವಲ್ಲ, ಉರುಳ್ತಾನು ಇಲ್ಲ, ಏನಿಲ್ಲ, ತವೆತನೂ ಇಲ್ಲ ಅಂತಂದ್ಬಿಟ್ಟು ಕರ್ಕೊಂಬಂದಿಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಾಗ ತೋರಿಸಿದ್ನು. ಅವ್ರು ಹೇಳಿದ್ರು ಅಲ್ಲಿ ಕರ್ಕೊಂಡೋಗಿಯಪ್ಪ ಡಿಲಿವರಿ ಆಗಿರತ್ತವೆ ಅಂತ ಹೇಳಿದ್ಮೇಲೆ ಅಲ್ಲಿ ಕರ್ಕೊಂಡ್ಮೇಲೆ ಅವರು ಸರಿಯಾಗಿ ನೋಡಿಲ್ಲ, ಅಲ್ಲಿ ಮನಸ್ಸ ಗಂಗೋತ್ರಿ ಕರ್ಕೊಂಡೋಗಿ ಅಂತ ಹೇಳಿದ್ರು. ಅಲ್ಲಿ ಕರ್ಕೊಂಡೋದ್ಮು ತಿರ್ಗ ಅಲ್ಲಿಂದ JP ನಗರಲ್ಲಿ ಅಲ್ಲೇ ತೋರಿಸಿದ್ವು ಮೈಸೂರಲ್ಲೇ. ಅಲ್ಲೂ ಅದೇ ಥರ ಹೇಳಿದ್ರು, ಸ್ಪೀಚ್ ಕೊಡಿಸ್ಬೇಕು ಇವನಿಗೆ 14 ವರ್ಷ ಗಂಟ ಟೈಮು, ಸ್ವಲ್ಪ ಇಂಪ್ರೂವ್ಮೆಂಟ್ ಆಯ್ತಾನಂದ್ರೆ ಅಷ್ಟು ಜಾಸ್ತಿ ಏನು ಇಂಪ್ರೂವ್ಮೆಂಟ್ ಆಗಲ್ಲ ಎಲ್ಲ ಮಕ್ಕಳ ಥರನೂ, ಇಷ್ಟು ಮಾತ್ರ ಇಂಪ್ರೂವ್ಮೆಂಟ್, ಅವನ ಕೆಲಸವನ್ನು ಮಾಡ್ಕೊಳ್ಳೋಷ್ಟು ಮಾತ್ರ ಇಂಪ್ರೂವ್ಮೆಂಟ್ ಆಯ್ತಾನಂತ ಹೇಳಿದ್ರು.
0: ಈಗ ನಂತರ ಒಂದು ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿದ ಮೇಲೆ ಯಾವ ಥರ ಒಂದು ಪರಿಸ್ಥಿತಿಗೆ ಬಂದ ಅವನು?
1: ಇವಾಗ ಪರವಾಗಿಲ್ಲ ಮೇಡಮ್, ಇವಾಗ ಸ್ವಲ್ಪ ಏನೋ ನಮಗೂ ಒಂಥರ ಹೊಸಿ ನೆಮ್ಮದಿ, ಪರವಾಗಿಲ್ಲ ಸುಮ್ಮ ಸುಮ್ಮರಾಗಿ ಸ್ವಲ್ಪ ಸ್ವಲ್ಪ ಇಂಪ್ರೂವ್ಮೆಂಟ್ ಆಯ್ತವನ ನಂಬಿಕೆ ಬಂತು. ಮಚ್ಚಿಗೆ ಮುಂದಿಗೆ ಈ ಥರ ಅದಲ್ಲ ಅಂತ ನಾವೇ ಹೇಳ್ತಾ ಇದ್ವಿ, ಹೆಂಗೆ ಇವನು ನೋಡ್ಕೊಳ್ಳೋದು, ಹೆಂಗೆ ಇವನು ಸಾಕೋದು, ಹೆಂಗೆ ನಾನು ಅಂತಲೇ ಹೇಳ್ತಾ ಇರ್ತಿದ್ದೆ ಯಾವಾಗಲೂ. ಎನಿ ಟೈಮ್ ಹೇಳೋದು ಕೂತಿರ್ತವೆಲ್ಲ, ಅದನ್ನೆಲ್ಲ ಇದು ಮಾಡಿ ಮಾಡಿ ಇವಾಗ ಅಲ್ಲೆಲ್ಲ ಹೋಗಿ ನೋಡಿದ್ಮೇಲೆ ಪರವಾಗಿಲ್ಲ, ನನಗೆ ಇಷ್ಟು ಇಂಪ್ರೂವ್ಮೆಂಟ್ ಆಯ್ತವನ, ಅಷ್ಟೇ ಸಾಕು ನನಗೆ, ಅವ್ನ ಕೆಲಸ ಮಾಡ್ಕೊಳ್ಳೋಷ್ಟೇ ಆಗಲಿ ಅನ್ನಷ್ಟು ಇದಾಯ್ತು ಮೇಡಮ್.
0: ಯಾವ ಥರ ಟ್ರೀಟ್ಮೆಂಟ್ ಕೊಡಿಸಿದ್ರಿ ನಂತರ?
1: ಅವನಿಗೆ ಮೆಡಿಸನ್ ಏನೂ ಇಲ್ಲ ಮೇಡಮ್, ಮೆಡಿಸನೇ ಇಲ್ಲ ಅಂತ ಹೇಳಿದ್ರು. ಸ್ಪೀಚ್ ಕೊಡಿಸ್ಬೇಕು ಅವನಿಗೆ ಅಂತ ಹೇಳಿದ್ರು ಮೇಡಮ್. ಅದು ಸ್ಪೀಚ್ ಕೊಡಿಸ್ತಾ ಇಷ್ಟು ಇಂಪ್ರೂವ್ಮೆಂಟ್ ಆದ, ಇವಾಗ ಎಡಗಡೆ ಕೈ ಸ್ವಲ್ಪ ಯೂಸ್ ಮಾಡ್ತಾನೆ, ಬಲಗಡೆ ಕೈ ಬತ್ತೇ ಇಲ್ಲ.
0: ಈಗ 11 ವರ್ಷ ಅಂತ ಹೇಳಿದ್ರಿ, ಹಂತ ಹಂತವಾಗಿ ಯಾವ ಥರ ಬೆಳವಣಿಗೆನ ಹೊಂದದ? ಈಗ ಮೊದಲೆಲ್ಲ ಏನೂ ಬರ್ತಿರ್ಲಿಲ್ಲ ಅಂತ ಹೇಳಿದ್ರಿ, ಹಂತ ಹಂತವಾಗಿ ಯಾವ ಥರ ಬೆಳವಣಿಗೆ ಹೊಂದ್ತಾ ಬರ್ತಿದ್ದಾನೆ?
1: ನಾವು ಹೇಳಿದ್ದೆಲ್ಲ ಅರ್ಥ ಮಾಡ್ಕೊತಾನೆ, ರಿಟರ್ನ್ ಮಾತಾಡಕಂ ಬರಲ್ಲ, ಮಾತು ಬರಲ್ಲ, ಅವು ಅಪ್ಪ ಅಕ್ಕ ಇಷ್ಟಂತ ನಾವು ಹೋಗು ಬಾ ಅಂತ ಈ ಥರ ಕರೆಯಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಏ ಪರವಾಗಿಲ್ಲ ಸ್ವಲ್ಪ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ್ತಾವನ ಅಂತ ಏನು ಮಾಡ. ಇವಾಗ ಒಂದು ವರ್ಷ ಹಿಂದೆ ಎಲ್ಲನೂ ಗೊತ್ತಾಯ್ತಾ ಇತ್ತು, ಗೊತ್ತಾಗ ಟೈಮಲ್ಲಿ ಅಪೆಂಡಿಕ್ಸ್ ಅಂತ ಹೇಳಿದ್ರು, ಆ ಆಪ್ರೇಷನ್ ಮಾಡಿಸಿದ್ವಿ. ತಿರ್ಗಾ ಅದು ಕರುಳು ಈಚು ಬಿಟ್ಬಿಟ್ಟು ಆಪ್ರೇಷನ್ ಮಾಡಬೇಕು, ಒಂದೇ ಸರಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ತಿರ್ಗಾ ಅದು ಆಪ್ರೇಷನ್ ಆದಮೇಲೆ ಇನ್ನೊಂದ್ಸಲಿ ಆಪ್ರೇಷನ್ ಮಾಡಿಸಿದ್ವಿ, ತಿರ್ಗಿ 9 ತಿಂಗಳಿಗೆ ಆಪ್ರೇಷನ್ ಮಾಡಿಸಿದ್ವಿ ಮೇಡಮ್. ಇವಾಗ
0: ಕರುಳು ಈಚೆನೇ ಇತ್ತು,
1: 5 ತಿಂಗಳ ಗಂಟ ಈಚೆನೇ ಇತ್ತು. ಇವಾಗನ್ನು ಒಳಗಡೆ ಹಾಕಿ ಆಪ್ರೇಷನ್ ಮಾಡಿದ್ರು. ಇವಾಗ ತಿರ್ಗ ಅದೆಲ್ಲ ಸ್ವಲ್ಪ ಅವನಿಗೆ ಅದ್ರ ನೋವಲ್ಲಿ ಸ್ವಲ್ಪ ಮರ್ತೋಗ್ಬಿಟ್ಟ, ಈಗ ತಿರ್ಗ ಅದನ್ನೇ ಸ್ವಲ್ಪ ಸ್ವಲ್ಪವಾಗಿ ಈಗ ಹಂತ ಹಂತವಾಗಿ ಗೊತ್ತಾಗ.
0: ಅಂದ್ರೆ 9 ವರ್ಷ

0: ವರ್ಷಕ್ಕೆ ಅವನು ಸತತವಾಗಿ ಒಂದು ಆಪರೇಷನ್ ಕೂಡ ಮಾಡಿಸ್ಕೊಂಡಿದ್ದಾನೆ.
1: ಇನ್ನೊಂದು ಆಪರೇಷನ್ ಆಗಿ ಇವಾಗ 5 ತಿಂಗಳಾಯ್ತು ಮೇಡಮ್.
0: 5 ತಿಂಗಳಿಂದ ಕರಳು ಈಚೆನೆ ಆಯ್ತಾ? ಹೇಗ್ ಸಂಭಾಳಿಸಿದ್ರಿ ಅವನನ್ನ
1: ನೀವು? ತುಂಬಾನೇ ಕಷ್ಟಪಟ್ಟು ಮೇಡಮ್ ಅವ್ನ ನೋಡ್ಕೊಳ್ಳೋದಕ್ಕೆ. ಮನೇಲಿ ಎಲ್ಲಾರ್ಗು ಕಷ್ಟ ಆಗೋಯ್ತು ಅವಾಗ. ಅದು ಹಾಕ ಟೈಮ್ಗೆ, ಬ್ಯಾಗ್ ಹಾಕೋ ಟೈಮ್ಗೆ ಎಲ್ಲ ಅಳೋದು. ಉರಿ ಬತ್ತಿತ್ತಲ್ಲ ಮೇಡಮ್, ಅದು ಕ್ಲೀನ್ ಮಾಡ್ಬೇಕಾದ್ರೆ ಉರಿ ಬತ್ತದೆ. ಅಳೋದು, ಕಿರ್ಚೋದು, ಕೆಳಕ್ಕೆಲ್ಲ ಬಿದ್ಕ ಒದ್ದಾಡೋದು, ನೋವು ತಡೆಯಕ್ಕಾಗ್ದೇ ಅಳೋದು. ನೋವು ನೋಡ್ನಾರ್ದೇನೆ ನಾವು ತುಂಬಾನೇ ಕಷ್ಟಪಟ್ಕೊಂಡು ಮೇಡಮ್. ಅದು ನಾವು ಆವಾಗಲೇ ಹೇಳೋದ್ ಮೇಲೆ ಒಂದೇ ಸಲ ಮಾಡ್ಕೊಡಿ ಅಂತ ಕೇಳಿದಾಗ ಅವರು ಒಂದೇ ಸಲ ಮಾಡ್ಕೊಂಡಿಲ್ಲ. ಇಲ್ಲ, 2 ಸಲ ಮಾಡಬೇಕು, ಒಂದೇ ಸಲ ಮಾಡಿದ್ರೆ ನೋವು ತಡೆಯಕ್ಕಾಗಲ್ಲ, ಬೆಳವಣಿಗೆ ಕಮ್ಮಿ ಇರೋದ್ರಿಂದ ಅಂತ ಹೇಳೋರು ಮೇಡಮ್. ಅವ್ನಿಗೆ ಇನ್ ಯಾವ ಜನ್ಮಕ್ಕೆ ಏನಾದ್ರೂ ನಾವು ಇರೋ ತನಕ ಅವನಿಗೆ ಏನು ಬರ್ದಾರ ಅಷ್ಟೇ ಸಾಕು ಅನ್ನಷ್ಟು ನೋವು ಅನ್ಭವಿಸ್ಬಿಟ್ಟಿ ಮೇಡಮ್. ಈಗ ಅವ್ನು ಇರೋಷ್ಟು ದಿನನಾದ್ರೂ ಚೆನ್ನಾಗಿರ್ಬೇಕು, ಅವ್ನಿಗೆ ಏನು ಬರೋದು ಬೇಡ ಅಂತಂತಾನೆ ಇದು ಮಾಡ್ಕೊಳ್ಳೋದು ಮೇಡಮ್. ನನ್ನ ಪ್ರಾಣನೇ ಇದಾಗೋಯ್ತು ಮೇಡಮ್. ನಾವು ಹೆಂಗೆ ಇದ್ರು ನಾನು ನೋಡ್ಕೋತೀನಿ, ನಾನು ಇರೋ ತನಕನು ಎಷ್ಟೇ ಕಷ್ಟ ಬಂದರೂ ಅವನ ಜೊತೆ ನಾನು ಫೇಸ್ ಮಾಡ್ತೀನಿ ಅನ್ನೋ ಧೈರ್ಯ ಇರುತ್ತೆ. ಆದರೂ ಒಂದೊಂದು ಟೈಮಲ್ಲಿ ನೆನೆಸ್ಕೊಂಡಾಗ ತುಂಬಾ ಬೇಜಾರಾಗೋಯ್ತದೆ ಮೇಡಮ್.
0: ಈಗ 11 ವರ್ಷ ಅಂತ ಹೇಳಿದ್ರಿ ಅವನಿಗೆ, ಅವನ ಕೆಲಸಗಳನ್ನ ನೀವೇ ಮಾಡ್ಕೋತೀರಾ?
1: ಹೌದು ಮೇಡಮ್, ನಾವೇ ಮಾಡ್ಕೊಡೋದು. ಸ್ನಾನ ಮಾಡಿಸೋದೇ ಆಗಲಿ, ವಾಶ್ರೂಮ್ಗೆ ಹೋಗೋದೇ ಆಗಲಿ, ಎಲ್ಲ ನಾವೇ ಮಾಡೋದು
2: ಮೇಡಮ್.
1: ತಿರುಗಾಡ್ತಾನೆ ಅಷ್ಟೇ ಮೇಡಮ್, ಅವನಿಗೆ ಗೊತ್ತಾಗಲ್ಲ ಮೇಡಮ್ ವಾಶ್ರೂಮ್ಗೆ ಹೋಗ್ಬೇಕು ಏನು ಅಂತ ಗೊತ್ತಿಲ್ಲ. ಆ ಕೆಲಸ ಎಲ್ಲ ನಾನೇ ಮಾಡೋದು.
0: ಈಗ ಮಾನಸ ಗಂಗೋತ್ರಿಗೆ ಹೋಗ್ತೀನಿ ಅಂತ ಹೇಳಿದ್ರಿ, ಅಲ್ಲಿ ಯಾವ ಥರ ಥೆರಪಿಯನ್ನು ಕೊಡ್ತಿದ್ರು ಅವನಿಗೆ?
1: ಮೇಡಮ್ ಮಾಮೂಲಿ ಎಕ್ಸಸೈಸ್, ಕೈಯಿನ ಮೂಳೆಗಳೆಲ್ಲ ಇದು ಮಾಡೋದು ಎಲ್ಲನೂ ಮಾಡ್ಕೊಡ್ತಿರು ಮೇಡಮ್. ಅಲ್ಲಿ ಅಲ್ಲಿಂದ ನಾವು ಇಲ್ಲಿ ಯಳರುಂಡಿ ಪೊಲೀಸ್ ಸ್ಟೇಷನ್ ಐತಲ್ಲ ಮೇಡಮ್, ಅದರ ಅಪೋಸಿಟ್ ಒಳಗಡೆ ಹೋಗ್ಬೇಕು, ಅಲ್ಲಿ ಮಾಡಿಸ್ಕೊಡ್ತಿದ್ರು ಅವರು. ಕೈಗಳು, ಕಾಲು ಮತ್ತು ಕತ್ತು, ನಡ ಎಲ್ಲನೂ ಮಾಡ್ತಾ ಅವನೇ ಸ್ವಂತ ಎದ್ದು ಕೂತ್ಕೋಬೇಕು. ಆ ಥರ ಎಲ್ಲ ಎಕ್ಸಸೈಸ್ ಮಾಡಿದ್ಮೇಲೆ ಅವ್ನು ಕೂತ್ಕೊಳ್ಳೋಕೆ ಸ್ಟಾರ್ಟ್ ಆದ, ನಿಂತ್ಕೊಳ್ಳೋಕೆ ಸ್ಟಾರ್ಟ್ ಆದ, ತಿರುಗಾಡೋಕ್ಕೆಲ್ಲ ಹೆಲ್ಪ್ ಆಯಿತು ಮೇಡಮ್.
0: ಎಷ್ಟು ಸರಿ ಹೋಗ್ತಿದ್ರಿ ತಿಂಗಳಿಗೆ?
1: ಮಾನಸ ಗಂಗೋತ್ರಿಗೆ ತಿಂಗಳಿಗೆ 2 ಸಲ ಹೋಯ್ತಿದ್ವಿ ಮೇಡಮ್. ಇಲ್ಲಿ ದಿನ ಹೋಯ್ತು ಮೇಡಮ್, ಒನ್ ಅವರ್ ಮಾಡ್ಕೊಡ್ತೀರಿ ಮೇಡಮ್. ಫ್ರೀ ಮಾಡ್ಕೊಂಡು ಒಂದು ದಿನದಲ್ಲಿ 1 ಗಂಟೆ ಫ್ರೀ ಮಾಡ್ಕೊಂಡು ಇಲ್ಲಿ ಕರ್ಕೊಂಡ್ಬಿಟ್ಟು ಮಾಡಿಸ್ಕೊಂಡು ಕರ್ಕೊಂಡೋಗ್ತೀನಿ.
0: ಇಲ್ಲಿ ಅಲ್ಲಿ ಕೊಟ್ಟಂತ ಥೆರಪಿನ ಮನೇಲಿ ಹೋಗಿ ಕೂಡ ಮಾಡ್ತಿದ್ರ?
1: ಹಾ ಮೇಡಮ್, ಮನೇಲೂ ಮಾಡ್ಕೊತಿದ್ರು. ಅವ್ರು ಹೆಂಗೆ ಯಾವ ರೀತಿ ಹೇಳ್ಕೊಟ್ಟಿರ್ತಾರ ಅದೇ ಥರ ಮಾಡ್ಕೋತಿದ್ರು ಮೇಡಮ್.
0: ಹಂಗಾಗಿ ಏನಾದ್ರು ಮನೇಲಿ ಸಹಾಯಕ ಆಗೋ ಥರ ವಾತಾವರಣ ಏನಾದ್ರು ಕ್ರಿಯೇಟ್ ಮಾಡಿದ್ದೀರಾ?
1: ಅದೇ ಮೇಡಮ್, ಅವ್ರೇನಂತ ಹೇಳಿದ್ರು ಮಕ್ಕಳ ಜೊತೆ ಇಂಪ್ರೂವ್ಮೆಂಟ್ ಆಗಕ್ಕೆ ಮಕ್ಕಳ ಜೊತೆ ಬಿಡಿ ಅಂತ ಹೇಳಿದ್ರು. ನಾವು ಸುತ್ತ ಮಕ್ಕಳು ಕುಂಡಿಸ್ಕೊಂಡು ಅವ್ರಿಗೆ ಹೇಳ್ಕೊಟ್ರೆ ಅವ್ರು ನೋಡ್ಕೊ ಸುಮ್ಮ ಕೂತ್ಕೊತಿದ್ದೆ ನಾವು ಮಾಡ್ಕೊಡಿ ಈ ಥರ ಮಾಡುವಂತ ನಮ್ಮ ಅವ್ರಿಗೆ ಹೇಳ್ಕೊಟ್ರೆ ನಾವು ಮಾಡ್ತಾ ಇದ್ರೆ ಅವ್ರ ಮಕ್ಕಳು ಮಾಡೋದು ನೋಡಿ ಇವನು ಮಾಡಿಸ್ಕೊತಾ ಇದೆ ಮೇಡಮ್. ಅದು
0: ಅಂದರೆ ಮಕ್ಕಳು ಮಾಡೋ ಒಂದು ಆಕ್ಟಿವಿಟಿನ, ಚಟುವಟಿಕೆಗಳನ್ನ ಇವನು ಗಮನಿಸಿ ಆ ಥರ ಪುನರಾವರ್ತನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಈಗ ಅವನು ಥೆರಪಿ ತಗೊಂಡ ನಂತರ ಇವನ ಬೆಳವಣಿಗೆ ಹೀಗೆ ಬರ್ತಾ ಇದೆ?
1: ಇವಾಗ ಎಷ್ಟೋ ಪರವಾಗಿಲ್ಲ ಮೇಡಮ್. ಆವಾಗ 1.5 ವರ್ಷಕ್ಕೆ ಕರ್ಕೊಂಡೋಗ್ತು ತೋರಿಸಿದೆ, ಅದಕ್ಕೆ ಬರೀ 2 ತಿಂಗಳು ಮಗುನಷ್ಟು ಬೆಳವಣಿಗೆ ಅದ ಅಂತ ಹೇಳಿದ್ರು ಮೇಡಮ್. ಇವಾಗ ಹೋಗಿ ತೋರಿಸ್ಕೊಂಡಕ್ಕೆ 75% ಬೆಳವಣಿಗೆ ಆಗದ ಅಂತ ಹೇಳೋರು ಮೇಡಮ್.
0: ಮತ್ತೆ ಮೊದಲಿನ ಥರ ಆಗಬಹುದಾ?
1: ಏನು ಗ್ಯಾರಂಟಿ ಕೊಟ್ಟಿಲ್ಲ ಮೇಡಮ್ ಅವರು. ಅವನ್ ಸ್ವಲ್ಪ ಮಾತ್ರ ಕೊಟ್ಟಿರೋದು, ಅವನ ಕೆಲಸ ಮಾಡ್ಕೊಳ್ಳೋಷ್ಟು ಮಾತ್ರ ಇಂಪ್ರೂವ್ಮೆಂಟ್ ಆಯ್ತಾನ, ಎಲ್ಲ ಮಕ್ಕಳಷ್ಟು ಇಂಪ್ರೂವ್ಮೆಂಟ್ ಆಗಲ್ಲ ಅಂತ.
0: ನಿಮ್ಮ ಮನೆಯವ್ರು ಹೇಗೆ ಸಪೋರ್ಟ್ ಮಾಡ್ತಾರೆ?
1: ನಮ್ಗೆ ಯಾವ ಥರ ಇದು ಮಾಡಬೇಕು ಆ ಥರ ಎಲ್ಲ ಸಪೋರ್ಟ್ ಮಾಡ್ತಾರೆ ಮೇಡಮ್. ಅವನಿಗೋಸ್ಕರ ಅವರು ಕಷ್ಟಪಡ್ತಾರೆ. ಈ ಥರ ಅದ ಅಂತಂದ್ಬಿಟ್ಟು ಬೇರೆಯವರೆಲ್ಲ ಇದು ಮಾಡ್ತಾರೆ ಅಂತ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ನಮ್ಮ ಪಾಲಿಗೆ ಏನು ಬಂದಿರುತ್ತೆ ನಾವು ಅದು ಅನುಭವಿಸ್ಬೇಕು, ಅದನ್ನ ಕಷ್ಟ ಅಂತ ಮಾತ್ರ ಅನ್ಕೋಬೇಡ, ಖುಷಿಯಿಂದನೇ ಮಾಡ್ಕೋಗಮ್ಮ ನಾವು ಅಂತ ಹೇಳ್ತಾರೆ.
0: ನಿಮ್ಮ ಮನೆಯವರು ನಿಮ್ಮ ಬೆಂಬಲವಾಗಿ ನಿಂತಿರೋದು ನಿಮಗೆ ದೊಡ್ಡ ಶಕ್ತಿ ಅಂತಲೇ ಹೇಳ್ಬೋದು. ಈ ನಿಟ್ಟಿನಲ್ಲಿ ಸಾಕಷ್ಟು ಅವನ ಬೆಳವಣಿಗೆಗೆ ಈಗಲೂ ಕೂಡ ಸತತ ಪ್ರಯತ್ನವನ್ನು ಅವರು ಕೂಡ ಮಾಡ್ತಾ ಇದ್ದಾರೆ. ಅವರು ನೋಡ್ಕೋತಾರೆ ಪಾಪನ?
1: ನೋಡ್ಕೋತಾರೆ ಮೇಡಮ್. ಅವರು ಮೇಡಮ್ ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಆಯ್ತು ಮೇಡಮ್ ಬರೋದು, 8 ಗಂಟೆ 8:30 ಅಷ್ಟೊತ್ತಾಗುತ್ತೆ.
2: ಏನು ಕೆಲಸ ಮಾಡ್ತಾರೆ?
1: ಮೈಸೂರು ತರಕಾರಿ ಮಂಡಿ ಕೆಲ್ಸಕ್ಕೆ ಹೋಗೋದು ಮೇಡಮ್. ಮುಕ್ತವರೇಕ
0: ಕೂಲಿ ಕೆಲಸ ಮಾಡೋದ್ರಿಂದ ಅವರು ಸಂಜೆ ಮೇಲೆ ಬರ್ತಾರೆ. ಹೇಗೆ ಇದೆ ಅವರ ನಿಮ್ಮ ಮತ್ತೆ ಪಾಪು ಮಧ್ಯೆ ಮತ್ತೆ ಅವರ ಮಧ್ಯೆ ಒಡನಾಟ ಹೇಗಿದೆ?
1: ಅವರು ಕರ್ಕತ್ತಾರೆ ಮೇಡಮ್, ಇವನೇ ಹೋಗಲ್ಲ ಜಾಸ್ತಿ ಯಾರು ಅಪ್ಪನ ಹತ್ರ. ಅವರು ಕರ್ಕತ್ತಾರೆ ಬಾ ಅಂತೆಲ್ಲ ಇದು ಮಾಡ್ತಾರೆ. ಗಾಡೀಲಿ ಹೋಗ್ಬೇಕಾದ್ರೆ ಮಾತ್ರ ಜೊತೆಲಿ ಹೋಯ್ತಾನೆ, ಮನೇಲಿ ಇದ್ದಾಗ ನಾ ಬರಲ್ಲ ಬರಲ್ಲ ನಿನ್ನ ಹತ್ರ ಅಂತ ಹೇಳಿ ಅವರು ಕರ್ಕೊತಾರೆ. ವಾರಕ್ಕೊಮ್ಮೆ ರಜೆ ಹಾಕ್ತಾರೆ, ಬೆಳಗ್ಗೆ ಕರ್ಕೊಂಡು ಸಾಯಂಕಾಲ ಗಂಟೆ ತಿರುಗಾಡ್ಸ್ಕ ಕರ್ಕೊಂಡು ಬರ್ತಾರೆ. ವಾರಕ್ಕೊಂದಿನ ಉಳ್ಕೊಳ್ಳೋದು ರೌಂಡ್ಸ್ ಹೋಗಮ್ಮ ಅಂದ್ಬಿಟ್ಟು ಬಂದು ಕರ್ಕೊಂಡೋಗಿ ಅವ್ನು ಏನು ಕೇಳ್ತಾನೆ ತಕ್ಕ ತಿನ್ನಿಸ್ಕೊಂಡು ಕರ್ಕೊಂಡೋಗಿ.
0: ನಿಮ್ಮನ್ನ ಜಾಸ್ತಿ ಹಚ್ಕೊಂಡಿದ್ದಾನೆ. ದಿನದ 24 ಗಂಟೆ ಅವನಿಗೆ ಯಾವ ಥರ ಟೈಮ್ ಕೊಡ್ತೀರಿ ನೀವು?
1: ಕೆಲಸ ಎಲ್ಲ 8 ಗಂಟೆಗೆ ಮುಗಿತ ಮೇಡಮ್. 8 ಗಂಟೆ ಮೇಲೆ ಸಂಜೆ ಅಂದ್ಮೇಲೆ ಈ ಕಳೆ ಗಂಟೆ ಅವ್ನ ಜೊತೆಲೇ ಇರೋದು. ಅವಳು ನಮ್ಮ ತಾಯಿ ಮನೇಲಿ ಬಿಟ್ಟಿದ್ದೀವಿ, ಇವ್ರ ಜೊತೆ ಇರೋದು ಮೇಡಮ್. ಅವಳು ಇವನು ನೋಡ್ಕೊಂಡು ಅವಳು ನೋಡೋಕ್ಕೆ ಕಷ್ಟ ಆಯ್ತದೆ, ನಮ್ಮ ಜೊತೆಲಿ ಇರಲಿ ಅಂದ್ಬಿಟ್ಟು ಇವ್ರು ಕರ್ಕೊಂಡೋಗಿ ಅವ್ರ ಮನೇಲಿ ಇರಿಸ್ಕೊಂಡವ್ರು. ಇವನೊಬ್ಬನೇ ನನ್ನ ಜೊತೆಲಿ ಇರೋದು.
0: ಅಂದರೆ ಈ ಥರ ಪಾಪು ಇದೆ ಅಂತ ನಿಮ್ಮ ಮನೆಯವರು ಯಾವುದೇ ರೀತಿಯ ಒಂದು ಮನಸ್ಸಲ್ಲಿ ಇಟ್ಕೊಳ್ಳೋದೆ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಈಗ ಸಂಸ್ಥೆ ಹೇಗೆ ಪರಿಚಯ ಆಯಿತು ನಿಮಗೆ?
1: ನಮಗೆ ಇಲ್ಲಿ ಕರ್ಕೊಂಡು ಬಂದ್ಮೇಲೆ

0: ನಮಗೂ ಗೊತ್ತಾಗಿದ್ದು, ನಾವು ಗೊತ್ತಿರ್ನಿಲ್ಲ ಇವ ಈ ಥರ ಬನ್ನಿ ಅಂತಂದ್ಬಿಟ್ಟು ಕರ್ಕೊಂಡು ಬಂದ್ಮೇಲೆ ನಮಗೆ ಗೊತ್ತಾಗಿದ್ದು ಈ ಥರ ಒಂದು ಸಂಸ್ಥೆ ಅದ ಅಂತಲೇ ಗೊತ್ತಾಗಿದ್ದು ಇಲ್ಲಿ ಕರ್ಕೊಂಡು ಬಂದ್ಮೇಲೆ. ಮೇಡಮ್
1: ಮೊದಲೆಲ್ಲ ಕೇಳಿದ್ರ ಈ ಸಂಸ್ಥೆ ಬಗ್ಗೆ ನೀವು?
0: ಇಲ್ಲ ಮೇಡಮ್, ಕೇಳಿರ್ನಿಲ್ಲ. ಇಲ್ಲಿ ಕರ್ಕೊಂಡು ಬಂದ್ಮೇಲೆ ಇಲ್ಲಿ ಸರ್ಗಳಿರ್ತಾರಲ್ಲ ಮೇಡಮ್, ಅವ್ರಿಗೆ ಪರಿಚಯ ಮಾಡಿಕೊಟ್ರು. ನಮ್ಗೆ ಇಲ್ಲಿ ರಘು ಸರ್ ಅಂತಾರೆ ಸರ್, ಸ್ಕೂಲ್ ಕಡೆಯಿಂದ ಕರ್ಕೊಂಡು ಬಂದ್ರು.
1: ನಮ್ಮದೇ ಆದ ಸಿಬ್ಬಂದಿ ಮಾಹಿತಿ ಕೊಟ್ಟದ ತಕ್ಷಣ ನೀವು ಒಂದು ಕ್ಯಾಂಪ್ಗೆ ಬಂದಿದ್ರಿ, ಹೇಗೆ ಅನ್ನಿಸ್ತಾ ಇದೆ ಈ ಕ್ಯಾಂಪು?
0: ತುಂಬಾ ಖುಷಿ ಆಯ್ತಿದೆ ಮೇಡಮ್, ಏನಾರ ನಮ್ಮ ಹಂಗೆ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಲಿ ಅನ್ನೋದೊಂದು ಆಸೆ, ಅದಕ್ಕೋಸ್ಕರ ಕರ್ಕೊಂಡಿದ್ದೀವಿ ಮೇಡಮ್.
1: ಇಲ್ಲಿನ ಮಕ್ಕಳು ನೋಡಿದಾಗ ಹೇಗೆ ಅನ್ನಿಸ್ತು?
0: ಅದು ಇಲ್ಲಿ ಮಕ್ಕಳೆಲ್ಲ ನೋಡ್ತಾಯಿದ್ರೆ ಬೇಜಾರೇ ಹೋಯ್ತು ಮೇಡಮ್. ಎಲ್ಲ ಈ ಥರ ಮಕ್ಕಳ ಎಲ್ಲ ಕೊಟ್ಬಿಟ್ಟು ಈ ಥರ ಎಲ್ಲ ಕಷ್ಟ ಅನುಭವಿಸ್ತಾನೆ, ಆದರೂ ಒಂದು ಲೆವೆಲಲ್ಲಿ ಹೇಳ್ಕೋಬೇಕು ಅಂದ್ರೆ ಒಂದು ಏನೋ ಒಂಥರ ಹೊಸ ಸಮಾಧಾನ ಅಂತ ಅನ್ಸುತ್ತೆ ಮೇಡಮ್. ನನ್ನ ಎಷ್ಟೋ ಪರವಾಗಿಲ್ಲ ಸುಮಾರಾಗವನಂತ ಮಕ್ ಎಲ್ಲ ಒಂದಕ್ಕೊಂದು ಒಂದಕ್ಕೊಂಥರ ಮಕ್ಕಳೆಲ್ಲ ನೋಡ್ತಿದ್ದಾಗ ಬೇಜಾರ ಹೋಯ್ತಿದ್ದೆ, ಬೇಜಾರಾಯ್ತಾ ಇದ್ದಾಗ ಇವನು ಅವರು ನೋಡ್ತಾ ಇದ್ದಾಗ ಇನ್ನೂ ಬೇಜಾರ ಹೋಯ್ತಿದ್ದೆ. ಒಬ್ರಿಗೊಬ್ರು ಇವರು ನೋಡ್ಕ ಅವರು ಇವ್ರು ನೋಡೋದು ಇವರು ಅವ್ನು ನೋಡೋದು ಈ ಥರ ಎಲ್ಲ ಮಾಡಿದಾಗ ಇನ್ನೂ ಬೇಜಾರಾಗೋಯ್ತು ಅಂದರೆ ಎಲ್ಲ ಒಂದು ಸೈಡು ಏನೊಬ್ಬಳು ನಮ್ಗೆ ಏನು ಬರಬೇಕು ಅದೇ ನಮಗೆ ಬಂದಿರೋದು, ನಾವೇ ನೋಡ್ಕೊಳ್ಳೋ ಇರೋಷ್ಟು ದಿನ ನೋಡ್ಕೊ ಚೆನ್ನಾಗಿ ನೋಡ್ಕೊಳ್ಳೋಮು ಅನ್ನೋದೊಂದು ಭರವಸೆಯಲ್ಲಿ ನಾನು.
1: ಇಲ್ಲಿನ ಮಕ್ಕಳು ನೋಡಿದಾಗ ಆ ಮಕ್ಕಳ ಪರಿಸ್ಥಿತಿ ನೋಡಿದಾಗ ನನ್ನ ಮಗ ಉತ್ತಮ ಅಂತ ನಿಮ್ಮ ಮನಸ್ಸಿಗೆ ಎಲ್ಲೋ ಒಂದು ಸಮಾಧಾನಕರ ಭಾವನೆ ಮೂಡುತ್ತೆ. ಈ ನಿಟ್ಟಿನಲ್ಲಿ ಆ ಮಗು ನಮ್ಮಕ್ಕ ನೋಡ್ಕೊಂಡು ಸಮಾಧಾನವಾಗಿದ್ದೀರಿ. ಇಂಥ ಮಕ್ಕಳು ಇದ್ದಾಗ ಸುತ್ತಮುತ್ತ ಸಾವಿರಾರು ಮಾತಾಡ್ತಾರೆ, ಅಂತ ಏನಾರ ಸಾಮಾಜಿಕ ಸಮಸ್ಯೆ ನಿಮಗೆ ಎದುರಾಗಿದೆಯಾ?
0: ಹೌದು ಮೇಡಮ್, ಎದುರಾಗಿದೆ. ನಮ್ಮಲ್ಲಿ ಈ ಥರ ಏನು ನೋಡ್ಕೊಳ್ಳೋದು, ತಕ್ಕಂಡಾಗಿ ಅನಾಥಾಶ್ರಮಕ್ಕೆ ಬಿಟ್ಬಿಡ್ಬೇಕಲ್ವಾ, ಏನಕ್ಕೆ ಅಂತ ಎಲ್ಲನೂ ಹೇಳೋದು ಎತ್ತಿರೋದು ನಾನೇ. ನಾ ಇರೋ ತನಕನೂ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನನ್ನ ಮಗನ ನಾನು ನೋಡ್ಕೋತೀನಿ. ಅಥವಾ ನನ್ನ ಮಗನಿಗೆ ಹೊಟ್ಟೆಗಿಲ್ಲ ಬಟ್ಟೆ ಇಲ್ಲ ಅಂದ್ಬಿಟ್ಟು ನಿಮ್ಮನ್ನ ಕೇಳಿದಮ್ಮ, ಇಲ್ಲ, ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಅದು ಅಷ್ಟು ಸಾಧ್ಯ ನಾವು ನೋಡ್ಕೋತೀವಿ. ನಾವು ಯಾರ ಕೈ ಕೇಳಿಗೂ ನಮ್ಗೆ ಇರೋಕ್ಕೆ ಇಷ್ಟಪಡಲ್ಲ ಅಂತೇಳಿದ್ರು.
1: ಅಂದರೆ ಸಾಕಷ್ಟು ರೀತಿಯ ಸಾಮಾಜಿಕ ನಿಂದನೆಗಳು ಕೂಡ ಈಗಲೂ ಕೂಡ ನಡೀತಾವೆ. ಈಗ ನೀವು ಥೆರಪಿ ಕರ್ಕೊಬರ್ತೀನಿ ಅಂತ ಹೇಳಿದ್ರಿ, ಆ ಬರಬೇಕಾದ್ರೆ ನಿಮ್ಗೆ ಏನಾದ್ರು ಸಮಸ್ಯೆ ಆಗ್ತಿದೆ ಇವ್ನು ಕರ್ಕೊಂಡು ಬರಬೇಕಾದ್ರೆ? ನೀವು
0: ಏನಿಲ್ಲ ಮೇಡಮ್, ಆಟೋಗಳ ಹತ್ಕ ಆಟೋದಲ್ಲಿ ಬರ್ತೀವಿ ಮೇಡಮ್. ಅಂದ್ರೆ ಒಬ್ಬಳೆ ಎಲ್ಲೂ ಹೋಗಲ್ಲ, ಜೊತೆಯಲ್ಲಿ ಹಿಂಗೆ ಅನ್ನೋರು ನಮ್ಮ ಮನೇಲಿ. ಎಲ್ಲರೂ ಹೊರಗಡೆ ಹೋಗ್ಬೇಕು ಅಂದರೆ ಹಿಂಗೆ ನಮ್ಮ ತಾಯಿ ಮನೆ ಬಂದ್ಬಿಟ್ಟು ನಮ್ಮ ಅಪ್ಪ ಆಗಲಿ ನಮ್ಮ ಅಮ್ಮ ಆಗಲಿ ಅಣ್ಣ ಹೆಂಡತಿರಾಗಲಿ ಇಲ್ಲ ನಮ್ಮ ಚಿಕ್ಕಪ್ಪನ ಮಕ್ಕಳಾದರು ಯಾರೋ ಜೊತೆ ಕರ್ಕೊಬರ್ತೀನಿ.
1: ಅಂದರೆ ನಿಮ್ಮ ಜೊತೆಗೆ ನಿಮ್ಮ ಕುಟುಂಬದ ಸಹಕಾರ ಪ್ರಮುಖವಾಗಿರೋದ್ರಿಂದ, ಅವರ ಬೆಂಬಲ ತುಂಬ ಚೆನ್ನಾಗಿರೋದ್ರಿಂದ ನಿಮಗೆ ಈ ಸಮಸ್ಯೆಗಳು ಯಾವುದೂ ಕೂಡ ಎದುರಾಗದೆ ಎಲ್ಲದಕ್ಕೂ ನಾನು ನನ್ನ ಮಗುವಿನ ಬೆಳವಣಿಗೆಯಲ್ಲಿ ಸಂಪೂರ್ಣವಾಗಿ ಪಾತ್ರವನ್ನು ನಿರ್ವಹಿಸ್ತಿದ್ದೀನಿ ಅನ್ನೋ ಶಕ್ತಿ ನಿಮಗೂ ಕೂಡ ಇದೆ ಅಂತ ಹೇಳ್ತಿದ್ದೀರಿ. ತುಂಬ ಖುಷಿಯಾಯಿತು ಮೇಡಮ್. ಕ್ಯಾಂಪಲ್ಲಿ ಏನೇನೆಲ್ಲ ಬೆನಿಫಿಟ್ಸ್ನ ಪಡ್ಕೊಂಡ್ರಿ ನೀವು? 4 ದಿನ ಆಯಿತು, ಏನೇನೆಲ್ಲ ಪಡ್ಕೊಂಡ್ರಿ ಮಗು ಕುರಿತಾಗಿ?
0: ಮೇಡಮ್ ಫಸ್ಟ್ ದಿನ ನಾವು ಬಂದಿರಲಿಲ್ಲ, ಈಗ 3 ದಿನದಿಂದ ಬರ್ತಿರೋದು ಮೇಡಮ್. ತರಬೇತಿ ಚೆನ್ನಾಗಿ ಕೊಡ್ತಾರೆ ಮೇಡಮ್ ಅವರು, ಈ ಥರ ಮಾಡಿ ಈ ಥರ ಮಾಡಿದ್ರೆ ಈ ಥರ ಎಲ್ಲ ಹೆಲ್ಪ್ ಆಯ್ತದೆ ಅಂತ. ಒಂದು ಜಗ್ಗಿಗೆ ಮರಳು ತುಂಬಿಟ್ಟು ಕೈಗಳು ಅದನ್ನ ಒಳಗಡೆ ಮುಳುಗಿಸ್ಬಿಟ್ಟು ಕೈಗಳು ಅವನೇ ಎತ್ತಬೇಕು, ಬಲವಾಗಿ ಎತ್ತಬೇಕು, ಮರಳನ್ನ ಗೋರಬೇಕು, ಈ ಥರ ಕೊಡಿ ಅಂತ ಎಲ್ಲ ಹೇಳ್ಕೊಟ್ರು ಮೇಡಮ್. ಇಲ್ಲಿ ಮಸಾಜು ಹಂಗೆ ಹೇಳಿದ್ರು ಮೇಡಮ್, ಮಸಾಜು ನೀವು ಮನೇಲಿ ಆಯುರ್ವೇದಿಕ್ ಕಡೆಯಿಂದ ಎಣ್ಣೆಗಳು ಇಲ್ಲಿ ಹಾಸ್ಪಿಟ್ಲ್ಗಳಿಂದ ಆಯುರ್ವೇದಿಕ್ ಹಾಸ್ಪಿಟ್ಲ್ ಎಲ್ಲದ ಅಲ್ಲಿ ನಿಮ್ಗೆ ಇದು ಮಾಡಿಸ್ಕೊಡ್ತೀವಿ, ಗೌರ್ಮೆಂಟ್ ಕಡೆಯಿಂದ ಕೊಡಿಸ್ಕೊಡ್ತೀವಿ, ನೀವು ಮನೇಲಿ ಅದೇ ಥರ ಮಸಾಜ್ ಮಾಡಿ ಅಂತ ಹೇಳ್ಕೊಟ್ರು ಮೇಡಮ್. ಬೆಳಗ್ಗೆ 8 ಟೈಮ್ ಊಟ ಆದ್ಮೇಲೆ ಮಾಡಿ ಅಂತ ಹೇಳ್ಕೊಟ್ರು.
1: ಏನೇನೆಲ್ಲ ಅವೈಲೇಬಲ್ ಇತ್ತು ಇಲ್ಲಿ ಕ್ಯಾಂಪಲ್ಲಿ?
0: ಮಾತಿನಿಂದ ತರಬೇತಿ. ಹಾಂ ಮೇಡಮ್, ಎಲ್ಲ ಥರ ಕೊಡಿಸ್ಕೊಡ್ತಾರೆ ಮೇಡಮ್.
1: ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ?
0: ನಮ್ಗೆ ಇದೇ ಥರ ಮಾಡಿಸ್ಕೋದ್ರೆ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಲಿ ಅನ್ನೋದೊಂದು ಆಸೆ ಮೇಡಮ್. ಅವನು ಏನು ಅದಕ್ಕೆ ಏನು ಇದು ಮಾಡ್ತೀಯಲ್ಲ ಮೇಡಮ್, ಅವನು ಖುಷಿಯಿಂದ ಮಾಡಿಸ್ಕೊತಾನೆ ಮೇಡಮ್. ಅವನೇ ಹೋಗ್ತಾನೆ ಒಳಗಡೆ ಒಮ್ಮಲಿಕತ್ತಾನೆ, ನಾನು ಹಂಗೆ ಮಾಡು ಕೈಯಲ್ಲಿ ಹಿಂಗೆಲ್ಲ ಮಾಡು ಅಂತ ಅವನೇ ಇದು ಮಾಡಿಕೊಡ್ತಾನೆ. ಆಯಲ್ ಮಸಾಜ್ ಮನೇಲೆಲ್ಲ ಮಾಡ್ತಿದ್ವಲ್ಲ, ಅದು ನೋಡಿದ ತಕ್ಷಣ ಬಿಡು ನಾನು ಹೋಯ್ತೀನಿ ಫಸ್ಟು ಅಂತಂದ್ಬಿಟ್ಟು ತಾನೇ ಹೋಗಿ ಮಲಿಕತ್ತೀನಿ ಟೇಬಲ್ ಮೇಲೆ.
1: ಆ ಒಂದು ಚಟುವಟಿಕೆಗಳಿಗೆ ಕಂಪ್ಲೀಟ್ ಆಗಿ ಅವನಿಗೆ ಕೂಡ ಸ್ಪಂದಿಸ್ತಾ ಇರೋದ್ರು ನಿಮಗೂ ಕೂಡ ತುಂಬ ಖುಷಿ ಆಗ್ತಾ ಇದೆ. ಈಗ ಇಂಥ ಮಕ್ಕಳಿರೋದ್ರಿಂದ ಪೇರೆಂಟ್ಸ್ಗಳು ಆ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಎಲ್ಲರೂ ಬಿಟ್ಬಿಡ್ತಾರೆ, ಅಂಥ ಪೇರೆಂಟ್ಸ್ಗೆ ನೀವೇನು ಹೇಳ್ತೀರಾ ಮೇಡಮ್?
0: ನಾವೇ ಈ ಥರ ಮಕ್ಕಳ ನಾವೇ ಹೆಂಗೆ ಬಿಟ್ಬಿಡಕ್ಕದ್ ಮೇಡಮ್, ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಐತೆ ಅಷ್ಟು ನಾವು ನೋಡ್ಕೋಬೇಕು. ಅಷ್ಟು ಆಗಲ್ಲ, ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಐತೆ ಅಷ್ಟು ನೋಡ್ಕೊಳ್ಬೇಕು ಮೇಡಮ್. ಈಗ ನಾವೇ ಎತ್ತಿ ಸಾಕ್ಬಿಟ್ಟು ಕೊನೆಯಲ್ಲಿ ಈ ಥರ ಪ್ರಾಬ್ಲಮ್ ಅದಾಗ್ಬಿಟ್ಟು ನಾವು ಉಟ್ಬಿಟ್ರೆ ಅದು ಕೆಟ್ಟ ತಾಯಿ ತನ ಇದಾಗೋಯ್ತು ಮೇಡಮ್.
1: ಈಗ ಇಂಥ ಮಕ್ಕಳು ಇದ್ದಾರೆ ಅಂತಂದರೆ ಆ ಮಕ್ಕಳನ್ನ ವಾತಾವರಣದಲ್ಲಿ ಆಚೆನೆ ಬಿಡಲ್ಲ, ಆ ಮಕ್ಕಳಿಗೋಸ್ಕರ ಒಂದು ಪಂಜರ ಅನ್ನೋದನ್ನೇ ಕ್ರಿಯೇಟ್ ಮಾಡಿಬಿಡ್ತಾರೆ. ಈ ನಿಟ್ಟಿನಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆಗೆ ನೀವೇಗೆ ನಿಮ್ಮ ಮನೆಯಲ್ಲಿ ವಾತಾವರಣವನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀರ? ಎಲ್ಲರ ಜೊತೆಗೆ ಬರೀಕ್ಕೆ ಬಿಡ್ತೀರಾ?
0: ಎಲ್ಲರ ಜೊತೆಲೇ ಬಿಡ್ತೀನಿ ಮೇಡಮ್, ಎಲ್ಲ ಏನೇ ಫಂಕ್ಷನ್ ಆದರೂ ಕರ್ಕೊಂಡು ಹೋಗ್ತೀನಿ, ಕರ್ಕೊಬರ್ತೀನಿ. ಎಲ್ಲ ಇದು ಮಾಡ್ಬೇಕಾದ್ರೆ ಜನ ಗುಂಪು ಎಲ್ಲಿರುತ್ತೆ ಜನಗಳ ಗುಂಪಲ್ಲೆಲ್ಲ ಬಿಡ್ತೀನಿ ಮೇಡಮ್. ಅವನು ಜನಗಳ ಗುಂಪಲ್ಲಿ ಇರೋಕ್ಕೆ ಇಷ್ಟಪಡ್ತಾನೆ.

0: ಎಲ್ಲ ತಗೋಬಿಡ್ತೀನಿ, ಎಲ್ಲರ ಮಕ್ಕಳ ಜೊತೆ ಆಟಾಡ್ತೇನೆ, ಎಲ್ಲರೂ ನಮ್ಮವರು ಬೇರೆಯವ್ರು ಯಾರು ನಮ್ಮವ್ರು ಯಾರು ಅಂತ ಎಲ್ಲಾನು ಗೊತ್ತೈತೆ ಮೇಡಮ್, ಗುರುತಿಡಿ.
1: ಶಿಕ್ಷಣ ಏನಾದ್ರು ಕೊಡಿಸ್ತಾ ಇದ್ರೆ ಅವ್ನಿಗೆ?
0: ಸ್ಕೂಲ್ಗೇನು ಕಳಿಸಲ್ಲ, ಅಡ್ಮಿಷನ್ ಮಾಡಿಸಿದೀವಿ ಅಂದರೆ ಕ್ಲಾಸ್ಗಳಿಗೆ ಕಳಿಸ್ತಿಲ್ಲ ನಮ್ಮ ಮಕ್ಕಳು. ಇದಕ್ಕೆ ಬೇರೆ ಮಗ ಒಂದ್ಸಲ ಕರ್ಕೊಂಡು ಹೋಗ್ಬಿಟ್ವು, ಅವರು ಇವನು ಹಿಂಗೆಲ್ಲ ಮಾಡೋದು ನೋಡ್ಬಿಟ್ಟು ಅವರು ಮಕ್ಳು ಎದ್ರಕೊಳ್ಳೋಕೆ ಸ್ಟಾರ್ಟ್ ಆದಲ್ಲ ನಮ್ಮ ಮಕ್ಕಳಿಂದ ಪಾಪ ಬೇರೆ ಮಕ್ಕಳಿಗೆಲ್ಲ ತೊಂದರೆ ಆಗೋದು ಬೇಡ ಅಂದ್ಬಿಟ್ಟು ಕಳಿಸ್ತಿಲ್ಲ ಮೇಡಮ್.
1: ಈ ಅವನಿಗೆ

0: ಕೆಲಸಕ್ಕೆಲ್ಲ ಹೋಗ್ಬೋದು ಅನ್ಸುತ್ತ?
1: ಅಷ್ಟೊಂದು ಇಂಪ್ರೂವ್ಮೆಂಟ್ ಆ ಥರ ಏನಿಲ್ಲ,
0: ಗುರ್ತಿಡಿಯಲ್ಲ ಮೇಡಮ್. ಮನೇಲಿ ಎಲ್ಲೇ ಆದರೂ ಫಂಕ್ಷನ್ಗಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರಿ, ಆ ಒಂದು ಹೊಸ ಜಾಗವನ್ನು ನೋಡಿದಾಗ, ಹೊಸ ಜನಗಳನ್ನು ನೋಡಿದಾಗ ಅವನು ಹೇಗೆ ರಿಯಾಕ್ಟ್ ಮಾಡ್ತಾನೆ? ಏನಾದ್ರು
1: ಎಲ್ಲರನ್ನೂ ನೋಡ್ತಾನೆ ಮೇಡಮ್, ಎಲ್ಲರನ್ನೂ ನೋಡ್ಬಿಟ್ಟು ಕೆಳಗಡೆ ಬಿಟ್ಟರು, ಎಲ್ಲರನ್ನೂ ನೋಡ್ಬಿಟ್ಟು ನಮ್ಮ ಮನೇಲಿ ನಾವು ಯಾರು ಇರ್ತೀವಿ ನಮ್ಮ ಮನೆಯವ್ರ ದಂಡಕ್ಕೆ ಬಂದು ನಿಂತ್ಕೋತಾನೆ ಮೇಡಮ್. ಇಲ್ಲಿ ಬಿಟ್ಬಿಟ್ಟು ನಾವು ಸೈಡಲ್ಲಿ ಬಂದು ನಿಂತಿರೋ ಅಲ್ಲೆಲ್ಲ ಹುಡುಕ್ಬಿಟ್ಟು ನಮ್ಮ ಇರೋ ಜಾಗಕ್ಕೆ ಬಂದು ನಿಂತ್ಕೋತಾನೆ.
0: ಬೌದ್ಧಿಕ ಶಕ್ತಿಯೆಲ್ಲ ತುಂಬ ಚೆನ್ನಾಗಿದೆ ಅವನಿಗೆ. ಅವನಿಗೆ ಸ್ವಲ್ಪ ದೈಹಿಕವಾಗಿ ಕೆಲವೊಂದು ಸಮಸ್ಯೆಗಳಿರೋದ್ರಿಂದ ಈ ಥರ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಈಗ ಆಲ್ಮೋಸ್ಟ್ ಒಂದು ಈ ಸಮಸ್ಯೆ ಕಡಿಮೆ ಆಗ್ತಾ ಬರ್ತಾ ಇದೆಯಾ ಅವನಿಗೆ ಇವಾಗ?
1: ಪರವಾಗಿಲ್ಲ ಮೇಡಮ್, ಸ್ವಲ್ಪ ಸ್ವಲ್ಪ ಕಮ್ಮಿ ಆಯ್ತದೆ ಮೇಡಮ್. ಈಗ ಎಷ್ಟು ಸಾಧ್ಯ ಆಯ್ತದೆ ಅವನ ಕೈಲಿ ಅಷ್ಟು ಆಗಲಿ ಅಂತ ಪ್ರಯತ್ನ ಪಡೋಣ.
0: ಈಗಲೂ ಥೆರಪಿ ಕೊಡಿಸ್ತಾ ಇದ್ದೀರಾ?
1: ಇವಾಗ ಒಂದು ವರ್ಷದಿಂದ ಕೊಡಿಸ್ತಾ ಇಲ್ಲ ಮೇಡಮ್, ಇವಾಗ ಮಾತ್ರ ಇವಾಗ 3 ದಿನದಿಂದ ಕೊಡಿಸ್ತಾ ಇದ್ದೀನಿ ಮೇಡಮ್. ಅದು ಆಪ್ರೇಷನ್ ಆಗೈತಲ್ಲ, ನೋವು ಏನಾದ್ರು ನೋವು ಬಂದ್ಬಿಟ್ರೆ ಹೇಳ್ಕೊಳಕ್ಕೆ ಗೊತ್ತಿಲ್ಲ ನೋವು ಅಂತ, ಅದಕ್ಕೋಸ್ಕರ ಏನಂತ ಹೇಳ್ಕಂದನು ನೋವಿದ್ರೆ ಹೇಳ್ಕೊಳಕ್ಕೆ ಬರಲ್ಲ ಅಂತಂದ್ಬಿಟ್ಟು ನಾವು ಎಲ್ಲೋ ಕರ್ಕೊಂಡು ಹೋಗ್ತಾ ಇಲ್ಲ. ಇವಾಗ
0: ಎಲ್ಲೂ ಕರ್ಕೊಂಡು ಹೋಗ್ತಾ ಇಲ್ಲ, ಥೆರಪಿಯನ್ನು ಪ್ರಮುಖವಾಗಿ ಕೊಡಿಸ್ತಾ ಇದ್ರಿ. ಈಗ ದಿನನಿತ್ಯ ಅವನ ಜೊತೆಗೆ ನಿಮ್ಮ ಒಂದು ಆರೋಗ್ಯದ ಕಡೆ ನೀವು ಯಾವ ಥರ ಗಮನ ಕೊಡ್ತಾ ಇದ್ದೀರಾ?
1: ಇಲ್ಲ ಮೇಡಮ್, ಅವನು ರೆಡಿ ಮಾಡ್ಬಿಟ್ಟು ನಾನು ಇಬ್ಬರು ಜೊತೆಲೆ ಕೂತ್ಕೊ ತಿಂತೀವಿ. ಅವನ್ ಬೇರೆ ಏನಾರ ಬೇಕು ಅಂತಂದಾಗ ಅವನಿಗೂ ಗೊತ್ತಿನಿಸ್ತೀನಿ, ನಾನು ತಿಂತೀನಿ, ಒಂದೇ ತಟ್ಟೆಗೆ ಹಾಕೊಂಡು ಇಬ್ಬರು ತಿಂತೀವಿ.
0: ಅವನ ಆರೋಗ್ಯದ ಕಡೆ ಗಮನ ಕೊಟ್ಟು ನಿಮ್ಮ ಆರೋಗ್ಯದ ಕಡೆನೂ ಗಮನವನ್ನು ಹರಿಸ್ಕೊಂಡು ಅವನ ಬೆಳವಣಿಗೆ ಜೊತೆಗೆ ಖುಷಿ ಖುಷಿಯಾಗಿ ಸಾಕ್ತಾ ಇದ್ರಿ. ಒಟ್ಟಾರೆ ನಮ್ಮ ಜನಧ್ವನಿ ಕೇಳುಗರಿಗೆ ಪೋಷಕರಾಗಿ ನೀವೇನು ಸಂದೇಶವನ್ನು ಕೊಡಬಹುದು ಮೇಡಮ್?
1: ಮಕ್ಕಳು ಹೆಂಗೆ ಇರಲಿ ಹೇಗೆ ಇರಲಿ ಎಲ್ಲರೂ ಒಂದೇ ಥರ ಇರಲಿ, ಚೆನ್ನಾಗಿ ನೋಡ್ಕೋಬೇಕು ಮೇಡಮ್ ಮಕ್ಕಳನ್ನ ಅಂತ. ಅವ್ವ ಅಪ್ಪ ಅಕ್ಕ ಹೋಗು ಅಂತ ಏನು ಮಾಡ್ತಿರ್ಲಿಲ್ಲ ಮೇಡಮ್. ನಾವು ಹೆಂಗೆ ಮಲಗಿಸಿರ್ತಿದ್ವಿ, ಈಗ ಒಂದು ಬಾಟ್ಲು ಈಗ ನಾವು ಹಿಂಗೆ ತೆಗೆದು ಹಿಂಗೆ ಇಟ್ಬಿಟ್ರೆ ಇದು ಇಷ್ಟೇ, ಹಿಂಗೆ ಇಷ್ಟೇ ಮಾಡ್ತು, ಇನ್ನೇನು ಇದು ಮಾಡ್ತಿರ್ಲಿಲ್ಲ ಮೇಡಮ್. ಎತ್ತಿ ಹಿಂಗೆ ಕೂರಿಸಿದ್ರುವ ಕೂತ್ಕತ್ತೇ ಇರಲಿಲ್ಲ, ಹಿಂಗೆ ಗೋಡೆಗೆ ಒರಗಿಸ್ಬಿಟ್ಟು ಸುತ್ತ ದಿಮ್ಗಳೆಲ್ಲ ಇಟ್ಟು ಕೂರಿಸ್ರೆ ಒಂದು 5 ನಿಮಿಷನೂ ಕೂತ್ಕೊತಿರಲಿಲ್ಲ, ಹಂಗೆ ಕೆಳಗಡೆ ಬಿದ್ದೈತಿದ್ದ. ಯಾವಾಗ ಸ್ಪೀಚ್ ಕೊಡಿಸ್ತಾ ಕೊಡಿಸ್ತಾ ಕೊಡಿಸ್ತಾ ಇಷ್ಟು ಇಂಪ್ರೂವ್ಮೆಂಟ್ ಇದೆಲ್ಲ ಮಾಡೋದು ನೋಡಿ ನನ್ನ ಮಗ ಚೆನ್ನಾಗಾಯ್ತಾನ ಅನ್ನೋದೊಂದು ಆವಾಗ ಒಂದು ಭರವಸೆ ಅನ್ನೋದೊಂದು ನೋಡ್ತು. ಅವಾಗ ಇನ್ನೇನು ನನ್ನ ಮಗ 14 ಗಂಟ ಟೈಮ್ ಕೊಟ್ರೆ ಅಷ್ಟು ದಿನ ಗಂಟ ನನ್ನ ಮಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೇ ಆಯ್ತಾನ ಅನ್ನೋ ನಂಬಿಕೆ ನಂಗೆ ಉಳ್ಕೋತು.
0: ಈಗ ಅವನ ಬೆಳವಣಿಗೆ ನೋಡಿದ್ರೆ ನಿಮ್ಗೆ ಎಷ್ಟು ಖುಷಿ ಅನ್ಸುತ್ತೆ?
1: ಈಗ ತುಂಬಾನೇ ಖುಷಿ ಆಯ್ತು ಮೇಡಮ್. ಅಂದ್ರೆ ಕೋಪ ಜಾಸ್ತಿ ಬರುತ್ತೆ ಮೇಡಮ್ ಅವನಿಗೆ, ಕೇಳಿದ ತಕ್ಷಣ ಏನಾದ್ರು ಕೊಡ್ನಿಲ್ಲ ಅಂದ್ರೆ ಒಡೆ ಬರೋದು, ಒಡೆಯೋದು ಕೊಡ್ನಿಲ್ಲ ಅಂತಂದ್ರೆ ತಾನೇ ಗೊಡೆಗೆಲ್ಲ ಬುಂಡಗೆ ಗುದ್ಕೊಳ್ಳೋದು, ಏನು ಎತ್ಕೋ ಅಂದ ತಕ್ಷಣ ಎತ್ಕೋಬೇಕು, ಎತ್ಕೊಳ್ಳಿಲ್ಲ ಅಂದ್ರೆ ಕೆಳಗಡೆನೆ ಬಿದ್ದು ಒದಾಡೋದು. ಇಷ್ಟೆಲ್ಲ ಮಾಡಾದ್ಮೇಲೆ ಈಗ ಸ್ವಲ್ಪ ನೆಮ್ಮದಿ ಅನ್ನೋದೊಂದು ಆಯ್ತು ಮೇಡಮ್.
0: ಹಂತವಾಗಿ ನಿಮ್ಮ ಮಗ ಒಂದು 75% ಒಂದು ಅಭಿವೃದ್ಧಿಯನ್ನ ಹೊಂದುತ್ತಾ ಇದ್ದಾರೆ ಅಂತಂದ್ರೆ ತಾಯಿಗೆ ಇನ್ಯಾವ ಖುಷಿಯೂ ಇಲ್ಲ, ಅದೇ ಖುಷಿ ಅಂತಾನೆ ಈ ಮಾತಿನ ಮೂಲಕ ಹೇಳ್ತಿದ್ದಾರೆ.
1: ಮಧ್ಯೆ ಯಾವ್ದಾರ ಒಂದು ಪದ ಉಪಯೋಗಿಸಿದಾಗ ಅಷ್ಟೇ ಖುಷಿ ಆಯ್ತದೆ, ತುಂಬಾನೇ ಖುಷಿ ಆಗೈತೆ ಮ್ಯಾಮ್. ಇವಾಗ ಇವ್ರೇನಾರ ಇವ್ರು ಬೇಕು ಬೇಕು ಅನ್ಕೊಂಡು ಬೈದ್ರ ಏ ಹೋಗೋ ಅಂದ್ಬಿಟ್ಟು ಹೋಗೋದು, ಕೂಗಿದ್ರು ನಾನು ಬರಲ್ಲ ಬರಲ್ಲ ಹೋಗು ಹೋಗು ಅಂದ್ಬಿಟ್ಟು ಸುಮ್ಮನೆ ಹೋಯ್ತಾ ಇರೋದು, ಆಗ ಮಾವನ್ ಕೂಗನ ಅಂತ ಇವ್ರೇನ್ರ ಅಂದ್ರೆ ಕೂಗ್ಬಿಡ ಕೂಗ್ಬಿಡ ಬರ್ತೀನಿ ಅಂದ್ಬಿಟ್ಟು ಬರೋದು. ಇಷ್ಟೆಲ್ಲ ಮಾಡ್ತಾ ಇರೋದನ್ನೆಲ್ಲ ನೋಡ್ತಾ ನೋಡ್ತಾ ಮನಸ್ಸಿಗೊಸಿ ನೆಮ್ಮದಿ ಖುಷಿ, ನೆಮ್ಮದಿಗಿಂತ ಖುಷಿ ಜಾಸ್ತಿ ಆಯ್ತು ಮೇಡಮ್.
0: ನಿಮ್ಮ ಮಗನ ಬೆಳವಣಿಗೆಯಲ್ಲಿ ನೀವು ಸತತ ಪ್ರಯತ್ನ ಪಡ್ತಾ ಇರೋದ್ರಿಂದ ಆ ಪ್ರಯತ್ನಕ್ಕೆ ತಕ್ಕ ಫಲ ಅವನ ಮೂಲಕ ಸಿಗ್ತಾ ಇರೋದು ನಿಮಗೆ ಇನ್ನಷ್ಟು ಖುಷಿ ಆಗ್ತಾ ಇದೆ. ಮತ್ತೆ ಕೊನೆಯದಾಗಿ ಸಾರ್ವಜನಿಕರಿಗೆ ಈ ತರ ಮಕ್ಕಳನ್ನ ಎಲ್ಲೂ ಕಡೆಗಣಿಸ್ಬೇಡಿ ಅಂತ ಹೇಳೋಕೆ ನೀವೇನು ಸಂದೇಶವನ್ನ ಕೊಡ್ತೀರಾ ಮೇಡಮ್?
1: ಏನಂತಂದ್ರೆ ಮೇಡಮ್, ಜನಗಳು ಎಲ್ಲೇ ಇರಲಿ ಯಾರೇ ಏನೇ ಅಂದ್ರೆ ತಲೆ ಕೆಡಿಸ್ಕೋಬಾರ್ದು, ಕರ್ಕೊಂಡು ಹೋಗ್ಬೇಕು, ಎಲ್ಲರ ಜೊತೆಲ್ಲೂ ಬಿಡ್ಬೇಕು, ಸಾಕ್ಬೇಕು ಅವ್ರನ್ನ. ಜನಗಳ ಜೊತೆ ಬಿಟ್ಟು ನಾವು ಜನಗಳು ಎಷ್ಟೇ ಮಾತಾಡೋ ನಮ್ಮ ತಲೆ ಕೆಡಿಸ್ಕೋಬಾರ್ದು, ಯಾರು ಏನೇ ಮಾತಾಡ್ಕೊಂಡ್ರು ನಮ್ಮ ತಲೆ ಕೆಡಿಸ್ಕೊಳ್ಳೋದು ಅಂತಲೇ ಮಕ್ಕಳನ್ನ ನಾವು ನೋಡ್ಕೊಂಡು ಹೋಗ್ಬೇಕು.
0: ಈಗಲೂ ಏನೋ ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದೀರಾ
1: ಮೇಡಮ್? ಅವ್ನಿಗೆ ಮೆಡಿಸನ್ ಏನಿಲ್ಲ ಮೇಡಮ್, ಮೆಡಿಸನ್ ಏನಿಲ್ಲ ಅಂತ ಹೇಳ್ತವ್ರೆ. ನಾವು ಮೆಡಿಸನ್ ಏನಾದ್ರು ಕೊಡ್ಬೋದು ಅನ್ನೋದಾದ್ರೆ ಮೆಡಿಸನು ಕೊಡಿ ನಮ್ಗೆ ಕೊಡಿಸ್ಕೊತೀವಿ ಅಂತ ಎಲ್ಲಾನು ಕೇಳಿದ್ನು, ಮೆಡಿಸನೇ ಇಲ್ಲ ಅವನಿಗೆ ಅಂತ ಹೇಳ್ತಾರೆ.
0: ಈಗ ವಿಶೇಷ ಮಕ್ಕಳನ್ನ ಶಾಪ ಅಂತ ಕೆಲವರು ಭಾವಿಸ್ತಾರೆ, ಈ ನಿಟ್ಟಲ್ಲಿ ಅಂತವ್ರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ?
1: ಆ ಥರ ಏನಿಲ್ಲ ಮೇಡಮ್, ಆ ಥರ ಹಂಗೆ ಹೋಗಿದ್ರೆ ದೇಶದ ಮೇಲೆ ಇರೋಕೆ ಆಯ್ತಿರ್ಲಿಲ್ಲ, ಮಕ್ಕಳು ಸಾಕೋಕ್ಕೂ ಆಯ್ತಿರ್ಲಿಲ್ಲ. ತಾಳ್ಮೆ ಜಾಸ್ತಿ ಇರೋರ್ಗೆ ಪರೀಕ್ಷೆ ಜಾಸ್ತಿ ಕೊಡೋದು, ತಾಳ್ಮೆ ಎಷ್ಟು ನಮ್ಗೆ ಎಷ್ಟೋ ತಾಳ್ಮೆ ಇರುತ್ತೋ ಅಷ್ಟೂ ಇವು ಪದೇ ಪದೇ ಬರೀ ಕೊಡ್ತಾನೆ ಹೋಗಿದ್ರು, ನಾವು ಎಲ್ಲಾನು ಎದುರಿಸ್ಕೊಂಡೇ ಬರಬೇಕು. ನಮ್ಮ ಕೈಲಿ ಆಗಲ್ಲ ಅನ್ಕ ಕೂತ್ಬಿಟ್ರೆ ಅಲ್ಲಿಗ ನಾವು ಸೋತಂಗ ಅಂತ ಲೆಕ್ಕ ಬರ್ತದೆ. ಏನೇ ಕಷ್ಟ ಬರಲಿ ನಾವು ಎದುರಿಸ್ತೀವಿ ಅನ್ನೋ ಧೈರ್ಯ ಹೊಂದಿರ್ಬೇಕು, ಆಸೆ ಏನೋ ತುಂಬಾನೇ ಇರುತ್ತೆ ಮೇಡಮ್. ಸ್ವಾರ್ಥದ ಆಸೆ ಏನೋ ಮಾಡೋಕ್ಕಾಗಲ್ಲ, ಎಷ್ಟು ಆಸೆ ಪಟ್ರು ನಮ್ಗೆ ಎಷ್ಟು ಸಿಗಬೇಕು ಅಷ್ಟೇನೆ ಸಿಗೋದು.

0: ನನ್ನ ಮಗಳ ತರಾನೇ ನನ್ನ ಮಗನು ಚೆನ್ನಾಗಿರ್ಬೇಕು, ಅವನು ಅವಳ ತರಾನೇ ಓದಬೇಕು, ಅವಳಂಗೆ ಅವಳು ಸ್ವಂತವಾಗಿ ಅವಳು ಏನು ಕೆಲಸ ಮಾಡ್ಕೊತಾಳೆ ಹಂಗೆಲ್ಲ ಇರಬೇಕು ನನ್ನ ಮಗನು, ಎಲ್ಲರ ಮಕ್ಕಳು ಅಷ್ಟೇ ಚೆನ್ನಾಗಿರ್ಬೇಕು ನನ್ನ ಮಗನು ಅಂತ ಆಸೆ ಪಡ್ತೀನಿ. ಅದಂತವಾಗ ಆಗಂಗಂತ ಸ್ವಲ್ಪ ಕಾಯಲೇಬೇಕು.
1: ತಾಳ್ಮೆ ಅನ್ನೋದು ತುಂಬ ಮುಖ್ಯ. ಈ ತಾಳ್ಮೆಯಲ್ಲೇ ನಮ್ಮ ಜೀವನ ಅಡಗಿದೆ ಅಂತ ಈ ಮೂಲಕ ತುಂಬ ಚೆನ್ನಾಗಿ ನಮಗೆ ನಿಮ್ಮ ಮಗುವಿನ ಒಂದು ಸಮಸ್ಯೆ ಆಗಿರ್ಬೋದು, ಒಂದು ಬೆಳವಣಿಗೆ ಆಗಿರ್ಬೋದು, ಹಂತ ಹಂತವಾಗಿ ಹೇಗೆ ಸಾಕ್ತು, ನೀವೇ ಯಾವ ರೀತಿ ಸಾಮಾಜಿಕ ಸಮಸ್ಯೆಯನ್ನು ಎದುರಿಸ್ಕೊಂಡು ಬಂದ್ರಿ ಅಂತ ತುಂಬ ಚೆನ್ನಾಗಿ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ಮೇಡಮ್.
0: ಧನ್ಯವಾದಗಳು ಮೇಡಮ್.

0: ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಕುರಿತು ನಮ್ಮ ಜೊತೆ ಮಾತನಾಡಿದವರು ಟಿನರ್ಸಿಪುರ ತಾಲೂಕಿನ ಹಿಂಡ್ವಾಳು ಗ್ರಾಮದ ಶ್ರೀಮತಿ ಪಾರ್ವತಿ ಇರುವರು. ಇಲ್ಲಿಗೆ ಈ ಒಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
1: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
0: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
1: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
0: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
1: ದಿವ್ಯಾಂಗ ದೀಪ್ತಿ.
2: ಪ್ರಿಯ ಕೇಳುಗರೆ, ಇದುವರೆಗೂ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಅನುಭವ ಕುರಿತು ನರಸೀಪುರ ತಾಲೂಕಿನ ಇಂಡುವಾಳು ಗ್ರಾಮದ ಶ್ರೀಮತಿ ಪಾರ್ವತಿರವರ ಜೊತೆಗಿನ ದಿವ್ಯಾಂಗ ದೀಪ್ತಿ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರೆ, ಎಂದಿನಂತೆ ತಮ್ಮೆಲ್ಲರಿಗೂ ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದು ಇವತ್ತಿನ ವಿಶೇಷವನ್ನ ನೋಡುವುದಾದರೆ ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರೂರವರ ಪುಣ್ಯಸ್ಮರಣೆ ದಿನ. ಪಂಡಿತ್ ಜವಾಹರಲಾಲ್ ನೆಹರೂರವರು ನವೆಂಬರ್ 14, 1889 ಅಲಹಾಬಾದ್ನಲ್ಲಿ ಜನಿಸಿದರು. ಅವರು ತಮ್ಮ ಆರಂಭಿಕ ಶಿಕ್ಷಣವನ್ನ ಮನೆಯಲ್ಲೇ ಖಾಸಗಿ ಶಿಕ್ಷಕರಿಂದ ಪಡೆದರು. ತಮ್ಮ 15ನೇ ವಯಸ್ಸಿನಲ್ಲಿ ಅವರು ಇಂಗ್ಲೆಂಡ್ಗೆ ತೆರಳಿದರು. 2 ವರ್ಷಗಳ ಬಳಿಕ ಅಲ್ಲಿಂದ ಹ್ಯಾರೋಗೆ ತೆರಳಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯವನ್ನ ಸೇರಿದರು. ಅಲ್ಲಿ ಅವರು ನೈಸರ್ಗಿಕ ವಿಜ್ಞಾನದಲ್ಲಿ ಪದವಿ ಪಡೆದರು. 1912 ಭಾರತಕ್ಕೆ ಮರಳಿ ನೇರವಾಗಿ ರಾಜಕೀಯಕ್ಕೆ ಧುಮುಕಿದರು. ವಿದೇಶಿಯರ ದಬ್ಬಾಳಿಕೆಗೆ ಒಳಗಾಗಿ ನಲುಗುತ್ತಿದ್ದ ಎಲ್ಲ ರಾಷ್ಟ್ರಗಳ ಹೋರಾಟಗಳ ಕುರಿತು ವಿದ್ಯಾರ್ಥಿಯಾಗಿದ್ದಾಗಲೇ ನೆಹರೂರವರು ಆಸಕ್ತಿಯನ್ನ ಬೆಳೆಸಿಕೊಂಡಿದ್ದರು. ಇವರು ಐರ್ಲೆಂಡಿನ ಸಿನ್ ಫೆನ್ ಚಳುವಳಿಯಲ್ಲಿ ಅತೀವ್ರ ಆಸಕ್ತಿಯನ್ನ ಹೊಂದಿದ್ದರು. ಭಾರತದ ಸ್ವತಂತ್ರ ಸಂಗ್ರಾಮಕ್ಕೆ ಅವರು ಅನಿವಾರ್ಯವಾಗಿ ಕರೆತರಲಾಯಿತು. ಸಾವಿರದ 1912 ಬೆಂಕಿಪುರ್ ಕಾಂಗ್ರೆಸ್ನಲ್ಲಿ ಪ್ರತಿನಿಧಿಯಾಗಿ ಭಾಗವಹಿಸಿದ ಅವರು ಬಳಿಕ 1919 ಅಲಹಾಬಾದ್ನಲ್ಲಿ ನಡೆದ ಹೋಮ್ ರೂಲ್ ಲೀಗ್ ಚಳುವಳಿಯ ಕಾರ್ಯದರ್ಶಿಯಾದರು. 1916 ಅವರು ಮೊಟ್ಟ ಮೊದಲ ಬಾರಿಗೆ ಮಹಾತ್ಮ ಗಾಂಧೀಜಿಯವರನ್ನ ಭೇಟಿಯಾಗಿ ಅವರಿಂದ ಅತೀವ್ರ ಸ್ಫೂರ್ತಿಗೊಳಗಾದರು. 1920 ಉತ್ತರ ಪ್ರದೇಶದ ಪ್ರತಾಪ್ಗರ್ ಜಿಲ್ಲೆಯಲ್ಲಿ ಅವರು ಮೊದಲ ಕಿಸಾನ್ ಯಾತ್ರೆಯನ್ನ ಆಯೋಜಿಸಿದರು. 1920-22 ಅಸಹಕಾರ ಚಳುವಳಿಗೆ ಸಂಬಂಧಿಸಿದಂತೆ ಅವರನ್ನ ಇನ್ನೂ 2 ಬಾರಿ ಬಂಧಿಸಲಾಯಿತು. ಪಂಡಿತ್ ಜವಾಹರಲಾಲ್ ನೆಹರೂರವರು ಸೆಪ್ಟೆಂಬರ್ 1923 ಅಖಿಲ ಭಾರತ

ಕಾಂಗ್ರೆಸ್ ಸಮಿತಿಯ ಸಾಮಾನ್ಯ ಕಾರ್ಯದರ್ಶಿಯಾದರು. 1926 ಅವರು ಇಟಲಿ, ಸ್ವಿಟ್ಜರ್ಲ್ಯಾಂಡ್, ಬೆಲ್ಜಿಯಂ, ಜರ್ಮನಿ ಮತ್ತು ರಷ್ಯಾ ರಾಷ್ಟ್ರಗಳಿಗೆ ಪ್ರಯಾಣ ಬೆಳೆಸಿದರು. ಬೆಲ್ಜಿಯಂನಲ್ಲಿ ತುಳಿತಕ್ಕೊಳಗಾದ ರಾಷ್ಟ್ರೀಯವಾದಿಗಳ ಕಾಂಗ್ರೆಸ್ ಸಮಾವೇಶಕ್ಕೆ ಹಾಜರಾದರು. ಬಳಿಕ ಬ್ರೆಜಿಲ್ನಲ್ಲಿ ನಡೆದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನಲ್ಲಿ ಅಧಿಕೃತ ಪ್ರತಿನಿಧಿಯಾಗಿ ಭಾಗವಹಿಸಿದರು. 1927 ಮಾಸ್ಕೋದಲ್ಲಿ ನಡೆದ ಅಕ್ಟೋಬರ್ ಸಾಮಾಜಿಕ ಕ್ರಾಂತಿಯ ದಶಮಾನೋತ್ಸವದಲ್ಲಿ ಭಾಗವಹಿಸಿದರು. 1926 ಪೂರ್ವಕಾಲದಲ್ಲಿ ನೆಹರು ಕಾಂಗ್ರೆಸ್ ಪಕ್ಷವನ್ನು ಸ್ವತಂತ್ರದ ಗುರಿಗೆ ಕಟ್ಟಿಬದ್ಧವಾಗಿರಿಸುವಲ್ಲಿ ಮದ್ರಾಸ್ ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿದ್ದರು. 1928 ಸೈಮನ್ ಕಮಿಷನ್ ವಿರುದ್ಧ ಹೋರಾಟವೊಂದರ ನೇತೃತ್ವ ಭಾಗವಹಿಸಿದಾಗ ಲಕ್ನೋದಲ್ಲಿ ಹಲವಾರು ಲಾಠಿ ಚಾರ್ಜ್ಗೆ ಒಳಗಾದರು. 1928 ಆಗಸ್ಟ್ 29 ಸರ್ವಪಕ್ಷ ಕಾಂಗ್ರೆಸ್ ಹಾಜರಾದರು. ತಮ್ಮ ತಂದೆ ಶ್ರೀ ಮೋತಿಲಾಲ್ ನೆಹರೂರವರ ಹೆಸರಿಡಲಾದ ಭಾರತೀಯ ಸಂವಿಧಾನಾತ್ಮಕ ಸುಧಾರಣೆಗಳ ವರದಿಯ ಸಹಿದಾರರಲ್ಲಿ ಒಬ್ಬರಾಗಿದ್ದರು. ಅದೇ ವರ್ಷ ಭಾರತವನ್ನು ಬ್ರಿಟಿಷರಿಂದ ಸಂಪೂರ್ಣವಾಗಿ ಬೇರ್ಪಡಿಸುವ ಗುರಿ ಹೊಂದಿದ್ದ ಇಂಡಿಪೆಂಡೆನ್ಸ್ ಫಾರ್ ಇಂಡಿಯನ್ ಲೀಗ್ ಅನ್ನು ನೆಹರು ಸ್ಥಾಪಿಸಿದರು ಮತ್ತು ಅದರ ಸಾಮಾನ್ಯ ಕಾರ್ಯದರ್ಶಿಯೂ ಆದರು. 1929 ದೇಶದ ಸ್ವತಂತ್ರವನ್ನು ಗುರಿಯಾಗಿಸಿಕೊಂಡಿದ್ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಲಾಹೋರ್ ಅಧಿವೇಶನದಲ್ಲಿ ಪಂಡಿತ್ ನೆಹರು ಚುನಾಯಿತ ಅಧ್ಯಕ್ಷರಾದರು. ಕಾಂಗ್ರೆಸ್ ಪಕ್ಷವು ಸ್ಥಾಪಿಸಿದ ಹಲವಾರು ಚಳವಳಿಗಳು ಮತ್ತು ಉಪ್ಪಿನ ಸತ್ಯಾಗ್ರಹಕ್ಕೆ ಸಂಬಂಧಿಸಿದಂತೆ ಪಂಡಿತ್ ನೆಹರೂರವರನ್ನು 1930-35 ಒಳಗೆ ಹಲವು ಬಾರಿ ಬಂಧಿಸಲಾಯಿತು. ಫೆಬ್ರವರಿ 14 1935 ನೆಹರು ತಮ್ಮ ಜೀವನ ಚರಿತ್ರೆಯನ್ನು ಅಲ್ಮೋರೋ ಕಾರಾಗೃಹದಲ್ಲಿ ಸಂಪೂರ್ಣಗೊಳಿಸಿದರು. ಕಾರಾಗೃಹದಿಂದ ಬಿಡುಗಡೆಗೊಂಡ ಬಳಿಕ ನೆಹರು ಅನಾರೋಗ್ಯ ಪೀಡಿತ ತಮ್ಮ ಪತ್ನಿಯನ್ನ ಕಾಣಲು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಪ್ರಯಾಣ ಬೆಳೆಸಿದರು. ಅಕ್ಟೋಬರ್ 31 1940 ಭಾರತವನ್ನು ಒತ್ತಾಯಪೂರ್ವಕವಾಗಿ ಯುದ್ಧದಲ್ಲಿ ಭಾಗವಹಿಸುವಂತೆ ಮಾಡುವುದರ ವಿರುದ್ಧ ನಡೆಸಿದ ವೈಯಕ್ತಿಕ ಸತ್ಯಾಗ್ರಹಕ್ಕಾಗಿ ಪಂಡಿತ್ ಜವಾಹರ್ಲಾಲ್ ಅವರನ್ನ ಬಂಧಿಸಲಾಯಿತು. ಇತರೆ ನಾಯಕರ ಜೊತೆಗೂಡಿ ಡಿಸೆಂಬರ್ 1941 ಅವರನ್ನು ಬಿಡುಗಡೆ ಮಾಡಲಾಯಿತು. ಅಕ್ಟೋಬರ್ 7 1942 ಪಂಡಿತ್ ನೆಹರು ಮುಂಬಯಿಯ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧಿವೇಶನದಲ್ಲಿ ಐತಿಹಾಸಿಕ ಕ್ವಿಟ್ ಇಂಡಿಯಾ ಮಸೂದೆಯನ್ನು ಮಂಡಿಸಿದರು. 1942 ಆಗಸ್ಟ್ 8 ಅವರನ್ನು ಇನ್ನಿತರ ನಾಯಕರ ಜೊತೆ ಬಂಧಿಸಿ ಅಹಮದ್ ನಗರ ಕೋಟೆಗೆ ಕರೆದೊಯ್ಯಲಾಯಿತು. ಇದು ಅವರ ಜೀವನದ ಸುದೀರ್ಘ ಹಾಗೂ ಕೊನೆಯ ಸೆರೆವಾಸವಾಗಿತ್ತು. ಅವರು ಒಟ್ಟಾಗಿ 9 ಬಾರಿ ಸೆರೆವಾಸವನ್ನು ಅನುಭವಿಸಿದರು. ಜನವರಿ 1945 ಬಿಡುಗಡೆಗೊಂಡ ಬಳಿಕ ದೇಶದ್ರೋಹದ ಆರೋಪ ಎದುರಿಸುತ್ತಿದ್ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗಾಗಿ ನ್ಯಾಯಯುತ ಹೋರಾಟ ಆರಂಭಿಸಿದರು. 1946 ಮಾರ್ಚ್ ತಿಂಗಳಲ್ಲಿ ಪಂಡಿತ್ ನೆಹರು ಆಗ್ನೇಯ ಏಷ್ಯಾ ಪ್ರವಾಸವನ್ನು ಕೈಗೊಂಡರು. 1940 ಜುಲೈ 6 ಅವರು 4 ಬಾರಿಗೆ ಕಾಂಗ್ರೆಸ್ ನಾಯಕತ ಚುನಾಯಿತ ಅಧ್ಯಕ್ಷರಾದರು. ಆ ಬಳಿಕ 1951-54 ಮುಂದಿನ 3 ಅವಧಿಗಳಿಗೂ ಅವರು ಪಕ್ಷದ ಅಧ್ಯಕ್ಷರಾಗಿದ್ದರು. ಕೇಳಿದ್ರಲ್ಲ, ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಪುಣ್ಯಸ್ಮರಣೆ ಬಗ್ಗೆ ಒಂದಿಷ್ಟು ಸ್ಮರಿಸ್ತಾ ಇದ್ವಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಅನಿತಾ, ಬೀನಾ, ಅಭಿಷೇಕ್, ಕಾರ್ತಿಕ್ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ದೇವರು ಇವರೆಲ್ಲರಿಗೂ ಸಹ ಸುಖ, ಶಾಂತಿ, ನೆಮ್ಮದಿ, ಆಯಸ್ಸು, ಆರೋಗ್ಯ ಕೊಟ್ಟು ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲೆಂದು ಆಶಿಸುತ್ತಾ ಇವರೆಲ್ಲರಿಗಾಗಿ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರತ್ಚಂದ್ರರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವಿಜಯ್ ತರಾಸ್ ಅವರು ನರರೋಗ ತಜ್ಞರು, ಡಾಕ್ಟರ್ ನಿತೇಶ್ ಅವರು ಮೂತ್ರಶಾಸ್ತ್ರ ತಜ್ಞರು, ಡಾಕ್ಟರ್ ಪ್ರತಿಭಾ ಮಾಚೇರ್ ಅವರು ನೋವು ನಿವಾರಣಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ಅವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾ ಅವರು ಮಕ್ಕಳ ತಜ್ಞರು, ಅಯ್ಯನರಾಜ್ ಅವರು ಫಿಸಿಯೋಥೆರಪಿಸ್ಟ್, ಡಾಕ್ಟರ್ ದೀಪಶ್ರೀ ಅವರು ವಾಕ್ ಭಾಷೆ ಶ್ರವಣ ತಜ್ಞರು. ಹಾಗೂ ನಿಮಗೆ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೇವೆಯು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663618. ಧನ್ಯವಾದಗಳು.

ಇಂಡಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 85 ರೂಪಾಯಿ, ಪೆನ್ಸಿಲ್ ಬೀನ್ಸ್ 85 ರೂಪಾಯಿ, ಮೆಣಸಿನಕಾಯಿ 35 ರೂಪಾಯಿ, ಸೌತೆಕಾಯಿ 16 ರೂಪಾಯಿ, ಎಂಸಿ 4 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 4 ರೂಪಾಯಿ, ಗುಂಡು ಬದನೆಕಾಯಿ 23 ರೂಪಾಯಿ, ಕುಂಬಳಕಾಯಿ 12 ರೂಪಾಯಿ, ಹೀರೆಕಾಯಿ 15 ರೂಪಾಯಿ, ಪಡವಲಕಾಯಿ 12 ರೂಪಾಯಿ, ತೊಂಡೆಕಾಯಿ 10 ರೂಪಾಯಿ, ಆಗಲಕಾಯಿ 28 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 33 ರೂಪಾಯಿ, ದಪ್ಪ ಮೆಣಸಿನಕಾಯಿ 36 ರೂಪಾಯಿ, ಸೋರೆಕಾಯಿ 4 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 25 ರೂಪಾಯಿ, ಸೀಮೆ ಬದನೆಕಾಯಿ 32 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 45 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 45 ರೂಪಾಯಿ, ಬೆಂಡೆಕಾಯಿ 10 ರೂಪಾಯಿ, ಟೊಮೊಟೊ

0: ಕೇಳುವರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ. ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆಗೆ ಸೂಪರ್ ಮಾರ್ಮ್ ಎಂಬ ಪ್ಲಾಸ್ಟಿಕ್ ಹುಳು ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆಗೆ ಸೂಪರ್ ವಾಮ್ ಎಂಬ ಪ್ಲಾಸ್ಟಿಕ್ ಹುಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಇತ್ತೀಚೆಗೆ 2022 ಆಸ್ಟ್ರೇಲಿಯಾದ ಕ್ಲೀನ್ ಲ್ಯಾಂಡ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಒಂದು ಸಂಶೋಧನೆಯ ಲೇಖನವನ್ನು ಪ್ರಕಟಿಸಿದ್ದಾರೆ. ಡಾಕ್ಟರ್ ಕ್ರಿಶ್ಚಿಯನ್ ರಿಂಕೆ ಮತ್ತು ಅವರ ಸಹೋದ್ಯೋಗಿಗಳು ಕೈಗೊಂಡಿರುವ ಈ ಸಂಶೋಧನೆ ಪ್ರಪಂಚದಾದ್ಯಂತ ಸುದ್ದಿ ಮಾಡಿದೆ. ಕಾರಣ, ದೊಡ್ಡ ಸಮಸ್ಯೆಗೊಂದು ಪರಿಹಾರ ಸಿಗಬಹುದೆಂಬ ನಿರೀಕ್ಷೆ. ಬಹುರಾಷ್ಟ್ರೀಯ ಸಂಸ್ಕೃತಿ, ದಿನ ಬಳಕೆಯ ವಸ್ತುಗಳನ್ನು ಒಮ್ಮೆ ಉಪಯೋಗಿಸಿ ಬಿಸಾಡುವ ವರ್ತನೆಗಳು, ಪ್ಲಾಸ್ಟಿಕ್ ತ್ಯಾಜ್ಯ

ಜೀವನ ಸೃಷ್ಟಿಸುತ್ತವೆ. ಈ ತ್ಯಾಜ್ಯ ಅಲ್ಲದಿರುವುದು ವಾತಾವರಣವನ್ನು ಕಲುಷಿತಗೊಳಿಸಿ ಜೀವ ವೈವಿಧ್ಯತೆಗೆ ಅಪಾಯವನ್ನು ತರುತ್ತದೆ ಎಂದು ಎಲ್ಲರಿಗೂ ಗೊತ್ತಿರುವ ವಿಷಯ. ಈ ಪ್ಲಾಸ್ಟಿಕ್ ಸಮಸ್ಯೆಯನ್ನು ನಿವಾರಿಸುವ ಬಗ್ಗೆ ಹಲವಾರು ಪ್ರಯತ್ನಗಳು ನಿರಂತರವಾಗಿ ನಡೆಯುತ್ತಿವೆ. ಪ್ಲಾಸ್ಟಿಕ್ ಮರುಬಳಕೆ ಸೂಕ್ಷ್ಮಾಣುಗಳಿಂದ ಸಾಧ್ಯವೇ ಎಂಬ ಬಗ್ಗೆ ಸಂಶೋಧನೆಗಳು ಈಗಲೂ ನಡೆಯುತ್ತಿವೆ. ಈ ದಿಸೆಯಲ್ಲಿ ಡಾಕ್ಟರ್ ಕ್ರಿಶ್ಚಿಯನ್ ರಿಂಕೇರ್ ಅವರು ಹೊಸ ಸಂಶೋಧನೆಯ ಬೆಳಕೊಂದು ಚೆಲ್ಲಿದ್ದಾರೆ. ಸೂಪರ್ ವಾರ್ಮ್ ಎಂಬ ಪ್ಲಾಸ್ಟಿಕ್ ಹುಳು ಪ್ಲಾಸ್ಟಿಕ್ ಎಂದು ಜೀರ್ಣಿಸಿಕೊಂಡು ತನ್ನ ಗಾತ್ರ ಮತ್ತು ತೂಕವನ್ನು ಹೆಚ್ಚಿಸಿಕೊಂಡಿದೆ. ಹಾಗಾದರೆ ಈ ಲಾರ್ವಾಗಳಿಗೆ ಪ್ಲಾಸ್ಟಿಕ್ ಎಂದು ಜೀರ್ಣಿಸಿಕೊಳ್ಳುವ ಅದ್ಭುತ ಶಕ್ತಿ ಬಂದಿದ್ದಾದರೂ ಹೇಗೆ ಎಂಬ ಜಿಜ್ಞಾಸೆಯಿಂದ ಕ್ವೀನ್ಸ್ಲ್ಯಾಂಡ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಹುಳದ ಕರುಳಿನಲ್ಲಿರುವ ಸೂಕ್ಷ್ಮಾಣುಗಳ ಅಧ್ಯಯನವನ್ನು ಮಾಡಿ ಈ ದುಂಡಾಕಾರದ ಪ್ಲಾಸ್ಟಿಕ್ ಜೀರ್ಣಿಸಲು ವಿಶೇಷವಾದ ಕಿಣ್ವಗಳನ್ನು ಉತ್ಪತ್ತಿ ಮಾಡುವ ಮೂಲಕ ಪ್ಲಾಸ್ಟಿಕ್ ಜೀರ್ಣಿಸಿಕೊಳ್ಳಲು ಸೂಪರ್ ವಾರ್ಮ್ಗಳನ್ನು ಸಮರ್ಥಗೊಳಿಸುತ್ತವೆ ಎಂದು ಸಾಬೀತುಪಡಿಸಿದ್ದಾರೆ. ಪ್ಲಾಸ್ಟಿಕ್ ತಿನ್ನುವ ಸೂಪರ್ ವಾರ್ಮ್ ಕರುಳಿನಿಂದ ದುಂಡಾಣುಗಳನ್ನು ಪ್ರತ್ಯೇಕಿಸಿ ಅಧ್ಯಯನ ನಡೆಸಿದ್ದಾರೆ. ಈ ದುಂಡಾಣುಗಳು ಉತ್ಪತ್ತಿ ಮಾಡುವ ಕಿಣ್ವಗಳಿಂದ ಪ್ಲಾಸ್ಟಿಕ್ ಡೈಜೆಸ್ಟ್ ಮಾಡುವ ದೊಡ್ಡ ಮಟ್ಟದ ವಿಧಾನವೊಂದರ ಪ್ರಯತ್ನ ಮುಂದುವರೆದಿದೆ. ಕ್ವೀನ್ಸ್ಲ್ಯಾಂಡ್ನ ವಿಶ್ವವಿದ್ಯಾಲಯದ ವಿಜ್ಞಾನಿಗಳ ಸಂಶೋಧನೆಯ ಪ್ರಕಾರ ಸೂಪರ್ ವಾರ್ಮ್ ಕರುಳಿನಿಂದ ಬೇರ್ಪಡಿಸಿ ಮಾಡಿದ ದುಂಡಾಣುಗಳು ಮತ್ತು ಕಿಣ್ವಗಳನ್ನು ಉತ್ಪಾದಿಸಿದ್ದು ಕೆಲವೊಂದು ಕ್ರಿಯೆಯ ಮೂಲಕ ಸಹಕಾರಿಯಾಗುತ್ತದೆ. ಪ್ಲಾಸ್ಟಿಕ್ ತಿಂದು ಬದುಕಿರಬಹುದಾದ ಸೂಪರ್ ವಾರ್ಮ್ನ ಮಲದಲ್ಲಿ ಕೆಲವೊಂದು ರಾಸಾಯನಿಕ ಜೀನ್ಗಳು ಉತ್ಪತ್ತಿಯಾಗುತ್ತವೆ. ದುಂಡಾಣುಗಳಲ್ಲಿ ಜೀನ್ಗಳು ಸಹ ಅವುಗಳನ್ನು ಉತ್ಪಾದಿಸಿ ಪ್ಲಾಸ್ಟಿಕ್ ಅನ್ನು ಜೀರ್ಣಿಸಿಕೊಂಡು ಅಂತಿಮವಾಗಿ ಸೂಪರ್ ವಾರ್ಮ್ ಹುಳುಗಳು ಪ್ಲಾಸ್ಟಿಕ್ ಅನ್ನು ಜೀರ್ಣಿಸಿಕೊಳ್ಳಬಲ್ಲವು. ಸೂಪರ್ ವಾರ್ಮ್ ಗೋಧಿ ಹಿಟ್ಟು, ತೌಡು, ತರಕಾರಿ, ಹಣ್ಣು, ಮರದ ತೊಗಟೆ, ಕಾಂಡ, ಎಲೆ ತಿಂದು ಬೆಳೆಯಬಹುದು. ಆದರೆ ಅನಿವಾರ್ಯ ಪರಿಸ್ಥಿತಿ ಉಂಟು ಮಾಡಿದ ಕ್ಷಣ ಪ್ಲಾಸ್ಟಿಕ್ ತುಂಬಿದ ಪಟ್ಟಿಗೆಗಳಲ್ಲಿ ಬಂಧಿಸಿಟ್ಟಾಗ ಇಂತಹ ಒತ್ತಡದ ಪರಿಸ್ಥಿತಿಗೆ ಹೊಂದಿಕೊಂಡು ಪ್ಲಾಸ್ಟಿಕ್ ಅನ್ನು ತಿನ್ನಲು ಆರಂಭಿಸಿ ಬೆಳೆದು ಸ್ವಲ್ಪ ಮಟ್ಟಿಗೆ ತನ್ನ ತೂಕವನ್ನು ಹೆಚ್ಚಿಸಿಕೊಳ್ಳುತ್ತಾ ಪೂಪ ಪೊರೆಹುಳು ಆಗಿ ಪರಿವರ್ತನೆಗೊಳ್ಳುತ್ತದೆ. ಸೂಪರ್ ವಾರ್ಮ್ ಬ್ಯಾಟಲ್ ಅನ್ನು ನೋಡುವುದಾದರೆ ಜೀರುಂಡಿ, ಬೊವ್ವ, ದೊಡ್ಡ ಗಾತ್ರದ ಕಪ್ಪು ಬಂಗಾರದ ಕೀಟ ಇದರ ಲಾರ್ವಾಗಳನ್ನು ಸೂಪರ್ ವಾರ್ಮ್ ಎಂದು ಗುರುತಿಸುತ್ತಾರೆ. ಕೆಲವು ಪ್ರಭೇದಗಳು ಸಸ್ಯಗಳನ್ನು ಬಾಧಿಸಿ ಹಲವು ರೋಗಗಳನ್ನು ಉಂಟು ಮಾಡುತ್ತವೆ. ಆದರೆ ಬೇರೆ ಕಾರಣಕ್ಕೆ ಸೂಪರ್ ವಾರ್ಮ್ನ ಲಾರ್ವಾಗಳು ದೊಡ್ಡ ಗಾತ್ರವಿರುತ್ತವೆ. ಮೀನು, ಹಕ್ಕಿಗಳ ಮತ್ತು ಪ್ರಾಣಿಗಳ ಹಾಗೂ ಮನುಷ್ಯರ ಆಹಾರವಾಗಿ ಪ್ರಾಮುಖ್ಯತೆಯನ್ನು ಪಡೆದಿವೆ. ಮಧ್ಯ ಮತ್ತು ದಕ್ಷಿಣ ಅಮೆರಿಕಾದ ಉಷ್ಣವಲಯದ ಪ್ರದೇಶಗಳಲ್ಲಿ ಸೂಪರ್ ವಾರ್ಮ್ಗಳ ಮೂಲ ವಾಸಸ್ಥಾನವಾಗಿದೆ. ಆದರೆ ಯುರೋಪ್ ಮತ್ತು ಏಷ್ಯಾ ಖಂಡಗಳಲ್ಲಿ ಮಾನವ ಸಲಹೆ ಚಟುವಟಿಕೆಗಳ ಮೂಲಕ ಬಂದು ನೆಲೆಸತೊಡಗಿವೆ ಮತ್ತು ಸಹಜವಾಗಿ ತಮ್ಮ ಜೀವನ ಕ್ರಿಯೆ ನಡೆಸುತ್ತಿವೆ. ಮೊಟ್ಟೆ ಅಂಡಾಕಾರದ ದುಂಡಿಗೆ ಬಿಳಿ ಬಣ್ಣ, 1.7 ಸೆಂಟಿಮೀಟರ್ ಉದ್ದ, 0.7 ಮಿಲಿಮೀಟರ್ ಅಗಲ ಒಂದು ಜೀರುಂಡೆ ತನ್ನ ಜೀವಿತ ಅವಧಿಯಲ್ಲಿ ಒಟ್ಟು 2,200ರವರೆಗೂ ತತ್ತಿ ಇಡಬಹುದು. ಪ್ರಾಪ್ತ ವಯಸ್ಸಿನ ಹೆಣ್ಣು ಮತ್ತು ಗಂಡು ಕೀಟಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದರೆ ಹೆಚ್ಚು ಮೊಟ್ಟೆಗಳನ್ನು, ಆದರೆ ವಯಸ್ಸಾದಂತೆ ಕಡಿಮೆ ಮೊಟ್ಟೆಗಳನ್ನು ಇಡುತ್ತವೆ. ಎರಡನೆಯದಾಗಿ ಮರಿಹುಳುಗಳು 7-10 ದಿನಗಳಲ್ಲಿ ಮೊಟ್ಟೆಯಿಂದ ಲಾರ್ವಾಗಳು ಹೊರಬಂದು ಬೆಳೆಯುತ್ತಾ ಸೂಪರ್ ವಾರ್ಮ್ ಆಗುತ್ತದೆ. ದೇಹ 10-12 ಖಂಡಗಳಿಂದ ಕೂಡಿದೆ. ದುಂಡಗಿ ಹುಳದ ಆಕಾರ 3 ಜೊತೆ ಕಾಲುಗಳು, 2 ಆಂಟೆನ. ದೇಹದ ಮುಂಭಾಗ ಹಳದಿಯಾಗಿದ್ದು ಹಿಂಭಾಗ ಕಂದು ಬಣ್ಣವಿರುತ್ತದೆ. ಉದ್ದ 55 ಸೆಂಟಿಮೀಟರ್. ತಲೆಯು ಕಂದು ಬಣ್ಣ. ಹುಳುಗಳ ಸಂಖ್ಯೆ ಹೆಚ್ಚು ಇದ್ದಾಗ ಹೊಸ ಹಂತ ಮುಂದೂಡಲ್ಪಟ್ಟ ಹಲವಾರು ಜೀಸ್ಟ್ರಾ ಉಂಟಾದರೂ ಸಹ ಪ್ಯೂಪಾ ಆಗದೆ ತಿಂಗಳು ಅಥವಾ ವರ್ಷಗಳವರೆಗೆ ಬದುಕಬಲ್ಲವು. ಗಾತ್ರದಲ್ಲಿ ದೊಡ್ಡದಾಗಿದ್ದು ಅವುಗಳ ತೂಕ ಸರಿಸುಮಾರು 0.2 ಗ್ರಾಂನಿಂದ 0.4 ಗ್ರಾಂ. ಗೋಧಿ ಇಟ್ಟು, ತೌಡು, ಆಲೂಗಡ್ಡೆ, ಗೆಜ್ಜರಿ, ಹಣ್ಣು, ಹಂಪಲು ಮತ್ತು ತರಕಾರಿಯಾಗಿದ್ದು ನೀರು ಅವಶ್ಯಕವಾಗಿದೆ. ತಿಂಗಳು ಅಥವಾ ವರ್ಷದವರೆಗೆ ಬದುಕಬಲ್ಲ ಈ ಹುಳುಗಳ ಸಾಂದ್ರತೆ ಕಡಿಮೆ ಇದ್ದಾಗ 1-2 ವಾರದಲ್ಲಿ ತಮ್ಮ ದೇಹವನ್ನು ಒಳಕ್ಕೆ ಆಕಾರದಲ್ಲಿ ಬಾಗಿಸಿ ನಂತರ ಗೂಡು ಕಟ್ಟಿ ಪೊರೆ ಹುಳು ತಲುಪುತ್ತದೆ. ಪ್ಯೂಪಾದಲ್ಲಿ ಹುಳು ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಪ್ಯೂಪಾ ಚಲಿಸುವುದಿಲ್ಲ. ಬದಲಿಗೆ ಏನಾದರೂ ಹೊರಗಿನಿಂದ ಚುಚ್ಚಿದರೆ ದೇಹವನ್ನು ಅಲುಗಾಡಿಸುತ್ತದೆ. ತಮ್ಮ ದೇಹದ ಪೊರೆಯಲ್ಲಿ ಪ್ಯೂಪಾ ಸ್ಪಂದಿಸುವುದು ಇದಕ್ಕೆ ಕಾರಣವಾಗಿದೆ. ತಮ್ಮನ್ನು ಭಕ್ಷಿಸುವ ವೈರಿಗಳಿಂದ ರಕ್ಷಿಸಿಕೊಳ್ಳುವ ಸಹ

0: ಚಕ್ರಿಯ ಇದಾಗಿದ್ದು ಫ್ಯೂಪಾದ ಜೀವಿತ ಅವಧಿ 13-15 ದಿನಗಳು ಮಾತ್ರ. ಅನುಕೂಲಕರವಾದ ಉಷ್ಣತೆಯಲ್ಲಿ ಫ್ಯೂಪಾದ ವಯಸ್ಕ ಕೀಟಗಳು 3 ವಾರಗಳಲ್ಲಿ ಫ್ಯೂಪಾವನ್ನ ಚೀರಿಕೊಂಡು ಹೊರಬರುತ್ತವೆ. ಹೆಣ್ಣು ಪೊರೆ ಹುಳುವಿನಲ್ಲಿ ಹೊಟ್ಟೆಯ ಕಂಡ ಹೊರಚಾಚುತ್ತದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆಗೆ ಸೂಪರ್ ವಾಮ್ ಎಂಬ ಪ್ಲಾಸ್ಟಿಕ್ ಹುಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.
1: ಪ್ರಿಯ ಕೇಳುಗರೆ, ಇದುವರೆಗೂ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆಗೆ ಸೂಪರ್ ಮಾರ್ಮ್ ಎಂಬ ಪ್ಲಾಸ್ಟಿಕ್ ಹುಳು ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತಾ ಸುನಾದ. ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 6ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅರ್ಜುನ, ಮರಣ ಕಾಲದಲ್ಲಿ ಯಾವುದನ್ನು ಚಿಂತಿಸುತ್ತಾ ದೇಹವನ್ನು ತ್ಯಜಿಸುವನೋ ಅನುಗಾಲವೂ ಚಿಂತಿಸುತ್ತಿರುವ ಅದನ್ನೇ ಅವನು ಹೊಂದುವನು. ಇಲ್ಲಿ ಕೃಷ್ಣ ಪರಮಾತ್ಮ 5ನೇ ಶ್ಲೋಕದ ಮುಂದುವರಿದ ಭಾಗವಾಗಿ

ಈ ಆರನೇ ಶ್ಲೋಕವನ್ನ ತಿಳಿಸ್ತಾ ಇದ್ದಾನೆ. ಐದನೇ ಶ್ಲೋಕದಲ್ಲಿ ಮರಣಕಾಲದಲ್ಲಿ ಯಾರು ನನ್ನನ್ನೇ ಸ್ಮರಣೆ ಮಾಡುತ್ತಾ, ಅಂದರೆ ಭಗವಂತನನ್ನೇ ಸ್ಮರಣೆ ಮಾಡುತ್ತಾ ಮರಣ ಹೊಂದುತ್ತಾರೋ ಅವರು ನನ್ನನ್ನೇ ಹೊಂದುತ್ತಾರೆ, ನನ್ನ ಬಳಿಯೇ ಬರುತ್ತಾರೆ ಎಂಬ ಅಂಶವನ್ನು ತಿಳಿಸಿದ್ದ. ಅದು ಬಿಟ್ಟು ಭಗವಂತನನ್ನು ಸ್ಮರಣೆ ಮಾಡದಲೆ ಬೇರೆ ಏನನ್ನೋ ಸ್ಮರಣೆ ಮಾಡಿದರೆ ಏನಾಗುತ್ತೆ ಅಂತ ಹೇಳಿ ಈ ಒಂದು ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾನೆ. ಅಂದರೆ ಯಾವ ಮರಣ ಕಾಲದ ಸಮಯದಲ್ಲಿ ಯಾವ ವಸ್ತುವನ್ನು, ಯಾವ ಜೀವಿಯನ್ನು ಅಥವಾ ಯಾವುದನ್ನು ನೆನೆಯುತ್ತಾ ಪ್ರಾಣವನ್ನು ದೇಹವನ್ನು ತ್ಯಜಿಸ್ತಾರೋ ನಂತರ ಮುಂದಿನ ಮರುಜನ್ಮದಲ್ಲಿ ಅವರು ಅದನ್ನೇ, ಅವನನ್ನೇ ಅಥವಾ ಆ ರೂಪವನ್ನೇ ಹೊಂದುತ್ತಾರೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇರುವಂಥದ್ದು. ಅಂದರೆ ಭಗವಂತನನ್ನು ನಾವು ನೆನಪಿಸ್ಕೊಳ್ಳಲಿಲ್ಲ, ಅದನ್ನು ಬಿಟ್ಟು ಬೇರೆ ಏನೋ ನೆನಪಿಸ್ಕೊಂಡೆ ಅಂತಂದರೆ ಏನಾಗತ್ತೆ? ಮರಣಕಾಲದಲ್ಲಿ ಯಾವುದನ್ನು ಚಿಂತಿಸುತ್ತಿರುವನೋ ಅದನ್ನೇ ಅವನು ಹೊಂದುತ್ತಾನೆ. ಅಂದರೆ ಅವನಿಗೆ ಯಾವ ದೇವತೆಯ ಮೇಲೆ ಇಷ್ಟವೋ ಅದನ್ನೇ ಕುರಿತು ಚಿಂತಿಸ್ತಾ ಇದ್ರೆ ಅದನ್ನೇ ಹೊಂದುತ್ತಾನೆ. ಅದ್ರ ಬದಲಿಗೆ ಈ ಪ್ರಪಂಚದ ಯಾವುದಾದ್ರೂ ವ್ಯಕ್ತಿಯ ಮೇಲೆ ಅವನ ಆಸೆ ಬಲವಾಗಿದ್ರೆ ಅವನು ಅದೇ ವಾತಾವರಣದಲ್ಲಿ ಹುಟ್ಟುತ್ತಾನೆ. ಅಥವಾ ಹಲವು ವಸ್ತುಗಳ ಮೇಲೆ ಅವನಿಗೆ ಆಸೆ ಇದ್ರೆ ಅದಿನ್ನೂ ಹಿಂಗಿಲ್ಲ ಅಂತಂದ್ರೆ ಅದನ್ನು ಇನ್ನೂ ಅನುಭವಿಸಬೇಕೆಂಬ ಆಸಕ್ತಿ ಬಲವಾಗಿ ಆ ಒಂದು ವಸ್ತುಗಳನ್ನ ಪಡೆಯುವಂತಹ ಸ್ಥಳ ಯಾವುದಿದೆಯೋ ಆ ಅನುಭವಿಸುವಂತಹ ಸ್ಥಳದಲ್ಲಿಯೇ ಅವನು ಹುಟ್ಟುತ್ತಾನೆ. ಅಂದ್ರೆ ಸಾಯುವ ಕಾಲದಲ್ಲಿ ಆ ಸಾಯುವಂತಹ ಮರಣ ಹೊಂದುವಂತಹ ವ್ಯಕ್ತಿ ತನ್ನ ಕುಟುಂಬಸ್ಥರಲ್ಲಿ ಯಾರೋ ಒಬ್ಬರನ್ನ ತುಂಬಾ ಪ್ರೀತಿಸ್ತಾ ಇದ್ದು ಆ ವ್ಯಕ್ತಿಯನ್ನೇ ನೆನಪಿಸಿಕೊಂಡು ಅವನು ಸಾಯುಜ್ಯ ಹೊಂದಿದ್ರೆ ಮುಂದಿನ ಜನುಮದಲ್ಲಿ ಅವನು ಆ ವ್ಯಕ್ತಿಯ ರೂಪದಲ್ಲಿಯೋ ಅಥವಾ ಅವನು ವ್ಯಕ್ತಿಯಿಂದನೋ ಅಥವಾ ವ್ಯಕ್ತಿಗೆ ತುಂಬ ಹತ್ತಿರವಾಗುವಂತಹ ಒಂದು ಜಾಗದಲ್ಲಿ ಆತ ಜನ್ಮ ತಾಳ್ತಾನೆ. ಅಥವಾ ಯಾವುದಾದ್ರೂ ಒಂದು ವಸ್ತುವಿಗೆ ಆಸೆ ಪಟ್ಟು ಒಬ್ಬ ವ್ಯಕ್ತಿ ಮರಣ ಹೊಂದಿದ್ದೆ ಆದರೆ ಆ ವ್ಯಕ್ತಿ ಮುಂದಿನ ಜನ್ಮದಲ್ಲಿ ಆ ವಸ್ತುವನ್ನ ಪಡೆಯೋದಕ್ಕೆ ಯಾವ ಸ್ಥಳ ಸೂಕ್ತವೋ ಅಲ್ಲಿ ಜನ್ಮ ತಾಳ್ತಾನೆ. ಇನ್ನು ಏನಾದರೂ ತುಂಬ ಆಸೆ ಪಟ್ಟು ಈ ಒಂದು ವಸ್ತುವನ್ನು ನಾನು ಅನುಭವಿಸಲೇಬೇಕು ಅಥವಾ ಈ ಒಂದು ವ್ಯಕ್ತಿಯನ್ನು ನಾನು ಗಳಿಸ್ಕೊಳ್ಳೇಬೇಕು ಅನ್ನುವಂಥ ಆಸಕ್ತಿ ಇದ್ದರೆ ಮುಂದಿನ ಜನ್ಮದಲ್ಲಿ ಅದೇ ವ್ಯಕ್ತಿಯನ್ನು ಪಡ್ಕೊಳ್ಳೋದಕ್ಕೋಸ್ಕರ ಅಥವಾ ಅದೇ ವಸ್ತುವನ್ನು ಸ್ವೀಕರಿಸೋದಕ್ಕೋಸ್ಕರ ಯಾವ ಜಾಗ ಸೂಕ್ತವೋ ಆ ಜಾಗದಲ್ಲಿಯೇ ಆತ ಹುಡ್ತಾನೆ. ಹಾಗಾಗಿ ಈ ಪ್ರಪಂಚದ ವಸ್ತುಗಳ ಮೇಲಿನ ಪ್ರೀತಿ ಎಷ್ಟು ಬಲವಾಗಿದೆ ಅನ್ನೋದ್ರ ಮೇಲೆ ಅವನು ಯಾವ ಸ್ಥಳದಲ್ಲಿ, ಯಾವ ಜಾಗದಲ್ಲಿ, ಯಾವ ಕುಟುಂಬದಲ್ಲಿ ಹುಟ್ಟುತ್ತಾನೆ ಅನ್ನುವಂಥದ್ದು ನಿಶ್ಚಯವಾಗುತ್ತೆ. ದ್ವೇಷ ಬಲವಾಗಿದ್ರೂ ನಾವು ಅದನ್ನು ತೀರಿಸಿಕೊಳ್ಳುವುದಕ್ಕೆ ಆ ಸ್ಥಳದಲ್ಲಿ ಹುಟ್ಟುತ್ತೇವೆ. ಕೇವಲ ಪ್ರೀತಿ ಮಾತ್ರ ಅಲ್ಲ, ಏನಾದರೂ ನಮ್ಮಲ್ಲಿ ತುಂಬ ದ್ವೇಷ ಇದ್ದು, ತುಂಬ ಅಸೂಯೆ ಇದ್ದು, ತುಂಬ ರೋಷಾಗ್ನಿ ಇದ್ದು ಆ ರೋಷವನ್ನು, ಆ ದ್ವೇಷವನ್ನು ತೀರಿಸ್ಕೊಳ್ಳೇಬೇಕು ಅನ್ನುವಂಥ ಒಂದು ಅದಮ್ಯವಾದಂಥ ಒಂದು ಪ್ರಬಲವಾದಂಥ ಒಂದು ಶಕ್ತಿ ನಮ್ಮೊಳಗೆ ಸಂಚಯ ಆಗಿಬಿಡ್ತು ಅಂತಂದರೆ ಖಂಡಿತವಾಗಿಯೂ ಆ ದ್ವೇಷವನ್ನು ತೀರಿಸ್ಕೊಳ್ಳೋದಕ್ಕೆ ಆ ವ್ಯಕ್ತಿ, ಸಾಯುಜ್ಯ ಹೊಂದಿರುವಂಥ ವ್ಯಕ್ತಿ ಸಂಕಲ್ಪ ಮಾಡಿಕೊಳ್ತಾನಂತೆ. ಬರೀ ಕೇವಲ ಪ್ರೀತಿಗಾಗಿ ಮಾತ್ರ ಮುಂದಿನ ಜನ್ಮದಲ್ಲಿ ಹುಟ್ಟುವಂಥದ್ದಲ್ಲ, ಹಲವಾರು ಬಾರಿ ದ್ವೇಷಕ್ಕೋಸ್ಕರವೂ ಕೂಡ ಆ ವ್ಯಕ್ತಿ ಜನ್ಮ ತಾಳ್ತಾನೆ. ಹಾಗಾಗಿ ಪ್ರೀತಿ ಹೇಗೆ ನಮ್ಮನ್ನು ಒಂದು ವಸ್ತುವಿಗೆ ಕಟ್ಟಿ ಹಾಕುತ್ತೋ ದ್ವೇಷವೂ ಕೂಡ ಅದಕ್ಕಿಂತ ಬಲವಾಗಿ ದ್ವೇಷಿಸುವ ವಸ್ತುವಿಗೆ ನಮ್ಮನ್ನು ಕಟ್ಟಿ ಹಾಕುತ್ತೆ. ಪ್ರೀತಿಯ ಸಂಬಂಧಕ್ಕಿಂತ ದ್ವೇಷದ ಸಂಬಂಧ ಅತಿ ತೀವ್ರವಾಗಿರುತ್ತೆ. ಅದಕ್ಕಾಗಿಯೇ ಜಯ ವಿಜಯರಿಗೆ ದೂರ್ವಾಸರು ಶಾಪ ಕೊಟ್ಟಾಗ ನೀನು 7 ಜನ್ಮಗಳು ದೇವರ ಮಿತ್ರನಾಗಿ ಹುಟ್ಟುತ್ತೀಯೋ ಅಥವಾ 3 ಜನ್ಮಗಳು ದೇವರ ಶತ್ರುಗಳಾಗಿ ಹುಟ್ಟುತ್ತೀಯೋ ಅಂಥೇಳಿ ಅಂದಾಗ ಆ ಜಯ ವಿಜಯರು ತುಂಬ ಹತ್ತಿರದ ಹಾದಿಯನ್ನು ಹುಡುಕಿಕೊಂಡ್ರು, ಅದೇ ದ್ವೇಷದ ಮೂಲಕ. ಅವ್ರು ಕೇಳ್ತಾರೆ, ದೂರ್ವಾಸರಿಗೆ ಶಾಪ ಕೊಡ್ತಾ ಇರ್ತಾರೆ ಜಯ ವಿಜಯರಿಗೆ. ಆಗ ಕೇಳ್ತಾರೆ ಜಯ ವಿಜಯರೇ, ನಾನು ನಿನಗೆ ಶಾಪ ಕೊಟ್ಟಾಯ್ತು, ಆದರೆ ನಿಮ್ಮಲ್ಲಿ 2 ಆಯ್ಕೆ ಇದೆ. ನೀನು 7 ಜನ್ಮಗಳ ಕಾಲ ದೇವರ ಮಿತ್ರನಾಗಿ ಹುಟ್ಟಬಹುದು ಅಥವಾ 3 ಜನ್ಮಗಳ ಕಾಲ ದೇವರ ಶತ್ರುಗಳಾಗಿ ಹುಟ್ಟಬಹುದು, ನಿಮಗೆ ಯಾವುದು ಬೇಕು ಆಯ್ಕೆ ಅಂತ ಹೇಳಿ.

0: ಕೇಳಿದಾಗ ಜಯ ವಿಜಯರು ಕೊಂಚ ಹೊತ್ತು ಆಲೋಚನೆ ಮಾಡಿ ಹೇಳ್ತಾರೆ, ಇಲ್ಲ ಇಲ್ಲ, ಏಳು ಜನ್ಮ ನಾವು ದೇವರ ಮಿತ್ರನಾಗಿನೂ ಹುಟ್ಟಬಹುದು, ಆದ್ರೆ ದೇವರ ಮಿತ್ರನಾಗಿ ಕಾಯ್ತಾ ಕೂತ್ರೆ ಏಳು ಜನ್ಮದವರೆಗೂ ನಾವು ದೇವರ ಹತ್ರ ಹೋಗಕ್ಕೆ ಕಾಯ್ಬೇಕಾಗತ್ತೆ. ಬೇಡ ಬೇಡ, ನಾವು ಮೂರೇ ಜನ್ಮ, ಅಂದ್ರೆ ರಾಕ್ಷಸನಾದ್ರೂ ಪರವಾಗಿಲ್ಲ, ಮೂರೇ ಮೂರು ಜನ್ಮದಲ್ಲಿ ಮುಗಿಸ್ಕೊಂಡು ನಾವು ಭಗವಂತನ ಬಳಿಗೆ ಹೋಗಬೇಕು, ಹಾಗಾಗಿ ಮೂರೇ ಮೂರು ಜನ್ಮ ಅಂದ್ರೆ ಹತ್ತಿರದ ಹಾದಿಯನ್ನ ನನಗೆ ಕೊಟ್ಬಿಡಪ್ಪ ಭಗವಂತ ಅಂತ ಹೇಳಿ ದುರ್ವಾಸ ಮುನಿಯವರ ಹತ್ರ ಆ ಶಾಪ ತಗೊಳ್ತಾರೆ. ಅದ್ರ ಪರವಾಗಿಯೇ ಹಿರಣ್ಯಕಶಿಪು ಆಗಿ ಪ್ರಹ್ಲಾದನ ಮೂಲಕ ಆತ ಏನು ಮುಕ್ತಿಯನ್ನ ಪಡಿತಾನೆ, ರಾವಣನಾಗಿ ಹೀಗೆ ಮೂರು ಜನ್ಮಗಳ ಕಾಲ ರಾಕ್ಷಸರಾಗಿ ಹುಟ್ಟಿ ಅವರು ಭಗವಂತನ ಪಾದಕ್ಕೆ ಸೇರ್ತಾರೆ. ಅದು ದ್ವೇಷದ ಮೂಲಕ ಅವರು ಮೂರು ಜನ ಇಬ್ರು ಜನ್ಮ ತಾಳಿರುವಂಥದ್ದು. ಹಾಗಾಗಿ ಕೇವಲ ಪ್ರೀತಿಗೋಸ್ಕರ ಮಾತ್ರ ಈ ಪ್ರಪಂಚದಲ್ಲಿ ಜನ್ಮ ತಾಳುವಂಥದ್ದಲ್ಲ, ಕೆಲವಾರು ಮಂದಿ ದ್ವೇಷಕ್ಕೂ ಕೂಡ ಜನ್ಮ ತಾಳ್ತಾರೆ. ಆದ ಕಾರಣವೇ ಮನಸ್ಸನ್ನು ಲೌಕಿಕ ಸಂಬಂಧಗಳಿಂದ ಬಿಡಿಸಿಕೊಂಡು ಭಗವಂತನ ಕಡೆಗೆ ಸದಾ ಹರಿಯುವಂತೆ ನಾವು ರೂಢಿಸ್ಕೊಂಡಿರಬೇಕು. ಅಂಥ ರೂಢಿಗಳು ಮಾತ್ರ ಈ ಲೌಕಿಕ ಬಂಧನಗಳನ್ನು ಬಿಡಿಸಿ ಭಗವಂತನ ಕಡೆಗೆ ನಾವು ಸದಾ ಜೀವನ್ಮುಕ್ತಿಯನ್ನು ಪಡೆಯೋದಕ್ಕೆ ಸಾಧ್ಯವಾಗತ್ತೆ. ಹಾಗಾಗಿ ಸದಾ ನಾವು ಭಗವನ್ ಚಿಂತನೆಯಲ್ಲಿ ಇದ್ದಾಗ ನಮ್ಮ ಸಾಯುಜ್ಯದ ಸಮಯದಲ್ಲಿಯೂ ಕೂಡ ನಾವು ಭಗವನ್ ಸ್ಮರಣೆಯಲ್ಲಿಯೇ ಮಾಡುತ್ತಾ ಆ ಭಗವಂತನನ್ನೇ ಹೊಂದಬಹುದು. ಈ ಒಂದು ಮಾತಿಗೆ ಮುದ್ದುರಾಮ ಅದೇನು ಹೇಳ್ತಾನೆ ಗಮನಿಸೋಣ ಬನ್ನಿ.
1: ಅದರದರ ಜಾಗದಲ್ಲಿ ಒಂದೊಂದು ಅತಿ ಮಧುರ

ಒಂದೊಂದು ಜಾಗದಲ್ಲಿ ಒಂದೊಂದು ಅತಿ ಮಧುರವಾಗಿ ಕಾಣುತ್ತೆ. ಅದನ್ನೇ ತಪ್ಪು ನೆಲೆಯಲ್ಲಿ ನಾವು ನೋಡಿದಾಗ ತುಂಬ ವಿಪರೀತವಾಗಿಯೂ ಕೆಲವೊಮ್ಮೆ ಕಾಣುತ್ತೆ. ತಿಪ್ಪೆಯಲ್ಲಿ ಮಾಣಿಕ್ಯ ಹೊಳೆಯುತ್ತಾ ಇದ್ರೆ ಅದು ಬೇರೆಯವರಿಗೆ ವಿಷಮತಿಯಾಗಿಯೇ ಕಾಣುತ್ತೆ. ಹಾಗಾಗಿ ತಿಪ್ಪೆಯಲ್ಲಿ ಮಾಣಿಕ್ಯವೂ ಇರಕೂಡ್ದು, ಹಾಗೆಯೇ ತಪ್ಪು ನೆಲೆಯಲ್ಲಿ ವಿಪರೀತವೂ ಆಗಕೂಡ್ದು. ಹಾಗಾಗಿ ಕಲಬೆರಕೆಯನ್ನ ಮಾಡಿಕೊಳ್ಳದೆ ನಮ್ಮ ಜೀವನದಲ್ಲಿ ಪ್ರೀತಿ, ದ್ವೇಷ, ಸೂಯೆ, ಹೊಟ್ಟೆ ಕಿಚ್ಚು, ಒಂದು ಆತ್ಮೀಯತೆ, ಬಾಂಧವ್ಯ ಇವೆಲ್ಲ ಭಾವಗಳನ್ನು ಕಲಬೆರಕೆ ಮಾಡಿಕೊಳ್ಳದೆ ಒಂದೊಂದು ಭಾವಕ್ಕೆ ಒಂದೊಂದು ಜಾಗವನ್ನು ಕೊಟ್ಟು ಅದರದರ ಜಾಗದಲ್ಲಿ ಅದರದನ್ನು ಒಪ್ಪ ಓರಣವಾಗಿ ಜೋಡಿಸಿ ಸದಾಕಾಲ ಭಗವನ್ ನಾಮಸ್ಮರಣೆಯಲ್ಲಿ ಮಾತ್ರ ನಾವು ಚಿಂತನೆಯನ್ನು ಇರಿಸಿಕೊಂಡು ಸಾಗಿದ್ದೆ ಆದಲ್ಲಿ ಭಗವಂತನ ಪ್ರೀತಿಗೆ ನಾವು ಪಾತ್ರರಾಗ್ತೇವೆ. ಅತ್ತ ಕಡೆ ನಮ್ಮ ಚಿತ್ತ ಸದಾ ಹರಿಯಲಿ ಎಂಬುವುದೇ ಶ್ರೀಕೃಷ್ಣನ ಮಾತು ಮತ್ತು ಮುದ್ದುರಾಮನ ಮಾತು ಕೂಡ.

0: ಪ್ರಿಯ ಕೇಳುಗರೆ, ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಟ್ಟ ಗೀತಾ ಸುನಾದ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಂಗಕಾಡು ನಂಗಜನ, HDKOTE ತಾಲೂಕಿನ ಚಾಮಯ್ಯನ ಹಾಡಿಯ ಸ್ಥಿತಿಗತಿ ಹಾಗೂ ಅಭಿವೃದ್ಧಿ ಮತ್ತು ಸಂಸ್ಕೃತಿ ಸಂಪ್ರದಾಯಗಳ ಕಾರ್ಯಗಳ ಕುರಿತು ಶ್ರೀಮತಿ ದೇವಮಣಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಗಿರಿಜನರ ಬದುಕು ಭವಣೆ,
2: ಆದಿವಾಸಿಗಳ ಸಂಸ್ಕೃತಿ
1: ಸಂಪ್ರದಾಯ
2: ಆಚಾರ ವಿಚಾರಗಳ ಪ್ರತಿಬಿಂಬ,
1: ಅಂದಿನ ಕಾಲಕ್ಕೂ
2: ಇಂದಿನ ಕಾಲಕ್ಕೂ
1: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
2: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
1: ನಂಗಕಾಡು ನಂಗಜನ.
3: ಕುರುಬಾರು
1: ತಪ್ಪದೇ ಕೇಳಿ, ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ.

0: ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಗಿರಿಜನರ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರ ಅವರ ಅಭಿವೃದ್ಧಿಯ ಚಿಂತನೆಗಳನ್ನು ಒಳಗೊಂಡ ನಂಗಕಾಡು ನಂಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಎಚ್ಡಿಕೋಟೆ ತಾಲೂಕಿನ ಚಾಮಯ್ಯನ ಆಡಿಯಲ್ಲಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಈ ಚಾಮಯ್ಯನ ಆಡಿ ಕುರಿತು ಹಾಗೂ ಗಿರಿಜನರ ಕುರಿತು ಇವರ ಸಂಸ್ಕೃತಿ ಸಂಪ್ರದಾಯ ಹಾಗೂ ಆಡಿಯ ಪ್ರಸ್ತುತ ಸ್ಥಿತಿಗತಿ ಮತ್ತು ಅಭಿವೃದ್ಧಿಯ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಲೆಂದು ನಮ್ಮೊಂದಿಗಿದ್ದಾರೆ ಎಚ್ಡಿಕೋಟೆ ತಾಲೂಕಿನ ಚಾಮಯ್ಯನ ಹಾಡಿಯ ನಿವಾಸಿಗರಾದ ಶ್ರೀಮತಿ ದೇವಮಣಿರವರು. ಬನ್ನಿಯಾಗಿದ್ರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ಚಾಮಯ್ಯನ ಹಾಡಿಯ ಕುರಿತು ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕನೇ ತಿಳಿದು ಬರೋಣ. ದೇವಮಣಿರವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಿದ್ದೀನಿ. ನಮಸ್ಕಾರ.
1: ನಮಸ್ಕಾರ ಸರ್.
0: ಮೊದಲಿಗೆ ನಿಮ್ಮ ಒಂದು ಕಿರು ಪರಿಚಯವನ್ನ ನಮ್ಮ ಜನಪ್ರಿಯ ಕೇಳುವವರಿಗೆ ಮಾಡ್ಕೊಡೋದಾದ್ರೆ.
1: ನನ್ನ ಹೆಸರು ದೇವಮಣಿ ಅಂತ, ಚಾಮಯ್ಯನ ಹಾಡಿ, ಎಚ್ಡಿಕೋಟೆ ತಾಲೂಕು.
0: ಮೊದಲಿಗೆ ಬಹಳ ಸಂತೋಷ ದೇವಮಣಿರವರೇ, ಇನ್ನ ಮುಂದೆ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸಿದ ಮುಖಾಂತರ ಈ ಒಂದು ಚಾಮಯ್ಯನ ಆಡಿಯಲ್ಲಿ ಎಷ್ಟು ವರ್ಷಗಳಿಂದ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀರಾ? ಹಾಗೇನೆ ಕಾಣಲ್ಲಿ ಏನಾದ್ರೂ ಜೀವನ ಮಾಡ್ತಿದ್ರೆ ಆ ಕಾಣ ಜೀವನದ ಬಗ್ಗೆ ಆಗಿರ್ಬೋದು, ಹಾಗೇನೆ ಕಾಣಲ್ಲಿ ಸೇವಿಸ್ತಕ್ಕಂತ ತಮ್ಮದೇದ ವಿಶಿಷ್ಟವಾದ ಆಹಾರ ಪದಾರ್ಥಗಳ ಬಗ್ಗೆ ಆಗಿರ್ಬೋದು, ಹಾಗೇನೆ ತಾವು ಆಚರಿಸಿಕೊಂಡು ಬರುತ್ತಿರುವ ತಮ್ಮದೇ ಆದ ವಿಶಿಷ್ಟವಾದ ಹಬ್ಬಗಳ ಬಗ್ಗೆ ಆಗಿರ್ಬೋದು, ಒಂದಿಷ್ಟು ವಿಚಾರವನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಡಲು ಈ ನಮ್ಮೊಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸ್ತಿದ್ದೀರಾ. ಮತ್ತೊಮ್ಮೆ ತಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೇನೆ ಎಷ್ಟು ವರ್ಷಗಳಿಂದ ಈ ಒಂದು ಚಾಮಯ್ಯನ ಅಡಿಯಲ್ಲಿ ಜೀವನವನ್ನ ಮಾಡ್ಕೊಂಡು ಬರ್ತಾ ಇದ್ದೀರಾ ದೇವಮಣಿರವರೇ? ಹೇಗಿದೆ ಜೀವನ?
1: ಸರ್, ನಾವು 22 ವರ್ಷದಿಂದ ಜೀವನ ಮಾಡ್ತಾ ಇದೀವಿ. ಅವಾಗ್ಲೆಲ್ಲ ಕಷ್ಟ ಇತ್ತು ಸರ್, ಮಕ್ಕಳು ಸಾಕ್ಬೇಕು ಅಂತಂದ್ರ, ಓದಿಸ್ಬೇಕು ಅಂತಂದ್ರ ಎಲ್ಲ, ಅವಾಗ ಕೂಲಿ ಗೀಲಿ ಏನಿತ್ತಿಲ್ಲ, ಕೂಲಿಗೆ ಹೋದ್ರು ಕಡಿಮೆ ಕೂಲಿ. ಮಕ್ಕಳನ್ನೆಲ್ಲ ಆಶ್ರಮ, ಅದೇ ಹೊಸಳ್ಳಿ ಆಶ್ರಮ ಕಟ್ಟಿ ಓದಿಸ್ತಿದ್ನು. ಅವಾಗ ನಾವು ದುಡಿಬೇಕು, ಅಲ್ಲೇ ತಂದು ಅವತ್ತಿನ ಕೂಲಿ ಅವತ್ತಲ್ಲೇ ಮಾಡ್ಬೇಕು, ಬೆಳಿಗ್ಗೆ ಮಡಿಕತಿಮಿ ಅನ್ನೋ ದುಡ್ಡು ಅಮೌಂಟ್ ಇರ್ತಿತ್ತಿಲ್ಲ. ಇವಾಗ ಅಂತಂದ್ರೆ ಇವಾಗ ಮಕ್ಕಳೆಲ್ಲ ದೊಡ್ಡವಾಗಿ, ಅದೇ ಹೊಸಳ್ಳಿ ಸ್ಕೂಲಲ್ಲೆಲ್ಲ ಓದಿ ಮಕ್ಕಳು ಮಕ್ಕಳೆಲ್ಲ ಅವ್ರು ದುಡಿಯಂಗಾಯ್ತಿ. ಇವಾಗ ಒಂದ್ ಸ್ವಲ್ಪ ಪರವಾಗಿಲ್ಲ ಸರ್, ಭಾರಿ ಕಷ್ಟ ಬಿಡ್ತಿದ್ನ. ಅವಾಗ
0: ಅಂದ್ರೆ ತಾವುಗಳು ಈ ಒಂದು ಚಾಮಯ್ಯನಾಡಿಯಲ್ಲಿ 22 ವರ್ಷಗಳಿಂದ ಜೀವನವನ್ನ ಮಾಡ್ಕೊಂಡು ಹೋಗ್ತಾ ಇದೀರಾ?
1: ಜೀವನ ಮಾಡ್ತಾ ಇದೀವಿ ಸರ್. ಇವಾಗ ಅಂತಂದ್ರೆ ಇವಾಗ ಏನೋ ಒಂದ್ ಮಾಡ್ಲಿಕ್ಕ ಅಂತಂದ್ರೆ ಏನ್ ಮಕ್ಕಳಿಂದ ಮಕ್ಳು ದುಡಿಯೋದ್ರಿಂದ ಒಂದ್ ಸ್ವಲ್ಪ ಪರವಾಗಿಲ್ಲ, ಜಮೀನು ಆಮೇಲೆ ನಮ್ ಸಂಸ್ಥೆ ಜೊತೆಲಿ ಇದ್ಕೊಂಡು ನಮ್ಮನ್ನ ಮುಂದೆ ತರ್ಬೇಕು ಅಂತ ಭಾರಿ ಕಷ್ಟ ಬೀಳ್ತದೆ ಸರ್. ಇವ್ರ ಹಿಂಗೆ ಬಿಟ್ರ ಆಗಲ್ಲ, ಇವ್ರನ್ನ ಮುಂದೆ ತರ್ಬೇಕು, ಸಂಘ ಪಂಗ ಮಾಡ್ಕೊಂಡು ಇವ್ರು ಮುಂದರಿಲಿ, ಹಿಂಗೆ ಕೂಲಿ ಮಾಡ್ಕೊಂಡು ನಿಂತಿರ್ತಾರ ಅಂತ ನಮ್ಗ ಹೆಲ್ಪ್ ಮಾಡ್ಕೊಡ್ತು ನಮ್ ಸಂಸ್ಥೆ. ಅದ್ರಿಂದ ನಾವು ಪರವಾಗಿಲ್ಲ, ಈಗೇನಿಲ್ಲ, ನಮ್ಗೇನ್ ಬೇಕು ಸೌಲಭ್ಯ ನಾವು ಮಾಡ್ತೀವಿ ಅಂತ ಮುಂದೆ ಬರೋರ್ಗೆ ಹೆಲ್ಪ್ ಮಾಡ್ಕೊಡ್ತಾ ಇದೆ.
0: ಅಂದ್ರೆ ನಿಮ್ಗೆ ಒಂದು ಸಂಸ್ಥೆ ತುಂಬಾ ಸಹಾಯವನ್ನ ಮಾಡ್ತಾ ಇದೆ.
1: ಸಹಾಯ ಮಾಡ್ಕೊಡ್ತು ಸರ್ ನಮ್ಗ.
0: ಯಾವ್ದು ಸಂಸ್ಥೆ, ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ?
1: ಸಂಸ್ಥೆ ಅಂತಂದ್ರೆ ನಮ್ದು ವಿವೇಕಾನಂದ ಕಡೆಯಿಂದ. ಅವಾಗ ನಾವು ಮೊದ 22 ವರ್ಷದಲ್ಲಿ ನಾವು ಬಂದಾಗ ಹೊರಗಡೆ ಹೋಗಕ, ಬೇರೆ ಜನ ಜೊತೆ ಮಾತಾಡಕ, ಆಮೇಲೆ ಎಲ್ಲಿ ಎಲ್ಲ ಫಂಕ್ಷನ್ ಆಗದಾಗ ಹೋಗಕ ಅವೆಲ್ಲ ಎದುರ್ತಿನೋ ಸರ್. ನಾವು ಹೋಯ್ತಿತ್ತಿಲ್ಲ, ನಾವು ಮನೆ ಒಳಗಡೆನೆ ಇರ್ತಿದ್ನೋ, ಯಾರ ಫಂಕ್ಷನ್ ಕಾದ್ರು ಹೋಯ್ತಿತ್ತಿಲ್ಲ. ಬೇರೆ ಎಲ್ಲಾರ ಏನ್ ಮಾಡ್ಬೇಕು ಅಂತ ಏನಿಲ್ಲ. ಆಗ ನಮ್ ಸಂಸ್ಥೆ ವಿವೇಕಾನಂದ ಕಡೆಯಿಂದ ಬಂದಾಗ ನೀವು ಹಿಂಗೆ ಇದ್ರಾಗಲ್ಲ ಅಂದಾಗ ಒಂದ್ ಸಂಘ ಮಾಡಿದ್ರು. ಸಂಘದಿಂದ ನಾವು ಸಂಘಗಳಿಗೆ ಹೋಗೋದು, ಮೀಟಿಂಗ್ ಹೋಗೋದು, 4 ಜನ ಪರಿಚಯ ಮಾಡೋದು, ಅದ್ರಿಂದ ನಾವು ಹೊಂದಾಣಿಕೆಗಾಗಿ ನಾವು ಇವಾಗ ಒಂದ್ ಸ್ವಲ್ಪ ದುಡಿಯೋದು, ಬಸ್ ಅಲ್ಲಿ ಹೋಗಾಗ ಜನ ಮಾತಾಡ್ಸೋದು, ಬೇರೆ ಹೊರಗಡೆ ಆದಾಗ ಜನ ಸಂಪರ್ಕ ಮಾಡಿಸೋದು, ಅವೆಲ್ಲ ಈಗ ಒಂದ್ ಸ್ವಲ್ಪ ನಮ್ಗೆ ಅರ್ಥ ಆಗದೆ ಸರ್. ಅವಾಗ ಏನೋ ನಮ್ಗೆ ಏನೋ ವಿಷಯಗಳು ಏನೂ ಗೊತ್ತಾಯ್ತಿತ್ತಿಲ್ಲ, ಏನಿಲ್ಲ. ಇವಾಗ 4 ಜನ ಮುಂದೆ ನಿಂತ್ಕೊ ಮಾತಾಡೋ ಧೈರ್ಯ ಇದೆ ಸರ್ ಇವಾಗ ನಮ್ಗ.
0: ತಾವ್ ಹೇಳ್ತಿದ್ರ ಈ ಒಂದು ವಿವೇಕಾನಂದ ಸಂಸ್ಥೆಯಿಂದ ನಮ್ಗೆ ಕೆಲವೊಂದು ಸಂಘಗಳನ್ನ ಕೊಟ್ಟಿದೆ, ಅದರಿಂದ ನಾವು ಜೀವನವನ್ನು ನಡೆಸಿಕೊಂಡು ಹೋಗೋದಕ್ಕೆ ತುಂಬಾ ಅನುಕೂಲವಾಗ್ತಿದೆ ಅಂತ ಹೇಳ್ತಿದ್ದೀರಾ?
1: ನಿಜ ಸರ್, ನಿಜ. ನಮ್ಗ ಎಷ್ಟು ಹೆಲ್ಪ್ ಮಾಡೋರ ನಾವ್ ಹೇಳ್ತೇವಲ್ಲ ಸರ್, ಅಕ್ಕಪಕ್ಕ ಜೊತೆ ಜನಗಳ ಜೊತೆ ಮಾತಾಡಕ್ಕೆ ಎದುರ್ಕತ್ತಿನ ನಾವು, ಬೇರೆಯವ್ರ ಜೊತೆ ಮಾತಾಡಕ. ಅದ್ರ ನಮ್ಗ ಶಿಸ್ತು ಕಲ್ಸ್ಕೊಟ್ಟ ಸಂಸ್ಥೆ ಕಲ್ಸ್ಕೊಡ್ತು ನಮ್ಗ, ಕರ್ಕೊಂಡು ಹೋಗಿ ನಾವ್ ಹೆಂಗ್ ಇರ್ಬೇಕು, ಹೆಂಗ್ ಮಾಡ್ಬೇಕು, ಆಮೇಲೆ ಹೆಂಗ್ ಜೀವನ ಮಾಡ್ಬೇಕು, ನಮ್ಗ ಉದ್ಯೋಗಗಳ್ ಮಾಡೋದ್ ಹೇಳ್ಕೊಟ್ರು, ಮಕ್ಕಳಿಗೂ ಹೆಲ್ಪ್ ಮಾಡಿದ್ರು, ಎಲ್ಲ ಮಾಡ್ತಾವ್ರ. ಅದ್ರಿಂದ ನಮ್ಗೆ ಏನ್ ತೊಂದ್ರೆ ಅಂದ್ರೆ ಇವಾಗ ನಮ್ಗ ಇವತ್ ನ ಯಾವ ನಾಜಕಲ್ ನಡೀತಾವ್ರೋ ಆ ರೀತಿ ನಮ್ಮನ್ನ ಸಂಸ್ಥೆ ತಂದ್ಕೊಟ್ರು. ಸ್ವಸಹಾಯ ಸಂಘ ಮಾಡ್ಕೊಳ್ತೀವಿ. ಸ್ವಸಹಾಯ ಸಂಘ ಮಾಡ್ಕೊಂಡು ಫಸ್ಟ್ 10 ರೂಪಾಯಿ ನಿಂದು ಮಾಡ್ಕೊ ಬಂದ ಸರ್, ಇವಾಗ 50 ರೂಪಾಯಿ ಬಂದಿದ್ದೀವಿ.
0: ಆ ಸಂಘಗಳಿಂದ ನಿಮ್ಗೆಲ್ಲ ಎಷ್ಟೆಲ್ಲ ಅನುಕೂಲ ಆಗ್ತಿದೆ ದೇವಮಣಿರವ್ರೆ?
1: ಆಯ್ತಾ ಅದ ಸರ್, ನಮ್ಗೆ ಏನಾರ ಉಪಯೋಗ, ಮಕ್ಕಳಿಗೆ ಏನಾರ ತೊಂದ್ರೆ, ಸ್ಕೂಲ್ ಮಕ್ಕಳಿಗೆ ಏನಾರ ಮಾಡ್ಬೇಕು ಅಂದ್ರೆ ಸಂಘ ತಗೋತೀನಿ. ಈ ಸಂಘದಲ್ಲಿ ತಗೊಂಡು ಸಾಲ, ಬೇರೆ ಕಡೆ ಎಲ್ಲ 3 ರೂಪಾಯಿ 4 ರೂಪಾಯಿ ಬಡ್ಡಿ ಇಂಟ್ರೆಸ್ಟ್, 4% ಇಂಟ್ರೆಸ್ಟ್ ಇರ್ತಿತ್ತು ಸರ್, ಇಲ್ಲಿಲ್ಲ. 1.5% ಕೊಟ್ಟು ಅದ್ರಿಂದ ನೀವು ಮುಂದರಿಯಬೇಕು, ಸಾಲ ತಕೊಂಡು ಸಾಲ ಕಟ್ಟಿ ಮಾಡಿ. ಆಮೇಲೆ ಬೇರೆ ಕಡೆ ಇವಾಗ ಕೇಂದ್ರ ಸಂಘಗಳೆಲ್ಲ ಇಂಥದ್ದೇನೆ ಕಟ್ಬೇಕು ಹಂಗೆಲ್ಲ ಮಾಡ್ತಿರೋ, ಹಂಗೇನೆ ಫೋರ್ಸ್

0: ಮಾಡ್ತಿರ್ಲಿಲ್ಲ, ಮಾಮೂಲಿ ನಾವು ಹೆಂಗ್ ಕೂಲಿ ಮಾಡ್ತಿದ್ವು ಅವಾಗ 50 ರೂಪಾಯಿ ಕೂಲಿಂದ ಮಾಡ್ಕೋಬತ್ತಿನ, ಈಗ 200 ರೂಪಾಯಿ 300 ರೂಪಾಯಿ ಕೂಲಿ ಆಗದ. ಅದ್ರಿಂದ ಒಂದ್ 50 ರೂಪಾಯಿ ಉಳಿಸಿ ಸಂಘಗಳು ಮಾಡ್ಕೊಂಡು ಜೀವನ ನಡೆಸ್ಕೋಯ್ತಾ
1: ಇದೀನಿ ಸರ್. ಅದೇ ತಕ್ಕ ಮಟ್ಕಾದ್ರೆ ಈ ಒಂದು ವಿವೇಕಾನಂದ ಸಂಸ್ಥೆಯಿಂದ ಕೊಟ್ಟಿರುವಂತಹ ಕೆಲವು ಸ್ವಸಹಾಯ ಸಂಘಗಳಿಂದ ತಮ್ಮ ಒಂದು ಜೀವನ ನಡ್ಕೊಂಡು ಹೋಗ್ತಾ ಇದೆ.
0: ನಡ್ಕೊಂಡು ಹೋಯ್ತದ. ಆಮೇಲೆ ನಮ್ಗೆ ಏನ್ ಬೇಕು, ಕುರಿ ಲೋನ್ ಬೇಕಾ, ಕೋಳಿ ಲೋನ್ಗಳು, ಹಸು ಲೋನ್ಗಳು. ಇವಾಗ ನಮ್ಮ ಬೇರೆ ಉದಾಹರಣೆ ಹೇಳ್ತಾ ಸರ್, ನಮ್ಮ ಉದಾಹರಣೆ ಹೇಳ್ತಾ ಇದೀವಿ. ಒಂದ್ 2-3 ತಿಂಗಳಿಂದ ನಮ್ ಕಡೆಯಿಂದ ಇಲ್ಲಿಂದ ಬರ ಸಂಘ ಮಾಡಕ್ ಬರ್ತಾರಲ್ಲ ಅವ್ರುಗಳು, ನಾವು ಹಿಂಗ್ ಮಾಡ್ತೀವಿ, ನಮ್ಗೆ ಹಸು ಲೋನ್ ಬೇಕು, ನೀವು ಹೊಸದಾಗಲ್ಲ ಅಲ್ಲಿ ಇಲ್ಲಿ ಎಲ್ಲೂ ದುಡಿಯಲ್ಲ, ನಮ್ಗ ಹಸು ಲೋನ್ ಕೊಡಿಸ್ಕೊಡಿ ಅಂತ ಕೇಳಿದ್ರು ಸರ್ ಸಂಘದ ಕಡೆಯಿಂದ. ಅವ್ರು ನಮ್ಗ ಹಸಿನ ಲೋನ್ ಕೊಡಿಸಿದ್ರು. ಒಂದ್ 5 ತಿಂಗಳಿಂದ ನಾವು ಬೇರೆ ಕಡೆ ಎಲ್ಲ ಕೂಲಿಗೆ ಹೋಯ್ತೀವಿ ನಾವು. ಬೆಳಿಗ್ಗೆ ಹೋಯ್ತು ಅಂತಂದ್ರೆ ಸಾಯಂಕಾಲ 6 ಗಂಟೆ ದುಡಿಬೇಕು. 6 ಗಂಟೆ ಮೇಲೆ ಮನೆಗೆ ಬರ್ತಿದ್ವಿ. ಇವಾಗ ಎಲ್ಲಿಗೂ ಕೆಲ್ಸಕ್ಕೆ ಹೋಯ್ತಲ್ಲ ಸರ್, ನಾವೇ ಹಸು ಸಾಕೊಂಡು ಅಲ್ಲಿ ಡೈರಿಗೆ ಹಾಕೊಂಡು ಆಮೇಲೆ ಜಮೀನ್ ಮಾಡ್ಕೊಂಡು ಜೀವನ ಮಾಡ್ಕೋಯ್ತಿದೀನಿ.
1: ಅದು ಹೇಳ್ಬೇಕಂದ್ರೆ ಈ ಒಂದು ಸ್ವಸಹಾಯ ಸಂಘಗಳಿಂದ ಬೇರೆ ಬೇರೆ ಸೌಲಭ್ಯಗಳನ್ನ ಪಡ್ಕೊಳ್ಳೋ ಕೂಡ ತುಂಬಾ ಅನುಕೂಲ ಆಗ್ತಾ ಇದೆ.
0: ನಿಜ ಸರ್, ನಿಜ.
1: ಹಾಗೇನೆ ದೇವಮಣಿಯವರೇ, ಒಂದು ಆಡಿಯೋ ಪ್ರಸ್ತುತಿ ನೋಡಿದ್ರೆ ತಮ್ಮ ಒಂದು ಚಾಮಯ್ಯನ ಆಡಿಯಲ್ಲಿ ಎಷ್ಟು ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ?
0: ನಾವು ಇಲ್ಲಿ ಒಂದು ಎಷ್ಟು ಕುಟುಂಬ ಇದಾರ ಅಂದ್ರೆ ಒಂದು 200 ಕುಟುಂಬ ಇದಾರೆ ಸರ್.
1: 200 ಕುಟುಂಬಗಳು
0: ಜಾಸ್ತಿ ಇರ್ಬೋದು, ಆದ್ರೆ ನನ್ಗೆ ಗೊತ್ತಿರಂಗೆ 200 ಕುಟುಂಬ ಇದೆ.
1: ಅಂದ್ರೆ ತಮ್ಮ ಒಂದು ಚಾಮಯ್ಯನಾಡಿಯಲ್ಲಿ ಒಟ್ಟು 200ಕ್ಕಿಂತ ಹೆಚ್ಚು ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದ್ರು.
0: ವಾಸ ಮಾಡ್ತಾ ಇದೆ, ವಾಸ ಮಾಡ್ತಾ ಇದೆ.
1: ಅಂದ್ರೆ ಯಾವ ಜನಾಂಗದವರು ಸಂಪೂರ್ಣವಾಗಿ ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ?
0: ನಾವು 2 ವರ್ಷ ಸರ್.
1: ಅಂದ್ರೆ ಸಂಪೂರ್ಣವಾಗಿ 2 ವರ್ಷ ವಾಸ ಮಾಡ್ಕೊಂಡು ಹೋಗ್ತಿದ್ರಿ ಅಥವಾ ಬೇರೆ?
0: ಇಲ್ಲ ಇಲ್ಲ, ಎಲ್ಲ ಎಲ್ಲ ಮಿಕ್ಸ್ ಅದ ಸರ್, ಎಲ್ಲ ಹೋದಾರ. ಅದ್ರ ನಮ್ ಚಾಮಯ್ಯನಾಡಿಲಿ ನಮ್ದು 2 ವರ್ಷದ ಬೀದಿ ಅದ, ಅದ್ರಲ್ಲಿ ವಾಸ ಮಾಡ್ಕೊಯ್ತೇವೆ.
1: ಅಂದ್ರೆ ಜೀವನಕ್ಕೆ ಏನೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಿದ್ರೆ ದೇವಮಣಿಯವರೇ ಹಾಡಿಲಿ?
0: ಆಡಿಲಿ ಅಂತಂದ್ರೆ ಆಡಿಲಿ ಅವಾಗ ಕೂಲಿ ಮಾಡ್ತಿದ್ನು, ಇವಾಗ್ಲೂ ಜಮೀನ್ ಮಾಡ್ತೀವಿ. ಕೂಲಿಗೆ ಹೋಗೋರು ಕೂಲಿಗೆ ಹೋಯ್ತಾರ, ಜಮೀನ್ ಮಾಡೋರು ಜಮೀನ್ ಮಾಡ್ತಾರ. ಆಮೇಲೆ ಇವಾಗ ಓದಿ ತರಬೇತಿ ತಗೊಂಡಿರೋ ಮಕ್ಳೆಲ್ಲ ಕೆಲಸದಲ್ಲಿ ಇರೋಂತವ್ ಮಕ್ಳು ಮನೆಗಳು ಇರ್ತಾವ. ಎಲ್ಲದ ಮನೇಲಿ ಇಲ್ಲ ಕೂಲಿ, ಮಾಮೂಲಿ ಇವಾಗ ಕೂಲಿ ಮಾಡೋ ಅಂತ 1/2 ಜನ ಇದಾರೆ. ನಾವುಗಳು ಕೂಲಿಗೆ ಹೋಯ್ತಿದ್ನೋ ಇವಾಗ ಹೋಯ್ತಾ ಇಲ್ಲ, ಜಮೀನ್ ಗಿಮೀನ್ ಮಾಡ್ಕೊಂಡು ಅದೇ ಗುತ್ತಿಗೆ ಗಿತ್ಕೊಂಡ್ ಜಮೀನ್ ಇಲ್ದಿದ್ದವ್ರು ಬೇರೆ ಕಡೆ ಗುತ್ತಿಗೆ ಮಾಡ್ಕೊಂಡು ಜೀವನ ಮಾಡ್ತಾ ಇದೀನಿ.
1: ಒಂದು ಮಕ್ಕಳ ಶೈಕ್ಷಣಿಕ ಮಟ್ಟ ನೋಡಿದ್ರೆ ತಮ್ಮ ಒಂದು ಚಾಮಯ್ಯನಾಡಿಯಲ್ಲಿ ಮಕ್ಕಳೆಲ್ಲ ಸರಿಯಾಗಿ ಶಾಲೆಗೆ ಹೋಗ್ತಾ ಇದಾರೆ ಹೇಗೆ?
0: ಹೋಗೋರು ಹೋಯ್ತವ್ರ ಸರ್, ಹೋಗ್ದಿದ್ದವ್ರು ಅವ್ರ ಮನೆ ಪ್ರಾಬ್ಲಮ್ ಒಂದ್ ಸ್ವಲ್ಪ ಜನ ಹೋಯ್ತಾ ಇಲ್ಲ. ಹೋಗೋದು SLC ಮಾಡ್ಬಿಟ್ಟು ಬಿಟ್ಬಿಟ್ಟು ಮನೇಲಿ ಇರೋಂಥದ್ದು, ಓದಲ್ಲ ನಾವು ಮನೇಲೇ ಇರ್ತೀನಿ ಅನ್ನೋ ಮಕ್ಳು ತುಂಬಾ ಜನ ಅವರ. ಓದಂತಿರೋ ಮಕ್ಳು ಸುಮಾರು ಜನ ಇದಾರ. ಮನೇಲಿ ವಾತಾವರಣ ಚೆನ್ನಾಗಿರಲ್ವಲ್ಲ, ಅವ್ ಮನೆಗಳಲ್ಲಿ ಓದ್ತಾ ಇಲ್ಲ, ಬಿಟ್ಬಿಟ್ಟು ಮನೇಲೇ ಇರ್ತಾವ. ಜೀವನ ಮಾಡ್ಬೇಕಲ್ಲ, ಮಕ್ಕ ತಂದೆ ತಾಯಿಗಳು ದುಡಿಯಕ್ ಆಗ್ಲಿಲ್ಲ ಅಂತಂದ್ರೆ ಮಕ್ಕಳು ದುಡ್ಸಾಕ್ಬೇಕಲ್ಲ, ಆತರ ಮಾಡ್ತಾ ಇದಾರ ಸರ್.
1: ಅಂದ್ರೆ ಕೆಲವೊಂದು ಆರ್ಥಿಕ ಸಮಸ್ಯೆಯಿಂದ ಮಕ್ಕಳಿಗೆ ಸರಿಯಾದ ಒಂದು ಶಿಕ್ಷಣ ಕೊಡಿಸೋದು ತುಂಬಾ ಸಮಸ್ಯೆ ಅಂತ ಹೇಳ್ತಾ ಇದ್ದೀರಾ
0: ಸರ್? ಮಾಡ್ಬೇಕು ಸರ್, ಮಕ್ಳಿಗೆ ಸುಮಾರು ಮಕ್ಳು ಓದಿರೋ ಮಕ್ಳು ಅವ್ರಿಗೂ ಕೊಡಿಸ್ಬೇಕು ಸರ್. ಅವ್ರು ಮುಂದೆ ಬರ್ಬೇಕು, ಚೆನ್ನಾಗಿರ್ಬೇಕು ಅಂತಂದ್ರೆ ಮಕ್ಳು ಶಿಕ್ಷಣ ಕೊಡಿಸ್ಲೇಬೇಕು.
1: ಹೌದು, ಈಗ ಅಂತಂದ್ರೆ ಕೆಲವೊಂದು ಆಡಿಗಳು ನೋಡ್ತಾ ಇರ್ತೀವಿ ದೇವಮಣಿಯವರೇ, ಇವಾಗ ತಂದೆ ತಾಯಿಗಳು ಹೊರ ಜಿಲ್ಲೆಗಳಿಗೆ ಅಥವಾ ಈ ಕೊಡಗು ಆ ಕಡೆ ಹೋದಾಗ ಮಕ್ಕಳು ಕೂಡ ಜೊತೆಗೆ ಕರ್ಕೊಂಡು ಹೋಗುವಂತ ಸನ್ನಿವೇಶ ಕೂಡ ನೋಡ್ತಾ ಇರ್ತೀವಿ.
0: ನಾವೇ ಹೋಯ್ತೀನೋ 22 ವರ್ಷದಲ್ಲಿ ನಾವೇ ಮಕ್ಕಳು ಕರ್ಕೊಯ್ತೀನೋ, ಚಿಕ್ಕ ಮಕ್ಳು 1 ವರ್ಷದ ಮಕ್ಳು 2 ವರ್ಷದ ಮಕ್ಳನ್ನೆಲ್ಲ ಕರ್ಕೊಂಡು ಜೀವನ ಮಾಡೀವಿ ಸರ್. ನಾವೇ ನೀವು ಒಂದು 10 ವರ್ಷದಿಂದ ಅದೇ ಸಂಘ ಮಾಡ್ಕೊಂಡು ನಾವು ಸಂಘಗಳಲ್ಲಿ ತಕೊಂಡು ಮೀಟನ್ ಮಾಡ್ತೀವಲ್ಲ, ಆ ತೊಟ್ಟಿಂದ ಏನು ತೊಂದರೆ ಇಲ್ಲ. ಅವಾಗ್ಲೆಲ್ಲ ನಾವು ಮಕ್ಕಳು ಕರ್ಕೊಂಡ್ವಿ ಕೊಡಗು ಮಳೆಯಲ್ಲೆಲ್ಲ ಜೀವನ ಮಾಡೋದೆ. ಈಗ 10 ವರ್ಷದಿಂದ ಯಾವಾಗ ಸೊಸೆಯ ಸಂಘಕ್ಕೆಲ್ಲ ನಾವು ಸ್ವಲ್ಪ ಸಂಘಗಳು ಮಾಡ್ಕೊಂಡು ಮುಂದುವರಿತೀವಿ, ಅವಾಗ್ಲಿಂದ ನಾವು ಕೊಡಗುಗರಿಗೂ ಹೋಯ್ತಾ ಇಲ್ಲ. ಸಂಘಗಳಲ್ಲಿ ದುಡ್ಡು ತಕೊಂಡು ಬೇರೆ ಜಮೀನ್ ಹಾಕೊಂಡು ಅಲ್ಲಿ ಏನಾಗುತ್ತೆ. ಆಮೇಲೆ ಬಿತ್ತನೆ ಬೀಜನು ಕೊಡ್ತಾ ಇರಲ್ಲ ಸರ್ ನಮ್ಗೆ, ಹೇಳ್ದಂಗ ಅತ್ತಿ ಬೀಜ ಜೋಳ ಎಲ್ಲಾನು ನಡ್ಸ್ಕೊಡ್ತಾವ್ರ ನಾವು ಮಾಡ್ತೀವಿ ಅಂದಾಗ. ಅದರಿಂದ ನಾವು ಒಂದ್ ಸ್ವಲ್ಪ ಟ್ಯಾಕ್ಟರ್ ವ್ಯವಸ್ಥೆ ಮಾಡ್ಕೊಂಡು ಮಾಡ್ತೀವಿ ಸರ್, ಜಮೀನ್ ಮಾಡ್ಕೊಯ್ತೀವಿ.

0: ಅಡಿಯಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಒಂದು ಸರಿಯಾದ ಒಂದು ಶಿಕ್ಷಣವನ್ನು ಕೊಡಿಸ್ತಾ ಇದ್ರೆ ಇವಾಗ ಹೇಗೆ
1: ಕೊಡ್ಸೋ ಅಂತವ್ರ ಮನೇಲಿ ಕೊಡಿಸ್ತಾ ಇದಾರ ಸರ್, ಶಿಕ್ಷಣ ಕೊಡಿಸೋ ಅಂತವ್ರ ಮನೇಲಿ ಮಕ್ಕಳನ್ನ ಕೊಡಿಸ್ತಾವ್ರ, ಅದು ಅತಿಯಾಗಿ ಯಾರು ಕೊಡಿಸಿಲ್ಲ ಅಂತ ಅವ್ರ ಮನೇಲಿ ಕೊಡಿಸ್ತಾ ಇಲ್ಲ, ಮಕ್ಕಳು ಸುಮಾರು ಜನ ಅವರು ಕೊಡುಗೆ ಹೋಗೋದು ಕೆಲಸ ಮಾಡೋದು ಹಂಗೆಲ್ಲ ಮಾಡ್ತಾ ಇದಾರ ಸರ್ ಇವಾಗಲೂ.
0: ಅಂದ್ರೆ ಮಕ್ಕಳನ್ನ ಜೊತೆಗೆ ಕರ್ಕೊಂಡು ಹೋಗ್ತಾರೆ ಇವಾಗಲೂ ಕೂಡ?
1: ಜೊತೆಗೆ ಕರ್ಕೊಯ್ತಾರ ಸರ್, ಇಲ್ಲ ಅವ್ರಿಗೂ ಕೂಲಿಗೆ ಹೋಯ್ತಾರಲ್ಲ ಮಕ್ಳು ಬಿಟ್ಬಿಟ್ಟು ಹೋಗಲ್ಲ ಅಂತ ಜೊತೆಗೂ ಕರ್ಕೊಯ್ತಿದ್ದಾರೆ.
0: ಹಾಗೇನೆ ದೇವಮಣಿ ಅವರೇ, ತಾಗಳು ಯಾಡಿ ಬರಂಗಿತ್ತೆ ಮುಂಚೆಗೆ ಮೊದಲಲ್ಲಿ ಜೀವನವನ್ನ ಮಾಡ್ಕೊಂಡು ಹೋಗ್ತಾ ಇದ್ರಿ
1: ಕಾಡಲ್ಲಿ? ಅವಾಗ ನಮ್ ತಂದೆ ತಾಯಿ ಇದ್ದಾಗ ಚಿಕ್ಕವರಾದಿ ಕಾಡಲ್ ಜೀವನ ಮಾಡ್ತಿದ್ರಂತ ಸರ್, ಅವಾಗ ಅಲ್ಲೇ ಇದ್ಕೊಂಡು ಕಾಡಲ್ ಜೀವನ ಮಾಡ್ಕೊಂಡು ಅವಾಗ ಹೋಯ್ತಿದ್ರಂತ. ಇವಾಗ ಎಲ್ಲ ಊರ್ ಕಟ್ಟಗ ಅದೇ ಒಳ ಎಲ್ಲ ಮುಳುಗಡ, ಅವಾಗ ಊರ್ ಕಟ್ಟಗ್ ಬಂದು ಸೇರ್ಕೊಂಡ್ರಂತ ಎಲ್ಲರೂ.
0: ಅಂದ್ರೆ ನಿಮ್ ತಂದೆ ತಾಯಿಗಳು ಮೊದ್ಲು ಕಾಡಿನಲ್ಲಿ ಜೀವನ ಮಾಡ್ತಾ ಇದ್ರು?
1: ಕಾಡಿನ.

0: ನಿಮ್ಗೇನಾದ್ರು ನೆನಪಿದೆಯಾ ದೇವಮನೆಯವರು ನಿಮ್ ತಂದೆ
1: ತಾಯಿಗಳು? ತಂದೆ ತಾಯಿಗಳು ಅಂತಂದ್ರ ಅವಾಗ ಇವಾಗ ಒಂದು ಎರಡು ಮಕ್ಳು, ಅವಾಗ ಆರು ಏಳು ಎಂಟು ಮಕ್ಳು ಸಾಕ್ಬೇಕು ಅಂದ್ರೆ ಬಾರಿ ಕಷ್ಟ ಬಿದ್ದಿದಾರಂತ ಸರ್. ಅಲ್ಲಿಗೆ ಇಲ್ಲಿ ಕೆಲಸ ಮಾಡಿ ಕೂಲಿ ಮಾಡಿ ಅವಾಗ ಒಂದ್ ಸೇರಾಗಿ ಒಂದ್ ಪವರ್ ಆಗಿ ತಂದ್ ಮಕ್ಳೆಲ್ಲ ಊಟ ಮಾಡ್ಕೊಂಡು ಅವ್ರ ಗಂಜಿ ಕುಡ್ಕ ಮನಿ ಕಳದು, ಮಕ್ಳಿಗೆ ಊಟ ಇಲ್ಲ ಅಂತಂದ್ರ ಎಲ್ಲಾರು ಇಸ್ಕೊಂಡ್ಬಂದು ಊಟ ಕೊಡ್ಬೇಕಲ್ಲ, ಆ ರೀತಿ ಎಲ್ಲ ಜೀವನ ಮಾಡಿದಾರಂತ ಸರ್ ಹೇಳ್ತಾ ಇದ್ರಲ್ಲ ಅವಾಗ ನಾವು ಚಿಕ್ಕವರಾದಾಗ. ಇವಾಗ ಒಂದೆರಡು ಮಕ್ಳು ಕೊಡಕ್ಕೆ ನಾವು ಅಷ್ಟೊಂದು ಆಗಲ್ಲ ಅಂತೀವಿ. ಅವ್ರು ಆರ್ ಜನ ಏಳು ಜನ ಮಕ್ಳಿಗೆಲ್ಲ ಕೊಡ್ಬೇಕು ಅಂತಂದ್ರೆ ಕೂಲಿ ಇಲ್ಲ ಏನಿಲ್ಲ, ಕಾಡಲ್ಲಿ ಏನಾರ ತಂದು ಜೀವನ ಮಾಡ್ಬೇಕಾದ್ರೆ ಬಾರಿ ಕಷ್ಟ ಆಗಿತ್ತಂತ ಸರ್ ಅವ್ರಿಗೆ.
0: ಆದ್ರೆ ಹಿಂದಿನ ಕಾಲದಲ್ಲಿ ನಿಮ್ ತಂದೆ ತಾಯಿಗಳು ಕಾಡಿನಲ್ಲಿ ಜೀವನ ಮಾಡ್ತಿದ್ದಾಗ ತುಂಬಾ ಕಷ್ಟದಿಂದ ಜೀವನವನ್ನು ಮಾಡ್ಕೊಂಡು ಹೋಗ್ತಾ ಇದ್ರು.
1: ಸಖತ್ ಕಷ್ಟ ಬಿದ್ದಿದಾರಂತ, ಪಾಪ ಊಟ ಇಲ್ದೇನೆ ನೀರ್ ಕುಡ್ಕೊಂಡು ಮನೆಗೆ ಇರೋ ದಿನ ಎದ್ದು ಹೇಳ್ತಿದ್ರು ಸರ್ ಅವರು.
0: ಹಾಗೇನೆ ತಾವುಗಳು ಸೇವಿಸ್ತಕ್ಕಂತ ತಮ್ಮದೇದ ವಿಶಿಷ್ಟವಾದ ಆಹಾರ ಪದಾರ್ಥಗಳ ಬಗ್ಗೆ ತಿಳಿಸ್ಕೊಡೋದಿದ್ರೆ ಯಾವೆಲ್ಲ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡ್ತಿದ್ರಿ ನೀವು?
1: ಸರ್ ನಾವು ರಾಗಿ ಮುದ್ದೆ ಸೊಪ್ಪಸಾರು ಅದು ಮಾಮೂಲಿ, ಇವಾಗ್ಲೂ ಅದೇ ಮಾಡ್ತೀವಿ ಸರ್. ನಾವೇನು ಜಾಸ್ತಿ ಸೊಪ್ಪಸಾರು ರಾಗಿ ಮುದ್ದೆನೇ ಜಾಸ್ತಿ ಸರ್. ನಾವು ಜಮೀನಲ್ಲಿ ರಾಗಿ ಬೆಳಿತೀವಿ, ಜೋಳ ಬೆಳಿತೀವಿ, ಅದೇ ರಾಗಿನೇ ಜಾಸ್ತಿ ಬೆಳಿತೀವಿ ಸರ್. ನಾವು ಗೆಡ್ಡೆ ಗೆಣಸು ಯಾರು ಅಳಬ್ರು ಇಲ್ವಲ್ಲ ಸರ್, ಹೋಗಕ ಕಾಡ್ ಗಿಡಗಳಲ್ಲಿ ಹೋಗಿ ಗೆಡ್ಡೆ ಗೆಣಸು ಅಳಬ್ರು ತತ್ತಿದ್ರು, ಇವಾಗ ಯಾರು ಕಾಡ್ಗೆ ಬಿಡಲ್ವಲ್ಲ ಸರ್ ಗೆಡ್ಡೆ ಗೆಣಸು ಕೊಳಕ.
0: ಅಂದ್ರೆ ನೀವು ಸೇವನೆ ಮಾಡ್ತಿದ್ರ ಈ ಗೆಡ್ಡೆ?
1: ನಾವು ಮಾಡ್ತಿದ್ದ ಸರ್ ಮಾಡ್ತೀವಿ. ಇವಾಗ ಗುಡ್ನಿಲ್ಲ ಕಾಡಿಗೆ ಬಿಟ್ಟಿದ್ರ ನಾವು ಹೋಯ್ತಿದ್ವಲ್ಲ ಅವಾಗ ತಕೊಬರ್ತಿದ್ವಿ, ಈ ಕಾಡ್ಗೆ ಬಿಡ್ತಾ ಇಲ್ವಲ್ಲ ಹೋಗಲ್ಲ, ಇಲ್ಲೇ ಜಮೀನ್ ಗಣಿ ಏನಾರ ಇದ್ರ ತಗೋಬರೋದು. ಸೀಗೆ ಸೊಪ್ಪು ಸಾರು ತಿಂತೀವಿ, ಸೀಗೆ ಸೊಪ್ಪು ತತ್ತೀವಿ, ಗೆಣಸು ಕೊಳೆ ಮುಳ್ಗೆಣಸು ಇರುತ್ತಲ್ಲ ಅತ್ತೀವಿ ಅದನ್ನೆಲ್ಲ ಮಾಡ್ತೀವಿ ಸರ್.
0: ಅಂದ್ರೆ ಅದನ್ನೆಲ್ಲ ಕಿತ್ಕೊಂಡು ಬಂದು ಕುಟುಂಬದವರೆಲ್ಲ ತಿಂತ ಇದ್ರಿ?
1: ಎಲ್ಲ ತಿಂತೀವಿ ಸರ್.
0: ಹಾಗಿದ್ರೆ ತಾವು ಕಾಣ ಸೇವಿಸ್ತಕ್ಕಂಥ ಆಹಾರ ಪದಾರ್ಥಗಳಿಗೂ ಪ್ರಸ್ತುತ ಇವಾಗ ಸೇವನೆ ಮಾಡ್ತಿದ್ರ ಇಲ್ಲಿನ ಆಹಾರ ಪದಾರ್ಥಗಳಿಗೂ ಎಷ್ಟು ವ್ಯತ್ಯಾಸ ಇರಬಹುದು ದೇವಮಣಿರವರೇ?
1: ಇವಾಗ ಏನಾರ ತರಕಾರಿ ಸಾಂಬಾರ್ ತಿನ್ನಕ್ಕೆ ಆಗಲ್ಲ ಸರ್, ಬೇಳೆ ಸಾಂಬಾರ್ ಮಾಡಿ ತಿನ್ನಕ್ಕೆಲ್ಲ ಸೊಪ್ಪು ಸಾಂಬಾರ್ ಮಾಡಿದ್ರೆ ಒಂದು ಮುದ್ದೆ ಊಟ ಮಾಡ್ತೀವಿ, ತರಕಾರಿ ಸಾಂಬಾರ್ ಅಲ್ಲಿ ಊಟ ಮಾಡಕ್ ಆಗಲ್ಲ ಸರ್, ಎಲ್ಲ ಗೊಬ್ಬರ ಗೋಡೆ ಎಲ್ಲ ಬಿದ್ದಿರುತ್ತೆ ಅದನ್ನ ತಿನ್ನಕ್ಕಾಗಲ್ಲ. ನಮ್ಮ ಮನೆಗಳಲ್ಲಿ ಹಾಕಕ್ಕೆ ತರಕಾರಿ ಹಾಕಾದ್ರು ಮುಟ್ಟದೇ ಇಲ್ಲ ಸರ್. ಇನ್ನು ಹೋಗಿ ಇವಾಗ ಮಳೆ ಹೋದಲ್ಲ ಬೇಲಿ ಮೇಲಿರ ಸೊಪ್ಪನ್ನೆಲ್ಲ ಕುಯ್ಕೊಂಡು ಅದನ್ನ ಸಾಂಬಾರ್ ಮಾಡಿದ್ರೆ ಅಚ್ಚಕಟ್ಟಾಗಿ ಊಟ ಮಾಡ್ತೀವಿ. ಇದ್ರಲ್ಲಿ ಮಾತ್ರ ತರಕಾರಿ ಸಾಂಬಾರ್ ಅಲ್ಲಿ ಆಗದೇ ಇಲ್ಲ ಸರ್ ನಾವು ಊಟನೇ ಮಾಡ.
0: ಅಂದ್ರೆ ತಾವ್ ಹೇಳ್ತಿದ್ದೀರಾ ಹಿಂದಿನ ಕಾಲದ ಸೇವಿಸ್ತಕ್ಕಂಥ ಆಹಾರ ಪದಾರ್ಥಗಳಿಗೆ ಯಾವ್ದು ರೀತಿಯ ಈ ಒಂದು ರಾಸಾಯನಿಕ ಗೊಬ್ಬರವನ್ನ ಸೇರಿಸ್ತಾ ಇರ್ಲಿಲ್ಲ, ಆ ಎಲ್ಲ ಆಹಾರ ಪದಾರ್ಥಗಳನ್ನ ತಿನ್ಕೊಂಡು ತುಂಬಾ ಗಟ್ಟಿಮುಟ್ಟಿಯಾಗಿ ಬದುಕ್ತಾ ಇದ್ದ. ಇವಾಗ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಆಹಾರ ಪದಾರ್ಥಗಳಿಗೂ ಈ ಒಂದು ರಾಸಾಯನಿಕ ಗೊಬ್ಬರವನ್ನ ಸೇರಿಸೋದ್ರಿಂದ ತಮ್ಮ ಒಂದು ಆರೋಗ್ಯ ಹಾಳಾಗ್ತದೆ ಅಂತ ಹೇಳ್ತಾ ಇದೀರ?
1: ನಿಜ ಸರ್, ನಿಜ. ಇವಾಗ 50 ವರ್ಷ 90 ಮೂಟೆ ನಮ್ಗೆ ಕೈ ಕಲ್ಲಾಗಲ್ಲ, ಕೈ ಸೇದು ಕಾಲು ಸೇದು ಅಂತ. ನಮ್ ತಂದೆ ಇದಾರೆ 100 ವರ್ಷ ಆಗಿದಾರೆ, ಒಂದ್ ಹಾಸ್ಪಿಟಲ್ ಕರ್ಕೋಗಿಲ್ಲ, ಒಂದ್ ಕೈ ಔಷಧಿ ಕೊಟ್ಟಿಲ್ಲ, ಏನಂದ್ರೆ ಏನಿಲ್ಲ. ನಮ್ಮನೇಲೆ ಇದಾರ ಸರ್ 100 ವರ್ಷ ಆಗದ ಅವ್ರಿಗೆ, ಏನಂದ್ರೆ ಏನಿಲ್ಲ, ಸುಮ್ಮ ಮನ್ಗಿದಾರೆ. ಇವಾಗ ಊಟ ಮಕ್ಕಳು ಸುಮ್ಮ ಮನ್ಗಿದಾರೆ, ಅವಾಗ ಏನ್ ಸೊಪ್ಪನ್ ಸರ್ ತಿನ್ಕೊಂಡು ಜೀವನ ಮಾಡ್ತಿರೋ, ಜೇನು ಗೆಣಸು ಅವೆಲ್ಲ ತಿನ್ಕೊಂಡು ಜೀವನ ಮಾಡ ಅಂತ ಮನ್ಸಲ್ಲ ಇದಾರೆ. ಇವತ್ ನಮ್ಮನ ಕಾಲದಲ್ಲಿ 25 ವರ್ಷ 30 ವರ್ಷಕ್ಕೆಲ್ಲ ಇರದೇ ಇಲ್ಲ ಸರ್ ಇವಾಗ.
0: ಹಾಗೇನೆ ದೇವಮನೆಯವರು ತಾವು ಹೇಳ್ತಿದ್ರು ಇವಾಗ ನಾವು ಕಾಡಲಕ್ಕೆ ಹೋಗಿ ಈ ರೀತಿ ಆಹಾರ ಪದಾರ್ಥಗಳು ಅಂದ್ರೆ ಗೆಡ್ಡೆ ಗೆಣಸು ಸೊಪ್ಪು ಹಲವಾರು ಆಹಾರ ಪದಾರ್ಥಗಳನ್ನ ಕಿತ್ಕೊಂಡು ಬಂದು ಸೇವನೆ ಮಾಡ್ತಿದ್ದಂತ, ಇವಾಗ ಕಾಡೊಳಗಡೆ ಈ ರೀತಿ ಆಹಾರ ಪದಾರ್ಥಗಳನ್ನ ಕಿತ್ಕೊಂಡು ಬರಕ್ ಹೋದಾಗ ಆ ಕಾಡೊಳಗಡೆ ಹಲವಾರು ಪ್ರಾಣಿಗಳನ್ನ ಕೂಡ ನೀವು ನೋಡಿರ್ತೀರಾ?
1: ಅದಕ್ಕೆ ಭಯಂಕೆ ಹೋಯ್ತಾ ಇಲ್ಲ, ನೀರು ಓತ್ರಕ್ಕೆ ಜಮೀನ್ ಗಿಮ್ಮಿನ ಕಡೆ ಬರ್ತಾವ ಅನ್ಬಿಟ್ಟು ಎದ್ರಕಂಡೆ ಯಾರು ಹೋಗ್ತಾ ಇಲ್ಲ.
0: ಏನಾದ್ರೂ ಅಕಸ್ಮಾತ್ ಈ ರೀತಿ ಗೆಡ್ಡೆ ಗೆಣಸು ಕೆಲವೊಂದು ಸಂದರ್ಭದಲ್ಲಿ ಯಾವ್ದಾದ್ರು ಪ್ರಾಣಿಗಳು ನಿಮ್ಮ ಎದುರು ಬಂದಿದಾವ ಹೀಗೆ ದೇವನಿರವರು?
1: ಬರ್ತಾವ ಸರ್, ಬರ್ತಾವ ಜಿಂಕೆಗಳು, ಬರ್ತಾವ ಆನೆಗಳು, ಬರ್ತಾವ. ಅದಕ್ಕೆ ಭಯಂಕ ಇವಾಗ, ಅವಾಗಾದ್ರೆ ಆನೆಗಳನ್ನ ದೂರಲ್ಲಿ ಇದ್ರು ನೋಡ್ಕೊಂಡು ಹೋಯ್ತಿರು, ಇವಾಗ ಎಲ್ಲ ಎತ್ತರಕ್ಕೆ ಬರ್ತಾವಲ್ಲ, ಯಾರೋ ಭಯಂಕ ಯಾರಿಗೂ ಕಾಡ್ಗು ಹೋಯ್ತಾ ಇರೋದು. ಜಮೀನ್ ಗಣೆ ಬರ್ತಾವಲ್ಲ ಸರ್, ಅದಕ್ಕೆ ಎದ್ರಕತ್ತಾರ ಬರ್ತಾವ ಅನ್ಬಿಟ್ಟು, ಈಗ ಹುಲಿ ಗಿಲಿ ಅಂತ ಹುಲಿ ತಿನ್ಕೊಂಡವ ಅಂತ ಎಲ್ಲ ಕಡೆನು ಪಬ್ಲಿಕ್ ಆಗಿದ್ರೆ ಅದ್ರಿಂದ ಭಯದಿಂದ ಯಾರು ಕಾಡ್ಗೆ ಹೋಗ್ತಿಲ್ಲ ಸರ್.
0: ಅದೇ ಒಂದು ಪ್ರಾಣಿಗಳ ಭಯದಿಂದ ಇವಾಗ ಕಾಡೊಳಗೆ ಹೋಗೋದು ತುಂಬಾ ಕಡಿಮೆ ಆಗಿದೆ.
1: ಕಡಿಮೆ ಆಗಲ್ಲ ಸರ್.
0: ಬಹಳ ಸಂತೋಷ ದೇವಮನಿರವರೇ, ತಾವುಗಳು ತಮ್ಮ ತಂದೆ ತಾಯಿಗಳು ಕಾಡಿನಲ್ಲಿ ಯಾವ ರೀತಿ ಒಂದು ಜೀವನವನ್ನ ಮಾಡ್ಕೊಂಡು ಹೋಗ್ತಿದ್ರು, ಹಾಗೆ ತಾವು ಸೇವಿಸ್ತಕ್ಕಂತ ತಮ್ಮದೇದ ವಿಶಿಷ್ಟವಾದ ಆಹಾರ ಪದಾರ್ಥಗಳ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಹಾಗೆ ಹಿಂದಿನ ಕಾಲದಲ್ಲಿ ಆರೋಗ್ಯ ಸಮಸ್ಯೆ ಬಂದಾಗ ಅದಕ್ಕೆ ಯಾವ ರೀತಿ ಚಿಕಿತ್ಸೆಯನ್ನು ಪಡ್ಕೊಂಡು ಹೋಗ್ತಾ ಇದ್ರಿ?
1: ಅವಾಗ ಹಾಸ್ಪಿಟಲ್ಗೆ ಏನ್ ಹೋಯ್ತಿತ್ತಿಲ್ಲ ಸರ್, ನಾವ್ ಇವಾಗ ತಲೆನೋವು ಬಂದ್ರ ಮಾತ್ರ ನುಂಗ್ತೀವಿ, ಅವ್ರು ಮಾತ್ರ ನುಂಗ್ತಿತ್ತಿಲ್ಲ ಸರ್. ಏನಾರ ಒಂದ್ ಮದ್ದು ಮಾಡ್ಕೊ ಕುಡ್ಕೊಬಿಡ್ತಿದ್ರು, ಅದೇ ವಾಸ ಆಯ್ತಿತ್ತು. ಜ್ವರ ಬಂದ್ರ ಜೀರಿಗೆ ಸರ್ ಮಾಡಿ ಊಟ ಮಾಡ್ತಿದ್ರು ಸರ್, ಜ್ವರ ಬಂದ್ರೆ ಅವಾಗಲೇ ಹೊಂಟೋಯ್ತಿತ್ತು. ಕಾಡ್ ಜನ ಹೋಗಿ ನೆಲ್ಲಿ ಹಿಡ್ಕೊಂಡ್ ಸಾಂಬಾರ್ ಮಾಡ್ಕೊಂಡು ಜ್ವರನೇ ಹೊಂಟೋಯ್ತು ಅಂತ ಹೇಳ್ತಿರು ಸರ್ ಎಲ್ಲಾನು. ಇವಾಗ ಹಾಸ್ಪಿಟ್ಲ್ಗೆ ಹೋಗಬೇಕು, ಮಾತ್ರ ಇಂಜೆಕ್ಷನ್ ತಕೊಂಡ್ಯಾರು ಬಗ್ಗೋದಿಲ್ಲ ಸರ್, ಅವಾಗ ಮಾತ್ರನೇ ಇಲ್ಲ. ನಾನು ಹೇಳ್ತೇನೆ ನಮ್ ತಂದೆನೇ ಮನ್ಗಾರ ಸರ್, ಅವ್ರಿಗೊಂದು ಮಾತ್ರ ಔಷಧ ಕೊಟ್ಟಿಲ್ಲ, ಮಾತ್ರೆಗಳನ್ನೇ ತಗತಿದ್ಲಿ. ಅವ್ರು ಯಾರು ಮಾತ್ರ ಹಾಸ್ಪಿಟ್ಲು ಏನು ಇತ್ತಿತ್ತಿಲ್ಲ, ಇದ್ರು ಹೋಯ್ತಿತ್ತಿಲ್ಲ ಎದ್ರಕತ್ತಿರಂತ. ಇವಾಗ ಹೋಗಲ್ಲ ಸರ್, ಅವ್ರ ಒಳಗ್ರೆ ಯಾರು ಹೋಗಲ್ಲ, ಮನೆ ಮದ್ದು ಮಾಡ್ಕೋತಾರ, ಮನೇಲೆ ಮದ್ದು ಮಾಡ್ಕೊಂಡು ಕುಡಿತಾರಲ್ಲ ಅದರಿಂದ ಹೋಯ್ತಿಲ್ಲ ಸರ್.
0: ಅಂದ್ರೆ ಇವಾಗ್ಲೂ ಕೂಡ ಈ ಮನೆ ಮದ್ದುಗಳನ್ನ ಮುಂದುವರಿಸಿಕೊಂಡು ಹೋಗ್ತಿದ್ದೀರಾ ಅಥವಾ

0: ಮಾಡ್ತಾರ ಸರ್ ಹೊಟ್ಟೆಗೆಟ್ಟೆ ನೋವು ಬಂದ್ರ ಅವ್ರಿಗೇನ್ ಗೊತ್ತಿರೋ ಅನ್ಸ್ತೀನ, ಅವ್ರು ಒಳಬ್ರು ಹೇಳ್ಕೊಟ್ಟಾಗ ನಾವು ಮಾಡ್ತೀವಿ, ಅದು ವಾಸಿ ಆಯ್ತದ ಸರ್, ಏನಿಲ್ಲ ಮನೇಲೆ ಮಾಡ್ಕೋತೀವಿ ನಾವು ಮದ್ದುಗಳು.
1: ಅಂದ್ರೆ ಏನಾದ್ರೂ ಸಣ್ಣ ಪುಟ್ಟ ಕಾಯಿಲೆಗಳು ಬಂದ್ರೆ ತಮ್ಮ ಮನೆಯಲ್ಲೇ ಕೆಲವು ಮನೆ ಮದ್ದುಗಳು ಮಾಡ್ಕೊಂಡು ಅದ್ರಲ್ಲೇ ಗುಣವಾಗ್ತಾ ಇದ್ರಿ?
0: ನಿಜ ಸರ್, ನಿಜ. ನಾವು ಮನೆ ಮದ್ದನ್ನೇ ಮಾಡ್ಕೊಂಡು ಹೊಟ್ಟೆ ನೋವು ತಲಾನೋವು ಅದೆಲ್ಲ ಮಾಡ್ಕೊಡ್ತಿದ್ರು ನಮ್ಮ ತಂದೆ ತಾಯಿ ಇದ್ದಾಗ. ಮನೇಲೆ ಮಾಡ್ತೀನಿ ಸರ್, ಹಾಸ್ಪಿಟಲ್ಗೆ ಯಾರಿಗೂ ಕರ್ಕೊಯ್ತಿಲ್ಲ.

ಸಂಕ್ರಾಂತಿ ಹಬ್ಬ ಅಂತ ಮಾಡ್ತೀವಿ ಸರ್ ಅದನ್ನ. ನಮ್ಮ ಅಳಗ್ರು ಅವಾಗ ಮಾಡ್ತಿದಾಗ ಅದನ್ನ ಸೊಪ್ಪು ಸೌಧ ಎಲ್ಲ ಕಾಡಿಂದ ತಂದು ಗೆಡ್ಡ ಗೆಣಸು ಎಲ್ಲ ತಂದು ಅದನ್ನ ಎಡ ಮಾಡ್ತಿದ್ರಂತೆ. ಅದನ್ನ ಮಾಮೂಲಿ ಅದನ್ನ ಈಗ ಮಾಡ್ತಾರ ಸಂಕ್ರಾಂತಿ ಹಬ್ಬ ಗೌರಿ ಹಬ್ಬ ಎಡ್ ಮಾಡ್ತಾರ. ಕಾಡಲ್ಲ ಆಯ್ತದ ಒಂದ್ ದೇವ್ರ ಹಬ್ಬ ಅದೊಂದು ಮಾಡ್ತಾರ. ಮೂರ್ ಹಬ್ಬ ಮಾಡಿ ಆಚರಿಸ್ತಾರ ಸರ್ ಅಷ್ಟೇ.

0: ಕಾಡಿನಲ್ಲಿ ಹಬ್ಬಗಳು ಮಾಡ್ಕೊಂಡು ಹೋಗ್ತೀರಲ್ಲ, ಹಬ್ಬಗಳನ್ನ ಯಾವ ರೀತಿ ಆಚರಣೆ ಮಾಡ್ಕೊಂಡು ಹೋಗ್ತೀರಾ?
1: ಸಂಪ್ರದಾಯ ಅಂತಂದ್ರ ನಮ್ ಕಡೆ ಮರಿ ಕುರಿ ಕುಯ್ತಾರಲ್ಲ ಅದನ್ನ ಕಾಡ ದೇವ್ರಿಗೆ ಹರ್ಸ್ಕೊಂಡಿರ್ತಾರ, ನಾವು ಮರಿ ಮಾಡ್ತೀವಿ ಮರಿ ಕುಯ್ತೀವಿ ಅಂತ ಎಲ್ಲ ಒಟ್ಟಾಗಿ ಸೇರಿ ಎಲ್ಲ ಗ್ರಾಮದವ್ರು ಒಟ್ಟಾರ ಸೇರಿ ಮರಿ ಕೂದು ಅದನ್ನ ಕಾಡ ದೇವ್ರಿಗೆ ಹಬ್ಬ ಮಾಡ್ತಾರ.
0: ಅಂದ್ರೆ ಯಾವ ಸಮಯದಲ್ಲಿ ಹಬ್ಬಗಳನ್ನ ಮಾಡ್ಕೊಂಡು ಹೋಗ್ತೀರಾ?
1: ಅದು ಸಂಕ್ರಾಂತಿ ಅಂದ್ರೆ ಜನವರಿ ಟೈಮ್ ಮಾಡ್ತಾರ ಸರ್, ಅದನ್ನ ಡ್ಯಾನ್ಸ್ ಅವಾಗ ಎಲ್ಲ ಮಾಡ್ತಿದ್ರು, ಈಗ ಯಾರು ಮಾಡಲ್ಲ ಸರ್ ಹಂಗ ಎಲ್ಲ ಆಚ್ಕೊತಾರ, ಇವತ್ತಿನವ್ರು ಯಾರು ಮಾಡಲ್ಲ, ಅವಾಗೆಲ್ಲ ಅಳಬ್ರೆಲ್ಲ ಸೇರ್ಕೊಂಡು ಹಬ್ಬ ದಿವಸಕ್ಕೆ ಡ್ಯಾನ್ಸ್ ಎಲ್ಲ ಮಾಡ್ತಿದ್ರಂತ ಹಾಗೆ ಕೇಳ್ಕೊಟ್ಟಾರ. ಆದ್ರ ನಾವು ಹೋಗಿಲ್ಲ ಅಷ್ಟೇ, ನೋಡಿಲ್ಲ, ಕೇಳಿನಿ ಅಷ್ಟೇ. ಡ್ಯಾನ್ಸ್ ಮಾಡ್ಕೊಂಡು ಕುಂತ್ಕೊಂಡು ಎಲ್ಲ ಹಬ್ಬ ಎಲ್ಲ ಮಾಡ್ಬಿಟ್ಟು ಎಡೆ ಎಲ್ಲ ಮಾಡ್ಬಿಟ್ಟು ಹಾಗೆ ಪೂಜೆ ಮಾಡ್ಬಿಟ್ಟು ಅಡ್ಗೆ ಹೇಳ್ತಿದ್ರಂತ.
0: ಅಂದ್ರೆ ಇವಾಗ ತಾವು ಆಚರಿಸಿಕೊಂಡು ಹೋಗ್ತಿರುವ ತಮ್ಮ ಸಂಪ್ರದಾಯ ಹಬ್ಬಗಳನ್ನ ಇವಾಗಿನ ಮಕ್ಕಳಿಗೂ ಏನಾದ್ರು ಹಾಡಿಲಿ ಹೇಳ್ಕೊಡ್ತಿದ್ರ ಹೇಗೆ ದೇವಮಣಿರವ್ರೆ?
1: ಇವಾಗ ಅಂತ ನಮ್ ಈ ಅಡಿಲಿ ಎಲ್ಲ ಹೇಳ್ಕೊಡ್ತಾವ್ರ ಸರ್, ಹೇಳಿ ಕಲಿಸ್ತಾ ಇದಾರೆ ಮಕ್ಳು ಕಲ್ತ್ಕೊಳ್ಳಿ. ಅವಾಗ ನಾವೇ ನಮ್ ತಲೆಗ ಹೊಂಟೋಯ್ತದೆ, ಈ ಒಂದ್ ತಿಂಗಳಲ್ಲೂ ಹೋಗಿದ್ ಬಂದಿದ್ದೀವಿ ಸರ್, ನಮ್ ದೇವ್ರಿಗೆ ಕಾಡಲ್ಲದ ದೇವ್ರು, ಅದಕ್ಕೆ ಹೋಗಿ ಪೂಜೆ ಎಲ್ಲ ಮಾಡ್ಕೊ ಬಂದೀವಿ, ಮಕ್ಳನ್ನೆಲ್ಲ ಕರ್ಕೊಂಡು ತೋರಿಸಿ ಕರ್ಕೊ ಬಂದೀವಿ, ಇದೇ ನಮ್ ದೇವ್ರು ಅಂತ ತೋರಿಸ್ಕೊಟ್ಟಾರ ಸರ್.
0: ಅಂದ್ರ ತಮ್ಮ ಅಡಿಯಲ್ಲಿ ತಾವುಗಳು ಹಿಂದಿನ ಕಾಲದಲ್ಲಿ ಆಚರಿಸಿಕೊಂಡು ಹೋಗ್ತಾರೆ ತಮ್ಮದೇ ಸಂಪ್ರದಾಯ ಹಬ್ಬಗಳನ್ನ, ಇವಾಗಿನ ಮಕ್ಕಳು ಕೂಡ ಹೇಳ್ಕೊಡ್ತಾ ಇದಾರೆ ಈ ಸಂಪ್ರದಾಯ ಹಬ್ಬಗಳನ್ನ, ಅವ್ರು ಕೂಡ ಮುಂದಿನ ಪೀಳಿಗೆಯಲ್ಲಿ ಮುಂದುವರಿಸಿಕೊಂಡು ಹೋಗ್ಲಿ ಅಂತ.
1: ನಮ್ಮ ಅಳಬ್ರು ಮಾಡ್ತಿದ್ದನ್ನ ಅದನ್ನ ನೀವು ಮುಂದರ್ಸ್ಕೊ ಹೋಗಿ ಅಂತ ಮಕ್ಕಳಿಗೆಲ್ಲ ಕರ್ಕೊಂಡು ತೋರಿಸ್ಕೊಟ್ಟಾರ.
0: ಹಾಗೇನೆ ಸರ್ಕಾರದಿಂದ ಯಾವೆಲ್ಲ ಮೂಲಭೂತ ಸೌಕರ್ಯಗಳು ತಮ್ಮ ಒಂದು ಚಾಮಯ್ಯನಾಡಿ ಸಿಗ್ತಿದ್ದೇವೆ ದೇವಮಣಿರವ್ರೆ?
1: ಸರ್ಕಾರದಿಂದ ಬರಂತ ಸೌಲಭ್ಯ ಪಂಚಾಯತಿ ಬರಂತವು ಮಾಡ್ಕೊಡ್ತಾರ, ಸರ್ಕಾರದಿಂದ ಬರೋ ಪೆನ್ಷನ್ ದುಡ್ಡು, ಮಾಮೂಲಿ ಗುರುಲಕ್ಷ್ಮಿದು 2000 ಬರುತ್ತಲ್ಲ ಅದು ಬರ ಅಂತವ್ರು ಮಾಡಿಸ್ಕೊಳ್ಳೋಂತವ್ರು ಏನೇನ ಯಾವ ಕಡೆಯಿಂದ ಬರ್ತದ ಸೌಲಭ್ಯ ಅದನ್ನೆಲ್ಲ ತಗೋತಾ, ಮನೆಗಳು ಇಲ್ದೇದವ್ರಿಗೂ ಮನೆಗಳು ಅವೆಲ್ಲ ಕೊಡ್ಸ್ಕೊಡ್ತಾವ್ರ, ಚರಂಡಿ ರಸ್ತೆ ಅವನ್ನೆಲ್ಲ ಮಾಡ್ತಾವ್ರ, ಕುಡಿಯ ನೀರು ಅವೆಲ್ಲ ಏನಿಲ್ಲ ಸರ್, ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಚೆನ್ನಾಗಿ ನಡ್ಸ್ಕೊಡ್ತಾವ್ರ. ಈಗ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ನಡ್ಸ್ಕೊಡ್ಬೇಕು ಅಂತ ಕೇಳ್ಕೊತಾರ ಅಷ್ಟೇ.
0: ಬಹಳ ಸಂತೋಷ ದೇವಮಣಿರವ್ರೆ, ಇಷ್ಟೊತ್ತು ನಮ್ಮ ಒಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸಿ ತಮ್ಮ ಒಂದು ಚಾಮಯ್ಯನ ಆಡಿ ಕುರಿತು ಹಾಗೂ ಆದಿವಾಸಿಗಳ ಕುರಿತು ಹಾಗೂ ಕಾಡಿನಲ್ಲಿದ್ದಾಗ ಯಾವ ರೀತಿ ಒಂದು ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ರು, ಆ ಕಾಡಿನ ಜೀವನದ ಬಗ್ಗೆ, ಹಾಗೆ ತಾವುಗಳು ಸೇವಿಸ್ತಕ್ಕಂಥ ತಮ್ಮದೇ ವಿಶಿಷ್ಟವಾದ ಆಹಾರ ಪದಾರ್ಥಗಳ ಬಗ್ಗೆ ಒಂದಿಷ್ಟು ವಿಚಾರವನ್ನು ನಮ್ಮ ಕೇಳುವರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಹೇಳ್ತಾ ಇಲ್ಲಿಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೇನೆ.
1: ನಮಸ್ಕಾರ
0: ಸರ್. ಪ್ರಿಯ ಕೇಳುಗರೇ, ಕೇಳ್ತಿದ್ರೆ ಇಷ್ಟೊತ್ತು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತನಾಡಿದವರು ಎಚ್ ಡಿ ಕೋಟೆ ತಾಲೂಕಿನ ಚಾಮಯ್ಯನ ಹಾಡಿಯ ನಿವಾಸಿಗರಾದ ಶ್ರೀಮತಿ ದೇವಮಣಿರವರು. ಇದಾಗಿತ್ತು ಇವತ್ತಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮ. ಹಾಗೂ ಮತ್ತೊಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಗಿರಿಜನರ ಬದುಕು ಬವಣೆ,
3: ಆದಿವಾಸಿಗಳ ಸಂಸ್ಕೃತಿ
2: ಸಂಪ್ರದಾಯ
3: ಆಚಾರ ವಿಚಾರಗಳ ಪ್ರತಿಬಿಂಬ,
2: ಅಂದಿನ ಕಾಲಕ್ಕೂ
3: ಇಂದಿನ ಕಾಲಕ್ಕೂ
2: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
3: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
2: ನಂಗಕಾಡು ನಂಗಜನ.
4: ಕಾಸುಕಿಯ ಕುರುಬಾರು,
2: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
5: ಪ್ರಿಯ ಕೇಳುಗರೆ, ಇದುವರೆಗೂ ಎಚ್ ಡಿ ಕೋಟೆ ತಾಲೂಕಿನ ಚಾಮಯ್ಯನ ಹಾಡಿಯ ಸ್ಥಿತಿಗತಿ ಹಾಗೂ ಅಭಿವೃದ್ಧಿ ಮತ್ತು ಸಂಸ್ಕೃತಿ ಸಂಪ್ರದಾಯಗಳ ಕಾರ್ಯಗಳ ಕುರಿತು ಶ್ರೀಮತಿ ದೇವಮಣಿರವರ ಜೊತೆಗಿನ ನಂಗಕಾಡು ನಂಗಜನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
2: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನ ತಿಂತಾ ಇರ್ತಾನೆ. ಯಾಕೋ
0: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿ ಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೇ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾ ಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
4: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ, ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು, ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫೀಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
5: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೇನೆ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ ಹೋಗಿದ್ದು.

0: ಇಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211.
0: ಧನ್ಯವಾದಗಳು.
2: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಆರೋಗ್ಯದಂಗಳ. ಮಕ್ಕಳಲ್ಲಿ ಕಂಡುಬರುವ ಥೈರಾಯ್ಡ್ ಸಮಸ್ಯೆ ಕುರಿತು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಮಕ್ಕಳ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಸುಷ್ಮಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
3: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
4: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
3: ಮಾನಸಿಕ,
4: ದೈಹಿಕ,
3: ಸಾಮಾಜಿಕ ಸುಸ್ಥಿತಿ,
4: ಮಹಿಳೆಯರು,
3: ಮಕ್ಕಳು,
4: ಹಿರಿಯರು,
3: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ.
4: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20, ಮರುಪ್ರಸಾರ ಶುಕ್ರವಾರ ಸಂಜೆ 6:50.
3: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
1: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.

0: ಕೇಳುಗರೆ, ಇಂದು ಮಕ್ಕಳಲ್ಲಿ ಥೈರಾಯ್ಡ್ ಸಮಸ್ಯೆ ಕುರಿತು ಮಾಹಿತಿಯನ್ನ ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಮಕ್ಕಳ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಸುಷ್ಮಾ ವೈದ್ಯನಾಥ್ರವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯದ ಕುರಿತು ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್
1: ನಮಸ್ತೆ. ಮೇಡಮ್,
0: ಸೊ ನಾವು ಈ ದಿನ ಮಕ್ಕಳಲ್ಲಿ ಥೈರಾಯ್ಡ್ ಸಮಸ್ಯೆ ಕುರಿತು ಮಾಹಿತಿಯನ್ನು ತಿಳಿಯಲು ಮುಂದಾಗಿದ್ದೇವೆ. ಅದಕ್ಕೂ ಮೊದಲಿಗೆ ಈ ಥೈರಾಯ್ಡ್ ಅಂದರೆ ಏನು ಅನ್ನೋದನ್ನು ತಿಳಿಸ್ಕೊಡ್ಬೋದಾ ಮ್ಯಾಮ್?
1: ಥೈರಾಯ್ಡ್ ಅನ್ನೋದಂಥದ್ದು ಗ್ರಂಥಿ, ಅದು ಕುತ್ತಿಗೆಯ ಮುಂಭಾಗದಲ್ಲಿ ಇರುವಂಥದ್ದು. ಆ ಗ್ರಂಥಿ ಥೈರಾಕ್ಸಿನ್ ಹಾರ್ಮೋನ್ ಅನ್ನೋದಂತನ್ನು ಉತ್ಪಾದನೆ ಮಾಡುತ್ತೆ. ಇದು ಹುಟ್ಟಿದ ಮಕ್ಕಳಿಂದ ದೊಡ್ಡವರಲ್ಲೂ ಇರುವಂಥದ್ದು. ಇದು ಮುಖ್ಯವಾಗಿ ಥೈರಾಕ್ಸಿನ್ ಹಾರ್ಮೋನ್ ಏನು ಮಾಡುತ್ತೆ ಅಂತ ಹೇಳಿದರೆ, ದೇಹದ ಬೆಳವಣಿಗೆಗೋಸ್ಕರ ಮತ್ತು ಮೆದುಳು ಬೆಳವಣಿಗೆಗೆ ಮತ್ತು ದೇಹದ ಚಟುವಟಿಕೆಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಇದು ಉಪಯೋಗವಾಗುವಂತಹ ಗ್ರಂಥಿ.
0: ಸೊ ಪ್ರತಿಯೊಬ್ಬರಲ್ಲೂ ಈ ಥೈರಾಯ್ಡ್ ಗ್ರಂಥಿ
1: ಎಲ್ಲರಲ್ಲೂ ಇರುತ್ತೆ.
0: ಓಕೆ ಮೇಡಮ್, ಹಾಗಿದ್ರೆ ಮಕ್ಕಳಲ್ಲಿ ಥೈರಾಯ್ಡ್ ಸಮಸ್ಯೆ ಅಂದ್ರೆ ಏನು ಅನ್ನೋದನ್ನ ತಿಳಿಸ್ಬೋದಾ ಮ್ಯಾಮ್?
1: ಥೈರಾಯ್ಡಲ್ಲಿ ಎರಡು ಥರದಿರುತ್ತೆ ಸಮಸ್ಯೆಯಲ್ಲಿ. ಒಂದು, ಆ ಗ್ರಂಥಿ ಅಲ್ಲಿ ಜಾಸ್ತಿ ಥೈರಾಕ್ಸಿನ್ ಹಾರ್ಮೋನ್ ಅನ್ನೋದನ್ನು ಉತ್ಪಾದನೆ ಆದರೆ ಅದನ್ನು ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಮತ್ತು ಗ್ರಂಥಿ ಥೈರಾಕ್ಸಿನ್ ಹಾರ್ಮೋನನ್ನು ಕಮ್ಮಿ ಉತ್ಪಾದನೆ ಮಾಡಿದರೆ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಇನ್ನೊಂದು ಕಂಜನೈಟಲ್ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಅಂದರೆ ಹುಟ್ಟಿದಾಗ್ಲಿಂದನೂ ಬರುವಂಥದ್ದು ಮಕ್ಕಳಲ್ಲಿರೋ ತೊಂದರೆಯನ್ನು ಕಂಜನೈಟಲ್ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ.
0: ಹಾಗಿದ್ರೆ ಈ ನವಜಾತ ಶಿಶುಗಳಿಗೆ ಥೈರಾಯ್ಡ್ಸ್ ತಪಾಸಣೆ ಏನಾದರೂ ಅಗತ್ಯ ಇದೆಯಾ ಮೇಡಮ್?
1: ಈಗ WHO ಗೈಡ್ಲೈನ್ಸ್ ಪ್ರಕಾರ ಯೂನಿವರ್ಸಲ್ ಥೈರಾಯ್ಡ್ ಸ್ಕ್ರೀನಿಂಗ್ ಅಂತ ಶುರು ಮಾಡಿದೆ. ಅಂದರೆ ಮಕ್ಕಳು ಹುಟ್ಟಿದ ಮೇಲೆ 48-72 ಗಂಟೆ ಜನನ ಆದಮೇಲೆ ಥೈರಾಯ್ಡ್ ರಕ್ತ ಪರೀಕ್ಷೆಯನ್ನು ಮಾಡಬೇಕಾಗಿರೋವಂಥದ್ದು. ಅದು ಎಲ್ಲ ಆಸ್ಪತ್ರೆಯಲ್ಲೂ ಕಂಪಲ್ಸರಿ ಆಗಿದೆ. ಈಗ ಅದು ಥೈರಾಯ್ಡ್ ಟೆಸ್ಟ್ ಮಕ್ಕಳಿಗೆ ಮಾಡಲಿಲ್ಲದಿದ್ದರೆ ಅದು ನೆಗ್ಲಿಜಿಯನ್ಸ್ ಕೂಡ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದು ಎಲ್ಲ ಆಸ್ಪತ್ರೆಯಲ್ಲೂ ಯೂನಿವರ್ಸಲ್ ಸ್ಕ್ರೀನಿಂಗ್ ಆಗಿ ಕಡ್ಡಾಯವಾಗಿ ಥೈರಾಯ್ಡ್ ಸ್ಕ್ರೀನಿಂಗ್ ಅನ್ನು ಮಾಡುವಂಥದ್ದು. ಮೇಡಮ್,
0: ಖಂಡಿತ ಮೇಡಮ್. ಮಾತಾಡ್ತಾ ಹೇಳಿದ್ರಿ ಈ ಕಂಜನೈಟಲ್ ಹೈಪೋಥೈರಾಯ್ಡ್ ಅಂತ, ಹಾಗಂದ್ರೆ ಏನು ಅನ್ನೋದನ್ನ ತಿಳಿಸ್ಬೋದಾ ಮ್ಯಾಮ್?
1: ಇದು ಹುಟ್ಟಿದಾಗ್ಲಿಂದನು ಮಕ್ಕಳಲ್ಲಿ ಆ ಥೈರಾಯ್ಡ್ ಅಂಶ, ಥೈರಾಯ್ಡ್ ಗ್ರಂಥಿ ಆ ಥೈರಾಕ್ಸಿನ್ ಹಾರ್ಮೋನ್ ಅನ್ನೋದನ್ನು ಉತ್ಪಾದನೆ ಮಾಡಲಿಲ್ಲದಿದ್ರೆ ಅಥವಾ ಕಮ್ಮಿ ಉತ್ಪಾದನೆ ಮಾಡ್ತಿದ್ರೆ ಅದನ್ನು ಕಂಜನೈಟಲ್ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಅದು ಹುಟ್ಟಿದಾಗ್ಲಿಂದನೂ ಮಕ್ಕಳಲ್ಲಿ ಇರುವಂಥದ್ದು. ಬಟ್ ಅದು ನಮಗೆ ಮಕ್ಕಳಲ್ಲಿ ಕಾಣಿಸ್ಕೊಳ್ಳೋ ಲಕ್ಷಣಗಳು ಬೇರೆ ಬೇರೆ ಟೈಮಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಆದ್ದರಿಂದ ನಾವು ಮಕ್ಕಳಲ್ಲಿ ಹುಟ್ಟಿದ ತಕ್ಷಣ 48-72 ಗಂಟೆ ಒಳಗಡೆ ಆ ರಕ್ತ ಪರೀಕ್ಷೆ ಮಾಡಬೇಕಾಗಿದೆ. ಮೇಡಮ್,
0: ಓಕೆ ಮೇಡಮ್. ಹಾಗಿದ್ರೆ ಜನಿಸಿದ ಮಕ್ಕಳಲ್ಲಿ ಥೈರಾಯ್ಡ್ ಸಮಸ್ಯೆಯನ್ನು ಹೇಗೆ ಗುರುತಿಸ್ಬೋದು ಮೇಡಮ್?
1: ಮೊದಲಿಗೆ ಇದನ್ನು ನಾವು ಯೂನಿವರ್ಸಲ್ ಸ್ಕ್ರೀನಿಂಗ್ ಯಾಕೆ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, 60-70% ಮಕ್ಕಳಲ್ಲಿ ಈ ಕಂಜನೈಟಲ್ ಹೈಪೋಥೈರಾಯ್ಡಿಸಮ್ ಇದ್ದರೂ ಕೂಡ ಮಕ್ಕಳಲ್ಲಿ ಲಕ್ಷಣಗಳು ಕಾಣಿಸಲ್ಲ. ಅಂದರೆ ಮಕ್ಕಳು ನಾರ್ಮಲ್ ಆಗೇ ಇರ್ತಾರೆ. ತಂದೆ ತಾಯಂದಿರಿಗೆ ಅಥವಾ ಈವನ್ ವೈದ್ಯರಿಗೂ ಕೂಡ ಮಗುವಿನಲ್ಲಿ ಕಂಜನೈಟಲ್ ಹೈಪೋಥೈರಾಯ್ಡಿಸಮ್ ಸಮಸ್ಯೆ ಇದೆ ಅಂತ ಗೊತ್ತಾಗಿರಲ್ಲ ಮೋಸ್ಟ್ ಆಫ್ ದ ಟೈಮ್ಸ್, 50-60% ಅಲ್ಲಿ. ಇನ್ನು 40% ಮಕ್ಕಳಲ್ಲಿ ಹೇಗೆ ಇರುತ್ತೆ ಅಂತ ಹೇಳಿದ್ರೆ, ಮಕ್ಕಳು ತೂಕ ಹೆಚ್ಚು ಆಗದೇ ಇರೋವಂಥದ್ದು ಅಥವಾ 14 ದಿನಕ್ಕಿಂತ ಜಾಸ್ತಿ ದಿನ ಮಗುವಿಗೆ ಜಾಂಡಿಸ್ ಇರುವಂಥದ್ದು, ಮಗು ಅಳಬೇಕಾದ್ರೆ ತುಂಬ ದಪ್ಪದ ವಾಯ್ಸ್ ಇರ್ಬೋದು, ಅಥವಾ ಮಗು 10 ದಿನದ ಮೇಲೇನು ಮಗು ಮೋಷನ್ ಮಾಡದೇ ಇರೋವಂಥದ್ದು, ಮತ್ತು ಯಾವಾಗಲೂ ಹೆಚ್ಚು ನಿದ್ದೆ ಮಾಡುವಂಥದ್ದು ಮಕ್ಕಳು, ಹೀಗೆಲ್ಲ ಬರುವಂತಹ ಲಕ್ಷಣಗಳು. ಮತ್ತು ಅದು ಮೋಷನ್ ಕೂಡ ತುಂಬ ಗಟ್ಟಿಯಾಗುವಂಥದ್ದು, ಮತ್ತು ಅಳಬೇಕಾದ್ರೆ ಹೆಚ್ಚು ಮಗುವಿನಲ್ಲಿ ಎಮೋಷನ್ಸ್ ಕಾಣದೇ ಇರೋದಂತ, ಅದೆಲ್ಲ ಅದರ ಲಕ್ಷಣಗಳು.
0: ಓಕೆ ಮೇಡಮ್, ಹಾಗಿದ್ರೆ ಮಕ್ಕಳಲ್ಲಿ ಥೈರಾಯ್ಡ್ ಸಮಸ್ಯೆಗೆ ಮುಖ್ಯ ಕಾರಣಗಳನ್ನ ತಿಳಿಸ್ಬೋದಾ?
1: ಮೊದಲಿಗೆ ಕಂಜನೈಟಲ್ ಹೈಪೋಥೈರಾಯ್ಡಿಸಮ್ದು ಕಾರಣಗಳು ಹೇಳ್ತೀನಿ. ಅದು ಒಂದು, ಗ್ರಂಥಿಯೇ ಇಲ್ಲದಿದ್ದರೆ ಮಗುವಿನಲ್ಲಿ ಆ ಥೈರಾಕ್ಸಿನ್ ಹಾರ್ಮೋನ್ ಅನ್ನೋದು ಉತ್ಪಾದನೆ ಆಗದೇ ಇರೋವಂಥದ್ದು, ಅಥವಾ ಗ್ರಂಥಿ ಇದ್ದು ಆ ಉತ್ಪಾದನೆಯಲ್ಲಿ ಏನಾದರೂ ಥೈರಾಕ್ಸಿನ್ ಹಾರ್ಮೋನ್ ಉತ್ಪಾದನೆಯಲ್ಲಿ ಏನಾದರೂ ತೊಂದರೆ ಇದೆ, ಅದರಿಂದನೂ ಹೈಪೋಥೈರಾಯ್ಡಿಸಮ್ ಆಗುವಂಥದ್ದು. ಮೂರನೇದು ಜೆನೆಟಿಕ್ ಕಾಸಸ್ ಅಂತ ಹೇಳ್ತೀವಿ, ಅಂದರೆ ಮಗುವಿನಲ್ಲಿ ರಕ್ತದಲ್ಲಿ ದೋಷ ಏನಾದರೂ ಇದ್ದರೆ ಅದು ತೊಂದರೆ ಆಗುವಂಥದ್ದು, ಅಥವಾ ತಾಯಿ ಗರ್ಭಿಣಿ ಇರಬೇಕಾದ್ರೆ ಯಾವುದಾದ್ರೂ ಮಾತ್ರೆಗಳ ಸೈಡ್ ಇಫೆಕ್ಟ್ಸಿಂದ ಈ ಕಂಜನೈಟಲ್ ಹೈಪೋಥೈರಾಯ್ಡಿಸಮ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಮಕ್ಕಳಲ್ಲಿ ಈಗ ಹೈಪೋಥೈರಾಯ್ಡಿಸಮ್ ಅಥವಾ ಹೈಪರ್ ಥೈರಾಯ್ಡಿಸಮ್ ಯಾಕೆ ಆಗುತ್ತೆ ಅಂತ ಹೇಳಿದ್ರೆ, ಒಂದು, ಅವರ ಆಹಾರ ಪದ್ಧತಿಯಲ್ಲಿ ಅಯೋಡಿನ್ ಅಂಶ ಕಮ್ಮಿ ಇದ್ದರೆ ಈ ಹೈಪೋಥೈರಾಯ್ಡಿಸಮ್ ಅನ್ನೋದು ಜಾಸ್ತಿ ಆಗುತ್ತೆ. ಎರಡನೇದು, ಮಕ್ಕಳಲ್ಲಿ ಆಟೋ ಇಮ್ಯೂನ್ ಕಾಸಸ್ ಅಂತ ಹೇಳ್ತೀವಿ, ಅಂದರೆ ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಆಗಿ ನಮ್ಮ ಇಮ್ಯುನಿಟಿ ಪವರೇ ನಮ್ಮ ಥೈರಾಯ್ಡ್ ಗ್ರಂಥಿಯನ್ನು ಕೊಲ್ಲುವಂತಹ ಶಕ್ತಿ ಜಾಸ್ತಿ ಆದರೆ ನಮ್ಮ ಥೈರಾಯ್ಡ್ ಗ್ರಂಥಿಯೇ ಆ ಜೀವಕೋಶಗಳು ಸತ್ತು ಹೋಗಿ ಆಟೋ ಇಮ್ಯೂನ್ ಡಿಸೀಸ್ ಆಗುವಂಥದ್ದು. ಇದು ಮೇಜರ್ ಕಾಸಸ್. ಮತ್ತು ಕೆಲವು ಮಾತ್ರೆಯ ಸೈಡ್ ಇಫೆಕ್ಟ್ಸಿಂದನೂ ಮಕ್ಕಳಲ್ಲಿ ಥೈರಾಯ್ಡ್ ಸಮಸ್ಯೆಗಳು ಉಂಟಾಗುವಂಥದ್ದು. ಮೇಡಮ್,
0: ಓಕೆ. ಹಾಗಿದ್ರೆ ಈ ಥೈರಾಯ್ಡ್ ಸಮಸ್ಯೆ ಮಕ್ಕಳ ಬೆಳವಣಿಗೆ ಮೇಲೆ

0: ಅದರೂ ಪರಿಣಾಮ ಬೀರುತ್ತೆ ಮೇಡಮ್.
1: ಇದು ಥೈರಾಯ್ಡ್ ಗ್ರಂಥಿ ಅನ್ನೋದು ಮನುಷ್ಯನ ದೇಹದ ಬೆಳವಣಿಗೆಗೆ ಮತ್ತೆ ಮಾನಸಿಕ ಬೆಳವಣಿಗೆ ಅಂದರೆ ಮೆದುಳು ಬೆಳವಣಿಗೆಗೆ ತುಂಬ ಸಹಾಯ ಮಾಡುವಂಥದ್ದು. ಮೊದಲಿಗೆ ಇದು ದೇಹದ ಬೆಳವಣಿಗೆಯಲ್ಲಿ ಹೇಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಮಗುವಿನ ಎತ್ತರ ಮತ್ತೆ ತೂಕದ್ರಲ್ಲಿ ತುಂಬ ಎಫೆಕ್ಟ್ ಆಗುತ್ತೆ. ಅಂದರೆ ಮಗು ಜಾಸ್ತಿ ಎತ್ತರ ಬೆಳೀತಾ ಇರುವಂಥದ್ದು ಅಥವಾ ನಾರ್ಮಲ್ ಆಗಿದ್ದ ಮಗು ತೂಕ ಎಲ್ಲ ಸರಿ ಇತ್ತು, ಸಡನ್ ಆಗಿ ತೂಕ ಜಾಸ್ತಿ ಆಗ್ತಿದೆ ಮಗು ಅಂತ ಹೇಳಿ ಬರುವಂಥದ್ದು, ಅಥವಾ ಮಗು ಸಡನ್ನಾಗಿ ತುಂಬ ತೂಕ ಕಮ್ಮಿ ಆಗೋಗಿದೆ, ಕಾರಣ ಇಲ್ಲದೆ ಮಗು ಸಡನ್ನಾಗಿ ತೂಕ ಕಮ್ಮಿ ಆಗಿರೋಂಥದ್ದು, ಹೀಗೆಲ್ಲ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದರಿಂದ ಮಗುವಿನ ದೇಹಕ್ಕೂ ಮಾನಸಿಕಕ್ಕೂ ತೊಂದರೆ ಆಗುವಂಥದ್ದು ಜಾಸ್ತಿ ಇದೆ ಮೇಡಮ್.
0: ಅಂದರೆ ಇದುವರೆಗೂ ಮಕ್ಕಳ ಬೆಳವಣಿಗೆಯ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ತಿಳಿಸಿದ್ರಿ, ಆದರೆ ಮಕ್ಕಳಲ್ಲಿ ಥೈರಾಯ್ಡ್ ಸಮಸ್ಯೆಯ ಆರಂಭಿಕ ಲಕ್ಷಣಗಳು ಯಾವ್ಯಾವು ಅನ್ನೋದನ್ನು ತಿಳಿಸ್ಬೋದಾ?
1: ಈ ದೇಹದಲ್ಲಿ ಆಗುವಂಥದ್ದು ಎತ್ತರ ಮತ್ತು ತೂಕದ್ದಲ್ಲದೆ ಮಕ್ಕಳಲ್ಲಿ ಇನ್ನೂ ಬೇರೆ ಏನೆಲ್ಲ ಲಕ್ಷಣಗಳಿರುತ್ತೆ ಅಂತ ಹೇಳಿದ್ರೆ, ಮಕ್ಕಳು ಅಂದರೆ 5 ದಿನಕ್ಕೆ ಅಥವಾ 6 ದಿನಕ್ಕೆ ಮೋಷನ್ ಪಾಸ್ ಮಾಡುವಂಥದ್ದು, ಇದೆಲ್ಲ ಹೈಪೋಥೈರಾಯ್ಡಿಸಮ್ ಲಕ್ಷಣಗಳು. ಹೈಪೋಥೈರಾಯ್ಡಿಸಮ್ದು ಲಕ್ಷಣಗಳು ಬೇರೆ ಇರುತ್ತೆ, ಹೈಪರ್ ಥೈರಾಯ್ಡಿಸಮ್ ಲಕ್ಷಣಗಳಿರುತ್ತೆ. ಹೈಪೋಥೈರಾಯ್ಡಿಸಮ್ ಅಂದರೆ ಅದು ಗ್ರಂಥಿ ಕಮ್ಮಿ ಥೈರಾಕ್ಸಿನ್ ಹಾರ್ಮೋನ್ ಅನ್ನು ಉತ್ಪಾದನೆ ಮಾಡ್ತಿದ್ರೆ ಈ ಲಕ್ಷಣಗಳು ಬರುತ್ತೆ. ಒಂದು 5 ಅಥವಾ 6 ದಿನಕ್ಕೆ ಮೋಷನ್ ಆಗುವಂಥದ್ದು, ಅಥವಾ ಮಗುವಿನ ಚರ್ಮ ದಪ್ಪ ಆಗುವಂಥದ್ದು, ಮೂರನೇದು ಮಗು ತುಂಬ ನಿದ್ದೆ ಮಾಡುವಂಥದ್ದು, ಅಷ್ಟು ಆಕ್ಟಿವೇ ಇರಲ್ಲ, ಮೊದಲೆಲ್ಲ ಚೆನ್ನಾಗಿ ಆಕ್ಟಿವ್ ಇರ್ತಿದ್ಲು, ಈಗಂತೂ ಮಗು ಮಲ್ಕೊಂಡೇ ಇರ್ತಾಳೆ. ಮತ್ತು ಶಾಲೆಗಳಲ್ಲೂ ಮಗು ಮೊದಲು ಎಲ್ಲ ಚೆನ್ನಾಗಿ ಓದ್ತಿತ್ತು, ಈಗ ಅದರದ್ದು ಶೈಕ್ಷಣಿಕ ಆ್ಯಕ್ಟಿವಿಟೀಸು ಶೈಕ್ಷಣಿಕದ್ದು ಕ್ಲಾಸಸ್ ಕೂಡ ತುಂಬ ಡಲ್ ಆಗಿರುವಂಥದ್ದು, ಜಾಸ್ತಿ ಮಲಗಿರುವಂಥದ್ದು, ಅಥವಾ ಅಕಾಡೆಮಿಕ್ ವೈಸ್ ಕೂಡ ಮಗು ಮಾರ್ಕ್ಸ್ ಎಲ್ಲ ಮೊದಲು ತುಂಬ ಚೆನ್ನಾಗಿ ತೆಗಿತಿತ್ತು, ಇವಾಗ ತುಂಬ ಕಮ್ಮಿ ಓದ್ತಿದ್ದಾಳೆ, ನೆನಪಿನ ಶಕ್ತಿ ಕಮ್ಮಿ ಆಗ್ತಿದೆ, ಈ ಥರದ್ದೆಲ್ಲ ಆಗುವಂಥದ್ದು. ಹೈಪರ್ ಥೈರಾಯ್ಡಿಸಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಮಗು ಸಡನ್ನಾಗಿ ತೂಕ ಕಮ್ಮಿ ಆಗ್ತಾ ಬರುವಂಥದ್ದು, ಮತ್ತು ಆ ಮಗುವಿನಲ್ಲಿ ಕೈಕಾಲಲ್ಲಿ ಟ್ರೆಮರ್ಸ್ ಬರುತ್ತೆ ಅಂತ ಹೇಳ್ತೇವೆ. ಟ್ರೆಮರ್ಸ್ ಅಂತ ಹೇಳಿದ್ರೆ ನಡುಕ ಜಾಸ್ತಿ ಆಗುತ್ತೆ, ಮಕ್ಕಳಲ್ಲಿ ಸುಮ್ಮನೆ ನಿಂತಿದ್ರು ಕೈಕಾಲು ನಡುಕ್ತಾ ಇರುವಂಥದ್ದು, ಮತ್ತು ಕಣ್ಣು ದೊಡ್ಡದಾಗುವಂಥದ್ದು, ಮತ್ತು ಎದೆ ಬಡಿತ ಜಾಸ್ತಿ ಆಗುವಂಥದ್ದು ಹೈಪರ್ ಥೈರಾಯ್ಡಿಸಮಲ್ಲಿ ಹೈಪರ್ ಥೈರಾಯ್ಡಿಸಮ್ ಇದು ಲಕ್ಷಣಗಳು ಮೇಡಮ್.
0: ಮಕ್ಕಳಲ್ಲಿ ಥೈರಾಯ್ಡ್ ಪರೀಕ್ಷೆಗಳನ್ನ ಯಾವಾಗ ಮಾಡಿಸ್ಬೇಕು ಮೇಡಮ್?
1: ಇದರಲ್ಲಿ ನಾನೀಗ ಹೇಳಿದಂಗೆ ಲಕ್ಷಣಗಳಲ್ಲಿ ಯಾವ್ದಾದ್ರು ಒಂದು ಅಂದರೆ ಸಡನ್ನಾಗಿ ತೂಕ ಜಾಸ್ತಿ ಆಗ್ತಿರೋದು, ಅಥವಾ ಮಗು ತುಂಬ ಆಲಸ್ಯದಲ್ಲಿರೋವಂಥದ್ದು, ಅಥವಾ ಸಡನ್ನಾಗಿ ತೂಕ ಕಮ್ಮಿ ಆಗಿರುವಂಥದ್ದು, ಅಥವಾ ಮಗು ಕೈಕಾಲಲ್ಲಿ ಅದು ನಡುಕ ಬರುವಂಥದ್ದು, ಹಾಗೇನಾದ್ರೆ ಇಮ್ಮಿಡಿಯೇಟಾಗಿ ಮಕ್ಕಳ ತಜ್ಞರ ಹತ್ರ ಹೋಗಿ ಡೀಟೇಲ್ ಆಗಿ ಪರೀಕ್ಷೆ ಮಾಡಿಸಿ, ಅದು ಮಗುವಿನಲ್ಲಿ ಬ್ಲಡ್ ಟೆಸ್ಟ್ ಅಲ್ಲದೆ ಮಗುವಿನ ಎತ್ತರ ತೂಕ ಎಲ್ಲ ಸರಿಯಾಗಿ ಚೆಕ್ ಮಾಡಿಸಿ ಮತ್ತು ಬ್ಲಡ್ ಟೆಸ್ಟ್ ಮಾಡಿಸುವಂಥದ್ದು.
0: ಓಕೆ ಮೇಡಮ್, ಹಾಗಿದ್ರೆ ಮಾತಾಡ್ತಾ ಹೇಳಿದ್ರಿ, ಸೊ ಪರೀಕ್ಷೆಗಳನ್ನ ಮಾಡಿಸಿ ಈ ಒಂದು ಸಮಸ್ಯೆನ ಕಂಡುಹಿಡಿಬಹುದು ಅಂತ. ಹಾಗಿದ್ರೆ ಯಾವ ಪರೀಕ್ಷೆಯ ಮೂಲಕ ಈ ಒಂದು ಥೈರಾಯ್ಡ್ ಸಮಸ್ಯೆಯನ್ನು ಪತ್ತೆ ಹಚ್ಚಬಹುದು?
1: ಇದು ರಕ್ತದಲ್ಲಿ ಪರೀಕ್ಷೆ ಮಾಡುವಂಥದ್ದು, ಇದಕ್ಕೆ ಖಾಲಿ ಹೊಟ್ಟೆಲೆ ಮಕ್ಕಳಿಗೆ ಬರಬೇಕು ಅಂತ ಇಲ್ಲ, ಇದು ಸ್ಕ್ರೀನಿಂಗ್ ಟೆಸ್ಟ್ ಇರೋದ್ರಿಂದ ಅಂದರೆ ನಮಗೆ ಮಗುವಿಗೆ ತೊಂದರೆ ಇದೆ ಅಂತ ಕನ್ಫರ್ಮ್ ಆಗಿರೋದಿಲ್ಲ, ಮಕ್ಕಳು ಯಾವಾಗ ಬೇಕಾದರೂ ಬಂದು ಪರೀಕ್ಷೆ ಮಾಡಿಸ್ಬೋದು. ಅಂದರೆ ಎಲ್ಲರಲ್ಲಿ ಥೈರಾಯ್ಡ್ ಅಂತ ಅಂದ ತಕ್ಷಣ ಖಾಲಿ ಹೊಟ್ಟೆಲೆ ಬಂದು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಅಂತೆಲ್ಲ ಇರುತ್ತೆ, ಅದು ಹಾಗಲ್ಲ. ಯಾವಾಗ ಬೇಕಾದರೂ ಬಂದು ಅಂದರೆ ಈಗ ಯಾವಾಗ ಮಗುವಿಗೆ ಸಮಸ್ಯೆ ಇದೆ ಅಂತ ಗೊತ್ತಾದ ತಕ್ಷಣ ನಾವು ಅದಕ್ಕೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಟೆಸ್ಟ್ ಅಂತ ಮಾಡ್ತೀವಿ, ಅಂದರೆ TSH ಟೆಸ್ಟ್ ಅಂತ ಮಾಡ್ತೀವಿ, ಮತ್ತು ಫ್ರೀ T4 ಲೆವೆಲ್ಸ್ ಅಂತ ಮಾಡ್ತೀವಿ. ಇದೆರಡೂ ಗ್ರಂಥಿ ಥೈರಾಯ್ಡ್ ಗ್ರಂಥಿಯಿಂದ ಬರುವಂತಹ ಹಾರ್ಮೋನ್ಗಳು, ಈ ಟೆಸ್ಟನ್ನು ಮಾಡಿಸ್ಬೇಕಾಗುತ್ತೆ. ಇನ್ ಕೇಸ್ ಇದು ಥೈರಾಯ್ಡ್ ಸಮಸ್ಯೆ ಇದೆ ಅಂತ ಗೊತ್ತಾದ್ಮೇಲೆ ಮಕ್ಕಳಲ್ಲಿ ನಾವು ಮಗುವಿಗೆ ಕತ್ತಿಗೆ ಸ್ಕ್ಯಾನ್ ಮಾಡಿಸ್ಬೇಕಾಗುತ್ತೆ, ಅದಕ್ಕೆ ಅಲ್ಟ್ರಾಸೌಂಡ್ ನೆಕ್ ಅಂತ ಹೇಳ್ತೀವಿ. ಅಂದರೆ ಥೈರಾಯ್ಡ್ ಗ್ರಂಥಿ ದಪ್ಪದಾಗಿದೆಯಾ, ದೊಡ್ಡದಾಗಿದೆಯಾ, ಬೇರೆ ಏನಾದರೂ ತೊಂದರೆ ಇದೆಯಾ, ಈಗ ಆಟೋಇಮ್ಯೂನ್ ಇನ್ಫೆಕ್ಷನ್ ಏನಾದರೂ ಇದೆಯಾ ಅಂತ ನೋಡ್ತೀವಿ. ಮತ್ತು ಆಟೋಇಮ್ಯೂನ್ ಇನ್ಫೆಕ್ಷನ್ ಏನಾದರೂ ಇದೆ ಅಂತ ಗೊತ್ತಾದರೆ ಅದಕ್ಕೆ ಆ್ಯಂಟಿಬಾಡೀಸ್ ಲೆವೆಲ್ಸ್ ಅಂತ ಮಾಡ್ತೀವಿ, ಅದು ಕೂಡ ರಕ್ತ ಪರೀಕ್ಷೆನೇ. ಅದೊಂದು ಮಾಡಿಸಿ ಈಗ ಅದು ಕನ್ಫರ್ಮ್ ಆದರೆ ಮತ್ತು ಕೆಲವೊಂದು ಮಕ್ಕಳಲ್ಲಿ ನಾವು FNAC ಮಾಡಬೇಕಾಗುತ್ತೆ, ಅಂದರೆ ಥೈರಾಯ್ಡ್ ಗ್ರಂಥಿಗೆ ಒಂದು ಸೂಜಿ ಪರೀಕ್ಷೆ ಮಾಡಿ ಅದು ಯಾವುದರಿಂದ ಆಗಿರ್ಬೋದು ಅಂತ ಚೆಕ್ ಮಾಡೋಕ್ಕೋಸ್ಕರ ರಕ್ತ ಪರೀಕ್ಷೆ ಸೂಜಿ ಪರೀಕ್ಷೆ ಮಾಡ್ತೇವೆ. ಸೊ ಪ್ರೈಮರಿಲಿ ನಾವು ಮಗುವಿಗೆ ರಕ್ತ ಪರೀಕ್ಷೆ ಒಂದೇ ಮಾಡುವಂಥದ್ದು ಮೇಡಮ್.
0: ಹಾಗಿದ್ರೆ ಇದಕ್ಕೆಲ್ಲ ಚಿಕಿತ್ಸೆ ಅಥವಾ ಔಷಧಿಗಳು ಎಷ್ಟು ಕಾಲ ತೆಗೆದುಕೊಳ್ಬೇಕಾಗುತ್ತೆ?
1: ಕಂಜನೈಟಲ್ ಹೈಪೋಥೈರಾಯ್ಡಿಸಮ್ ಅಲ್ಲಿ ಅಂದರೆ ಅದಕ್ಕೆ ನಾನು ಮೊದಲೇ ಹೇಳಿದಾಗೆ ಕಾರಣ ಒಂದು ಗ್ರಂಥಿಯೇ ಇಲ್ಲದಿದ್ದರೆ ಅಥವಾ ಉತ್ಪಾದನೆಯಲ್ಲಿ ಏನಾದರೂ ಸಮಸ್ಯೆ ಅಥವಾ ದೋಷ ಇದ್ದರೆ ಬರುವಂತಹ ತೊಂದರೆ. ಇದು ಮಗುವಿನ ಬಾಡಿಯಲ್ಲೇ ಇದು ಇಲ್ಲದಿರೋ ಕಾರಣ ಮಗು ಹುಟ್ಟಿದಾಗಲಿಂದ ಮಗು ಸಾಯ ತನಕ ಆ ಮಾತ್ರೆಗಳನ್ನು ಕೊಡಬೇಕಾಗಿರುವಂಥದ್ದು ಔಷಧಿನ. ಮತ್ತು ಈಗ ಆಟೋಇಮ್ಯೂನ್ ಡಿಸೀಸಸ್ ಕೂಡ ಹೇಳಿದ್ನಲ್ಲ, ಅದು ಹೈಪೋಥೈರಾಯ್ಡಿಸಮ್. ಯೂಶ್ವಲಿ ಥೈರಾಯ್ಡ್ ಸಮಸ್ಯೆಯಲ್ಲಿ ನಾವು ಲೈಫ್ ಟೈಮ್ ಔಷಧಿ ಕೊಡಬೇಕಾಗುತ್ತೆ, ಅದರಿಂದ ಬರುವಂಥ ಸೈಡ್ ಎಫೆಕ್ಟ್ಸ್ ಎಲ್ಲ ತುಂಬ ಕಮ್ಮಿ. ಅಂದರೆ ಬೇರೆ ಏನಾದರೂ ಈಗ BP ಶುಗರಿಗೆ ಮಾತ್ರೆ ತೊಗೊಂಡು ಇದು ಲೈಫ್ ಟೈಮ್ ತೊಗೊಳ್ಬೇಕು, ಅವ್ರಿಗೆ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತೆ, ಈ ಥರ ಥೈರಾಯ್ಡ್ ಸಮಸ್ಯೆಗೆ ಏನಾದರೂ ಆಗುತ್ತಾ ಅಂತ ಕೇಳಿದ್ರೆ ಖಂಡಿತ

0: ಇಲ್ಲ, ಈ ಮಾತ್ರೆ ತಗೊಳ್ಳೇಬೇಕಾಗತ್ತೆ. ಇದು ಯೂಶ್ವಲಿ ಲೈಫ್ ಟೈಮ್ ಮೆಡಿಕೇಶನ್ಸೇ ಇರುತ್ತೆ ಮೇಡಮ್.
1: ಓಕೆ, ಅಂದರೆ ಈ ಕಾಯಿಲೆ ಬಂದ ನಂತರ ಒಂದು ಸಂಪೂರ್ಣವಾಗಿ ಗುಣ ಆಗುತ್ತೆ ಅಂತ ಹೇಳೋದಕ್ಕೆ ಬರಲ್ವಾ?
0: ಒಂದು, ನಾವು ಕಂಜನೈಟಲ್ ಹೈಪೋಥೈರಾಯ್ಡಿಸಮ್ ನಮಗೆ ಅದೊಂಥರ ವರ ಥರ. ಅಂದರೆ ಈಗ ನಮ್ಮ ಭಾರತದಲ್ಲಿ ಟ್ರೀಟೇಬಲ್ ಕಾಸ್ ಫಾರ್ ಇಂಟೆಲೆಕ್ಚುಯಲ್ ಡಿಸೆಬಿಲಿಟಿ ಅಂತ ಹೇಳ್ತೀವಿ. ಅಂದರೆ ಬುದ್ಧಿಮಾಂದ್ಯಕ್ಕೆ ಏನಾದರೂ ಟ್ರೀಟ್ಮೆಂಟ್ ಇದೆಯಾ ಅಂತ ಕೇಳಿದ್ರೆ ಒಂದೇ ಒಂದು ರೋಗ, ಅದು ಕಂಜನೈಟಲ್ ಹೈಪೋಥೈರಾಯ್ಡಿಸಮ್. ಅದಕ್ಕೆ ಸರಿಯಾದ ಟೈಮಲ್ಲಿ ಸರಿಯಾದ ಔಷಧಿ ಸರಿಯಾದ ಡೋಸ್ ಕೊಟ್ಟರೆ ಆ ಮಗು ಕಂಪ್ಲೀಟಾಗಿ ನಾರ್ಮಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದರೆ ಬುದ್ಧಿಯಿಂದಾಗಲಿ ಬೆಳವಣಿಗೆಯಿಂದಾಗಲಿ ಎಲ್ಲ ಥರದ್ರಲ್ಲೂ ಮಗುವಿಗೆ ತುಂಬ ಹೆಲ್ಪ್ ಆಗುವಂಥದ್ದು ಇದು. 100% ಟ್ರೀಟೇಬಲ್ ಕಾಸ್ ಇರುತ್ತೆ. ಅಂದರೆ ಬುದ್ಧಿಮಾಂದ್ಯ, ಆ ಮಗುವಿಗೆ ಥೈರಾಯ್ಡ್ ಸಮಸ್ಯೆ ಇದೆ ಅಂತ ಗೊತ್ತೇ ಆಗಿರಲ್ಲ, ಅದು ಹೇಳೋ ತನಕ ಗೊತ್ತೇ ಆಗಿರಲ್ಲ. ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ಅದು ತುಂಬ ಉಪಯೋಗ ಆಗುವಂಥದ್ದು ಮೇಡಮ್. ಮತ್ತು ಅದೇ ಬೇರೆ ಮಕ್ಕಳಿಗೂ, ಈಗ ನಾನು ಹೇಳ್ದಂಗೆ ತುಂಬ ಆಲಸಿ ಇರುತ್ತೆ ಅಥವಾ ಮೊದಲೆಲ್ಲ ಚೆನ್ನಾಗಿ ಓದ್ತಿದ್ರು ಮತ್ತೆ ಡಲ್ ಆಗ್ತಾ ಹೋಗ್ತಿದ್ರು ಅಥವಾ ತುಂಬ ದಪ್ಪ ಆಗಿದ್ರು ಅಥವಾ ತುಂಬ ಚಿಕ್ಕದಾಗಿದ್ರು ಅಷ್ಟು ಬೆಳೀತಾ ಇಲ್ಲ, ಆ ಥರ ಮಕ್ಕಳಿಗೂ ಅಷ್ಟೇ, ನಾವು ಸರಿಯಾದ ಟೈಮಲ್ಲಿ ಸರಿಯಾದ ಔಷಧಿಯನ್ನು ಶುರು ಮಾಡಿದ್ರೆ ಆ ಮಕ್ಕಳು ಬೇರೆ ಮಕ್ಕಳ ಹಾಗೆ ನಾರ್ಮಲ್ ಆಗಿ ಜೀವನ ಶೈಲಿಯನ್ನು ಮಾಡಿಸೋ ಚಾನ್ಸಸ್ ಜಾಸ್ತಿ ಇರುತ್ತೆ.
1: ಈ ಸಮಸ್ಯೆ ಕಂಡು ಬಂದಂಥ ಮಕ್ಕಳಿಗೆ ಆಹಾರ ಕ್ರಮ ಹೇಗಿರಬೇಕು ಮೇಡಮ್?
0: ಇದು ಯೂಶ್ವಲಿ ಬ್ಯಾಲೆನ್ಸ್ಡ್ ಡಯಟ್ ಅಂತಲೇ ಹೇಳ್ತೀವಿ. ಈಗ ಪ್ರಸ್ತುತ ಈಗ ಥೈರಾಯ್ಡ್ ಸಮಸ್ಯೆ ಮಕ್ಕಳಲ್ಲಿ ಜಾಸ್ತಿ ಆಗ್ತಾ ಇರೋದಕ್ಕೆ ಮೂಲ ಕಾರಣ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ಮತ್ತು ಬ್ಯಾಲೆನ್ಸ್ ಡಯಟ್ ಇಲ್ಲದೇ ಇರೋದು. ಅಂದರೆ ದೈಹಿಕ ಚಟುವಟಿಕೆಗಳು ಕಮ್ಮಿಯಾಗಿ ಮತ್ತು ಈ ಥರ ಜಂಕ್ ಫುಡ್ ಜಾಸ್ತಿ ಆಗಿರೋದ್ರಿಂದ ಥೈರಾಯ್ಡ್ ಸಮಸ್ಯೆಗೆ ಸ್ವಲ್ಪ ರೆಸಿಸ್ಟೆನ್ಸ್ ಎಲ್ಲ ಜಾಸ್ತಿ ಆಗಿರೋಂಥದ್ದು. ಸೊ ಆದಷ್ಟು ಬ್ಯಾಲೆನ್ಸ್ಡ್ ಡಯಟ್ ಊಟದಲ್ಲಿ ತರಕಾರಿ, ಹಣ್ಣು, ಬೇಳೆ, ಅನ್ನ, ಮುದ್ದೆ ಎಲ್ಲನೂ ಇರಬೇಕಾಗಿರೋಂಥದ್ದು. ಎರಡನೇದು, ಮಕ್ಕಳು ಬರೀ ಮೊಬೈಲು ಅಥವಾ ಟಿ ವಿ ಅದರಲ್ಲಿ ಬಿಟ್ಟು ಅದನ್ನು ಬಿಟ್ಟು ದೈಹಿಕವಾಗಿ ಆಕ್ಟಿವಿಟೀಸ್ನ ಜಾಸ್ತಿ ಮಾಡುವಂಥದ್ದು. ಇನ್ನೊಂದು ಅಯೋಡೈಸ್ಡ್ ಸಾಲ್ಟ್ ಅಂತ ಹೇಳ್ತೀವಿ. ಅಂದರೆ ಒಂದು ಕಾರಣ ಮೊದಲೆಲ್ಲ ತುಂಬ ಇತ್ತು, ಅಯೋಡಿನಿಂದ ಮಗುವಿಗೆ ಥೈರಾಯ್ಡ್ ಸಮಸ್ಯೆ ಜಾಸ್ತಿ ಆಗ್ತಿತ್ತು ಕಮ್ಮಿಯಾಗಿ. ಈಗ ಆಲ್ಮೋಸ್ಟ್ ಈಗ ಅಷ್ಟು ಇಲ್ಲ. ಈಗ ಅಯೋಡಿನ್ ಇರುವಂತಹ ಉಪ್ಪನ್ನು ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದರೆ ಇದು ಉಪಯುಕ್ತ ಆಗುವಂಥದ್ದು. ಅದು ಬಿಟ್ಟರೆ ನಾರ್ಮಲ್ ಆಗಿರೋರಿಗೂ ಮತ್ತು ಥೈರಾಯ್ಡ್ ಸಮಸ್ಯೆ ಇದ್ದವರಿಗೂ ಊಟ ತಿಂಡಿ ಅಥವಾ ದೈಹಿಕ ಬೇರೆದರಲ್ಲಿ ಅಷ್ಟು ಡಿಫ್ರೆನ್ಸ್ ಏನು ಇರಲ್ಲ ಮೇಡಮ್.
1: ಓಕೆ, ಹಾಗಿದ್ರೆ ಅಯೋಡಿನ್ ಕೊರತೆಯಿಂದ ಈ ಥೈರಾಯ್ಡ್ ಸಮಸ್ಯೆ ಉಂಟಾಗುತ್ತೆ. ಹಾಗಿದ್ರೆ ಈ ಥೈರಾಯ್ಡ್ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡಿದ್ರೆ ಯಾವ ರೀತಿಯ ಅಪಾಯಗಳು ಉಂಟಾಗಬಹುದು?
0: ಅದೇ ಮಕ್ಕಳಲ್ಲಿ ಗೊತ್ತಾಗ, ಫಸ್ಟ್ ಆಫ್ ಆಲ್ ಈಗ ಎಲ್ಲ ಆಸ್ಪತ್ರೆಯಲ್ಲೂ ಇದು ಯೂನಿವರ್ಸಲ್ ಸ್ಕ್ರೀನಿಂಗ್ ಮಾಡಲಿಲ್ಲದಿದ್ದರೆ ಆ ಮಗು ತಂದೆ ತಾಯಂದಿರಿಗೂ ಗೊತ್ತಾಗಲ್ಲ, ಡಾಕ್ಟ್ರಿಗೂ ವೈದ್ಯರಿಗೂ ಗೊತ್ತಾಗಲ್ಲ ಮಗುವಿಗೆ ಈ ಥರ ಕಂಜನೈಟಲ್ ಹೈಪೋಥೈರಾಯ್ಡಿಸಮ್ ಸಮಸ್ಯೆ ಇದೆ ಅಂತ. ಸೊ ಇದು 6 ತಿಂಗಳು 7 ತಿಂಗಳು ಆದಮೇಲೆ ನಾವು ನೋಟಿಸ್ ಮಾಡಿದರೆ ಅಥವಾ 2 ವರ್ಷ ಆದಮೇಲೆ ಮಗುವಿನಲ್ಲಿ ಈ ಥರ ತೊಂದರೆ ಇದೆ ಅಂತ ನೋಟಿಸ್ ಮಾಡೋಷ್ಟರಲ್ಲಿ ಮಗು ಆಲ್ರೆಡಿ ಮೆದುಳು ಡ್ಯಾಮೇಜ್ ಆಗಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದರೆ ಮೆದುಳು ಬೆಳವಣಿಗೆಗೆ ತುಂಬ ಕೊರತೆ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ಮಗುವಿಗೆ ಬುದ್ಧಿಮಾಂದ್ಯತೆ ತುಂಬ ಜಾಸ್ತಿ ಇರುತ್ತೆ. ಅಂದರೆ ಅಷ್ಟು ಮಗುವಿಗೆ ಏನೂ ಗೊತ್ತಾಗ್ತಿರಲ್ಲ ಅಥವಾ ಬೆಳವಣಿಗೆಯಲ್ಲಿ ಸಮಸ್ಯೆ ಇರುವಂಥದ್ದು, ಮಗುವಿನ ಎತ್ತರ, ತೂಕ ಎಲ್ಲದರಲ್ಲೂ ಸಮಸ್ಯೆ ಇರುವಂಥದ್ದು, ಚರ್ಮದಲ್ಲಿ ದಪ್ಪಾಗುವಂಥ ಸಮಸ್ಯೆ ಇರ್ಬೋದು, ಇದೆಲ್ಲ ಆಗ್ತಾ ಹೋಗುತ್ತೆ. ಮತ್ತು ಮಕ್ಕಳಲ್ಲಿ ನೋಡಿದರೆ ಹಾರ್ಟಿಗೆ ಸಮಸ್ಯೆ ಜಾಸ್ತಿ ಇರುತ್ತೆ. ಹೈಪೋಥೈರಾಯ್ಡಿಸಮಲ್ಲಿ ಹಾರ್ಟಿಗೆ ಬ್ಲಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಹೈಪರ್ ಥೈರಾಯ್ಡಿಸಮಲ್ಲಿ ಎದೆ ಬಡಿತ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಇದೆರಡರಿಂದನೂ ಮಗುವಿಗೆ ಸಮಸ್ಯೆ ಆಗುವಂಥದ್ದು. ಮತ್ತು ಅದು ಸರಿಯಾದ ಟೈಮಲ್ಲಿ ಅದು ಟ್ರೀಟ್ಮೆಂಟ್ ಕೊಡದಿದ್ದರೆ ಮಗುವಿನ ದೈಹಿಕವಾಗಿಯೂ ಮಾನಸಿಕ ಆರೋಗ್ಯಕ್ಕೂ ತುಂಬ ತೊಂದರೆ ಬರುವಂಥದ್ದು ಮೇಡಮ್.
1: ಹಾಗಿದ್ರೆ ಈ ಥೈರಾಯ್ಡ್ ಸಮಸ್ಯೆ ಬರದಂತೆ ಮುಂಜಾಗ್ರತೆ ಕ್ರಮಗಳನ್ನ ವಹಿಸೋದಾದ್ರೆ ಮೇಡಮ್?
0: ಥೈರಾಯ್ಡು ಮೊದಲೆಲ್ಲ ಅದೇ ದೊಡ್ಡವರಿಗೆ ಅಥವಾ ಗರ್ಭಿಣಿಯರಿಗೆ ಮಾತ್ರ ಬರುತ್ತೆ ಅಂತ ಅಂದ್ಕೊಂಡಿರೋದು ಈಗ ತಪ್ಪು. ಈಗ ನಾ ಹೇಳಿದಾಗಿ ಲಕ್ಷಣಗಳು ಎಲ್ಲ ತಂದೆ ತಾಯಂದಿರಿಗೂ ತಿಳ್ಕೊಳ್ಬೇಕಾಗುತ್ತೆ. ಎರಡನೇದು, ಮಕ್ಕಳು ನಾರ್ಮಲ್ ಇದ್ದರೂ ಇಲ್ಲದಿದ್ರೂ ಪ್ರತಿ 6 ತಿಂಗಳಿಗೊಂದ್ಸತಿ ಮಕ್ಕಳ ತಜ್ಞರ ಹತ್ರ ಬಂದು ಮಗುವಿಗೆ ಹೆಲ್ತ್ ಚೆಕಪ್ ಮಾಡಿಸ್ಬೇಕಾಗಿರೋದು ತುಂಬ ಒಳ್ಳೆಯದು. ಯಾಕಂದರೆ ಆ ಟೈಮಲ್ಲಿ ನಾವು ಮಕ್ಕಳ ತಜ್ಞರು ಮಗುವಿನ ಎತ್ತರ ಮತ್ತು ತೂಕ ಎಲ್ಲ ಚೆಕ್ ಮಾಡ್ತೀವಿ. ಈಗ ಮಗು ಆ ಏಜಿಗೆ ತೂಕ ಜಾಸ್ತಿ ಆಗಿದೆ ಅಥವಾ ಆ ಏಜಿಗೆ ಮಗು ಹೈಟ್ ಕಮ್ಮಿ ಇದೆ, ಅಷ್ಟು ಎತ್ತರ ಇಲ್ಲ ಅಂತೆಲ್ಲ ಹೇಳುವಾಗ ಇದೆಲ್ಲ ರೆಡ್ ಫ್ಲ್ಯಾಗ್ ಸೈನ್ಸ್ ಅಂತ ಹೇಳ್ತೀವಿ. ಯಾಕೆ ಅಂತೆಲ್ಲ ನಾವು ಪರೀಕ್ಷೆ ಮಾಡಬೇಕಾಗುತ್ತೆ. ಸೊ ಪ್ರತಿ 6 ತಿಂಗಳಿಗೊಮ್ಮೆ ಮಗುವಿನ ಎತ್ತರ, ತೂಕ ಮತ್ತು ಮಕ್ಕಳ ತಜ್ಞರಲ್ಲಿ ಬಂದು ತೋರಿಸ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ಇದು ತುಂಬ ಜನಕ್ಕೆ ಇದರ ಲಕ್ಷಣಗಳು ಅಷ್ಟು ಗೊತ್ತಿರಲ್ಲ. ಬೇರೆ ಏನಾದ್ರು ಇದು ನಾರ್ಮಲ್ ಇರ್ಬೋದು, ನಾವು ಸಣ್ಣವ್ರು ಇರ್ಬೇಕಾದ್ರೆ ನಾವು ಸಣ್ಣ ಇದ್ವಿ, ನಾವು ಸಣ್ಣವ್ರು ಇರ್ಬೇಕಾದ್ರೆ ದಪ್ಪ ಇದ್ವಿ ಅಂತೆಲ್ಲ ತಂದೆ ತಾಯಂದಿರಲ್ಲಿ ಮನಸ್ಸಲ್ಲಿರುವಂಥದ್ದು, ಅದನ್ನೆಲ್ಲ ತೆಗೆದು ಒಂದ್ಸತಿ ಪ್ರತಿ 6 ತಿಂಗಳಿಗೆ ಬಂದು ಮಕ್ಕಳ ತಜ್ಞರ ಹತ್ರ ತೋರಿಸ್ಬೇಕಾಗಿದೆ ಅಂತ ನಾ ಹೇಳ್ತೀನಿ ಮೇಡಮ್.
1: ಓಕೆ, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಅಥವಾ ಪೋಷಕರಿಗೆ ನಿಮ್ಮ ಸಲಹೆಯನ್ನು ತಿಳಿಸೋದಾದ್ರೆ ಮೇಡಮ್?
0: ಥೈರಾಯ್ಡ್ ಅನ್ನುವಂಥದ್ದು ಇದಕ್ಕೆ ಟ್ರೀಟ್ಮೆಂಟ್ ಖಂಡಿತವಾಗ್ಲೂ ಇದೆ.

0: ಅಲ್ಲ ಇದು. ಸೊ ಇದು ಸರಿಯಾದ ಸಮಯಕ್ಕೆ ಬಂದು ಇದನ್ನ ಕರೆಕ್ಟ್ ಆಗಿ ತೋರಿಸಿದ್ರೆ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ. ಇದನ್ನ ಬಂದು ಅಪ್ರೋಚ್ ಮಾಡಬೇಕು ಅಂತ ನಾ ಹೇಳ್ತೇನೆ ಮೇಡಮ್.
1: ಬಹಳ ಸಂತೋಷ ಮ್ಯಾಮ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಮಕ್ಕಳಲ್ಲಿ ಕಂಡುಬರುವ ಥೈರಾಯ್ಡ್ ಸಮಸ್ಯೆ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ ಯು.
1: ಕೇಳುಗರೆ, ಇದುವರೆಗೂ ಕೇಳ್ತಾ ಇದ್ರಿ ಮಕ್ಕಳಲ್ಲಿ ಥೈರಾಯ್ಡ್ ಸಮಸ್ಯೆ ಹೇಗೆ ಎಂಬುದರ ಕುರಿತು ಮಾಹಿತಿಯನ್ನು ನೀಡಿದವರು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಮಕ್ಕಳ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಸುಷ್ಮಾ ವೈದ್ಯನಾಥ್ರವರು. ಇದು ಇವತ್ತಿನ ಆರೋಗ್ಯ ದಂಗಳ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
3: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
2: ಮಾನಸಿಕ,
3: ದೈಹಿಕ,
2: ಸಾಮಾಜಿಕ ಸುಸ್ಥಿತಿ,
3: ಮಹಿಳೆಯರು,
2: ಮಕ್ಕಳು,
3: ಹಿರಿಯರು,
2: ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ದಂಗಳ.
3: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20, ಮರುಪ್ರಸಾರ ಶುಕ್ರವಾರ ಸಂಜೆ 6:50.
2: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
4: ಪ್ರಿಯ ಕೇಳುಗರೇ, ಇದುವರೆಗೂ ಮಕ್ಕಳಲ್ಲಿ ಕಂಡುಬರುವ ಥೈರಾಯ್ಡ್ ಸಮಸ್ಯೆ ಕುರಿತು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಮಕ್ಕಳ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಸುಷ್ಮಾರವರ ಜೊತೆಗಿನ ಆರೋಗ್ಯದಂಗಳ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು ನಾವು ಮಾತನಾಡಲಿರುವ ವಿಷಯ ಫೇಕ್ ಜಾಬ್ ಆಫರ್, ಅಂದರೆ ನಕಲಿ ಉದ್ಯೋಗಾವಕಾಶಗಳ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆ. ಇತ್ತೀಚೆಗೆ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್ ಜಾಬ್, ತಿಂಗಳಿಗೆ 50,000 ಸಂಬಳ, ಯಾವುದೇ ಅನುಭವ ಬೇಡ ಎಂಬ ಸಂದೇಶಗಳು ವಾಟ್ಸಪ್, ಟೆಲಿಗ್ರಾಮ್, ಎಸ್ಎಂಎಸ್, ಇಮೇಲ್ ಮೂಲಕ ಬರುತ್ತಿವೆ. ಹಲವರು ಉದ್ಯೋಗದ ಆಸೆಯಿಂದ ಮೋಸಕ್ಕೆ ಒಳಗಾಗುತ್ತಿದ್ದಾರೆ. ಹಾಗಾದರೆ ಈ ಫೇಕ್ ಜಾಬ್ ಆಫರ್ಗಳು ಹೇಗೆ ನಡೆಯುತ್ತವೆ ಮತ್ತು ನಾವು ಹೇಗೆ ತಪ್ಪಿಸಿಕೊಳ್ಳಬೇಕು ನೋಡೋಣ.
1: ಫೇಕ್ ಜಾಬ್ ಆಫರ್ ಎಂದರೇನು? ನಕಲಿ ಕಂಪನಿಗಳ ಹೆಸರಿನಲ್ಲಿ ಅಥವಾ ಪ್ರಸಿದ್ಧ ಕಂಪನಿಗಳ ಲೋಗೋ ಬಳಸಿ ಉದ್ಯೋಗ ಕೊಡುತ್ತೇವೆ ಎಂದು ಹೇಳಿ ಹಣ ಕಸಿದುಕೊಳ್ಳುವುದು, ಇದನ್ನೇ ಫೇಕ್ ಜಾಬ್ ಆಫರ್ ಎನ್ನುತ್ತಾರೆ. ಅವರು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನಿಮ್ಮ ರೆಸ್ಯೂಮ್ ಆಯ್ಕೆಯಾಗಿದೆ, ಇಂಟರ್ವ್ಯೂನ ಅಗತ್ಯವಿಲ್ಲ, ಮೊದಲು ರಿಜಿಸ್ಟ್ರೇಷನ್ ಫೀಸ್ 2,000 ರು ಪಾವತಿಸಿ, ಟ್ರೈನಿಂಗ್ ಫೀಸ್, ಪ್ರೊಸೆಸಿಂಗ್ ಫೀಸ್ ಕೊಡಿ. ಹೀಗೆ ಹೇಳಿ ಹಣ ಕೊಟ್ಟ ನಂತರ ಫೋನ್ ಸ್ವಿಚ್ ಆಫ್ ಮಾಡಿ, ಇಮೇಲ್ ಬ್ಲಾಕ್ ಮಾಡಿ, ಮೆಸೇಜ್ಗಳಿಗೆ ಉತ್ತರವೇ ಇಲ್ಲದ ಹಾಗೆ ಮಾಡುತ್ತಾರೆ. ಸಾಮಾನ್ಯ ಫೇಕ್ ಜಾಬ್ ಸ್ಕ್ಯಾಮ್ಗಳ ವಿಧಗಳು ಹೀಗಿವೆ: ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್, ಡೇಟಾ ಎಂಟ್ರಿ, ಲೈಕ್ ಶೇರ್ ಕೆಲಸ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡುವ ಕೆಲಸ ಎಂದು ಹೇಳಿ ಹಣ ಕೇಳುವುದು. ಪಾರ್ಸಲ್ ಅಥವಾ ಕೊರಿಯರ್ ಜಾಬ್ ಸ್ಕ್ಯಾಮ್, ಕಂಪನಿಯ ಪಾರ್ಸಲ್ ನಿಮ್ಮ ಮನೆಗೆ ಬರುತ್ತದೆ, ಅದನ್ನು ಮುಂದಕ್ಕೆ ಕಳುಹಿಸಿ ಎಂದು ಹೇಳಿ KYC ಮಾಹಿತಿ ಪಡೆದುಕೊಳ್ಳುವುದು. ನಕಲಿ ಕಂಪನಿ ಇಮೇಲ್ಗಳು, ಪ್ರಸಿದ್ಧ ಕಂಪನಿಗಳ ಹೆಸರಿನಲ್ಲಿ ನಕಲಿ ಇಮೇಲ್ ID ಬಳಸಿ ಆಫರ್ ಲೆಟರ್ ಕಳಿಸುವುದು. ವಿದೇಶ ಉದ್ಯೋಗ ಸ್ಕ್ಯಾಮ್, ದುಬೈ ಅಥವಾ ಕೆನಡಾ ಜಾಬ್ ಹೆಸರಿನಲ್ಲಿ ವೀಸಾ, ಮೆಡಿಕಲ್, ಪ್ರೊಸೆಸಿಂಗ್ ಫೀಸ್ ಕೇಳುವುದು. ಟಾಸ್ಕ್ ಬೇಸ್ಡ್ ಆ್ಯಪ್ ಸ್ಕ್ಯಾಮ್, ಮೊದಲು ಚಿಕ್ಕ ಹಣ ಕೊಡುತ್ತಾರೆ, ನಂತರ ದೊಡ್ಡ ಮೊತ್ತದ ಹಣವನ್ನು ಹೂಡಲು ಹೇಳುತ್ತಾರೆ.
2: ಎಚ್ಚರಿಕೆಯ ಸೂಚನೆಗಳು.

0: ಹೀಗಿವೆ: ಇಂಟರ್ವ್ಯೂ ಇಲ್ಲದೆ ನೇರ ಉದ್ಯೋಗ ಕೊಡುವುದು, ಮೊದಲು ಹಣ ಕೇಳುವುದು, ಜಿಮೇಲ್ ಅಥವಾ ಯಾಹೂ ಇಮೇಲ್ ಮೂಲಕ ಅಧಿಕೃತ ಆಫರ್ ಕಳುಹಿಸುವುದು, ತುಂಬ ಹೆಚ್ಚು ಸಂಬಳದ ಭರವಸೆ ನೀಡುವುದು ಹಾಗೂ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಲು ಒತ್ತಡ ಹೇರುವುದು. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನಿಜವಾದ ಕಂಪನಿ ಕೆಲಸ ಕೊಡುವ ಮೊದಲು ಹಣ ಕೇಳುವುದಿಲ್ಲ.
1: ಯುವಕರು ಯಾಕೆ ಹೆಚ್ಚು ಗುರಿಯಾಗುತ್ತಾರೆ? ನಿರುದ್ಯೋಗ ಸಮಸ್ಯೆ, ಬೇಗ ಹಣ ಗಳಿಸುವ ಆಸೆ, ಸಾಮಾಜಿಕ ಜಾಲತಾಣಗಳ ಪ್ರಭಾವ, ವಿದೇಶದಲ್ಲಿ ಕೆಲಸ ಮಾಡುವ ಕನಸು, ಸ್ಕ್ಯಾಮರ್ಗಳು ನಮ್ಮ ಕನಸುಗಳನ್ನು ಬಳಸಿಕೊಳ್ಳುತ್ತಾರೆ.
2: ಹಾಗಾದರೆ ಹೇಗೆ ಸುರಕ್ಷಿತರಾಗಬೇಕು? ಕಂಪನಿಯ ಅಧಿಕೃತ ವೆಬ್ಸೈಟನ್ನು ಪರಿಶೀಲಿಸಬೇಕು, ಕಂಪನಿಯ ಅಧಿಕೃತ ಡೊಮೇನ್ ಇಮೇಲ್ ಇದೆಯಾ ನೋಡಬೇಕು, ಗೂಗಲ್ನಲ್ಲಿ ಕಂಪನಿಯ ಬಗ್ಗೆ ಮಾಹಿತಿ ಹುಡುಕಬೇಕು, ಲಿಂಕ್ಡ್ಇನ್ ಪ್ರೊಫೈಲ್ ಪರಿಶೀಲಿಸಬೇಕು, ಯಾವುದೇ ಫೀಸ್ ಪಾವತಿಸಬಾರದು, ಕುಟುಂಬದವರ ಜೊತೆ ಚರ್ಚಿಸಬೇಕು. ಒಂದು ಸರಳ ನಿಯಮ, ಯಾವುದೇ ಉದ್ಯೋಗಕ್ಕಾಗಿ ಹಣವನ್ನು ಕೊಡಬಾರದು. ಹಾಗಾಗಿಯೂ ಮೋಸವಾದರೆ ಏನು ಮಾಡಬೇಕು? ತಕ್ಷಣ ಬ್ಯಾಂಕ್ಗೆ ಮಾಹಿತಿಯನ್ನು ನೀಡಬೇಕು, 1930 ಸೈಬರ್ ಕ್ರೈಂ ಹೆಲ್ಪ್ಲೈನ್ಗೆ ಕರೆ ಮಾಡಿ ವಿಷಯ ತಿಳಿಸಬೇಕು, cybercrime.gov.in ದೂರು ದಾಖಲಿಸಬೇಕು, ಎಲ್ಲ ಚಾಟ್ ಇಮೇಲ್ ಪಾವತಿಸಿದ ರಸೀದಿಯನ್ನು ಉಳಿಸಿಕೊಳ್ಳಬೇಕು. ಬೇಗ ಕ್ರಮ ತೆಗೆದುಕೊಂಡರೆ ಹಣ ಮರಳಿ ಸಿಗುವ ಸಾಧ್ಯತೆ ಇರುತ್ತದೆ.
3: ಇದಕ್ಕೆ ಒಂದು ನೈಜ ಉದಾಹರಣೆ, ಒಬ್ಬ ವಿದ್ಯಾರ್ಥಿಯು ಡೇಟಾ ಎಂಟ್ರಿ ಜಾಬ್ ಹೆಸರಿನಲ್ಲಿ ಸಂದೇಶ ಬಂತು, 3,000 ರು ರಿಜಿಸ್ಟ್ರೇಷನ್ ಫೀಸ್ ಕೊಟ್ಟರು, ನಂತರ 15,000 ಪೆನಲ್ಟಿ ಹಾಕಿದರು, ಕೊನೆಗೆ ಒಟ್ಟು 50,000 ರು ಕಳೆದುಕೊಂಡರು. ಇಂತಹ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ಸ್ನೇಹಿತರೆ, ಉದ್ಯೋಗ ಜೀವನದಲ್ಲಿ ಬಹುಮುಖ್ಯ, ಆದರೆ ತಪ್ಪು ನಿರ್ಧಾರ ಜೀವನ ಪೂರ್ತಿ ನಷ್ಟ ಕೊಡಬಹುದು. ಹೆಚ್ಚು ಸಂಬಳ ಕಡಿಮೆ ಕೆಲಸ ಎಂಬ ಮಾತು ಕೇಳಿದಾಗ ಜಾಗರೂಕರಾಗಿರಿ, ಪರಿಶೀಲಿಸಿ, ಯೋಚಿಸಿ, ನಂತರ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಕನಸುಗಳನ್ನು ಕಾಪಾಡಿಕೊಳ್ಳಿ, ನಿಮ್ಮ ಹಣವನ್ನು ಸುರಕ್ಷಿತವಾಗಿರಿಸಿ. ಇಂದಿನ ಕಾರ್ಯಕ್ರಮವು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಅನಿತಾ. ಧನ್ಯವಾದಗಳು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಯುವ ಚೇತನ SVYM VRLC ಕೇಂದ್ರದಲ್ಲಿ ಮೊಬೈಲ್ ರಿಪೇರಿ ತರಬೇತಿ ಪಡೆದು ಸ್ವಉದ್ಯೋಗದ ಅನುಭವ ಕುರಿತು HD Kote ತಾಲೂಕಿನ ಅಂತರಸಂತೆಯ ಶ್ರೀಯುತ ಸುದೀಪ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗಳಿಯ ಶ್ರೀಕಾಂತ್ ಸರಗೂರು. ಪ್ರಿಯ ಕೇಳುಗರೇ, ತಮ್ಮೆಲ್ಲರಿಗೂ ಎಂದಿನಂತೆ ಯುವಚೇತನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ ವಿವೇಕ ಗ್ರಾಮೀಣ ಜೀವನಧಾರ ಕೇಂದ್ರ ಕೆಂಚನಹಳ್ಳಿಯಲ್ಲಿ ಸಿಗುವಂತಹ ವೃತ್ತಿಪರ ತರಬೇತಿಗಳಲ್ಲಿ ಒಂದಾದ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡೆದು ಈ ಕ್ಷೇತ್ರದಲ್ಲಿ ತಮ್ಮ ಒಂದು ಕೌಶಲ್ಯವನ್ನು, ತಮ್ಮ ಒಂದು ಜ್ಞಾನವನ್ನು ವೃದ್ಧಿಸಿಕೊಂಡು ಈ ತರಬೇತಿಯ ಮೂಲಕ ಪ್ರಸ್ತುತ ಒಂದು ಸ್ವ ಉದ್ಯೋಗವನ್ನು ಶುರು ಮಾಡಿ ತಮ್ಮದೇ ಆದಂಥ ಒಂದು ಮೊಬೈಲ್ ಅಂಗಡಿಯನ್ನು

0: ತೆರೆದು ಸ್ವಉದ್ಯೋಗವನ್ನು ಮಾಡಿದ ಕುರಿತು, ಈ ತರಬೇತಿಯಿಂದ ಆದಂತಹ ಕಲಿಕೆಯ ಕುರಿತು, ಒಟ್ಟಾರೆಯಾಗಿ ಕೆಂಚನಹಳ್ಳಿಯಲ್ಲಿ ಸಿಗ್ತಿರುವಂಥ ವಿವಿಧ ರೀತಿಯ ತರಬೇತಿಗಳು ಯುವಕರ ಒಂದು ಸಬಲೀಕರಣಕ್ಕಾಗಿ ಮತ್ತು ಯುವಕರ ಒಂದು ಕೌಶಲ್ಯಾಭಿವೃದ್ಧಿಗಾಗಿ ಎಷ್ಟೆಲ್ಲ ಸಹಾಯಕಾರಿಯಾಗಿದೆ ಅನ್ನೋದು ಕುರಿತು ತಮ್ಮ ಅನುಭವದ ಮುಖಾಂತರ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಲು ಈ ದಿನದ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಹೆಚ್ಚಿಕೋಟೆ ತಾಲೂಕಿನ ಅಂತರಸಂತೆ ಗ್ರಾಮದ ನಿವಾಸಿಯಾದಂಥ ಶ್ರೀಯುತ ಸುದೀಪ್ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿಯೋಣ. ಸುದೀಪ್ ಅವರು, ತಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲಿಗೆ ತಮ್ಮ ಒಂದು ಪರಿಚಯವನ್ನ ನಮ್ಮ ಕೇಳುವುದರಿಗೆ ಮಾಡಿಕೊಡಿ.
1: ನನ್ನ ಹೆಸರು ಸುದೀಪ್ ಅಂತ. ಹೆಚ್ಚಿಕೋಟೆ ತಾಲೂಕು ಮೈಸೂರು ಜಿಲ್ಲೆ ವಿಲೇಜ್ ಸತ್ಕೇಗುಂಡಿ. ನಾನು SSLC ಮಾಡಿದ್ದೇನೆ.
0: ಎಷ್ಟು ವರ್ಷ ಆಗಿತ್ತು SSLC ಮುಗಿದು? ಎಷ್ಟು ವರ್ಷಗಳ ಕಾಲ ತಾವು ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ಇದ್ರಿ?
1: SSLC ಮುಗಿದು 5-6 ವರ್ಷ ಆಗಿತ್ತು ಸರ್. ವ್ಯವಸಾಯ ಮಾಡ್ತಿದ್ರು, ಆಗ ಮೈಸೂರಿಗೆ ಓಟ ಕೆಲ್ಸಕ್ಕೆ ಹೋಗಿದೆ ಸರ್. ಮಾಡ್ತಿದ್ದು ಆಗ ಅಲ್ಲೂ ಯಾಕೋ ಕೆಲಸ ರೂಪಿಸ್ಕೊಂಡು ಬಿಟ್ಟಿದೆ ಸರ್. ಅವಾಗ ನಮ್ಮ ತಂದೆ ಒಂದು ಸಮರ ವ್ಯಾಪಾರ ಮಾಡ್ತಿದ್ರು, ಅದ ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ ಸರ್. ಅವಾಗ ಹಿಂಗೆ 6 ಗಂಟೆ ಕೆಂಚಳ್ಳಿ ಈ ತರ ಟ್ರೈನಿಂಗ್ ಇದೆ ಅಂತ ಅನ್ಕೆ 7 ಗಂಟೆ ನಾನು ಸ್ವಲ್ಪ ಟ್ರೈನ್ ಮಾಡೋಂತ ಹೋದಿ ಸರ್.
0: ವ್ಯವಸಾಯ ಬಿಟ್ಟು ತಾವು ಬೇರೆ ಎಲ್ಲೆಲ್ಲ ಹೋಗಿ ಹೊರಗಡೆ ಕೆಲಸ ಮಾಡ್ಕೊ ಬರ್ತಾ ಇದ್ರಿ
1: ಸರ್? ಹೊರಗಡೆ ಅಂದ್ರೆ ಒಂದ 7-8 ತಿಂಗಳು ಮೈಸೂರಲ್ಲಿದ್ದೆ ಸರ್. ಅಲ್ಲಿ ಅದು ರಿಸ್ಕ್ ಆಗಟ್ಟ ಬಂದು ವ್ಯವಸಾಯನೇ ಮಾಡ್ತಿದ್ವಿ ಸರ್. ನಮ್ಮ ಸರ್ ಹೋಟ್ಲು ಸರ್.
0: ಹೋಟೆಲ್ ಕೆಲಸ ಮಾಡ್ತಾ ಇದ್ರಿ. ತಾವು SSLC ಶಿಕ್ಷಣವನ್ನ ಮುಗಿಸಿದ್ರು, ಪ್ರಸ್ತುತವಾಗಿ ತಾವು ಕೃಷಿ ಕುಟುಂಬದಿಂದ ಬಂದಿರು, ಕೃಷಿ ಮಾಡ್ಕೊಂಡಿರ್ಬೋದಾಗಿತ್ತು ಅಥವಾ ಸ್ವಗ್ರಾಮದಲ್ಲಿ ಏನಾದ್ರೂ ಒಂದು ವೃತ್ತಿಯನ್ನ ಮಾಡ್ಬೋದಾಗಿತ್ತು. ಆದ್ರೆ ತಾವು ಮೈಸೂರಿಗೆ ಹೋಗಿ ಕೆಲಸ ಮಾಡುವಂತಿದ್ದು ಮತ್ತೆ ಅಲ್ಲಿ ನಿಮ್ಮ ಸಂಪಾದನೆ ಆಗಿರ್ಬೋದು, ಅಲ್ಲಿನ ಜೀವನ ನಿರ್ವಹಣೆ ಆಗಿರ್ಬೋದು,
1: ಕಷ್ಟ ಇತ್ತು ಸರ್. ಕಷ್ಟ ನೋಡಕ್ಕಾಗಿ ಬಂದ್ಬಿಟ್ಟು ಸರ್. ಆಗ ಹಿಂಗ ನಮ್ಮ ಅಣ್ಣದಿರು 7 ಗಂಟೆ ಕೆಂಚಳ್ಳಿ ಮೂವ್ಮೆಂಟ್ ಅಲ್ಲಿ ಟ್ರೈನಿಂಗ್ ಇದೆ, ಮೊಬೈಲ್ ಟ್ರೈನಿಂಗ್ ಮತ್ತೆ ಎಲೆಕ್ಟ್ರಿಕಲ್ ಮತ್ತೆ ನಾನಾ ತರ ಟ್ರೈನಿಂಗ್ ಗಳಿದೆ, ಹೋಗು ಸೇರ್ಕೊ ಅಂತ ಅಂದ್ರು ಸರ್. ಸೇರ್ಕೊಂಡ್ಮೇಲೆ ಹೋಗಿ ಒಂದು ಟ್ರೈನಿಂಗ್ ಮುಗಿದ ನಂತರ ಒಂದು ವರ್ಷ ಆದ್ಮೇಲೆ ಹಂಗೆ ಇಟ್ಟಿ ಸರ್ ನಾನು.
0: ಈ ತರಬೇತಿ ಬಗ್ಗೆ ತಮ್ಗೆ ಮಾಹಿತಿಯನ್ನು ನೀಡಿದವ್ರು ಯಾರು
1: ಸರ್? ವಿನೋದ್ ಅಂತ ಸರ್, ವಿನೋದ್ ಕುಮಾರ್ ಅಂತ ಸರ್. ಅವರು ಟ್ರೈನಿಂಗ್ ತಗೊಂಡಿದ್ದಾರೆ, ಎಲೆಕ್ಟ್ರಿಕಲ್ ಟ್ರೈನಿಂಗ್ ತಗೊಂಡಿದ್ದೆ ನಮ್ಮ ಅಣ್ಣ ಸರ್.
0: ಅಂದ್ರೆ ನಿಮ್ಮ ಅಣ್ಣನವರು ನಮ್ಮ ಕೆಂಚನಹಳ್ಳಿ ಕೇಂದ್ರದಲ್ಲಿ ಎಲೆಕ್ಟ್ರಿಕಲ್ ತರಬೇತಿಯನ್ನು ಪಡ್ಕೊಂಡಿದ್ರು, ಅವ್ರ ಮುಖಾಂತರ ತಮ್ಗೆ ಈ ಮೊಬೈಲ್ ರಿಪೇರಿ ಬಗ್ಗೆ ಮಾಹಿತಿ ಸಿಕ್ತು.
1: ಹೌದು ಸರ್.
0: ಈ ತರ ಮಾಹಿತಿ ಸಿಕ್ಕಿದಂತ ಸಂದರ್ಭದಲ್ಲಿ ತಮ್ಗೆ ಈ ಮೊಬೈಲ್ ತರಬೇತಿ ಬಗ್ಗೆ ಸ್ವಲ್ಪನಾದ್ರೂ ತಿಳುವಳಿಕೆ ಅಥವಾ ಜ್ಞಾನ ಇತ್ತಾ, ಅಥವಾ ಪ್ರಥಮವಾಗಿ ಆ ಕ್ಷೇತ್ರದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಆಸಕ್ತಿ ಬಂತ
1: ಸರ್? ಅದ್ರ ಬಗ್ಗೆ ಇಂಟ್ರೆಸ್ಟ್ ಇತ್ತು ಸರ್ ನನ್ಗೆ. ನಾನು ಮನೇಲಿ ಕುಂತು ಏನಾದ್ರೂ ರಿಪೇರಿ ಮಾಡೋದು ಮತ್ತೆ ಮೊಬೈಲ್ ಬಿಚ್ಚೋದು ಏನಾರ ಹೋಗಿದ್ದೆ ನೋಡೋದು ಅಂತ ಎಲ್ಲ ತರನು ಟ್ರೈ ಮಾಡ್ತೀವಿ ಸರ್ ನಾನು. ಅದ್ರ ಬೇಸಿಕ್ ಮೇಲೆ ಸರ್ ನಾನು ನಮ್ಮ ಅಣ್ಣಂಗೆ ಹೇಳಿದ್ಲೆ ನನ್ ಬಿಡು ಈ ಚಾನ್ಸ್ ಬಿಡಕ್ ಆಗಲ್ಲ ಅನ್ಬಿಟ್ಟು ಹೋಗಿದ್ದು ಸರ್. ಓಟ್ ಕೆಲ್ಸಮೇಲೆ ನನ್ ಪರವಾಗಿಲ್ಲ ಸರ್.
0: ತಮ್ಮ ಮನೆಯಲ್ಲಿ ಹೇಳಿದ್ರ ಈ ತರ ತರಬೇತಿ ಸಿಗ್ತಾ ಇದೆ, ನಾನು ಹೋಗಿ ತರಬೇತಿ ಪಡ್ಕೊಂಡ್ ಬಂದು ಏನಾದ್ರು ಸ್ವಂತ ಉದ್ಯೋಗ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಮನೇಲಿ ಹೇಳ್ದಾಗ ಅವ್ರು ಒಪ್ಕೊಂಡ್ರ?
1: ಸರ್ ಒಪ್ಕೊಂಡ್ರು. ಹೇಳಿದ ತಕ್ಷಣ ಒಪ್ಕೊಂಡ್ರು ಸರ್. ಹೋಗಿ ಬಾ ಅಂತಂದ್ರು ಸರ್. ನೀವು ಕೆಂಚಳ್ಳಿ ಮೊಬೈಲ್ ರಿಪೇರ್ ಟ್ರೈನಿಂಗ್ ಇದೆ, ಸ್ವಂತ ಅಂಗಡಿ ಹಾಕೊಂಡು ವ್ಯವಹಾರ ಬಿಸ್ನೆಸ್ ಮಾಡ್ಬೋದು, ನಿಮ್ ಸಪೋರ್ಟ್ ಬೇಕು ನಮ್ಗೆ ಅಂತ ಹೇಳ್ಬಿಟ್ಟದೆ. ಅವ್ರಿಗೆ ಹೇಳೋದಿಂತ ಆಯ್ತು ಹೋಗಿ ಬನ್ನಿ ಅಂತಂದ್ರು ಸರ್.
0: ತದನಂತರ ಮೊಬೈಲ್ ರಿಪೇರಿ ತರಬೇತಿ ಎಷ್ಟು ದಿನಗಳ ತರಬೇತಿ ಆಗಿತ್ತು? ತರಬೇತಿಗೆ ಹೋದಂತ ಆರಂಭದ ದಿನಗಳಲ್ಲಿ ತಮಗೆ ಏನೆಲ್ಲ ಅನುಭವ ಆಯ್ತು?
1: ಇನ್ನೇನು ಸಮಸ್ಯೆ ಎಲ್ಲ ಮಾಡ್ಬೋದು ಅನ್ಸ ಕಷ್ಟ ಇಲ್ಲ. ಜಮೀನ್ ಕೆಲ್ಸಕ್ಕಿಂತ ಅಷ್ಟು ಕೆಲ್ಸ ಏನ್ ಜಾಸ್ತಿ ಏನಿಲ್ಲ, ಅಷ್ಟೇನಿಲ್ಲ ಮಾಡ್ಬೋದು ಅನ್ನೋ ಅಂತ ಅನ್ಸುತ್ತೆ ಸರ್. ಅದರಿಂದ ನಮ್ಗೆ ಸ್ವಲ್ಪ ಅಂಗಿಟ್ಮೇಲೆ ತರ ರೆಸ್ಪೆಕ್ಟ್ ಅನ್ನೋದು ಬರುತ್ತೆ ಅನ್ಕೊಟ್ಟದೆ. ಓದಿತ್ತು ಸರ್.
0: ಎಷ್ಟು ದಿನದ ತರಬೇತಿ ಆಗಿತ್ತು ಒಟ್ಟು?
1: 1 ತಿಂಗಳು ಸರ್.
0: 30 ದಿನಗಳು?
1: 30 ದಿನಗಳು.
0: ಈಗ 30 ದಿನಗಳ ಕಾಲ ತಾವು ಕೆಂಚನಹಳ್ಳಿಯಲ್ಲೇ ಉಳ್ಕೊಂಡು ತರಬೇತಿಯನ್ನು ಪಡ್ಕೊಂಡ್ರ ಅಥವಾ ಮನೆಯಿಂದ ಹೋಗಿ ಬರ್ತಾ ಇದ್ರ?
1: ಅಲ್ಲೇ ಸರ್, ಅಲ್ಲೇ ಇದೆ ಸರ್, ಕೆಂಚನಹಳ್ಳಿ ಇದೆ ಸರ್, 30 ದಿನಗಳು ಅಲ್ಲೇ ಇದೆ.
0: ಆರಂಭದ ದಿನಗಳಲ್ಲಿ ಏನೇನೆಲ್ಲ ನಿಮ್ಗೆ ಮಾಹಿತಿಗಳನ್ನ ತಿಳಿಸೋದಾಗಿರ್ಬೋದು, ತರಗತಿಗಳನ್ನ ಮಾಡೋದಾಗಿರ್ಬೋದು ಅಥವಾ ಪ್ರಾಕ್ಟಿಕಲ್ ಗಳನ್ನ ಮಾಡಿಸೋದಾಗಿರ್ಬೋದು, ಪ್ರತಿದಿನ ಏನೇನೆಲ್ಲ ಇರ್ತಾ ಇತ್ತು, ಪ್ರತಿದಿನ ಬೆಳಗ್ಗೆಯಿಂದ ಸಂಜೆ ತನಕ ಏನೆಲ್ಲ ತರಬೇತಿಗಳನ್ನ ತಬ್ಬಿ ಕೊಡ್ತಾ ಇದ್ರು?
1: ಬೆಳಗ್ಗೆ ಕ್ಲಾಸ್ ನಡೀತು ಸರ್, ಮಧ್ಯಾಹ್ನ ಪ್ರಾಕ್ಟಿಕಲ್ ನಡೀತಿತ್ತು ಸರ್. ಮೊಬೈಲ್ ಸ್ಪೇರ್ ಪಾರ್ಟ್ಸ್ ಕಿಚ್ಚೋದಾಗ್ಲಿ, ಓಪನ್ ಮಾಡೋದಾಗ್ಲಿ, ಅದ್ರಲ್ಲಿ ಏನೇನ್ ಪಾರ್ಟ್ಸ್ ಗಳಿದೆ ಏನೇನ್ ಇದಿದೆ ಅಂತ ಅನ್ಕೊಂಡೆಲ್ಲ ಇದ್ ಮಾಡ್ತಿರ್ ಸರ್, ಪ್ರಾಕ್ಟಿಕಲ್ ತೋರಿಸ್ತಿದ್ರು ಸರ್. ಅದು ಕಲ್ತ ನಂತರ ಬಂದು ಹೆಚ್ಚು ಕಮ್ಮಿ 8 ತಿಂಗಳು ಇದ್ದೆ ಸರ್ ನನ್ನ ಮನೇಲಿ, ಅಮೌಂಟ್ ಶಾರ್ಟೇಜ್ ಆಗಿ. ಅದರಿಂದ ಏನು ಮಾಡಕ್ ಆಗಿತ್ತಿಲ್ಲ ಸರ್. ಆನಂತರ ಸಾಲ ಸೂಲ ಮಾಡಿ ಅಂಗಡಿ ಹಾಕ್ತೆ ಸರ್. ಇವಾಗ ಪರವಾಗಿ ಸರ್, ವ್ಯಾಪಾರ ನಡೀತಿದೆ.
0: ಈಗ 30 ದಿನಗಳ ಕಾಲ ತಾವು ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಇಟ್ಕೊಂಡು ಅಲ್ಲಿ ಮೊಬೈಲ್ ರಿಪೇರಿ ತರಬೇತಿಯನ್ನ ಪಡ್ಕೊಳ್ಳಿಕ್ಕೆ ತಮ್ಗೆ ಅಲ್ಲಿನ ವಾತಾವರಣ ಆಗಿರ್ಬೋದು, ಊಟ ವಸತಿ ಇದೆಲ್ಲ ಹೇಗೆ ಕಲ್ಪಿಸ್ಕೊಳ್ಳಾಗಿತ್ತು?
1: ಅಲ್ಲಿ ಚೆನ್ನಾಗಿತ್ತು ಸರ್.

0: ಅದ್ರಲ್ಲಿ ಆಗ್ಲಿ ಎಲ್ಲಾದ್ರು ಚೆನ್ನಾಗಿತ್ತು ಸರ್. ಕ್ಲಾಸ್ ಅಲ್ಲಾಗ್ಲಿ ಎಲ್ಲ ಚೆನ್ನಾಗಿತ್ತು ಸರ್. ಒಳ್ಳೆ ಊಟ ಇತ್ತು, ಮತ್ತೆ ಒಳ್ಳೆ ಕ್ಲಾಸ್ ನಡೀತಿತ್ತು ಸರ್. ಶಶಿಧರ್ ಸರ್ ಚೆನ್ನಾಗಿ ಕ್ಲಿಯರ್ ಆಗಿ ಹೇಳ್ಕೊಡ್ತಿದ್ರು, ಮತ್ತೆ ಒಳ್ಳೆ ಫ್ರೆಂಡ್ಸ್ ಇದ್ರು ಸರ್. ಬೆಳಿಗ್ಗೆ ಆಗ್ಲಿ, ಮಧ್ಯಾಹ್ನ ಆಗ್ಲಿ, ನೈಟ್ ಆಗ್ಲಿ ಒಳ್ಳೆ ಊಟ ಮಾಡಿಸ್ತಿದ್ರು, ಮತ್ತೆ ನೈಟು ಪ್ರಾಕ್ಟಿಕಲ್ ಕ್ಲಾಸ್ ತಗೋತಿದ್ರು ಸರ್. ಎಲ್ಲ ಚೆನ್ನಾಗಿತ್ತು ಸರ್. ವಾತಾವರಣ ಆಗ್ಲಿ, ಒಳ್ಳೆ ಬೆಡ್ ವ್ಯವಸ್ಥೆ ಇತ್ತು ಸರ್. ಊಟ ತಿಂಡಿ ಎಲ್ಲ ಚೆನ್ನಾಗಿತ್ತು ಸರ್. ಶಶಿಧರ್ ಸರ್ ಬಂದು ನೈಟ್ ಎಲ್ಲ ಮಾತಾಡ್ತಿದ್ರು ಸರ್, ಕ್ಲಾಸ್ ಬಗ್ಗೆ ಕೇಳ್ತಿದ್ರು. ವಾತಾವರಣ ಒಳ್ಳೆ ನಿದ್ದೆ ಬರ್ತಿತ್ತು ಸರ್.
1: ಈಗ ತಾವು ತಮ್ಮದೇ ಆದಂತ ಯಾವುದೇ ಮೊಬೈಲ್ ರಿಪೇರಿ ಮಾಡಿಸೋದಾಗಿರ್ಬೋದು, ಮೊಬೈಲ್ಗೆ ಸಂಬಂಧಿತ ಸಮಸ್ಯೆಗಳಿಗೆ ತಾವು ಬೇರೆಯವ್ರ ಹತ್ರ ಹೋಗಿ ಅದನ್ನ ರಿಪೇರಿ ಮಾಡಿಸ್ತಾ ಇದ್ರಿ. ಈಗ ಸ್ವತಃ ತಾವು ಈ ತರಬೇತಿಯನ್ನು ಪಡ್ಕೊಳ್ಳೋಂಥ ಸಂದರ್ಭದಲ್ಲಿ, ಪ್ರಾಕ್ಟಿಕಲ್ ಅನ್ನ ಮಾಡಿಸಿದ ಸಂದರ್ಭದಲ್ಲಿ ತಮಗೆ ಆ ಒಂದು ಸಣ್ಣ ಸಣ್ಣ ವಿಷಯಗಳು ಹೇಗೆ ಅರಿವಾಗ್ತಾ ಹೋಯ್ತು
0: ಸರ್? ಫಸ್ಟ್ ಈಗ ಒಂದು ಡಿಸ್ಪ್ಲೇ ಹಚ್ಚಿದ್ರು ಅಷ್ಟು ಅಮೌಂಟ್ ಕೊಡ್ಬೇಕಿತ್ತು. ಈಗ ನಾನೇ ಕಲ್ತರಿಂದ ಅದ್ರ ರೈಟ್ ಹೆಂಗೆ, ಅದು ವ್ಯವಹಾರ ಹೆಂಗೆ, ಬಿಸ್ನೆಸ್ ಹೆಂಗೆ ಅಂತ ಅರಿವಾಯ್ತು ಸರ್. ಚಾರ್ಜರ್ ಪಿನ್ ಹಾಕಿದ್ರೆ 100 ರೂಪಾಯಿ ತಗೋತಿರೋ, ಪಿನ್ಗೆ ಎಷ್ಟು ಅಂತ ಗೊತ್ತಿರ್ಲಿಲ್ಲ ಸರ್. ಈಗ ಅದ್ರ ಬಗ್ಗೆ ಗೊತ್ತಾಯ್ತು ಸರ್. ಇದು ತಿಳ್ತಿದ್ದು ತುಂಬಾ ಒಳ್ಳೇದು ಅಂತ ಅನಿಸ್ತು ಸರ್ ನನ್ಗೆ.

0: ಈ ತರಬೇತಿಗೆ ತಮಗೆ ಭರಿಸಿದಂಥ ಫೀಸ್ ಆಗಿರ್ಬೋದು, ಮತ್ತು ನೀವು ಪಡ್ಕೊಂಡಂಥ ತರಬೇತಿ ವ್ಯವಸ್ಥೆ ಆಗಿರ್ಬೋದು, ಅದ್ರ ಜ್ಞಾನ ಆಗಿರ್ಬೋದು, ಕೊಟ್ಟಂಥ ಫೀಸ್ಗೆ ಕಡಿಮೆ ಅನಿಸ್ತಾ ಜಾಸ್ತಿ ಅನಿಸ್ತಾ?
1: ಫೀಸ್ ಕಡಿಮೆ ಸರ್, ಯಾರು ಇಷ್ಟು ಹೇಳ್ಕೊಡಲ್ಲ ಸರ್. ನಾವು ಈಗ ಅದೊಂದು 1,000 ರೂಪಾಯಿಂದ ನಾವು ಮಾಡಕ್ ಏನು ಮಾಡಕ್ ಆಯ್ತಿರ ಸರ್. ಇವಾಗ ನಮ್ ಜೀವನ ನಡೆಸ್ಕೊಂಡ್ ಹೋಗ್ತೀನಿ ಸರ್. 1,000 ರೂಪಾಯಿಂದ
0: ಅಂದ್ರೆ ಕೇವಲ 1 ತಿಂಗಳ ಮೊಬೈಲ್ ರಿಪೇರಿ ತರಬೇತಿಗೆ ನಿಮ್ಮ ಹತ್ರ ಕೇವಲ 1,000 ಮಾತ್ರ ಫೀಸ್ ಅನ್ನ ಕಟ್ಸ್ಕೊಡ್ಲಾಗಿತ್ತು.
1: ಹೌದು ಸರ್. ಊಟ ತಿಂಡಿ ಆಗ್ಲಿ, ರೂಮ್ ಆಗ್ಲಿ, ವಸತಿ ಆಗ್ಲಿ, ಮತ್ತೆ ಕ್ಲಾಸ್ ಗಳಾಗ್ಲಿ, ಎಲ್ಲ ತರ ಸೌಲಭ್ಯ ಇತ್ತು ಸರ್. ಕ್ಯಾಬಿನೆಟ್ ಫೀಸ್ ಕಟ್ಕೊಂಡು ಜಾಸ್ತಿ ತಿಳ್ಕೊಂಡಂಗ ಆಯ್ತು ಸರ್. ನಮ್ಗೆ ಇಷ್ಟು ಸೌಲಭ್ಯ ಅಂತ ಗೊತ್ತಿರ್ಲಿಲ್ಲ ಸರ್. ಅಷ್ಟು ಹೇಳಕ್ ಇಷ್ಟಪಡ್ತೀನಿ ಸರ್.
0: ಈಗ 30 ದಿನ ತರಬೇತಿ ಪಡ್ಕೊಂಡ್ ಬಂದ ನಂತರ ಮುಂದೆ ಏನ್ ಕ್ರಮ ತಗೊಂಡ್ರಿ?
1: ಸರ್, ಸ್ವಲ್ಪ ಅಮೌಂಟ್ ಇಲ್ಲದ್ರಿಂದ ಬೇರೆಯವ್ರಿಗೆ ಗಾಡಿ ಓಡಿಸಕ್ ಹೋಗ್ತಿದ್ವಿ ಸರ್.
0: ಮತ್ತೆ ಬೇರೆ ಕೆಲ್ಸಕ್ಕೆ ಹೋಗ್ತಾ ಇದ್ರ?
1: ಮತ್ತೆ ಬೇರೆ ಕೆಲ್ಸಕ್ಕೆ ಹೋಗ್ತಿದ್ವಿ ಸರ್, ಡ್ರೈವಿಂಗ್. ನಂತರ ಒಂದ್ 7-8 ತಿಂಗಳು ಅದೇ ಕೆಲ್ಸ ಮಾಡಿದ್ವಿ ಸರ್, ಡ್ರೈವಿಂಗ್ ಕೆಲ್ಸ ಮಾಡಿದೆ. ಆ ನಂತರ ಅಂಗಡಿ ಹಾಕ್ಬೇಕು ಅನ್ಸು ಸರ್. ಸ್ವಲ್ಪ ಅಮೌಂಟ್ ಸಿಕ್ತು, ಮತ್ತೆ ಸಾಲ ಮಾಡಿ ಅಂಗಡಿ ಹಾಕ್ಬೇಕು ಅನ್ಸು ಸರ್. ಅಂಗಡಿ ಹಾಕ್ಬಿಟ್ಟು
0: ತರಬೇತಿ ಪಡ್ಕೊಂಡ್ ಬಂದ ನಂತರ 7-8 ತಿಂಗಳ ಕಾಲ ಬೇರೆ ಕಡೆ ಡ್ರೈವರ್ ಆಗಿ ಕೆಲ್ಸಕ್ಕೆ ಹೋಗ್ತಾ ಇದ್ರಿ
1: ಸರ್.
0: ಅಂದ್ರೆ ಪಡ್ಕೊಂಡಂತ ತರಬೇತಿ ಅನುಭವ ಆಗಿರುವುದರ ಜ್ಞಾನವನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಅಂಗಡಿ ಹಾಕ್ಲಿಕ್ಕೆ ನಿರ್ಧಾರ ಮಾಡ್ತೀರಾ? ತದನಂತರ ಅದಕ್ಕೆ ಬೇಕಾದಂತ ಹಣಕಾಸು ವ್ಯವಸ್ಥೆ ಆಗಿರ್ಬೋದು, ಬಂಡವಾಳ ಆಗಿರ್ಬೋದು, ಯಾವ ಮಾರ್ಗಗಳ ಮುಖಾಂತರ ಖರ್ಚು ಮಾಡ್ಕೊಳ್ತೀರಾ? ನಮ್ಮ ಸಂಸ್ಥೆ ಕಡೆಯಿಂದ ಏನಾದ್ರು ಸಾಲ ಸೌಲಭ್ಯವನ್ನ ಪಡ್ಕೊಂಡ್ರ?
1: ಸಂಸ್ಥೆ ಕಡೆಯಿಂದ ಮಾಡ್ಕೊಳ್ಳಿಲ್ಲ ಸರ್, ನಾನು ಹೊರಗಡೆ ಇದ್ ಮಾಡ್ಕೊಂಡಿದ್ದೆ ಸರ್. ಸಂಸ್ಥೆ ಕಡೆಯಿಂದ ಇತ್ತು ಸರ್ ಸೌಲಭ್ಯ ಇತ್ತು ನಮ್ಗೆ, ಬಳಸ್ಕೊಂಡಿಲ್ಲ ಸರ್, ಇಲ್ಲೇ ಹೊರಗಡೆ ಇದ್ ಮಾಡಿದ್ವಿ ಸರ್.
0: ಅಂದ್ರೆ ಆತರ ಸಾಲ ಸೌಲಭ್ಯ ಇದ್ರು ಕೂಡ ತಾವು ಬೇರೆ ಕಡೆಯಿಂದ ಸಾಲದ ವ್ಯವಸ್ಥೆ ಮಾಡ್ಕೊಂಡು ಬಂಡವಾಳ ಹಾಕಿ ಅಂಗಡಿಯನ್ನ ಪ್ರಸ್ತುತ ಮಾಡಿದಿರಾ?
1: ಹೌದು ಸರ್.
0: ಪ್ರಸ್ತುತ ಎಲ್ಲಿ ಅಂಗಡಿಯನ್ನ ತೆರೆದಿದ್ದೀರಾ? ಪ್ರಸ್ತುತ ಹೇಗ್ ನಡೀತಾ ಇದೆ ಬಿಸ್ನೆಸ್? ಪ್ರಸ್ತುತ ಹೇಗ್ ನಡೀತಾ ಇದೆ ನಿಮ್ಮ ಬಿಸ್ನೆಸ್?
1: ಪರವಾಗಿಲ್ಲ ಸರ್, ನಡೀತಿದೆ ಚೆನ್ನಾಗಿ.
0: ಈಗ ತಾವ್ ಅಂಗಡಿ ಮಾಡಿದ ನಂತರನು ಕೂಡ ನಮ್ಮ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಧಾರ ಕೇಂದ್ರದಿಂದ ತರಬೇತಿ ಕೊಟ್ಟಂತವರಾಗಿರ್ಬೋದು, ನಮ್ಮ ಸಂಸ್ಥೆಯ ಸಿಬ್ಬಂದಿ ವರ್ಗದವರು, ತಮ್ಮ ಬಿಸ್ನೆಸ್ ಯಾವ ತರ ನಡೀತಾ ಇದೆ ಅಂದ್ರ ಬಗ್ಗೆ ತಮ್ಮನ್ನ ಏನಾದ್ರು ಫಾಲೋ ಅಪ್ ಮಾಡಿದ್ದುಂಟ
1: ಸರ್? ಬಂದು ವಿಚಾರಿಸ್ಕೊತಿದ್ರು ಸರ್. ನಮ್ಮ ಹುಡುಗಿಂಗ್ ಹಾಕೊಂಡಿದ್ದಾರೆ ಸುದೀಪ್ ಅವರು, ವಿಚಾರಿಸ್ತಾರ. ಅವಾಗ ನಮ್ಮ ವ್ಯವಸಾಯ ಏನು ಬೆಲೆ ಸಿಕ್ತಿತ್ತಿಲ್ಲ ಸರ್. ಇವಾಗ ಸರ್ ಅಂಗಡಿ ಹಾಕಿದ್ಮೇಲೆ ನನಗೊಂದ್ ಸರ ರೆಸ್ಪೆಕ್ಟ್ ಅನ್ನೋದು ಇದೆ ಸರ್. ಹಾಗೆ ಸರ್, ನಾವು ಬೆಳಗ್ಗೆಯಿಂದ ಸಂಜೆ ತನಕ ದುಡಿದ್ರು 500 ರೂಪಾಯಿ ಮೇಲೆ ದುಡಿಯಕ್ ಆಯ್ತಿಲ್ಲ ಸರ್. ಇವತ್ತು 500 ಮೇಲೆ ಲೆಕ್ಕ ಇದೆ ಸರ್ ನನಗೆ. ಡೈಲಿ 2,000 ಇಲ್ಲ 1,000 ಹಂಗ್ ಮಾಡ್ತೀನಿ ಸರ್. 2-3,000 ಮಾಡ್ತೀನಿ ಸರ್.
0: ಈಗ ತಮ್ಮ ಕುಟುಂಬದವರ ಸಹಕಾರದಿಂದ ತಾವು ಈ ತರ ಹೋಗಿ ತರಬೇತಿಯನ್ನ ಪಡ್ಕೊಂಡು ಬಂದು ಒಂದು ಸ್ವಉದ್ಯೋಗ ಮಾಡ್ಲಿಕ್ಕೂ ಕೂಡ ಕುಟುಂಬದವರ ಸಹಕಾರ ಬಹಳ ಮುಖ್ಯ ಆಗಿತ್ತು. ಈಗ ಸ್ವಂತ ಅಂಗಡಿ ಮಾಡ್ಕೊಂಡ್ಲಿದ್ದಕ್ಕೆ ಕುಟುಂಬದವರೆಲ್ಲ ಯಾವ ರೀತಿ ಸಪೋರ್ಟ್ ಮಾಡಿದ್ರು
1: ಸರ್? ದುಡ್ಡು ಕಸಲಾಗ್ಲಿ ಇಲ್ಲ ಒಂದು ಧೈರ್ಯದಲ್ಲಾಗ್ಲಿ, ನನ್ಗ ಮಾಡು ನಾನು
0: ಮಾಡ್ತೀನಿ
1: ಸೋಲಾಗ್ಲಿ ಮಾಡು ನೋಡ್ಕೊತೀನಿ ಅಂತ ಅನ್ಕೊಂಡು ಹೇಳಿ ಮಾಡ್ತಾರೆ ಸರ್.
0: ಅವ್ರಿಗೆ ಎಷ್ಟು ಖುಷಿ ಇದೆ ಈಗ ನೀವು ಸ್ವಂತ ಉದ್ಯೋಗ ಮಾಡ್ಕೊಂಡು ಒಂದು ಅಂಗಡಿಯನ್ನ ನಡ್ಸ್ಕೊಂಡು ಹೋಯ್ತಿರೋದು?
1: ತುಂಬಾ ಖುಷಿ ಇದೆ ಸರ್. ಅವ್ರಿಗೆ ಒಂದು MSL ಕೂಡ ಇವಾಗ.
0: ಹೌದು,

0: ಕೂಲಿ ಮಾಡ್ಕೊತಿದ್ದೀನಿ ಅಂತ ಹೇಳಕ್ಕೂ, ಇವಾಗ ಅವನೇ ಸ್ವಂತ ಅಂಗಡಿ ಇಟ್ಟಿದ್ದೇನೆ ಅಂತ ಹೇಳಕ್ಕೂ ತುಂಬಾ ಖುಷಿ ಆಗುತ್ತೆ ಸರ್.
1: ಈಗ ತಾವು ತರಬೇತಿ ಪಡ್ಕೊಳ್ಳೋಕು ಮುಂಚೆ, ಒಂದು ಸ್ವಉದ್ಯೋಗ ಮಾಡೋಕು ಮುಂಚೆ ಇನ್ನೊಬ್ಬರ ಹತ್ರ ಹೋಗಿ ಅವರ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ರಿ, ಒಬ್ಬ ಕೂಲಿ ಕಾರ್ಮಿಕನಾಗಿ. ಈಗ ಪ್ರಸ್ತುತ ಒಬ್ಬ ಮಾಲೀಕನಾಗಿ ಕೆಲಸ ಮಾಡ್ತಾ ಇದ್ರ, ಆಗ ನಿಮ್ಮನ್ನ ಜನ ನೋಡ್ತಾ ಇದ್ದಕ್ಕೂ ಈಗ ನಿಮ್ಮನ್ನ ಜನ ನೋಡಿ ಗೌರವಿಸೋದಕ್ಕೂ ಎಷ್ಟೆಲ್ಲ ಬದಲಾವಣೆಗಳಾಗಿದೆ.
0: ಹೌದು ಸರ್, ಅವಾಗ ಕೂಲಿ ಮಾಡಿದ್ರೆ ಬೆಳೆ ಇಲ್ಲ ಸರ್, ಇವತ್ತಿನ ದಿನ

0: ಉದ್ಯೋಗ ಕಲ್ತ್ಕೊಂಡು ಸರ್, ಕೆಲ್ಸಿ ಮೂವ್ಮೆಂಟ್ ಇಂದ ಈ ಉದ್ಯೋಗ ಕಲ್ತ್ಕೊಂಡು ತರಬೇತಿ ಪಡ್ಕೊಂಡು ಸರ್, ಏನೋ ನಮ್ ಫ್ಯಾಮಿಲಿ ನಮ್ ಇಂಚಿರೋದಕ್ಕೆ ನಮ್ ಸಂಬಂಧಿಕರಲ್ಲಾಗ್ಲಿ ನಮ್ಮ ತಂದೆ ತಾಯಿಗಳಾಗ್ಲಿ ತುಂಬಾ ಖುಷಿ ಪಡ್ತಾರೆ ಸರ್, ನನಗೂ ಒಂದು ಖುಷಿ ಆಗುತ್ತೆ ಸರ್. ಸರ್, ಅಂಗಡಿನ ಇನ್ನೂ ಡೆವಲಪ್ ಮಾಡಿ ದೊಡ್ಡದಾಗ ಮಾಡ್ಕೊಂಡು ಸ್ವಲ್ಪ ಐಟಮ್ಗಳು ತಂದು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸರ್.
1: ಈಗ ಕೆಂಚಿನಲ್ಲಿ ವಿವೇಕ ಗ್ರಾಮೀಣ ಜೀವನಧಾರ ಕೇಂದ್ರದಲ್ಲಿ ತಾವು ಪಡ್ಕೊಂಡಂತ ತರಬೇತಿಯಿಂದ ತಮ್ಮ ಜೀವನನೇ ಬದಲಾಯಿತು, ಒಬ್ಬ ಸ್ವ ಉದ್ಯೋಗಿ ಆಗ್ಲಿಕ್ಕೆ ಬಹಳಷ್ಟು ಸಹಕಾರಿ ಆಯ್ತು. ಅದೇ ರೀತಿ ಮೊಬೈಲ್ ರಿಪೇರಿ ಎಲ್ಲ, ಎಲೆಕ್ಟ್ರಿಕಲ್ ಆಗಿರ್ಬೋದು, ಫ್ಯಾಷನ್ ಡಿಸೈನಿಂಗು, ಬ್ಯೂಟಿಷಿಯನ್ನು, ಈ ಥರ ಬೇರೆ ಬೇರೆ ತರಬೇತಿಗಳನ್ನು ವಿವೇಕ ಗ್ರಾಮೀಣ ಜೀವನಧಾರ ಕೇಂದ್ರ ಕ್ಯಾಂಚಿನಲ್ಲಿ ಸಿಗ್ತಾ ಇದೆ. ಈ ತರಬೇತಿಯನ್ನು ಪಡ್ಕೊಳ್ಳೋದ್ರಿಂದ ಯುವಕರ ಭವಿಷ್ಯದಲ್ಲಿ ಎಷ್ಟೆಲ್ಲ ಒಂದು ಬದಲಾವಣೆಯನ್ನು ಕಾಣ್ಬೋದು, ಒಂದು ಸ್ವ ಉದ್ಯೋಗ ಮಾಡೋ ನಿಟ್ಟಲ್ಲಿ ಬೇರೆ ಎಷ್ಟೆಲ್ಲ ಅವಕಾಶವನ್ನು ಮಾಡಿಕೊಡುತ್ತೆ ಅಂತ ಕುರಿತು ತಮ್ಮ ಮಾತುಗಳನ್ನು ಕೇಳ್ತಿರೋ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ?
0: ಸರ್, ಹುಡುಗರು ಕಲ್ತು ಚೆನ್ನಾಗಿ ಅವ್ರ ಜೀವನ ರೂಪಿಸ್ಕೋಬಹುದು ಸರ್, ಅದ್ರಿಂದ ಏನು ಲಾಸ್ ಇಲ್ಲ ಸರ್. ಒಂದ್ ತಿಂಗಳು ನಾವು ಅಮೌಂಟ್ ಕೊಡದೆ ಅದು ತುಂಬಾ ಕಡಿಮೆ ಸರ್, ಅದ್ರಲ್ಲಿ ನಾವು 1,000 ರೂಪಾಯಿ ಎಲ್ಲೂ ಲೆಕ್ಕ ಇಲ್ಲ ಸರ್. ಅದು ಅದ್ ಕಲ್ತು ಸರ್ ನಾವು ಜೀವನ ರೂಪಿಸ್ಕೋಬಹುದು ಸರ್.
1: ಈಗ ಉತ್ತಮವಾದ ಶಿಕ್ಷಣ ಪಡೆದಿದ್ರು ಕೂಡ ನಾವು ಯಾವ್ದೇ ರೀತಿಯ ಒಂದು ಸರ್ಕಾರಿ ಉದ್ಯೋಗ ಪಡ್ಕೋತೀವಿ ಅನ್ನೋದು ಸಾಧ್ಯ ಇರಲ್ಲ, ಕಷ್ಟ ಇರುತ್ತೆ. ಆ ನಿಟ್ಟಿನಲ್ಲಿ ಈ ತರ ತರಬೇತಿಗಳನ್ನ ಪಡ್ಕೊಂಡು, ಅದು ಕಡಿಮೆ ಶಿಕ್ಷಣ ಪಡೆದಿರೋ ಈ ತರ ತರಬೇತಿಗಳನ್ನ ಪಡ್ಕೊಂಡ್ರೆ ಭವಿಷ್ಯಕ್ಕೆಲ್ಲ ನಮ್ಮ ಜೀವನಕ್ಕೆ ಎಷ್ಟೆಲ್ಲ ಅನುಕೂಲ ಆಗುತ್ತೆ. ಈ ತರ ಕೆಲಸ ಕಾರ್ಯಗಳನ್ನ ನಮ್ಮ ಕೆಂಚಿನಹಳ್ಳಿ ವಿವೇಕ ಗ್ರಾಮೀಣ ಜೀವನಧಾರ ಕೇಂದ್ರದಿಂದ ಯಾವ ರೀತಿ ಮಾಡಲಾಗ್ತಿದೆ ಅನ್ನೋ ಕುರಿತು ಕೊನೆಯದಾಗಿ ನಮ್ಮ ಕೇಳುಗರಿಗೆ ತಿಳಿಸಿ.
0: ಇಲ್ಲಿ ತುಂಬಾ ಲಾಭ ಅನ್ನೋದು ಇದೆ ಸರ್, ಕಲಿತು ಜೀವನ ರೂಪಿಸ್ಕೋಬಹುದು ಸರ್ ವಿದ್ಯಾರ್ಥಿಗಳಲ್ಲಿ. ಮತ್ತ ಯಾರ ಕಾಲ್ ಮೇಲೆ ನಿಂತ್ಕೊಂಡ್ ಬೇಗ್ರೆ ಅವ್ರ ಕಾಲ್ ಮೇಲೆ ನಿಂತ್ಕೋಬಹುದು ಸರ್. ಸರ್ಕಾರಿ ಕೆಲಸ ಎಲ್ಲರಿಗೂ ಸಿಗಕ್ ಹೋಗಲ್ಲ ಸರ್. ಇದು
1: ಹೌದು,
0: ಏನೋ ಇವತ್ತಿನಿಂದ ಇವತ್ ಮೂಮೆಂಟ್ ಇಂದ ಸರ್ ಒಳ್ಳೆ ಉಪಯೋಗ ಮಾಡ್ಕೊಂಡಿದ್ದಾರೆ ಸರ್. ಹಾಗೆ ಸರ್, ಇದು ಮೊಬೈಲ್ ತರಬೇತಿ ಕ್ಲಾಸ್ ಅಲ್ಲಿ ಸರ್ ಇನ್ನೊಂದು ಏನಂದ್ರೆ ಐಸಿ ಕೆಲಸಗಳ ಬಗ್ಗೆ ಸ್ವಲ್ಪ ಕ್ಲಾಸ್ ಮಾಡ್ಬೇಕು ಅಂತ ಕೇಳ್ಕೊಳ್ತೀವಿ ಸರ್. ನಾನು ಅದು ನಮ್ಗೆ ಯೂಸ್ ಆಗ್ದಾರೆ, ಮುಂದೆ ಬರೋ ವಿದ್ಯಾರ್ಥಿಗಳಿಗೆ ಅದು ಅನುಭವ ಆಗ್ಬೇಕು ಅಂತ ಕೇಳ್ಕೊತೀನಿ ಸರ್. ಇದು ನಮ್ಮ ಅಣ್ಣನ ಸರ್, ಈಗ ಅವರು ವ್ಯವಸಾಯ ಮಾಡ್ಕೊಂಡಿದ್ದು ಆಗ ಎಲೆಕ್ಟ್ರಿಕಲ್ ರಿಪೇರಿ ಟ್ರೈನಿಂಗ್ ಹೋಗಿದ್ದು ಸರ್. ಈಗ ಅವರೇ ಅಂಗಡಿ ಹಾಕೊಂಡು ಸರ್ ಎಂಟ್ ಪೋಸ್ಟ್ ಅಲ್ಲಿ ಎಲೆಕ್ಟ್ರಿಕಲ್ ಮತ್ತೆ ಹಾರ್ಡ್ವೇರ್ ಅವರೇ ಕೆಲಸ ಮಾಡ್ಕೊತಿದ್ದಾರೆ, ಮತ್ತೆ ಅಂಗಡಿ ಓನಾಗಿ ಇಟ್ಕೊಂಡಿದ್ದಾರೆ ಸರ್. ನಾನು ತರಬೇತಿ ಕಲ್ತ್ಕೊಂಡು ಜೀವನ ರೂಪಿಸ್ಕೊಂಡಿದ್ದೀನಿ, ಹಾಗೆ ಬೇರೆಯವ್ರಿಗೂ ಸುದ ಹೇಳಿ ಅವ್ರ ಜೀವನ ರೂಪಿಸ್ಕೊಳಕ್ಕೆ ಮಾಡ್ತಿದ್ದೀನಿ. ಬೇರೆಯವ್ರ ಜೀವನ ರೂಪಿಸ್ಕೊಳ್ಳಂತ ಟ್ರೈನಿಂಗ್ ಬಗ್ಗೆ ಹೇಳ್ಕೊಡ್ತಿದ್ದೀನಿ. ಪ್ರತಿಯೊಬ್ರು ಕೂಡ ಆಸಕ್ತಿ ಇರೋರು ಪಡ್ಕೊಳ್ಳಿ.
1: ಬಹಳ ಸಂತೋಷ ಸುದೀಪ್ ಅವರ, ಇಷ್ಟೊತ್ತು ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವು ಏನು ವಿವೇಕ ಗ್ರಾಮೀಣ ಜೀವನಧಾರ ಕೇಂದ್ರದಲ್ಲಿ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡೆದು ಪ್ರಸ್ತುತ ಒಂದು ಸ್ವ ಉದ್ಯೋಗ ಮಾಡ್ತಿರುವಂಥ ಯಶೋಗಾಥೆಯನ್ನು ಕುರಿತು, ಈ ತರಬೇತಿ ಪಡ್ಕೊಂಡಿರಿಂದ ಒಂದು ತಮ್ಮ ಒಂದು ಜೀವನದಲ್ಲಿ ಎಷ್ಟೆಲ್ಲ ಒಂದು ಬದಲಾವಣೆಯನ್ನು ತಂದಿದೆ. ಬೇರೊಬ್ಬರ ಹತ್ರ ಹೋಗಿ ತಾವು ಒಬ್ಬ ಕೂಲಿ ಕೆಲಸವನ್ನು ಮಾಡ್ತಿದ್ದಂಥವ್ರು ಒಬ್ಬ ಮಾಲೀಕರಾಗಿ ಒಂದು ಸ್ವಂತ ಉದ್ಯೋಗ ಮಾಡೋ ನಿಟ್ಟಿನಲ್ಲಿ ಈ ತರಬೇತಿ ತಮಗೆ ಎಷ್ಟೆಲ್ಲ ಅನುಕೂಲಕರವಾಗಿತ್ತು ಅನ್ನೋದು ಕುರಿತು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದಕ್ಕೆ ತಮಗೆ ತುಂಬಿದ ಧನ್ಯವಾದಗಳು.
0: ಥ್ಯಾಂಕ್ ಯು ಸರ್.
1: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆಯಾದಂತಹ ವಿವೇಕ ಗ್ರಾಮೀಣ ಜೀವನಧಾರ ಕೇಂದ್ರದಲ್ಲಿ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡೆದು ಈ ಮುಖಾಂತರ ಒಂದು ಮೊಬೈಲ್ ರಿಪೇರಿಯ ವೃತ್ತಿಯ ಕುರಿತು ಒಂದಷ್ಟು ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳುವ ಮುಖಾಂತರ ಪ್ರಸ್ತುತ ಒಂದು ಸ್ವ ಉದ್ಯೋಗವನ್ನು ಮಾಡ್ತಾ ಸ್ವಾವಲಂಬಿ ಜೀವನವನ್ನು ನಡೆಸಿರುವಂಥ ಯಶೋಗಾಥೆ ಕುರಿತು ಎಚ್ಚರಿಕೋಟೆ ತಾಲೂಕಿನ ಅಂತರ್ಸಂತೆಯ ಶ್ರೀಯುತ ಸುದೀಪ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಪ್ರಿಯ ಕೇಳುಗರೆ, ಇದುವರೆಗೂ SVYM VRLC ಕೇಂದ್ರದಲ್ಲಿ ಮೊಬೈಲ್ ರಿಪೇರಿ ತರಬೇತಿ ಪಡೆದು ಸ್ವಉದ್ಯೋಗದ ಅನುಭವದ ಕುರಿತು HDKOTE ತಾಲೂಕಿನ ಅಂತರಸಂತೆಯ ಶ್ರೀಯುತ ಸುದೀಪ್ ರವರ ಜೊತೆಗಿನ ಯುವಚೇತನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 27/5/2026 ಬುಧವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರತ್ಚಂದ್ರರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವಿಜಯ್ ತರಾಸ್ರವರು ನರರೋಗ ತಜ್ಞರು, ಡಾಕ್ಟರ್ ನಿತೇಶ್ ರವರು

ಮೂತ್ರಶಾಸ್ತ್ರ ತಜ್ಞರು ಡಾಕ್ಟರ್ ಪ್ರತಿಭಾ ಮಾಚೇರ್ ಅವರು, ನೋವು ನಿವಾರಣಾ ತಜ್ಞರು ಡಾಕ್ಟರ್ ವೈಷ್ಣವಿ ಆರ್ ಅವರು, ಆಯುರ್ವೇದ ತಜ್ಞರು ಡಾಕ್ಟರ್ ಸುಷ್ಮಾ ಅವರು, ಮಕ್ಕಳ ತಜ್ಞರು ಅಯ್ಯನರಾಜ್ ಅವರು, ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ದೀಪಶ್ರೀ ಅವರು, ವಾಕ್ಭಾಷೆ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೇವೆಯು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663618. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು

75 ರೂಪಾಯಿ, ಪೆನ್ಸಿಲ್ ಬೀನ್ಸ್ 75 ರೂಪಾಯಿ, ಮೆಣಸಿನಕಾಯಿ 30 ರೂಪಾಯಿ, ಸೌತೆಕಾಯಿ 12 ರೂಪಾಯಿ, ಎಂಸಿ 3 ರೂಪಾಯಿ, ಸುನಾಮಿ 3 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 20 ರೂಪಾಯಿ, ಕುಂಬಳಕಾಯಿ 11 ರೂಪಾಯಿ, ಹೀರೆಕಾಯಿ 15 ರೂಪಾಯಿ, ಪಡವಲಕಾಯಿ 10 ರೂಪಾಯಿ, ತೊಂಡೆಕಾಯಿ 10 ರೂಪಾಯಿ, ಆಗಲಕಾಯಿ 28 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 28 ರೂಪಾಯಿ, ದಪ್ಪ ಮೆಣಸಿನಕಾಯಿ 28 ರೂಪಾಯಿ, ಸೋರೆಕಾಯಿ 5 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 25 ರೂಪಾಯಿ, ಸೀಮೆ ಬದನೆಕಾಯಿ 32 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 45 ರೂಪಾಯಿ, ಬೆಂಡೆಕಾಯಿ 10 ರೂಪಾಯಿ, ಟೊಮೊಟೊ 32 ರೂಪಾಯಿ. ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ ತಿಳಿದು ಬರೋಣ. ಬೀನ್ಸ್ 75 ರೂಪಾಯಿ, ಪೆನ್ಸಿಲ್ ಬೀನ್ಸ್ 75 ರೂಪಾಯಿ, ಮೆಣಸಿನಕಾಯಿ 30 ರೂಪಾಯಿ, ಸೌತೆಕಾಯಿ 12 ರೂಪಾಯಿ, ಎಂಸಿ 3 ರೂಪಾಯಿ, ಸುನಾಮಿ 3 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 20 ರೂಪಾಯಿ, ಕುಂಬಳಕಾಯಿ 11 ರೂಪಾಯಿ, ಹೀರೆಕಾಯಿ 15 ರೂಪಾಯಿ, ಪಡುವಲಕಾಯಿ 10 ರೂಪಾಯಿ, ತೊಂಡೆಕಾಯಿ 10 ರೂಪಾಯಿ, ಆಗಲಕಾಯಿ 28 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 28 ರೂಪಾಯಿ, ದಪ್ಪ ಮೆಣಸಿನಕಾಯಿ 28 ರೂಪಾಯಿ, ಸೋರೆಕಾಯಿ 5 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 25 ರೂಪಾಯಿ, ಸೀಮೆ ಬದನೆಕಾಯಿ 32 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 45 ರೂಪಾಯಿ, ಬೆಂಡೆಕಾಯಿ 10 ರೂಪಾಯಿ, ಟೊಮೊಟೊ 32 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆ ಹಾಡು ಹಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನ ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನ

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಪ್ರಿಯ ಕೇಳುಗರೇ, ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದು ಮೇ ತಿಂಗಳ 27ನೇ ತಾರೀಕಿನ ಬುಧವಾರ. ಬನ್ನಿ ಇವತ್ತಿನ ಪ್ರಮುಖಾಂಶಗಳನ್ನು ತಿಳಿಯೋಣ. ಪರಿಷತ್ 7 ಸ್ಥಾನ, ಜೂನ್ 18ಕ್ಕೆ ಮತದಾನ. ಇಂಧನ ಸುರಕ್ಷತೆ, ಕ್ವಾಡ್ ಚೌಕಟ್ಟು. ರಸಗೊಬ್ಬರ ಖರೀದಿಗೆ FID ಕಡ್ಡಾಯ ಬೇಡ. ಕೊಪ್ಪಳ 9 ಕಾರ್ಖಾನೆಗಳಿಗೆ ನೋಟಿಸ್. ವಿಜೃಂಭಣೆಯ ಮಾಸ್ತಮ್ಮ ಜಾತ್ರೆ. ವಿದ್ಯುತ್ ವಿತರಣೆ ಖಾಸಗಿ ಹೊಣೆ. ತಂಬಾಕು ಇಳುವರಿ ಹೆಚ್ಚಿಸಲು ಕ್ಯಾಸ್ಫೋಲ್. ಚಿಕ್ಕಮಗಳೂರು, ಹಾಸನದ ವಿವಿಧೆಡೆ ಮಳೆ. ಗೃಹಲಕ್ಷ್ಮಿಗೆ ಬಯೋಮೆಟ್ರಿಕ್ ಗ್ಯಾರಂಟಿ. ಗೀರ್ ಅರಣ್ಯದಲ್ಲಿ 5 ಸಿಂಹಗಳ ಸಾವು. ಕೋಚಿಂಗ್ ಕೇಂದ್ರಗಳಲ್ಲಿ PU ಪಾಠ ಮಾನ್ಯತೆ ರದ್ದು. ಜೂನ್ನಲ್ಲಿ ಹಣದುಬ್ಬರ %5. ಭಾರತ ಕೆನಡಾ FTA ಮಾತುಕತೆ ವರ್ಷಾಂತ್ಯಕ್ಕೆ ಪೂರ್ಣ. ಸಾಲ ವಿತರಣೆ ರಾಜ್ಯದಲ್ಲಿ ಪ್ರಗತಿ. ಜನಸಂಖ್ಯೆ ಸ್ವರೂಪದ ಅಧ್ಯಯನಕ್ಕೆ ಸಮಿತಿ. ಅಂಧ ಅಥ್ಲೆಟಿಕ್ ರಕ್ಷಿತ ರಾಜುಗೆ ಚಿನ್ನ. ಸಿಂಧು ಸಾತ್ವಿಕ್ ಚಿರಾಗ್ ಮುನ್ನಡೆ. ಸತತ 2ನೇ ಫೈನಲ್ಗೆ RCB ಲಗ್ಗೆ. ಬ್ಯಾಟಿಂಗ್ ಬಲಶಾಲಿಗಳ ಜಿದ್ದಾಜಿದ್ದಿ. ಸೀನಿಯರ್ ತಂಡಕ್ಕೆ ಅಮಿತ್ ವರ್ಮಾ ಮುಖ್ಯಸ್ಥ. ಸಬಾಲಿಂಕ ಗಾಫ್ ಮುನ್ನಡೆ. ಕಾಮನ್ವೆಲ್ತ್ ಚೆಸ್ 3 ಚಿನ್ನ ಗೆದ್ದು ಮಿಂಚಿದ ನಕ್ಷತ್ರ. ಪ್ರಮುಖಾಂಶಗಳ ವಿವರಣೆ. ಪರಿಷತ್ 7 ಸ್ಥಾನ, ಜೂನ್ 18ಕ್ಕೆ ಮತದಾನ. ಬೆಂಗಳೂರು ರಾಜ್ಯ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಚುನಾಯಿತರಾದ 7 ಸದಸ್ಯರ ಅವಧಿ ಜೂನ್ 30ಕ್ಕೆ ಮುಗಿಯಲಿದ್ದು ಆ ಸ್ಥಾನಗಳಿಗೆ ಜೂನ್ 18ಕ್ಕೆ ಚುನಾವಣೆ ನಡೆಯಲಿದೆ. ಇಂಧನ ಸುರಕ್ಷತೆ, ಕ್ವಾಡ್ ಚೌಕಟ್ಟು. ನವದೆಹಲಿ ಭವಿಷ್ಯದಲ್ಲಿ ಇಂಧನ ಪೂರೈಕೆಯಲ್ಲಿ ಆಗಬಹುದಾದ ಅಡಚಣೆಗಳನ್ನು ತಪ್ಪಿಸುವ ಸಲುವಾಗಿ ಮಹತ್ವದ ಹೆಜ್ಜೆ ಇಟ್ಟಿರುವ ಕ್ವಾಡ್ ಈ ಸಂಬಂಧ ಹಿಂದೂ ಮಹಾಸಾಗರ ಪೆಸಿಫಿಕ್ ಇಂಧನ ಸುರಕ್ಷತೆ ಚೌಕಟ್ಟನ್ನು ಮಂಗಳವಾರ ಘೋಷಿಸಿದೆ. ರಸಗೊಬ್ಬರ ಖರೀದಿಗೆ FID ಕಡ್ಡಾಯ ಬೇಡ. ಮೈಸೂರು ರಸಗೊಬ್ಬರ ಖರೀದಿಗೆ FID ಕಡ್ಡಾಯ ವಿರೋಧಿಸಿ ಕಾಡಾ ಕಚೇರಿ ಬಳಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಸದಸ್ಯರು ಮಂಗಳವಾರ ಪ್ರತಿಭಟನೆ ನಡೆಸಿದರು.

ವಿಜೃಂಭಣೆಯ ಮಾಸ್ತಮ್ಮ ಜಾತ್ರೆ ಹಂಪಾಪುರ ಹೆಚ್ಡಿಕೋಟೆ ತಾಲೂಕಿನ ಕಾಕನಕೋಟೆ ಬಳ್ಳೇಗೇಟ್ನಲ್ಲಿರುವ ಶಕ್ತಿ ದೇವತೆ ಮಾಸ್ತಮ್ಮನವರ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ಮೊದಲಿಗೆ ಕಬಿನಿ ಹಿನ್ನೀರಿನಲ್ಲಿರುವ ಹಳೆ ಮಾಸ್ತಮ್ಮ ಗುಡಿಗೆ ಅರ್ಚಕ ವೀರಭದ್ರಪ್ಪ ವಿಶೇಷ ಪೂಜೆ ಸಲ್ಲಿಸಿ ನಂತರ ಕಳಸವನ ಮಹೇಂದ್ರ ಲಕ್ಷ್ಮೀ ಆನೆಗಳೊಂದಿಗೆ ಮಂಗಳವಾದ್ಯ ಚಂಡೆ ಸತ್ತಿಗೆ ಮೆರವಣಿಗೆ ಮೂಲಕ ದೇವಾಲಯಕ್ಕೆ ತಂದು ಮಾಸ್ತಮ್ಮನವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಇದೇ ವೇಳೆ ಸಾವಿರಾರು ಭಕ್ತರಿಗೆ ಅರಣ್ಯ ಇಲಾಖೆಯಿಂದ ಅನ್ನ ಸಂತರ್ಪಣೆ ನಡೆಸಲಾಯಿತು. ಕೊಪ್ಪಳ 9 ಕಾರ್ಖಾನೆಗಳಿಗೆ ನೋಟಿಸ್. ಕೊಪ್ಪಳ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಜೊತೆಗಿನ ಸಮ್ಮತಿ ಪತ್ರದಲ್ಲಿನ ನಿಯಮ ಉಲ್ಲಂಘನೆ ಕುರಿತು 9 ಕಾರ್ಖಾನೆಗಳಿಗೆ ಮಂಡಳಿಯು ಪ್ರಸ್ತಾವಿತ ನಿರ್ದೇಶನಗಳ ಸೂಚನೆ ನೋಟಿಸ್ ನೀಡಿದೆ. ವಿದ್ಯುತ್ ವಿತರಣೆ ಖಾಸಗಿಗೆ ಹೊಣೆ. ಬೆಂಗಳೂರು ರಾಜ್ಯದಲ್ಲಿನ ಕೆಲವು ಜಿಲ್ಲೆಗಳಲ್ಲಿ ವಿದ್ಯುತ್ ವಿತರಣೆಯ ಜವಾಬ್ದಾರಿಯನ್ನ ದಿ ಟಾಟಾ ಪವರ್ ಕಂಪನಿ ಲಿಮಿಟೆಡ್ಗೆ ವಹಿಸುವ ತಯಾರಿ ನಡೆದಿದೆ. ಆದರೆ ವಿದ್ಯುತ್ ದರ ನಿಗದಿತ ಹೊಣೆ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗಕ್ಕೆ ಇರಲಿದೆ. ಕೋಲಾರ ಶಿಬಿರಕ್ಕೆ ಹಂಪಿಯ ಲಕ್ಷ್ಮಿ. ಹೊಸಪೇಟೆ ಹಂಪಿಯ ವಿರೂಪಾಕ್ಷೇಶ್ವರ ದೇವಾಲಯದ 36 ವರ್ಷದ ಆನೆ ಲಕ್ಷ್ಮಿ ಅನಾರೋಗ್ಯದಿಂದ ಬಳಲುತ್ತಿದ್ದು ಚಿಕಿತ್ಸೆಗೆ ಕೋಲಾರದ ವಿಶೇಷ ಆನೆ ಶಿಬಿರಕ್ಕೆ ಕಳಿಸಲು ಸಿದ್ಧತೆ ನಡೆಸಿದೆ. ಆದರೆ ಇದಕ್ಕೆ ಒಪ್ಪದ ಸ್ಥಳೀಯರು ಆನೆಗೆ ಇಲ್ಲಿಗೆ ಚಿಕಿತ್ಸೆ ನೀಡಿ ಕರೆದೊಯ್ಯಬೇಡಿ ಎಂದು ದೇವಾಲಯದ ಎದುರುಗಡೆ ಮಂಗಳವಾರ ಪ್ರತಿಭಟನೆ ನಡೆಸಿದರು. ತಂಬಾಕು ಇಳುವರಿ ಹೆಚ್ಚಿಸಲು ಕ್ಯಾಸ್ಫುಲ್. ಹುಣಸೂರು ತಂಬಾಕು ಬೆಳೆಯನ್ನ ರೋಗ ಮುಕ್ತವಾಗಿಸಲು ಇಳುವರಿ ಮತ್ತು ಮಣ್ಣಿನ ಫಲವತ್ತತೆ ವೃದ್ಧಿಗೆ ನ್ಯಾನೋಬಯೋ ಕ್ಯಾಪ್ಸುಲ್ ಅನ್ನು ರಾಷ್ಟ್ರೀಯ ವಾಣಿಜ್ಯ ಕೃಷಿ ಸಂಶೋಧನಾ ಕೇಂದ್ರ ಆವಿಷ್ಕರಿಸಿದೆ. ಚಿಕ್ಕಮಗಳೂರು ಹಾಸನದ ವಿವಿಧೆಡೆ ಮಳೆ. ಚಿಕ್ಕಮಗಳೂರು ನಗರದಲ್ಲಿ ಮಂಗಳವಾರ ಮಧ್ಯಾಹ್ನ ಸುಮಾರು 1 ಗಂಟೆ ಗುಡುಗು ಸಿಡಿಲಿನ ಅಬ್ಬರದ ನಡುವೆ ಭರ್ಜರಿ ಮಳೆ ಸುರಿಯಿತು. ಮುಳ್ಳಯ್ಯನಗಿರಿ ಸೇರಿ ಚಂದ್ರದ್ರೋಣ ಪರ್ವತ ಶ್ರೇಣಿಯಲ್ಲಿ ಆರಂಭವಾದ ಮಳೆ ಕೆಲ ಹೊತ್ತಿನಲ್ಲಿ ಅಲವಿಡಿ ವಿಸ್ತರಿಸಿತು. ಬಿರುಗಾಳಿ ಸಿಡಿಲಿನ ಅಬ್ಬರಕ್ಕೆ ಜನ ಆತಂಕಗೊಂಡರು. ಬಾಬಾ ಬುಡಂಗಿರಿ ರಸ್ತೆಯಲ್ಲಿ ಹೊನ್ನಮ್ಮನ ಹಳ್ಳ ಜಲಪಾತ ಬೋರ್ಗರಿಯಿತು. ನಗರದ ಆದಿಚುಂಚನಗಿರಿ ಇಂಜಿನಿಯರಿಂಗ್ ಕಾಲೇಜು ರಸ್ತೆ ಸೇರಿ ಹಲವು ರಸ್ತೆಗಳು ಜಲಾವೃತಗೊಂಡವು. ಗೃಹಲಕ್ಷ್ಮಿಗೆ ಬಯೋಮೆಟ್ರಿಕ್ ಗ್ಯಾರಂಟಿ. ಬೆಂಗಳೂರು ಮೃತರನ್ನು ಗೃಹಲಕ್ಷ್ಮಿಯಿಂದ ಹೊರಗಿಡಲು ಮುಂದಾಗಿರುವ ರಾಜ್ಯ ಸರ್ಕಾರವು ಯೋಜನೆಯ ಫಲಾನುಭವಿಗಳ ಬಯೋಮೆಟ್ರಿಕ್ ವಿವರಗಳನ್ನು ಒಂದು ಬಾರಿ ಖಾತರಿಪಡಿಸಿಕೊಳ್ಳಲು ಮುಂದಾಗಿದೆ. ರಾಜ್ಯದ ಪ್ರತಿ ಕುಟುಂಬದ ಯಜಮಾನಿಗೆ ತಿಂಗಳಿಗೆ 2,000 ಜಮೆ ಮಾಡುವ ಯೋಜನೆಯು ಆರಂಭವಾದಾಗ 1.24 ಕೋಟಿಗೂ ಹೆಚ್ಚು ಫಲಾನುಭವಿಗಳು ನೋಂದಣಿ ಮಾಡಿಕೊಂಡಿದ್ದರು. ಅವರಲ್ಲಿ ಅನೇಕರು ಮೃತಪಟ್ಟಿದ್ದು ಅವರ ಖಾತೆಗೆ ಈಗಲೂ ಹಣ ಹೋಗುತ್ತಿದೆ. ಹೀಗಾಗಿ ಯೋಜನೆಯ ಫಲಾನುಭವಿಗಳ ಪಟ್ಟಿಯನ್ನು ಪರಿಷ್ಕರಿಸಲು ಸರ್ಕಾರ ಸಿದ್ಧತೆ ನಡೆಸಿದೆ. ಕೋಚಿಂಗ್ ಕೇಂದ್ರಗಳಲ್ಲಿ ಪಿಯು ಪಾಠ ಮಾನ್ಯತೆ ರದ್ದು. ಬೆಂಗಳೂರು ಮಾನ್ಯತೆ ಪಡೆದ ಕೆಲವು ಪಿಯು ಕಾಲೇಜುಗಳು ವಿದ್ಯಾರ್ಥಿಗಳಿಗೆ ಪ್ರವೇಶ ನೀಡಿ ಅನಧಿಕೃತವಾಗಿ ಕೋಚಿಂಗ್ ಕೇಂದ್ರಗಳಲ್ಲಿ ತೆರಳಲು ಅವಕಾಶ ನೀಡುತ್ತಿದ್ದು ಅಂತಹ ಕಾಲೇಜುಗಳ ಮಾನ್ಯತೆ ರದ್ದುಪಡಿಸಲು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮುಂದಾಗಿದೆ. ಗೀರ್ ಅರಣ್ಯದಲ್ಲಿ 5 ಸಿಂಹಗಳ ಸಾವು. ಅಹಮದಾಬಾದ್ ಗುಜರಾತ್ನ ಗೀರ್ ಅರಣ್ಯ ಪ್ರದೇಶದಲ್ಲಿ 2 ಸಿಂಹದ ಮರಿಗಳು ಹಾಗೂ 3 ಸಿಂಹಗಳು ಮೃತಪಟ್ಟಿವೆ. ಸಿಂಹದ ಮರಿಗಳು ಬೇಬಿಸಿಯ ವೈರಾಣು ಸೋಂಕಿನಿಂದ ಮೃತಪಟ್ಟಿರುವ ಶಂಕೆ ವ್ಯಕ್ತವಾಗಿದ್ದು ಅರಣ್ಯ ಸಚಿವರಾದ ಅರ್ಜುನ್ ಮೊದ್ದಾಡಿಯಾರ್ ಅವರು ಈ ಕುರಿತು ಮಂಗಳವಾರ ಮಾಹಿತಿ ನೀಡಿದ್ದಾರೆ. ಜೂನ್ನಲ್ಲಿ ಹಣದುಬ್ಬರ ಶೇಕಡ 5%. ನವದೆಹಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಹಾಗೂ ಚಿನ್ನ ಬೆಳ್ಳಿಯ ಮೇಲಿನ ಆಮದು ಸುಂಕದ ಏರಿಕೆಯು ದೇಶದಲ್ಲಿ ಚಿಲ್ಲರೆ ಹಣದುಬ್ಬರ ಪ್ರಮಾಣವನ್ನು ಜೂನ್ ವೇಳೆಗೆ ಶೇಕಡ 5% ಮಟ್ಟಕ್ಕೆ ಹೊಯ್ಯಬಹುದು ಎಂದು ಅರ್ಥಶಾಸ್ತ್ರಜ್ಞರು ಅಂದಾಜು ಮಾಡಿದ್ದಾರೆ. ಆದರೆ ರೆಪೋ ದರವನ್ನು ಹೆಚ್ಚು ಮಾಡುವ ಮೊದಲು ಆರ್ಬಿಐ ಇಂಧನ ಬೆಲೆ ಏರಿಕೆಯ ಪರಿಣಾಮಗಳು ಒಂದು ಹಂತಕ್ಕೆ ಬರಲಿದೆ ಎಂದು ಕಾಯಬಹುದು ಎಂಬ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಭಾರತ ಕೆನಡಾ FTA ಮಾತುಕತೆ ವರ್ಷಾಂತ್ಯಕ್ಕೆ ಪೂರ್ಣ. ನವದೆಹಲಿ ಕೆನಡಾ ಜೊತೆಗಿನ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಂಬಂಧಿಸಿದ ಮಾತುಕತೆಗಳನ್ನು ಈ ವರ್ಷದ ಅಂತ್ಯದ ಹೊತ್ತಿಗೆ ಪೂರ್ಣಗೊಳಿಸುವ ಉದ್ದೇಶವಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ರವರು ತಿಳಿಸಿದ್ದಾರೆ. ಸಾಲ ವಿತರಣೆ ರಾಜ್ಯದಲ್ಲಿ ಪ್ರಗತಿ. ಬೆಂಗಳೂರು ರಾಜ್ಯದ ಬ್ಯಾಂಕುಗಳು 2025-26 ಸಾಲಿನಲ್ಲಿ ಸಾಲ ನೀಡಿಕೆಯಲ್ಲಿ ಉತ್ತಮ ಪ್ರಗತಿ ಸಾಧಿಸಿದ್ದು 11.88 ಲಕ್ಷ ಕೋಟಿ ಗುರಿಗೆ ಪ್ರತಿಯಾಗಿ 12.27 ಲಕ್ಷ ಕೋಟಿಯಷ್ಟು ಸಾಲ ವಿತರಣೆ ಮಾಡಿದೆ. ಜನಸಂಖ್ಯೆ ಸ್ವರೂಪ ಅಧ್ಯಯನಕ್ಕೆ ಸಮಿತಿ. ನವದೆಹಲಿ ಅಕ್ರಮ ವಲಸೆ ಮತ್ತು ಇತರೆ ಅಸ್ವಾಭಾವಿಕ ಕಾರಣಗಳಿಂದ ದೇಶದ ಜನಸಂಖ್ಯೆಯ ಸ್ವರೂಪದಲ್ಲಾಗಿರುವ ಬದಲಾವಣೆಗಳ ಕುರಿತು ವೈಜ್ಞಾನಿಕ ಅಧ್ಯಯನ ನಡೆಸಲು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಪ್ರಕಾಶ್ ಪ್ರಭಾಕರ್ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರವು
ಉನ್ನತ ಮಟ್ಟದ ಸಮಿತಿ

0: ಯೋಜಿಸಿದ. ಅಂಧರ ಅಥ್ಲೀಟ್ ರಕ್ಷಿತಾ ರಾಜುಗೆ ಚಿನ್ನ. ಬೆಂಗಳೂರು ಚಿಕ್ಕಮಗಳೂರಿನ ಅಂಧ ಅಥ್ಲೀಟಿಕ್ ರಕ್ಷಿತಾ ರಾಜುರವರು ಇಲ್ಲಿನ ಕಂಠೀರವ ಕ್ರೀಡಾಂಗಣದಲ್ಲಿ ಮಂಗಳವಾರ ಆರಂಭವಾದ 8ನೇ ಆವೃತ್ತಿಯ ಇಂಡಿಯನ್ ಓಪನ್ ಅಂತಾರಾಷ್ಟ್ರೀಯ ಪ್ಯಾರಾ ಅಥ್ಲೀಟಿಕ್ ಚಾಂಪಿಯನ್ಶಿಪ್ನಲ್ಲಿ ಮಹಿಳೆಯರ 1500 ಮೀಟರ್ ಓಟದಲ್ಲಿ ಚಿನ್ನದ ಸಾಧನೆ ಮೆರೆದಿದ್ದಾರೆ. ಪ್ರಜ್ಞಾನಂದ್ ಗುಕೇಶ್ಗೆ ಆರ್ಮ್ ಗೆಡನ್ ಜಯ. ಓಸ್ಲೋ ವಿಶ್ವ ಚಾಂಪಿಯನ್ ಗುಕೇಶ್ ರವರು ಸುದೀರ್ಘ ಪಂದ್ಯದಲ್ಲಿ ಜರ್ಮನಿಯ ಕೀಮರ್ ರವರನ್ನ ಆರ್ಮ್ ಗೆಡನ್ ಮೂಲಕ ಸೋಲಿಸಿದರು. ನಾರ್ವೆ ಚೆಸ್ ಟೂರ್ನಿಯ ಮೊದಲ ಸುತ್ತಿನ ಭಾರತದ ಇನ್ನೊಬ್ಬ ಆಟಗಾರ ಪ್ರಜ್ಞಾನಂದ್ ರವರು ಸಹ ಆರ್ಮ್ ಗೆಡನ್ ಮೂಲಕ ಅಮೆರಿಕದ ವೆಸ್ಲಿ ಸೋರ್ ಅವರನ್ನ ಸೋಲಿಸಿದ್ದಾರೆ. ಸಿಂಧು ಸಾತ್ವಿಕ್ ಚಿರಾಗ್ ಮುನ್ನಡ. ಸಿಂಗಾಪುರ ಭಾರತದ ಅನುಭವಿ ಆಟಗಾರ್ತಿ ಪಿ ವಿ ಸಿಂಧು ರವರು ಸಿಂಗಾಪುರ ಓಪನ್ ಸೂಪರ್ 750 ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳೆಯರ ಸಿಂಗಲ್ಸ್ನ ಮೊದಲ ಸುತ್ತಿನಲ್ಲಿ ಮಂಗಳವಾರ 5ನೇ ಶ್ರೇಯಾಂಕದ ಪುತ್ರಿ ಕುಸುಮಾ ವಾರ್ದಿನ್ ರವರನ್ನ 21-17, 21-18 ಸೋಲಿಸಿದ್ದಾರೆ. ಸತತ 2ನೇ ಫೈನಲ್ಗೆ ಆರ್ಸಿಬಿ ಲಗ್ಗೆ. ಧರ್ಮಶಾಲಾ ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಸತತ 2ನೇ ವರ್ಷವೂ ಫೈನಲ್ಗೆ ಲಗ್ಗೆ ಇಟ್ಟಿತು. ಮಂಗಳವಾರ ನಡೆದ ಐಪಿಎಲ್ ಕ್ವಾಲಿಫೈಯರ್ 1 ಪಂದ್ಯದಲ್ಲಿ ನಾಯಕ ರಜತ್ ಪಾಟೀದರ್ ರವರ ಸಿಡಿಲಬ್ಬರದ ಬ್ಯಾಟಿಂಗ್ ಬಲದಿಂದ ಆರ್ಸಿಬಿಯು 20 ಓವರ್ಗಳಲ್ಲಿ 5 ವಿಕೆಟ್ಗಳಿಗೆ 254 ರನ್ಗಳ ಬೃಹತ್ ಗುರಿಯನ್ನು ಗುಜರಾತ್ ಟೈಟನ್ಸ್ಗೆ ಒಡ್ಡಿತು. ಜೇಕಬ್ ಡಫಿ ಹಾಗೂ ರಸಿಕ್ ಸಾಲಾಮ್ದರ್ ರವರ ಅಮೋಘ ಬೌಲಿಂಗ್ನಿಂದಾಗಿ ಆರ್ಸಿಬಿಯು 92 ರನ್ಗಳಿಂದ ನಿರಾಸೆಯ ಗೆಲುವು ಸಾಧಿಸಿತು. ಟೈಟನ್ಸ್ಗೆ 19.3 ಓವರ್ಗಳಲ್ಲಿ 162 ರನ್ಗಳಷ್ಟೇ ಸಾಧ್ಯವಾಯಿತು. ರಾಹುಲ್ ರವರೊಬ್ಬರೇ ದಿಟ್ಟತನ ತೋರಿಸಿದರು. ಬ್ಯಾಟಿಂಗ್ ಬಲಶಾಲಿಗಳ ಜಿದ್ದಾಜಿದ್ದಿ. ಮಲ್ಲನಾಪುರ ಬೇಸಿಗೆ ರಾತ್ರಿಯ ಬಾನಂಗಳದಲ್ಲಿ ಸಿಕ್ಸರ್ಸ್ ಸಿಡಿಮದ್ದುಗಳ ಬೆಳಕಿನ ಚಿತ್ತಾರ ಮೂಡಿಸಲು ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ಬ್ಯಾಟರ್ಗಳು ಸಿದ್ಧವಾಗಿದ್ದಾರೆ. ಮಹಾರಾಜ ಯದುವೀಂದ್ರ ಸಿಂಗ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಬುಧವಾರ ನಡೆಯುವ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯ ಎಲಿಮಿನೇಟರ್ ಪಂದ್ಯವು ಕುತೂಹಲ ಕೆರಳಿಸುವುದೇ ಉಭಯ ತಂಡಗಳಿರುವ ಬ್ಯಾಟರ್ಗಳಿಂದಾಗಿದೆ. ಸನ್ರೈಸರ್ಸ್ ತಂಡದಲ್ಲಿ ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಇದ್ದಾರೆ. 25 ವರ್ಷದ ಅಭಿಷೇಕ್ ರವರು 206.22 ಸ್ಟ್ರೈಕ್ ರೇಟ್ನಲ್ಲಿ ರನ್ ಸೂರೆ ಮಾಡಿದ್ದಾರೆ. 3ನೇ ಕ್ರಮಾಂಕದ ಇಶಾನ್ ಕಿಶನ್ ರವರು ಪಂದ್ಯ ಗೆಲ್ಲಿಸುವ ಸಾಮರ್ಥ್ಯವನ್ನು ಈಗಾಗಲೇ ಮೆರೆದಿದ್ದಾರೆ. ದಕ್ಷಿಣ ಆಫ್ರಿಕಾದ ಹೆನ್ರಿಕ್ ಕ್ಲಾಸನ್ ರವರ ಅಬ್ಬರದ ಬ್ಯಾಟಿಂಗ್ನಿಂದಾಗಿ ಮಧ್ಯಮ ಕ್ರಮಾಂಕವು ಬಲಿಷ್ಠವಾಗಿದೆ. ನಿತೀಶ್ ಕುಮಾರ್ ರೆಡ್ಡಿ ಮತ್ತು ಸಲೀನ್ ಅರೋರಾ ಕೂಡ ತಮ್ಮ ಉಪಯುಕ್ತ ಕಾಣಿಕೆ ನೀಡಿದ್ದಾರೆ. ಸೀನಿಯರ್ ತಂಡಕ್ಕೆ ಅಮಿತ್ ವರ್ಮಾ ಮುಖ್ಯಸ್ಥ. ಬೆಂಗಳೂರು ಮಾಜಿ ಕ್ರಿಕೆಟಿಗ ಅಮಿತ್ ವರ್ಮಾ ರವರನ್ನ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಸೀನಿಯರ್ ಮತ್ತು 23 ವರ್ಷದವರೆಗಿನ ಪುರುಷರ ತಂಡಗಳ ಆಯ್ಕೆ ಸಮಿತಿಯ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಲಾಗಿದೆ. ಕಾಮನ್ವೆಲ್ತ್ ಚೆಸ್ 3 ಚಿನ್ನಾಗಿದ್ದು ಮಿಂಚಿದ ನಕ್ಷತ್ರ. ಬೆಂಗಳೂರು ನಗರದ ಉದ್ಯೋನ್ಮುಖ ಆಟಗಾರ್ತಿ ನಕ್ಷತ್ರ ರವರು ಶ್ರೀರಂಗದ ಕುಲುತಾರದಲ್ಲಿ ನಡೆದ ಕಾಮನ್ವೆಲ್ತ್ ಯುವ ಚಾಂಪಿಯನ್ಶಿಪ್ನಲ್ಲಿ 3 ಚಿನ್ನ ಪದಕಗಳನ್ನು ಗೆದ್ದು ಅಮೋಘ ಸಾಧನೆ ಪ್ರದರ್ಶಿಸಿದ್ದಾರೆ. ಸಬಾಲಿಂಕಾ ಗಾಫ್ ಮುನ್ನಡೆ. ಪ್ಯಾರಿಸ್ ವಿಶ್ವದ ಅಗ್ರಮಾನ್ಯ ಆಟಗಾರ್ತಿ ಅರಿನಾ ಸಬಾಲಿಂಕಾ ಮತ್ತು ಹಾಲಿ ಚಾಂಪಿಯನ್ ಗಾಫ್ ರವರು ಮಂಗಳವಾರ ನೇರ ಸೆಟ್ಟುಗಳ ಗೆಲುವಿನೊಡನೆ ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿಯ 2ನೇ ಸುತ್ತು ಪ್ರವೇಶಿಸಿದರು. ಪುರುಷರ ಸಿಂಗಲ್ಸ್ನಲ್ಲಿ 6ನೇ ಕ್ರಮಾಂಕದ ಡೇನಿಯನ್ ರವರನ್ನ ಆರಂಭಿಕ ಸುತ್ತಿನಲ್ಲಿ ನಿರ್ಗಮಿಸಿದರು. ಇವತ್ತಿನ ಶುಭಾಷಿತ. ಕಲಿತ ವಿದ್ಯೆಯನ್ನು ಧಾರಾಳವಾಗಿ 10 ಜನಕ್ಕೆ ಹೇಳಿಕೊಡಬೇಕು. ನಾನು ಕಲಿತದ್ದು ಮುಗಿಯಿತು ಎಂಬ ಅಹಂಭಾವ ಬಿಟ್ಟು ಸದಾ ಕಲಿಯುತ್ತಲೇ ಇರಬೇಕು. ಆನಾ ಕೃಷ್ಣರಾಯರವರು.
1: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
2: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಹಾದನೂರಿನ ಶ್ರೀಯುತ ಸೋಮೇಶ್ರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

0: ಪ್ರಿಯ ಕೇಳುಗರೆ, ಇದುವರೆಗೂ ಹಾದನೂರಿನ ಶ್ರೀಯುತ ಸೋಮೇಶ್ರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಬಿತ್ತರಗೊಂಡವು.
1: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ.
0: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
2: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
0: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿದೆ.

0: ಸೂಚಿಸುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್, ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್, ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
1: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
0: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ, ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯುರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
1: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
0: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
1: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ, ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
2: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಭಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರೆ, ಎಂದಿನಂತೆ ತಮ್ಮೆಲ್ಲರಿಗೂ ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದು ಇವತ್ತಿನ ವಿಶೇಷವನ್ನ ನೋಡುವುದಾದರೆ ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರೂರವರ ಪುಣ್ಯ ಸ್ಮರಣೆ ದಿನ. ಪಂಡಿತ್ ಜವಾಹರಲಾಲ್ ನೆಹರೂರವರು ನವೆಂಬರ್ 14, 1889 ಅಲಹಾಬಾದ್ನಲ್ಲಿ ಜನಿಸಿದರು. ಅವರು ತಮ್ಮ ಆರಂಭಿಕ ಶಿಕ್ಷಣವನ್ನ ಮನೆಯಲ್ಲಿ ಖಾಸಗಿ ಶಿಕ್ಷಕರಿಂದ ಪಡೆದರು. ತಮ್ಮ 15ನೇ ವಯಸ್ಸಿನಲ್ಲಿ ಅವರು ಇಂಗ್ಲೆಂಡ್ಗೆ ತೆರಳಿದರು. 2 ವರ್ಷಗಳ ಬಳಿಕ ಅಲ್ಲಿಂದ ಹ್ಯಾರೋಗೆ ತೆರಳಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯವನ್ನ ಸೇರಿದರು. ಅಲ್ಲಿ ಅವರು ನೈಸರ್ಗಿಕ ವಿಜ್ಞಾನದಲ್ಲಿ ಪದವಿ ಪಡೆದರು. 1912 ಭಾರತಕ್ಕೆ ಮರಳಿ ನೇರವಾಗಿ ರಾಜಕೀಯಕ್ಕೆ ಧುಮುಕಿದರು. ವಿದೇಶಿಯರ ದಬ್ಬಾಳಿಕೆಗೆ ಒಳಗಾಗಿ ನಲುಗುತ್ತಿದ್ದ ಎಲ್ಲ ರಾಷ್ಟ್ರಗಳ ಹೋರಾಟಗಳ ಕುರಿತು ವಿದ್ಯಾರ್ಥಿಯಾಗಿದ್ದಾಗಲೇ ನೆಹರೂರವರು ಆಸಕ್ತಿಯನ್ನ ಬೆಳೆಸಿಕೊಂಡಿದ್ದರು. ಇವರು ಐರ್ಲೆಂಡಿನ ಸಿನ್ ಫೆನ್ ಚಳುವಳಿಯಲ್ಲಿ ಅತೀವ್ರ ಆಸಕ್ತಿಯನ್ನ ಹೊಂದಿದ್ದರು. ಭಾರತದ ಸ್ವತಂತ್ರ ಸಂಗ್ರಾಮಕ್ಕೆ ಅವರು ಅನಿವಾರ್ಯವಾಗಿ ಕರೆತರಲಾಯಿತು. ಸಾವಿರದ 1912 ಬೆಂಕಿಪುರ್ ಕಾಂಗ್ರೆಸ್ನಲ್ಲಿ ಪ್ರತಿನಿಧಿಯಾಗಿ ಭಾಗವಹಿಸಿದ ಅವರು ಬಳಿಕ 1919 ಅಲಹಾಬಾದ್ನಲ್ಲಿ ನಡೆದ ಹೋಮ್ ರೂಲ್ ಲೀಗ್ ಚಳವಳಿಯ ಕಾರ್ಯದರ್ಶಿಯಾದರು. 1916 ಅವರು ಮೊಟ್ಟ ಮೊದಲ ಬಾರಿಗೆ ಮಹಾತ್ಮ ಗಾಂಧೀಜಿಯವರನ್ನ ಭೇಟಿಯಾಗಿ ಅವರಿಂದ ಅತೀವ್ರ ಸ್ಫೂರ್ತಿಗೊಳಗಾದರು. 1920 ಉತ್ತರ ಪ್ರದೇಶದ ಪ್ರತಾಪ್ಗರ್ ಜಿಲ್ಲೆಯಲ್ಲಿ ಅವರು ಮೊದಲ ಕಿಸಾನ್ ಯಾತ್ರೆಯನ್ನ ಆಯೋಜಿಸಿದರು. 1920-22 ಅಸಹಕಾರ ಚಳವಳಿಗೆ ಸಂಬಂಧಿಸಿದಂತೆ ಅವರನ್ನ ಇನ್ನೂ 2 ಬಾರಿ ಬಂಧಿಸಲಾಯಿತು. ಪಂಡಿತ್ ಜವಾಹರಲಾಲ್ ನೆಹರೂರವರು ಸೆಪ್ಟೆಂಬರ್ 1923 ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಸಾಮಾನ್ಯ ಕಾರ್ಯದರ್ಶಿಯಾದರು. 1926 ಅವರು ಇಟಲಿ, ಸ್ವಿಟ್ಜರ್ಲ್ಯಾಂಡ್, ಬೆಲ್ಜಿಯಂ, ಜರ್ಮನಿ ಮತ್ತು ರಷ್ಯಾ ರಾಷ್ಟ್ರಗಳಿಗೆ ಪ್ರಯಾಣ ಬೆಳೆಸಿದರು. ಬೆಲ್ಜಿಯಂನಲ್ಲಿ ತುಳಿತಕ್ಕೊಳಗಾದ ರಾಷ್ಟ್ರೀಯವಾದಿಗಳ ಕಾಂಗ್ರೆಸ್ ಸಮಾವೇಶಕ್ಕೆ ಹಾಜರಾದರು. ಬಳಿಕ ಬ್ರೆಜಿಲ್ನಲ್ಲಿ ನಡೆದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನಲ್ಲಿ ಅಧಿಕೃತ ಪ್ರತಿನಿಧಿಯಾಗಿ ಭಾಗವಹಿಸಿದರು.

1927ರಲ್ಲಿ ಮಾಸ್ಕೋದಲ್ಲಿ ನಡೆದ ಅಕ್ಟೋಬರ್ ಸಾಮಾಜಿಕ ಕ್ರಾಂತಿಯ ದಶಮಾನೋತ್ಸವದಲ್ಲಿ ಭಾಗವಹಿಸಿದರು. 1926ರ ಪೂರ್ವಕಾಲದಲ್ಲಿ ನೆಹರು ಕಾಂಗ್ರೆಸ್ ಪಕ್ಷವನ್ನು ಸ್ವತಂತ್ರದ ಗುರಿಗೆ ಕಟ್ಟಿಬದ್ಧವಾಗಿರಿಸುವಲ್ಲಿ ಮದ್ರಾಸ್ ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿದ್ದರು. 1928ರಲ್ಲಿ ಸೈಮನ್ ಕಮಿಷನ್ ವಿರುದ್ಧ ಹೋರಾಟವೊಂದರ ನೇತೃತ್ವ ಭಾಗವಹಿಸಿದಾಗ ಲಕ್ನೋದಲ್ಲಿ ಹಲವಾರು ಲಾಠಿ ಚಾರ್ಜ್ಗೆ ಒಳಗಾದರು. 1928ರ ಆಗಸ್ಟ್ 29ರಂದು ಸರ್ವಪಕ್ಷ ಕಾಂಗ್ರೆಸ್ ಹಾಜರಾದರು. ತಮ್ಮ ತಂದೆ ಶ್ರೀ ಮೋತಿಲಾಲ್ ನೆಹರೂರವರ ಹೆಸರಿಡಲಾದ ಭಾರತೀಯ ಸಂವಿಧಾನಾತ್ಮಕ ಸುಧಾರಣೆಗಳ ವರದಿಯ ಸಹಿದಾರರಲ್ಲಿ ಒಬ್ಬರಾಗಿದ್ದರು. ಅದೇ ವರ್ಷ ಭಾರತವನ್ನು ಬ್ರಿಟಿಷರಿಂದ ಸಂಪೂರ್ಣವಾಗಿ ಬೇರ್ಪಡಿಸುವ ಗುರಿ ಹೊಂದಿದ್ದ ಇಂಡಿಪೆಂಡೆನ್ಸ್ ಫಾರ್ ಇಂಡಿಯನ್ ಲೀಗ್ ಅನ್ನು ನೆಹರು ಸ್ಥಾಪಿಸಿದರು ಮತ್ತು ಅದರ ಸಾಮಾನ್ಯ ಕಾರ್ಯದರ್ಶಿಯೂ ಆದರು. 1929ರಲ್ಲಿ ದೇಶದ ಸ್ವಾತಂತ್ರ್ಯವನ್ನು ಗುರಿಯಾಗಿಸಿಕೊಂಡಿದ್ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಲಾಹೋರ್ ಅಧಿವೇಶನದಲ್ಲಿ ಪಂಡಿತ್ ನೆಹರು ಚುನಾಯಿತ ಅಧ್ಯಕ್ಷರಾದರು. ಕಾಂಗ್ರೆಸ್ ಪಕ್ಷವು ಸ್ಥಾಪಿಸಿದ ಹಲವಾರು ಚಳವಳಿಗಳು ಮತ್ತು ಉಪ್ಪಿನ ಸತ್ಯಾಗ್ರಹಕ್ಕೆ ಸಂಬಂಧಿಸಿದಂತೆ ಪಂಡಿತ್ ನೆಹರೂರವರನ್ನು 1930ರಿಂದ 1935ರ ಒಳಗೆ ಹಲವು ಬಾರಿ ಬಂಧಿಸಲಾಯಿತು. ಫೆಬ್ರವರಿ 14, 1935ರಂದು ನೆಹರು ತಮ್ಮ ಜೀವನ ಚರಿತ್ರೆಯನ್ನು ಅಲ್ಮೂರ ಕಾರಾಗೃಹದಲ್ಲಿ ಸಂಪೂರ್ಣಗೊಳಿಸಿದರು. ಕಾರಾಗೃಹದಿಂದ ಬಿಡುಗಡೆಗೊಂಡ ಬಳಿಕ ನೆಹರು ಅನಾರೋಗ್ಯ ಪೀಡಿತ ತಮ್ಮ ಪತ್ನಿಯನ್ನ ಕಾಣಲು ಸ್ವಿಟ್ಜರ್ಲೆಂಡ್ನಲ್ಲಿ ಪ್ರಯಾಣ ಬೆಳೆಸಿದರು. ಅಕ್ಟೋಬರ್ 31, 1940ರಂದು ಭಾರತವನ್ನ ಒತ್ತಾಯಪೂರ್ವಕವಾಗಿ ಯುದ್ಧದಲ್ಲಿ ಭಾಗವಹಿಸುವಂತೆ ಮಾಡುವುದರ ವಿರುದ್ಧ ನಡೆಸಿದ ವೈಯಕ್ತಿಕ ಸತ್ಯಾಗ್ರಹಕ್ಕಾಗಿ ಪಂಡಿತ್ ಜವಾಹರ್ಲಾಲ್ ಅವರನ್ನ ಬಂಧಿಸಲಾಯಿತು. ಇತರೆ ನಾಯಕರ ಜೊತೆಗೂಡಿ ಡಿಸೆಂಬರ್ 1941ರಲ್ಲಿ ಅವರನ್ನ ಬಿಡುಗಡೆ ಮಾಡಲಾಯಿತು. ಅಕ್ಟೋಬರ್ 7, 1942ರಲ್ಲಿ ಪಂಡಿತ್ ನೆಹರು ಮುಂಬಯಿಯ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧಿವೇಶನದಲ್ಲಿ ಐತಿಹಾಸಿಕ ಕ್ವಿಟ್ ಇಂಡಿಯಾ ಮಸೂದೆಯನ್ನು ಮಂಡಿಸಿದರು. 1942 ಆಗಸ್ಟ್ 8ರಂದು ಅವರನ್ನ ಇನ್ನಿತರ ನಾಯಕರ ಜೊತೆ ಬಂಧಿಸಿ ಅಹಮದ್ ನಗರ ಕೋಟೆಗೆ ಕರೆದೊಯ್ಯಲಾಯಿತು. ಇದು ಅವರ ಜೀವನದ ಸುದೀರ್ಘ ಹಾಗೂ ಕೊನೆಯ ಸೆರೆವಾಸವಾಗಿತ್ತು. ಅವರು ಒಟ್ಟಾಗಿ 9 ಬಾರಿ ಸೆರೆವಾಸವನ್ನ ಅನುಭವಿಸಿದರು. ಜನವರಿ 1945ರಲ್ಲಿ ಬಿಡುಗಡೆಗೊಂಡ ಬಳಿಕ ದೇಶದ್ರೋಹದ ಆರೋಪ ಎದುರಿಸುತ್ತಿದ್ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗಾಗಿ ನ್ಯಾಯಯುತ ಹೋರಾಟ ಆರಂಭಿಸಿದರು. 1946ರ ಮಾರ್ಚ್ ತಿಂಗಳಲ್ಲಿ ಪಂಡಿತ್ ನೆಹರು ಆಗ್ನೇಷ್ಯಾ ಏಷ್ಯಾ ಪ್ರವಾಸವನ್ನ ಕೈಗೊಂಡರು. 1940ರ ಜುಲೈ 6ರಂದು ಅವರು 4ನೇ ಬಾರಿಗೆ ಕಾಂಗ್ರೆಸ್ ನಾಯಕತ ಚುನಾಯಿತ ಅಧ್ಯಕ್ಷರಾದರು. ಆ ಬಳಿಕ 1951ರಿಂದ 1954ರವರೆಗೆ ಮುಂದಿನ 3 ಅವಧಿಗಳಿಗೂ ಅವರು ಪಕ್ಷದ ಅಧ್ಯಕ್ಷರಾಗಿದ್ದರು. ಕೇಳುಗರೆ, ಕೇಳಿದ್ರಲ್ಲ, ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಪುಣ್ಯಸ್ಮರಣೆ ಬಗ್ಗೆ ಒಂದಿಷ್ಟು ಸ್ಮರಿಸ್ತಾ ಇದ್ವಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 11 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVJ ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ. ಎಲ್ಲೆಲ್ಲಿಯೂ ಮೋಹ,
0: ಎಲ್ಲೆಲ್ಲಿಯೂ ಮೋಹ,
3: ಸಂಭ್ರಾಂತಿಗಳ ಕವಿಸಿ,
0: ಸಂಭ್ರಾಂತಿಗಳ ಕವಿಸಿ,
3: ಸಲ್ಲದ ಕೂಮ

0: ಕುಮಾರ್ಗದೊಳು
1: ಸಲ್ಲದ ಕುಮಾರ್ಗದೊಳು
0: ನಿನ್ನ ತಾಮ್ ನಡೆಸಿ
1: ನಿನ್ನ ತಾಮ್ ನಡೆಸಿ
0: ಗೆಲ್ಲಲಿಲ್ಲವನ ಪರೀಕ್ಷೆ
1: ಗೆಲ್ಲಲಿಲ್ಲವನ ಪರೀಕ್ಷೆ
0: ಯೊಳಗೆಂದು ವಿಧಿ
1: ಯೊಳಗೆಂದು ವಿಧಿ
0: ಸೊಲ್ಲಿಪುದು ಸರಿಯೇನು ಮಂಕುತಿಮ್ಮ
1: ಸೊಲ್ಲಿಪುದು ಸರಿಯೇನು ಮಂಕುತಿಮ್ಮ.
0: ಸೊ ಆಗ್ಲೇ ನಾವು ಹಿಂದಿನ ಇದರಲ್ಲಿ ಗಮನಿಸಿದಂಗೆ ನಮಗೆ ಕಣ್ಣಿಗೆ ಕಾಣುವಂತ ಎಷ್ಟೋ ವಸ್ತುಗಳು ಆಕ್ಚುಯಲಿ ಅಲ್ಲಿ ಇರದೇ ಇರಬಹುದು. ಸೊ ಅದನ್ನೇ ನಾವು ಭ್ರಾಂತಿ ಅಂತೀವಿ ಅಲ್ವಾ. ಭ್ರಾಂತಿ ನಮಗಲ್ಲಿ ಇಲ್ಲ, ಆದರೆ ನಮಗದು ಕಾಣಿಸ್ತಾ ಇದೆ. ಕೆಲವು ಸರ್ತಿ ಕಣ್ಣಿಗೆ ಕಾಣಿದ್ದನ್ನು ನಮ್ಮ ಮನಸ್ಸು ನಮ್ಮ ಬುದ್ಧಿ ಅರ್ಥ ಮಾಡ್ಕೊಳಕ್ಕೆ ಆಗದೇ ಇರಬಹುದು. ಕಣ್ಣೆದುರಿಗೆ ಇದ್ದರೂ ಕೂಡ ಅದನ್ನು ಗ್ರಹಿಸುವಂಥ ಒಂದು ಶಕ್ತಿ ಸಾಮರ್ಥ್ಯ ನಮ್ಮ ಬುದ್ಧಿ ಮನಸ್ಸುಗಳಿಗೆ ಇಲ್ಲದೆ ಹೋಗ್ಬೋದು. ಅದು ಮೋಹ ಅಂತೀವಿ. ಕಣ್ಣಿಗೆದುರಿಗಿದ್ದರೂ ಕೂಡ ಅದು ಏನೇನೋ ಕಲ್ಪನೆಗಳನ್ನು ಒಳಗಡೆ ಮಾಡಿಕೊಂಡು ವಸ್ತುವಿನ ಬಗ್ಗೆ ನಿಜ ಅಂಶವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗದೇ ಇರುವಂಥದ್ದು. ಸೊ ಈ ಥರ ಸಂಭ್ರಾಂತಿಗಳು ಮೋಹಗಳು ನಮಗೆ ಎಷ್ಟೋ ಸಂದರ್ಭಗಳಲ್ಲಿ ಆಗ್ತಾ ಇರುತ್ತೆ. ಈಗ ಯಾವ ಮಾರ್ಗದಲ್ಲಿ ಹೋಗಬೇಕು ಅಂತ ಆ ಸಂದರ್ಭದಲ್ಲಿ ಗೊತ್ತಾಗಲ್ಲ. ಈ ಕೆಲವು ಉದ್ಯಾನವನಗಳಲ್ಲಿ ಒಂದು ರೀತಿಯ ಆಟದ ಇದು ರಚನೆ ಮಾಡಿರ್ತಾರೆ, ಅದನ್ನು ಮೇಜ್ ಅಂತ ಹೇಳ್ತೀವಿ. ಅಂದರೆ ಅದರ ಎಂಟ್ರೆನ್ಸ್ ಒಂದು ಕಡೆ ಇರುತ್ತೆ, ಎಲ್ಲ ಕಡೆ ಗೋಡೆಗಳು, ಯಾವುದೋ ಒಂದು ಮಾರ್ಗದಲ್ಲಿ ಮಾತ್ರ ಹೋಗಿ ಅದರಿಂದ ಆಚೆ ಬರೋದಕ್ಕೆ ಸಾಧ್ಯ. ಈಗ ನಾನು ಒಳಗಡೆ ಹೋದೆ ಅಂತಂದರೆ ಅಲ್ಲಿ ಎಡಗಡೆ ಬಲಗಡೆ ಎರಡೂ ಕಡೆ ಜಾಗ ಇರುತ್ತೆ, ಮುಂದ್ಗಡೆ ಗೋಡೆ. ಎಡಗಡೆ ಹೋಗದೆ ಅಂತಂದರೆ ಅಲ್ಲಿ ಇನ್ನೊಂದು ಗೋಡೆ, ಬಲಗಡೆ ಹೋದೆ ಅಂದರೆ ಅಲ್ಲಿ ಇನ್ನೊಂದು ಗೋಡೆ, ಅಲ್ಲಿ ತಿರ್ಗಾ ಬಲಗಡೆ ಎಡಗಡೆಗೆ ಒಂದು ಜಾಗ ಇರುತ್ತೆ. ಸೊ ಹೀಗೆ ಮೇಜ್ ಅಂತ ಕರಿತೀವಿ ಅದಕ್ಕೆ. ಸೊ ಹಿಂಗೆ ಒಳಗಡೆಗೆ ಹೋಗೋದು ಆಚೆ ಬರೋದು ಹಿಂಗೆ ಹೋಗ್ತಾ ಹೋಗ್ತಾ ಹೋಗ್ತಾ ಎಲ್ಲಿಂದ ನಾನು ಆಚೆ ಬರಬೇಕು ಅಂತ ನನಗೆ ಗೊತ್ತಾಗೋದಿಲ್ಲ. ಒಳಗಡೆ ಹೋಗೋಕ್ಕೇನೋ ಜಾಗ ಇದೆ, ಹೊರಗಡೆ ಬರೋದಕ್ಕೂ ಒಂದು ಜಾಗ ಇದೆ, ಒಳಗಿನ ಎಂಟ್ರೆನ್ಸಿಗೂ ಹೊರಗೆ ಹೋಗೋದಕ್ಕಿನ ಎಕ್ಸಿಟ್ಗೂ ಕನೆಕ್ಷನ್ ಹೆಂಗಿರುತ್ತೆ ಅಂತ ಈ ಮೇಜ್ನಲ್ಲಿ ನಮಗೆ ಹೊರಗಡೆಯಿಂದ ಗೊತ್ತಾಗಲ್ಲ. ಸೊ ಇದು ಎಷ್ಟೋ ಉದ್ಯಾನವನಗಳಲ್ಲಿ ಇರೋವಂಥ ಒಂದು ತಮಾಷೆಯ ಒಂದು ಜಾಗ. ಆ ಆಟವನ್ನು ಎಲ್ಲ ಇದರಲ್ಲಿ ಆಡ್ತಾರೆ. ಜೊತೆಗೆ ಈ ನಮ್ಮ ಕೈಯಲ್ಲಿ ಇಟ್ಕೊಂಡು ಒಂದು ಗುಂಡನ್ನ
1: ಜಾಮೆಟ್ರಿ ಬಾಕ್ಸ್ಗಳಲ್ಲಿ,
0: ಹಾ ಕರೆಕ್ಟ್, ಜಾಮೆಟ್ರಿ ಬಾಕ್ಸ್ಗಳಲ್ಲೆಲ್ಲ ಇರ್ತಾ ಇತ್ತು. ಹೌದು ಹೌದು. ಸೊ ಆ ಗುಂಡನ್ನ ಇಲ್ಲಿಂದ ಅಲ್ಲಿಗೆ ಹೋದ್ರೆ ಹಂಗೆ ಹಿಂಗೆ ಹಿಂಗೆ ಹಿಂಗೆ ಅದು ಜಾಗ ಇರುತ್ತೆ, ಹಿಂಗೆ ತಗೊಂಡು ಮಧ್ಯಕ್ಕೆ ತಗೊಂಡೋಗಿ ಕೂಡಿಸ್ಬೇಕು ಅಲ್ವಾ. ಸೊ ಈಗ ಜೀವನದಲ್ಲೂ ಹಂಗೇನೆ, ಆ ಗುಂಡು ಹಿಂಗೆ ಮುಂದಕ್ಕೆ ಹೋಗ್ತಾ ಇದ್ದಾಗ ಎಲ್ಲೋ ಅಡ್ಡ ಬಂತು, ಸೊ ತಿರ್ಗಾ ನಾವು ಹಿಂಗೆ ವಾಪಸ್ ತೊಗೊಂಬಂದು ಇನ್ನೊಂದು ಕಡೆಗೆ ತೊಗೊಂಡು ಹೋಗಬೇಕು ಅಲ್ವಾ. ಸೊ ನಾವು ಜೀವನದಲ್ಲಿ ಯಾವುದೋ ಒಂದು ಮಾರ್ಗಕ್ಕೆ ಹೊರಟೋಗಿದ್ವಿ, ಅದು ಯಾಕೋ ಅಲ್ಲಿಗೆ ಅಡ್ಡಗೋಡೆ ಬಂದುಬಿಡ್ತು. ಸೊ ನಾವೇನು ಮಾಡಬೇಕು, ವಾಪಸ್ ಬರಬೇಕು, ವಾಪಸ್ ಬಂದು ಇನ್ನೊಂದು ದಾರಿನಲ್ಲಿ ಹೋಗಬೇಕು, ಅಲ್ಲಿ ಹೋದರೆ ಅಲ್ಲಿ ತಿರ್ಗಾ ಇನ್ನೊಂದು ಅಡ್ಡಗೋಡೆ. ಸೊ ಹೀಗೆ ಜೀವನದಲ್ಲಿ ಅನೇಕ ಸರ್ತಿ ನಾವು ಹೋಗುವಂಥ ಮಾರ್ಗ ನಮ್ಮನ್ನು ಸರಿಯಾದ ಗುರಿ ನಮ್ಮ ಉದ್ದೇಶ ಏನಿತ್ತೋ ಅದರ ಪೂರೈಕೆಗೆ ಅದನ್ನು ಕರ್ಕೊಂಡು ಹೋಗಲ್ಲ. ಸಪೋಸ್ ಈ ಥರದ ಒಂದು ಗುಂಡನ್ನು ನಾನು ಯಾವುದೋ ಒಂದು ಮಗು ಕೈಯಲ್ಲಿ ಕೊಡ್ತೀನಿ ಅಂದ್ಕೊಳ್ಳೋಣ, ಇಲ್ಲಿ ಮಾಡಪ್ಪ ಅಂತೀನಿ. ಆ ಮಗು ಪ್ರಯತ್ನ ಪಡುತ್ತೆ, ಆ ಗುಂಡು ಹಿಂಗೆ ಹೋಯಿತು, ಅಲ್ಲೆಲ್ಲೋ ಅಡ್ಡ ಬಂತು, ಈ ಕಡೆ ಬಂತು, ಒಟ್ಟಲ್ಲಿ ಅದು ಸೆಂಟ್ರಿಗೆ ಹೋಗಲಿಲ್ಲ. ಆಗ ನಾನು ಆ ಮಗು ನೋಡ್ಬಿಟ್ಟು ಏ ನಿನಗೆ ನಾವು ಮಾಡೋಕ್ಕೆ ಬರಲಿಲ್ಲ ಅಂತ ನಾನು ನಗೋದು ಎಷ್ಟು ಸರಿ, ಅದು ಸರಿ ಅಲ್ಲ ಅಲ್ವಾ. ಅದೇ ರೀತಿಯ ಒಂದು ಕೆಲಸನ ಬ್ರಹ್ಮ ಮಾಡ್ತಾ ಇರೋಂಗಿದೆಯಲ್ಲ, ವಿಧಿ ಮಾಡ್ತಾ ಇರೋಂಗಿದೆಯಲ್ಲ ಅಂತ ಇಲ್ಲಿ ಡಿ ವಿ ಜಿ ಅವರ ಒಂದು ಪ್ರಶ್ನೆ. ನಮ್ಮ ಜೀವನದಲ್ಲಿ ನಮಗೆ ಅನೇಕ ರೀತಿಯ ಮಾರ್ಗಗಳನ್ನೇನೋ ತೋರಿಸಿದ್ದಾರೆ, ಆದರೆ ಯಾವುದು ಇಂಥ ಮಾರ್ಗದಲ್ಲಿ ಹೋದರೆ ಹೀಗಾಗುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಯಾವುದೋ ಒಂದು ಮಾರ್ಗವನ್ನು ನಾವು ಆಯ್ಕೆ ಮಾಡ್ಕೋತೀವಿ, ಒಂದಷ್ಟು ದೂರ ಹೋಗ್ತಾ ಇದ್ದಂಗೆ ಅಲ್ಲೊಂದು ತಡೆಗೋಡೆ, ಏನೋ ಒಂದು ಕಷ್ಟ ಬಂತು. ಸೊ ಅದು ಮುಂದುವರಿಯೋಕ್ಕಾಗಲ್ಲ, ನಾವು ವಾಪಸ್ ಬರಬೇಕಾಗತ್ತೆ. ಸರಿಯಾದ ಮಾರ್ಗವಲ್ಲ ಅದು, ಕುಮಾರ್ಗ. ಆದರೆ ನಾನು ಅದನ್ನು ಆಯ್ಕೆ ಮಾಡ್ಕೊಂಡು ನಾನು ಮುಂದಕ್ಕೆ ಹೊರಟೋದೆ, ಈಗ ವಾಪಸ್ ಬಂದೆ, ವಾಪಸ್ ಬಂದ ನಂತರ ತಿರುಗಿ ಇನ್ನೊಂದು ಮಾರ್ಗದಲ್ಲಿ ಹೋಗ್ತಾ ಇದ್ದೀನಿ, ಒಂದು ಸ್ವಲ್ಪ ದಿನ ಆದಮೇಲೆ ಗೊತ್ತಾಯಿತು ಅದೂ ಕೂಡ ಅಡ್ಡಗೋಡೆ ಇದೆ, ಅಲ್ಲೂ ಒಂದು ಕಂದರ ಇದೆ, ತಿರುಗಿ ವಾಪಸ್ ಬರಬೇಕು. ಸೊ ಹೀಗೆ ಹೋಗು ಮತ್ತು ವಾಪಸ್ ಬಾ, ಹೋಗು ಮತ್ತೆ ಹಿಂದೆಟ್ಟು, ಹೋಗು ಮತ್ತೆ ಹಿಮ್ಮೆಟ್ಟುವಿಕೆ. ಸೊ ಹೀಗೆ ಜೀವನದಲ್ಲಿ ಪರೀಕ್ಷೆಗಳು ಬರ್ತಾ ಇದೆ, ಯಾವ ಪರೀಕ್ಷೆಯಲ್ಲೂ ನಾನು ಸಂಪೂರ್ಣವಾಗಿ ಉತ್ತೀರ್ಣ ಆಗ್ತಾ ಇಲ್ಲ. ಸೊ ಹಾಗೆ ಉತ್ತೀರ್ಣನಾಗಲಿಲ್ಲ ಅಂಥೇಳಿ ವಿಧಿ ನಮ್ಮನ್ನು ನೋಡಿ ನಗ್ತಾ ಇರೋ ಹಂಗಿದೆಯಲ್ವಾ, ಅದು ಸರಿಯಲ್ಲ. ವಿಧಿ ನಮ್ಮನ್ನು ನೋಡಿ ಆ ರೀತಿ ನಗೋದು ಸರಿಯಲ್ಲ ಅನ್ನುವಂಥದ್ದು ಡಿ ವಿ ಜಿಯವರ ಈ ಮಾತು.

0: ಸೊ ಹಾಗೆ ಈ ಬದಲಾವಣೆಗಳು ಆಗ್ತಾ ಇದೆ, ಈ ರೀತಿಯ ಒಂದು ಹಿಮ್ಮೆಟ್ಟುವಿಕೆ, ಈ ರೀತಿಯ ಒಂದು ಏರ್ಪೇರುಗಳು ಆಗ್ತಾ ಇದೆ ಅಂತಂದರೆ ಅದು ಯಾಕಾಗಬೇಕು ಅನ್ನುವಂಥ ಮೂಲಭೂತ ಪ್ರಶ್ನೆಯನ್ನು ನಾವು ಮತ್ತೆ ಕೇಳ್ಕೊಳ್ಬೇಕು. ಅದು ಮುಂದಿನ ಮುಕ್ತಕದಲ್ಲಿ ನಾವು ನೋಡ್ತೀವಿ. ಅದನ್ನು ಈಗ ಹೇಳೋಣ. ಅವತರಿಸಿ ಹನು ಬೊಮ್ಮ
1: ವಿಶ್ವ ದೇಹದೊಳೆನ್ನೆ
0: ಅವನ ವೇಷಗಳೇಕೆ ಮಾರ್ಪಡುತ್ತಲಿಹವು ತವಕ ಪಡನೇತಕೋ
1: ಕುರುಹ ತೋರಲು ನಮಗೆ
0: ಅವಿತುಕೊಂಡಿಹುದೇಕೋ ಮಂಕುತಿಮ್ಮ. ಸೊ ಐ ಸ್ಪೈಸ್ ಕತೆ ನಾವು ಕೇಳಿದ್ವಲ್ಲ, ಹಿಂದೆ ಒಂದ್ಸರ್ತಿ ಪ್ರಸ್ತಾಪ ಮಾಡಿದ್ವಲ್ಲ, ಸೊ ಅದೇ ರೀತಿಯಲ್ಲಿ ಈಗ ಉತ್ತರ ಗೊತ್ತಿರುವಂತಹ ವ್ಯಕ್ತಿ ಅಂದರೆ ಭಗವಂತ ಅಡಿಗೆ ಹೇಗೆ ಮಾಡಬೇಕು ಅಂತ ಗೊತ್ತಿರುವಂಥ ವ್ಯಕ್ತಿ ಅಲ್ಲಿದ್ದಾರೆ, ಆದರೆ ಹೇಗೆ ಮಾಡಬೇಕು ಅಂತ ನಮಗೆ ತೋರಿಸ್ತಾ ಇಲ್ಲ. ಭಗವಂತ ಅಲ್ಲಿದ್ದಾನೆ, ಆದರೆ ಈ ಮಾರ್ಗಗಳನ್ನು ಸರಿಯಾಗಿ ಹೇಗೆ ಆಯ್ಕೆ ಮಾಡ್ಕೋಬೇಕು ಅಂತ ನಮಗೆ ತಿಳಿಸ್ತಾ ಇಲ್ವಲ್ಲ. ಮಾರ್ಗದಲ್ಲಿ ಮುಂದಕ್ಕೆ ಹೋಗ್ತಾ ಇರುವಾಗ ಯಾವುದೋ ಒಂದು ಸಮಸ್ಯೆ ನಮಗೆ ಬಂತು ಅಂತಂದರೆ ಆ ಸಮಸ್ಯೆಯ ಪರಿಹಾರ ಅವನಿಗೆ ಗೊತ್ತು ಅಂತ ಅನಿಸುತ್ತೆ, ಆದರೆ ನಮಗೆ ಮಾತ್ರ ಅವನು ಹೇಳ್ತಾ ಇಲ್ವಲ್ಲ, ಇದು ಯಾಕೆ ಅಂತ. ಸೊ ಇಲ್ಲಿ ಬ್ರಹ್ಮ ಅಂದರೆ ಸೃಷ್ಟಿಕರ್ತ ಸೃಷ್ಟಿಯ ಎಲ್ಲ ಆಯಾಮಗಳನ್ನು ಆವರಿಸ್ಕೊಂಡಿದ್ದಾನೆ ಅಂತಂದರೆ ದೇಶ ಕಾಲ ವಸ್ತು ಎಲ್ಲವಲ್ಲೂ ಕೂಡ ಆತ ಇದ್ದಾನೆ. ಕಾಲ ಅಂತ ತಗೊಂಡ್ರೆ ಭೂತ ವರ್ತಮಾನ ಭವಿಷ್ಯತ್ ಕಾಲ, ಹಿಂದೆ ಏನಾಗಿತ್ತು, ಇವಾಗ ಏನಾಗ್ತಾ ಇದೆ, ಮುಂದೆ ಏನಾಗ್ತಾ ಇದೆ, ಎಲ್ಲದರಲ್ಲೂ ಭಗವಂತ ಇದ್ದಾನೆ. ದೇಶ ಅಂತ ತಗೊಂಡ್ರೆ ಈ ಜಾಗದಲ್ಲಿ, ಮುಂದಿನ ಜಾಗದಲ್ಲಿ, ಇನ್ಯಾವುದೋ ಪ್ರಪಂಚದ ಯಾವುದೋ ಒಂದು ಮೂಲೆಯಲ್ಲಿ ಏನಾಗ್ತಾ ಇದೆ ಅನ್ನೋದು ಅವನಿಗೆ ಗೊತ್ತಿರಬೇಕು. ಯಾಕೆ? ಎಲ್ಲ ಕಡೆ ಅವನೇ ವ್ಯಾಪಿಸಿದಾನೆ, ಎಲ್ಲ ವಸ್ತು ಎಲ್ಲ ಜೀವಿಗಳಲ್ಲಿ ಅವನೇ ವ್ಯಾಪಿಸಿದಾನೆ ಅಂತಂದರೆ ನನ್ನಲ್ಲೂ ಅವನೇ ಇದ್ದಾನೆ, ನಿನ್ನಲ್ಲೂ ಅವನೇ ಇದ್ದಾನೆ, ಯಾವುದೋ ದೇಶದಲ್ಲಿರುವಂತಹ ಬೇರೊಬ್ಬ ವ್ಯಕ್ತಿಯಲ್ಲೂ ಅವನೇ, ಜೊತೆಗೆ ಸಕಲ ಜೀವಿಗಳಲ್ಲೂ ಕೂಡ ಅವನೇ ಇದ್ದಾನೆ. ಆದರೆ ಆ ವ್ಯಕ್ತ ಆಗ್ತಾ ಇರುವಂಥ ರೀತಿ ಮಾತ್ರ ಬೇರೆ ಬೇರೆ ಇದೆಯಲ್ಲ. ಆ ಒಂದು ಶಕ್ತಿಯ ತೋರಿಕೆ, ಹೊರಗಡೆ ತೋರಿಸ್ಕೊಳ್ಳೋವಂಥ ಒಂದು ವಿಧಾನ ಏನಿದೆ ಅದು ಬೇರೆ ಬೇರೆ ಆಗ್ತಾ ಇದೆ. ಅದರಲ್ಲಿ ಇರೋವಂಥ ಏಕತೆ ಅಂದರೆ ದೇವಸ್ವರೂಪ, ಬ್ರಹ್ಮಸ್ವರೂಪ ನಮಗೆ ಕಾಣಿಸ್ತಾ ಇಲ್ಲ. ಐಸ್ಪೈಸ್ನಲ್ಲಿ ಹೇಗೆ ಬಚ್ಚಿಟ್ಕೊಂಬಿಟ್ಟು ತಪ್ಪನ್ನು ಕಾಣೋ ರೀತಿಯಲ್ಲಿ ಮಕ್ಕಳು ಆಡ್ತಾರೋ ಆ ರೀತಿ ಬ್ರಹ್ಮ ಬಚ್ಚಿಟ್ಕೊಂಬಿಟ್ಟಿದ್ದಾನೆ ಸತ್ಯವನ್ನು ತೋರಿಸೋದಿಕ್ಕೆ. ಸತ್ಯದ ಕುರುಹು ಅದನ್ನು ತೋರಿಸೋದಿಕ್ಕೆ ತವಕ ಪಡನು ತೋರಿಸೋಣ ಅನ್ನೋಂಥ ಭಾವನೆ ಅವನಲ್ಲಿ ಇಲ್ಲ. ಆದರೆ ಅವುತ್ಕೊಂಬಿಟ್ಟಿದ್ದಾನೆ ಭಗವಂತ, ಇರೋದೇನೋ ಇದ್ದಾನೆ. ಎಲ್ಲವನ್ನೂ ತಿಳಿದಂತಹ, ಎಲ್ಲಕ್ಕೂ ಉತ್ತರಗಳನ್ನು ಬಲ್ಲಂತಹ ಆ ಶಕ್ತಿ ಅದು ಇದೆ ನಮ್ಮ ಕಣ್ಣಿಗೆ, ಅದರ ಗೋಚರ ಆಗ್ತಾ ಇಲ್ಲ. ಗೋಚರ ಆಗಬೇಕಾದ್ರೆ ನಾವೇನು ಮಾಡಬೇಕು ಅನ್ನೋಂಥದ್ದು ನಮಗೆ ಇನ್ನೂ ಗೊತ್ತಾಗ್ತಾ ಇಲ್ಲ.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ ಅನ್ನೋದರ ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದು ಮೇ ತಿಂಗಳ 27ನೇ ತಾರೀಕಿನ ಬುಧವಾರ, ಬನ್ನಿ ಇವತ್ತಿನ ಪ್ರಮುಖಾಂಶಗಳನ್ನು ತಿಳಿಯೋಣ. ಪರಿಷತ್ 7 ಸ್ಥಾನ, June 18 ಮತದಾನ. ಇಂಧನ ಸುರಕ್ಷತೆ, ಕ್ವಾಡ್ ಚೌಕಟ್ಟು. ರಸಗೊಬ್ಬರ ಖರೀದಿಗೆ FID ಕಡ್ಡಾಯ ಬೇಡ. ಕೊಪ್ಪಳ 9 ಕಾರ್ಖಾನೆಗಳಿಗೆ ನೋಟಿಸ್. ವಿಜೃಂಭಣೆಯ ಮಾಸ್ತಮ್ಮ ಜಾತ್ರೆ. ವಿದ್ಯುತ್ ವಿತರಣೆ ಖಾಸಗಿ ಹೊಣೆ. ತಂಬಾಕು ಇಳುವರಿ ಹೆಚ್ಚಿಸಲು ಕ್ಯಾಸ್ಫೋಲ್. ಚಿಕ್ಕಮಗಳೂರು ಹಾಸ್

ಡೇ ಮಳೆ ಗೃಹಲಕ್ಷ್ಮಿಗೆ ಬಯೋಮೆಟ್ರಿಕ್ ಗ್ಯಾರಂಟಿ. ಗೀರ್ ಅರಣ್ಯದಲ್ಲಿ 5 ಸಿಂಹಗಳ ಸಾವು. ಕೋಚಿಂಗ್ ಕೇಂದ್ರಗಳಲ್ಲಿ ಪಿಯು ಪಾಠ ಮಾನ್ಯತೆ ರದ್ದು. ಜೂನ್ನಲ್ಲಿ ಹಣದುಬ್ಬರ ಶೇಕಡ 5. ಭಾರತ ಕೆನಡಾ FTA ಮಾತುಕತೆ ವರ್ಷಾಂತ್ಯಕ್ಕೆ ಪೂರ್ಣ. ಸಾಲ ವಿತರಣೆ ರಾಜ್ಯದಲ್ಲಿ ಪ್ರಗತಿ. ಜನಸಂಖ್ಯೆ ಸ್ವರೂಪದ ಅಧ್ಯಯನಕ್ಕೆ ಸಮಿತಿ. ಅಂಧ ಅಥ್ಲೆಟಿಕ್ ರಕ್ಷಿತ ರಾಜುಗೆ ಚಿನ್ನ. ಸಿಂಧು ಸಾತ್ವಿಕ್ ಚಿರಾಗ್ ಮುನ್ನಡೆ. ಸತತ 2ನೇ ಫೈನಲ್ಗೆ RCB ಲಗ್ಗೆ. ಬ್ಯಾಟಿಂಗ್ ಬಲಶಾಲಿಗಳ ಜಿದ್ದಾಜಿದ್ದಿ. ಸೀನಿಯರ್ ತಂಡಕ್ಕೆ ಅಮಿತ್ ವರ್ಮಾ ಮುಖ್ಯಸ್ಥ. ಸಬಾಲಿಂಕ ಗಾಫ್ ಮುನ್ನಡೆ. ಕಾಮನ್ವೆಲ್ತ್ ಚೆಸ್ 3 ಚಿನ್ನ ಗೆದ್ದು ಮಿಂಚಿದ ನಕ್ಷತ್ರ. ಪ್ರಮುಖಾಂಶಗಳ ವಿವರಣೆ. ಪರಿಷತ್ 7 ಸ್ಥಾನ, June 18 ಮತದಾನ. ಬೆಂಗಳೂರು ರಾಜ್ಯ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಚುನಾಯಿತರಾದ 7 ಸದಸ್ಯರ ಅವಧಿ June 30 ಮುಗಿಯಲಿದ್ದು ಆ ಸ್ಥಾನಗಳಿಗೆ June 18 ಚುನಾವಣೆ ನಡೆಯಲಿದೆ. ಇಂಧನ ಸುರಕ್ಷತೆ ಕ್ವಾಡ್ ಚೌಕಟ್ಟು. ನವದೆಹಲಿ ಭವಿಷ್ಯದಲ್ಲಿ ಇಂಧನ ಪೂರೈಕೆಯಲ್ಲಿ ಆಗಬಹುದಾದ ಅಡಚಣೆಗಳನ್ನು ತಪ್ಪಿಸುವ ಸಲುವಾಗಿ ಮಹತ್ವದ ಹೆಜ್ಜೆ ಇಟ್ಟಿರುವ ಕ್ವಾಡ್ ಈ ಸಂಬಂಧ ಹಿಂದೂ ಮಹಾಸಾಗರ ಪೆಸಿಫಿಕ್ ಇಂಧನ ಸುರಕ್ಷತೆ ಚೌಕಟ್ಟನ್ನು ಮಂಗಳವಾರ ಘೋಷಿಸಿದೆ. ರಸಗೊಬ್ಬರ ಖರೀದಿಗೆ FID ಕಡ್ಡಾಯ ಬೇಡ. ಮೈಸೂರು ರಸಗೊಬ್ಬರ ಖರೀದಿಗೆ FID ಕಡ್ಡಾಯ ವಿರೋಧಿಸಿ ಕಾಡಾ ಕಚೇರಿ ಬಳಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಸದಸ್ಯರು ಮಂಗಳವಾರ ಪ್ರತಿಭಟನೆ ನಡೆಸಿದರು. ವಿಜೃಂಭಣೆಯ ಮಾಸ್ತಮ್ಮ ಜಾತ್ರೆ. ಹಂಪಾಪುರ HD ಕೋಟೆ ತಾಲೂಕಿನ ಕಾಕನಕೋಟೆ ಬಳ್ಳೇಗೇಟ್ನಲ್ಲಿರುವ ಶಕ್ತಿ ದೇವತೆ ಮಾಸ್ತಮ್ಮನವರ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ಮೊದಲಿಗೆ ಕಬಿನಿ ಹಿನ್ನೀರಿನಲ್ಲಿರುವ ಹಳೆ ಮಾಸ್ತಮ್ಮ ಗುಡಿಗೆ ಅರ್ಚಕ ವೀರಭದ್ರಪ್ಪ ವಿಶೇಷ ಪೂಜೆ ಸಲ್ಲಿಸಿ ನಂತರ ಕಳಸವನ್ನ ಮಹೇಂದ್ರ ಲಕ್ಷ್ಮಿ ಆನೆಗಳೊಂದಿಗೆ ಮಂಗಳವಾದ್ಯ ಚಂಡೆ ಸತ್ತಿಗೆ ಮೆರವಣಿಗೆ ಮೂಲಕ ದೇವಾಲಯಕ್ಕೆ ತಂದು ಮಾಸ್ತಮ್ಮನವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಇದೇ ವೇಳೆ ಸಾವಿರಾರು ಭಕ್ತರಿಗೆ ಅರಣ್ಯ ಇಲಾಖೆಯಿಂದ ಅನ್ನ ಸಂತರ್ಪಣೆ ನಡೆಸಲಾಯಿತು. ಕೊಪ್ಪಳ 9 ಕಾರ್ಖಾನೆಗಳಿಗೆ ನೋಟಿಸ್. ಕೊಪ್ಪಳ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಜೊತೆಗಿನ ಸಮ್ಮತಿ ಪತ್ರದಲ್ಲಿನ ನಿಯಮ ಉಲ್ಲಂಘನೆ ಕುರಿತು 9 ಕಾರ್ಖಾನೆಗಳಿಗೆ ಮಂಡಳಿಯು ಪ್ರಸ್ತಾವಿತ ನಿರ್ದೇಶನಗಳ ಸೂಚನೆ ನೋಟಿಸ್ ನೀಡಿದೆ. ವಿದ್ಯುತ್ ವಿತರಣೆ ಖಾಸಗಿಗೆ ಹೊಣೆ. ಬೆಂಗಳೂರು ರಾಜ್ಯದಲ್ಲಿನ ಕೆಲವು ಜಿಲ್ಲೆಗಳಲ್ಲಿ ವಿದ್ಯುತ್ ವಿತರಣೆಯ ಜವಾಬ್ದಾರಿಯನ್ನ ದಿ ಟಾಟಾ ಪವರ್ ಕಂಪನಿ ಲಿಮಿಟೆಡ್ಗೆ ವಹಿಸುವ ತಯಾರಿ ನಡೆದಿದೆ. ಆದರೆ ವಿದ್ಯುತ್ ದರ ನಿಗದಿತ ಹೊಣೆ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗಕ್ಕೆ ಇರಲಿದೆ. ಕೋಲಾರ ಶಿಬಿರಕ್ಕೆ ಹಂಪಿಯ ಲಕ್ಷ್ಮಿ. ಹೊಸಪೇಟೆ ಹಂಪಿಯ ವಿರೂಪಾಕ್ಷೇಶ್ವರ ದೇವಾಲಯದ 36 ವರ್ಷದ ಆನೆ ಲಕ್ಷ್ಮಿ ಅನಾರೋಗ್ಯದಿಂದ ಬಳಲುತ್ತಿದ್ದು ಚಿಕಿತ್ಸೆಗೆ ಕೋಲಾರದ ವಿಶೇಷ ಆನೆ ಶಿಬಿರಕ್ಕೆ ಕಳಿಸಲು ಸಿದ್ಧತೆ ನಡೆಸಿದ. ಆದರೆ ಇದಕ್ಕೆ ಒಪ್ಪದ ಸ್ಥಳೀಯರು ಆನೆಗೆ ಇಲ್ಲಿಯೇ ಚಿಕಿತ್ಸೆ ನೀಡಿ ಕರೆದೊಯ್ಯಬೇಡಿ ಎಂದು ದೇವಾಲಯದ ಎದುರುಗಡೆ ಮಂಗಳವಾರ ಪ್ರತಿಭಟನೆ ನಡೆಸಿದರು. ತಂಬಾಕು ಇಳುವರಿ ಹೆಚ್ಚಿಸಲು ಕ್ಯಾಸ್ಫುಲ್. ಹುಣಸೂರು ತಂಬಾಕು ಬೆಳೆಯನ್ನ ರೋಗ ಮುಕ್ತವಾಗಿಸಲು ಇಳುವರಿ ಮತ್ತು ಮಣ್ಣಿನ ಫಲವತ್ತತೆ ವೃದ್ಧಿಗೆ ನ್ಯಾನೋಬಯೋ ಕ್ಯಾಪ್ಸುಲ್ ಅನ್ನು ರಾಷ್ಟ್ರೀಯ ವಾಣಿಜ್ಯ ಕೃಷಿ ಸಂಶೋಧನಾ ಕೇಂದ್ರ ಆವಿಷ್ಕರಿಸಿದೆ. ಚಿಕ್ಕಮಗಳೂರು ಹಾಸನದ ವಿವಿಧೆಡೆ ಮಳೆ. ಚಿಕ್ಕಮಗಳೂರು ನಗರದಲ್ಲಿ ಮಂಗಳವಾರ ಮಧ್ಯಾಹ್ನ ಸುಮಾರು 1 ಗಂಟೆ ಗುಡುಗು ಸಿಡಿಲಿನ ಅಬ್ಬರದ ನಡುವೆ ಭರ್ಜರಿ ಮಳೆ ಸುರಿಯಿತು. ಮುಳ್ಳಯ್ಯನಗಿರಿ ಸೇರಿ ಚಂದ್ರದ್ರೋಣ ಪರ್ವತ ಶ್ರೇಣಿಯಲ್ಲಿ ಆರಂಭವಾದ ಮಳೆ ಕೆಲ ಹೊತ್ತಿನಲ್ಲಿ ಅಲೆಬಿಡಿ ವಿಸ್ತರಿಸಿತು. ಬಿರುಗಾಳಿ ಸಿಡಿಲಿನ ಅಬ್ಬರಕ್ಕೆ ಜನ ಆತಂಕಗೊಂಡರು. ಬಾಬಾ ಬುಡಂಗಿರಿ ರಸ್ತೆಯಲ್ಲಿ ಹೊನ್ನಮ್ಮನ ಹಳ್ಳ ಜಲಪಾತ ಬೋರ್ಗರೆಯಿತು. ನಗರದ ಆದಿಚುಂಚನಗಿರಿ ಇಂಜಿನಿಯರಿಂಗ್ ಕಾಲೇಜು ರಸ್ತೆ ಸೇರಿ ಹಲವು ರಸ್ತೆಗಳು ಜಲಾವೃತಗೊಂಡವು. ಗೃಹಲಕ್ಷ್ಮಿಗೆ ಬಯೋಮೆಟ್ರಿಕ್ ಗ್ಯಾರಂಟಿ. ಬೆಂಗಳೂರು ಮೃತರನ್ನು ಗೃಹಲಕ್ಷ್ಮಿಯಿಂದ ಹೊರಗಿಡಲು ಮುಂದಾಗಿರುವ ರಾಜ್ಯ ಸರ್ಕಾರವು ಯೋಜನೆಯ ಫಲಾನುಭವಿಗಳ ಬಯೋಮೆಟ್ರಿಕ್ ವಿವರಗಳನ್ನು ಒಂದು ಬಾರಿ ಖಾತರಿಪಡಿಸಿಕೊಳ್ಳಲು ಮುಂದಾಗಿದೆ. ರಾಜ್ಯದ ಪ್ರತಿ ಕುಟುಂಬದ ಯಜಮಾನಿಗೆ ತಿಂಗಳಿಗೆ 2,000 ಜಮೆ ಮಾಡುವ ಯೋಜನೆಯು ಆರಂಭವಾದಾಗ 1.24 ಕೋಟಿಗೂ ಹೆಚ್ಚು ಫಲಾನುಭವಿಗಳು ನೋಂದಣಿ ಮಾಡಿಕೊಂಡಿದ್ದರು. ಅವರಲ್ಲಿ ಅನೇಕರು ಮೃತಪಟ್ಟಿದ್ದು ಅವರ ಖಾತೆಗೆ ಈಗಲೂ ಹಣ ಹೋಗುತ್ತಿದೆ. ಹೀಗಾಗಿ ಯೋಜನೆಯ ಫಲಾನುಭವಿಗಳ ಪಟ್ಟಿಯನ್ನು ಪರಿಷ್ಕರಿಸಲು ಸರ್ಕಾರ ಸಿದ್ಧತೆ ನಡೆಸಿದೆ. ಕೋಚಿಂಗ್ ಕೇಂದ್ರಗಳಲ್ಲಿ PU ಪಾಠ ಮಾನ್ಯತೆ ರದ್ದು. ಬೆಂಗಳೂರು ಮಾನ್ಯತೆ ಪಡೆದ ಕೆಲವು PU ಕಾಲೇಜುಗಳು ವಿದ್ಯಾರ್ಥಿಗಳಿಗೆ ಪ್ರವೇಶ ನೀಡಿ ಅನಧಿಕೃತವಾಗಿ ಕೋಚಿಂಗ್ ಕೇಂದ್ರಗಳಲ್ಲಿ ತೆರಳಲು ಅವಕಾಶ ನೀಡುತ್ತಿದ್ದು ಅಂತಹ ಕಾಲೇಜುಗಳ ಮಾನ್ಯತೆ ರದ್ದುಪಡಿಸಲು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮುಂದಾಗಿದೆ. ಗೀರ್ ಅರಣ್ಯದಲ್ಲಿ 5 ಸಿಂಹಗಳ ಸಾವು. ಅಹಮದಾಬಾದ್ ಗುಜರಾತ್ನ ಗೀರ್ ಅರಣ್ಯ ಪ್ರದೇಶದಲ್ಲಿ 2 ಸಿಂಹದ ಮರಿಗಳು ಹಾಗೂ 3 ಸಿಂಹಗಳು ಮೃತಪಟ್ಟಿವೆ.
ಸಿಂಹದ ಮರಿಗಳು ಬೇಬೇಸಿಯ ವೈರಾಣು ಸೋಂಕಿನಿಂದ ಮೃತಪಟ್ಟಿರುವ ಶಂಕೆ ವ್ಯಕ್ತವಾಗಿದ್ದು

ಅರಣ್ಯ ಸಚಿವರಾದ ಅರ್ಜುನ್ ಮೊದ್ದಾಡಿಯಾರವರು ಈ ಕುರಿತು ಮಂಗಳವಾರ ಮಾಹಿತಿ ನೀಡಿದ್ದಾರೆ. ಜೂನ್ನಲ್ಲಿ ಹಣದುಬ್ಬರ ಶೇಕಡ 5ಕ್ಕೆ, ನವದೆಹಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಹಾಗೂ ಚಿನ್ನ ಬೆಳ್ಳಿಯ ಮೇಲಿನ ಆಮದು ಸುಂಕದ ಏರಿಕೆಯು ದೇಶದಲ್ಲಿ ಚಿಲ್ಲರೆ ಹಣದುಬ್ಬರ ಪ್ರಮಾಣವನ್ನು ಜೂನ್ ವೇಳೆಗೆ ಶೇಕಡ 5ರಷ್ಟ ಮಟ್ಟಕ್ಕೆ ಹೊಯ್ಯಬಹುದು ಎಂದು ಅರ್ಥಶಾಸ್ತ್ರಜ್ಞರು ಅಂದಾಜು ಮಾಡಿದ್ದಾರೆ. ಆದರೆ ರೆಪೋ ದರವನ್ನು ಹೆಚ್ಚು

ಮಾತುಕತೆ ವರ್ಷಾಂತ್ಯಕ್ಕೆ ಪೂರ್ಣ. ನವದೆಹಲಿ ಕೆನಡಾ ಜೊತೆಗಿನ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಂಬಂಧಿಸಿದ ಮಾತುಕತೆಗಳನ್ನು ಈ ವರ್ಷದ ಅಂತ್ಯದ ಹೊತ್ತಿಗೆ ಪೂರ್ಣಗೊಳಿಸುವ ಉದ್ದೇಶವಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ರವರು ತಿಳಿಸಿದ್ದಾರೆ. ಸಾಲ ವಿತರಣೆ ರಾಜ್ಯದಲ್ಲಿ ಪ್ರಗತಿ. ಬೆಂಗಳೂರು ರಾಜ್ಯದ ಬ್ಯಾಂಕುಗಳು 2025-26 ಸಾಲಿನಲ್ಲಿ ಸಾಲ ನೀಡಿಕೆಯಲ್ಲಿ ಉತ್ತಮ ಪ್ರಗತಿ ಸಾಧಿಸಿದ್ದು 11.88 ಲಕ್ಷ ಕೋಟಿ ಗುರಿಗೆ ಪ್ರತಿಯಾಗಿ 12.77 ಲಕ್ಷ ಕೋಟಿಯಷ್ಟು ಸಾಲ ವಿತರಣೆ ಮಾಡಿದೆ. ಜನಸಂಖ್ಯೆ ಸ್ವರೂಪ ಅಧ್ಯಯನಕ್ಕೆ ಸಮಿತಿ. ನವದೆಹಲಿ ಅಕ್ರಮ ವಲಸೆ ಮತ್ತು ಇತರೆ ಅಸ್ವಾಭಾವಿಕ ಕಾರಣಗಳಿಂದ ದೇಶದ ಜನಸಂಖ್ಯೆಯ ಸ್ವರೂಪದಲ್ಲಾಗಿರುವ ಬದಲಾವಣೆಗಳ ಕುರಿತು ವೈಜ್ಞಾನಿಕ ಅಧ್ಯಯನ ನಡೆಸಲು ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಪ್ರಕಾಶ್ ಪ್ರಭಾಕರ್ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರವು ಉನ್ನತ ಮಟ್ಟದ ಸಮಿತಿ ರಚಿಸಿದೆ. ಅಂಧರ ಅಥ್ಲೀಟ್ ರಕ್ಷಿತಾ ರಾಜುಗೆ ಚಿನ್ನ. ಬೆಂಗಳೂರು ಚಿಕ್ಕಮಗಳೂರಿನ ಅಂಧ ಅಥ್ಲೀಟಿಕ್ ರಕ್ಷಿತಾ ರಾಜುರವರು ಇಲ್ಲಿನ ಕಂಠೀರವ ಕ್ರೀಡಾಂಗಣದಲ್ಲಿ ಮಂಗಳವಾರ ಆರಂಭವಾದ 8ನೇ ಆವೃತ್ತಿಯ ಇಂಡಿಯನ್ ಓಪನ್ ಅಂತಾರಾಷ್ಟ್ರೀಯ ಪ್ಯಾರಾ ಅಥ್ಲೀಟಿಕ್ ಚಾಂಪಿಯನ್ಶಿಪ್ನಲ್ಲಿ ಮಹಿಳೆಯರ 1500 ಮೀಟರ್ ಓಟದಲ್ಲಿ ಚಿನ್ನದ ಸಾಧನೆ ಮೆರೆದಿದ್ದಾರೆ. ಪ್ರಜ್ಞಾನಂದ್ ಗುಕೇಶ್ಗೆ ಆರ್ಮ್ ಗೆಡನ್ ಜಯ. ಓಸ್ಲೋ ವಿಶ್ವ ಚಾಂಪಿಯನ್ ಗುಕೇಶ್ ರವರು ಸುದೀರ್ಘ ಪಂದ್ಯದಲ್ಲಿ ಜರ್ಮನಿಯ ಕೀಮರ್ ರವರನ್ನ ಆರ್ಮ್ ಗೆಡನ್ ಮೂಲಕ ಸೋಲಿಸಿದರು. ನಾರ್ವೆ ಚೆಸ್ ಟೂರ್ನಿಯ ಮೊದಲ ಸುತ್ತಿನ ಭಾರತದ ಇನ್ನೊಬ್ಬ ಆಟಗಾರ ಪ್ರಜ್ಞಾನಂದ್ ರವರು ಸಹ ಆರ್ಮ್ ಗೆಡನ್ ಮೂಲಕ ಅಮೆರಿಕದ ವೆಸ್ಲಿ ಸೋರವರನ್ನ ಸೋಲಿಸಿದ್ದಾರೆ. ಸಿಂಧು ಸಾತ್ವಿಕ್ ಚಿರಾಗ್ ಮುನ್ನಡೆ. ಸಿಂಗಾಪುರ ಭಾರತದ ಅನುಭವಿ ಆಟಗಾರ್ತಿ ಪಿ ವಿ ಸಿಂಧು ರವರು ಸಿಂಗಾಪುರ ಓಪನ್ ಸೂಪರ್ 750 ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳೆಯರ ಸಿಂಗಲ್ಸ್ನ ಮೊದಲ ಸುತ್ತಿನಲ್ಲಿ ಮಂಗಳವಾರ 5ನೇ ಶ್ರೇಯಾಂಕದ ಪುತ್ರಿ ಕುಸುಮಾ ವಾರ್ದಿನ್ ರವರನ್ನ 21-17, 21-18 ಸೋಲಿಸಿದ್ದಾರೆ. ಸತತ 2ನೇ ಫೈನಲ್ಗೆ ಆರ್ಸಿಬಿ ಲಗ್ಗೆ. ಧರ್ಮಶಾಲಾ ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಸತತ 2ನೇ ವರ್ಷವೂ ಫೈನಲ್ಗೆ ಲಗ್ಗೆ ಇಟ್ಟಿತು. ಮಂಗಳವಾರ ನಡೆದ ಐಪಿಎಲ್ ಕ್ವಾಲಿಫೈಯರ್ 1 ಪಂದ್ಯದಲ್ಲಿ ನಾಯಕ ರಜತ್ ಪಾಟೀದರ್ ರವರ ಸಿಡಿಲಬ್ಬರದ ಬ್ಯಾಟಿಂಗ್ ಬಲದಿಂದ ಆರ್ಸಿಬಿಯು 20 ಓವರ್ಗಳಲ್ಲಿ 5 ವಿಕೆಟ್ಗಳಿಗೆ 254 ರನ್ಗಳ ಬೃಹತ್ ಗುರಿಯನ್ನು ಗುಜರಾತ್ ಟೈಟನ್ಸ್ಗೆ ಒಡ್ಡಿತು. ಜೇಕಬ್ ಡಫಿ ಹಾಗೂ ರಸಿಕ್ ಸಾಲಾಮ್ದರ್ ರವರ ಅಮೋಘ ಬೌಲಿಂಗ್ನಿಂದಾಗಿ ಆರ್ಸಿಬಿಯು 92 ರನ್ಗಳಿಂದ ನಿರಾಸೆಯ ಗೆಲುವು ಸಾಧಿಸಿತು. ಟೈಟನ್ಸ್ಗೆ 19.3 ಓವರ್ಗಳಲ್ಲಿ 162 ರನ್ಗಳಷ್ಟೇ ಸಾಧ್ಯವಾಯಿತು. ರಾಹುಲ್ ರವರೊಬ್ಬರೇ ದಿಟ್ಟತನ ತೋರಿಸಿದರು. ಬ್ಯಾಟಿಂಗ್ ಬಲಶಾಲಿಗಳ ಚಿತ್ತಾಚಿತ್ತೆ. ಮಲ್ಲನಾಪುರ ಬೇಸಿಗೆ ರಾತ್ರಿಯ ಬಾನಂಗಳದಲ್ಲಿ ಸಿಕ್ಸರ್ ಸಿಡಿಮದ್ದುಗಳ ಬೆಳಕಿನ ಚಿತ್ತಾರ ಮೂಡಿಸಲು ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ಬ್ಯಾಟರ್ಗಳು ಸಿದ್ಧವಾಗಿದ್ದಾರೆ. ಮಹಾರಾಜ ಯದುವೀಂದ್ರ ಸಿಂಗ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಬುಧವಾರ ನಡೆಯುವ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯ ಎಲಿಮಿನೇಟರ್ ಪಂದ್ಯವು ಕುತೂಹಲ ಕೆರಳಿಸುವುದೇ ಉಭಯ ತಂಡಗಳಿರುವ ಬ್ಯಾಟರ್ಗಳಿಂದಾಗಿದೆ. ಸನ್ರೈಸರ್ಸ್ ತಂಡದಲ್ಲಿ ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಇದ್ದಾರೆ. 25 ವರ್ಷದ ಅಭಿಷೇಕ್ ರವರು 206.22 ಸ್ಟ್ರೈಕ್ ರೇಟ್ನಲ್ಲಿ ರನ್ ಸೂರೆ ಮಾಡಿದ್ದಾರೆ. 3ನೇ ಕ್ರಮಾಂಕದ ಇಶಾನ್ ಕಿಶನ್ ರವರು ಪಂದ್ಯ ಗೆಲ್ಲಿಸುವ ಸಾಮರ್ಥ್ಯವನ್ನು ಈಗಾಗಲೇ ಮೆರೆದಿದ್ದಾರೆ. ದಕ್ಷಿಣ ಆಫ್ರಿಕಾದ ಹೆನ್ರಿಕ್ ಕ್ಲಾಸನ್ ರವರ ಅಬ್ಬರದ ಬ್ಯಾಟಿಂಗ್ನಿಂದಾಗಿ ಮಧ್ಯಮ ಕ್ರಮಾಂಕವು ಬಲಿಷ್ಠವಾಗಿದೆ. ನಿತೀಶ್ ಕುಮಾರ್ ರೆಡ್ಡಿ ಮತ್ತು ಸಲೀನ್ ಅರೋರಾ ಕೂಡ ತಮ್ಮ ಉಪಯುಕ್ತ ಕಾಣಿಕೆ ನೀಡಿದ್ದಾರೆ. ಸೀನಿಯರ್ ತಂಡಕ್ಕೆ ಅಮಿತ್ ವರ್ಮಾ ಮುಖ್ಯಸ್ಥ. ಬೆಂಗಳೂರು ಮಾಜಿ ಕ್ರಿಕೆಟಿಗ ಅಮಿತ್ ವರ್ಮಾ ರವರನ್ನ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಸೀನಿಯರ್ ಮತ್ತು 23 ವರ್ಷದವರೆಗಿನ ಪುರುಷರ ತಂಡಗಳ ಆಯ್ಕೆ ಸಮಿತಿಯ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಲಾಗಿದೆ. ಕಾಮನ್ವೆಲ್ತ್ ಚೆಸ್ 3 ಚಿನ್ನಾಗಿದ್ದು ಮಿಂಚಿದ ನಕ್ಷತ್ರ. ಬೆಂಗಳೂರು ನಗರದ ಉದ್ಯೋನ್ಮುಖ ಆಟಗಾರ್ತಿ ನಕ್ಷತ್ರ ರವರು ಶ್ರೀರಂಗದ ಕುಲುತಾರದಲ್ಲಿ ನಡೆದ ಕಾಮನ್ವೆಲ್ತ್ ಯುವ ಚಾಂಪಿಯನ್ಶಿಪ್ನಲ್ಲಿ 3 ಚಿನ್ನ ಪದಕಗಳನ್ನು ಗೆದ್ದು ಅಮೋಘ ಸಾಧನೆ ಪ್ರದರ್ಶಿಸಿದ್ದಾರೆ. ಸಬಾಲಿಂಕ ಗಾಫ್ ಮುನ್ನಡೆ. ಪ್ಯಾರಿಸ್ ವಿಶ್ವದ ಅಗ್ರಮಾನ್ಯ ಆಟಗಾರ್ತಿ ಅರಿನಾ ಸೆಬಾಲಿಂಕ ಮತ್ತು ಹಾಲಿ ಚಾಂಪಿಯನ್ ಗಾಫ್ ರವರು ಮಂಗಳವಾರ ನೇರ ಸೆಟ್ಟುಗಳ ಗೆಲುವಿನೊಡನೆ ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿಯ 2ನೇ ಸುತ್ತು ಪ್ರವೇಶಿಸಿದರು. ಪುರುಷರ ಸಿಂಗಲ್ಸ್ನಲ್ಲಿ 6ನೇ ಕ್ರಮಾಂಕದ ಡೇನಿಯನ್ ರವರನ್ನ ಆರಂಭಿಕ ಸುತ್ತಿನಲ್ಲಿ ನಿರ್ಗಮಿಸಿದರು. ಇವತ್ತಿನ ಶುಭಾಷಿತ. ಕಲಿತ ವಿದ್ಯೆಯನ್ನು ಧಾರಾಳವಾಗಿ 10 ಜನಕ್ಕೆ ಹೇಳಿಕೊಡಬೇಕು. ನಾನು ಕಲಿತದ್ದು ಮುಗಿಯಿತು ಎಂಬ ಅಹಂಭಾವ ಬಿಟ್ಟು ಸದಾ ಕಲಿಯುತ್ತಲೇ ಇರಬೇಕು. ಆನಾ ಕೃಷ್ಣರಾಯರವರು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 75 ರೂಪಾಯಿ, ಪೆನ್ಸಿಲ್ ಬೀನ್ಸ್ 75 ರೂಪಾಯಿ, ಮೆಣಸಿನಕಾಯಿ 30 ರೂಪಾಯಿ, ಸೌತೆಕಾಯಿ 12 ರೂಪಾಯಿ, ಎಂಸಿ 3 ರೂಪಾಯಿ, ಸುನಾಮಿ 3 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 20 ರೂಪಾಯಿ, ಕುಂಬಳಕಾಯಿ 11 ರೂಪಾಯಿ, ಹೀರೆಕಾಯಿ 15 ರೂಪಾಯಿ, ಪಡುವಲಕಾಯಿ 10 ರೂಪಾಯಿ, ತೊಂಡೆಕಾಯಿ 10 ರೂಪಾಯಿ, ಆಗಲಕಾಯಿ 28 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 28 ರೂಪಾಯಿ, ದಪ್ಪ ಮೆಣಸಿನಕಾಯಿ 28 ರೂಪಾಯಿ, ಸೋರೆಕಾಯಿ 5 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 25 ರೂಪಾಯಿ, ಸೀಮೆ ಬದನೆಕಾಯಿ 32 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 45 ರೂಪಾಯಿ, ಬೆಂಡೆಕಾಯಿ 10 ರೂಪಾಯಿ, ಟೊಮೊಟೊ 32 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 27/5/2026 ಬುಧವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರತ್ಚಂದ್ರರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವಿಜಯ್ ತರಾಸ್ರವರು ನರರೋಗ ತಜ್ಞರು, ಡಾಕ್ಟರ್ ನಿತೇಶ್ ರವರು ಮೂತ್ರಶಾಸ್ತ್ರ ತಜ್ಞರು, ಡಾಕ್ಟರ್ ಪ್ರತಿಭಾ ಮಾಚೇರವರು ನೋವು ನಿವಾರಣಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ಅವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಡಾಕ್ಟರ್ ದೀಪಶ್ರೀರವರು ವಾಗ್ಭಾಷೆ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೇವೆಯು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663618. ಧನ್ಯವಾದಗಳು.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ ಸರಣಿ ಕಾರ್ಯಕ್ರಮದಲ್ಲಿ ಸ್ವಚ್ಛತಾ ಗೀತೆಗಳು ಪ್ರಸಾರವಾಗಲಿದೆ.

0: ಇದುವರೆಗೂ ಸ್ವಚ್ಛತಾ ಗೀತೆಗಳನ್ನ ಆಲಿಸಿದಿರಿ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ ತಿಳಿದು ಬರೋಣ. ಬೀನ್ಸ್ 75 ರೂಪಾಯಿ, ಪೆನ್ಸಿಲ್ ಬೀನ್ಸ್ 75 ರೂಪಾಯಿ, ಮೆಣಸಿನಕಾಯಿ 30 ರೂಪಾಯಿ, ಸೌತೆಕಾಯಿ 12 ರೂಪಾಯಿ, ಎಂಸಿ 3 ರೂಪಾಯಿ, ಸುನಾಮಿ 3 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 20 ರೂಪಾಯಿ, ಕುಂಬಳಕಾಯಿ 11 ರೂಪಾಯಿ, ಹೀರೆಕಾಯಿ 15 ರೂಪಾಯಿ, ಪಡುವಲಕಾಯಿ 10 ರೂಪಾಯಿ, ತೊಂಡೆಕಾಯಿ 10 ರೂಪಾಯಿ, ಆಗಲಕಾಯಿ 28 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 28 ರೂಪಾಯಿ, ದಪ್ಪ ಮೆಣಸಿನಕಾಯಿ 28 ರೂಪಾಯಿ, ಸೋರೆಕಾಯಿ 5 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 25 ರೂಪಾಯಿ, ಸೀಮೆ ಬದನೆಕಾಯಿ 32 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 45 ರೂಪಾಯಿ, ಬೆಂಡೆಕಾಯಿ 10 ರೂಪಾಯಿ, ಟೊಮೊಟೊ 32 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದ್ರಿಂದನೇ ನಿನಗೆ ಕೆಮ್ಮು ಬಂದಿರೋದು.
2: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲ ತಿಂತಾನೆ ಇರ್ತಾನೆ. ಯಾಕೋ
0: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿ ಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕಾ ಎಲ್ಲನೂ ಬಿಟ್ಬಿಡ್ತೀನಿ.

0: ನಮ್ಮ ಸಿದ್ಧಣ್ಣನ ಥರನೇ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡಿಬಿಡ್ಬೋದು.
1: ಇದು ಕಲಾಕುಮಾರ ಮಾತು ಅಂದ್ರೆ.
2: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹರಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 27/5/2026 ಬುಧವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರತ್ಚಂದ್ರರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಶಂಕರ್ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವಿಜಯ್ ತರಾಸ್ರವರು ನರರೋಗ ತಜ್ಞರು, ಡಾಕ್ಟರ್ ನಿತೇಶ್ ರವರು ಮೂತ್ರಶಾಸ್ತ್ರ ತಜ್ಞರು, ಡಾಕ್ಟರ್ ಪ್ರತಿಭಾ ಮಾಚೇರವರು ನೋವು ನಿವಾರಣಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ಅವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಡಾಕ್ಟರ್ ದೀಪಶ್ರೀರವರು ವಾಗ್ಭಾಷೆ ಶ್ರವಣ ತಜ್ಞರು. ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೇವೆಯು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.
1: ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಡ್ರೋಸೋಫಿಲಾ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಡ್ರೋಸೋಫಿಲಾ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಡ್ರೋಸೋಫಿಲಾ ಬಹು ಆಯಾಮದ ಒಂದು ಪ್ರಾಯೋಗಿಕ ಮಾದರಿ. ಡ್ರೋಸೋಫಿಲಾ ಅಥವಾ ಹೆಣ್ಣಿನ ನೊಣ ಎಂಬ ಒಂದು ಚಿಕ್ಕ ಕೀಟವು ಇವತ್ತು ಜೀವ ವಿಜ್ಞಾನ ಕ್ಷೇತ್ರದಲ್ಲಿ ಒಂದು ಅಮೃತ ಪ್ರಾಯೋಗಿಕ ಮಾದರಿಯಾಗಿ ಹೊರಹೊಮ್ಮಿದೆ. ಪ್ರಪಂಚದಾದ್ಯಂತ ವಿಜ್ಞಾನಿಗಳು ಈ ಕೀಟವನ್ನು ಬಳಸಿ ಬೇರೆ ಬೇರೆ ರೀತಿಯ ಪ್ರಯೋಗಗಳನ್ನು ಮಾಡುತ್ತಾ ವಿಜ್ಞಾನ ಕ್ಷೇತ್ರಕ್ಕೆ ಅದ್ಭುತವಾದ ಕೊಡುಗೆಗಳನ್ನು ನೀಡುತ್ತಾ ಬಂದಿದ್ದಾರೆ. ಸಾವಿರಾರು ವೈವಿಧ್ಯಮಯ ಕೀಟಗಳ ನಡುವೆ ಡ್ರೋಸೋಫಿಲಾ ವಿಜ್ಞಾನ ಮಾದರಿಯಾಗಿ ಈಕೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಪಡೆದಿದೆ ಎಂಬುದರ ಬಗ್ಗೆ ಒಂದು ಕಿರು ಚಿತ್ರಣವನ್ನು ನೋಡುವುದಾದರೆ, ಡಾಕ್ಟರ್ ವಿಲಿಯಂ ಕ್ಯಾಶೆಲ್ ರವರು ಹಾರ್ವರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಡ್ರೋಸೋಫಿಲಾವನ್ನು ಮೊಟ್ಟ ಮೊದಲ ಬಾರಿಗೆ ಪ್ರಾಯೋಗಿಕವಾಗಿ ಬಳಸಿದರು. ಆದರೆ ವಿಜ್ಞಾನಿ ಥಾಮಸ್ ಹಂಟ್ ಮಾರ್ಗೋನ್ ರವರು ಇಂದಿಗೂ ಡ್ರೋಸೋಫಿಲಾ ಸಂಶೋಧನೆಯ ಪಿತಾಮಹ ಎಂದು ಪರಿಗಣಿಸಲಾಗುತ್ತದೆ. ಏಕೆಂದರೆ ಮಾರ್ಗನ್ ರವರು ಡ್ರೋಸೋಫಿಲಾವನ್ನು ಪ್ರಯೋಗಾಲಯಗಳಲ್ಲಿ ಬಳಸಿ ಜೀವಿಗಳ ಅನುವಂಶಿತಿಗೆ ಕಾರಣವಾದ ಜೀನ್ಗಳು ಕ್ರೋಮೋಸೋಮುವಿನಲ್ಲಿ ಕಂಡುಬರುತ್ತವೆ ಮತ್ತು ಈ ಜೀನ್ಗಳು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಕ್ರೋಮೋಸೋಮಿನ ಮೂಲಕ ವರ್ಗಾವಣೆಗೊಳ್ಳುತ್ತದೆ ಎಂಬ ವೈಜ್ಞಾನಿಕ ಸತ್ಯವನ್ನು

ಪ್ರಪಂಚಕ್ಕೆ ತಿಳಿಸಿಕೊಡುತ್ತಾರೆ. ಈ ಅದ್ಭುತ ವೈಜ್ಞಾನಿಕ ಅನ್ವೇಷಣೆಗಾಗಿ ಥಾಮಸ್ ಹಂಟ್ ರವರು 1933 ನೋಬೆಲ್ ಪಾರಿತೋಷಕವನ್ನು ತಮ್ಮ ಮುಡಿಗೇರಿಸಿಕೊಳ್ಳುತ್ತಾರೆ. ಆಮೇಲೆ ಮಾರ್ಗನ್ ರವರ ಶಿಷ್ಯರೇ ಆದ ಹರ್ಮನ್ ಮುಲ್ಲರ್ ರವರು ಕ್ಷಾಕಿರಣ ಮೂಲಕ ಡ್ರೋಸಾಫಿಲ್ಲಗಳಲ್ಲಿ ಜೀನ್ ರೂಪಾಂತರಗಳನ್ನು ಸೃಷ್ಟಿಸಿ ಅದರಿಂದ ಕ್ರೋಮೋಸೋಮ್ಗಳಲ್ಲಿ ಆಗುವ ಬದಲಾವಣೆಗಳನ್ನು ವಿಜ್ಞಾನ ಪ್ರಪಂಚಕ್ಕೆ ತೋರಿಸಿಕೊಡುತ್ತಾರೆ. ಅವರ ಈ ಸಂಶೋಧನೆಗೆ 1946 ನೋಬೆಲ್ ಪಾರಿತೋಷಕವು ಅರಸಿ ಬರುತ್ತದೆ. ಈ ಎರಡು ಶ್ರೇಷ್ಠ ವೈಜ್ಞಾನಿಕ ಅನ್ವೇಷಣೆಗಳು ಪ್ರಪಂಚದಾದ್ಯಂತ ಇರುವ ವಿಜ್ಞಾನಿಗಳನ್ನು ಡ್ರೋಸಾಫಿಲಾ ಎಂಬ ಸರಳವಾದ ಕೀಟದ ಕಡೆಗೆ ತಮ್ಮ ಗಮನವನ್ನು ಸೆಳೆಯುವಂತೆ ಮಾಡುತ್ತದೆ. ನಂತರದ ದಿನಗಳಲ್ಲಿ ವಿಜ್ಞಾನಿಗಳಾದ ನಸ್ಲಿಸ್ ವೋಲರ್ಡ್ ಮತ್ತು ಎರಿಕ್ ಮತ್ತು ಎಡ್ವರ್ಡ್ ಲೇವಿಸ್ ರವರು ತಮ್ಮ ಜೀನ್ಗಳನ್ನು ಭ್ರೂಣದ ಬೆಳವಣಿಗೆಯ ಸಂದರ್ಭಗಳಲ್ಲಿ ಯಾವ ರೀತಿ ಪರಿಣಾಮಗಳನ್ನು ಹೊಂದುತ್ತದೆ ಹಾಗೂ ಒಂದು ಕೋಶದಿಂದ ಹೇಗೆ ಪ್ರೌಢ ಬಹುಕೋಶೀಯ ಜೀವಿಗಳು ಹುಟ್ಟುಕೊಳ್ಳುತ್ತವೆ ಎಂಬ ಸಂಶೋಧನೆಗೆ ಡ್ರೋಸಾಫಿಲವನ್ನು ಪ್ರಾಯೋಗಿಕವಾಗಿ ಮಾದರಿಯಾಗಿ ಬಳಸಿಕೊಳ್ಳುತ್ತಾರೆ. 1995 ಈ ಮೂರು ವಿಜ್ಞಾನಿಗಳು ಆರಂಭಿಕ ಭ್ರೂಣದ ಬೆಳವಣಿಗೆಯ ಆನುವಂಶಿಕ ನಿಯಂತ್ರಣಕ್ಕೆ ಸಂಬಂಧಿಸಿದ ತಮ್ಮ ಸಂಶೋಧನೆಗಾಗಿ ನೋಬೆಲ್ ಪ್ರಶಸ್ತಿಗೆ ಭಾಜನರಾಗುತ್ತಾರೆ. ಈ ಸಂಶೋಧನೆಗಳಲ್ಲಿ ಡ್ರೋಸಾಫಿಲಾದ ಬೆಳವಣಿಗೆಗೆ ಮುಖ್ಯವೆಂದು ಅವರು ವಿಧಿಸಿದ ಅನೇಕ ಜೀನ್ಗಳು ಮಾನವರು ಸೇರಿದಂತೆ ಎಲ್ಲ ಪ್ರಾಣಿಗಳ ಬೆಳವಣಿಗೆಗೆ ನಿರ್ಣಾಯಕವೆಂದು ತೋರಿಸಿಕೊಡಲಾಗಿದೆ. ಡ್ರೋಸಾಫಿಲಾ ಮತ್ತು ಮಾನವ ಶಾರೀರಿಕ ಶೈಲಿಯು ಬಹಳ ವಿಭಿನ್ನವಾಗಿದ್ದರೂ ಜೀವಕೋಶಗಳ ಕಾರ್ಯಚಟುವಟಿಕೆಗಳು ಮಾನವ ಹಾಗೂ ಡ್ರೋಸಾಫಿಲಾಗಳಲ್ಲಿ ಗಮನಾರ್ಹವಾಗಿ ಹೋಲುತ್ತವೆ ಎಂಬ ವೈಜ್ಞಾನಿಕ ಸತ್ಯವನ್ನು ಈ ಸಂಶೋಧನೆಗಳು ಪ್ರಪಂಚಕ್ಕೆ ಸಾರಿ ಹೇಳುತ್ತದೆ. ಜೊತೆಗೆ ಈ ನಿಟ್ಟಿನಲ್ಲಿ ಇನ್ನಷ್ಟು ಸಂಶೋಧನೆಗಳು ಮುಂದುವರಿಯಲು ಡ್ರೋಸಾಫಿಲಾ ಎಂಬ ಒಂದು ಅದ್ಭುತವಾದ ಪ್ರಾಯೋಗಿಕ ಮಾದರಿ ಎಂಬುದನ್ನು ಸಾಬೀತುಪಡಿಸುತ್ತದೆ. ಈ ರೀತಿಯಲ್ಲಿ ಸುಮಾರು 6 ನೋಬೆಲ್ ಪ್ರಶಸ್ತಿಗಳನ್ನು ವಿಜ್ಞಾನಿಗಳಿಗೆ ಕೊಡುಗೆ ನೀಡಿದ ಡ್ರೋಸಾಫಿಲಾ ಎಂಬ ಅದ್ಭುತ ಪ್ರಾಯೋಗಿಕ ಮಾದರಿಯು ಇಂದಿಗೂ ವಿಜ್ಞಾನಿಗಳ ಅನೇಕ ವೈಜ್ಞಾನಿಕ ಅನ್ವೇಷಣೆಗಳನ್ನು ಮಾಡಲು ತುಂಬ ಸಹಾಯಕಾರಿಯಾಗಿದೆ. ಇತ್ತೀಚೆಗೆ 2 ನೋಬೆಲ್ ಪ್ರಶಸ್ತಿಗಳು ರಿಚರ್ಡ್ ಎಕೆಲ್ಸ್ ಮತ್ತು ಲಿಂಡಾ ಬುಗ್ಗೂ 2017 ಜಿಫ್ ಆಲ್ ಮಿಚಲ್ ರೋಷಲ್ ಮತ್ತು ಮಿಂಚಲ್ ಯಂಗ್ ಡ್ರೋಸಾಫಿಲಾ ಅವಲಂಬಿಸಿ ನಡೆಸಿದ ಅನ್ವೇಷಣೆಗಳು ಪ್ರಾಮುಖ್ಯತೆಯನ್ನು ಪಡೆದವು. ರಿಚರ್ಡ್ ಎಕ್ಸೆಲ್ ಮತ್ತು ಲಿಂಡಾರವರ ಸಂಶೋಧನೆಯು ಯಾವ ರೀತಿಯಲ್ಲಿ ತಮ್ಮ ಪ್ರಾಣ ವ್ಯವಸ್ಥೆಯು ಆಯೋಜನೆಗೊಂಡಿದೆ ಹಾಗೂ ಅದಕ್ಕೆ ಯಾವ ರೀತಿಯ ಶಾರೀರಿಕ ಮತ್ತು ನಮ್ಮ ವಂಶವಾಹಿಗಳ ಪಾತ್ರ ಅನಿವಾರ್ಯತೆ ಇದೆ ಎಂಬುದನ್ನು ಪ್ರಾಯೋಗಿಕವಾಗಿ ನಿರೂಪಿಸಿದರು. ಅದೇ ರೀತಿಯಲ್ಲಿ ಜೆಲ್ ಹಾಲ್ ಮಿಚೆಲ್ ಹೆಂಗ್ ಡ್ರೋಸಾಫಿಲಾ ಮಾದರಿಯನ್ನು ಉಪಯೋಗಿಸಿ ನಮ್ಮ ದೈನಂದಿನ ಜೀವನದ ಜೈವಿಕ ಲಯಗಳು ಯಾವ ರೀತಿಯಲ್ಲಿ ವಿವಿಧ ಜೀನ್ಗಳ ಕಾರ್ಯ ವೈಖರಿತೆಯನ್ನು ಅವಲಂಬಿಸಿವೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ 6 ಡ್ರೋಸಾಫಿಲಾ ಅವಲಂಬಿತ ನೋಬೆಲ್ ಪ್ರಶಸ್ತಿ ವಿಜೇತ ವೈಜ್ಞಾನಿಕ ಅನ್ವೇಷಣೆಗಳು ನಮ್ಮ ವೈಜ್ಞಾನಿಕ ಲೋಕ ಎಷ್ಟರ ಮಟ್ಟಿಗೆ ಈ ಒಂದು ಕೀಟ ಮಾದರಿಯನ್ನು ಅವಲಂಬಿಸಿದೆ ಎನ್ನುವುದಕ್ಕೆ ಸಾಕ್ಷಿಯಾಗಿದೆ. ಅಷ್ಟೇ ಅಲ್ಲದೆ ಇನ್ನು ಹಲವಾರು ವೈಜ್ಞಾನಿಕ ಸಂಶೋಧನೆಗಳು ಹಾಗೂ ಪುರಾವೆಗಳು ಡ್ರೋಸಾಫಿಲಾ ಅವಲಂಬಿತ ಪ್ರಯೋಗಗಳಿಂದ ಕಾರ್ಯರೂಪಕ್ಕೆ ಬಂದತೊಡಗಿವೆ. ಹಾಗಾದರೆ ವೈಜ್ಞಾನಿಕ ಕ್ಷೇತ್ರದಲ್ಲಿ ಯಾಕೆ ಡ್ರೋಸಾಫಿಲಾ ಇಷ್ಟೊಂದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಎಂಬುದರ ಒಂದು ಕುತೂಹಲ ಮೂಡಿಸುವ ಪ್ರಶ್ನೆ ನಮಗೀಗ ಬರುತ್ತದೆ. ವಿಜ್ಞಾನಿಗಳಿಗೆ ಈ ಕೀಟ ಇಷ್ಟವಾಗಲು ಹಲವಾರು ಕಾರಣಗಳಿವೆ. ಡ್ರೋಸಾಫಿಲಾಕ್ಕೆ ಮಾತ್ರ ಅನ್ವಯವಾಗುತ್ತವೆ ಮತ್ತು ಕೀಟಗಳನ್ನು ಈ ರೀತಿ ವೈಜ್ಞಾನಿಕ ಅನ್ವೇಷಣೆಗೆ ಬಳಸಬಹುದೇ ಎಂಬುದನ್ನು ನಾವು ಅಚ್ಚರಿ ಪಡಬೇಕಾಗುತ್ತದೆ. ಡ್ರೋಸಾಫಿಲಾದಲ್ಲಿ ಕೇವಲ 4 ಜೋಡಿ ಕ್ರೋಮೋಸೋಮ್ಗಳು ಇದೆ. ಇದು ಒಂದು ರೀತಿಯಲ್ಲಿ ವಿಜ್ಞಾನಿಗಳಿಗೆ ಸುಲಭವಾಗಿ ಜೀನ್ಗಳನ್ನು ರೂಪಾಂತರ ಮಾಡಲು ಹಾಗೂ ಅದನ್ನು ವೀಕ್ಷಣೆ ಮಾಡಲು ಅನುಕೂಲ ಮಾಡಿಕೊಡುತ್ತದೆ. ಪ್ರಸ್ತುತ ಇರುವ ಬೇರೆ ಪ್ರಾಣಿ ಮಾದರಿಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಕ್ರೋಮೋಸೋಮ್ಗಳು ಈ ರೀತಿಯ ಜೀನ್ ರೂಪಾಂತರ ವೀಕ್ಷಣೆಯನ್ನು ಸ್ವಲ್ಪ ಜಟಿಲಗೊಳಿಸುತ್ತದೆ. ಬೇರೆ ಪ್ರಾಣಿಗಳಿಗೆ ಕೀಟಗಳಿಗೆ ಹೋಲಿಸಿದರೆ ಡ್ರೋಸಾಫಿಲಾವನ್ನು ಪ್ರಯೋಗಾಲಯಗಳಲ್ಲಿ ಬೆಳೆಸುವುದು ತುಂಬ ದುಬಾರಿಯಾಗುವುದಿಲ್ಲ. ಇದು ಇನ್ನೊಂದು ಮಹತ್ವದ ಕಾರಣ, ಏಕೆಂದರೆ ಇಂದು ವೈಜ್ಞಾನಿಕ ಚಟುವಟಿಕೆಗಳು ತುಂಬ ಮಹತ್ವ ಪಡೆದಿರುವ ಕ್ಷೇತ್ರ. ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಹಾಗೂ ವಿಜ್ಞಾನಿಗಳು ತಮ್ಮ ಸಂಶೋಧನೆಗಳನ್ನು ಕಡಿಮೆ ಖರ್ಚಿನಲ್ಲಿ ಮಾಡಲು ಅವಕಾಶ ಮಾಡಿಕೊಡುತ್ತದೆ. ತುಂಬ ಲಾಭದಾಯಕ ಹಾಗೂ ಇಂದಿನ ಆರ್ಥಿಕ ಸವಾಲುಗಳ ಸುಸಂದರ್ಭದಲ್ಲಿ ಇದು ಪ್ರಸ್ತುತ ಕೂಡ. ವೈದ್ಯಕೀಯ ಅಥವಾ ಜೀವ ವಿಜ್ಞಾನ ಕ್ಷೇತ್ರದಲ್ಲಿ ವಿವಿಧ ರೀತಿಯ ಆನುವಂಶಿಕ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಲು ಕೂಡ ಡ್ರೋಸಾಫಿಲಾವನ್ನು ಪರಿಣಾಮಕಾರಿಯಾಗಿ ಉಪಯೋಗಿಸಲಾಗುತ್ತದೆ. ಇದರಲ್ಲಿ ಪ್ರಮುಖವಾಗಿ

0: 1893 ಆವಿಷ್ಕರಿಸಲ್ಪಟ್ಟ ಗಾಲಾಫೋರ್ ಯುಎಸ್ಎ ಎಂಬ ಒಂದು ನವೀನ ತಂತ್ರಜ್ಞಾನ ಅಂದರೆ ಆಂಡ್ರಿಯಸ್ ಬ್ರ್ಯಾಂಡ್ ಹಾಗೂ ನೋರ್ವರ್ಟ್ ಫಾರ್ಮೋನ್ ರವರು ಆವಿಷ್ಕರಿಸಿದ ಈ ತಂತ್ರಜ್ಞಾನವು ಡ್ರೋಸಾಫಿಲ್ಲಾ ಅನ್ವೀಕ್ಷಣೆ ಕ್ಷೇತ್ರದಲ್ಲಿ ಒಂದು ಹೊಸ ಇತಿಹಾಸವನ್ನು ಸೃಷ್ಟಿಸಿದ. ಈ ತಂತ್ರಜ್ಞಾನವನ್ನು ಉಪಯೋಗಿಸಿ ಇಂದು ಡ್ರೋಸಾಫಿಲ್ಲದಲ್ಲಿ ಯಾವುದೇ ರೀತಿಯ ಮಾನವ ಅಥವಾ ಇತರೆ ಜೀವಿಗಳ ಜೀನ್ಗಳನ್ನು ತದ್ರೂಪಿಸಿ ಅದರ ಕಾರ್ಯವೈಖರಿಯನ್ನು ಅಧ್ಯಯನ ಮಾಡಲು ಸಾಧ್ಯವಿದೆ. ಮಾನವನಲ್ಲಿ ಕಾಣುವ ಹಲವಾರು ಹಾನಿಕಾರಕ ರೋಗಗಳನ್ನು ಇಂದು ಡ್ರೋಸಾಫಿಲ್ಲದಲ್ಲಿ ತದ್ರೂಪಿಸಬಹುದು ಮತ್ತು ಅದಕ್ಕೆ ಪೂರಕವಾದ ವೈಜ್ಞಾನಿಕ ಕಾರಣಗಳನ್ನು ಪತ್ತೆ ಹಚ್ಚಬಹುದು. ಇನ್ನು ಮುಂದುವರೆದ ಅದಕ್ಕೆ ಅನ್ವಯಿಸುವ ಔಷಧಿಗಳ ಪ್ರಾಥಮಿಕ ಸ್ಕ್ರೀನಿಂಗ್ಗಳನ್ನು ನಡೆಸಬಹುದು. ಈ ರೀತಿಯಲ್ಲಿ ಡ್ರೋಸಾಫಿಲ್ಲಾ ಎಂಬ ಒಂದು ಸಾಮಾನ್ಯ ಕೀಟವು ವೈಜ್ಞಾನಿಕ ಕ್ಷೇತ್ರದಲ್ಲಿ ಅನ್ವೇಷಣೆಗಳನ್ನು ವೇಗವಾಗಿ ನಡೆಸಲು ಸಹಾಯಕಾರಿಯಾಗಿದೆ. ಕೇಳಿದ್ರಲ್ಲ, ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಡ್ರೋಸಾಫಿಲ್ಲಾ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಡ್ರೋಸೋಫಿಲಾ ಎಂಬ ವಿಷಯದ ಕುರಿತು ಕುಮಾರಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು, ತರ್ತೇನೆ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ, ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ವು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ, ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
0: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ವಯಸ್ಸು ದೇಹಕ್ಕಷ್ಟೇ ಮನಸ್ಸಿಗಲ್ಲ ಎಂಬುದರ ಕುರಿತು ಶ್ರೀ ಪ್ರಕಾಶ್ ರವರು ಪ್ರಸ್ತುತಪಡಿಸುವ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ವಯಸ್ಸು ದೇಹಕ್ಕಷ್ಟೇ ಮನಸ್ಸಿಗಲ್ಲ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಸಾವಿರದ ಜುಲೈ ತಿಂಗಳ ಮುಂಜಾನೆ ಸ್ವೀಡನ್ನ ಉತ್ತರ ತುದಿಯ ಅಪರಾಂಡದಲ್ಲಿ ಚಳಿಯ ಗಾಳಿ ಬೀಸುತ್ತಿತ್ತು. ಅಲ್ಲಿ ದೇಶದ ಅತ್ಯಂತ ಕಠಿಣ 1764 ಕಿಲೋಮೀಟರ್ ಉದ್ದದ ಸ್ವೇರಿಗ ಲೋಪೆಟ್ ಸೈಕಲ್ ಪಂದ್ಯಾವಳಿ ಆರಂಭವಾಗಲು ಕ್ಷಣಗಣನೆ ನಡೆದಿತ್ತು. ಯುವ ಬಲಿಷ್ಠ ಕ್ರೀಡಾಪಟುಗಳು ಪಂದ್ಯದ ಉತ್ಸಾಹದಲ್ಲಿ ನಿಂತಿದ್ದರು. ಆದರೆ ಆ ಗುಂಪಿನಲ್ಲಿ ಸ್ವಲ್ಪ ದೂರದಲ್ಲಿ ಬಿಳಿ ಗಡ್ಡದ 66 ವರ್ಷದ ವೃದ್ಧರೊಬ್ಬರು ತಮ್ಮ ಹಳೆಯ ಸೈಕಲ್ ಹಿಡಿದು ಶಾಂತವಾಗಿ ನಿಂತಿದ್ದರು. ಅವರೇ ಗುಸ್ತಫ್ ಆಕನ್ಸನ್. ವಯಸ್ಸು

40 ದಾಟಿದೆ ಎಂಬ ಒಂದೇ ಕಾರಣಕ್ಕೆ ಸಂಘಟಕರು ಅವರಿಗೆ ಸ್ಪರ್ಧಿಸಲು ಅವಕಾಶ ನಿರಾಕರಿಸಿದ್ದರು. ನಿಮಗೆ ವಯಸ್ಸಾಗಿದೆ, ಈ ದೂರವನ್ನು ಕ್ರಮಿಸುವುದು ನಿಮ್ಮ ಕೈಲಾಗದ ಕೆಲಸ ಎಂದು ಜಗತ್ತು ಅವರ ಮುಖಕ್ಕೆ ಒಡೆದಂತೆ ಹೇಳಿತು. ಆದರೆ ಗುಸ್ತಫ್ ಅವರ ಮನಸ್ಸಿನ ಗಟ್ಟಿ ಸಂಕಲ್ಪವನ್ನು ತಡೆಯಲು ಆ ನಿಯಮಗಳಿಗೆ ಸಾಧ್ಯವಿರಲಿಲ್ಲ. ಅವರು ಮನೆಗೆ ಮರಳಲಿಲ್ಲ. ಬದಲಿಗೆ ಅವರ ಪತ್ನಿ ಪ್ರೀತಿಯಿಂದ ಕೈಯಾರೆ ಒಲಿದುಕೊಟ್ಟಿದ್ದ ಬಿಳಿ ಬಟ್ಟೆಯ ಮೇಲೆ ಕೆಂಪು ಬಣ್ಣದಲ್ಲಿ 0 ಎಂಬ ಸಂಖ್ಯೆಯನ್ನು ಬರೆದು ತಮ್ಮ ಅಂಗಿಗೆ ಸಿಕ್ಕಿಸಿಕೊಂಡರು. ಜಗತ್ತು ಅವರನ್ನು ಶೂನ್ಯ ಎಂದು ಪರಿಗಣಿಸಿದ್ದರೆ ಅವರು ಅದನ್ನೇ ತಮ್ಮ ಹೆಮ್ಮೆಯ ಗುರುತಾಗಿ ಸ್ವೀಕರಿಸಿದ್ದರು. ಕೊನೆಯ ಅಧಿಕೃತ ಸೈಕಲ್ ಸವಾರ ಹೊರಟ 1 ನಿಮಿಷದ ನಂತರ ಗುಸ್ತಾಫ್ ತಮ್ಮ ಹಳೆಯ ಮಡ್ಗಾರ್ಡ್ಗಳಿಂದ ಬಾರಿ ಸೈಕಲ್ ತುಳಿಯಲು ಆರಂಭಿಸಿದರು. ಅವರ ಬಳಿ ಯಾವುದೇ ಆಧುನಿಕ ಕ್ರೀಡಾ ಸೈಕಲ್ ಇರಲಿಲ್ಲ, ಕೇವಲ ಒಂದು ಸಣ್ಣ ದೀಪವಿತ್ತು. ಸ್ಪರ್ಧೆ ಮುಂದುವರಿದಂತೆ ಯುವ ಸವಾರರು ರಾತ್ರಿಯಾಗುತ್ತಿದ್ದಂತೆ ಆಯಾಸಗೊಂಡು ವಿಶ್ರಾಂತಿ ಗೃಹಗಳಲ್ಲಿ ಮಲಗುತ್ತಿದ್ದರು. ಆದರೆ ಗುಸ್ತಾಫ್ ನಿಲ್ಲಲಿಲ್ಲ. ಇಡೀ ದೇಶವೇ ನಿದ್ರಿಸುತ್ತಿರುವಾಗ ಕತ್ತಲ ಹಾದಿಯಲ್ಲಿ ಆ ಸಣ್ಣ ದೀಪದ ಬೆಳಕಿನಲ್ಲಿ ಅವರು ಸೈಕಲ್ ತುಳಿಯುತ್ತಲೇ ಇದ್ದರು. ಗಣಿವಾರಿಸಿಕೊಳ್ಳಲು ರಸ್ತೆ ಬದಿಯಲ್ಲಿ ಕೆಲವೇ ನಿಮಿಷಗಳು ಕಣ್ಣು ಮುಚ್ಚುತ್ತಿದ್ದರು. ನಂತರ ಮತ್ತೆ ಪಯಣ ಮುಂದುವರಿಸುತ್ತಿದ್ದರು. ವಯಸ್ಸಿನ ಮಿತಿಯನ್ನು ಹೇರಿದ ಸಮಾಜಕ್ಕೆ ತನು ಮುಪ್ಪಾದರೂ ಮನಸ್ಸು ಮುಪ್ಪಾಗುವುದಿಲ್ಲ ಎಂಬುದನ್ನು ಅವರು ಸಾಬೀತುಪಡಿಸಬೇಕಿತ್ತು. ದಿನಗಳು ಕಳೆದವು. ಸ್ವೀಡನ್ನ ದಕ್ಷಿಣ ತುದಿಯ ಈಸ್ಟರ್ಡ್ ನಗರದಲ್ಲಿ ಜನರು ಅಧಿಕೃತ ವಿಜೇತರಿಗಾಗಿ ಕಾಯುತ್ತಿದ್ದರು. ಆದರೆ ಅಲ್ಲಿಗೆ ಮೊದಲು ತಲುಪಿದ್ದು ಯಾರು ಗೊತ್ತೇ? ಇಡೀ ದೇಶವೇ ಆಶ್ಚರ್ಯಚಕಿತರಾಗುವಂತೆ ಯಾವುದೇ ಅಧಿಕೃತ ಸೌಲಭ್ಯವಿಲ್ಲದ ನಿದ್ದೆಯಿಲ್ಲದೆ ಸೈಕಲ್ ತುಳಿತಿದ್ದ ಆ ಬೆಳಿಗಡ್ಡದ ತಾತ 6 ದಿನಗಳು 14 ಗಂಟೆಗಳು ಮತ್ತು 20 ನಿಮಿಷಗಳ ಸತತ ಸೈಕಲಿಂಗ್ ನಂತರ ಗುಸ್ತಾಫ್ ಆಕನನ್ಸ್ ಯುವ ಸ್ಪರ್ಧಿಗಳಿಗಿಂತ ಇಡೀ 1 ದಿನ ಅಂದರೆ 24 ಗಂಟೆಗಳು ಮುಂಚಿತವಾಗಿಯೇ ಗುರಿ ತಲುಪಿದ್ದರು. ಅಂದು ಇಸ್ತಾಡ್ ನಗರದಲ್ಲಿ ನೆರೆದಿದ್ದ ಸಹಸ್ರಾರು ಜನರ ಕಣ್ಣುಗಳಲ್ಲಿ ಆನಂದ ಬಾಷ್ಪವಿತ್ತು. ಇಡೀ ದೇಶವೇ ಅವರನ್ನು ಸ್ಟಾಲ್ಫರ್ಫರ್ ಉಕ್ಕಿನ ತಾತ ಎಂದು ಪ್ರೀತಿಯಿಂದ ಕರೆದು ಸಂಭ್ರಮಿಸಿತು. ಪತ್ರಿಕೆಗಳು ಅವರ ಸಾಹಸವನ್ನು ಕೊಂಡಾಡಿದವು. ಸ್ವೀಡನ್ ದೇಶದ ರಾಜ 6ನೇ ಅಡಲ್ಫ್ ಅವರೇ ಸ್ವತಃ ಈ ಮಹಾನ್ ಚೇತನವನ್ನು ಆಹ್ವಾನಿಸಿ ಗೌರವಿಸಿದರು. ಗುಸ್ತಾಫ್ ಕೇವಲ 1 ಸೈಕಲ್ ಪಂದ್ಯವನ್ನು ಗೆಲ್ಲಲಿಲ್ಲ, ಬದಲಿಗೆ ವಯಸ್ಸಿನ ಹೆಸರಿನಲ್ಲಿ ಮನುಷ್ಯನ ಕನಸುಗಳಿಗೆ ಬೇಲಿಯಾಕುವ ಸಮಾಜದ ಕಲ್ಪನೆಯನ್ನು ಗೆದ್ದರು. ಅವರು ತಮ್ಮ 100ರ ಹರೆಯದಲ್ಲೂ ಸೈಕಲ್ ತುಳಿಯುವುದನ್ನು ನಿಲ್ಲಿಸಲಿಲ್ಲ. ತಮ್ಮ 102ನೇ ಹುಟ್ಟುಹಬ್ಬದ ಕೆಲವೇ ದಿನಗಳ ಮುನ್ನ ಅವರು ಜಗತ್ತನ್ನು ತೊರೆದರು. ತಮ್ಮ ಕನಸುಗಳನ್ನು ಬೆನ್ನೆಟ್ಟಲು ವಯಸ್ಸು ಕೇವಲ 1 ಸಂಖ್ಯೆಯಷ್ಟೇ. ಮನಸ್ಸಿನಲ್ಲಿ ಛಲವಿದ್ದರೆ ಜಗತ್ತು ಮುಗಿಯಿತು ಅಂದುಕೊಂಡ ಕಡೆಯಿಂದಲೇ ನಾವು ಹೊಸ ಇತಿಹಾಸವನ್ನು ಸೃಷ್ಟಿಸಬಹುದು. ದಿನನಿತ್ಯದ ವ್ಯಾಯಾಮ ಮಾಡಲು, ಹೊಸ ವಿಚಾರ ಒಂದನ್ನು ಕಲೆಯೊಂದನ್ನು ಕಲಿಯಲು ಸದಾ ನಾವು 100 ನೆಪಗಳನ್ನು ಹುಡುಕುತ್ತೇವೆ. ಆದರೆ ನಮ್ಮಲ್ಲೇ ಒಬ್ಬರು ವಯಸ್ಸಿನ ಅಂಗಿಲ್ಲದೆ ಸಾಧಿಸಿ ತೋರಿಸಿದಾಗ ಬೆರಗಾಗುತ್ತೇವೆ. ವಯಸ್ಸು ದೇಹಕ್ಕೆ ಮಾತ್ರ, ಮನಸ್ಸಿಗೆ ಅಲ್ಲ. ಅದನ್ನು ಅರಿತಾಗ ನಮಗೆ ಯಾವ ಮಿತಿಯೂ ಇರುವುದಿಲ್ಲ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ವಯಸ್ಸು ದೇಹಕ್ಕಷ್ಟೇ, ಮನಸ್ಸಿಗಲ್ಲ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೋರಿಯಿಂದ ಪ್ರಸಾರವಾಗುತ್ತಿದೆ.

ಕೇಳುಗರೇ, ಇದುವರೆಗೂ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ವಯಸ್ಸು ದೇಹಕ್ಕಷ್ಟೇ ಮನಸ್ಸಿಗಲ್ಲ ಎಂಬುದರ ಕುರಿತು ಶ್ರೀ ಪ್ರಕಾಶ್ ಅವರು ಪ್ರಸ್ತುತಪಡಿಸಿದ ಕಾರ್ಯಕ್ರಮವನ್ನು ಕೇಳಿದ್ರಿ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮು ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
0: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
3: ಸಿದ್ದಣ್ಣ, ನೀ ಸೇಯ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತು.

0: ಎಲ್ಲ ಬಂದ್ಬಿಡ್ತದೆ ನಿಂಗೆ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು: ದೇಶದ ಹಲವೆಡೆ ತಾಪಮಾನ ಹೆಚ್ಚಳ ಹಿನ್ನೆಲೆ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಜನತೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ದಿನಗಣನೆ ಆರಂಭ. ವಯೋಸಹಜ ಆರೋಗ್ಯಕ್ಕೆ ಯೋಗ, ಈ ವರ್ಷದ ಘೋಷವಾಕ್ಯ. ಕೇಂದ್ರ ಚುನಾವಣಾ ಆಯೋಗ ಕೈಗೊಂಡಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಸಿಂಧುತ್ವವನ್ನು ಎತ್ತಿಹಿಡಿದ ಸುಪ್ರೀಂಕೋರ್ಟ್. ದೇಶದಲ್ಲಿ ಈವರೆಗೆ ಎಬೋಲಾ ವೈರಾಣು ಸೋಂಕು ಪ್ರಕರಣ ದೃಢಪಟ್ಟಿಲ್ಲ, ಆರೋಗ್ಯ ಸಚಿವಾಲಯ ಸ್ಪಷ್ಟನೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿಂದು ಸನ್ರೈಸರ್ಸ್ ಹೈದರಾಬಾದ್ ರಾಜಸ್ಥಾನ್ ರಾಯಲ್ಸ್ ಮುಖಾಮುಖಿ. ವಾರ್ತೆಗಳ ವಿವರ: ದೇಶದ ಹಲವೆಡೆ ತಾಪಮಾನ ಹೆಚ್ಚಳ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಜನತೆಗೆ ಎಲ್ಲಾ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಕರೆ ನೀಡಿದ್ದಾರೆ. ಅವರು ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಮನೆಯಿಂದ ಹೊರಗೆ ಹೋಗಬೇಕಾದರೆ ಸಾಧ್ಯವಾದಷ್ಟು ಕುಡಿಯುವ ನೀರು ಕೊಂಡೊಯ್ಯುವಂತೆ ಸಲಹೆ ನೀಡಿದ್ದಾರೆ. ಅಲ್ಲದೆ ಬಿಸಿಲಿನಿಂದ ದೈನಂದಿನ ಜೀವನದ ಮೇಲೆ ಉಂಟಾಗುವ ಪರಿಣಾಮಗಳನ್ನು ತಗ್ಗಿಸಲು ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು, ಬಾಯಾರಿದವರಿಗೆ ಕುಡಿಯುವ ನೀರು ನೀಡಬೇಕು, ಸೂರ್ಯನ ಶಾಖಕ್ಕೆ ಮೈಯೊಡ್ಡುವಂತಹ ಕೆಲಸ ಮಾಡುವವರು ಸಾಕಷ್ಟು ನೀರು ಕುಡಿಯುವ ಮೂಲಕ ತಮ್ಮ ದೇಹ ಸ್ಥಿತಿಯನ್ನು ಕಾಯ್ದುಕೊಳ್ಳಬೇಕು ಎಂದು ಹೇಳಿದ್ದಾರೆ. ಇಷ್ಟೇ ಅಲ್ಲದೆ ಜನರು ಪ್ರಾಣಿ ಪಕ್ಷಿಗಳನ್ನು ಗಮನದಲ್ಲಿರಿಸಿಕೊಂಡು ತಮ್ಮ ಮನೆಯ ಹೊರಗೆ ಮೇಲ್ಛಾವಣಿಗಳಲ್ಲಿ ಸಣ್ಣ ಪಾತ್ರೆಗಳಲ್ಲಿ ನೀರನ್ನು ಇಡುವಂತೆ ಸೂಚಿಸಿದ್ದಾರೆ. ಬಿಸಿಲಿನ ತಾಪಮಾನ ಹೆಚ್ಚುತ್ತಿರುವುದರಿಂದ ಪ್ರತಿಯೊಬ್ಬರೂ ಸಾಧ್ಯವಾದಷ್ಟು ಮನೆಯೊಳಗೆ ಇರಬೇಕು ಹಾಗೂ ಹೆಚ್ಚು ಹೆಚ್ಚು ನೀರು ಸೇವಿಸಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ದೆಹಲಿಯಲ್ಲಿ ಗರಿಷ್ಠ ಉಷ್ಣಾಂಶ 43-45 ಡಿಗ್ರಿ ಸೆಲ್ಸಿಯಸ್ ಏರಿಕೆಯಾಗಿದ್ದು ಭಾರತೀಯ ಹವಾಮಾನ ಇಲಾಖೆ ಬಿಸಿಗಾಳಿಯ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಅಲ್ಲದೆ ಹರಿಯಾಣ, ಚಂಡೀಗಢ, ಮಧ್ಯಪ್ರದೇಶ, ಪಂಜಾಬ್, ರಾಜಸ್ಥಾನ, ಉತ್ತರ ಪ್ರದೇಶ, ವಿದರ್ಭಗಳಲ್ಲೂ ಬಿಸಿಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಐಎಂಡಿ ಮುನ್ಸೂಚನೆ ನೀಡಿದೆ. 2026 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ದಿನಗಣನೆ ಆರಂಭವಾಗಿದ್ದು ಈ ವರ್ಷದ ಘೋಷವಾಕ್ಯ ವಯೋಸಹಜ ಆರೋಗ್ಯಕ್ಕಾಗಿ ಯೋಗ ಎಂಬುದಾಗಿದೆ. ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಖಜುರಾಹೋದಲ್ಲಿಂದು ನಡೆದ ಪೂರ್ವಭಾವಿ ಯೋಗ ಮಹೋತ್ಸವ ಕಾರ್ಯಕ್ರಮದಲ್ಲಿ ಕೇಂದ್ರ ಆಯುಷ್ ಸಚಿವ ಪ್ರತಾಪ್ ರಾವ್ ಜಾಧವ್ ಭಾಗವಹಿಸಿದ್ದರು. ಈ ವೇಳೆ ಅವರು ವಯೋಸಹಜ ಸಮಯದಲ್ಲಿ ದೈಹಿಕ ಸದೃಢತೆ ಕಾಯ್ದುಕೊಳ್ಳಲು ನಿಯಮಿತವಾಗಿ ಯೋಗಾಭ್ಯಾಸವನ್ನು ರೂಢಿಸಿಕೊಳ್ಳುವ ಅಗತ್ಯವಿದೆ. ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಪರಂಪರೆಯ ಅವಿಭಾಜ್ಯ ಅಂಗವಾಗಿರುವ ಯೋಗ ಜಾಗತಿಕ ಚಳುವಳಿಯಾಗಿ ರೂಪುಗೊಂಡಿದೆ. 2014 ಪ್ರಧಾನಿ ನರೇಂದ್ರ ಮೋದಿ ಅವರ ಮನವಿಯಂತೆ ವಿಶ್ವಸಂಸ್ಥೆ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನವೆಂದು ಘೋಷಿಸಿತು. ಈ ವರ್ಷದ ಯೋಗ ದಿನದ ಪ್ರಧಾನ ಕಾರ್ಯಕ್ರಮ ಕೋಲ್ಕತ್ತಾದಲ್ಲಿ ನಡೆಯಲಿದೆ ಎಂದು ಆಯುಷ್ ಸಚಿವ ಪ್ರತಾಪ್ ರಾವ್ ಜಾಧವ್ ತಿಳಿಸಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗ ಕೈಗೊಂಡಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಎಸ್ಐಆರ್ ಸಿಂಧುತ್ವವನ್ನು ಸುಪ್ರೀಂಕೋರ್ಟ್ ಎತ್ತಿಹಿಡಿದೆ. ಎಸ್ಐಆರ್ ಪ್ರಶ್ನಿಸಿ ಸಲ್ಲಿಸಿದ್ದ ಹಲವು ಅರ್ಜಿಗಳ ಕುರಿತು ಸುದೀರ್ಘ ವಾದ ಪ್ರತಿವಾದ ಆಲಿಸಿದ ನಂತರ ಕಾಯ್ದಿರಿಸಿದ್ದ ತೀರ್ಪನ್ನು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಜೋಯ್ ಮಲ್ಯ ಬಾಗ್ಚಿ ಅವರಿದ್ದ ನ್ಯಾಯಪೀಠ ಪ್ರಕಟಿಸಿದೆ. ನ್ಯಾಯ ಹಾಗೂ ಮುಕ್ತ ಚುನಾವಣೆಗಳನ್ನು ನಡೆಸಲು ಆಯೋಗ ತನಗೆ ಸಾಂವಿಧಾನಿಕವಾಗಿ ಲಭ್ಯವಿರುವ ಅಧಿಕಾರವನ್ನು ಬಳಸಿ ಮತದಾರರ ಪಟ್ಟಿ ಪರಿಷ್ಕರಣೆಯನ್ನು ಕೈಗೊಂಡಿರುವುದು ಸರಿಯಿದೆ. ಪರಿಷ್ಕರಣೆ ಕಾರ್ಯ ಕೈಗೊಳ್ಳಲು ಆಯೋಗಕ್ಕೆ ಎಲ್ಲಾ ರೀತಿಯ ಅಧಿಕಾರವಿದ್ದು ಎಸ್ಐಆರ್ನಿಂದ ಯಾವುದೇ ಕಾನೂನು ಉಲ್ಲಂಘನೆಯಾಗಿಲ್ಲ ಎಂದು ನ್ಯಾಯಾಲಯ ಆದೇಶಿಸಿದೆ. ಚುನಾವಣಾ ಆಯೋಗ ಸಂವಿಧಾನದ 326 ಕಲಂಅಡಿ ಲಭ್ಯವಿರುವ ಅಧಿಕಾರವನ್ನು ಬಳಸಿ ಹಾಗೂ ಪ್ರಜಾಪ್ರತಿನಿಧಿ ಕಾಯ್ದೆ 1950 ಮತ್ತು ಅದರಡಿ ರೂಪಿಸಲಾಗಿರುವ ನಿಯಮಗಳ ಅನ್ವಯ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯ ಎಸ್ಐಆರ್ ಅನ್ನು ಅರ್ಜಿದಾರರು ಪ್ರಶ್ನಿಸಿದ್ದರು. ದೇಶದಲ್ಲಿ ಈವರೆಗೆ ಯಾವುದೇ ಎಬೋಲಾ ವೈರಾಣು ಸೋಂಕು ಪ್ರಕರಣ ವರದಿಯಾಗಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಕೇಂದ್ರ ಆರೋಗ್ಯ ಸಚಿವಾಲಯ ಇತ್ತೀಚೆಗೆ ಆಫ್ರಿಕಾದ ಕೆಲವು ರಾಷ್ಟಗಳಲ್ಲಿ ಎಬೋಲಾ ಸೋಂಕು ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಆ ಕುರಿತು ನಿಕಟ ನಿಗಾ ಇಡಲಾಗಿದೆ ಎಂದು ಸರ್ಕಾರ ತಿಳಿಸಿದೆ. ಇತ್ತೀಚೆಗೆ ಉಗಾಂಡ, ಆಫ್ರಿಕಾ ರಾಷ್ಟಗಳ ಪ್ರವಾಸ ಕೈಗೊಂಡವರಲ್ಲಿ ಮೈಕೈ ನೋವು ಮತ್ತಿತರ ಲಕ್ಷಣಗಳು ಕಂಡುಬಂದಿದ್ದವು. ಅವರನ್ನು

0: ಬೆಂಗಳೂರಿನ ಆಸ್ಪತ್ರೆಯಲ್ಲಿ ತೀವ್ರ ನಿಗಾದಲ್ಲಿ ಇಟ್ಟು ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಅವರ ರಕ್ತದ ಮಾದರಿಯನ್ನು ಸಂಗ್ರಹಿಸಿ ರಾಷ್ಟೀಯ ವೈರಾಣು ಸಂಸ್ಥೆಯ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿತ್ತು. ಆ ವರದಿಯಲ್ಲಿ ಎಬೋಲಾ ಸೋಂಕು ಪತ್ತೆಯಾಗಿಲ್ಲ ಎಂದು ಆರೋಗ್ಯ ಸಚಿವಾಲಯ ತಿಳಿಸಿದೆ. ಆದರೂ ಸಹ ಎಲ್ಲಾ ರಾಜ್ಯಗಳಿಗೆ ವಿಶ್ವ ಆರೋಗ್ಯ ಸಂಸ್ಥೆಯ ಮಾರ್ಗಸೂಚಿಯಂತೆ ಎಲ್ಲಾ ಅಗತ್ಯ ಸಾರ್ವಜನಿಕ ಆರೋಗ್ಯ ಶಿಷ್ಟಾಚಾರ ಹಾಗೂ ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲಿಸುವಂತೆ ಸೂಚನೆ ನೀಡಲಾಗಿದೆ ಎಂದು ಆರೋಗ್ಯ ಸಚಿವಾಲಯ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಒಳನುಸುಳುವಿಕೆ ಮತ್ತು ಇನ್ನಿತರ ಕಾರಣಗಳಿಂದಾಗಿ ಜನಸಂಖ್ಯೆಯ ಮೇಲೆ ಆಗುತ್ತಿರುವ ಪರಿಣಾಮಗಳ ಬಗ್ಗೆ ಅಧ್ಯಯನ ನಡೆಸಲು ಕೇಂದ್ರ ಸರ್ಕಾರ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿದೆ. ಈ ಕುರಿತು ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ವಿವರ ನೀಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಪಿಪಿ ನಾಲೇಕರ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಲಾಗಿದ್ದು ಅದರಲ್ಲಿ ಗಣತಿ ಆಯುಕ್ತರು ಹಾಗೂ ಮಾಜಿ ಐಎಎಸ್ ಅಧಿಕಾರಿ ದುರ್ಗಾಶಂಕರ್ ಮಿಶ್ರಾ, ಐಪಿಎಸ್ ಅಧಿಕಾರಿ ಬಾಲಾ ಶ್ರೀವಾತ್ಸವ, ಆರ್ಥಿಕ ತಜ್ಞರಾದ ಡಾ ಶಮಿಕಾ ರವಿ ಅವರನ್ನು ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಒಳನುಸುಳುವಿಕೆ ಮತ್ತು ಇತರ ಕಾರಣಗಳಿಂದಾಗಿ ಜನಸಂಖ್ಯೆಯ ಮೇಲೆ ವ್ಯಾಪಕ ಪರಿಣಾಮಗಳಾಗುತ್ತಿದ್ದು ಇದು ದೇಶಕ್ಕೆ ಪ್ರಸ್ತುತ ಮತ್ತು ಭವಿಷ್ಯದ ಅತಿದೊಡ್ಡ ಸವಾಲಾಗಿದೆ. ಜನಸಂಖ್ಯೆಯ ಬದಲಾವಣೆ ವಿಚಾರ ಕೇವಲ ಸಾರ್ವಭೌಮತ್ವಕ್ಕೆ ಸಂಬಂಧಿಸಿದ್ದು ಮಾತ್ರವಲ್ಲ, ರಾಷ್ಟೀಯ ಭದ್ರತೆ, ಕಾನೂನು ಸುವ್ಯವಸ್ಥೆ ಹಾಗೂ ಸಾಮಾಜಿಕ ವ್ಯವಸ್ಥೆಯ ಬದಲಾವಣೆ ಮತ್ತು ಬುಡಕಟ್ಟು ಸಮಾಜಗಳ ಸಂರಕ್ಷಣೆಯೂ ಒಳಗೊಂಡಿದೆ ಎಂದು ಅಮಿತ್ ಶಾ ಹೇಳಿದ್ದಾರೆ. ಇಂದು ದೇಶದ ಮೊದಲ ಪ್ರಧಾನಿ ದಿವಂಗತ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಪುಣ್ಯಸ್ಮರಣೆ. ಅದರ ಅಂಗವಾಗಿ ದೇಶಾದ್ಯಂತ ಅವರನ್ನು ಸ್ಮರಿಸಲಾಗುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ದೆಹಲಿಯ ಶಾಂತಿವನದಲ್ಲಿ ನಡೆದ 62ನೇ ಪುಣ್ಯಸ್ಮರಣೆಯಲ್ಲಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ರಾಜ್ಯಸಭೆಯ ನಾಯಕ ಹಾಗೂ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತಿತರರು ನೆಹರು ಅವರ ಸ್ಮಾರಕಕ್ಕೆ ಪುಷ್ಪನಮನ ಸಲ್ಲಿಸಿದರು. ಉತ್ತರ ಪತ್ರಿಕೆಗಳ ಮೌಲ್ಯಮಾಪನದಲ್ಲಿ ಬಳಸಲಾದ ಆನ್ಸ್ಕ್ರೀನ್ ಮಾರ್ಕಿಂಗ್ ಪದ್ಧತಿಯಲ್ಲಿ ಯಾವುದೇ ಭದ್ರತಾ ಲೋಪವಾಗಿಲ್ಲ ಎಂದು ಕೇಂದ್ರ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಸಿಬಿಎಸ್ಇ ಸ್ಪಷ್ಟಪಡಿಸಿದೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನದ ಬಗ್ಗೆ ಹಲವು ಅಂಶಗಳು ಪ್ರಸ್ತಾಪವಾದ ಹಿನ್ನೆಲೆಯಲ್ಲಿ ಸಿಬಿಎಸ್ಇ ಈ ಸ್ಪಷ್ಟನೆ ನೀಡಿದ್ದು, ಸದೃಢ ಕುಂದುಕೊರತೆ ನಿವಾರಣಾ ವ್ಯವಸ್ಥೆಯೊಂದಿಗೆ ಮೌಲ್ಯಮಾಪನದಲ್ಲಿ ಪಾರದರ್ಶಕತೆ ಹೆಚ್ಚಿಸಲು ಹೊಸ ಪದ್ಧತಿಯನ್ನು ಅನುಸರಿಸಲಾಗಿದೆ. ಈ ಪ್ರಕ್ರಿಯೆಯಲ್ಲಿ ದಕ್ಷತೆ ಹಾಗೂ ಎಲ್ಲ ಭದ್ರತಾ ಕ್ರಮಗಳನ್ನು ಖಾತರಿಪಡಿಸಲಾಗಿದೆ ಎಂದು ಸಿಬಿಎಸ್ಇ ತಿಳಿಸಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕೆನಡಾದ ತಮ್ಮ ಸಹವರ್ತಿ ಮಣಿಂದರ್ ಸಿಧು ಅವರೊಂದಿಗೆ ಕೆನಡಾ ಭಾರತ ಹೂಡಿಕೆ ದುಂಡುಮೇಜಿನ ಸಭೆಯ ಸಹ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ವೇಳೆ ಮಾತನಾಡಿದ ಪಿಯೂಷ್ ಗೋಯಲ್, ಕೆನಡಾದ ಮುಂಚೂಣಿ ಪಿಂಚಣಿ ನಿಧಿ ಹಾಗೂ ಸಾಂಸ್ಥಿಕ ಹೂಡಿಕೆದಾರರು ಮತ್ತು ಕೆನಡಾ ಭಾರತ ವಾಣಿಜ್ಯ ಮಂಡಳಿಯ ಸದಸ್ಯರು ಪಾಲುದಾರರೊಂದಿಗೆ ವಿಸ್ತೃತ ಮಾತುಕತೆ ನಡೆಸಲಾಯಿತು ಎಂದು ಹೇಳಿದರು. ನ್ಯೂ ಚಂಡೀಗಢದ ಮೊಹಾಲಿಯಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ನ 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಟೈಟನ್ಸ್ ವಿರುದ್ದ ಗೆಲುವು ಸಾಧಿಸಿ ಸತತ 2ನೇ ಬಾರಿಗೆ ಫೈನಲ್ ತಲುಪಿದೆ. ಸಿಂಗಾಪುರ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಪಿವಿ ಸಿಂಧು, ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಹಲವೆಡೆ ತಾಪಮಾನ ಹೆಚ್ಚಳ ಹಿನ್ನೆಲೆ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಜನತೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ದಿನಗಣನೆ ಆರಂಭ. ವಯೋಸಹಜ ಆರೋಗ್ಯಕ್ಕೆ ಯೋಗ ಈ ವರ್ಷದ ಘೋಷವಾಕ್ಯ. ಕೇಂದ್ರ ಚುನಾವಣಾ ಆಯೋಗ ಕೈಗೊಂಡಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಸಿಂಧುತ್ವವನ್ನು ಎತ್ತಿ ಹಿಡಿದ

ಸುಪ್ರೀಂ ಕೋರ್ಟ್. ದೇಶದಲ್ಲಿ ಈವರೆಗೆ ಎಬೋಲಾ ವೈರಾಣು ಸೋಂಕು ಪ್ರಕರಣ ದೃಢಪಟ್ಟಿಲ್ಲ, ಆರೋಗ್ಯ ಸಚಿವಾಲಯ ಸ್ಪಷ್ಟನೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿಂದು ಸನ್ರೈಸರ್ಸ್ ಹೈದರಾಬಾದ್ ರಾಜಸ್ಥಾನ್ ರಾಯಲ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.

ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಹೆಚ್ಡಿಕೋಟೆ ತಾಲೂಕಿನ ನಂಜನಾಯಕನಹಳ್ಳಿಯ ಶ್ರೀಮತಿ ಸಣ್ಣಮ್ಮ ಅವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ.

0: ಕದ ಬಾಟ ನೇಡೋ ದೊಂಬೆ ದೊಂಬೆ ನೇರೋ ದೊಂಬೆ ಮುಟ್ಟಾದ ನೇರೋ ಜಲ್ಲಾಮ್ ಜಲ ಬಾವೆ ನೇರು ತಾಯಿ ಕೊಂತಮ್ಮನಗಾಯೆಂದು ಮೀದೋ ನೇರು.
1: ಕೇಳುಗರೆ, ಇದುವರೆಗೂ ಹಾಡು ಹಸಿ ಕಾರ್ಯಕ್ರಮದಲ್ಲಿ ಹೆಚ್ ಡಿ ಕೋಟೆ ತಾಲೂಕಿನ ನಂಜನಾಯಕನಹಳ್ಳಿಯ ಶ್ರೀಮತಿ ಸಣ್ಣಮ್ಮಾರವರು ಹಾಡಿರುವ ಹಾಡುಗಳನ್ನು ಆಲಿಸಿದಿರಿ. ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
2: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
3: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
2: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
3: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
2: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ, ಪಾಸ್ವರ್ಡ್ ಅನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯುರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
3: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
2: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
3: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
2: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
1: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ,

ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನರ ಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ನಮ್ಮ ನಿಲಯದಿಂದ ಇನ್ನು ಮುಂದೆ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಇಂಗ್ಲಿಷ್ನಲ್ಲಿ ಸಂಭಾಷಣೆ ನಡೆಸುವ ಅಭ್ಯಾಸಗಳ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಶಿಕ್ಷಣ ನನ್ನ ಹಕ್ಕು.
1: ಹಲೋ ಎವ್ರಿಬಾಡಿ, ವೆಲ್ಕಮ್ ಟು ಲೆಟ್ಸ್ ಲರ್ನ್ ಇಂಗ್ಲಿಷ್ ಪ್ರೋಗ್ರಾಂ. ಎಲ್ಲರಿಗೂ ನಮಸ್ಕಾರ, ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ ತರಗತಿನಲ್ಲಿ ನಾನು ನಿಮಗೆ 5 ಸಂಭಾಷಣೆಗಳನ್ನು, ದಿನನಿತ್ಯ ನಾವು ಬಳಸಬಹುದಾದಂತಹ ಸಂಭಾಷಣೆಗಳನ್ನು ಇಂಗ್ಲಿಷ್ ನಲ್ಲಿ ನಿಮಗೆ ವಿವರವಾಗಿ ಬರೆಸಿ ಅಭ್ಯಾಸ ಮಾಡಲಿಕ್ಕೆ ನಾನು ಆ ಸಂಭಾಷಣೆಗಳನ್ನು ಹೇಳುವ ವಿಧಾನವನ್ನು, ಮಾತನಾಡುವ ವಿಧಾನವನ್ನು ಮಾತನಾಡಿ ತೋರಿಸಿದ್ದೆ. ನೀವೆಲ್ಲರೂ ಆ ವಿವರಗಳನ್ನು, ಸಂಭಾಷಣೆಗಳನ್ನು ಬರ್ಕೊಂಡಿದ್ದೀರಿ ಅಂತ ಹೇಳಿ ಅಂದ್ಕೊಂಡಿದ್ದೀನಿ, ಅಭ್ಯಾಸ ಮಾಡಿದ್ದೀರಿ. ಮತ್ತೆ ಈ ಕಾರ್ಯಕ್ರಮದ ಮರು ಪ್ರಸಾರದ ಸಂದರ್ಭದಲ್ಲೂ ಸಹ ಗಮನ ಇಟ್ಟು ಕೇಳಿದ್ದೀರಿ ಅಂತ ಹೇಳಿ ಭಾವಿಸಿದ್ದೇನೆ. ಈಗ ನಿಮ್ಮೆಲ್ಲರ ಕೈನಲ್ಲೂ ಒಂದು ನೋಟ್ಬುಕ್, ಪೆನ್ ಅಥವಾ ಪೆನ್ಸಿಲ್ ಇದೆ ಅಂತ ಅನ್ಕೊಳ್ತೇನೆ. ಈ ಇಂಗ್ಲಿಷ್ ಮಾತನಾಡೋದಕ್ಕೆ ಕಲಿಯೋದು ಅಂತ ಹೇಳಿದ್ರೆ ನಿರಂತರವಾಗಿ ಅಭ್ಯಾಸ ಮಾಡುವುದು ಅಂತ ಹೇಳಿ. ಇಂಗ್ಲಿಷ್ ಭಾಷೆಯ ವಿಚಾರದಲ್ಲಿ ಒಂದು ಸವಾಲು, ಚಾಲೆಂಜ್ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಉಳಿದ ಅಂದ್ರೆ ನಮ್ಮ ಪರಿಸರದಲ್ಲಿರುವಂತಹ ಉಳಿದ ಭಾಷೆಗಳಿಗಿಂತ ಇದು ಸ್ವಲ್ಪ ಡಿಫರೆಂಟ್ ಆದಂತಹ ಲ್ಯಾಂಗ್ವೇಜ್. ಆದರೆ ಭಿನ್ನವಾದಂತಹ ಭಾಷೆ ಅನ್ನೋದು ಸತ್ಯವಾದರೂ ಕಷ್ಟಕರವಾದಂತಹ ಭಾಷೆ ಅನ್ನೋದು ಸತ್ಯ ಅಲ್ಲ. ನಾವೇನ್ ಮಾಡ್ತೇವೆ, ಈ ಭಿನ್ನವಾಗಿರುವ ಭಾಷೆಯನ್ನ, ಅದನ್ನ ಅರ್ಥ ಮಾಡಿಕೊಳ್ಳುವ ವಿಧಾನವನ್ನ ಕಂಡ್ಕೊಳ್ಳದೆ, ಅದನ್ನ ಬಳಸದೆ, ಓ ಇದು ಕಷ್ಟ ಅಂತ ಹೇಳಿ ತೀರ್ಮಾನಕ್ಕೆ ಬಂದ್ಬಿಡ್ತೇವೆ. ಹಾಗೆ ಆಗಬಾರದು. ಹಾಗಾಗಿ ಈ ಕ್ಲಾಸ್ ಅಲ್ಲಿ ನಾನು ನಿಮಗೆ ಡಿಫರೆನ್ಸ್ ಇರೋದನ್ನ ಹೇಳ್ತಾ, ಎಲ್ಲಿ ಇಂಗ್ಲಿಷ್ ಡಿಫರೆಂಟ್ ಆಗಿರುತ್ತೆ ಅದನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನ ಹೇಳ್ತಾ ಬಂದಿದ್ದೇನೆ. ಉದಾಹರಣೆಗೆ, ಇಂಗ್ಲಿಷ್ ನಲ್ಲಿ ಥ್ಯಾಂಕ್ ಯು ಮತ್ತೆ ವೆಲ್ಕಮ್ ಪದಗಳನ್ನ ಬಳಸುವ, ಆ ಪ್ರಯೋಗವನ್ನ ಬಳಸುವ ಸನ್ನಿವೇಶವನ್ನ, ಅಗತ್ಯವನ್ನ ನಾನು ನಿಮಗೆ ಕಳೆದ ತರಗತಿಯಲ್ಲಿ ವಿವರಿಸಿದ್ದೆ. ನಾವು ದಿನನಿತ್ಯ ಕನ್ನಡದಲ್ಲಿ ಮಾತಾಡಬೇಕಾದ್ರೆ ಧನ್ಯವಾದಗಳು, ಸ್ವಾಗತ ಅನ್ನುವ ಪದಗಳನ್ನು ನಾವು ಬಳಸೋದಿಲ್ಲ. ಆದರೆ ಇಂಗ್ಲಿಷ್ ಭಾಷೆಯ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಪ್ರತಿ ಹಂತದಲ್ಲೂ ಥ್ಯಾಂಕ್ ಯು ಹೇಳುತ್ತೆ, ಮತ್ತೆ ಥ್ಯಾಂಕ್ ಯುಗೆ ಪ್ರತಿಯಾಗಿ ವೆಲ್ಕಮ್ ಅಂತ ಹೇಳುತ್ತೆ. ಇದು ಒಂದು ರೀತಿಯ ರೂಢಿ ಅಂತ ಇಟ್ಕೊಳ್ಳಿ. ಈಗ ನಾವು ಮನೆಯಿಂದ ಹೊರಟಾಗ ಮನೆಯಲ್ಲಿರೋರಿಗೆ ಹೋಗಿ ಬರ್ತೇನೆ ಅಂತ ಹೇಳ್ತೇವೆ, ಇಲ್ಲಾಂದ್ರೆ ಕೆಲವು ಸಾರಿ ಬರ್ತೀನಿ ಅಂತ ಹೇಳಿ ಬರ್ತೀವಿ, ಹೋಗ್ತೀನಿ ಅಂತ ಹೇಳುದಿಲ್ಲ, ಹೋಗಿ ಬರ್ತೇವೆ.

0: ಮಾಡ್ತೇವೆ ಅನ್ನುವಂತ ಒಂದು ರೂಢಿಯನ್ನ ನಾವು ಇಟ್ಕೊಳ್ತೇವೆ.
1: ಭಕ್ತಿನೇ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ, ಹೋಗಿ ಭಕ್ತಿನೇ ಅಂತ ಹೇಳೋದು
0: ಓಕೆ, ಆದ್ರೆ ನಮ್ಮಲ್ಲಿ ಅದು ಅಪಶಕುನ ಅನ್ನುವಂತ ಅರ್ಥದಲ್ಲಿ ದೊಡ್ಡವರು ನಮಗೆ ಹೇಳ್ತಾರೆ. ಹೋಗ್ತೀನಿ ಅಂತ ಹೇಳ್ಬಾರ್ದು, ಹೋಗಿ ಬರ್ತೀನಿ ಅಂತ ಹೇಳ್ತೀನಿ. ಸೊ ಇದು ಹೇಗೆ ರೂಢಿಯಾಗಿದೆಯೋ ಹಾಗೆ ಇಂಗ್ಲಿಷ್ ನಲ್ಲಿ ವೆಲ್ಕಮ್ ಥ್ಯಾಂಕ್ ಯು ಹೇಳೋದು ಕೂಡ ಆ ಭಾಷೆಯ ರೂಢಿ. ಹಾಗೆ ನೀವು ಕನ್ನಡಕ್ಕೆ ಹೋಲಿಸಿದಾಗ ಕನ್ನಡದಲ್ಲಿ ನಾನು ಈಗ ಉದಾಹರಣೆಗೆ ನಿಮಗೆ ಇಂಗ್ಲಿಷ್ ಹೇಳ್ಕೊಡ್ತಾ ಇರುವಂತಹ ಟೀಚರ್ ಶಿಕ್ಷಕ ಅಲ್ವಾ. ಸೊ ನಾನು ನಿಮ್ಮನ್ನ ಭೇಟಿಯಾದಾಗ ನೀವು ಕ್ಲಾಸ್ ಮಾಡೋದನ್ನ ನಾನು ಕೇಳ್ತೇನೆ ಅಂತ ಹೇಳ್ತೀರಿ. ನೀನು ಕ್ಲಾಸ್ ಮಾಡೋದನ್ನ ನಾನು ಕೇಳ್ತೇನೆ ಅಂತ ನೀವು ಹೇಳೋದಿಲ್ಲ, ಯಾಕಂದ್ರೆ ನಾನು ವಯಸ್ಸಿನಲ್ಲಿ ದೊಡ್ಡವನು ಆಗಿರಬಹುದು, ಹಾಗೆ ನಾನೊಬ್ಬ ಇಂಗ್ಲಿಷ್ ಮೇಷ್ಟ್ರು, ಗೌರವ ಕೊಡಬೇಕು. ಸೊ ಕನ್ನಡದಲ್ಲಿ ದೊಡ್ಡವರಿಗೆ, ನಮಗಿಂತ ಎತ್ತರದ ಸ್ಥಿತಿಯಲ್ಲಿರುವಂತವರಿಗೆ ಗೌರವ ಕೊಡ್ಲಿಕ್ಕೆ ನಾವೇನ್ ಮಾಡ್ತೇವೆ, ಬಹುವಚನವನ್ನ ಬಳಸ್ತೇವೆ. ಸೊ ಇದು ಕನ್ನಡದ ವಿಶೇಷ. ಇಂಗ್ಲಿಷಿನ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಯು ಅಂತಾನೆ ಹೇಳುವಂಥದ್ದು. ಯುವರ್ ಕ್ಲಾಸ್ ಇಸ್ ರಿಯಲಿ ಗುಡ್ ಸರ್, ಯು ಆರ್ ಮೈ ಇಂಗ್ಲಿಷ್ ಟೀಚರ್ ಸರ್ ಅಂತ ಹೇಳಿ ನೀವು ಹೇಳ್ತೀರಿ. ಇಲ್ಲಿ ನಿನ್ನ ಕ್ಲಾಸ್ ಅಂತಾಗತ್ತೆ, ನೀನು ನಮ್ಮ ಇಂಗ್ಲಿಷ್ ಟೀಚರ್ ಅಂತಾನೆ ಆಗುತ್ತೆ. ಹಾಗಿದ್ರೆ ಇಲ್ಲಿ ಗೌರವ ಸೂಚಕ ಪದ ಎಲ್ಲಿ ವ್ಯಕ್ತ ಆಗತ್ತೆ ಅಂತ ಹೇಳಿದ್ರೆ ಸರ್ ಅನ್ನೋ ಪದದ ಬಳಕೆನಲ್ಲಿ ಗೌರವ ಸೂಚಕ ಪದ ವ್ಯಕ್ತ ಆಗತ್ತೆ ಅಥವಾ ಗೌರವ ನೀಡುವಿಕೆ ವ್ಯಕ್ತ ಆಗತ್ತೆ. ಸೊ ಭಾಷೆಯಿಂದ ಭಾಷೆಗೆ ಇದು ಯಾವಾಗ್ಲೂ ಭಿನ್ನವಾಗಿ ಇರುತ್ತೆ. ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ ಆಯ್ತಲ್ಲ ಓಕೆ. ಕಳೆದ ತರಗತಿನಲ್ಲಿ ನಿಮಗೆ 5 ಸಂಭಾಷಣೆಗಳನ್ನ ನೀಡಿದ್ದೆ, ಇವತ್ತಿನ ಈ ತರಗತಿನಲ್ಲಿ ಮತ್ತೆ ಒಂದಷ್ಟು ಸಂಭಾಷಣೆಗಳನ್ನ ನಿಮಗೆ ಕಲೀಲಿಕ್ಕೆ ಇರ್ತೇನೆ. ಮೊದಲು ವಿವರವಾಗಿ ನಿಧಾನವಾಗಿ ಡಿಕ್ಟೇಟ್ ಮಾಡ್ತೇನೆ, ನೀವು ಅದನ್ನ ಬರ್ಕೊಳ್ಳಿ, ನಂತರ ಅದನ್ನ ಅಭ್ಯಾಸ ಮಾಡೋಣ. ಈ ಸಂಭಾಷಣೆಯನ್ನು ಬರ್ಕೊಳ್ಳುವಂತ ರೀತಿಯನ್ನ ನಾನು ಕಳೆದ ತರಗತಿನಲ್ಲಿ ಹೇಳಿದ್ದೇನೆ. ಎ ಕೋಲನ್ 2 ಚುಕ್ಕಿ, ಪಾರ್ಡನ್ ಮೀ ಸರ್, ಪಿ ಎ ಆರ್ ಡಿ ಒ ಎನ್ ಮೀ ಸರ್ ಕಮ್, ವುಡ್ ಯು ಮೈಂಡ್, ಡಬ್ಲ್ಯೂ ಒ ಯು ಎಲ್ ಡಿ ವುಡ್ ಯು ತಗತ್ತಲ್ಲ ಮೈಂಡ್ ಎಂ ಐ ಎನ್ ಡಿ ವುಡ್ ಯು ಮೈಂಡ್ ಟೆಲ್ಲಿಂಗ್ ಮೀ ಟಿ ಎಲ್ ಎಲ್ ಐ ಎನ್ ಜಿ ಟೆಲ್ಲಿಂಗ್ ಮೀ ಎಂ ಇ ಮೀ ಯುವರ್ ನೇಮ್ ಪ್ಲೀಸ್. ಎ ಪಾರ್ಡನ್ ಮೀ ಸರ್, ವುಡ್ ಯು ಮೈಂಡ್ ಟೆಲ್ಲಿಂಗ್ ಮೀ ಯುವರ್ ನೇಮ್. ನೆಕ್ಸ್ಟ್ ಬಿ ಬರೆದು ಕೋಲನ್ ಹಾಕಿ, ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್. ಮಿಸ್ಟರ್ ಜಾರ್ಜ್ ಬೆನ್ನಿ, ಮಿಸ್ಟರ್ ಜಾರ್ಜ್ ಬೆನ್ನಿ ಜಾರ್ಜ್ ಜಿಇ ಒ ಆರ್ ಜಿಇ ಬೆನ್ನಿ ಬಿಇ ಎನ್ ಎನ್ ವೈ ಬೆನ್ನಿ. ಇಲ್ಲಿ ಜಿ ಮತ್ತೆ ಬಿ ಅನ್ನ ಕ್ಯಾಪಿಟಲ್ ಲೆಟರ್ ನಲ್ಲಿ ಬರೀಬೇಕು, ದೊಡ್ಡಾಕ್ಷರದಲ್ಲಿ ಬರೀಬೇಕು. ಎ ಕೋಲನ್ ಹಾಕಿ, ಥ್ಯಾಂಕ್ ಯು ವೆರಿ ಮಚ್ ಸರ್. ಏನ್ ಹೇಳಬೇಕು? ಥ್ಯಾಂಕ್ ಯು ವೆರಿ ಮಚ್ ಸರ್. ಬಿ ಕೋಲನ್ ನೋ ಮೆನ್ಷನ್, ಬಿ ನೋ ಮೆನ್ಷನ್ ಕೊಡ್ರಿಯಲ್ಲ. ಈಗ ಅಭ್ಯಾಸಕ್ಕೆ ತಗೊಳ್ಳೋಣ. ಎ ಪಾರ್ಡನ್ ಮೀ ಸರ್, ವುಡ್ ಯು ಮೈಂಡ್ ಟೆಲಿಂಗ್ ಮೀ ಯುವರ್ ನೇಮ್. ಬಿ ನೋ ಪ್ರಾಬ್ಲಮ್ ಮಿಸ್ಟರ್ ಜಾರ್ಜ್ ಬೆನ್ನಿ. ಎ ಥ್ಯಾಂಕ್ ಯು ವೆರಿ ಮಚ್ ಸರ್, ಬಿ ನೋ ಮೆನ್ಷನ್. ಇಲ್ಲಿ ಪಾರ್ಡನ್ ಮೀ ಸರ್ ಅನ್ನುವಂಥ ಪ್ರಯೋಗನ ಗಮನಿಸಿದ್ರಿ ಅಲ್ವಾ? ಪಾರ್ಡನ್ ಮೀ ಸರ್, ಕ್ಷಮೆ ಇರಲಿ ಸರ್, ನಿಮ್ಮ ಹೆಸರನ್ನ ಹೇಳಲಿಕ್ಕೆ ನಿಮಗೆ ಬೇಜಾರಿದೆಯಾ? ವುಡ್ ಯು ಮೈಂಡ್ ಟೆಲಿಂಗ್ ಮೀ ಯುವರ್ ನೇಮ್. ನೋಡಿ, ಇದಕ್ಕೆ ವುಡ್ ಯು ಮೈಂಡ್ ಇಫ್ ಐ ಬಾರೋ ಯುವರ್ ಪೆನ್, ಇದಕ್ಕೆ ಎಸ್ ಅಂತ ಹೇಳಬಾರ್ದು. ವುಡ್ ಯು ಮೈಂಡ್ ಇಫ್ ಐ ಬಾರೋ ಯುವರ್ ಪೆನ್, ಅಲ್ಲ ನಿನ್ ಪೆನ್ ಅನ್ನು ತಗೊಂಡ್ರೆ ನಿನ್ಗೇನಾರು ಬೇಜಾರಾಗತ್ತಾ ಅಂತ ನಾನು ಕೇಳಿದ್ರೆ ಹೌದು ಅಂತ ಅಂದ್ರೆ ನಂಗೆ ಬೇಜಾರಾಗತ್ತೆ, ಮುದುಕೋಗು ಅನ್ನೋ ಅರ್ಥ ಕೊಡುತ್ತೆ ಅಲ್ವಾ? ವುಡ್ ಯು ಮೈಂಡ್ ಸಿಟಿಂಗ್ ಹಿಯರ್, ವುಡ್ ಯು ಮೈಂಡ್ ಇಫ್ ಐ ಸಿಟ್ ಹಿಯರ್, ನಾನು ಇಲ್ಲಿ ಕೂತ್ರೆ ನಿಮಗೆ ಬೇಜಾರಾಗತ್ತಾ? ನೋ ಅಂತ ಹೇಳೋದಿಲ್ಲಿ ಪಾಸಿಟಿವ್ ಆನ್ಸರ್ ಆಗತ್ತೆ. ಎಸ್ ಅಂತ ಹೇಳಿದ್ರೆ ಉಕಣಯ್ಯ ಬೇಜಾರಾಗತ್ತೆ, ಉಕಣಮ್ಮ ಬೇಜಾರಾಗತ್ತೆ, ಮುಂದೆ ಹೋಗು ಅನ್ನೋ ಅರ್ಥವನ್ನು ಕೊಡುತ್ತೆ. ಸೊ ಹಾಗಾಗಿ ಈ ವುಡ್ ಯು ಮೈಂಡ್ ಅನ್ನುವಂಥ ಪ್ರಯೋಗ ಇದೆಯಲ್ಲ, ಇದನ್ನ ಸ್ವಲ್ಪ ವುಡ್ ಯು ಮೈಂಡ್ ಟೆಲಿಂಗ್ ಮೀ ಯುವರ್ ನೇಮ್, ಇದಕ್ಕೆ ಉತ್ತರ ಏನಾಯ್ತು? ನೋ ಪ್ರಾಬ್ಲಮ್ ನೋ

ಮಿಸ್ಟರ್ ಜಾರ್ಜ್ ಬೆನ್ನಿ. ಅದಕ್ಕೆ ನೀವೇನು ಹೇಳಿದ್ರಿ? ಥ್ಯಾಂಕ್ ಯು ವೆರಿ ಮಚ್ ಸರ್. ಅದಕ್ಕೆ ಬಿ ಏನ್ ಹೇಳಿದ್ರು, ಮಿಸ್ಟರ್ ಜಾರ್ಜ್ ಏನ್ ಹೇಳಿದ್ರು? ನೋ ಮೆನ್ಷನ್ ಅಂತ ಹೇಳಿದ್ರು. ಅಭ್ಯಾಸ ಮಾಡ್ಬೋದಲ್ವಾ? ಈಗ ಮುಂದಿನ ಸಂಭಾಷಣೆಗೆ ಹೋಗೋಣ. ಯು ಎಕ್ಸ್ಕ್ಯೂಸ್ ಮೀ ಸರ್, ವಾಟ್ಸ್ ಯುವರ್ ನೇಮ್ ಪ್ಲೀಸ್? ಎ ಎಕ್ಸ್ಕ್ಯೂಸ್ ಮೀ ಸರ್, ವಾಟ್ಸ್ ಯುವರ್ ನೇಮ್ ಪ್ಲೀಸ್? ನೀವು ಕೇಳ್ತಾ ಇರಬೇಕಾದ್ರೆ ಕ್ವಶನ್ ಮಾರ್ಕ್ ಹಾಕೋಬೇಕು. ಅಲ್ಲಿ ಪಾರ್ಡನ್ ಮೀ ಸರ್ ಬಳಸಿದ್ವಲ್ಲ, ಹಾಗೆ ಇಲ್ಲಿ ಎಕ್ಸ್ಕ್ಯೂಸ್ ಮೀ ಸರ್ ಅಂತ ಬಳಸ್ತೇವೆ. ಆರ್ ಎಫ್ ಪಟೇಲ್ ಬಿ ಏನ್ ಹೇಳಿದ್ರು, ಅರ್ಥ ಉತ್ತರ ಕೊಟ್ರು ಆರ್ ಎಫ್ ಪಟೇಲ್. ಎ ಮಿಸ್ಟರ್ ಆರಿಫ್ ಪಟೇಲ್, ಆರಿಫ್ ಅನ್ನೋದು ಬರ್ಕೊಳ್ಳಿಕ್ಕಾಯ್ತಾ? ಎ ಕ್ಯಾಪಿಟಲ್ ಮತ್ತೆ ಸ್ಮಾಲ್ ಲೆಟರ್ ಎ, ಆರ್ ಐ ಎಫ್, ಪಿ ಕ್ಯಾಪಿಟಲ್, ಪಿ ಎ ಟಿ ಎಲ್ ಪಟೇಲ್. ಕಮ್, ಮೇ ಐ ನೋ ವೈ ಆರ್ ಯು ಹಿಯರ್? ಮೇ ಐ ನೋ ವೈ ಆರ್ ಯು ಹಿಯರ್? ಮೇ ಐ ನೋ ಬರ್ಕೊಳ್ಳೋಕೆ ಗೊತ್ತಾಗತ್ತಲ್ಲ, ವೈ ಡಬ್ಲ್ಯೂ ಹೆಚ್ ವೈ, ವೈ ಆರ್ ಯು ಹಿಯರ್? ಇಲ್ಲಿ ವೈ ಆರ್ ಯು ಹಿಯರ್, ನೀ ಯಾಕೆ ಇಲ್ಲಿ ಬಂದಿದ್ಯಾ? ಇದು ಒರಟಾದ ರೀತಿಯಾಗತ್ತೆ. ಹಾಗಾಗಿ ಮೇ ಐ ನೋ ವೈ ಆರ್ ಯು ಹಿಯರ್, ತಾವು ಇಲ್ಲಿ ಏನಕ್ಕೆ ಬಂದಿದ್ದೀರಿ ಅಂತ ನಾನು ತಿಳ್ಕೊಳ್ಬಹುದೆ? ಇದು ಸೌಜನ್ಯದ ರೀತಿಯಲ್ಲಿ ಕೇಳುವಂತಹ ಪ್ರಶ್ನೆ ಆಗತ್ತೆ. ಇಂಗ್ಲಿಷ್ನಲ್ಲಿ ಈ ರೀತಿಯ ಸೌಜನ್ಯದ ಅಭಿವ್ಯಕ್ತಿಗಳಿಗೆ ಹೆಚ್ಚು ಅವಕಾಶ ಇರುತ್ತೆ, ಹೆಚ್ಚು ಬಳಕೆ ಆಗತ್ತೆ. ಕನ್ನಡದಲ್ಲಿ ತಾವ್ ಯಾಕೆ ಬಂದ್ರಿ, ತಾವು ಬಂದದ್ದು ಅಂತ ಬಳಸ್ತೇವೆ. ಇಲ್ಲಿ ತಾವು ಅನ್ನೋ ಪದ ಬಳಸ್ತಾ ಇದ್ದಾಗೇನೆ ಆ ಗೌರವ ಸೂಚಕ ಮತ್ತು ಸೌಜನ್ಯ ಸೂಚಕ ಪದ ಆಗಿ ಬಳಕೆ ಆಗ್ಬಿಡುತ್ತೆ ಇಂಗ್ಲಿಷ್ನಲ್ಲಿ. ಕನ್ನಡದಲ್ಲಿ ನಾವೇನು ಸುಲಭವಾಗಿ ತಾವು ಯಾಕೆ ಬಂದದ್ದು, ತಾವು ಯಾಕೆ ಬಂದ್ರಿ, ತಾವು ಅನ್ನೋ ಪದ ಬಳಸ್ತಿರ್ತೀವಲ್ಲ, ಅದಕ್ಕೆ ಸಂವಾದಿಯಾಗಿ ಅಂದ್ರೆ ಅದಕ್ಕೆ ಪ್ಯಾರಲಲ್ ಆಗಿ ಅದಕ್ಕೆ ಬದಲಾಗಿ ಮೇ ಐ ನೋ ಅನ್ನುವಂತ ಪ್ರಯೋಗವನ್ನ ನಾವು ಮಾಡಬೇಕಾಗತ್ತೆ. ಗೊತ್ತಾಗ್ತಾ ಇದೆಯಲ್ಲ, ಕನ್ನಡದಲ್ಲೂ ಸೌಜನ್ಯ ಸೂಚಕ ಪದಗಳಿದ್ದಾವೆ, ಗೌರವ ಸೂಚಕ ಪದಗಳು ಕನ್ನಡದಲ್ಲೂ ಇದ್ದಾವೆ, ಕನ್ನಡದಲ್ಲೂ ಆ ರೀತಿಯ ಸೌಜನ್ಯ ಸೂಚಕ ಗೌರವ ಸೂಚಕ ಪದ ಪ್ರಯೋಗಗಳು ಇದ್ದಾವೆ, ಇಂಗ್ಲಿಷ್ನಲ್ಲೂ ಇದ್ದಾವೆ. ಆದರೆ ಕನ್ನಡದಲ್ಲಿ ಬಳಕೆಯಾಗುವ ರೀತಿ ನೀತಿಗೂ ಇಂಗ್ಲಿಷ್ನಲ್ಲಿ ಬಳಕೆಯಾಗುವ ರೀತಿ ನೀತಿಗೂ ಡಿಫರೆನ್ಸ್ ಇರುತ್ತೆ, ಭಿನ್ನತೆ ಇರುತ್ತೆ. ಈ ಭಿನ್ನತೆ ಡಿಫಿಕಲ್ಟ್ ಅಲ್ಲ. ಇಂಗ್ಲಿಷ್ ಈಸ್ ಡಿಫರೆಂಟ್, ಇಟ್ ಈಸಂಟ್ ಡಿಫಿಕಲ್ಟ್. ಇದನ್ನ ಫಾಲೋ ಮಾಡ್ಬೋದಲ್ವಾ? ತಮ್ಮಿಡ್ಕೊಳ್ತಿರ್ತಾನೆ. ಓಕೆ, ಎ ಸಂಭಾಷಣೆಯಲ್ಲಿ ಎ ಕೊಲನ್ ಎರಡು ಚುಕ್ಕಿ, ಮಿಸ್ಟರ್ ಆರಿಫ್ ಪಟೇಲ್, ಮೇ ಐ ನೋ ವೈ ಆರ್ ಯು ಹಿಯರ್? ಬಿ ಟು ಮೀಟ್ ದ ಹೆಡ್ ಮಾಸ್ಟರ್, ಟು ಮೀಟ್ ದ ಹೆಡ್ ಮಾಸ್ಟರ್. ಎ ಪ್ಲೀಸ್ ವೇಟ್ ಹಿಯರ್ ಸರ್, ಪ್ಲೀಸ್ ಇನ್ ಅ ಮೀಟಿಂಗ್. ಎ ಹೇಳ್ತಾರೆ ಪ್ಲೀಸ್ ವೇಟ್ ಹಿಯರ್ ಸರ್, ಹಿ ಈಸ್ ಇನ್ ಅ ಮೀಟಿಂಗ್. ಪ್ಲೀಸ್ ವೇಟ್ ಹಿಯರ್ ಸರ್ ಪ್ಲೀಸ್ P-L-E-A-S-E, please wait here, sir. He is in a meeting. Meeting spelling M-E-E-T-I-N-G. B. Thank you. A. You are most welcome, sir. A. You are most welcome, sir. You are Y-O-U apostrophe R-E. Most, M-O-S-T. Welcome, sir. Padagutthiratnam. A. ಯು ಆರ್ ಬರೆಯೋ ಇಂಗ್ಲಿಷ್ ಆದ್ರೆ ಯು ಆ ಮಾತಾಡೋ ಇಂಗ್ಲಿಷ್ ಆಗತ್ತೆ, ಶಾರ್ಟ್ ಫಾರ್ಮ್ ಆಗತ್ತೆ. ಯು ಆರ್ ಮೋಸ್ಟ್ ವೆಲ್ಕಮ್ ಸರ್. ನಿಮಗೆ ಯು ಆ ಅಂತ ಹೇಳೋದು ಗೊಂದಲ ಆಗತ್ತೆ, ಕನ್ಫ್ಯೂಷನ್ ಆಗತ್ತೆ ಸರ್ ಅಂತ, ಆದ್ರೆ ಯು ಆರ್ ಮೋಸ್ಟ್ ವೆಲ್ಕಮ್ ಸರ್ ಅಂತಾನೆ ಹೇಳಿ. ಈಗ ನಾನು ನಿಮಗೆ ಸಂಭಾಷಣೆಯನ್ನು ಅಭ್ಯಾಸ ಮಾಡಬೇಕಾದ್ರೆ ಎಕ್ಸ್ಕ್ಯೂಸ್ ಮೀ ಸರ್, ವಾಟ್ಸ್ ಯುವರ್ ನೇಮ್ ಪ್ಲೀಸ್ ಅಂತ ಕೇಳ್ತೀನಿ ಅಲ್ವಾ. ಇದು ನೀವು ಅಭ್ಯಾಸ ಮಾಡಬೇಕಾಗಿರುವಂತಹ ರೀತಿ. ನಿಮಗೆ ಒಂದೇ ಸರಿ ಈ ರೀತಿಯ ಮಾತಾಡ್ಲಿಕ್ಕೆ ಕಷ್ಟ ಆಗತ್ತೆ. ನೀವು ಹೋಗಿ ಏನ್ ಮಾಡ್ಬೋದು, ಎಕ್ಸ್ಕ್ಯೂಸ್ ಮೀ ಸರ್, ವಾಟ್ಸ್ ಯುವರ್ ನೇಮ್ ಪ್ಲೀಸ್, ಹೀಗೆ ಬಿಡಿಸಿಯೇ ನಿಧಾನಕ್ಕೆ ಹೇಳಿ. ಅಭ್ಯಾಸ ಮಾಡ್ತಾ ಮಾಡ್ತಾ ನಾನೀಗ ಹೇಗೆ ಮಾತಾಡ್ತಿದ್ದೀನೋ, ಎಕ್ಸ್ಕ್ಯೂಸ್ ಮೀ ಸರ್, ವಾಟ್ಸ್ ಯುವರ್ ನೇಮ್ ಪ್ಲೀಸ್, ಈ ಸ್ಥಿತಿಗೆ ಬರ್ತೀರಿ. ನಾನು ಒಂದು 40 ವರ್ಷದ ಹಿಂದೆ ಇದೇ ರೀತಿ ಇಂಗ್ಲಿಷನ್ನು ಕಲಿತಾ ಇದ್ದೆ.

ಈಗ ನನಗೂ ವಯಸ್ಸು 50 ವರ್ಷ ಆಯ್ತು, 40 ವರ್ಷದ ಅಭ್ಯಾಸ ನನಗಿದೆ. ಹಾಗಾಗಿ ನಾನು ಇಂಗ್ಲಿಷನ್ನು ಚೆನ್ನಾಗಿ ಮಾತಾಡ್ತೇನೆ. ನಾನು 10ನೇ ವಯಸ್ಸಿನಲ್ಲಿ ಈ ಅಭ್ಯಾಸವನ್ನು ಆರಂಭ ಮಾಡಿ 13-14ನೇ ವಯಸ್ಸಿಗೆ ಚೆನ್ನಾಗಿ ಮಾತಾಡೋದನ್ನು ಕಲ್ತ್ಕೊಂಡಿದ್ದೆ. ಸೊ ಒಂದು 2-3 ವರ್ಷ ಅಂತೂ ನಮಗೆ ಬೇಕಾಗತ್ತೆ ಯಾವುದೇ ಒಂದು ಸ್ಕಿಲ್ಲನ್ನು ಕೌಶಲವನ್ನು ಗಳಿಸ್ಕೊಳ್ಳಿಕ್ಕೆ. ಆರಂಭದಲ್ಲಿ ತುಂಬ ಬೇಸರ ಆಗತ್ತೆ, ಕಲ್ತಿದ್ದು ಬರ್ತಾ ಇಲ್ಲಪ್ಪ ಅಂತ ಅನಿಸುತ್ತೆ. ಈಗ ಸೈಕಲ್ ಕಲಿಯೋದು ಅಷ್ಟೇ ಅಲ್ವಾ, ಕಲಿಯೋಕ್ಕೆ ಶುರು ಮಾಡಿದಾಗ ಮೊದಲೊಂದು 3 ತಿಂಗಳು ಬರೋದೇ ಇಲ್ಲ. ಆದರೆ ಇವ ನಾವು ಸೈಕಲ್ ತುಳಿಯೋದನ್ನು ಕಲಿಯೋದನ್ನು ಬಿಡೋದೇ ಇಲ್ಲ. ಬೆಳಗ್ಗೆನೂ ಸೈಕಲ್ ತುಳಿತೀವಿ, ಸಂಜೆನೂ ಸೈಕಲ್ ತುಳಿತೀವಿ, ಬೀಳ್ತೀವಿ, ಎದ್ದಳ್ತೀವಿ, ಮತ್ತೆ ಹೋಗ್ತೀವಿ, ಗಾಯ ಮಾಡ್ಕೊಳ್ತೀವಿ, ಗಾಯ ವಾಸಿಯಾಗೋವರೆಗೂ ಕಾಯೋದಿಲ್ಲ, ಮತ್ತೆ ಸೈಕಲ್ ಹತ್ತುತ್ತೀವಿ ಅಲ್ವಾ. ಹಾಗೆ ಅಭ್ಯಾಸ ಮಾಡಿ ಒಂದಿನ ಸೈಕಲ್ ತುಳಿಯಕ್ಕೆ ಬರುತ್ತೆ, ಆಮೇಲೆ ಕೈ ಬಿಟ್ಟು ಓಡಿಸೋದೇನು, ಹ್ಯಾಂಡಲ್ ಹಿಡಿದೇ ಇರೋದೇನು, ನಿಂತ್ಕೊಂಡು ಓಡಿಸೋದೇನು, ಹಿಂದೆ ಕ್ಯಾರಿಯರ್ ಮೇಲೆ ಕೂತು ಓಡಿಸೋದೇನು, ಏನೆಲ್ಲ ಕಪಿಯಾಟ ಶುರು ಮಾಡ್ತೀವಲ್ವ. ಹಾಗೆ ಇಂಗ್ಲೀಷ್ ಕೂಡ ಸೈಕಲ್ ಕಲಿಯೋ ರೀತಿನೇ, ಆರಂಭದಲ್ಲಿ ಸ್ವಲ್ಪ ಕಷ್ಟ ಅನಿಸುತ್ತೆ, ಆದರೆ ನಿಧಾನವಾಗಿ ನಿರಂತರವಾಗಿ ಅಭ್ಯಾಸ ಮಾಡ್ತಾ ಹೋದರೆ ಇಂಗ್ಲೀಷ್ ಮಾತಾಡೋದು, ಬರೆಯೋದು, ಓದೋದು, ಕೇಳಿಸ್ಕೊಳ್ಳೋದು ಸುಲಭ ಆಗತ್ತೆ. ಬೇಸಿಕಲಿ ಸ್ಕಿಲ್, ಇದೊಂದು ಕೌಶಲ. ನಿಯಮಗಳನ್ನು ಅರ್ಥ ಮಾಡ್ಕೋಬೇಕು, ಅದರಲ್ಲಿರುವಂಥ ರೂಢಿಗಳನ್ನು ಅರ್ಥ ಮಾಡ್ಕೊಳ್ಬೇಕು, ನೆನಪಿಟ್ಕೊಳ್ಬೇಕು, ಸಂದರ್ಭ ಬಂದ ತಕ್ಷಣ ಅವುಗಳನ್ನು ಬಳಸಬೇಕು. ಆಗ್ಬೋದಲ್ವ. ಈಗ ಬರ್ಕೊಂಡಂತಹ ಸಂಭಾಷಣೆಯನ್ನು ಅಭ್ಯಾಸಕ್ಕೆ ತಗೊಳ್ಳೋಣ. ಎಕ್ಸ್ಕ್ಯೂಸ್ ಮೀ ಸರ್, ವಾಟ್ಸ್ ಯುವರ್ ನೇಮ್ ಪ್ಲೀಸ್? ಬಿ ಆರಿಫ್ ಪಟೇಲ್. ಎ ಮಿಸ್ಟರ್ ಆರಿಫ್ ಪಟೇಲ್, ಮೈ ನೋ ವೈ ಆರ್ ಯು ಹಿಯರ್? ಬಿ ಟು ಮೀಟ್ ದ ಹೆಡ್ ಮಾಸ್ಟರ್. ಎ ಪ್ಲೀಸ್ ವೇಟ್ ಹಿಯರ್, ಈ ಈಸ್ ಇನ್ ಅ ಮೀಟಿಂಗ್. ಬಿ ಥ್ಯಾಂಕ್ ಯು. ಎ ಯು ಆರ್ ಮೋಸ್ಟ್ ವೆಲ್ಕಮ್ ಸರ್. ಅಭ್ಯಾಸ ಮಾಡ್ತೀರಲ್ಲ, ಮತ್ತೊಮ್ಮೆ ರಿಪೀಟ್ ಮಾಡಲಾ? ಎ ಎಕ್ಸ್ಕ್ಯೂಸ್ ಮೀ ಸರ್, ವಾಟ್ಸ್ ಯುವರ್ ನೇಮ್ ಪ್ಲೀಸ್? ಬಿ ಆರಿಫ್ ಪಟೇಲ್. ಎ ಮಿಸ್ಟರ್ ಆರಿಫ್ ಪಟೇಲ್, ಮೇ ಐ ನೋ ವೈ ಆರ್ ಯು ಹಿಯರ್? ಬಿ ಟು ಮೀಟ್ ದ ಹೆಡ್ ಮಾಸ್ಟರ್. ಎ ಪ್ಲೀಸ್ ವೇಟ್ ಹಿಯರ್ ಸರ್, ಹಿ ಈಸ್ ಇನ್ ಅ ಮೀಟಿಂಗ್. ಬಿ ಥ್ಯಾಂಕ್ ಯು. ಎ ಯು ಆರ್ ಮೋಸ್ಟ್ ವೆಲ್ಕಮ್ ಸರ್. ಆಗ್ಬೋದಲ್ಲ. ಈಗ ಮುಂದಿನ ಸಂಭಾಷಣೆಯನ್ನು ಅಭ್ಯಾಸಕ್ಕೆ ತಗೊಳ್ಳೋಣ. ಎ ಪಾರ್ಡನ್ ಮೀ ಮ್ಯಾಡಮ್. ಪಾರ್ಡನ್ PARDON, PARDON ಮೀ ಮ್ಯಾಡಮ್. ಮೇ ಐ ಹೆಲ್ಪ್ ಯು? MAY ಮೇ ಐ ಹೆಲ್ಪ್, HELP ಹೆಲ್ಪ್ ಯು ಬರೀಬೇಕಾದ್ರೆ ಕ್ವಶನ್ ಮಾರ್ಕ್ ಅನ್ನು ಹಾಕ್ಕೊಳ್ಳಿ. ಬಿ ಎಸ್, ವೇರ್ ಈಸ್ ದ ವೆಜಿಟಬಲ್ ಸೆಕ್ಷನ್ ಹಿಯರ್? ಎಸ್ ವೇರ್, WHERE. ನೀವು ಮಾತಾಡೋ ಇಂಗ್ಲಿಷ್ ನ ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ಅಪಾಸ್ಟ್ರಫೆ ಎಸ್ ಅನ್ನು ಹಾಕ್ಕೊಳ್ಳಿ. WHERE ಅಪಾಸ್ಟ್ರಫೆ ಅಂದ್ರೆ ಸಿಂಗಲ್ ಇನ್ವರ್ಟೆಡ್ ಕಾಮಾ. ಎಸ್ ವೇರ್ಸ್, ಇದನ್ನ ಬಿಡಿಸಿ ಹೇಳೋದಾದ್ರೆ ವೇರ್ ಈಸ್, ಇಲ್ಲೇನಾಗತ್ತೆ ವೇರ್ಸ್ ಆಗತ್ತೆ. ನಿಮಗೆ ಕಷ್ಟ ಅನ್ಸಿದ್ರೆ ವೇರ್ ಈಸ್ ಅಂತಾನೆ ಅಭ್ಯಾಸ ಮಾಡ್ಕೊಳ್ಳಿ. ನಿಧಾನವಾಗಿ ವೇರ್ಸ್ ಅನ್ನೋ ಅಭ್ಯಾಸಕ್ಕೆ ಬನ್ನಿ. ದ ವೆಜಿಟಬಲ್, VEGETABLE, ವೆಜಿಟಬಲ್. ವೆಜಿಟಬಲ್ ಅಂದ್ರೆ ತರಕಾರಿ. ವೆಜಿಟಬಲ್ ಸೆಕ್ಷನ್ ಇಯರ್, ತರಕಾರಿ ವಿಭಾಗ ಎಲ್ಲಿದೆ ಅಂದ್ರೆ, ಇವರೊಂದು ದೊಡ್ಡ ಅಂಗಡಿಗೆ ಬಂದಿದ್ದಾರೆ, ಅಲ್ಲಿ ವೆಜಿಟಬಲ್ಗಳು ಇಟ್ಟಿರೋ ಜಾಗ ಯಾವುದು ಅಂತ ಕೇಳ್ತಿದ್ದಾರೆ. ಮಾಲ್ ಅಂತ ಹೇಳ್ತೀವಲ್ಲ ಆ ರೀತಿ. ಎಸ್ ವೇರ್ಸ್ ದ ವೆಜಿಟಬಲ್ ಸೆಕ್ಷನ್ ಇಯರ್, ಸೆಕ್ಷನ್ ವಿಭಾಗ ಇಯರ್ ಇಲ್ಲಿ. ಎ ಮ್ಯಾಟಿ, ಯು ಗೋ ಸ್ಟ್ರೈಟ್ ದಿಸ್ ವೇ, ಯು ಸೀ ಇಟ್ ದೇರ್. ಮ್ಯಾಡಮ್, MADAM ಮ್ಯಾಡಮ್. ಯು ಗೋ, GO, ಸ್ಟ್ರೈಟ್, STRAIGHT, ಸ್ಟ್ರೈಟ್ ದಿಸ್ ವೇ, ಯು ಸೀ ಇಟ್ ದೇರ್. ಬಿ ಇಸ್ ಇಟ್, ಥ್ಯಾಂಕ್ಸ್ ಅ ಲಾಟ್, ಹೌದಾ? ಇಸ್ ಇಟ್, ಹೌದಾ? ಓ ಇಷ್ಟು ಇಲ್ಲಿ ಕೂಡ ಹೋದ್ರೆ ಸಿಕ್ಬಿಡುತ್ತಾ? ಇಸ್ ಇಟ್, ಓ ಥ್ಯಾಂಕ್ಸ್ ಅ ಲಾಟ್, ತುಂಬ ಅನುಕೂಲ ಆಯ್ತಪ್ಪ, ಥ್ಯಾಂಕ್ಸ್ ಅ ಲಾಟ್. ಏ ಇಟ್ಸ್ ಮೈ ಪ್ಲೆಷರ್ ಮ್ಯಾಡಮ್. ಓ ನಿಮಗೆ ಸಹಾಯ ಮಾಡೋದು ನನಗೆ ಸಂತೋಷದ ವಿಷಯ ಮ್ಯಾಡಮ್. ಇಟ್ಸ್ ITS, IT apostrophe.

ಎಸ್, ಇಟ್ಸ್ ಮೈ ಪ್ಲೆಷರ್ ಮ್ಯಾಡಮ್. ಇಲ್ಲಿ ಅಂಗಡಿನಲ್ಲಿ ಅಂಗಡಿಗೆ ಬಂದಂತಹ ಕಸ್ಟಮರ್ಸ್ಗೆ ಸಹಾಯ ಮಾಡುವ ವ್ಯಕ್ತಿ ಎ ಆಗ್ತಾರೆ, ಬಿ ಬರುವಂತಹ ಗಿರಾಕಿ ಕಸ್ಟಮರ್ ಆಗಿರ್ತಾರೆ. ಹಾಗಾಗಿ ಅಂಗಡಿನಲ್ಲಿ ಮಾಲೀಕನಿಗೂ ಕೂಡ ಕಸ್ಟಮರ್ ದೊಡ್ಡವರು. ನೀವು ಕೆಲವು ಅಂಗಡಿಗಳಿಗೆ ಹೋದಾಗ ನಿಮ್ಮ ಸೇವೆಗಾಗಿ ಗ್ರಾಹಕರೇ ನಮ್ಮ ದೇವರು ಅಂತ ಬೋರ್ಡ್ಗಳು ಹಾಕಿರ್ತಾರೆ. ಜೋ ಗ್ರಾಹಕರ ಸೇವೆಯೇ ನಮ್ಮ ತೀ, ನಮ್ಮ ಧರ್ಮ ಅಂತೆಲ್ಲ ಕೆಲವು ಕಡೆ ಬೋರ್ಡ್ಗಳನ್ನ ಹಾಕಿರ್ತಾರೆ. ಸೊ ಹಾಗಾಗಿ ಕಸ್ಟಮರ್ ಇಂಪಾರ್ಟೆಂಟ್. ಇಂಗ್ಲಿಷ್ ನಲ್ಲಿ ಒಂದು ಬಳಕೆನೂ ಇದೆ, ಕಸ್ಟಮರ್ ಈಸ್ ದ ಕಿಂಗ್ ಅಂತ. ಏನು, ಗ್ರಾಹಕನೇ ರಾಜ, ಗ್ರಾಹಕಳೇ ರಾಣಿ ಅನ್ನೋ ಅರ್ಥದಲ್ಲಿ ಬಳಕೆ ಮಾಡ್ತಾರೆ. ಕಸ್ಟಮರ್ ಈಸ್ ದ ಕಿಂಗ್. ಕಸ್ಟಮರ್ ಅಂದ್ರೆ CUSTOMER. ಕಸ್ಟಮರ್ ಈಸ್ ದ ಕಿಂಗ್ ಆಗ್ಬೋದಲ್ವಾ? ಓಕೆ. ಸೊ ಈ ಸಂಭಾಷಣೆಯಲ್ಲಿ ಏನು, ಆ ಅಂಗಡಿಯಲ್ಲಿರುವಂತಹ ಅಸಿಸ್ಟೆಂಟ್ ಸಹಾಯಕ ಆಗಿರ್ತಾನೆ, ಸಹಾಯಕ ಆಗಿರ್ತಾಳೆ, ಬಿ ಕಸ್ಟಮರ್ ಆಗಿರ್ತಾರೆ. ಅಭ್ಯಾಸಕ್ಕೆ ತಗೊಳ್ಳೋಣ. ಈಗ ಇದನ್ನ ಹೇಗೆ ಸಂಭಾಷಿಸೋದು ಅಂತ ಹೇಳಿ ತೋರಿಸ್ತೇನೆ, ನೀವು ಅದನ್ನ ಅನುಸರಿಸ್ತೀರಿ. ಆಗ್ತದಲ್ಲ? ಓಕೆ. ಎ, ಪಾರ್ಡನ್ ಮೀ ಮ್ಯಾಡಮ್, ಮೈ ಹೆಲ್ಪ್ ಯು? ಬಿ, ಎಸ್. ವೇರ್ ಇಸ್ ದ ವೆಜಿಟೇಬಲ್ ಸೆಕ್ಷನ್ ಹಿಯರ್? ಎಸ್. ವೇರ್ ಈಸ್ ದ ವೆಜಿಟೇಬಲ್ ಸೆಕ್ಷನ್ ಹಿಯರ್? ಎ, ಮ್ಯಾಡಮ್, ಯು ಗೋ ಟ್ರೈ ಇಟ್ ದಿಸ್ ವೇ, ಯು ಸೀ ಇಟ್ ದೇರ್. ಇಸ್ ಇಟ್? ಥ್ಯಾಂಕ್ಸ್ ಅ ಲಾಟ್. ಎ, ಇಟ್ಸ್ ಮೈ ಪ್ಲೆಷರ್ ಮ್ಯಾಡಮ್. ಇನ್ನೊಮ್ಮೆ ನಿಧಾನಕ್ಕೆ ಹೇಳ್ತೇನೆ. ಎ, ಪಾರ್ಡನ್ ಮೀ ಮ್ಯಾಡಮ್, ಮೇ ಐ ಹೆಲ್ಪ್ ಯು? ಬಿ, ಎಸ್. ವೇರ್ ಈಸ್ ದ ವೆಜಿಟೇಬಲ್ ಸೆಕ್ಷನ್ ಹಿಯರ್? ಎ, ಮ್ಯಾಡಮ್, ಯು ಗೋ ಸ್ಟ್ರೈಟ್ ದಿಸ್ ವೇ, ಯು ಸೀ ಇಟ್ ದೇರ್. ಬಿ, ಇಸ್ ಇಟ್? ಥ್ಯಾಂಕ್ಸ್ ಅ ಲಾಟ್. ಎ, ಇಟ್ಸ್ ಮೈ ಪ್ಲೆಷರ್ ಮ್ಯಾಡಮ್. ಮಕ್ಕಳೇ, ಇದನ್ನ ಅಭ್ಯಾಸ ಮಾಡ್ತೀರಿ ಅಲ್ಲ? ಈಗ ಕೊಟ್ಟಂತ ಸಂಭಾಷಣೆಗಳನ್ನ ಒಂದು ನೋಟ್ಬುಕ್ ಅಲ್ಲಿ ಪೂರ್ಣವಾಗಿ ಬರ್ಕೊಂಡಿದ್ದೀರಿ ಅಂತ ಹೇಳಿ ಅನ್ಕೊಳ್ತೇನೆ. ನೀವು ಹೀಗೆ ಬರ್ಕೊಂಡು ಮತ್ತೆ ಈ ಕಾರ್ಯಕ್ರಮ ಮರುಪ್ರಸಾರ ಆಗುವ ಸಂದರ್ಭದಲ್ಲಿ ಇನ್ನೊಮ್ಮೆ ಕೇಳಿ ನಿಮ್ಮ ಜೊತೆಯವರ ಜೊತೆ ಕೂತು ಅಭ್ಯಾಸ ಮಾಡಿದ್ರೆ ಇಂಗ್ಲಿಷ್ ಬರುತ್ತೆ. ಆಗ ನಿಮಗೆ ಈ ಇಂಗ್ಲಿಷ್ ಕಲಿಯುವ ಕಾರ್ಯಕ್ರಮವನ್ನ ನಡೆಸ್ತಾ ಇರುವಂತ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರದ ಕೆಲಸ ಶ್ರಮ ಸಾರ್ಥಕ ಆಗತ್ತೆ. ಈ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರದ ಮೂಲಕ ಈ ಕಾರ್ಯಕ್ರಮವನ್ನ ಕೊಡ್ತಾ ಇರುವಂತಹ ನಾನು ಸದಾನಂದ, ನನ್ನ ಶ್ರಮವೂ ಕೂಡ ಸಾರ್ಥಕ ಆಗತ್ತೆ. ನಮ್ಮಿಬ್ಬರ ಉದ್ದೇಶವು ಒಂದೇ, ನೀವು ಒಳ್ಳೆ ಇಂಗ್ಲಿಷನ್ನ ಕಲಿಬೇಕು, ನಿಮ್ಮ ಬದುಕನ್ನ ಇನ್ನಷ್ಟು ಚೆನ್ನಾಗಿ ಮಾಡಿಕೊಳ್ಬೇಕು. ಆಗ್ಬೋದಲ್ವಾ? ಮತ್ತೆ ಮುಂದಿನ ಪ್ರಗತಿನಲ್ಲಿ ನಾವಿಬ್ಬರು ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಯ್.

0: ಶಿಕ್ಷಣ ನನ್ನ ಹಕ್ಕು.
1: ಕೇಳುವರೆ, ಇದುವರೆಗೂ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಇಂಗ್ಲಿಷ್ನಲ್ಲಿ ಸಂಭಾಷಣೆ ನಡೆಸುವ ಅಭ್ಯಾಸಗಳ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು, ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು, ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.
2: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ

0: ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದು ನಾವು ಮಾತನಾಡಲಿರುವ ವಿಷಯ ಅತ್ಯಂತ ಮಹತ್ವದ್ದಾಗಿದೆ. ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆಗಳು. ಇತ್ತೀಚಿನ ದಿನಗಳಲ್ಲಿ ಡಬಲ್ ಹಣ, ಗ್ಯಾರಂಟಿ ಲಾಭ, ರಿಸ್ಕ್ ಇಲ್ಲದ ಇನ್ವೆಸ್ಟ್ಮೆಂಟ್ ಎಂಬ ಆಮಿಷಗಳು ಸಾಮಾಜಿಕ ಜಾಲತಾಣಗಳಲ್ಲಿ, ವಾಟ್ಸಪ್ ಗುಂಪುಗಳಲ್ಲಿ, ಟೆಲಿಗ್ರಾಮ್ ಚಾನೆಲ್ಗಳಲ್ಲಿ ತುಂಬಾ ಕಾಣಿಸುತ್ತಿವೆ. ಹಲವರು ತಮ್ಮ ಜೀವನ ಪೂರ್ತಿ ಸಂಗ್ರಹಿಸಿದ ಹಣವನ್ನೇ ಕಳೆದುಕೊಂಡಿರುವ ಘಟನೆಗಳು ಹೆಚ್ಚಾಗುತ್ತಿವೆ. ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಅದು ಹೇಗೆ ನಡೆಯುತ್ತದೆ? ನಾವು ಅದರಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು? ಇವೆಲ್ಲದರ ಬಗ್ಗೆ ಇಂದು ವಿವರವಾಗಿ ತಿಳಿದುಕೊಳ್ಳೋಣ.
1: ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆಯ ಹೆಸರಿನಲ್ಲಿ ಜನರನ್ನು ಮೋಸಗೊಳಿಸಿ ಅವರಿಂದ ಹಣ ಕಸಿದುಕೊಳ್ಳುವ ವಿಧಾನ. ಸ್ಕ್ಯಾಮರ್ಗಳು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನೀವು 10,000 ಹೂಡಿಸಿದರೆ 30 ದಿನಗಳಲ್ಲಿ 20,000 ಆಗುತ್ತದೆ. ಇದು ಸರ್ಕಾರ ಮಾನ್ಯತೆ ಪಡೆದ ಯೋಜನೆ. ಸ್ಟಾಕ್ ಮಾರ್ಕೆಟ್ ಅಥವಾ ಕ್ರಿಪ್ಟೋದಲ್ಲಿ ಖಚಿತ ಲಾಭ ಸಿಗುತ್ತದೆ. VIP ಗ್ರೂಪ್ಗೆ ಸೇರಿಸಿದರೆ ಸಿಗ್ನಲ್ ಕೊಡುತ್ತೇವೆ ಎಂದು ಹೇಳುತ್ತಾರೆ. ಆರಂಭದಲ್ಲಿ ಅವರು ಸ್ವಲ್ಪ ಲಾಭ ತೋರಿಸಬಹುದು. ಇದರಿಂದ ಜನರಲ್ಲಿ ನಂಬಿಕೆ ಮೂಡುತ್ತದೆ. ನಂತರ ದೊಡ್ಡ ಮೊತ್ತ ಹೂಡಿಸಲು ಹೇಳುತ್ತಾರೆ. ಹಣ ಹಾಕಿದ ನಂತರ ಫೋನ್ ಸ್ವಿಚ್ ಆಫ್, ವೆಬ್ಸೈಟ್ ಕ್ಲೋಸ್, ಗ್ರೂಪ್ ಡಿಲೀಟ್.
2: ಸಾಮಾನ್ಯವಾಗಿ ಕಾಣುವ ಇನ್ವೆಸ್ಟ್ ಸ್ಕ್ಯಾಮ್ಗಳ ವಿಧಗಳು: ಫೋನ್ಸಿ ಸ್ಕೀಮ್, ಹೊಸ ಜನರಿಂದ ಹಣ ತೆಗೆದು ಹಳೆಯವರಿಗೆ ಲಾಭ ನೀಡುವುದು, ಹೊಸ ಸದಸ್ಯರು ಬರದೆ ಹೋದರೆ ಯೋಜನೆ ಕುಸಿಯುತ್ತದೆ. ಕ್ರಿಪ್ಟೋ ಸ್ಕ್ಯಾಮ್, ಹೊಸ ಕ್ರಿಪ್ಟೋ ಕಾಯಿನ್, ಬ್ಲಾಕ್ ಚೈನ್ ಪ್ರಾಜೆಕ್ಟ್ ಹೆಸರಿನಲ್ಲಿ ಹೂಡಿಕೆ ಕೇಳುವುದು. ಫೇಕ್ ಟ್ರೆಂಡಿಂಗ್ ಆ್ಯಪ್ಗಳು, ನಕಲಿ ಆ್ಯಪ್ಗಳಲ್ಲಿ ಲಾಭ ತೋರಿಸಿ ವಿತ್ಡ್ರಾ ಮಾಡಲು ಹೋದಾಗ ಟ್ಯಾಕ್ಸ್ ಚಾರ್ಜ್ ಹೆಸರಿನಲ್ಲಿ ಮತ್ತೆ ಹಣ ಕೇಳುವುದು. ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಟ್ರೆಂಡಿಂಗ್ ಗ್ರೂಪ್ಗಳು, ಸ್ಟಾಕ್ ಟಿಪ್ಸ್, ಇಂಟರ್ಡೇ ಸಿಗ್ನಲ್ ಹೆಸರಿನಲ್ಲಿ ಹಣವನ್ನು ಕಲೆ ಹಾಕುವುದು, ರಿಯಲ್ ಎಸ್ಟೇಟ್ ಅಥವಾ ಚಿಟ್ ಫಂಡ್ ಮೋಸಗಳು, ಕಡಿಮೆ ದರದಲ್ಲಿ ಜಾಗ ಕೊಡುತ್ತೇವೆ ಎಂದು ಹೇಳಿ ಮುಂಗಡ ಹಣ ಪಡೆದು ನಾಪತ್ತೆಯಾಗುವುದು.
3: ಈ ಸ್ಕ್ಯಾಮ್ ಅನ್ನು ಗುರುತಿಸುವ ಲಕ್ಷಣಗಳು ಇಂತಿವೆ: ಅತಿಯಾದ ಲಾಭದ ಭರವಸೆಯನ್ನು ನೀಡುವುದು, ತಕ್ಷಣ ಹಣ ಹೂಡಲು ಒತ್ತಡವನ್ನು ಏರುವುದು, ದಾಖಲೆಗಳಿಲ್ಲದಂತಹ ಕಂಪನಿಗಳು, ಅಧಿಕೃತ ವೆಬ್ಸೈಟ್ ಅಥವಾ ರಿಜಿಸ್ಟ್ರೇಷನ್ ಮಾಹಿತಿ ಇಲ್ಲದಿರುವುದು, ಈ ಆಫರ್ ಇಂದು ಮಾತ್ರ ಎಂದು ಒತ್ತಡದ ಮಾತುಗಳನ್ನು ಆಡುವುದು. ಒಂದು ಮಾತು ನೆನಪಿಟ್ಟುಕೊಳ್ಳಿ: ಹೆಚ್ಚು ಲಾಭ ಎಂದರೆ ಹೆಚ್ಚು ಅಪಾಯ. ಅಪಾಯವೇ ಇಲ್ಲದೆ ಹೆಚ್ಚು ಲಾಭ ಎಂದರೆ ಅದು ಸ್ಕ್ಯಾಮ್ ಅಥವಾ ಮೋಸ ಆಗಿರುವ ಸಾಧ್ಯತೆ ಹೆಚ್ಚು. ಯಾಕೆ ಜನರು ಮೋಸಕ್ಕೆ ಒಳಗಾಗುತ್ತಾರೆ? ಬೇಗನೆ ಶ್ರೀಮಂತರಾಗಬೇಕೆಂಬ ಆಸೆ, ಆರ್ಥಿಕ ಸಂಕಷ್ಟ, ಇತರರು ಲಾಭ ಪಡೆದಿದ್ದಾರೆಂಬ ನಂಬಿಕೆ, ಸಾಮಾಜಿಕ ಜಾಲತಾಣದ ಪ್ರಭಾವ ಮತ್ತು ಆರ್ಥಿಕ ಜ್ಞಾನದ ಕೊರತೆ. ಸ್ಕ್ಯಾಮರ್ಗಳು ನಮ್ಮ ಭಾವನೆಗಳನ್ನು ಬಳಸುತ್ತಾರೆ. ಲೋಭ, ಭಯ, ತುರ್ತು ಪರಿಸ್ಥಿತಿ. ಹೇಗೆ ಜಾಗರೂಕರಾಗಬೇಕು? ಯಾವುದೇ ಹೂಡಿಕೆ ಮಾಡುವ ಮುನ್ನ ಕಂಪನಿಯ ರಿಜಿಸ್ಟ್ರೇಷನ್ ಪರಿಶೀಲಿಸಬೇಕು. ಸೆಬಿ ಅಥವಾ RBI ಮಾನ್ಯತೆ ಇದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ಗೂಗಲ್ನಲ್ಲಿ ಕಂಪನಿಗಳ ಬಗ್ಗೆ ರಿವ್ಯೂಗಳನ್ನು ನೋಡಬೇಕು ಹಾಗೂ ಕುಟುಂಬದವರೊಂದಿಗೆ ಚರ್ಚಿಸಬೇಕು. ತಕ್ಷಣ ಹಣ ಹಾಕಿ ಎಂದರೆ ಒತ್ತಡಕ್ಕೆ ಒಳಗಾಗಬಾರದು ಹಾಗೂ ಅಜ್ಞಾತ ಲಿಂಕ್ಗಳನ್ನು ಕ್ಲಿಕ್ ಮಾಡಬಾರದು. ಒಂದು ಸರಳ ನಿಯಮ: ನಿಮಗೆ ಅರ್ಥವಾಗದ ಹೂಡಿಕೆಯನ್ನು ಮಾಡಬೇಡಿ.
1: ಹಾಗಾದರೆ ಮೋಸವಾದರೆ ಏನು ಮಾಡಬೇಕು? ಯಾರಾದರೂ ಈಗಾಗಲೇ ಮೋಸಕ್ಕೆ ಒಳಗಾಗಿದ್ದರೆ ತಕ್ಷಣ ಬ್ಯಾಂಕ್ಗೆ ಮಾಹಿತಿ ನೀಡಿ. ಸೈಬರ್ ಕ್ರೈಂ ಹೆಲ್ಪ್ಲೈನ್ ನಂಬರಾದ 1930 ಕರೆ ಮಾಡಿ. cybercrime.government.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಎಲ್ಲ ಚಾಟ್, ಟ್ರಾನ್ಸಾಕ್ಷನ್, ಸ್ಕ್ರೀನ್ಶಾಟ್ಗಳನ್ನು ಉಳಿಸಿ. ತಡ ಮಾಡಬೇಡಿ. ಬೇಗ ಮಾಹಿತಿ ನೀಡಿದರೆ ಹಣ ವಾಪಸ್ ಸಿಗುವ ಸಾಧ್ಯತೆ ಹೆಚ್ಚಿರುತ್ತದೆ.
0: ಒಂದು ಚಿಕ್ಕ ನೈಜ ಕಥೆ: ಒಬ್ಬ ನಿವೃತ್ತ ಶಿಕ್ಷಕರು ತಮ್ಮ ಪಿಂಚಣಿ ಹಣವನ್ನು ಡಬಲ್ ಆಗುತ್ತದೆ ಎಂಬ ಆಮಿಷಕ್ಕೆ ಒಳಗಾಗಿ ಹೂಡಿಕೆ ಮಾಡಿದರು. ಆರಂಭದಲ್ಲಿ 5,000 ಲಾಭ ತೋರಿಸಿದರು. ನಂತರ ಅವರು 5,00,000 ಹೂಡಿದರು. ಒಂದು ವಾರದ ನಂತರ ಆಪ್ ಕೆಲಸ ನಿಲ್ಲಿಸಿತು, ಗ್ರೂಪ್ ಅಳಿಸಲಾಯಿತು. ಇದು ಕೇವಲ ಒಂದು ಉದಾಹರಣೆ. ಇಂತಹ ಸಾವಿರಾರು ಪ್ರಕರಣಗಳು ನಡೆಯುತ್ತಿವೆ.
2: ಇದಕ್ಕೆ ಆರ್ಥಿಕ ಜ್ಞಾನ ತುಂಬಾ ಅಗತ್ಯ. ಹಣ ಗಳಿಸುವುದು ಕಷ್ಟ, ಆದರೆ ಕಳೆದುಕೊಳ್ಳುವುದು ಸುಲಭ. ಹೂಡಿಕೆ ಮಾಡಲು ಬ್ಯಾಂಕ್ನಲ್ಲಿ FD ಇಡುವುದು, ಮಾನ್ಯತೆ ಪಡೆದ ಸಂಸ್ಥೆಗಳ ಮೂಲಕ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡುವುದು, ಸರ್ಕಾರದ ಬಾಂಡ್ಗಳ ಮೇಲೆ ಇನ್ವೆಸ್ಟ್ ಮಾಡುವುದು, ವಿಶ್ವಾಸಾರ್ಹ ಹಣಕಾಸು ಸಲಹೆಗಾರರ ಸಲಹೆ ಪಡೆಯುವುದು, ಇವುಗಳಂತಹ ಸುರಕ್ಷಿತ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು.
0: ಅಂತಿಮ ಸಂದೇಶ: ಸ್ನೇಹಿತರೆ, ಸ್ಕ್ಯಾಮರ್ಗಳು

0: ಹೊಸ ರೂಪದಲ್ಲಿ ಬರುತ್ತಾರೆ. ಆದರೆ ನಮ್ಮ ಜಾಗರೂಕತೆ ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಇರಬೇಕು. ಡಬಲ್ ಹಣ ಎಂಬ ಮಾತು ಕೇಳಿದಾಗ ಒಮ್ಮೆ ಯೋಚಿಸಿ, ಪರಿಶೀಲಿಸಿ, ಆಮೇಲೆ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಪರಿಶ್ರಮದ ಹಣವನ್ನು ರಕ್ಷಿಸುವುದು ನಿಮ್ಮ ಜವಾಬ್ದಾರಿ. ಇಂದಿನ ಕಾರ್ಯಕ್ರಮ ಇಷ್ಟವಾದರೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಧನ್ಯವಾದಗಳು.
1: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.
2: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜಾನಪದ ಹಾಡುಗಳು ಪ್ರಸಾರವಾಗಲಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ, ಎಲ್ಲದಕ್ಕೂ ನಾಳೆ ಉತ್ತರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ

0: ಸ್ಪಷ್ಟನೆ. ವರಿಷ್ಠರ ಯಾವುದೇ ನಿರ್ಧಾರಕ್ಕೆ ತಾವು ಬದ್ಧ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಮುಖ್ಯಮಂತ್ರಿ ರಾಜೀನಾಮೆ ನೀಡಿದರೆ ರಾಜ್ಯದಲ್ಲಿ ಅವಧಿಪೂರ್ವ ಚುನಾವಣೆ ನಿಶ್ಚಿತ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಪುಣ್ಯಸ್ಮರಣೆ, ನೆಹರು ಕೊಡುಗೆ ಸ್ಮರಿಸಿದ ಮುಖ್ಯಮಂತ್ರಿ. ರಾಜ್ಯದಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಜಲ ಆಡಳಿತಕ್ಕೆ ಸರ್ಕಾರ ಒತ್ತು, ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್. ದೆಹಲಿಯಲ್ಲಿ ನಡೆದ ಹೈಕಮಾಂಡ್ ಜೊತೆಗಿನ ಸಭೆಯ ಬಳಿಕ ಇದೇ ಮೊದಲ ಬಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೌನ ಮುರಿದಿದ್ದಾರೆ. ಎಲ್ಲದಕ್ಕೂ ನಾಳೆ ಉತ್ತರ ನೀಡುವುದಾಗಿ ತಿಳಿಸಿದ್ದಾರೆ. ವಿಧಾನಸಭೆಯಲ್ಲಿಂದು ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ 62ನೇ ಪುಣ್ಯತಿಥಿ ಅಂಗವಾಗಿ ನೆಹರು ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ಅವರು, ನೆಹರು ದೇಶಕ್ಕೆ ನೀಡಿದ ಕೊಡುಗೆಯನ್ನು ಸ್ಮರಿಸಿದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಕುರಿತಂತೆ ನಾಳೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅಧಿಕೃತವಾಗಿ ಘೋಷಿಸಲಿದ್ದಾರೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧವಾಗಿರುವುದಾಗಿ ತಿಳಿಸಿದ್ದಾರೆ. ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಿಸಿದ ಚರ್ಚೆಗಳ ಬಗ್ಗೆ ಮಾತ್ರ ಹೈಕಮಾಂಡ್ ತಿಳಿಸಿದೆ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡುವ ವರದಿಗಳು ಕೇವಲ ಊಹಾಪೋಹ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೆಹಲಿಯಲ್ಲಿ ನಡೆದ ಸಭೆಯಲ್ಲಿ ನಾಯಕತ್ವ ಬದಲಾವಣೆ ಕುರಿತು ಯಾವುದೇ ಚರ್ಚೆಗಳು ನಡೆದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಈಗಾಗಲೇ ನೀಡಿರುವ ಸ್ಪಷ್ಟೀಕರಣವನ್ನು ಅಂತಿಮವೆಂದು ಪರಿಗಣಿಸಬೇಕು ಎಂದು ಹೇಳಿದ್ದಾರೆ. ದೆಹಲಿಯಲ್ಲಿ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಚುನಾವಣೆಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಮಾತ್ರ ಚರ್ಚಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ನಾಯಕತ್ವ ಬದಲಾವಣೆಯ ವದಂತಿಗಳ ನಡುವೆ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಉಪಹಾರ ಕೂಟ ನಡೆಸಲಿದ್ದಾರೆ. ಬಳಿಕ ಸುದ್ದಿಗೋಷ್ಠಿ ನಡೆಸಿ ಎಲ್ಲಾ ವದಂತಿಗಳಿಗೆ ಸ್ಪಷ್ಟನೆ ನೀಡಲಿದ್ದಾರೆ. ಮುಖ್ಯಮಂತ್ರಿ ಅವರೊಂದಿಗಿನ ಉಪಹಾರ ಸಭೆಯನ್ನು ಉಪಮುಖ್ಯಮಂತ್ರಿ ಅವರ ಕಚೇರಿ ದೃಢಪಡಿಸಿದೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಪ್ರಸ್ತುತ ದೆಹಲಿಯಲ್ಲಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಳೆ ಬೆಳಿಗ್ಗೆ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಸಭೆಯ ಬಳಿಕ ಉಭಯ ನಾಯಕರು ಪತ್ರಿಕಾಗೋಷ್ಠಿ ನಡೆಸಿ ನಾಯಕತ್ವ ಬದಲಾವಣೆ ಕುರಿತಂತೆ ಇರುವ ಊಹಾಪೋಹಗಳಿಗೆ ಸ್ಪಷ್ಟನೆ ನೀಡಲಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದರೆ ರಾಜ್ಯದಲ್ಲಿ ಅವಧಿಪೂರ್ವ ಚುನಾವಣೆ ನಿಶ್ಚಿತ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದ ಆಂತರಿಕ ಕಚ್ಚಾಟದಿಂದ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅವನತಿ ಆರಂಭವಾಗಿದ್ದು ಕರ್ನಾಟಕದಲ್ಲಿ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಅಧಿಕಾರ ಕಳೆದುಕೊಳ್ಳಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಭ್ರಷ್ಟಾಚಾರದಲ್ಲಿ ಮುಳುಗಿರುವ ರಾಜ್ಯದ ಆಡಳಿತವನ್ನು ಬದಲಾಯಿಸಲು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧರಿಸಿದೆ ಎಂದು ದೂರಿದ್ದಾರೆ. ಆಧುನಿಕ ಭಾರತದ ನಿರ್ಮಾಣದಲ್ಲಿ ನೆಹರು ಅವರ ಪಾತ್ರ ಬಹುದೊಡ್ಡದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿಂದು ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಪುಣ್ಯಸ್ಮರಣೆ ಅಂಗವಾಗಿ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ಅವರು, ನೆಹರು ಅವರು ದೇಶದ ಮೊದಲ ಪ್ರಧಾನಿಗಳಾಗಿ 17 ವರ್ಷಗಳ ಕಾಲ ಜನರ ಸೇವೆ ಮಾಡಿದ್ದಾರೆ. ಮಿಶ್ರ ಆರ್ಥಿಕತೆಗೆ ಹೆಚ್ಚು ಒತ್ತು ನೀಡಿ ಬೃಹತ್ ಅಣೆಕಟ್ಟುಗಳ ನಿರ್ಮಾಣ, ಶಿಕ್ಷಣ, ಸಹಕಾರ ಕ್ಷೇತ್ರಗಳಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸಲು ಕಾರಣರಾಗಿದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸಿ ದೇಶದ ಪ್ರಗತಿಯನ್ನು ವೈಜ್ಞಾನಿಕವಾಗಿ ಸಾಧಿಸುವ ಪ್ರಯತ್ನ ಮಾಡಿದ್ದ ನೆಹರು ಅವರ ಹಾದಿಯಲ್ಲಿ ನಡೆಯುವ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ವರದಿಯಾಗಿದ್ದ ಶಂಕಿತ ಎಬೋಲಾ ಪ್ರಕರಣದ ಪ್ರಯೋಗಾಲಯ ತಪಾಸಣಾ ವರದಿ ಬಂದಿದ್ದು ಸಂಪೂರ್ಣವಾಗಿ ನೆಗೆಟಿವ್ ಆಗಿದೆ. ಆ ವ್ಯಕ್ತಿಗೆ ಯಾವುದೇ ಸೋಂಕು ಇಲ್ಲ ಎಂದು ಆರೋಗ್ಯ ಇಲಾಖೆ ತಜ್ಞ ವೈದ್ಯರು ಖಚಿತಪಡಿಸಿದ್ದಾರೆ ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಶಂಕೆ ವ್ಯಕ್ತವಾದ ತಕ್ಷಣವೇ ಇಲಾಖೆಯು ಸಾರ್ವಜನಿಕ ಆರೋಗ್ಯ ಮಾರ್ಗಸೂಚಿಗಳನ್ವಯ ಅತ್ಯಂತ ಕಟ್ಟುನಿಟ್ಟಾದ ಕ್ರಮ ಕೈಗೊಂಡಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ

0: ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಹವಾಮಾನ ಬದಲಾವಣೆ, ನಗರೀಕರಣ, ಅಂತರ್ಜಲ ಕುಸಿತ ಹಾಗೂ ಮೂಲಸೌಕರ್ಯಗಳ ಮೇಲಿನ ಒತ್ತಡದಂತಹ ಭವಿಷ್ಯದ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲು ಕೃತಕ ಬುದ್ಧಿಮತ್ತೆ, ಡಿಜಿಟಲ್ ತಂತ್ರಜ್ಞಾನಗಳು ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಜಲಮಂಡಳಿ ಆಯೋಜಿಸಿದ್ದ ರಾಷ್ಟ್ರೀಯ ಎಐ ಮತ್ತು ಡಿಜಿಟಲ್ ವಾಟರ್ ಶೃಂಗಸಭೆ 2026 ಉದ್ಘಾಟಿಸಿ ಮಾತನಾಡಿದ ಅವರು, ಬೆಂಗಳೂರು, ಮಂಗಳೂರು, ಮೈಸೂರು, ಧಾರವಾಡ ನಗರಗಳಲ್ಲಿ ನೀರಿನ ಮೇಲಿನ ಒತ್ತಡ ಹೆಚ್ಚಾಗುತ್ತಿದೆ. ಇಂತಹ ಸಂದರ್ಭಗಳಲ್ಲಿ ತಂತ್ರಜ್ಞಾನ ಆಧಾರಿತ ಆಡಳಿತ ವ್ಯವಸ್ಥೆಗಳು ಅತ್ಯಗತ್ಯವಾಗಿದೆ ಎಂದು ಪ್ರತಿಪಾದಿಸಿದ್ದಾರೆ. ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ಡಾ ರಾಮಪ್ರಸಾದ್ ಮನೋಹರ್ ಮಾತನಾಡಿ, ಬೆಂಗಳೂರಿನ ವಿಸ್ತಾರ ಮತ್ತು ಸಂಕೀರ್ಣತೆಯು ಸಾಂಪ್ರದಾಯಿಕ ನಿರ್ವಹಣಾ ಕಾರ್ಯಾಚರಣೆಗಳಿಂದ ಮುನ್ಸೂಚಕ ಮತ್ತು ಬುದ್ಧಿವಂತ ನಿರ್ವಹಣಾ ವ್ಯವಸ್ಥೆಗಳತ್ತ ಬದಲಾಗುತ್ತಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜಲಮಂಡಳಿಯ ಎಐ ಚಾಲಿತ ಎನರ್ಜಿ ಆಪ್ಟಿಮೈಸೇಷನ್ ಪಂಪ್ಗಳಿಂದ ವಾರ್ಷಿಕವಾಗಿ ಪೋಲಾಗುತ್ತಿದ್ದ ಸುಮಾರು 42 ಕೋಟಿ ರೂಪಾಯಿ ಮೌಲ್ಯದ ವಿದ್ಯುತ್ ವೆಚ್ಚವನ್ನು ಉಳಿತಾಯ ಮಾಡಲು ನೆರವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಆರ್ಥಿಕ ತಜ್ಞ ನವೀನ್ ಕುಮಾರ್, ಪ್ರಧಾನಿ ಮೋದಿಯವರು ಆಡಳಿತಕ್ಕೆ ಬಂದ ಬಳಿಕ ಬ್ಯಾಂಕ್ ಖಾತೆಗಳನ್ನು ತೆರೆಯುವುದು ಸುಲಭವಾಗಿದೆ ಎಂದು ತಿಳಿಸಿದ್ದಾರೆ. ಡಿಜಿಟಲ್ ಬ್ಯಾಂಕ್ಗಳ ಮೂಲಕ ಖಾತೆ ತೆರೆಯುವುದು ಸುಲಭವಾಗಿದ್ದು ಜನರು ವ್ಯವಹಾರಿಕವಾಗಿ ಹೆಚ್ಚು ಹೆಚ್ಚು ಭಾಗಿಯಾಗುತ್ತಿದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೆಳಸ್ತರದ ಮಹಿಳೆಯರು ಇಂದು ಷೇರು ಮಾರುಕಟ್ಟೆಯಲ್ಲೂ ತೊಡಗಿಕೊಳ್ಳುವುದು ಅತ್ಯುತ್ತಮ ಬೆಳವಣಿಗೆ ಎಂದು ತಿಳಿಸಿದ್ದಾರೆ.
3: ನಾವು ಗಮನಿಸ್ತಾ ಇದ್ರೆ ನೀವು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಬೇಕಂದ್ರೆ ಹಲವಾರು ದಿನಗಳು ತಗೋತಾ ಇದ್ದು, ಇವಾಗ ಕೇವಲ ಕೆಲವೇ ನಿಮಿಷಗಳಲ್ಲಿ ಡಿಜಿಟಲ್ ಬ್ಯಾಂಕಿಂಗ್ ಮೂಲಕ ನೀವು ಮಾಡಬಹುದು. ಇದರಿಂದ ಏನಾಗಿದೆ ಅಂತ ಅಂದ್ರೆ ಬಿಸ್ನೆಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡುವಂತ ಜನರ ಸಂಖ್ಯೆ ಹೆಚ್ಚಾಗಿದೆ. ಪಾರದರ್ಶಕತೆ ತರೋದ್ರ ಮೂಲಕ ಡಿಜಿಟೈಸೇಷನ್ ಇಂದ ಎಲ್ಲರಿಗೂ ಮುಕ್ತವಾದಂತ ಅವಕಾಶ ಸಿಗ್ತಾ ಇದೆ. ಜನರಿಗೆ ಮಾರುಕಟ್ಟೆ ಮೇಲೆ ವಿಶ್ವಾಸ ಹೆಚ್ಚಾಗಿ 22 ಮಿಲಿಯನ್ ಅಷ್ಟು ಇದ್ದಂತಹ ಹೂಡಿಕೆದಾರರು ಡಿಮ್ಯಾಟ್ ಅಕೌಂಟ್ ಈಗ 260 ಆಲ್ಮೋಸ್ಟ್ 10-12 ಹೆಚ್ಚು ಜನ ಈಗ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ. ಕೆಳಸ್ತರದಲ್ಲಿ ಇರುವಂತ ಮಹಿಳೆಯರು ಜನರು 100 ರೂಪಾಯಿ ಕೂಡ SIP ಮಾಡುವಂತ ಒಂದು ಅವಕಾಶ ಇವತ್ತು ಎಲ್ರಿಗೂ ಸಿಕ್ಕಿದೆ.
2: ಹಾವೇರಿ ಜಿಲ್ಲೆಯಲ್ಲಿ ಪ್ರಸಕ್ತ ವರ್ಷ 3.28 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೀಜ ಬಿತ್ತನೆ ಗುರಿ ಹೊಂದಲಾಗಿದ್ದು, ಜಿಲ್ಲೆಯ ಬೇಡಿಕೆಗೆ ತಕ್ಕಂತೆ ಗೊಬ್ಬರಗಳ ಪೂರೈಕೆ ಮಾಡಲಾಗುತ್ತಿದೆ ಎಂದು ಕೃಷಿ ಇಲಾಖೆ ಜಂಟಿ ಕಾರ್ಯನಿರ್ದೇಶಕ ಕೆ ಮಲ್ಲಿಕಾರ್ಜುನ ಮಾಹಿತಿ ನೀಡಿದ್ದಾರೆ. ಹೀಗಾಗಿ ರೈತರು ಆತಂಕ ಪಡುವ ಅಗತ್ಯವಿಲ್ಲವೆಂದು ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಈವರೆಗೆ 82,598 ಮೆಟ್ರಿಕ್ ಟನ್ ಗೊಬ್ಬರ ದಾಸ್ತಾನಿದ್ದು, ಇದರಲ್ಲಿ 41,517 ಮೆಟ್ರಿಕ್ ಟನ್ ಗೊಬ್ಬರ ಈಗಾಗಲೇ ಮಾರಾಟವಾಗಿದೆ. 41,070 ಮೆಟ್ರಿಕ್ ಟನ್ ಗೊಬ್ಬರ ಮಾರಾಟವಾಗದೆ ಉಳಿದಿದೆ ಎಂದು ಹೇಳಿದ್ದಾರೆ. ಎಲ್ಲಿಯಾದರೂ ಅಕ್ರಮ ದಾಸ್ತಾನು ಕಂಡುಬಂದರೆ ಅಂತಹ ಮಾರಾಟಗಾರರ ಪರವಾನಗಿಯನ್ನು ಶಾಶ್ವತವಾಗಿ ರದ್ದುಪಡಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಘನತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದ್ದು, ಮನೆಗಳಲ್ಲಿ ಹಸಿ ಕಸ, ಒಣಕಸ ವಿಂಗಡಣೆ ಮಾಡಬೇಕು ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ತಿಳಿಸಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯದ 2026 ಹೊಸ ನಿಯಮಗಳ ಅನ್ವಯ ಹಸಿ ಕಸ, ಒಣಕಸ, ವಿಶೇಷ ತ್ಯಾಜ್ಯ, ಡೈಪರ್ ತ್ಯಾಜ್ಯವಾಗಿ 4 ರೀತಿಯ ವಿಲೇವಾರಿ ಭಾಗಗಳಾಗಿ ರೂಪಿಸಲಾಗಿದ್ದು, ಸಾರ್ವಜನಿಕರಲ್ಲಿ 2026 ನಿಯಮಗಳ ಕುರಿತು ಅರಿವು ಮೂಡಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಎಲ್ಲದಕ್ಕೂ ನಾಳೆ ಉತ್ತರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ವರಿಷ್ಠರ ಯಾವುದೇ ನಿರ್ಧಾರಕ್ಕೆ ತಾವು ಬದ್ಧ, ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಮುಖ್ಯಮಂತ್ರಿ ರಾಜೀನಾಮೆ ನೀಡಿದರೆ ರಾಜ್ಯದಲ್ಲಿ ಅವಧಿಪೂರ್ವ ಚುನಾವಣೆ ನಿಶ್ಚಿತ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಪುಣ್ಯಸ್ಮರಣೆ, ನೆಹರು ಕೊಡುಗೆ ಸ್ಮರಿಸಿದ ಮುಖ್ಯಮಂತ್ರಿ. ರಾಜ್ಯದಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಜಲ ಆಡಳಿತಕ್ಕೆ ಸರ್ಕಾರ ಒತ್ತು, ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40. ನಮ್ಮ ನಿಲಯದಿಂದ ಇನ್ನು ಮುಂದೆ ನವಗ್ರಹ ಮಹಿಮೆ ಕುರಿತ ಹರಿಕಥೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಗೋವಿಂದ, ಹರ ನಮ ಪಾರ್ವತೀಪತೆ. ಕೀರ್ತನಾರಂಭ ಕಾಲದಲ್ಲಿ ಸಕಲ ಯಾವ ಮಾನವ ರಾಶಿಗಳಲ್ಲಿ ಈ ಗ್ರಹದೇವತೆಗಳು ಪ್ರವೇಶ ಮಾಡಿ ಅವರ ಯಾವ ಪಾಪ ಪುಣ್ಯಕ್ಕನುಸಾರವಾಗಿ ಫಲಾಫಲಗಳನ್ನು ಕೊಡ್ತಕ್ಕಂಥದ್ದು ಈ ನವಗ್ರಹಾದಿ ದೇವತೆಗಳ ಕರ್ತವ್ಯ. ಮನುಷ್ಯನಿಗೆ ಸುಖ ದುಃಖ, ಆರೋಗ್ಯ ಅನಾರೋಗ್ಯ, ಕಷ್ಟ ನಷ್ಟ, ಮಾನ ಅವಮಾನ, ಕೀರ್ತಿ ಅಪಕೀರ್ತಿ, ಸನ್ಮಾನ ಬಹುಮಾನ, ಮಕ್ಕಳ ಭಾಗ್ಯ ಸಂತಾನ ವಿಹೀನ, ವಿದ್ಯೆ ಅವಿದ್ಯೆ, ಐಶ್ವರ್ಯ ಸಂಪತ್ತು, ಸಿರಿತನ ಬಡತನ ಇತ್ಯಾದಿಗಳನ್ನು ಕೊಡ್ತಕ್ಕಂಥವರೇ ಈ ಗ್ರಹದೇವತೆಗಳು. ಮನುಷ್ಯ ತಾಯಿ ಗರ್ಭದಿಂದ ಭೂಪತನವಾದ ಮೇಲೆ ಬಾಲಗ್ರಹ ರೂಪದಲ್ಲಿ ಈ ಗ್ರಹಗಳು ಕಾಡಿ ಅವನ ಯಾವ ಅಂತ್ಯಕಾಲದವರೆಗೂ ಕೂಡ ಈ ಗ್ರಹದೇವತೆಗಳು ಅವರನ್ನು ಎಡಬಿಡದೆ ಮಾನವರನ್ನು ತಾವು ಕಾಪಾಡ್ತಾ ಇರ್ತಾರೆ. ಆದ್ದರಿಂದ ಇಂಥ ನವಗ್ರಹಾದಿ ದೇವತೆಗಳ ವಿಚಾರವನ್ನು ಕುರಿತು ಕೆಲವು ಕಾಲ ಆ ಗ್ರಹದೇವತೆಗಳ ಕಥೆಯನ್ನು ಕೇಳಿ ನಾವೆಲ್ಲರೂ ನವಗ್ರಹಾದಿ ದೇವತೆಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರಿಗೂ ವಂದಿಸಿ ಕಥಾ

ದೇವಿ, ಭಾನು, ಆದಿತ್ಯ, ಅರುಣ ಇತ್ಯಾದಿಯಾಗಿ ಸೂರ್ಯದೇವರನ್ನು ಕರೀತಾರೆ. ಸಕಲ ಯಾವ ಗ್ರಹಗಳಿಗೆ ಅರಸನಾಗಿರ್ತಕ್ಕಂಥವನೇ ಸೂರ್ಯನಾರಾಯಣ. ವೇದದಲ್ಲಿ ಹೇಳ್ತಾರೆ,

ಸೂರ್ಯನ ತಂದೆ ನವಬ್ರಹ್ಮರಲ್ಲಿ ಒಬ್ಬನಾದ ಕಶ್ಯಪ ಬ್ರಹ್ಮ, ತಾಯಿ ಅದಿತಿ, ಹೆಂಡತಿ ಸೌಜ್ಞಾದೇವಿ ಛಾಯಾದೇವಿ. ಸೌಜ್ಞಾದೇವಿಯ ಗರ್ಭದಲ್ಲಿ ಯಮ, ಮನು, ಯಮುನೆ. ಛಾಯಾದೇವಿ ಗರ್ಭದಲ್ಲಿ ಸಾವರ್ಣ, ಶನೀಶ್ಚರ ಅಂತ. ಭಗವಂತನಾದ ಸೂರ್ಯನಾರಾಯಣನಿಗೆ 5 ಜನ ಮಕ್ಕಳು. ಸಿಂಹರಾಶಿಗೆ ಒಡೆಯ, ಕಾಶ್ಯಪ ಗೋತ್ರ, ಏಕಚಕ್ರ ರಥವಾಹಕ. ಈ ಯಾವ ರಥಕ್ಕೆ 7 ಅಶ್ವಗಳು, ನವಧಾನ್ಯದಲ್ಲಿ ಗೋಧಿ, ನವರತ್ನದಲ್ಲಿ ಕೆಂಪು. ಕೆಂಪು ವಸ್ತ್ರ ಭಗವಂತನಾದ ಸೂರ್ಯನಿಗೆ ಬಹು ಪ್ರೀತಿಯಾದದ್ದು. ಭಗವಂತನಾದ ಸೂರ್ಯನಾರಾಯಣ ಬಿಳಿ ಎಕ್ಕದ ಗಿಡದಲ್ಲಿ ತಾನು ವಾಸವಾಗಿರ್ತಾನೆ. ಚತುರ್ಭುಜಗಳಿಂದ ಕೂಡಿದ ಸೂರ್ಯನಿಗೆ ಚಕ್ರ, ಕಮಲ. ಆ ಕಮಲಪೀಠದಲ್ಲಿ ವಿರಾಜಮಾನನಾಗಿರ್ತಕ್ಕಂಥ ಅವನೇ ಸೂರ್ಯನಾರಾಯಣ. ಸೂರ್ಯನಿಲ್ಲ ಅಂದರೆ ಜಗತ್ತಿಗೆ ಬೆಳಕಿಲ್ಲ, ಅವನಿಲ್ಲದೆ ವಿಜ್ಞಾನವಿಲ್ಲ, ಅವನಿಲ್ಲದೆ ಜಪತಪಾದಿಗಳು ನಡೆಯುವಂತಿಲ್ಲ. ಅವನೇ ಯಾವ ತ್ರಿಮೂರ್ತಿಗಳ ಸ್ವರೂಪನಾಗಿ ಮನುಷ್ಯರು ಮಾಡತಕ್ಕಂಥ ಎಲ್ಲ ಕರ್ಮಕ್ಕೂ ಸಾಕ್ಷ್ಯಭೂತನಾಗಿ ಆ ಪರಮಾತ್ಮ ತಾನು ನಿಂತು ನೋಡುತ್ತಿದ್ದಾನಾದ ಕಾರಣ ಸೂರ್ಯನ ಯಾವ ರಶ್ಮಿಯಿಂದಲೇ ಧಾನ್ಯಗಳ ಸಮೃದ್ಧಿ. ಸೂರ್ಯನಾರಾಯಣ ರೋಗರಹಿತನು, ಮನುಷ್ಯನಿಗೆ ರೋಗವನ್ನು ಉಲ್ಬಣ ಮಾಡದಂತೆ ತಡೆಯತಕ್ಕಂಥವನು, ಆರೋಗ್ಯ ಭಾಗ್ಯವನ್ನು ಕೊಡತಕ್ಕಂಥವನು ಸೂರ್ಯನಾರಾಯಣ. ಸೂರ್ಯ ಇರುವ ತನಕ ಮನುಷ್ಯನ ದೇಹದಲ್ಲಿರ್ತಕ್ಕಂಥ ಯಾವ ಆ ಕ್ರಿಮಿಗಳು ಆ ಕಾರ್ಯವನ್ನು ಮಾಡದೆ ಸ್ಥಗಿತಗೊಂಡು ಸಂಧ್ಯಾಕಾಲವಾದ ಮೇಲೆ ಆ ಕ್ರಿಮಿಗಳಿಗೆ ಚೈತನ್ಯ ಬಂದು ಮನುಷ್ಯನನ್ನು ಕಾಡ್ತವೆ. ಆದ್ದರಿಂದ ಮನುಷ್ಯನಲ್ಲಿರಬೇಕಾದ ಆ ರೋಗವನ್ನು ಪರಿಹಾರ ಮಾಡತಕ್ಕಂಥವನು ಸೂರ್ಯನಾರಾಯಣನಾದ್ದರಿಂದ ಇಂಥ ಸೂರ್ಯದೇವ ಯಾರ್ಯಾರಿಗೆ ಏನೇನು ಫಲಾಫಲಗಳನ್ನು ಕೊಟ್ಟಿದ್ದಾನೆ ಅಂದರೆ, ಯಾವ ಸತ್ರಾಜಿತ ಮಹಾರಾಜ, ಮಧುರಾ ನಗರದ ಅರಸ ಸತ್ರಾಜಿತ ಮಹಾರಾಜ, ಕೃಷ್ಣಬಲರಾಮಾದಿಗಳಿಗಿಂತಲೂ ಕೂಡ ಮಿಗಿಲಾದ ಐಶ್ವರ್ಯವನ್ನು ಪಡೆಯಬೇಕು ಅಂತ ಹೇಳಿ ಬಹು ಹಂಬಲದಿಂದ ಇರುವಾಗ ಬ್ರಹ್ಮಮಾನಸ ಪುತ್ರರಾದ ನಾರದರು ಮಹತಿ ಎಂಬ ವೀಣೆಯನ್ನು ಹಿಡಿದು ದೇವಗಾನ ಮಾಡ್ತಾ ಬರ್ತಾ ಇದ್ದಾರೆ.

0: ಸತ್ರಾಜಿತ ಮಹಾರಾಜ ನಾರದರಲ್ಲಿ ಕೇಳ್ತಾನೆ, ಬ್ರಹ್ಮಮುನೀಂದ್ರ, ಈ ಯಾವ ಕೃಷ್ಣ ಬಲರಾಮಾದಿಗಳಿಗಿಂತಲೂ ಕೂಡ ಸಕಲೈಶ್ವರ್ಯ ಸಂಪದ್ಭರಿತನಾಗಬೇಕಾದ ಕಾರಣ ಇದಕ್ಕೇನಾದರೂ ಮಾರ್ಗವಿದೆಯೇ?
1: ಅಯ್ಯ, ಜಗತ್ತಿಗೆ ಆಧಾರ ಸ್ವರೂಪನಾಗಿ
0: ಎಲ್ಲರ ಕರ್ಮಸಾಕ್ಷಿಯಾಗಿರ್ತಕ್ಕಂಥ ಆ ಸೂರ್ಯದೇವನನ್ನು ನೀನು ತಪವನ್ನು ಮಾಡಿ ಮೆಚ್ಚಿಸಿದರೆ ಸೂರ್ಯಾನುಗ್ರಹದಿಂದ ನೀನು ಯಕ್ಷಲೋಕಕ್ಕೆ ಒಡೆಯನಾದ ಕುಬೇರನಿಗಿಂತಲೂ ಅತಿ ಸಂಪನ್ನವನ್ನು ಪಡೀತೀಯ ಅಂತ ಹೇಳಿ ಬ್ರಹ್ಮಮುನೀಂದ್ರರಾದ ನಾರದರು ಯಾವ ಸತ್ರಾಜಿತ ಮಹಾರಾಜನಿಗೆ ಸೂರ್ಯದೇವನ ಮಂತ್ರವನ್ನು ಉಪದೇಶ ಮಾಡ್ತಾರೆ. ಸತ್ರಾಜಿತ ಮಹಾರಾಜ ತಾನು ಸೂರ್ಯದೇವನನ್ನು ಕುರಿತು ತಪಸ್ಸು ಮಾಡಲು ಸಮುದ್ರ ತೀರದಲ್ಲಿ ತಾನು ಕೂತು ತಪವನ್ನು ಮಾಡುತ್ತಿರ್ತಾನೆ. ಆಗ ಇವನ ತಪಸ್ಸಿಗೆ ಮೆಚ್ಚಿ ಭಗವಂತನಾದ ಸೂರ್ಯನಾರಾಯಣ ಪ್ರತ್ಯಕ್ಷನಾಗ್ತಾನೆ.

ಶತ್ರಾಜಿತನ ಘೋರವಾದ ತಪಸ್ಸನ್ನು ಕಂಡು ಭಗವಂತನಾದ ಸೂರ್ಯನಾರಾಯಣ ಥಟ್ಟನೆ ಪ್ರತ್ಯಕ್ಷನಾಗಿ, ಶತ್ರಾಜಿತ ಮಹಾರಾಜ ಏನು ಬೇಕು ನಿನಗೆ ವರದಾನ? ದೇವದೇವ, ಈ ಜಗತ್ತಿನಲ್ಲಿ ಸಕಲೈಶ್ವರ್ಯ ಸಂಪದ್ಭರಿತನಾಗಬೇಕು ಎಂಬುದೇ ನನ್ನ ಕೋರಿಕೆ. ಧನ್ಯ ಧನ್ಯ, ಹಾಗಾದರೆ ನನ್ನ ಕೊರಳಲ್ಲಿರುವ ಈ ಶಮಂತಕ ಮಣಿಯನ್ನು ನಿನಗೆ ಕೊಡ್ತೇನೆ. ಆ ಮಣಿಯನ್ನು ಶುಚಿಯಾದ ಸ್ಥಳದಲ್ಲಿಟ್ಟು ನಿತ್ಯ ಪೂಜೆ ಮಾಡಿದರೆ ಒಂದು ದಿನಕ್ಕೆ 8 ಮಣದ ಬಂಗಾರವನ್ನು ಕೊಡುತ್ತೆ. ಆ ಮಣಿಯು ಮೈಲಿಗೆಯಾದರೆ ಅದರಿಂದ ಮರಣಪ್ರಾಪ್ತಿಯಾಗುತ್ತೆ, ಎಚ್ಚರ ಎಚ್ಚರ ಅಂತ ಹೇಳಿ ಸೂರ್ಯದೇವರು ಸತ್ರಾಜಿತ ಮಹಾರಾಜನಿಗೆ ಶಮಂತಕ ಮಣಿಯನ್ನು ಕೊಟ್ಟರು. ಸೂರ್ಯದೇವರು ಒಂದೊಂದು ಜಗತ್ತಿಗೆ ಉಪಕಾರ ಮಾಡಿದವರು. ಸೂರ್ಯನಾರಾಯಣ ಪಾಂಡವರು ತಾವು ಕಾನನದಲ್ಲಿ ಅಲಿಯುವಾಗ 3000 ಜನ ಬ್ರಾಹ್ಮಣೋತ್ತಮರು ಯಾವ ಪಾಂಡವರನ್ನು ಅವಲಂಬಿಸಿ ಬರ್ತಾರೆ. ಧರ್ಮರಾಯನಿಗೆ ಚಿಂತೆ, ಇವರೆಲ್ಲರಿಗೂ ನಾನು ಎಲ್ಲಿ ಭೋಜನವನ್ನಿಡಲಿ, ಯಾರು ನನ್ನ ರಕ್ಷಣೆ ಮಾಡುವರು, ಇದಕ್ಕೆ ದಾರಿ ಉಪಾಯವಿಲ್ಲವೇ ಅಂತ ಹೇಳಿ ಆಗ ಧೌಮ್ಯ ಮಹಾರ್ಷಿಗಳು ಅಂದರೆ ಪಾಂಡವರ ಗುರುಗಳಾಗಿರ್ತಕ್ಕಂಥ ಧೌಮ್ಯರನ್ನು ಆ ಯಾವ ಧರ್ಮರಾಯ ಪ್ರಾರ್ಥನೆ ಮಾಡ್ತಾನೆ.

ನಮಃ. ಧೌಮ್ಯರು ತಾವು ಪ್ರಸನ್ನವದನರಾಗಿ, ಧರ್ಮರಾಯ, ಆದಿತ್ಯ ಮಂತ್ರವನ್ನು ನಿನಗೆ ಉಪದೇಶ ಮಾಡ್ತೇನೆ, ಆತನನ್ನು ಕುರಿತು ಧ್ಯಾನ ಮಾಡು ಅಂತ ಹೇಳಿ ಧೌಮ್ಯರು ಧರ್ಮರಾಯನಿಗೆ ಆದಿತ್ಯ ಮಂತ್ರವನ್ನು ಉಪದೇಶ ಮಾಡಿದಾಗ ನಿಷ್ಠಾವಂತನಾದ ಧರ್ಮರಾಯ ಏಕಾಗ್ರತೆಯಿಂದ ಯಾವ ಸೂರ್ಯನನ್ನು ಪ್ರಾರ್ಥನೆ ಮಾಡಿ ಸೂರ್ಯದೇವರು ಪ್ರಸನ್ನರಾಗ್ತಾರೆ. ಧರ್ಮ, ನಿನ್ನ ಯಾವ ಮನದ ಇಷ್ಟಾರ್ಥವನ್ನು ನಾನು ಬಲ್ಲೆ. ಬ್ರಾಹ್ಮಣರ ಋಷಿಮುನಿಗಳ ಸೇವೆಯೇ ನಿನ್ನ ಮಹತ್ತರವಾದ ಗುರಿಯಾದ ಕಾರಣ ಇಗೋ ಈ ಅಕ್ಷಯ ಪಾತ್ರೆಯನ್ನು ನಾನು ನಿನಗೆ ಅನುಗ್ರಹ ಮಾಡುತ್ತಿದ್ದೇನೆ. ಎಲ್ಲರ ಭೋಜನವಾದ ನಂತರ ನಿಮ್ಮೈವರ ಪತ್ನಿಯಾದ ದ್ರೌಪದಾದೇವಿ ಈ ಯಾವ ಅಕ್ಷಯ ಪಾತ್ರೆಯಲ್ಲಿ ಊಟ ಮಾಡಬೇಕು. ಮತ್ತೆ ಇದು ಸೂರ್ಯೋದಯವಾದ ಮೇಲೆ ಇದರಲ್ಲಿ ಅಕ್ಷಯ ಸಮೃದ್ಧಿಯಾಗುತ್ತೆ, ಎಚ್ಚರ ಅಂತ ಹೇಳಿ ಯಾವ ಸೂರ್ಯದೇವರು ಧರ್ಮರಾಯನಿಗೆ ಅಕ್ಷಯ ಪಾತ್ರೆಯನ್ನು ಕೊಟ್ಟರು. ಹೀಗೆ ಲೋಕೋಪಕಾರಿಯಾದ ಯಾವ ಸೂರ್ಯನಾರಾಯಣ, ಅವನ ವಂಶದಲ್ಲಿ ಅವತಾರ ಮಾಡಿದವರೇ ಶ್ರೀರಾಮಚಂದ್ರ, ನಳ, ಮಾಂಧಾತ, ಪುರೂರವಾದಿಗಳು ಇತ್ಯಾದಿಯಾಗಿ ಸೂರ್ಯವಂಶದಲ್ಲಿ ಹುಟ್ಟಿ ರಾಜಾರಾಮನಾಗಿರ್ತಕ್ಕಂಥ ಶ್ರೀರಾಮ ತಾನು ಅವತಾರ ಮಾಡಿ ವಾಲ್ಮೀಕಿ ಮಹರ್ಷಿಗಳಿಂದ ಸಂಪೂರ್ಣ ರಾಮಾಯಣವನ್ನು ತಾನು ವಿರಚಿತ ಮಾಡಿ ಜಗದ್ವಿಖ್ಯಾತವಾದದ್ದು ಅಂತಹ ಸೂರ್ಯದೇವನ ಕಾಂತಿದಾಯಕ ಸೂರ್ಯನ

ನಾರಾಯಣನನ್ನ ಯಾರು ಉಷಕ್ಕಾಲದಲ್ಲಿ ಎದ್ದು ಸೂರ್ಯ ನಮಸ್ಕಾರ ಮಾಡ್ತಾರೋ ದೇಹದಲ್ಲಿ ಕಾಂತಿ, ಮುಖದಲ್ಲಿ ಯಾವ ತೇಜಸ್ಸು ಪ್ರಾಪ್ತಿಯಾಗಿ ಅವರಿಗೆ ಸಕಲ ಇಷ್ಟಾರ್ಥಗಳನ್ನು ಕೊಡತಕ್ಕಂಥ ಅವನು ಸೂರ್ಯನಾರಾಯಣ ಎಂಬುದಾಗಿ ಮೊದಲನೇ ಗ್ರಹವಾದ ಸೂರ್ಯದೇವನ ವಿಚಾರವನ್ನು ಹೇಳಿ ಎರಡನೇ ಗ್ರಹವಾದ ಚಂದ್ರನ ವಿಚಾರ ಕುರಿತು ವಿಮರ್ಶೆ ಮಾಡೋಣ. ದದಿಶ

ಚಂದ್ರನ ತಂದೆ ಅತ್ರಿಮುನೀಂದ್ರ, ತಾಯಿ ಅನಸೂಯಾದೇವಿ. ಒಂದು ಕಡೆ ಹೇಳ್ತಾರೆ, ಕ್ಷೀರ ಸಮುದ್ರ ಮಥನ ಮಾಡುವಾಗ ಕ್ಷೀರ ಸಮುದ್ರದಲ್ಲಿ ಉತ್ಪನ್ನನಾದವನು ಚಂದ್ರ ಅಂತಲೂ ಹೇಳ್ತಾರೆ. ಚಂದ್ರನ ಗೋತ್ರ ಆತ್ರೇಯಸ್ಯ ಗೋತ್ರ, ರಾಶಿ ಕರ್ಕಾಟಕ. ಯಾವ ಚಂದ್ರನ ರಥಕ್ಕೆ ಜಿಂಕೆ ಅಥವಾ 10 ಕುದುರೆಗಳು ಅಂತ ಹೇಳ್ತಾರೆ. ಚಂದ್ರನಿಗೆ ಹೆಂಡತಿಯರು 27 ಜನ. ಈ 27 ಜನರು ಯಾರು ಅಂದರೆ ದಕ್ಷಪುತ್ರಿಯರು. ಆ 27 ಜನರು ತಾರಾಲೋಕಾದೀಶ್ವರ ಅಂತ ಚಂದ್ರನಿಗೆ ಮತ್ತೊಂದು ಹೆಸರು. ರೋಹಿಣಿ, ಕೃತ್ತಿಕ, ಮೃಗಾಶ್ರ, ಭರಣಿ, ಆರಿದ್ರ ಇತ್ಯಾದಿಯಾಗಿ ಯಾವ ನಕ್ಷತ್ರಗಳು ಏನಿದೆ ಆ ನಕ್ಷತ್ರಗಳಿಗೆ ಒಡೆಯನಾಗಿರ್ತಕ್ಕಂಥ ಅವನೇ ಚಂದ್ರ. ಈ ಚಂದ್ರ ತಾನು 26 ಜನ ಹೆಂಡತಿಯರನ್ನು ಕಡೆಗಾಣಿಸಿ ರೋಹಿಣಿಯ ಯಾವ ಗ್ರಹದಲ್ಲೇ ತಾನು ಕಾಲಯಾಪನೆ ಮಾಡುವಾಗ ಈ 26 ಜನ ಹೆಣ್ಣು ಮಕ್ಕಳು ತಮ್ಮ ತಂದೆಯಾಗಿರ್ತಕ್ಕಂಥ ದಕ್ಷನ ಯಾವ ಲೋಕಕ್ಕೆ ಬಂದು ಅಪ್ಪ ಅಪ್ಪ ಅಪ್ಪ ದಕ್ಷ ನೋಡ್ತಾನೆ. ಏಕಕಾಲದಲ್ಲಿ ತನ್ನ ಪುತ್ರಿಯರೆಲ್ಲರೂ ಬಂದಿರುವುದನ್ನು ಕಂಡು, ಮಕ್ಕಳೇ ಏನಾಯಿತಮ್ಮ, ಏನಾಯಿತು ನಿಮಗೆ ಅಪ್ಪ, ಎಲ್ಲರನ್ನು ಸರಿಸಮಾನವಾಗಿ ಕಾಣಬೇಕೆಂಬುದಾಗಿ. ನೀನು ಯಾವ ನಮ್ಮ ಪತಿಯಾದ ಚಂದ್ರನಿಗೆ ಕನ್ಯಾದಾನ ಮಾಡಿದರೆ ನಮ್ಮನ್ನೆಲ್ಲ ಬಿಟ್ಟು ಆ ರೋಹಿಣಿಯ ಮನೆಯಲ್ಲೇ ಅಂತಃಪುರದಲ್ಲಿ ಕಾಲಹರಣ ಮಾಡಿ ನಮಗೆ ಯಾವ ಸುಖವನ್ನು ಕೊಡದೆ ಹೀಗೆ ಮಾಡಿದ್ದಾನೆ ಚಂದ್ರ ಅಂತ ಹೇಳಿ ದಕ್ಷ ಬ್ರಹ್ಮ ಹೆಣ್ಣು ಮಕ್ಕಳ ಮಾತನ್ನು ಕೇಳಿ ಚಂದ್ರ ಲೋಕಕ್ಕೆ ಭರ್ರನೆ ಬರ್ತಿದ್ದಾನೆ. ಎಲಾ ಜಾಮಾತ, ನನ್ನ ಎಲ್ಲ ಮಕ್ಕಳನ್ನು ಸಮಾನವಾಗಿ ಕಾಣಬೇಕು ಎಂಬುದಾಗಿ ನಾನು ನಿನಗೆ ಕೊಟ್ಟು ವಿವಾಹ ಮಾಡಿದರೆ ರೋಹಿಣಿಯಲ್ಲೇ ನೀನು ಅನುರಕ್ತನಾಗಿರುವ ಕಾರಣ ನಿನಗೆ ಕ್ಷಯ ರೋಗ ಪ್ರಾಪ್ತಿಯಾಗಲಿ. ಮಾವ ಕೊಟ್ಟ ಶಾಪ, ಚಂದ್ರನಿಗೆ ಕ್ಷಯರೋಗ ಪ್ರಾಪ್ತಿಯಾಯಿತು. ಚಂದ್ರನ ಯಾವ ದೇಹ ಕಾಂತಿಹೀನವಾಯಿತು, ಜಗತ್ತೇ ಅಂಧಕಾರವಾಯಿತು. ಆಗ ಸಕಲ ದೇವತೆಗಳು ದಕ್ಷಪುತ್ರಿಯರು ದಕ್ಷನಲ್ಲಿ ಬಂದು ತಾವು ಮೊರೆಯನ್ನು ಇಟ್ಟು ಆ ಚಂದ್ರನಿಗೆ ವಿಷಾಪವನ್ನು ಅನುಗ್ರಹ ಮಾಡಬೇಕು ಅಂತ ಕೇಳಿದಾಗ, ಆಗ ದಕ್ಷ ಬ್ರಹ್ಮ ಲೋಕದ ಯಾವ ಕಲ್ಯಾಣವನ್ನು ಅರಿತವನಾಗಿ 15 ದಿನ ನೀನು ವೃದ್ಧಿ ಚಂದ್ರನಾಗಿ 15 ದಿನ ಕ್ಷೀಣ ಚಂದ್ರನಾಗುವಂತ ತಾನು ವಿಷಾಪವನ್ನು ಕೊಟ್ಟಿದ್ದಾನೆ. ಹಾಗೆ ಚಂದ್ರನಿಲ್ಲ ಅಂದರೆ ನವದಂಪತಿಗಳಿಗೆ ಸುಖವಿಲ್ಲ, ಚಂದ್ರನಿಲ್ಲ ಅಂದರೆ ಜಗತ್ತಿನಲ್ಲಿ ಆ ಯಾವ ಶಾಂತಿ ಇಲ್ಲ. ಎಲ್ಲರ ಹೃನ್ಮನೆಗಳಲ್ಲಿ ಶಾಂತಿ ಕೊಡುವನೇ ಚಂದ್ರ. ನೋಡಿ, ತಾಯಂದರು ಮಕ್ಕಳು ರಚ್ಚೆ ಇಟ್ಟಾಗ ಆ ತಾಯಿ ಮಗುವನ್ನು ತಾನು ಎತ್ಕೊಂಡು ಚಂದ್ರನನ್ನು ತೋರಿಸಿ ಸಮಾಧಾನ ಮಾಡ್ತಾಳೆ.

ಈ ರೀತಿಯಾಗಿ ಚಂದ್ರ ತಾನು ಬಿಳಿ ಬಣ್ಣದ ವಸ್ತ್ರ, ನವಧಾನ್ಯದಲ್ಲಿ ಅಕ್ಕಿ, ನೈವೇದ್ಯ ಪಾಯಸ ಅನ್ನ, ಮುತ್ತುಕದ ಮರದಲ್ಲಿರ್ತಾನೆ, ನವರತ್ನದಲ್ಲಿ ಮುತ್ತು, ಯಾಮನ ದೇಶ, ನಾಲ್ಕು ಕೈ ಆಯುಧ, ದಂಡ, ಬಿಲ್ಲು, ಬಾಣ, ಕಮಲ. ಚಂದ್ರನ ಯಾವ ಎರಡನೇ ಗ್ರಹ, ಈತನ ಸಂಕ್ಷಿಪ್ತವಾದ ವಿಚಾರ. ಇನ್ನು ಮೂರನೇ ಗ್ರಹ ಮಂಗಳ.

ಹೆಣ್ಣು ಮಕ್ಕಳಿಗೆ ಅಂಗಾರಕ ದೋಷವಿರಬಾರದು. ಯಾವ ಹೆಣ್ಣಿಗೆ ಅಂಗಾರಕ ದೋಷವಿರುತ್ತೋ ಅವಳು ವಿವಾಹವಾದ ಒಂದು ವರ್ಷದಲ್ಲಿ ವೈಧವ್ಯವನ್ನು ಪಡೆಯುತ್ತಾಳೆ. ಆದ್ದರಿಂದ ಅಂಗಾರಕ ದೋಷವಿರತಕ್ಕಂಥ ಹೆಣ್ಣಿಗೆ ಅಂಗಾರಕ ದೋಷವಿರತಕ್ಕಂಥ ಗಂಡನ್ನೇ ಕೊಟ್ಟು ಮದುವೆ ಮಾಡಬೇಕು. ಆದ್ದರಿಂದ ಹೆಣ್ಣು ಮಕ್ಕಳಿಗೆ ಬಹಳ ಬೇಕಾಗಿರ್ತಕ್ಕಂಥವನು ಈ ಮಂಗಲ ಅನುಗ್ರಹ. ಇವನ ತಂದೆಯೇ ಮಹಾವಿಷ್ಣು. ಮಹಾವಿಷ್ಣು ಅಂದರೆ ವರಹ ಸ್ವಾಮಿ. ಯಾವ ಹಿರಣ್ಯಾಕ್ಷ ಆ ಭೂತಾಯಿಯನ್ನು ಇಳಿಯಲು ತಾನು ಭೂದೇವಿಯನ್ನು ಇಡಲು ಹೊರಡುವಾಗ ಭೂತಾಯಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾಳೆ. ಆಗ ಮಹಾವಿಷ್ಣು ತಾನು ವರಹರೂಪದಿಂದ ಬಂದು ಭೂದೇವಿಯನ್ನು ತನ್ನ ಎರಡು ಕೋರೆ ಹಲ್ಲುಗಳಿಂದ ಆ ಭೂಮಂಡಲವನ್ನು ಮೇಲೆತ್ತಿ ಹಿರಣ್ಯಾಕ್ಷನ ಜೊತೆಯಲ್ಲಿ ಯುದ್ಧ ಮಾಡುವಾಗ ಆ ವರಹಸ್ವಾಮಿಯ ಹಣೆಯಲ್ಲಿ ಬೆವರು ಹನಿಗಳು ಮುತ್ತಿನಂತೆ ತಾನು ಉದುರಲಿಕ್ಕೆ ಪ್ರಾರಂಭವಾಗುತ್ತೆ. ಅದನ್ನು ಭೂತಾಯಿ ಪಾನ ಮಾಡಿ ಗರ್ಭವನ್ನು ಧರಿಸಿ ಯಾವ ಧರಣಿ ಗರ್ಭಸಂಭೂತಂ ಮಂಗಳ ಅನ್ನತಕ್ಕಂಥ ಈತನಿಗೆ ಜನ್ಮ ಕೊಡ್ತಾಳೆ. ಈತನ ಹೆಂಡತಿ ಶಕ್ತಿ, ರಾಶಿ ಮೇಷ ಮತ್ತು ವೃಶ್ಚಿಕ ರಾಶಿ, ಗೋತ್ರ ಭಾರದ್ವಾಜ ಗೋತ್ರ, ದೇಶನ ಆವಂತಿ ನಗರ, ವಾಹನ ಟಗರು, ರಕ್ತವರ್ಣ ಕಗ್ಗಲಿ ಗಿಡದಲ್ಲಿ ವಾಸವಾಗಿರ್ತಾನೆ, ನವಧಾನ್ಯದಲ್ಲಿ ತೊಗರಿಯ ಬೇಳೆ, ನೈವೇದ್ಯ ಬೆಲ್ಲ ಮಿಶ್ರಿತವಾದ ಅನ್ನ, ಅರೆಕೆಂಪು ವಸ್ತ್ರ, ನವರತ್ನದಲ್ಲಿ ಹವಳ, ಗದಾಧರ, ಶೂಲ, ಬಿಲ್ಲು ಬಾಣವನ್ನು ಹಿಡಿದವನು, ಮಾಟ ಕೂಟ ಯಂತ್ರ ಮಂತ್ರ ತಂತ್ರ ಇತ್ಯಾದಿಗಳನ್ನು ಮಾಡಿಸ್ತಾರಲ್ಲ, ಇವೆಲ್ಲ ಪರಿಹಾರವಾಗಬೇಕಾದರೆ ಭೂತ ಪ್ರೇತಾದಿಗಳ ನಾಶವಾಗಬೇಕಾದರೆ ಯಾವ ಈ ಅಂಗಾರಕನನ್ನು ಪೂಜೆ ಮಾಡಿದರೆ ಎಲ್ಲ ದೋಷಗಳು ಪರಿಹಾರ. ಹೆಣ್ಣು ಮಕ್ಕಳಿಗೆ ಅಂಗಾರಕ ದೋಷ ತಿಳಿಯದಾಗಿ ಇದ್ದ ಪಕ್ಷದಲ್ಲಿ ಪೂರ್ವೀಕರು ಮಾಂಗಲ್ಯ ಧಾರಣೆ ಆಗುವ ಸಮಯದಲ್ಲಿ ಆ ಮಾಂಗಲ್ಯದ ಅಕ್ಕಪಕ್ಕ ಹವಳಮಣಿಯನ್ನು ಇಡ್ತಾ ಇದ್ರು. ಕಾರಣ, ಸುಮಂಗಲಿಯರು ಮನೆಗೆ ಹೋದಾಗ ಅಮ್ಮ ಕುಂಕುಮ ತಗೋ ಅಂತ ಹರಿದ್ರ ಕುಂಕುಮಗಳನ್ನು ಕೊಡುವಾಗ ಆ ಹರಿದ್ರ ಕುಂಕುಮಗಳನ್ನು ಮಾಂಗಲ್ಯಕ್ಕೆ ಹಚ್ಚುವಾಗ ಹವಳಮಣಿಗೆ ಅದನ್ನು ಇಟ್ಟಾಗ ಅಂಗಾರಕ ತೃಪ್ತನಾಗಿ ಆ ದೋಷವನ್ನು ಪರಿಹಾರ ಮಾಡುತ್ತಿದ್ದಾನೆ. ಆದ್ದರಿಂದ ಸ್ತ್ರೀಯರಿಗೆ ಯಾವ ಮಂಗಲಕಾರ ಮಂಗಲ ಭಗವಂತ ಯಾವಾಗಲೂ ಸಹಕಾರ ನೀಡತಕ್ಕಂಥವನಾದ್ದರಿಂದ ಇಂಥ ಮಂಗಲವನ್ನುಂಟು ಮಾಡತಕ್ಕಂಥ ಈ ಮಂಗಲನ ವಿಚಾರ ಹೇಳಿ ಇನ್ನು ಬುಧನ ವಿಚಾರಕ್ಕೆ ಬರೋಣ.

0: ಪಂಡಿತನ ತಂದೆ ಚಂದ್ರ, ತಾಯಿ ತಾರಾದೇವಿ,
1: ಹೆಂಡತಿ ಜ್ಞಾನಿ, ಮಗ ಪುರೂರವ, ಕನ್ಯಾ ಮತ್ತು ಮಿಥುನ ರಾಶಿಗೆ ಒಡೆಯ, ಆತ್ರೇಯಸ್ಯ ಗೋತ್ರ, ಮಗದಾಧಿಪತಿ, ಇವನ ರಥಕ್ಕೆ ಸಿಂಹವೇ ವಾಹನ, ಹಸಿರು ವಸ್ತ್ರ, ನವಧಾನ್ಯದಲ್ಲಿ ಹೆಸರು ಕಾಳು, ನೈವೇದ್ಯ ಮೊಸರನ್ನ, ನವರತ್ನದಲ್ಲಿ ಪಚ್ಚೆ ಕಲ್ಲು, ಉತ್ತರಾಯಣಿ ಕಡ್ಡಿ, ಖಡ್ಗ, ಚರ್ಮ, ಗದ ಇತ್ಯಾದಿ ಯಾವ ಆಯುಧಗಳಿಂದ ವಿರಾಜಮಾನನಾಗಿರ್ತಕ್ಕಂಥವನು, ತರ್ಕಶಾಸ್ತ್ರ ಪ್ರವೀಣ, ಸೋಮವಂಶ ಪ್ರದೀಪ, ಗಗನಭೂಷಣನಾಗಿರ್ತಕ್ಕಂಥವನು ಈ ಗ್ರಹ. ಮನುಷ್ಯನಿಗೆ ಬುದ್ಧಿ ಇಲ್ಲ ಅಂದರೆ ಆ ಮನುಷ್ಯ ಇದ್ದು ಏನು ಪ್ರಯೋಜನಕಾರಿಯಾಗೋಲ್ಲ. ಆದ್ದರಿಂದ ಸರ್ವ ಮನುಷ್ಯರಿಗೂ ಬುದ್ಧಿದಾತನಾಗಿ ನಮ್ಮ ಯಾವ ದೇಹದಲ್ಲಿ ಅವನು ಯಾವ ಜ್ಞಾನೇಂದ್ರಿಯದಲ್ಲಿದ್ದು ಸರ್ವ ಮನುಷ್ಯರನ್ನು ಕಾಪಾಡ್ತಕ್ಕಂಥವನು ಈ ಗ್ರಹ. ಆದ್ದರಿಂದ ಇನ್ನು ಐದನೇ ಗ್ರಹ ಗುರುಗ್ರಹ.

ಗುರು ಅಂದರೆ ಅಜ್ಞಾನವನ್ನು ಹೋಗಲಾಡಿಸಿ ಸುಜ್ಞಾನದ ಬೆಳಕನ್ನು ಕೊಡತಕ್ಕಂಥ ಅವನು. ಮುಕ್ಕೋಟಿ ಮೂರು ದೇವತೆಗಳಿಗೆ ಬೃಹಸ್ಪತಿ ಎಂಬ ಅಭಿದಾನವನ್ನು ಪಡೆದವನು. ಈತನ ತಂದೆ ಸೃಷ್ಟಿಕರ್ತನಾದ ಬ್ರಹ್ಮ, ಬ್ರಹ್ಮನ ಮಾನಸ ಪುತ್ರ. ತಾಯಿ ಶ್ರದ್ಧಾದೇವಿ, ಹೆಂಡತಿ ತಾರಾದೇವಿ. ಸಂತಾನವಿಲ್ಲ. ಈತ ಪರಶುರಾಮ ದೇವರ ಶಿಷ್ಯ. ಅಂಗೀರಸ ಗೋತ್ರ, ಧನು ಮತ್ತು ಮೀನರಾಶಿಗೆ ಒಡೆಯ. ಸಿಂಧು ದ್ವೀಪಾಧಿಪತಿ. ಇವನ ರಥಕ್ಕೆ ಆನೆ, ನವಧಾನ್ಯದಲ್ಲಿ ಕಡಲೆಕಾಳು, ಹಳದಿ ಬಣ್ಣದ ವಸ್ತ್ರ, ನೈವೇದ್ಯ ಬೆಲ್ಲ ಮಿಶ್ರಿತವಾದ ಅನ್ನ.

ನವರತ್ನದಲ್ಲಿ ಪುಷ್ಯರಾಗ ಅಶ್ವತ್ಥ ವೃಕ್ಷದಲ್ಲಿ ಸದಾ ವಾಸವಾಗಿರ್ತಾನೆ. ಈತ ಹೆಣ್ಣು ಮಕ್ಕಳಿಗೆ ಸಂತಾನ ಭಾಗ್ಯವನ್ನು ಕೊಡತಕ್ಕಂಥವನು. ಚಕ್ರ, ಧನಸ್ಸು, ಬಾಣ, ಇನ್ನೊಂದು ಕಡೆ ಹೇಳ್ತಾರೆ ದಂಡ, ಕಮಂಡಲ, ಜಪಮಾಲೆ. ಮನುಷ್ಯನಿಗೆ ಭಗವಂತ ಎಲ್ಲ ಅನುಗ್ರಹ ಮಾಡಿದ್ರು, ಈ ಗುರು ಅಂತಕ್ಕಂಥ ಗ್ರಹ ಒಲಿದರೆ ದಾರಿದ್ರ್ಯವನ್ನು ನಾಶ ಮಾಡಿ ಐಶ್ವರ್ಯ ಸಂಪದವನ್ನು ಕೊಡ್ತಾರೆ.

ಅವತಾರ ಮಾಡಿ ಸಾಂದೀಪ ಮಹರ್ಷಿಗಳಲ್ಲಿ ತಾನು ಶಿಷ್ಯನಾಗಿ ಗುರುಮುಖೇನ ವಿದ್ಯೆಯನ್ನು ಕಲಿತವನು, ಜಗತ್ತಿಗೆ ಆದರ್ಶವಾಗಿ ತೋರಿದ ಭಗವಂತನಾದ ಕೃಷ್ಣ. ಶ್ರೀರಾಮಚಂದ್ರ ಗುರುವಿನ ಮಹಿಮೆಯನ್ನು ಜಗತ್ತಿಗೆ ತಾನು ಹರಡಲು ವಿಶ್ವಕ್ಕೆ ಮಿತ್ರ ವಿಶ್ವಾಮಿತ್ರ, ವಸುವಿಗೆ ಇಷ್ಟ ವಸಿಷ್ಠ, ಇವರೀರ್ವರನ್ನ ಗುರುವಾಗಿ ತಾನು ಪಡೆದು ಯಾವ ರಾಮದೇವರು ಕೀರ್ತಿಯನ್ನು ಪಡೆದಂಥ ಅವರು, ತ್ರಿಮೂರ್ತಿಗಳ ಯಾವ ಸ್ವರೂಪರಾಗಿರ್ತಕ್ಕಂಥ ಅವರು ಗುರು. ಆ ಗುರು ತ್ರಿಮೂರ್ತಿಗಳ ಅಂಶದಿಂದ ಕೂಡಿದವನು.

ನಮಃ. ತ್ರಿಮೂರ್ತಿಗಳ ಅಂಶದಿಂದ ಕೂಡಿದವನು ಯಾವ ಗುರು? ಬ್ರಹ್ಮ, ವಿಷ್ಣು, ಯಾವ ರುದ್ರಾಂಶದಿಂದ ಕೂಡಿದವನಾದ್ದರಿಂದ ಗುರು ಮುನಿದರೆ ದೇವರು ಕಾಯೋದಿಲ್ಲ, ದೇವರು ಮುನಿದರೆ ಗುರು ತಾನು ಕಾಪಾಡ್ತಾನಾದ್ರಿಂದ ಗುರುವಿನ ಕರುಣೆ ಅಪಾರವಾದದ್ದು. ಯಾರು ಗುರು ಸೇವೆಯನ್ನು ಮಾಡ್ತಾರೋ ಜಗತ್ತಿನಲ್ಲಿ ಅವರು ಕೀರ್ತಿಗೆ ಭಾಜನರಾಗ್ತಾರೆ. ಅಂಥ ಗುರುದಿಶೆ ಪ್ರಾಪ್ತಿಯಾದರೆ ಮನುಷ್ಯನಿಗೆ ಜೀವನದಲ್ಲಿ ಸನ್ಮಾನ, ಬಹುಮಾನ, ಕೀರ್ತಿ, ಯಶಸ್ಸು, ಧನ, ಸಮೃದ್ಧಿಯಾಗಿ ಮನುಷ್ಯ ಪಡೀತಾನಾದ್ರಿಂದ ಎಲ್ಲ ದೇಶಗಿಂತಲೂ ಗುರುದೇಶೆ ಬಹಳ ಅತ್ಯುನ್ನತವಾದದ್ದಾದ್ದರಿಂದ ಮನುಷ್ಯನಿಗೆ ಗುರುದೇಶ ಪ್ರಾಪ್ತಿಯಾಗಬೇಕಾದರೆ ಆ ಗುರುವನ್ನು ನಾವು ಸದಾ ಧ್ಯಾನ ಮಾಡಿದರೆ ಅವನ ಕರುಣೆ ನಮಗೆ ಅಪಾರವಾಗಿ ನಮ್ಮನ ಜೀವನದಲ್ಲಿ ಆ ಗುರು ನಮ್ಮನ್ನು ಕೈ ಹಿಡಿದು ಕಾಪಾಡುತ್ತಾನೆ. ಗುರು ದೇಶ ಇಲ್ಲ ಅಂದರೆ ಹೆಣ್ಣಾಗಲಿ ಗಂಡಾಗಲಿ ಕಂಕಣ ಭಾಗ್ಯ ಕೂಡಿ ಬರೋದಿಲ್ಲ. ಹೆಣ್ಣಿಗೆ ಗುರುದೆಸೆ ಇದ್ದು ಗಂಡಿಗೆ ಗುರುದೆಸೆ ಇದ್ದರೆ ವಿವಾಹ ಅತಿ ಶೀಘ್ರದಲ್ಲಿ ಪ್ರಾಪ್ತಿಯಾಗುತ್ತೆ. ಆದ್ದರಿಂದ ಹೆಣ್ಣಾಗಲಿ ಗಂಡಾಗಲಿ ಗುರುವಿನ ದೆಸೆ ಇದ್ದರೆ ಅವರು ಗೃಹಸ್ಥರಾಗಬಹುದಾದ ಕಾರಣ ನೀವು ಎಷ್ಟೇ ಪ್ರಯತ್ನ ಪಡ್ತೀರಾ, ಅಯ್ಯೋ ನಮ್ಮ ಹುಡುಗನಿಗೆ ಒಳ್ಳೆಯ ಯಾವ ಹೆಣ್ಣು ಸಿಕ್ಕಲಿಲ್ಲ ಅಂತ, ಆಗ ಜ್ಯೋತಿಷ್ಯರು ಹೇಳ್ತಾರೆ ನಿಮ್ಮ ಹುಡುಗನಿಗೆ ಗುರುಬಲವಿಲ್ಲ, ಆ ಗುರುಬಲ ಬಂದರೆ ಹೆಣ್ಣು ತಾನಾಗಿ ತಾನು ಒಲಿಯುತ್ತೆಮ್ಮ, ಆದ್ದರಿಂದ ನೀವು ಭಯಪಡಬೇಡಿ, ಗುರುವಿನ ಯಾವ ಬಲ ಬರುವ ತನಕ ಸ್ವಲ್ಪ ಕಾಲಾವಕಾಶದಿಂದ ಇರಿ ಅಂತ ಹೇಳಿ ಜ್ಯೋತಿಷ್ಯರು ಹೇಳ್ತಾರೆ. ಹೆಣ್ಣನ್ನು ನೋಡಲಿಕ್ಕಾಗಿ ಅನೇಕ ಗಂಡುಗಳು ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ, ಆದರೆ ಹೆಣ್ಣೆತ್ತವರು ಬಹಳ ಚಿಂತೆಗೀಡಾದಾಗ ತಿಳಿದವರು ಹೇಳ್ತಾರೆ ನಿಮ್ಮ ಹೆಣ್ಣು ರೂಪವತಿಯೇ ನಿಜ, ಆದರೆ ಗುರುದೇಶ ಬಂದಿಲ್ಲವಾದ್ರಿಂದ ನಿಮ್ಮ ಹೆಣ್ಣಿಗೆ ಗುರುದೇಶ ಬಂದಾಗ ಕಂಕಣ ಭಾಗ್ಯ ಕೂಡಿ ಬರುತ್ತೆ, ಚಿಂತೆ ಬಿಡಿ, ಆ ಗುರುವನ್ನು ಪೂಜೆ ಮಾಡಿ ಅಂತ ತಿಳಿದ ಯಾವ ಹಿರಿಯರು ಆ ಯಾವ ಹೆಣ್ಣಿನ ತಂದೆ ತಾಯಿಗಳಿಗೆ ಹೇಳ್ತಾರಾದ್ರಿಂದ ಗುರು ಎಂಥವನು ಅನ್ನೋದನ್ನು ನೀವು ನಾವೆಲ್ಲ ಈಗ ಕೇಳಿ ಆನಂದಿಸಿದ್ದೇವಾದ್ರಿಂದ ಇನ್ನು ಮುಂದಿನ ಗ್ರಹ ಆರನೇ ಗ್ರಹ ಶುಕ್ರಗ್ರಹ. ಆರನೇ ಶುಕ್ರಗ್ರಹ

ತಂದೆ ಭೃಗು ಮಹರ್ಷಿ, ಭೂಲೋಕದ ಮುಕ್ಕಣ್ಣನೆಂದು ಪ್ರಖ್ಯಾತಿ ಪಡೆದವನು. ಶ್ರೀನಿವಾಸ ದೇವರ ಕಲ್ಯಾಣದಲ್ಲಿ ತ್ರಿಮೂರ್ತಿಗಳನ್ನು ಪರೀಕ್ಷೆ ಮಾಡಲಿಕ್ಕಾಗಿ ಹೋಗಿ ತ್ರಿಮೂರ್ತಿಗಳಿಗೆ ಶಾಪವನ್ನು ಕೊಟ್ಟಂಥ ಮಹಾನುಭಾವ ಭೃಗು ಮಹರ್ಷಿ, ಯಾವ ಶುಕ್ರದೇವನ ತಂದೆ. ತಾಯಿ ಪುಲೋಮೆ, ಜ್ಯೇಷ್ಠಾ ನಕ್ಷತ್ರದಲ್ಲಿ ಜನಿಸಿದವನು. ಹೆಂಡತಿ ಸುಕೀರ್ತಿ, ಶಂಡ ಅಮರ್ಕ ಅಂತ ಇಬ್ಬರು ಗಂಡು ಮಕ್ಕಳು, ಊರ್ಜಸ್ವತಿ ದೇವಯಾನಿ ಅಂತ ಇಬ್ಬರು ಹೆಣ್ಣು ಮಕ್ಕಳು. ಕಚದೇವಯಾನಿಯರ ಕಥೆ ದೊಡ್ಡದಾದ ಕಥೆ. ಆ ದೇವಯಾನಿ ಶುಕ್ರನ ಮಗಳು, ಗೋತ್ರ ಭಾರ್ಗವ ಗೋತ್ರ, ತುಲಾ ಮತ್ತು ವೃಷಭ ರಾಶಿಗೆ ಒಡೆಯ, ಕಾಂಬೋಜಾಧಿಪತಿ, ಬಿಳಿಯ ಬಣ್ಣದ ವಸ್ತ್ರ, ನವಧಾನ್ಯದಲ್ಲಿ ಅವರೇ ಕಾಳು, ನೈವೇದ್ಯ ಚಿತ್ರಾನ್ನ, ನವರತ್ನದಲ್ಲಿ ವಜ್ರ, ಹತ್ತಿ ಮರದಲ್ಲಿ ವಾಸವಾಗಿ

ಆಗಿರ್ತಾನೆ. ರತ್ನ ಸಿಂಹಾಸನಾದೀಶ್ವರ ದಂಡ ಕಮಂಡಲ ಪಡೆದವನು. ಈ ಶುಕ್ರ ನಕ್ಷತ್ರ ಹಗಲು ನಮಗೆ ಗೋಚರವಾಗುತ್ತೆ. ಈತನ ಒಲುಮೆಯಾದರೆ ಶತ್ರುಗಳೇ ಇಲ್ಲದಂತೆ ನಮಗೆ ಆ ಭಗವಂತ ಅನುಗ್ರಹ ಮಾಡ್ತಾನೆ. ಶುಕ್ರಾಚಾರ್ಯ ಅದ್ಭುತ ಯಾವ ಸಂಗೀತ ವಿದ್ವಾಂಸ. ದೈತ್ಯರು ಮಹಾವಿಷ್ಣು ತಾನು ದಶಾವತಾರಗಳನ್ನು ಮಾಡಿ ದೈತ್ಯರ ವಂಶವೇ ಇಲ್ಲದಂತೆ ಮಾಡುವಾಗ ಇದನ್ನು ಅರಿತಂಥ ದಾನವರು ಶುಕ್ರನಲ್ಲಿ ಹೋಗಿ ತಾವು ಪ್ರಾರ್ಥನೆ ಮಾಡ್ತಾರೆ, ನೀವು ನಮಗೆ ಗುರುಗಳಾಗಿ ನಮ್ಮ ಈ ದಾನವ ವಂಶದ ಕೀರ್ತಿಯನ್ನು ಬೆಳಗಬೇಕು ಅಂತ. ಅಂದಿನಿಂದ ದಾನವರಿಗೆ ಗುರುವಾಗ್ತಾರೆ. ಶುಕ್ರಾಚಾರ್ಯರಲ್ಲಿ ಅಪೂರ್ವವಾದ ಒಂದು ಮಂತ್ರ, ಆ ಮಂತ್ರ ಯಾವುದು ಅಂದರೆ ಸತ್ತವರನ್ನು ಬದುಕಿಸ್ತಕ್ಕಂಥ ಸಂಜೀವಿನಿ ಎಂಬ ಅದ್ಭುತವಾದ ಮಂತ್ರ. ಆ ಮಂತ್ರ ಸಿದ್ಧಿಯನ್ನು ಪಡೆದವನು ಶುಕ್ರಗ್ರಹ. ಎಲ್ಲ ಗ್ರಹಗಳಿಗಿಂತಲೂ ಕೂಡ ಸತ್ತವರನ್ನು ಬದುಕಿಸ್ತಕ್ಕಂಥ ಗ್ರಹ ಅಂದರೆ ಶುಕ್ರಗ್ರಹ. ಶುಕ್ರನ ದೆಸೆ ಮನುಷ್ಯನಿಗೆ ಪ್ರಾಪ್ತಿಯಾದರೆ ಕಡುಬಡವ ಕುಬೇರನಾಗ್ತಾನೆ. ರೂಢಿಯಲ್ಲಿ ಮಾತನಾಡಿಕೊಳ್ಳೋದುಂಟು ನಾವು, ಅಲ್ಲ ರೀ ನಿನ್ನೆ ಮೊನ್ನೆ ಏನೂ ಇರಲಿಲ್ಲ ರೀ ಅವನಿಗೆ, ಏನ್ರಿ ಯೋಗ ಅವನಿಗೆ, ಎಂಥ ಯೋಗ ಅಂತೀರಾ? ಅಲ್ಲ ನಾವು ನೋಡ್ತಿದ್ದ ಹಾಗೆ ಇರೋದಕ್ಕೊಂದು ಮನೆ ಇರಲಿಲ್ಲ, ತಿನ್ನೋದಕ್ಕೆ ಅನ್ನ ಇರಲಿಲ್ಲ, ಏನ್ರಿ ಈಗ ಮನೆ ಮೇಲೆ ಮನೆ ತಗೊಂಡ, ಕಾರ್ ಮೇಲೆ ಕಾರ್ ತಗೊಂಡ, ಫ್ಯಾಕ್ಟ್ರಿ ಮೇಲೆ ಫ್ಯಾಕ್ಟ್ರಿ ತಗೊಳ್ತಾ ಇದ್ದಾನೆ, ಏನದೃಷ್ಟ ಅಂದಾಗ ಪಕ್ಕದಲ್ಲಿರೋನಂತಾನೆ ಅಯ್ಯ ಅದೆಲ್ಲ ಶುಕ್ರದೇಶ ಕಣಯ್ಯ. ಮನುಷ್ಯನಿಗೆ ಈ ಗ್ರಹದೇಶ ನಡೆಯುವಾಗ ಮಣ್ಣು ಮುಟ್ಟಿದ್ರೂ ಬಂಗಾರವಾಗುತ್ತೆ. ಆ ಶುಕ್ರದೇಶ ಹೇಗೆ ನಡೆಯುತ್ತೆ ಅಂದರೆ 7 ವರ್ಷಗಳ ಕಾಲ ನಡೆಯುತ್ತೆ. ಆ ಮನುಷ್ಯ ದೇಶ ಬಂದವನು ದೇವರು ನ್ಯಾಯ ನೀತಿ ಧರ್ಮವನ್ನು ಅನುಸರಿಸಿ ತಾನು ನಡೆದಿದ್ದೆಯಾದರೆ ಆ 7 ವರ್ಷ 14 ವರ್ಷಕ್ಕೆ ಮುಂದೋಗುತ್ತೆ. ಅಲ್ಲಿಂದ 21 ವರ್ಷಗಳ ಕಾಲ ಈ ಯಾವ ಶುಕ್ರದೇಶ ಮನುಷ್ಯನಿಗೆ ಪ್ರಾಪ್ತಿಯಾಗುತ್ತಾದ್ದರಿಂದ ಇಂಥ ಯಾವ ಶುಕ್ರಗ್ರಹ ಕೇಳಿದ್ದನ್ನು ಕೊಡತಕ್ಕಂಥ ಅವನು. ಸಂಗೀತಕ್ಕೆ ಶ್ರೇಷ್ಠ ಅದ್ಭುತವಾದ ಸಂಗೀತ ವಿದ್ಯೆಯನ್ನು ಬಲ್ಲವನು. ಅಂಥ ಯಾವ ಈ ಗ್ರಹ ಸಾಮಾನ್ಯವಾದ ಗ್ರಹವಲ್ಲ, ಎಲ್ಲ ಗ್ರಹಗಳಿಗಿಂತಲೂ ಉನ್ನತ ಯಾವ ವೈಶಿಷ್ಟ್ಯವನ್ನು ಪಡೆದಂಥ ಈ ಗ್ರಹ. ಆದ್ದರಿಂದ ಇಂಥ ಯಾವ ಶುಕ್ರನ ವಿಚಾರವನ್ನು ಹೇಳಿ ಇನ್ನು 7ನೇ ಗ್ರಹವಾದ ಶನಿರಾಜನ ವಿಚಾರಕ್ಕೆ ಬರೋಣ. 7ನೇ ಗ್ರಹ

ಯಾರ ಹೆಸರನ್ನು ಕೇಳಿದರೆ ಹದಿನಾಲ್ಕು ಲೋಕವೇ ತಾನು ಗಡಗಡಗಡನೆ ನಡುಗುತ್ತಿರುವುದೋ, ಅಂಥ ಯಾವ ಸೂರ್ಯಪುತ್ರನಾದ ಶನಿರಾಜನ ವಿಚಾರ. ಈತನ ತಂದೆ ಜಗತ್ತಿಗೆ ಬೆಳಕನ್ನು ಕೊಡ್ತಕ್ಕಂಥ ಸೂರ್ಯನಾರಾಯಣ. ಈತನ ತಾಯಿ ಛಾಯಾದೇವಿ, ಹೆಂಡತಿ ಜ್ಯೇಷ್ಠಾದೇವಿ ಅಂತ ಕರೀತಾರೆ. ಈ ಶನಿರಾಜನ ಮಡದಿ ಯಾರು ಅಂದರೆ, ದೇವದಾನವರು ಸಮುದ್ರ ಮಥನ ಮಾಡುವ ಕಾಲದಲ್ಲಿ ಐರಾವತ, ಕಾಮಧೇನು, ಕಲ್ಪವೃಕ್ಷ ಎಲ್ಲವೂ ಕ್ಷೀರ ಸಮುದ್ರದಿಂದ ಮೇಲೆ ಬರ್ತಾ ಇರುತ್ತೆ. ಆಗ ಭಯಂಕರವಾದ ರೂಪ, ಕರಿ ಬಣ್ಣದಿಂದ ಕೂಡಿದ ಮಹಾಸೌಂದರ್ಯವತಿಯಾದ ಒಂದು ಹೆಣ್ಣು ಪ್ರಾಪ್ತಿಯಾಗುತ್ತೆ. ಅದನ್ನು ನೋಡಿ ದೇವದಾನವರು ಭಯಪಟ್ಟು ನಮಗೆ ಬೇಡ ಬೇಡ ಬೇಡ ಅಂತ ದೂರ ಹೋಗುವಾಗ ಸೂರ್ಯಪುತ್ರನಾಗಿರ್ತಕ್ಕಂಥ ಶನಿಶ್ಚರ ಸ್ವಾಮಿ ಆ ಜ್ಯೇಷ್ಠೆಯನ್ನು ಸರ್ವ ಯಾವ ದೇವತೆಗಳ ಎದುರಿನಲ್ಲಿ ತಾನು ಪತ್ನಿಯಾಗಿ ಸ್ವೀಕಾರ ಮಾಡ್ತಾನೆ. ಆದ್ದರಿಂದ ಶನಿರಾಜನ ಯಾವ ಮಡದಿ ಜ್ಯೇಷ್ಠಾದೇವಿ. ಶನಿಶ್ಚರ ಸ್ವಾಮಿಗೆ ಮಕ್ಕಳಿಲ್ಲ. ಗೋತ್ರ ಕಾಶ್ಯಪ ಗೋತ್ರ, ಮಕರ

ಕುಂಭರಾಶಿಗೆ ಒಡೆಯ ಊರ್ಮಾಂಗ, ಇವನ ರಥ ಶರತೋಣಿ ಅಂತ ಹೇಳಿ. ಭೂಮಂಡಲ ಒಂದು ತೂಕವಾದರೆ ಭಗವಂತ ಸಂಚಾರ ಮಾಡತಕ್ಕಂಥ ಈ ರಥ ಭೂಮಂಡಲಕ್ಕೆ ಸಮಾನ. ಇವನ ರಥಕ್ಕೆ ವಾಹನ ಪಕ್ಷಿಯಂತಲೂ ಅಥವಾ ಕಾಗೆಯಂತಲೂ ಕರೀತಕ್ಕಂಥ ಒಂದು ವಾಡಿಕೆ ಇದೆ. ಆದರೆ ಹಿಂದಿನ ಯಾವ ನಾವು ಚಿತ್ರವನ್ನು ನೋಡಿದಾಗ ಅದು ಪಕ್ಷಿಯ ರೂಪದಲ್ಲಿ ಆ ಚಿತ್ರಕಾರ ಬರೆದಿರೋದನ್ನು ಅನೇಕ ಚಿತ್ರಗಳಲ್ಲಿ ನೋಡ್ತೇವೆ. ಆದರೆ ರೂಢಿಯಲ್ಲಿ ಕಾಗೆವಾಹನ ಅಂತ ಕರೀತಾರೆ. ನೈವೇದ್ಯ ಎಳ್ಳು ಅನ್ನ, ಕರಿಯ ವಸ್ತ್ರ. ಸ್ವಾಮಿ ಶಮಿ ವೃಕ್ಷದಲ್ಲಿ ವಾಸವಾಗಿರ್ತಾನೆ. ಶಮಿ ವೃಕ್ಷ ಅಂದರೆ ಬನ್ನೀಮರ ಅಂತ ಕರೀತಾರೆ. ನವರತ್ನದಲ್ಲಿ ನೀಲ. ಈ ಯಾರ ಹೆಸರನ್ನು ಕೇಳಿದರೆ ದೇವರ್ಕಳಾದಿಯಾಗಿ ಮನುಷ್ಯರಾದಿಯಾಗಿ ಗಡಗಡನೆ ನಡುಗ್ತಾರೋ ಅಂಥ ಯಾವ ಈ ಶನಿರಾಜ ಯಾವ ದೇವರನ್ನು ಉಪಾಸನೆ ಮಾಡ್ತಾನೆ ಅಂದರೆ ಕಾಲಭೈರವ ದೇವರನ್ನು ಉಪಾಸನೆ ಮಾಡ್ತಾನೆ. ಭಗವಂತನಿಗೆ ನಾಲ್ಕು ಕೈಗಳು, ಶೂಲ, ಗದ, ಬಿಲ್ಲು, ಬಾಣ. ವಜ್ರ ದೇಹದಿಂದ ಕೂಡಿದವನು. ಸೌರಾಷ್ಟ್ರ ದೇಶಕ್ಕೆ ಒಡೆಯ. ಮನುಷ್ಯನಿಗೆ ಬ್ರಹ್ಮ ತಾನು ಜನ್ಮತ ಹಣೆಯಲ್ಲಿ ಬರೆದಿರ್ತಾನೆ ಆಯುಷ್ಯ ಪ್ರಮಾಣ. ಈ ಆಯುಷ್ಯನ್ನು ವೃದ್ಧಿ ಮಾಡುವನು ಯಾರು ಅಂದರೆ ಭಗವಂತನಾಗಿರ್ತಕ್ಕಂಥ ಯಾವ ಶನಿಶ್ಚರ. ಶನಿರಾಜ ಆತನ ಒಲುಮೆ ಅಪಾರವಾದದ್ದು, ಯಾರನ್ನು ಬಿಡಲಿಲ್ಲ. ನಳ, ಮಾಂಧಾತ, ಪುರೂರವ, ವಿಕ್ರಮ, ರಾಮ, ದುರ್ಯೋಧನಾದಿಗಳನ್ನು ಆ ಸ್ವಾಮಿ ತಾನು ಕಾಡಿದ್ದಾನೆ. ತನ್ನ ಯಾವ ಗುರುಗಳಾಗಿರ್ತಕ್ಕಂಥ ಬೃಹಸ್ಪತಾಚಾರ್ಯರನ್ನು ಬಿಡಲಿಲ್ಲ. ಆದ್ದರಿಂದ ಸರ್ವ ದೇವತೆಗಳು ಕೂಡ ವಂದಿತನಾಗಿರ್ತಕ್ಕಂಥ ಅವನಿಗೆ ಪರಮಾತ್ಮ. ಮನುಷ್ಯನಿಗೆ ಈತನ ದಶ ಪ್ರಾಪ್ತಿಯಾದರೆ, ಶನಿದಶ ಪ್ರಾಪ್ತಿಯಾದರೆ ಮನುಷ್ಯ ತಾನು ಚಕ್ರೇಶ್ವರನಾಗ್ತಾನೆ. ಇಂಥ ಯಾವ ಶನಿರಾಜ ಅವನ ಯಾವ ಕಥೆಯನ್ನು ಕೇಳುವುದು, ಅವನ ವಿಚಾರವನ್ನು ಹೇಳುವುದು ಬಹಳ ನಮಗೆ ಆನಂದದಾಯಕವಾಗಿರುತ್ತೆ. ಅಂಥ ಯಾವ ಶನೀಶ್ವರನನ್ನು ಅನೇಕ ಯಾವ ನಮ್ಮ ನಾಡಿನಲ್ಲಿ ಭರತ ಭೂಮಿಯಲ್ಲಿ ಆ ಪರಮಾತ್ಮನನ್ನು ಕೊಂಡಾಡ್ತಾರೆ. ನಿಮ್ಮೆಲ್ರಿಗೂ ತಿಳಿದಿರಬಹುದು, ಮಹಾರಾಷ್ಟ್ರದ ದೇಶಕ್ಕೆ ಸೇರಿರ್ತಕ್ಕಂಥ ಶಿರಡಿ, ಶಿರಡಿಯ ಪಕ್ಕ ಸಿಂಗಾಪುರ ಅಂತಕ್ಕಂಥ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಶಿಲಾರೂಪಿನಲ್ಲಿ ಭಗವಂತ ತಾನು ವಾಸವಾಗಿದ್ದಾನೆ. ಏನು ಅಲ್ಲಿ ಪವಾಡ ಅಂದರೆ, ಸಾಮಾನ್ಯವಾಗಿ ಎಲ್ಲ ಕ್ಷೇತ್ರಗಳ ದೇವಾಲಯಕ್ಕೆ ಬಾಗಿಲಿರುತ್ತೆ, ಆದರೆ ಸಿಂಗಾಪುರ್ನಲ್ಲಿರ್ತಕ್ಕಂಥ ಶನೀಶ್ವರನ ದೇವಾಲಯಕ್ಕೆ ಬಾಗಿಲಿಲ್ಲ. ದೇವಾಲಯಕ್ಕೆ ಅಲ್ಲ, ಅಲ್ಲಿರ್ತಕ್ಕಂಥ ಗ್ರಾಮದ ಯಾವ ಪ್ರತಿಯೋರ್ವ ಜನರ ಮನೆಗೂ ಯಾವ ಬಾಗಿಲಿಲ್ಲ, ಮತ್ತು ಅಂಗಡಿಗಳಿಗೂ ಬಾಗಿಲಿಲ್ಲ. ಈ ಒಂದು ಆಧುನಿಕವಾದ ಈ ಪ್ರಪಂಚದಲ್ಲಿ ಕಳ್ಳತನ ಅನ್ನೋ ಶಬ್ದವೇ ಆ ಯಾವ ಸಿಂಗಾಪುರ್ನಲ್ಲಿಲ್ಲ. ಆದ್ದರಿಂದ ಶನೀಶ್ವರ ತಾನು ಅಖಂಡೇಶ್ವರನಾಗಿದ್ದಾನೆ. ದಕ್ಷಿಣದಲ್ಲಿ ತಿರುನಲ್ಲಾರ್ ಅಂತಕ್ಕಂಥ ದಿವ್ಯವಾದ ಕ್ಷೇತ್ರದಲ್ಲಿ ನಳನು ತಾನು ಪರಮಾತ್ಮನನ್ನು ಬಿಡುಗಡೆ ಹೊಂದಿರತಕ್ಕಂಥ ಕಲ್ಯಾಣಿಯೊಂದಡುಗೂಡಿದ ತಿರುನಲ್ಲಾರ್ ಎಂಬತಕ್ಕಂಥ ಕ್ಷೇತ್ರ. ಆದ್ದರಿಂದ ಭಗವಂತ ಆ ಶನೀಶ್ವರ ಸಾಮಾನ್ಯನಲ್ಲ, ಶನೀಶ್ವರ ಅಂದರೆ ನಿಧಾನವಾದ ನಡಿಗೆ ಉಳ್ಳವನು. ಸುಚೀಂದ್ರಂ ಅಂತಕ್ಕಂಥ ದಿವ್ಯವಾದ ಕ್ಷೇತ್ರದಲ್ಲಿ ನಾವೆಲ್ಲರೂ ಸಾಮಾನ್ಯವಾಗಿ ನವಗ್ರಹಗಳನ್ನು ಆ ಶಿಲ್ಪಿ ದಿವ್ಯವಾದ ಪೀಠದ ಮೇಲೆ ಕೂರಿಸಿರ್ತಕ್ಕಂಥದ್ದನ್ನು ನೋಡ್ತೇವೆ. ಆದರೆ ಸುಚೀಂದ್ರಂನಲ್ಲಿ ಈ ನವಗ್ರಹಾದಿ ದೇವತೆಗಳು ಎತ್ತರವಾಗಿ ಪೀಠ ಮಾತ್ರ ಕೆಳಗಡೆ ಇದೆ. ಇದು ಅತ್ಯಾಶ್ಚರ್ಯಕರವಾದ ವಿಚಾರ, ಏಕೆಂದರೆ ನಾವು ಎಲ್ಲೂ ಇಂಥ ದೃಶ್ಯವನ್ನು ನೋಡಿರಲಿಲ್ಲ. ಅಲ್ಲಿನ ದೇವಾಲಯದ ಪುರೋಹಿತರನ್ನು ಕೇಳಿದಾಗ ಅವರು ಒಂದು ಮಾತು ಹೇಳಿದರು, ಈ ಯಾವ ನವಗ್ರಹಾದಿ ದೇವತೆಗಳು ಗಗನಮಾರ್ಗದಲ್ಲಿ ಸಂಚಾರ ಮಾಡುವರಾದ್ದರಿಂದ ಈ ನವಗ್ರಹಾದಿ ದೇವತೆಗಳು ಯಾವಾಗಲೂ ಗಗನದಲ್ಲೇ ಇರಬೇಕು ಅಂತ ಶಿಲ್ಪಿ ತಾನು ಏನು ಮಾಡಿದ್ದಾನೆ, ಆ ಎತ್ತರವಾಗಿ 9 ಗ್ರಹಗಳನ್ನು ನಿರ್ಮಿಸಿ ಪೀಠ ಮಾತ್ರ ತಾನು ಕೆಳಭಾಗದಲ್ಲಿ ಇಟ್ಟಿದ್ದಾನೆ. ಆದ್ದರಿಂದ ಇಂಥ ಯಾವ ಶನಿರಾಜ ಶ್ರಾವಣ ಮಾಸದಲ್ಲಿ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆಗಳಲ್ಲೂ ತಾನು ಭಕ್ತರಿಂದ ಪೂಜೆ ಮಾಡಿಸ್ಕೊಳ್ತಾನೆ. ಎಲ್ಲಿ ನೋಡಿದರೂ ಕಣ್ಣಿಗೆ ಹಬ್ಬ ಯಾವ ಸ್ವಾಮಿಯನ್ನು, ಎಲ್ಲೆಲ್ಲೂ ಕೂಡ ಆ ದಿವ್ಯವಾದ ಭಗವಂತನ ಚರಿತ್ರೆಯನ್ನು ಕೇಳಿ ಮಾನವರೆಲ್ಲರೂ ಪುನೀತರಾಗ್ತಕ್ಕಂಥದ್ದು. ಭಗವಂತ ಅವನ ಹೆಸರು ಹೇಳಿದರೆ ಕೆಲವರು ಭಯಪಡ್ತಾರೆ. ಆದ್ದರಿಂದ ಯಾವತ್ತೂ ದೇವರು ನಮಗೆ ಒಳ್ಳೆಯದನ್ನು ಮಾಡ್ತಾನೆ ವಿನಃ ಕೆಟ್ಟದ್ದನ್ನು ಮಾಡುವನಲ್ಲ.

ಕೆಲವು ತಾಯಿಂದರು ಮಕ್ಕಳು ಹತ್ತಾಗ ಆ ಮಕ್ಕಳನ್ನು ನೋಡಿ ಅಯ್ಯೋ ಅಯ್ಯೋ ಅಯ್ಯೋ ಶನಿ ಮುಂಡೇದೇ, ನೀನು ಹುಟ್ಟುಬಿಟ್ಟಲ್ಲ ನನಗೆ, ಎಲ್ಲಿ ಹೋದರೂ ನೀನು ಇದೇ ಇದು, ಅವಳೆ ಶನಿ ಮುಂಡೇದು ಅಂತಾರೆ. ಭಗವಂತನನ್ನು ಆ ಏಕವಚನದಲ್ಲಿ ತಾಯಿ ತನ್ನ ಮಗುವನ್ನು ಕುರಿತು ದೇವರನ್ನು ದೂಷಣೆ ಮಾಡಿದರೆ, ನಿರಪರಾಧಿಯಾದ ಭಗವಂತನನ್ನು ನಾವು ಹೀಗೆ ತುಚ್ಛವಾಗಿ ಆ ಬೈದಾಗ ಭಗವಂತ ನಮಗೇನು ಮಾಡ್ತಾನೆ ಹೇಳಿ. ಆದ್ದರಿಂದ ತಾಯಿಯಂದರು ಈ ರೀತಿಯಾಗಿ ಮಕ್ಕಳಿಗೆ ಹೇಳುವಾಗ ಆ ಪರಮಾತ್ಮನ ಹೆಸರನ್ನು ಆ ರೀತಿಯಾಗಿ ಉಪಯೋಗಿಸಬಾರದು. ಆದ್ದರಿಂದ ಇದನ್ನು ಕೇಳಿ ತಾವೆಲ್ಲರೂ ಇವತ್ತಿನಿಂದ ಶನಿ ಮುಂಡೇದು ಅಂತಕ್ಕಂಥ ಮಾತನ್ನು ಬಿಡಿ. ಭಗವಂತ ಎಲ್ಲರಿಗೂ ತಾನು ಸನ್ಮಂಗಳವನ್ನುಂಟು ಮಾಡತಕ್ಕಂಥವನು. ಒಂದು ಸಾರಿ ಎಲ್ಲರನ್ನು ಕಾಡಿದ್ದೇನೆ, ಹನುಮಂತ ದೇವರನ್ನು ಹಿಡಿಯಬೇಕು ಅಂತ ಹೇಳಿ ಪರಮಾತ್ಮನಿಗೆ ಆ ಸ್ವಾಮಿಗೆ ಮನಸ್ಸುಂಟಾಯಿತು. ಆಗ ಒಂದು ಕಡೆ ಹಿಮತ್ ಪರ್ವತದಲ್ಲಿ ಯಾವ ಹನುಮಂತ ದೇವರು ರಾಮ ಭಜನೆಯನ್ನು ರಾಮಚಿಂತನೆಯನ್ನು ಮಾಡ್ತಾರೆ.

ರಾಮ್ ರಾಮ್ ಅಂತ 77 ಕೋಟಿ ಕಪಿವೀರರಲ್ಲಿ ಕಡೆಯವನೂ ನಾನು ಅಂತ ಹೇಳಿ ಆ ರಾಮಚಿಂತನೆಯನ್ನು ಮಾಡುತ್ತಾ ಮುಖ್ಯ ಪ್ರಾಣನಾದ ವಾಯುದೇವರ ಅಂಶ ಸಂಭೂತನಾದ ಅಂಜನಾ ಸುತನಾದ ಹನುಮದೇವರು ರಾಮ್ ರಾಮ್ ರಾಮ್ ರಾಮ್ ರಾಮ್ ಅಂತ ಕೂತಿರ್ತಾರೆ. ಆಗ ಶನೀಶ್ವರ ಸ್ವಾಮಿ ಬರ್ತಾನೆ. ಅಯ್ಯ ಹನುಮಂತ, ತ್ರಿಮೂರ್ತಿಗಳನ್ನು ನಾನು ಬಿಡಲಿಲ್ಲ, ನನ್ನ ಗುರುವ ಆಗಿರ್ತಕ್ಕಂಥ ಬೃಹಸ್ಪತಿಯನ್ನು ನಾನು ಬಿಡಲಿಲ್ಲ, ಪಾಂಡವರನ್ನು ನಳಮಾಂಧಾತ ಪುರುರವಾದಿ ಹರಿಶ್ಚಂದ್ರಾದಿಗಳನ್ನು ರಾವಣ ಕುಂಭಕರ್ಣಾದಿಗಳನ್ನು ಬಿಡಲಿಲ್ಲ, ಎಲ್ಲರನ್ನು ಹಿಡಿದಿದ್ದೇನೆ, ನಾನು ನಿನ್ನನ್ನು ಹಿಡಿಯಬೇಕು. ಆಗ ಹನುಮದೇವರಂತಾರೆ, ಸ್ವಾಮಿ ನಾನು ಕಡೆಯದಾದ ಕಪಿ, ರಾಮನಾಮವಲ್ಲದೆ ನನಗೇನು ಗೊತ್ತಿಲ್ಲ, ನನ್ನನ್ನು ಹಿಡಿದರೆ ನಿನಗೇನು ಕೀರ್ತಿ ಬರುತ್ತೋ ಸ್ವಾಮಿ, ಈ ಯಾವ ವಯಸ್ಸಾದವನ ಮೇಲೆ ನಿನಗೇಕೆ ಹಂಬಲ, ಇಲ್ಲ ಹನುಮ ನಾನು ನಿನ್ನನ್ನು ಹಿಡಿಯಲೇಬೇಕು, ಹಾಗಾದರೆ ನಾನು ಎಲ್ಲಿ ಬರಬೇಕು ಹೇಳು. ಆಗ ಹನುಮದೇವರಂತಾರೆ, ಹಾಗಾದರೆ ನನ್ನ ಯಾವ ತಲೆಯ ಮೇಲೆ ಕೂತ್ಕೋ ಅಂತಾರೆ. ಆಗ ಶನಿಶ್ಚರ ಸ್ವಾಮಿ ಸೂಕ್ಷ್ಮ ರೂಪದಲ್ಲಿ ಆ ಯಾವ ಹನುಮಂತ ದೇವರ ಶಿರಸ್ಸಿನ ಮೇಲೆ ಹೋಗಿ ಸೂಕ್ಷ್ಮವಾಗಿ ತಲೆಯ ಮೇಲೆ ಕೂತ್ಕೊಳ್ತಾನೆ. ಆಗ ಮುಖ್ಯ ಪ್ರಾಣನಾದ ಮಾರುತಿ ತಾನು ವಿಶ್ವರೂಪನ್ನ ತಾನು ಬೆಳಗುತ್ತಾನೆ, ಏನು ಗಗನಕ್ಕೂ ಭೂಮಿಗೂ ಒಂದಾಗಿ ನಿಲ್ತಾನೆ, ನಿಂತು ಯಾವ ಮೇರು ಪರ್ವತವನ್ನೇ ತನ್ನ ಕೈನಲ್ಲಿ ಕಿತ್ತು ತನ್ನ ಯಾವ ತಲೆಯ ಮೇಲೆ ಇಟ್ಕೊಳ್ಳುವಾಗ ಶನಿದೇವರು ಗಡಗಡನೆ ನಡುಗಿ ಹೋಗ್ತಾರೆ, ಹನುಮಂತ ಹನುಮಂತ ಏನು ಮಾಡ್ತಾ ಇದ್ದೀಯಾ ಸ್ವಾಮಿ, ತಲೆ ಯಾಕೋ ಬಹಳ ನೋವಾಗ್ತಾ ಇದೆ, ಅದಕ್ಕೆ ಸ್ವಲ್ಪ ಭಾರ ಇಳಿಸ್ಬೇಕು ಅಂತ ಈ ಪರ್ವತವನ್ನು ಇಟ್ಕೊಳ್ತಾ ಇದ್ದೀನಿ ನನ್ನ ತಲೆ ಮೇಲೆ. ಏನಯ್ಯ ಪರ್ವತ ತಲೆ ಮೇಲೆ ಇಟ್ಕೊಂಡ್ರೆ ನನಗತಿ ಏನಾಗಬೇಕು, ನಾನೇನು ಮಾಡಲಿ, ನೀನು ಎಲ್ಲಿರಬೇಕು ಅಂದೆ ಅಲ್ಲಿರು, ನಾನು ನನಗೆ ಆ ಬೆಟ್ಟ ನಾನು ಇಟ್ಕೊಳ್ತೇನೆ. ಆಗ ಆ ಶನಿರಾಜ ಸೂಕ್ಷ್ಮ ರೂಪದಲ್ಲಿ ತಾನು ಬಂದು ಹನುಮಂತ ದೇವರ ಎದುರಿನಲ್ಲಿ ಪ್ರತ್ಯಕ್ಷವಾಗಿ ನಿಲ್ತಾನೆ. ಹನುಮ ನೀನು ಯಾರೆಂಬುದನ್ನು ನಾನು ಬಲ್ಲೆ, ನಿನ್ನ ಮಹಿಮೆ ನಾನು ಅರಿತಿದ್ದೇನೆ, ಆದ್ದರಿಂದ ಇನ್ನು ಮುಂದೆ ಯಾರು ನಿನ್ನನ್ನು ಉಪಾಸನೆ ಮಾಡ್ತಾರೆ, ಯಾರು ನಿನ್ನ ಧ್ಯಾನ ಮಾಡ್ತಾರೆ, ಅವರ ಚಿಂತನೆಗೆ ನಾನು ಹೋಗೋದಿಲ್ಲ ಅಂದ ಮೇಲೆ ಶ್ರಾವಣ ಮಾಸದಲ್ಲಿ ಪ್ರತಿ ಶನಿವಾರ ನಿನಗೆ ಪೂಜೆ ಆಗಲಿ, ನನ್ನ ಭಕ್ತರು ನನಗೂ ಪೂಜೆ ಮಾಡ್ತಾರಾದ್ದರಿಂದ ನಿನ್ನ ಪೂಜೆ ನನಗೆ ಸೇರಿದಂತೆ, ನನ್ನ ಪೂಜೆ ನಿನಗೆ ಸೇರಿದಂತೆ ಅಂತ ಹೇಳಿ ಹನುಮದೇವರನ್ನು ಕೊಂಡಾಡಿ ಭಗವಂತನಾಗಿರ್ತಕ್ಕಂಥ ಶನೀಶ್ವರ ಸ್ವಾಮಿ ತಾನು ತೆರಳಿದ್ದಾನಂತೆ. ಹೀಗೆ ಭಗವಂತನ ವಿಚಾರ ನಾನಾ ರೀತಿಯಾಗಿ ಹೇಳ್ತಾ ಹೋದರೆ ಸಮುದ್ರದ ಅಲೆಗಳಂತೆ ಆ ಶನೀಶ್ವರ ಸ್ವಾಮಿಯ ವಿಚಾರವನ್ನು ನಾವು ಹೇಳಬಹುದು. ಜಯ ಜಯ ಜಯ.

ಗಣೇಶ್ಚರಾಯ ನಮಃ. ಶನಿ ಭಗವಾನ ಕೀ ಜೈ. ಇನ್ನು ಎಂಟನೇ ಗ್ರಹ. ಆ ಎಂಟನೇ ಗ್ರಹದ ವಿಚಾರವನ್ನು ವಿಮರ್ಶೆ ಮಾಡೋಣ.

ಈ ಎಂಟನೇ ಗ್ರಹ. ಇವನ ತಂದೆ ವಿಪ್ರಚಿತ್ತ, ತಾಯಿ ಸಿಂಹಿಕೆ. ವಿಪ್ರಚಿತ್ತ ಯಾರ ಮಗ? ಕಾಶ್ಯಪ ಮುನಿಯ ಮಗ. ತಾಯಿ ಸಿಂಹಿಕೆ, ದಕ್ಷನ ಮಗಳು. ಹೆಂಡತಿ ಚಿತ್ರಲೇಖ. ಈತನಿಗೆ ಮಕ್ಕಳಿಲ್ಲ. ಫೈಟೇನ್ಯಸ್ಯ ಗೋತ್ರ. ಈ ಗ್ರಹ ಎಲ್ಲ ರಾಶಿಯಲ್ಲೂ ಸಂಚಾರ ಮಾಡತಕ್ಕಂಥವ್ರು. ಇವರ ರಥಕ್ಕೆ ಹುಲಿ ವಾಹನ, ನೈವೇದ್ಯ ಉದ್ದು, ಸಮಿತ್ತು ಗರಿಕೆ ಹುಲ್ಲು. ಗರಿಕೆ ಹುಲ್ಲು ಅಂದಾಗ ಮಹಾಗಣಪತಿಯ ಚೌತಿ ದಿನ ಬಂದಾಗ ಗಣಪತಿ ವಿಗ್ರಹಗಳು ದೊರೆಯೋದೇ ಇಲ್ಲ. ಮಣ್ಣಿನಿಂದ ಮಾಡಿರ್ತಕ್ಕಂಥ ಗಣಪತಿ ವಿಗ್ರಹ ನಮಗೆ ಸಿಗೋಲ್ಲ. ಆಗ ಗಣಪತಿ ಇಲ್ವಲ್ಲ ಅಂತ ನಾವ್ಯಾರು ಚಿಂತೆ ಮಾಡಬೇಕಾಗಿಲ್ಲ. ಆ ಒಂದು ಮಣ್ಣು ಉಂಡೆಯನ್ನು ತಂದು ಅದಕ್ಕೆ ಗರಿಕೆ ಹುಲ್ಲನ್ನು ಸಿಕ್ಕಿಸಿ ಅದನ್ನೇ ಮಹಾಗಣಪನೆಂದು ಪೂಜೆ ಮಾಡ್ತಾರೆ ನೋಡಿ. ಆದ್ದರಿಂದ ಆ ಗರಿಕೆ ಹುಲ್ಲಿನಲ್ಲಿ ವಾಸವಾಗಿರ್ತಾನೆ. ಬರ್ಬರ್ ದೇಶಾಧಿಪತಿ, ಒಂಬತ್ತು ಬಣ್ಣ, ನವರತ್ನದಲ್ಲಿ ಗೋಮೇದಿಕ, ಖಡ್ಗ, ಕೇಟಕ, ಶೂಲ, ಅರ್ಧ ಶರೀರ. ಈತನ ಒಲುಮೆಯಾದರೆ ಭೋಗಕಾರಕ ಅಂತ ಕರೀತಾರೆ. ಮನುಷ್ಯನಿಗೆ ಎಲ್ಲ ಭೋಗ ವಸ್ತುಗಳನ್ನು ಕೊಡ್ತಕ್ಕಂಥ ಅವನು ಅಂದರೆ ಈ ಗ್ರಹ. ಏನು ಮಾಡೋದ್ರಿ, ನಾನೇನೇ ದುಡಿದ್ರು ಕೂಡ ನನಗೆ ಯೋಗಾನೂ ಇಲ್ಲ, ಭೋಗಾನೂ ಇಲ್ಲ ನೋಡಿ, ಬರೀ ರೋಗವೇ ಹೆಚ್ಚು ಅಂತಾರೆ. ಆದರೆ ಈತನ ಒಲುಮೆ ಪ್ರಾಪ್ತಿಯಾದರೆ ಆ ಭೋಗ ಯೋಗ ಎಲ್ಲವೂ ಕೂಡಿ ಬರುತ್ತೆ. ಆದ್ದರಿಂದ ಈತ ಸಾಮಾನ್ಯನಲ್ಲ. ಒಂದು ಸಾರಿ ಸಮುದ್ರ ಮಥನ ಕಾಲದಲ್ಲಿ ಯಾವ ದೇವದಾನವರು ಮಂದರ ಪರ್ವತವನ್ನೇ ತಾವು ಸ್ತಂಭವಾಗಿಟ್ಟು ಸಾವಿರ ನಾಲಿಗೆ ಉಳತಕ್ಕಂಥ ಆದಿಶೇಷನನ್ನು ಹಗ್ಗವನ್ನಾಗಿ ಮಾಡಿ ಒಂದು ಕಡೆ ದಾನವರು ಒಂದು ಕಡೆ ದೇವತೆಗಳು ಆ ಸಮುದ್ರ ಮಥನ ಮಾಡುವ ಕಾಲದಲ್ಲಿ ಆ ಯಾವ ಕಾಮಧೇನು, ಕಲ್ಪವೃಕ್ಷ, ಐರಾವತ ಎಲ್ಲವೂ ಬರ್ತಾ ಇದೆ. ಎಲ್ಲವೂ ಬರುವಾಗ ಕಡೆಗೆ

ಹೊರತು ಬರ್ತಾ ಇದೆ. ಆಗ ಮಾಯಾವಿಯಾದ ಹರಿ ತಾನು ಜಗನ್ಮೋಹಿನಿ ರೂಪದಿಂದ ಆ ಅಮೃತವನ್ನು ತಾನು ಪಡೆದು ದಾನವರಿಗೆ ತನ್ನ ರೂಪವನ್ನು ತೋರಿ ದೇವತೆಗಳಿಗೆ ಅಮೃತವನ್ನು ಹಂಚ್ತಾ ಇದ್ದಾನೆ. ಹೇಗಿದೆ ಭಗವಂತನ ರೂಪ ಅಂದರೆ, ಆ ದಾನವರೆಲ್ಲ ಮೋಹಿನಿಯನ್ನು ಕರೀತಾರೆ, ಬಾ

ಈ ರಾಹು ಎಂಬ ಗ್ರಹ ಆ ಮೋಹಿನಿಯ ಸೌಂದರ್ಯವನ್ನು ನೋಡುತ್ತಿರುವಾಗ ಯಾವ ಮಾಯಾವಿಯಾದ ಮೋಹಿನಿ ದೇವತೆಗಳಿಗೆ ಅಮೃತವನ್ನು ಹಂಚುತ್ತಾ ದಾನವರಿಗೆ ತನ್ನ ಸೌಂದರ್ಯವನ್ನು ತೋರಿ ಮೋಹನಾಸ್ತ್ರವನ್ನು ಬೀರಿದ್ದಾಳೆ. ಆಗ ಇದನ್ನರಿತ ಯಾವ ರಾಹು ಕಾಮರೂಪನ್ನು ಬಲ್ಲವನಾದ್ರಿಂದ ದೇವತೆಗಳ ಗುಂಪಿನಲ್ಲಿ ತಾನು ದೇವತೆಗಳಂತೆ ವೇಷವನ್ನು ಧರಿಸಿಕೊಂಡು ಕೂತ್ಕೊಳ್ತಾನೆ. ಇದನ್ನು ಸೂರ್ಯಚಂದ್ರರು ನೋಡ್ತಾರೆ. ನೋಡಿ ಭಗವಂತನಾದ ಯಾವ ಹರಿಗೆ ಮೊರೆಯಿಟ್ಟಾಗ ಭಗವಂತನಾದ ಶ್ರೀಮನ್ನಾರಾಯಣ ಸುದರ್ಶನ ಚಕ್ರವನ್ನು ಭರ್ರನೆ ಬಿಡ್ತಾನೆ. ಆ ಚಕ್ರ ಸರ್ರನೆ ಬಂದು ರಾಹು ಅವನ ತಲೆಯನ್ನು ಕತ್ತರಿಸಬೇಕು. ಅಷ್ಟೊಳಗಾಗಿ ಅಮೃತ ಅವನ ಕರದಲ್ಲಿರುತ್ತೆ, ಅದನ್ನು ಅಮೃತಪಾನ ಮಾಡಿಬಿಡ್ತಾನೆ. ಅಮೃತಪಾನ ಮಾಡಿದ್ದರಿಂದ ಆ ಸುದರ್ಶನ ಚಕ್ರ ಅವನ ತಲೆಯನ್ನು ದೇಹವನ್ನು ಬೇರ್ಪಡಿಸುತ್ತೆ. ತಲೆಯಲ್ಲೂ ಪ್ರಾಣ, ದೇಹದಲ್ಲೂ ಪ್ರಾಣ ಉಳಿದು ಹೋಗುತ್ತೆ. ಆಗ ಭಗವಂತ ಹೇಳ್ತಾನೆ, 7 ಗ್ರಹಗಳಿದ್ದರು, ಇಂದಿನಿಂದ ನೀವು ಗ್ರಹಮಂಡಲಗಳಲ್ಲಿ ಸೇರಿ 9 ಗ್ರಹಗಳಾಗಿ ನವಗ್ರಹಗಳು ಎಂಬುದಾಗಿ ಹೆಸರನ್ನು ಹೊತ್ತು ನೀವು ಮನುಷ್ಯರ ಎಲ್ಲ ರಾಶಿಯಲ್ಲೂ ಸಂಚಾರ ಮಾಡಿ ಅಂತ ಭಗವಂತ ತಾನು ಹೇಳಿದ ಮೇಲೆ ಆಗ ಈ ಸೂರ್ಯಚಂದ್ರರು ನಮ್ಮನ್ನು ತೋರಿದ್ದಾರಾದ ಕಾರಣ ಇವರನ್ನು ಸುಮ್ಮನೆ ಬಿಡಬಾರದು ಅಂತ ಹೇಳಿ ಯುಗ ಮರಳಿದರೂ ಸಹ ಯುಗ ಯುಗಾಂತರದಲ್ಲಿ ಸೂರ್ಯಚಂದ್ರರನ್ನು ಗ್ರಹಣ ರೂಪದಲ್ಲಿ ಇಂದಿಗೂ ಕಾಡುತ್ತಿದ್ದಾರೆ. ಮನುಷ್ಯನಿಗೆ ರಾಹುದಶೆ ಬಂದರೆ ಮನುಷ್ಯ ತಾನು ಬಲಶಾಲಿಯಾಗ್ತಾನೆ, ಶತ್ರುಗಳನ್ನು ನಾಶ ಮಾಡತಕ್ಕಂಥವನಾಗ್ತಾನೆ, ಏಕಚಕ್ರಾಧಿಪತ್ಯವನ್ನು ಅನುಭವಿಸ್ತಾನೆ. ಆದ್ದರಿಂದ ಇಂಥ ಯಾವ 8ನೇ ಗ್ರಹದ ವಿಚಾರ ಹೇಳಿ ಇನ್ನು 9ನೇ ಗ್ರಹದ ವಿಚಾರಕ್ಕೆ ಬರೋಣ.

ತಂದೆಯೇ ವಿಪ್ರಚಿತ್ತ, ತಾಯಿ ಸಿಂಹಿಕೆ, ಹೆಂಡತಿ ಚಿತ್ರವರ್ಣ, ಎಲ್ಲ ರಾಶಿಯಲ್ಲೂ ಸಂಚಾರ ಮಾಡ್ತಾನೆ. ಗೋತ್ರ ಜೈಮಿನಿ ಗೋತ್ರ, ವಾಹನ ಪಕ್ಷಿ, ನವಧಾನ್ಯದಲ್ಲಿ ಉರುಳಿಯ ಕಾಲು, ಒಂಬತ್ತು ಮಿಶ್ರಿತವಾದ ಬಣ್ಣ, ನೈವೇದ್ಯ ಜೀರಿಗೆ ಅನ್ನ, ನವರತ್ನದಲ್ಲಿ ವೈಡೂರ್ಯ, ಸುಮಿತ್ತು ದರ್ಬೆ, ಮಧ್ಯದೇಶಾಧಿಪತಿ, ಧ್ವಜ ಖಡ್ಗ ಗುಡಾಣಿಯನ್ನು ಹಿಡಿದು ಚತುರ್ಭುಜದಿಂದೊಡಗೂಡಿದವನು. ಈತ ಜ್ಞಾನಕಾರಕ. ಈ ರಾಹು ಮನುಷ್ಯನಿಗೆ ಜ್ಞಾನ ಸಂಪದವನ್ನು ಕೊಡತಕ್ಕಂಥವನು. ಮನುಷ್ಯನಿಗೆ ಏನೇ ಇದ್ದಾಗಿ ಕೂಡ ಜ್ಞಾನವಿಲ್ಲ ಅಂದರೆ ಏನು ಪ್ರಯೋಜನಕ್ಕೆ ಮನುಷ್ಯ ಬರೋದಿಲ್ಲವಾದ್ರಿಂದ ಆ ಜ್ಞಾನವನ್ನು ಕೊಡ್ತಕ್ಕಂಥವನು ಈ ಗ್ರಹ. ಈತ ಮನುಷ್ಯರಿಗೇನಾದರೂ ಮುನಿದರೆ ಯಾರಿಗೆ

ರಾಹು ತಾನು ಬೆನ್ನೇರ್ತಾನೋ ಅವರು ನೆರಳನ್ನು ನೋಡಿದ್ರು ಭಯಪಡ್ತಾರೆ, ನೆರಳನ್ನು ನೋಡಿದ್ರು ಭಯಪಡ್ತಾರೆ, ಶಬ್ದ ಕೇಳಿದ್ರು ಭಯಪಡ್ತಾರೆ. ಆದ್ರಿಂದ ಭಯಗ್ರಸ್ತನಾಗಿರ್ತಕ್ಕಂಥ ಈತ ಭಯೋತ್ಪಾದಕರನ್ನ ಭಯವನ್ನು ಉಂಟು ಮಾಡತಕ್ಕಂಥವನು. ಈ ಭಗವಂತನನ್ನ ನಾವು ಎಡಬಿಡದೆ ಆ ಸ್ವಾಮಿಯ ಸೇವೆಯನ್ನು ಮಾಡಿದ್ದೆಯಾದರೆ ಭಗವಂತ ನಮಗೆ ಎಲ್ಲ ರೀತಿಯ ಸುಖ ಸನ್ಮಂಗಳವನ್ನು ಉಂಟು ಮಾಡತಕ್ಕಂಥ ಒಂಬತ್ತನೇ ಗ್ರಹದ ವಿಚಾರ. ಇದು ನವಗ್ರಹಗಳ ವಿಚಾರ. ಸಾಮಾನ್ಯವಾಗಿ ನಾವು ಗ್ರಹದೇವತೆಗಳನ್ನು ಪ್ರದಕ್ಷಿಣೆ ಮಾಡುತ್ತೇವೆ, ಆದರೆ ಈ ನವಗ್ರಹಗಳ ವಿಚಾರವನ್ನು ಯಾರು ಕುಲಂಕುಷವಾಗಿ ಇದುವರೆಗೂ ಕೂಡ ಆ ಗ್ರಹಗಳ ವಿಚಾರವನ್ನು ತಿಳಿಯಲಿಕ್ಕಾಗಿ ಬಹಳ ಜನ ಅಪೇಕ್ಷೆ ಪಡಲಿಲ್ಲ. ಶನಿ ಭಗವಂತನ ವಿಚಾರವನ್ನು ಮಾತ್ರ ಕೇಳ್ತಾರೆ ವಿನಃ ಈ ಒಂದೊಂದು ಗ್ರಹ ಮನುಷ್ಯನ ಜನ್ಮರಾಶಿಯಲ್ಲಿ ಬಂದು ಯಾವ್ಯಾವ ಫಲಗಳನ್ನು ಕೊಡ್ತಾರೆ, ಇವರಿಂದ ಯಾವ ದೇಶಕ್ಕೆ ಮತ್ತೆ ನಮ್ಮ ಮನುಷ್ಯರಿಗೆ ಯಾವ ರೀತಿಯಾದ ಉಪಕಾರಗಳನ್ನು ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾವು ಈ ಗ್ರಹಗಳ ವರ್ಣನೆಯಿಂದ ನವಗ್ರಹ ಮಹಿಮಾ ಅಂತಕ್ಕಂಥ ಈ ಕಥೆಯಿಂದ ನಾವು ಅರ್ಥ ಮಾಡಿಕೊಳ್ಳಬಹುದು. ನವಗ್ರಹ ದೇವತೆಗಳನ್ನು ಪ್ರದಕ್ಷಿಣೆ ಮಾಡುವಾಗ ಎಲ್ಲರೂ ಪ್ರದಕ್ಷಿಣೆ ಮಾಡ್ತಾರೆ, ಆದರೆ ದೊಡ್ಡವರು ಹೇಳ್ತಾರೆ, ಚಿತ್ತವಿಲ್ಲದೆ ತಾ ಗುಡಿಯ ಸುತ್ತಿದೊಡೆ ಎತ್ತು ಗಾಣವ ಸುತ್ತಿದಂತೆ ಕಣ ಸರ್ವಜ್ಞ, ಮನಸ್ಸು ಸ್ವಾಧೀನಮಯನ ಘನುನಿಕೆ ಮಣಿಮಂತ್ರ ತಂತ್ರ ಮೇಲ ಅಂದರು ತ್ಯಾಗರಾಜ ಸ್ವಾಮಿಗಳು. ಯಾವುದೇ ಒಂದು ವ್ರತವನ್ನು ಯಾವುದೇ ಒಂದು ದೇವರನ್ನು ನಾವು ನೆನೆಯಬೇಕಾದರೆ ಆ ಭಗವಂತನ ಕರುಣೆ ನಮಗೆ ಪ್ರಾಪ್ತಿಯಾಗಬೇಕಾದರೆ ಶುದ್ಧವಾದ ಮನಸ್ಸಿರಬೇಕು. ಯಾರು ಈ ನವಗ್ರಹಾದಿ ದೇವತೆಗಳ ವಿಚಾರವನ್ನು ಕೇಳ್ತಾರೋ ಅವರಿಗೆ ಎಲ್ಲ ದುರ್ದೋಷಗಳು ಪರಿಹಾರವಾಗಿ ಅವರಿಗೆ ಶುಭವನ್ನು ಯಶಸ್ಸನ್ನು ಕೊಡತಕ್ಕಂಥದ್ದಾಗಲಿ ಅಂಥೇಳಿ ಈ ನವಗ್ರಹ ಮಹಿಮಾ ಅಂತಕ್ಕಂಥ ಕಥೆಗೆ ನಾವೀಗ ಮಂಗಳ ಹಾಡೋಣ.

0: ಕೇಳುವರೆ, ಇದುವರೆಗೂ ನವಗ್ರಹ ಮಹಿಮೆ ಕುರಿತ ಹರಿಕಥೆ ಕಾರ್ಯಕ್ರಮವನ್ನ ಕೇಳಿದ್ರಿ. ನವನಿಲಯದಿಂದ ಇನ್ನು ಮುಂದೆ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆಯ ಯೋಜನೆ ಕುರಿತು ಮೈಸೂರಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳ ಸಲಹೆಗಾರರು ಹಾಗೂ ತರಬೇತುದಾರರಾದ ಡಾಕ್ಟರ್ ಜಿ ಅಚ್ಯುತರಾವ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಸಾಮಾಜಿಕ ಸವಲತ್ತು,
2: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
1: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
2: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕೆಳಗರೆ, ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ಸ್ಥಾಪನೆ ಹಾಗೂ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ಮಾರ್ಗದರ್ಶಕರು, ಜೀವನಾಧಾರ ಕಾರ್ಯಕ್ರಮಗಳ ಆಪ್ತ ಸಮಾಲೋಚಕರು ಹಾಗೂ ಸಲಹೆಗಾರರು ಆದಂತಹ ಮೈಸೂರಿನ ಡಾಕ್ಟರ್ ಜಿ ಅಚ್ಯುತ್ರವರವರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮ ಘಟಕಗಳ ಸ್ಥಾಪನೆ ಹಾಗೂ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್.
4: ನಮಸ್ಕಾರ
3: ಸರ್. ಮೊದಲಿಗೆ ಏನದು ಸರ್ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮ ಘಟಕಗಳ ಸ್ಥಾಪನೆ ಹಾಗೂ ನಿಯಮಬದ್ಧಗೊಳಿಸುವಿಕೆ ಅಂದರೆ ಏನು ಸರ್? ಈ ಯೋಜನೆಯ ಹಿನ್ನೆಲೆ ಆಗೋದ್ರ ಜಾರಿಯ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಿ ಸರ್.
4: ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣ ಔಪಚಾರಿಕ ಘಟಕಗಳ ಸ್ಥಾಪನೆ ಅಂತ ಕರೀತಾರೆ. ಇದಕ್ಕೆ ಒಂದು ನಾವು ಅರ್ಥ ಮಾಡ್ಕೋಬೇಕು, ನಮ್ಮ ದೇಶ ಬಹುವಿಧವಾದ ಸಮುದಾಯ ಮತ್ತು ಪ್ರಾದೇಶಿಕತೆಗಳನ್ನು ಹೊಂದಿರುವಂಥದ್ದು. ಅದೇ ರೀತಿ ಹವಾಮಾನ ಮತ್ತು ಕಾಲಮಾನಕ್ಕೆ ತಕ್ಕಂತೆ ಪ್ರಾದೇಶಿಕತೆಗೆ ಅನುಗುಣವಾಗಿ ಆಹಾರ

ಆಹಾರ ಪದ್ಧತಿಗಳನ್ನ ನಾವು ಇಟ್ಕೊಂಡಿದ್ದೀವಿ. ತುಂಬಾ ವೈವಿಧ್ಯಮಯವಾದ ಆಹಾರದ ವ್ಯವಸ್ಥೆ ಪದ್ಧತಿಗಳು ನಮ್ಮಲ್ಲಿದೆ. ಅದು ಸಸ್ಯಾಹಾರ ಇರ್ಬೋದು, ಶಾಖಾಹಾರ ಇರ್ಬೋದು, ಅಥವಾ ಸಮ್ಮಿಶ್ರ ಏನೋ ಇರಬಹುದು. ಹಾಗಾಗಿ ಆರೋಗ್ಯ ಮತ್ತು ಆಹಾರಕ್ಕೂ ಸಂಬಂಧ ಇದೆ. ಇದು ನಮ್ಮ ಪೂರ್ವಿಕರು ಅನಾದಿ ಕಾಲದಿಂದಲೂ ನಂಬ್ಕೊಂಬಂದಿದ್ದಾರೆ. ಬದಲಾದ ಕಾಲದಲ್ಲಿ ಆತ್ಮನಿರ್ಭರ್ ಭಾರತ್ ಅನ್ನೋದೊಂದು ಪದವನ್ನು ನಾವೆಲ್ಲ ಕೇಳ್ತಾ ಇದ್ದೀವಿ. ಸೊ ಆತ್ಮನಿರ್ಭರ್ ಭಾರತ್ ಅಂದ್ರೆ ಏನು? ಸ್ವಯಂ ಆಗಿ ನಾವೇ ವಸ್ತುಗಳನ್ನು ತಯಾರು ಮಾಡಿ ಆ ವಸ್ತುಗಳನ್ನ ಬಳಸುವ ಒಂದು ಆಂದೋಲನ ಶುರು ಆಗಬೇಕು, ಸ್ವದೇಶಿ ಚಳುವಳಿ ಆಗಬೇಕು ಅನ್ನೋದು ನಾವೆಲ್ಲ ಕೇಳ್ತಾ ಇದ್ದೀವಿ. ಯಾಕಂದ್ರೆ ಅನೇಕ ಅಂತಾರಾಷ್ಟ್ರೀಯ ಕಂಪನಿಗಳು ನಮ್ಮ ದೇಶದಲ್ಲಿ ಈ ಘಟಕಗಳನ್ನ ಸ್ಥಾಪನೆ ಮಾಡಿ ಹಣವನ್ನು ಮಾಡಿ ಲಾಭವನ್ನು ಅವ್ರ ದೇಶಕ್ಕೆ ಕಳಿಸ್ತಾ ಇದ್ದಾರೆ. ಹಾಗಾಗಿ ನಮ್ಮ ಹಣದ ಮೌಲ್ಯದ ಮೇಲೆ ತುಂಬಾ ಅದು ಒತ್ತಡ ತರ್ತಾ ಇದೆ. ಈಗ ಎಚ್ಚೆತ್ತ ಪ್ರಜೆಗಳು, ನಮ್ಮಲ್ಲೀಗ ವಿದ್ಯಾರ್ಹತೆ ಜಾಸ್ತಿ ಆಗಿದೆ, ಕೌಶಲಗಳು ಜಾಸ್ತಿ ಆಗಿದೆ, ಉತ್ಪಾದಕ ಚಟುವಟಿಕೆಗಳಲ್ಲಿ ಸೇವಾ ಚಟುವಟಿಕೆಗಳಲ್ಲಿ ಭಾಗಿಯಾಗುವ ಒಂದು ಮನೋಭಾವವನ್ನು ಅವರು ಹೊಂದಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಅವ್ರಿಗೊಂದು ಉದ್ಯೋಗ ಅಥವಾ ಸ್ವಯಂ ಉದ್ಯೋಗ ಬೇಕಾಗಿದೆ. ಈ ಒಂದು ಹಂತದಲ್ಲಿ ಈ ಕಿರು ಆಹಾರ ಘಟಕಗಳನ್ನು ಔಪಚಾರಿಕವಾಗಿ ಸ್ಥಾಪನೆ ಮಾಡುವ ಅಗತ್ಯ ಇದೆ. ಔಪಚಾರಿಕತೆ ಅಂತ ಬಂದಾಗ ಇದಕ್ಕೊಂದು ಲೈಸೆನ್ಸ್ ಅಂತ ಬೇಕು, ರಹದಾರಿ ಅಂತ ಬೇಕು. ಅದಾದ್ಮೇಲೆ ಆಹಾರ ಭದ್ರತೆ ಕಾಯ್ದೆ ಅಡಿಯಲ್ಲಿ ಇದಕ್ಕೆ ಆಹಾರ ಸಂಬಂಧ ಪಟ್ಟಿರೋದ್ರಿಂದ ಅನೇಕ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ನಿಯಮಗಳಿದೆ, ಅದನ್ನ ನಾವು ಅನುಸರಿಸಬೇಕು. ಗುಣಮಟ್ಟ ಅಂಶಗಳನ್ನ ಪಾಲನೆ ಮಾಡಬೇಕು. ಅದಾದ್ಮೇಲೆ FSSI ಅಂತ ಒಂದು ಸಂಸ್ಥೆ ಇದೆ, ಅದರಿಂದ ಒಂದು ದೃಢೀಕರಣ ಮಾಡ್ಕೊಳ್ಬೇಕು. ಇವೆಲ್ಲ ಮಾಡಿರೋದೇನೆಂದ್ರೆ ಈ ಆಹಾರದ ಅಂಶಗಳೆಲ್ಲ ನೇರವಾಗಿ ಮನುಷ್ಯನ ಆರೋಗ್ಯ ಅನಾರೋಗ್ಯದ ಮೇಲೆ ನೇರವಾಗಿ ಪರಿಣಾಮ ಬೀರೋದ್ರಿಂದ ಕೆಲವು ರಕ್ಷಣೆಗಳನ್ನ ಮಾನದಂಡಗಳನ್ನ ಗಮನಿಸಲೇಬೇಕು ಅನ್ನೋದು ಇದೊಂದು ಅಂತಾರಾಷ್ಟ್ರೀಯ ನಿಯಮ. ಸೊ ಹಾಗಾಗಿ ಈ ಅಂಶಗಳನ್ನೆಲ್ಲವನ್ನು ಸ್ಥಳೀಯ ಉತ್ಪಾದಕರಿಗೆ, ಸಾಂಪ್ರದಾಯಿಕವಾಗಿ ಯಾರು ಇದುವರೆಗೂ ಉತ್ಪಾದನೆ ಮಾಡ್ಕೊಂಬರ್ತಾ ಇರುವಂತಹ ವ್ಯಕ್ತಿ ಕುಟುಂಬ ಸಮುದಾಯಗಳಿಗೆ ನೀಡೋದ್ರ ಮುಖಾಂತರ ಅವರಲ್ಲೊಂದು ಹೊಸ ಚೈತನ್ಯ ಉಂಟು ಮಾಡಬೇಕು, ಹೊಸ ಉತ್ಪಾದನಾ ಮನೋಭಾವವನ್ನು ಉಂಟು ಮಾಡಬೇಕು. ಅದು ಸ್ಪರ್ಧಾತ್ಮಕವಾಗಿರಬೇಕು, ಆರೋಗ್ಯಪೂರ್ಣವಾಗಿರಬೇಕು, ಮತ್ತೆ ವಿವಿಧ ರುಚಿಗಳು ಬೇಕು ಜನಕ್ಕೆ. ಕಾಲಮಾನಕ್ಕೆ ತಕ್ಕಂತೆ ವಿವಿಧ ರುಚಿಗಳನ್ನ ಅಪೇಕ್ಷೆ ಮಾಡ್ತಾರೆ. ಈಗ ನಾವೆಲ್ಲ ನೋಡ್ತಾ ಇದ್ದೀವಿ, ಅನೇಕ ನಗರ ಪ್ರದೇಶ ಜನ ವಾರದ ಅಂತ್ಯದಲ್ಲಿ ರಜೆಗಳ ದಿನ ಹೋಗಿ ಹಳ್ಳಿಗಾಡು ಪ್ರದೇಶಗಳಿಗೆ ಹೋಗಿ ಅಲ್ಲಿ ಸಿಗುವ ಸಾಂಪ್ರದಾಯಿಕ ಆಹಾರಗಳನ್ನ ರುಚಿಯನ್ನ ಅನುಭವಿಸಿ ಬರ್ತಾ ಇರೋದ್ ನಾವು ನೋಡ್ತಾ ಇದೀವಿ. ಸೊ ಇದನ್ನ ಒಂದು ಉದ್ದಿಮೆಯಾಗಿ ನೋಡೋದ್ರಿಂದ ಇದರಲ್ಲಿ ವ್ಯವಹಾರಕ್ಕಿರುವ ಅವಕಾಶಗಳು, ಅದರಿಂದ ಬದುಕು ಕಟ್ಕೊಳ್ಳಕ್ಕಿರೋ ಅವಕಾಶಗಳನ್ನೂ ನಾವು ಗಮನ ಮಾಡಬೇಕು. ಯಾಕಂದ್ರೆ ಇದು ವ್ಯವಹಾರ ಆದ್ರೆ ಸಾಲದು, ಆರ್ಥಿಕ ಅಭಿವೃದ್ಧಿ ಜೊತೆಗೆ ಸಾಮಾಜಿಕ ಅಭಿವೃದ್ಧಿನೇ ಆಗ್ಬೇಕು. ಯಾವಾಗ ಅಭಿವೃದ್ಧಿ ಆಗ್ತದೆ ಅಂದ್ರೆ ವ್ಯಕ್ತಿ ಅಭಿವೃದ್ಧಿ ಆಗ್ಬೇಕು, ವ್ಯಕ್ತಿಯಿಂದ ಕುಟುಂಬ ಅಭಿವೃದ್ಧಿ ಆಗ್ಬೇಕು, ಕುಟುಂಬದಿಂದ ಸಮುದಾಯ ಅಭಿವೃದ್ಧಿ ಆಗ್ಬೇಕು, ಇವುಗಳೆಲ್ಲದರಿಂದ ಆ ಪ್ರದೇಶ ಅಭಿವೃದ್ಧಿ ಆಗ್ಬೇಕು ಅಲ್ವಾ. ಸೊ ಈ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣ ಔಪಚಾರಿಕ ಘಟಕಗಳ ಸ್ಥಾಪನೆಗೆ ಉತ್ತೇಜನವನ್ನ ಕೊಡ್ತಾ ಇದ್ದಾರೆ. ಇದೊಂದು ತುಂಬಾ ಪ್ರಮುಖವಾದ ಅಂಶ. ಈ ಸಚಿವಾಲಯ ಏನಿದೆ, ಇದು 1988 ಕೆಲಸ ಮಾಡ್ತಾನೆ ಇತ್ತು, ಆದರೆ ಇದಕ್ಕೆ ಒಂದು ಹೊಸ ರೂಪವನ್ನು 2015 ಆದ್ಮೇಲೆ ಕೊಟ್ಟಿದ್ದಾರೆ. ಹಾಗಾಗಿ ಒಬ್ಬ ವ್ಯಕ್ತಿಯಾಗೂ ಮಾಡಬಹುದು, ಒಂದು ಗುಂಪಿನಲ್ಲೂ ಮಾಡಬಹುದು, ಒಂದು ತಂಡ ಕಟ್ಕೊಂಡ್ಬೇಕಾದ್ರೂ ಮಾಡಬಹುದು. ಸೊ ಇದಕ್ಕಿರುವ ಒಂದು ವ್ಯಾಪ್ತಿ. ಸೊ ಇದು ಕೇಂದ್ರ ಪುರಸ್ಕೃತ ಯೋಜನೆ, ಹಣಕಾಸು ನೆರವನ್ನು ಕೊಡ್ತಾರೆ, ತಾಂತ್ರಿಕ ನೆರವನ್ನು ಕೊಡ್ತಾರೆ. ಯಾಕಂದ್ರೆ ಫುಡ್ ಪ್ರೊಸೆಸಿಂಗ್ ಅಂತ ಆಹಾರ ಸಂಸ್ಕರಣೆ ಮತ್ತು ಪ್ಯಾಕೇಜಿಂಗ್ ವಿಚಾರ ಬಂದಾಗ ಅತಿದೊಡ್ಡ ಕೆಲಸ ಮಾಡೋರು ನಮ್ಮ ದೇಶದಲ್ಲಿ CFTRI ಸಂಸ್ಥೆ, ಅದು ಮೈಸೂರಲ್ಲೇ ಇದೆ. ಅವರು ಹಲವು ವಿವಿಧ ಕ್ಷೇತ್ರಗಳಲ್ಲಿ ಪರಿಣಿತಿ ನೈಪುಣ್ಯತೆಯನ್ನು ಹೊಂದು ಇಂಡಸ್ಟ್ರಿಗಳಿಗೆ ಮತ್ತು ಯಾರು ವೈಯಕ್ತಿಕವಾಗಿ ಇಂಥ ಘಟಕಗಳ ಸ್ಥಾಪನೆ ಮಾಡ್ತಾರೆ ಅವರಿಗೆ ತಂತ್ರಜ್ಞಾನವನ್ನು ಕೊಡ್ತಾ ಇದ್ದಾರೆ, ಉತ್ಪಾದಕ ಅಂಶಗಳನ್ನು ಕೊಡ್ತಾ ಇದ್ದಾರೆ, ಬ್ರ್ಯಾಂಡಿಂಗ್ ಪ್ಯಾಕೇಜಿಂಗ್ ಅಲ್ಲೂ ಸಹಾಯ ಮಾಡ್ತಾ ಇದ್ದಾರೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಗುಣಮಟ್ಟದ ವಿಚಾರದಲ್ಲೂ ಅವರು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಸೊ ಈ ಇದನ್ನ ಪಡ್ಕೊಳಕ್ ಅವಕಾಶ ಇದೆ. ಮತ್ತೆ ಉತ್ಪಾದನೆ ಆದ್ಮೇಲೆ ಅವರೊಬ್ಬರೇ ಬಳಸಕ್ ಆಗಲ್ಲ, ಯಾಕಂದ್ರೆ ಉತ್ಪಾದನೆ ಬೇರೆಯವ್ರಿಗೆ ಉಪಯೋಗ ಆಗ್ಬೇಕಲ್ವಾ. ಸೊ ಹಾಗಾಗಿ ವ್ಯವಹಾರ ಬೆಂಬಲಗಳು ಬೇಕಾಗತ್ತೆ. ಇದಕ್ಕೆ ನಾವು ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ಈ ಎಲ್ಲಾ ಅಂಶಗಳನ್ನ ಈ ಯೋಜನೆ ಅಡಿಯಲ್ಲಿ ಉತ್ಪಾದಕರಿಗೆ ನೀಡಬೇಕು, ವೈಯಕ್ತಿಕವಾಗಿ ಮತ್ತು ಗುಂಪಿಗೆ ಅಥವಾ ಸಂಸ್ಥೆಗಳಿಗೆ ಅನ್ನೋದು ಒಂದು ಆಶಯವನ್ನ ನಾವು ಹೊಂದಿದ್ದೀವಿ. ಹಾಗಾಗಿ ಹಾಲಿ ಯಾರು ಕಾರ್ಯನಿರ್ವಹಿಸುತ್ತಿರುವ
ಆಹಾರ ಘಟಕಗಳಿದೆ, ಅದು ಯಾವುದೋ ಕಾಲದಲ್ಲಿ ಮಾಡಿದ್ದಾರೆ. ಅಲ್ಲಿ ಆಧುನಿಕತೆ ಬೇಕು, ಶ್ರಮ ಕಡಿತ ಬೇಕು, ಆಮೇಲೆ ನೈರ್ಮಲ್ಯ ಅಂಶಗಳನ್ನ ಚಾಚು

ಅಚ್ಚು ತಪ್ಪದೆ ಪಾಲಿಸಬೇಕು. ಉತ್ಪಾದನಾ ವೆಚ್ಚಗಳನ್ನ ಕಡಿಮೆ ಮಾಡ್ಕೊಳ್ಬೇಕು, ಯಾಕಂದ್ರೆ ಈಗೆಲ್ಲ ನ್ಯಾನೋ ಟೆಕ್ನಾಲಜಿ ಬಂದ್ಬಿಟ್ಟಿದೆ. ಸೊ ಮತ್ತೆ ಜನರ ಅಭಿರುಚಿಗೆ ತಕ್ಕಂತೆ ಆಹಾರಗಳ ಪ್ರೆಸೆಂಟೇಷನ್ ಮಾಡಬೇಕು, ಪ್ಯಾಕೇಜಿಂಗ್ಗೆ ನವೀನತೆ ಕೊಡಬೇಕು, ಬ್ರ್ಯಾಂಡಿಂಗ್ ಮಾಡಬೇಕು, ಕ್ವಾಂಟಿಟಿ ಬೇಕು. ಸೊ ಈ ಎಲ್ಲ ಅಂಶಗಳ ಒಂದು ಕಾರ್ಯಕ್ಷಮತೆಯನ್ನು ಕೂಡ ಹೆಚ್ಚಿಸ್ಕೊಳ್ಳಕ್ಕೆ ಇದರಲ್ಲಿ ನೆರವು ಸಿಗುತ್ತೆ. ಇದಕ್ಕೆ ಹಲವಾರು ರೀತಿಯ ಹಲವಾರು ಸಂಸ್ಥೆಗಳು ನಮ್ಮ ದೇಶದಲ್ಲಿ ಕೆಲಸ ಮಾಡ್ತಾ ಇದೆ. ಅವರೆಲ್ಲ ಇವೆಲ್ಲ ಕೇಂದ್ರ ಸರ್ಕಾರದ ಅಡಿ ಇರುವಂಥ ಸಂಸ್ಥೆಗಳು, ಅವರು ನಮಗೆ ಸಹಾಯ ಮಾಡ್ತಾರೆ. ಇವನ್ ಪರದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಲಿಕ್ಕೂ ಅವ್ರು ಸಹಾಯ ಮಾಡ್ತಾರೆ. ಮತ್ತು ಇನ್ನೊಂದು ನಾವು ಅರ್ಥ ಮಾಡ್ಕೋಬೇಕಾದ ಏನಂದರೆ ಸಹಾಯಧನವನ್ನು ಒದಗಿಸ್ತಾರೆ, ಸಬ್ಸಿಡಿ ಕಾಂಪೊನೆಂಟ್ ಇದೆ, ಅದು ಅಷ್ಟೇ 35% ವರೆಗೂ ಸಬ್ಸಿಡಿ ಕಾಂಪೊನೆಂಟ್ ಇದೆ. ಅದೇ ರೀತಿ ಯಂತ್ರೋಪಕರಣಗಳಿಗಿದೆ. ದುಡಿಯೋ ಬಂಡವಾಳ ಈ ಸ್ಕೀಮಲ್ಲಿ ನಿಮಗೆ ಮಾಡ್ತಾ ಇದ್ದೀರಿ ಅಂದಾಗ ಎಷ್ಟು ಬೇಕಾದ್ರೆ ಬ್ಯಾಂಕ್ಗಳು ಕೊಡೋಕ್ಕೆ ಮುಂದೆ ಬರುತ್ತೆ. ಅದೊಂದು ನೀತಿ, ಯಾರು ಶ್ರಮ ಮಾಡ್ತಾರೆ, ಯಾರಲ್ಲಿ ಪರಿಣಿತಿ ನೈಪುಣ್ಯತೆ ಇದೆ, ಆಸಕ್ತಿಯಿಂದ ಮಾಡ್ತಾರೆ, ಅವ್ರಿಗೆ ಬೆಂಬಲ ಕೊಡಬೇಕು ಅನ್ನೋದು ಒಂದು ರಾಷ್ಟ್ರೀಯ ನೀತಿ. ಅಂಥವ್ರು ಇದರಲ್ಲಿ ಬಳಸ್ಕೊಳ್ಳಿಕ್ಕಾಗತ್ತೆ. ಆದರೆ ನೀವು ಬ್ಯಾಂಕ್ ಸಂಪರ್ಕ ಹೊಂದಿರಬೇಕು, ಬ್ಯಾಂಕ್ ಜೋಡಣೆ ಕಾರ್ಯ ಜೋಡಣೆ ಆಗಬೇಕು. ಈ ಕಾರ್ಯ ಜೋಡಣೆ ಆಗಬೇಕು ಅಂದರೆ ನೀವು ಈ ಥರದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಸಿದ್ಧ ಆಗಬೇಕು. ಈ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಔಪಚಾರಿಕ ಘಟಕಗಳ ಸ್ಥಾಪನೆಗೆ ಒಂದು ವೆಬ್ಸೈಟ್ ಮಾಡಿದ್ದಾರೆ, ಅದರಲ್ಲಿ ಲೋನ್ ಅಪ್ಲಿಕೇಶನ್ ಹೋಗುತ್ತೆ, ಅದು ಪ್ರೋಸೆಸ್ ಆಗುತ್ತೆ. ಇದರಲ್ಲೂ ಅಷ್ಟೇನೆ ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟ್ ಅಂತ ಹೇಳಿ RBI ಸಂಸ್ಥೆಯವರು ಒಂದು ಟ್ರಸ್ಟ್ ಮಾಡಿ ಅದಕ್ಕೊಂದು ಬಂಡವಾಳ ಹಾಕಿದ್ದಾರೆ. ಆ ಒಂದು ಅಡಿನಲ್ಲೇ ನಿಮಗೆ ಹಣ ಬರುತ್ತೆ. ಮೊದಲೆಲ್ಲ ಏನಾಗ್ತಾ ಇತ್ತು, ಈ ಹಣವನ್ನ ಪಡ್ಕೊಂಡು ಕಡಿಮೆ ಬಡ್ಡಿ ಇದೆ ಅನ್ಬಿಟ್ಟು ಯಾವ್ಯಾವ್ದಕ್ಕೂ ಬಳಸ್ತಾ ಇತ್ತು. ಇವನ್ ಹಣಕಾಸು ಸಂಸ್ಥೆಗಳು ಮಾಡ್ತಿತ್ತು, ಆ ಸಾಲ ಪಡೆದ ವ್ಯಕ್ತಿಗಳು ಮಾಡ್ತಾ ಇದ್ರು. ಅದನ್ನ ಸರಿಯಾದ ರೀತಿಯಲ್ಲಿ ಮೇಲುಸ್ತುವಾರಿ ಮಾಡಿ ನಿರ್ದಿಷ್ಟ ಪ್ರಕರಣಗಳಿಗೆ ಗುರಿ ಉದ್ದೇಶಿತ ಅಂಶಗಳಿಗೆ ಒದಗಿಸ್ಬೇಕೆನ್ನೋದ್ರಿಂದ ಈ ತರ ಒಂದು ರೆಗ್ಯುಲೇಷನ್ ಮಾಡಿದ್ದಾರೆ. ಇದರಲ್ಲಿ ಗೊತ್ತಾಗ್ಬಿಡುತ್ತೆ ಆ ಪೋರ್ಟಲ್ ಇಂದ ಬಂದಾಗ, ಸೊ ಎಷ್ಟು ಆಹಾರ ಘಟಕಗಳಿದೆ, ನೇರವಾಗಿ ನಮ್ಮ ಸೌಲಭ್ಯಗಳು ಅದಕ್ಕೆ ಮುಟ್ತಾ ಇದೆಯಾ, ಅಥವಾ ಇನ್ನೇನು ಸಹಾಯ ಬೇಕು, ಅಥವಾ ಏನಾದರೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾದರೂ ತೊಂದರೆ ಆಗಿದೆಯಾ, ಅದಕ್ಕೆ ಇನ್ನೂ ಹೆಚ್ಚುವರಿ ಸಾಲ ಬೇಕಾ, ಅಥವಾ ರಫ್ತು ಉತ್ಪಾದನಾ ಉತ್ತೇಜಕಗಳು ಬೇಕಾ, ಇವೆಲ್ಲ ಅವರು ಅದು ಮಾನಿಟರ್ ಮಾಡೋಕ್ಕೆ ಅವರಿಗೆ ಡೇಟಾ ಆಗುತ್ತೆ. ಈ ಥರದ ಒಂದು ಸ್ಟ್ರೀಮ್ನ ಅವರು ಡೆವಲಪ್ ಮಾಡಿದ್ದಾರೆ. ಮೇಲೆ ಇದರಲ್ಲೂ ಅಷ್ಟೇ ಸಾಲ ಆಧಾರಿತ ಬಂಡವಾಳಕ್ಕೆ ಪೂರಕವಾಗಿ 35% ಸಹಾಯಧನವನ್ನು ಕೊಡ್ತಾರೆ. ಆಯ್ತಾ, ನಿಮ್ಮ ಸಾಲದ ಅಗತ್ಯದ ಮೇಲೆ ಅದರಲ್ಲಿ ಪೊಟೆನ್ಷಿಯಲ್ ನೋಡ್ತಾರೆ, ಎಷ್ಟು ಸಾಲ ನೀವು ಕೇಳಿದ್ದೀರಾ ಅಂತ, ಅದರ ಆಧಾರದ ಮೇಲೆ ಅಂತ ಕೊಡುವಂಥದ್ದು. ಹಾಗಾಗಿ ಈ ನೇರವನ್ನು ಯಾರು ಬೇಕಾದ್ರೂ ಪಡಿಬೋದು, ಮಹಿಳೆ ಪುರುಷ ಗುಂಪುಗಳು ಸಂಸ್ಥೆಗಳು ಯಾರು ಬೇಕಾದ್ರೂ ಪಡ್ಕೊಂಡು ಇದನ್ನು ಔಪಚಾರಿಕವಾಗಿ ಮಾಡಬೇಕು ವ್ಯವಹಾರ. ಈಗ ನಾವೆಲ್ಲ ವ್ಯವಹಾರವನ್ನು ಅನೌಪಚಾರಿಕವಾಗಿ ಮಾಡ್ತಾ ಇದ್ದೀವಿ. ಉದಾಹರಣೆಗೆ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಮಾಡ್ತೀವಿ, ಏನೋ ಒಂದು ಪ್ಯಾಕಿಂಗ್ ಮಾಡಿ ಮಾರ್ತಾ ಇರ್ತೀವಿ. ಇನ್ನು ಮುಂದೆ ಹಂಗಾಗಲ್ಲ. ಪ್ಯಾಕಿಂಗ್ ಮೆಟೀರಿಯಲ್ ಏನು, ಅದು ಈಕೋ ಫ್ರೆಂಡ್ಲಿನಾ, ಪರಿಸರಕ್ಕೇನೋ ತೊಂದರೆ ಇಲ್ವಾ. ಈಗ ಒಂದು ಹೊಸ ಅಧ್ಯಯನಗಳು ಮತ್ತು ವೈದ್ಯಕೀಯ ಸಂಸ್ಥೆಗಳು ಏನು ಹೇಳ್ತಾ ಇದೆ ಅಂದರೆ, ಹೊರಗಡೆಯಿಂದ ತರಿಸಿರೋ ಆಹಾರ ಪ್ಯಾಕ್ ಮಾಡಿರೋ ಮೆಟೀರಿಯಲ್ಗಳಿಂದ ತುಂಬ ಕಾಯಿಲೆಗಳು ಬರ್ತಾ ಇದೆ. ವಿಷಗಳ ಅಂಶಗಳು ದೇಹಕ್ಕೆ ಹೋಗಿ ಅದರಿಂದ ಬೈ ಪ್ರಾಡಕ್ಟ್ ಕಾಯಿಲೆಗಳು ಬಂದು ತುಂಬ ಅನಾರೋಗ್ಯಕ್ಕೆ ಕಾರಣ ಆಗ್ತಾ ಇದೆ ಅನ್ನೋದು ಒಂದು ಅಧ್ಯಯನದ ಅಂಶಕ್ಕೆ ಹೊರಗೆ ಬರ್ತಾ ಇದೆ. ಇದು ಗಾಬರಿ ಹುಟ್ಟಿಸೋವಂಥದ್ದು. ಹಾಗಾದರೆ ಯಾವುದು ನಾವು ಬಳಸಬೇಕು? ಹಿಂದೆ ನಮ್ಮಲ್ಲೆಲ್ಲ ಏನಿತ್ತು, ಬಾಳೆ ಎಲೆಯಲ್ಲಿ ಪ್ಯಾಕಿಂಗ್ ಮಾಡ್ತಾ ಇದ್ವಿ, ದೊನ್ನೆಗಳಲ್ಲಿ ಪ್ಯಾಕ್ ಮಾಡ್ತಿದ್ವಿ, ಮುತ್ತುಗದಲೆಯಲ್ಲಿ ಪ್ಯಾಕ್ ಮಾಡ್ತಿದ್ವಿ, ಅದೆಲ್ಲ ಈಗ ನಶಿಸೋಗ್ಬಿಟ್ಟಿದೆ ಅಲ್ವಾ. ಈಗೆಲ್ಲ ನಾವು ಪ್ಲಾಸ್ಟಿಕ್ ತಯಾರಾಗೋದು ಯಾವುದರಿಂದ, ಕೆಮಿಕಲ್ಸಿಂದ. ಅದರಲ್ಲೂ ಈಗ ಆಮೇಲೆ ಬಯೋಡಿಗ್ರೇಡಬಲ್ ಇಲ್ಲ ಅದು, ಅದಾಗದೇ ಅದು ಜೈವಿಕವಾಗಿ ಕರಗೋದಿಲ್ಲ. ಆದರೆ ಈಗ ಜೈವಿಕವಾಗಿ ಕರಗುವಂಥ ಪದಾರ್ಥಗಳು ಕಂಡುಹಿಡಿದಿದ್ದಾರೆ, ಅದನ್ನು ನಾನು ಮರುಬಳಕೆ ಮಾಡಲಿಕ್ಕೆ ಆಗತ್ತಾ? ಈ ಥರದ ಎಲ್ಲ ಸಂಗತಿಗಳನ್ನ ಇದರಲ್ಲಿ ನೀವು ಔಪಚಾರಿಕವಾಗಿ ಮಾಡಬೇಕು. ನೀವೇನು ಪ್ರಾಡಕ್ಟ್ ತಯಾರು ಮಾಡ್ತೀರಾ ಅದರಲ್ಲಿರುವ ಅಂಶಗಳು ಏನೇನು ಅಂತ ತಿಳ್ಕೊಳಕ್ಕೆ ಇಷ್ಟಪಟ್ಟರೆ ಗ್ರಾಹಕ ಅಥವಾ ನಿಮ್ಮಿಂದ ಪಡೆಯುವ ಸಂಸ್ಥೆ ಎಲ್ಲವೂ ಮಾಹಿತಿ ಅವ್ರು ದೊರಿಬೇಕು. ಅದರಲ್ಲಿ ಯಾವ ಮಟ್ಟದ ಪೌಷ್ಟಿಕಾಂಶಗಳಿದೆ, ವಿಟಮಿನ್ಸ್ ಇದೆ, ಮತ್ತೆ ಬೇರೆ ಬೇರೆ ಸಂಗತಿಗಳಿದೆ ನನ್ನ ಆರೋಗ್ಯಕ್ಕೆ. ಯಾಕಂದ್ರೆ ಈಗ ಎಲ್ರಿಗೂ ಒಂದು ಆರೋಗ್ಯದ ಪ್ರಜ್ಞೆ ಬಂದ್ಬಿಟ್ಟಿದೆ, ಏನೇನೋ ತಿನ್ನಕ್ಕೆ ಅವರು ಸಿದ್ಧ ಇಲ್ಲ. ನನ್ನ ದೇಹಕ್ಕೆ ಏನು ಬೇಕು, ಏನು ಪೌಷ್ಟಿಕತೆಯನ್ನು ನಾನು ಪಡಿಬೇಕು ಅನ್ನೋದ್ರ ಬಗ್ಗೆ ಈಗ ಜನ ಸ್ವಯಂ ನಿರ್ಧಾರ ಮಾಡೋ ಮಟ್ಟದಲ್ಲಿದ್ದಾರೆ. ಅದಕ್ಕೇನೋ ಡಾಕ್ಟರ್ಗಳ ಕನ್ಸಲ್ಟೇಷನ್ ಅವ್ರಿಗೆ ಬೇಕಾಗಿಲ್ಲ, ನಿಜ ತಾನೇ? ಹಾಗಾಗಿ ಈ ಎಲ್ಲ ಅಂಶಗಳನ್ನ ಗಮನ ಮಾಡಬೇಕು ಉತ್ಪಾದಕ. ಸುಮ್ಮನೆ ನನಗೆ ಮಾಡಕ್ ಬರುತ್ತೆ, ನಮ್ಮ ಅಜ್ಜಿ ಚೆನ್ನಾಗಿ ಕಜ್ಜಾಯ ಮಾಡ್ತಾಳೆ ಅಂತ ಮಾಡಿಸ್ಬಿಟ್ಟು ಮಾಡ್ತೀನಿ ಅನ್ನಕ್ಕಾಗಲ್ಲ. ಅದು ಅಜ್ಜಿಗಾಯ್ತು, ನಿನ್ನ ತಲೆಮಾರು ನಿನ್ನ ಜೀವನ ಇದೆಯಲ್ಲ, ಅದು ಹೆಚ್ಚು ಹೆಚ್ಚು ಔಪಚಾರಿಕತೆ ಕಡೆಗೆ ಹೋಗ್ತಾ ಇದೆ, ಹೆಚ್ಚು ಪಾರದರ್ಶಕವಾಗಿದೆ ಮತ್ತು ಮಾಹಿತಿ ಕೇಂದ್ರವಾಗಿದೆ. ಆಯ್ತಾ, ಯಾವುದು ಮಾಹಿತಿ ಮುಚ್ಚಿಡಕ್ಕಾಗಲ್ಲ, ಮತ್ತೆ ಏನೋ ಒಂದು ಅಡ್ಡದಾರಿನಲ್ಲಿ ವ್ಯವಹಾರ ಮಾಡಿ ಲಾಭ ಮಾಡ್ಲಿಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಇದೆಲ್ಲ ಅಂಶಗಳನ್ನ ಈಗ ಅವರು ತಿಳ್ಕೊಳಕ್ ಇಷ್ಟಪಡ್ತಾ ಇದ್ದಾರೆ. ಮೇಲೆ ಇದಕ್ಕೆಲ್ಲ ಸರ್ಟಿಫಿಕೇಶನ್

0: ಇರುತ್ತೆ. ದೃಢೀಕರಣ ಪತ್ರವನ್ನು ತಗಲಾಕಿರಬೇಕು ಘಟಕದಲ್ಲಿ ಅಂತ ನಿಯಮ ಮಾಡಿದ್ದಾರೆ. ಇವತ್ತು ರಸ್ತೆ ಬದಿ ವ್ಯಾಪಾರ ಮಾಡಿ ಆಹಾರ ಉತ್ಪಾದನೆ ಮಾಡಿ ಮಾರ್ತಾ ಇರೋರಿಗೂ ಅದು ನಿಯಮ ಮಾಡಿಬಿಟ್ಟಿದ್ದಾರೆ ಈಗ. ಅದಕ್ಕೊಂದು ಸರ್ಟಿಫಿಕೇಶನ್ ಏಜೆನ್ಸಿಗಳು ಬಂದಿದೆ ಈಗ, ಆಯ್ತಾ. ಇವೆಲ್ಲ ಅದರ ಅಂಡರ್ನಲ್ಲಿ ಬರುತ್ತೆ. ಹಾಗಾಗಿ ವಿವಿಧತೆ ಬೇಕು, ಬಹುವಿಧತೆ ಬೇಕು, ಸ್ಥಳೀಯ ರುಚಿಗಳು ನಮಗೆ ಬೇಕು, ಕಾಲಮಾನಕ್ಕೆ ತಕ್ಕಂತೆ ನಮ್ಮ ಸಾಂಪ್ರದಾಯಿಕ ಆಹಾರಗಳು ನಮ್ಮ ನಾಲಿಗೆ ರುಚಿಗೆ ಬೇಕು, ಮತ್ತು ನಮ್ಮ ನಾಲ್ಕು ಕಾಲಮಾನಗಳಿಗೆ ತಕ್ಕಂತೆ ಆಹಾರ ಪದ್ಧತಿಗಳಲ್ಲಿ ವ್ಯತ್ಯಾಸ ಮಾಡ್ಕೊಳ್ಬೇಕು, ಬದಲಾವಣೆ ಮಾಡ್ಕೋಬೇಕನ್ನೋದೇ ನಮ್ಮ ಆಹಾರದ ವೈವಿಧ್ಯತೆ ಇರೋದು. ಒಂದೇ ಸಮದ ನಾವು ತಿನ್ನೋದಿಲ್ಲ, ನಿಜ ಅಲ್ವಾ? ಉಷ್ಣಕಾಲಕ್ಕೆ ಏನು ಬೇಕು, ಮಳೆಗಾಲಕ್ಕೆ ಏನು ಬೇಕು, ಶೀತಗಾಲಕ್ಕೆ ಏನು ಬೇಕನ್ನೋದು ನಮಗೆ ಗೊತ್ತಿದೆ. ಅದಕ್ಕೆ ತಕ್ಕಂತೆ ನಾವು ಮಾರ್ಪಾಡು ಮಾಡ್ಕೊಂಡು ಊಟ ಮಾಡ್ತೀವಿ, ಆಹಾರ ಸೇವನೆ ಮಾಡ್ತೀವಿ. ಆ ಎಲ್ಲ ಅಂಶಗಳು ಇದರಲ್ಲಿ ತರಬೇಕು ಅಂತ ಹೇಳಿ ಈ ಔಪಚಾರಿಕ ಘಟಕಗಳ ಸ್ಥಾಪನೆಗೆ ಕೇಂದ್ರ ಸರ್ಕಾರ ತುಂಬ ದೊಡ್ಡ ಮಟ್ಟದಲ್ಲಿ ಉತ್ತೇಜನ ಕೊಡ್ತಾ ಇದೆ. ಇದರಲ್ಲಿ ಘಟಕಗಳ ಸ್ಥಾಪನೆ, ಇದರ ಮಾಲೀಕತ್ವ ಎಲ್ಲ ನೋಡಿದ್ರೆ ಮಹಿಳೆಯರೇ ತುಂಬ ಮಾಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. 65-70% ಮಹಿಳೆಯರೇ ಇದ್ದಾರೆ. ಸೊ ಹಾಗಾಗಿ ಇದೊಂದು ತುಂಬ ಉತ್ತೇಜಕವಾದ ಅಂಶ ಅಂತ ನಾನಾದರೂ ಭಾವಿಸಿದ್ದೀನಿ.
1: ಸರ್, ಹಾಗೆ ಇತ್ತೀಚಿನ ದಿನಗಳಲ್ಲಿ ಈ ಸಿರಿಧಾನ್ಯಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಸಿರಿಧಾನ್ಯಗಳಿಂದ ವಿವಿಧ ರೀತಿಯ ಆಹಾರ ಉತ್ಪನ್ನಗಳನ್ನು ಮಾಡಿ ಅದನ್ನು ಅದೊಂದು ಮೌಲ್ಯವರ್ಧನೆ ಮಾಡಿ ಅದನ್ನು ಆಹಾರ ಮಾಡಿ ಮಾರ್ತಿರೋದನ್ನು ನಾವು ಕಂಡುಬರ್ತೀವಿ. ಜೊತೆಗೆ ಆದಿವಾಸಿಗಳು ತಮ್ಮ ಕಿರು ಉತ್ಪನ್ನಗಳನ್ನು ಮೌಲ್ಯವರ್ಧನೆ ಮಾಡಿ ಅದನ್ನು ಒಂದು ಘಟಕವನ್ನು ಸ್ಥಾಪನೆ ಮಾಡಿಕೊಂಡು ಮಾರಾಟ ಮಾಡ್ತಿರೋದನ್ನು ನಾವು ನೋಡ್ತಾ ಬರ್ತಾ ಇದ್ದೀವಿ. ಸರ್, ಈ ಯೋಜನೆ ಅಡಿಯಲ್ಲಿ ಆದಿವಾಸಿಗಳ ಕಿರು ಉತ್ಪನ್ನಗಳ ಮೌಲ್ಯವರ್ಧನೆಗಾಗಿರ್ಬೋದು ಅಥವಾ ಸಿರಿಧಾನ್ಯಗಳಿಂದ ಮೌಲ್ಯವರ್ಧನೆ ಮಾಡಲಿಕ್ಕೆ ಎಷ್ಟು ಸಹಕಾರಿಯಾಗಿದೆ ಸರ್ ಈ ಯೋಜನೆ?
0: ಇದು ಯಾವುದೇ ಆಹಾರ ಪದ್ಧತಿಗೆ, ಯಾವುದೇ ಕಚ್ಚಾ ಆಹಾರಕ್ಕೂ ಇದಕ್ಕೆ ಬೆಂಬಲ ಇದೆ. ಇದು ಅರ್ಥ ಮಾಡ್ಕೊಳ್ಳೋಣ. ಈಗ ಬುಡಕಟ್ಟು ಜನರು ಮಾಡುವ ಅರಣ್ಯದಿಂದ ಸಂಗ್ರಹ ಮಾಡಿ ಸಂಸ್ಕರಣೆ ಮಾಡಿ ಮಾರೋದಕ್ಕೆಲ್ಲ ಲಿಮಿಟೇಷನ್ ಇದೆ. ಯಾಕಂದ್ರೆ ಅದಕ್ಕೆ ಅರಣ್ಯ ಕಾಯ್ದೆಗಳಿದೆ, ಕಾನೂನುಗಳಿದೆ. ಸದಾ ಅವರನ್ನು ಅರಣ್ಯಕ್ಕೆ ಹೋಗಿ ತರಲಿಕ್ಕೆ ಬಿಡೋದಿಲ್ಲ. ಆ ಎಲ್ಲ ವಸ್ತುಗಳನ್ನ ಅವ್ರದೇ ಭೂಮಿನಲ್ಲಿ ಬೆಳೆದು, ಈಗ ನಲ್ಲಿಕಾಯಿ ಬೆಳಿಬೋದು ಅಲ್ವಾ, ಸಿರಿಧಾನ್ಯ ಸೀಗೆಕಾಯಿ ಬಳ್ಳಿ ಬೆಳಿಬೋದು, ಬಿದಿರನ್ನ ಬೆಳಿಬೋದು, ಅಲ್ಲಿ ಅಂಟೋಳಕಾಯಿ ಬೆಳಿಬೋದು, ಗೆಡ್ಡೆ ಗೆಣಸುಗಳನ್ನ ಬೆಳಿಬೋದು. ಬೆಳೆದ್ಬಿಟ್ಟು ಮಾರ್ತೀನಿ ಅಂತ ಹೇಳಿದ್ರೆ ಸಂಸ್ಕರಣೆಗೆಲ್ಲ ಅವಕಾಶ ಇದೆ, ಬೆಳೆಯೋಕ್ಕೂ ಅವಕಾಶ ಇದೆ. ಸಾಂಪ್ರದಾಯಿಕ ವ್ಯವಸಾಯ ಪದ್ಧತಿಗೆ ಒಂದು ಸ್ಕೀಮ್ ಇದೆ, ಅದರಡಿನಲ್ಲಿ ಅವ್ರು ಸಹಾಯ ತಗೊಳ್ಬೋದು. ಮತ್ತು ಎರಡನೇದಾಗಿ ಸಂಸ್ಕರಣೆ ವಿಚಾರಕ್ಕೆ ಬಂದಾಗ ಇದರಲ್ಲೂ ಅವ್ರ ಅವಕಾಶ ತೆಗೆದುಕೊಳ್ಳೋಕ್ಕಿದೆ. ಇನ್ನು ಸಿರಿಧಾನ್ಯ ವಿಚಾರಗಳು ಬಂದಾಗ ನಮ್ಮಲ್ಲಿ ಸಿರಿಧಾನ್ಯಗಳು ಇದ್ದಿದ್ದು ಆಪತ್ಕಾಲದಲ್ಲಿ ತಿನ್ನಲಿಕ್ಕೆ ಒಂದು ಆಹಾರ, ವಿಪರೀತ ಬರ ಬಂತು ಅಥವಾ ಅತಿವೃಷ್ಟಿ ಆಯಿತು, ಅನಾವೃಷ್ಟಿ ಆಯಿತು, ಅಂಥ ಸಂದರ್ಭದಲ್ಲಿ ಆಹಾರ ಭದ್ರತೆಗೆ ಬಳಸ್ತಾ ಇದ್ದಂಥ ವಸ್ತುಗಳು. ಈಗ ಕೆಲವರ ಪ್ರಯತ್ನದಿಂದ ಏನಾಗ್ತಾ ಇದೆ, ಅದನ್ನು ಮುಖ್ಯ ಆಹಾರವಾಗಿ ಬಳಸ್ತಾ ಇರೋದನ್ನು ನಾವು ನೋಡ್ತಾ ಇದ್ವಿ. ಅದೇ ರೀತಿ ಅದನ್ನೇ ಮುಖ್ಯ ಆಹಾರವಾಗಿ ಎಲ್ರಿಗೂ ಬಳಸಕ್ ಆಗಲ್ಲ, ಯಾಕಂದ್ರೆ ಅದರ ಬೆಳೆಯುವ ಪ್ರಮಾಣ ಕಡಿಮೆ ಇದೆ. ಆದರೆ ಕೆಲವರಿಗೆ ಇದರಿಂದ ದಕ್ತಾ ಇದೆ. ಇತ್ತೀಚೆಗೆ ಒಬ್ರು ಹೇಳ್ತಾ ಇದ್ರು, ಸಿರಿಧಾನ್ಯಗಳ ರಾಜ ರಾಗಿ ಅಂತೇಳಿ. ಈಗ ರಾಗಿ ಸಾಮಾನ್ಯವಾಗಿ ನಾವು ಕರ್ನಾಟಕ, ಆಂಧ್ರ, ತಮಿಳ್ನಾಡು ರಾಜ್ಯಗಳಲ್ಲಿ ಇದೊಂದು ಸ್ಟೇಪಲ್ ಫುಡ್, ಪ್ರಧಾನ ಆಹಾರ ಅದು ಅಲ್ವಾ. ಮತ್ತೆ ಈಗ ಹಳ್ಳಿಗಳ ಕಡೆಯೆಲ್ಲ ಹೋದಾಗ ಹೇಳ್ತಾರೆ, ಸಾಹೇಬ್ರೆ ನೀವು ರಾತ್ರಿ ಹೊತ್ತು ಬರೀ ರಾಗಿ ತಿನ್ನಿ, ಬೇರೆ ಏನು ತಿನ್ನಬೇಡಿ, ಇದು ನಿಮ್ಗೆ ರಕ್ಷಣೆ ಕೊಡುತ್ತೆ, ಶುಗರ್ಗೆ ಒಳ್ಳೆಯದು, ಬಿ ಪಿಗೆ ಒಳ್ಳೆಯದು, ಹೃದಯಕ್ಕೆ ಒಳ್ಳೆಯದು, ತಂಪು ಇರಿತದೆ. ಅಥವಾ ಇವತ್ತು ಅಮಲಿ ಮಾಡಿಕೊಂಡು ರಾತ್ರಿಯೆಲ್ಲ ಇಟ್ಟು ಬೆಳಿಗ್ಗೆ ಅದಕ್ಕೆ ಮಜ್ಜಿಗೆ ಹಾಕ್ಕೊಂಡು ಕುಡೀರಿ, ಆರೋಗ್ಯ ಇದೆ ಅನ್ನೋದು ನಮ್ಮ ಪೂರ್ವಿಕರು ಕಂಡಿಡ್ಕೊಂಡಿದ್ದಾರೆ ಸತ್ಯ. ವಿಟಮಿನ್ ಬಿ ಸಿಗತ್ತೆ, ಡೈಜೆಷನ್ಗೆ ಚೆನ್ನಾಗಿರುತ್ತೆ ಅಂತ.
1: ಹೌದು,
0: ಇದನ್ನೇ ಔಪಚಾರಿಕವಾಗಿ ಮಾಡೋದಷ್ಟೇ. ಈಗ ಅದೇ ರಾಗಿ ಅಂಬ್ಲಿನ ಗಂಜಿನ ಒಂದು ಪ್ಯಾಕ್ ಮಾಡಿ ಮಾರಾಟ ಮಾಡೋಕ್ಕಾಗತ್ತಾ? ಅಥವಾ ಔಟ್ಲೆಟಲ್ಲಿ ಮಾರೋಕ್ಕಾಗತ್ತಾ? ಯಾವುದೋ ಒಂದೊಂದು ತೆಗೆದುಕೊಂಡೋಗಿ ಸಿದ್ಧಪಡಿಸಿದ ಸಂಸ್ಕರಿತ ಆಹಾರ ತಿನ್ನೋದಕ್ಕಿಂತ ಒಂದು ಅಂಬ್ಲಿನ ತಯಾರು ಮಾಡಿ ಉದಾಹರಣೆಗೆ ಬೀಚ್ನಲ್ಲಿ ಡ್ಯಾಮ್ ಹತ್ರ ಮಾರ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಅಲ್ಲಿಗೆ ಒಂದು 500 ಜನ ಭೇಟಿ ಕೊಡ್ತಾರೆ, ಒಂದು 50 ಜನ ಕುಡಿಬೋದ ಅದನ್ನು. ಅಥವಾ ಕುಡಿಯೋ ಥರ ಪ್ರೇರೇಪಣೆ ಮಾಡ್ಬೋದ? ರಾಗಿಯಲ್ಲೇ ಹುರಿ ಇಟ್ಟು ಮಾಡ್ಬೋದ? ಅದರಲ್ಲಿ ಖಾರ ಹುರಿ ಇಟ್ಟು ಮಾಡ್ಬೋದು, ಸಿಹಿ ಹುರಿ ಇಟ್ಟು ಮಾಡ್ಬೋದ? ಉಂಡೆ ಕಟ್ಟಿ ತಿನ್ಬೋದ? ಅದರಲ್ಲೇನೆ ಮಕ್ಕಳಿಗೆ ಪ್ರೋಟೀನ್ ಫುಡ್ ಮಾಡ್ಬೋದ? ಯಾಕಂದ್ರೆ ಅದನ್ನು ನೆನೆಸಿ ಮೊಳಕೆ ಬರೆಸಿ ಹುರಿದು ಅದನ್ನು ಪುಡಿ ಮಾಡಿ ಬಟ್ಟೆ ತಗೊಂಡು ಉಜ್ಜಿ ಆ ಪೌಡ್ರನ್ನ ತಿನ್ನಿಸ್ತಾ ಇದ್ದಾರೆ. ಅದು ಎಲ್ಲ ಪ್ರೋಟೀನ್ ಫುಡ್ಗಿಂತ ತುಂಬ ಅದ್ಭುತವಾಗಿದೆ, ಮಕ್ಕಳ ಬೆಳವಣಿಗೆ ಸಮತೋಲನ ಬೆಳವಣಿಗೆಗೆ ಕಾರಣ ಆಗ್ತಾ ನಾವೆಲ್ಲ ಗಮನಿಸಿದೀವಲ್ವಾ. ಅದನ್ನು ಇಲ್ಲಿ ಮಾಡ್ಲಿಕ್ಕೆ ಆಗುತ್ತೆ. ಅದಕ್ಕೆ ನಾವು ಹೋಗ್ಬಿಟ್ಟು ಫೆರೆಕ್ಸ್ ತಗೊಂಡು ತಿನ್ನೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅದು ಮಲ್ಟಿನ್ಯಾಷನಲ್ ಕಂಪನಿದು. ಇದು ಜನರ ಕೈನಲ್ಲೇ ಇದೆಯಲ್ಲ, ರಾಗಿಯನ್ನು ಕೊಂಡುಕೊಳ್ಳಾರ್ದಷ್ಟೇನು ಬೆಲೆ ಇಲ್ಲ ಅದಕ್ಕೆ. ಎಲ್ಲ ಗ್ರಾಮಗಳಲ್ಲೂ ಬೆಳೀತಾರೆ. ಮತ್ತೆ ನಮ್ಮ ಮನೆಯಲ್ಲಿ ರಾಗಿ ಇಲ್ಲ ಅಂದ್ರೆ ಪಕ್ಕದ ಮನೆಯವರು ಅದನ್ನು ಶೇರ್ ಮಾಡ್ತಾರೆ, ತಗೋ ಒಂದು 20 ಕೆಜಿ ನೀನು ಬಳಕೆ ಮಾಡು, ನೆಕ್ಸ್ಟ್ ಇಯರ್ ನನಗಾಗ್ಲಿಲ್ಲ ನೀನು ನನಗೆ ಕೊಡು. ಈ ಎಕ್ಸ್ಚೇಂಜ್ ಪದ್ಧತಿ ಸಹಿತ ನಮ್ಮಲ್ಲಿದೆ. ಆಮೇಲೆ ರಾಗಿಗೆ ತುಂಬ ಗೌರವ ಇದೆ ಮತ್ತೆ ಅಕ್ಸೆಪ್ಟೆನ್ಸ್ ಇದೆ. ಎಲ್ಲ ಹಬ್ಬಗಳಲ್ಲೂ ರಾಗಿ ಮುದ್ದೆ ಮಾಡೋ ಪರಿಷೆಗಳಲ್ಲೆಲ್ಲ ರಾಗಿ ಮುದ್ದೆ ತಿನ್ನೋದು ನಾವು ನೋಡ್ತೀವಿ. ಅನ್ನದ ಕಲ್ಚರ್ ಇಲ್ಲ ನಮ್ಮಲ್ಲಿ. ಅನ್ನ ತಿನ್ನೋದು ಕೊನೆಯ ಭಾಗವಾಗಿತ್ತು, ರಾಗಿ ಪದಾರ್ಥಗಳು ತಿನ್ನೋದು ಮುಖ್ಯ ಭಾಗ ಆಯ್ತು. ರೊಟ್ಟಿ ಹಬ್ಬ ಅಂತ ಮಾಡ್ತಾರೆ ನಮ್ಮ ಬುಡಕಟ್ಟು ಜನರಲ್ಲಿ. ಅಂಬ್ಲಿ ಕುಡಿಯೋದಿದೆ, ಅದರಲ್ಲೇ ಪಾಯಸ

0: ಮಾಡ್ಕೊಂಡು ತಿನ್ನೋದಿದೆ ಅಲ್ವಾ. ಸೊ ಇದನ್ನ ಅರ್ಥ ಮಾಡ್ಕೋಬೇಕು. ಇಂಥವುಗಳನ್ನ ಗುರುತು ಮಾಡಿ ವಿಶೇಷತೆ ಇರಬೇಕು ಅದರಲ್ಲಿ. ಅದನ್ನ ನೀವು ಔಪಚಾರಿಕ ವ್ಯವಸ್ಥೆಗೆ ತಂದಾಗ ಇದಕ್ಕೆ ಈ ಯೋಜನೆಯಲ್ಲಿ ಸಮಗ್ರವಾದ ಒಂದು ನಮಗೆ ಬೆಂಬಲವನ್ನ ಸಿಗ್ತದೆ.
1: ಸರ್, ಹಾಗಿದ್ರೆ ಈ ಯೋಜನೆ ಮುಖಾಂತರ ನಾವು ಸೌಲಭ್ಯ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಅರ್ಜಿ ಸಲ್ಲಿಸುವಂತ ಪ್ರಕ್ರಿಯೆ, ಅಗತ್ಯ ದಾಖಲಾತಿಗಳು, ಇವುಗಳ ಮಾನದಂಡ ಹೇಗಿರುತ್ತೆ ಸರ್?
0: ಇದನ್ನ ಕೇಂದ್ರ, ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸರ್ಕಾರದ ಸಹಯೋಗದಲ್ಲಿ ಆಗೋದು. ಇಲಾಖೆ ಮುಖಾಂತರನೇ ಇದು ಪ್ರೋಸೆಸ್ ಆಗ್ಬೇಕು. ಸಂಸ್ಕರಣೆ ಮಾಡುವ ಘಟಕ ಅದು ಕೃಷಿ ಆಧಾರಿತನ, ತೋಟಗಾರಿಕೆ ಆಧಾರಿತನ, ಪಶುಸಂಗೋಪನೆ ಆಧಾರಿತನ, ಅಥವಾ ಅರಣ್ಯ ಆಧಾರಿತ ಸಂಪನ್ಮೂಲನ ಅನ್ನೋದು ನಿರ್ಧಾರ ಆಗುತ್ತೆ. ಅರ್ಥ ಆಯ್ತಾ? ಆ ಇಲಾಖೆಯ ಮುಖಾಂತರನೇ ನಾವೇನ್ ಮಾಡಬೇಕು, ಅಪ್ಲಿಕೇಶನ್ಸ್ ನ ಪ್ರೋಸೆಸ್ ಮಾಡಿ ಅದು ಬ್ಯಾಂಕ್ಗೆ ಬರುತ್ತೆ. ಆಗ ಮುಂದಿಂದ ಪ್ರಕ್ರಿಯೆಗಳಾಗುತ್ತೆ. ಬ್ಯಾಂಕಿಂದ ಲೋನ್ ತೆಗೆದುಕೊಂಡಾದ್ಮೇಲೆ ಮಾತ್ರ ಇಲ್ಲೂ ಸಬ್ಸಿಡಿ ಕ್ರೆಡಿಟ್ ಆಗೋದು. ಬರೀ ನಂಗೆ ಸಬ್ಸಿಡಿ ಬೇಕು ಅಂದ್ರೆ ಇಲ್ಲಿ ಅವಕಾಶ ಇಲ್ಲ, ಲೋನ್ ತೆಗೆದುಕೊಳ್ಳೇಬೇಕು. ಲೋನ್ ತೆಗೆದುಕೊಂಡ್ರೆ ನಿನ್ನೊಬ್ಬ ಪರಿಪೂರ್ಣ ಆಸಕ್ತಿ ಉಳ್ಳ ಅರ್ಹ ಫಲಾನುಭವಿ ಅಂತ ಸರ್ಕಾರ ನಿರ್ಧಾರ ಮಾಡುತ್ತೆ. ಅಂತ ಅವರಿಗೆ ಮಾತ್ರ ಅವರು ಸಬ್ಸಿಡಿ ಸಹಾಯಧನವನ್ನ ಕೊಡುವಂತದಿದೆ. ಇದು ನಾವು ಅರ್ಥ ಮಾಡ್ಕೋಬೇಕು
1: ಸರ್. ಹಾಗೇನೆ ಈ ಒಂದು ಜಿಲ್ಲೆ ಒಂದು ಉತ್ಪನ್ನ ಎಂಬ ಒಂದು ಪ್ರಮುಖವಾದ ಒಂದು ಪರಿಕಲ್ಪನೆ ಏನಿದೆ ಸರ್, ಈ ಪರಿಕಲ್ಪನೆಗೆ ಈ ಯೋಜನೆ ಎಷ್ಟು ಸಹಕಾರಿಯಾಗಿದೆ?
0: ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಂತ ಒಂದು ಕ್ಯಾಂಪೇನ್, ಅದೊಂದು ಆಂದೋಲನ. ಯಾಕಂದ್ರೆ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ವಿಶೇಷತೆ ಇದೆ, ಅದು ಮುನ್ನೆಲೆಗೆ ಬರಲಿ ಅಂತ ಅಷ್ಟೇನೆ. ಹಾಗನ್ಬಿಟ್ಟು ಬೇರೆ ಉತ್ಪನ್ನಗಳು ಮಾಡಬಾರ್ದು ಅಂತ ಅಲ್ಲ. ಈಗ ಉದಾಹರಣೆಗೆ ಮೈಸೂರು ಅಂತ ಬಂದಾಗ ನಂಜನಗೂಡು ರಸಬಾಳೆ ಅಂತ ಇದೆ. ಈಗ ಎಲ್ಲರೂ ರಸಬಾಳೆ ಬೆಳೆಯಕ್ ಆಗಲ್ಲ. ನಂಜನಗೂಡು ರಸಬಾಳೆ ಅನ್ನೋದು ಸಾಂಪ್ರದಾಯಿಕವಾದ ಒಂದು ತಳಿ, ಅದು ಮೂಲ ತಳಿ, ಪ್ರಾದೇಶಿಕ ತಳಿ ಅದು. ಅದೀಗ ಎಲ್ಲ ಕಡೆ ನೋಡಕ್ ನಮ್ಗೆ ಸಿಗ್ತಾ ಇಲ್ಲ. ಅದಕ್ಕೆ ನಿರ್ದಿಷ್ಟವಾದ ಮಣ್ಣು ಇರಬೇಕು, ಪೋಷಕಾಂಶಗಳಿರಬೇಕು, ವಾತಾವರಣ ಇರಬೇಕು, ವ್ಯವಸಾಯ ಪದ್ಧತಿ ಇರಬೇಕು, ಸಾವಯವದ ಅಂಶಗಳಿರಬೇಕು. ಹಾಗಾಗಿ ನಂಜನಗೂಡು ಭಾಗದಲ್ಲಿ ನಂಜನಗೂಡು ರಸಬಾಳೆ ಅಂತಾನೆ ಫೇಮಸ್ ಇತ್ತು. ಅದಕ್ಕೆ ವೈರಸ್ ಬಂದು ಬೇರೆ ಬೇರೆ ಕಾರಣಗಳಿಂದ ನಶಿಸೋಯ್ತು. ಅದನ್ನ ಈಗ ತಳಿ ಶಾಸ್ತ್ರದಿಂದ ಟಿಶ್ಯೂ ಕಲ್ಚರ್ ಮುಖಾಂತರ ಪುನರ್ ಅಭಿವೃದ್ಧಿ ಮಾಡಲಿಕ್ಕೆ ಪ್ರಯತ್ನ ನಡೀತಾ ಇದೆ. ಸೊ ಹಾಗಾಗಿ ಅದನ್ನ ತೆಗೆದುಕೊಂಡು ನೀವು ಮಾಡ್ತೀರಾ ಅಂದ್ರೆ ಅದಕ್ಕೆ ಆದ್ಯತೆ. ಈಗ ಅಂದ್ರೆ ಬಾಳೆ ಬೆಳೆಯೋದಕ್ಕೆ ಆದ್ಯತೆ ಬೇರೆ ಸ್ಕೀಮ್ ಅಲ್ಲಿ ಕೊಟ್ರೆ, ಬಾಳೆ ಹಣ್ಣಾದ ಮೇಲೆ ಏನ್ ಮಾಡ್ಬೇಕು ಅನ್ನೋದು ಇದೆಯಲ್ಲ, ಹಣ್ಣೆ ಮಾಡ್ತಿರೋ, ಜಾಮ್ ಮಾಡ್ತಿರೋ, ಅಥವಾ ಚಿಪ್ಸ್ ಮಾಡ್ತಿರೋ, ಮತ್ತೊಂದೇನೋ ಮಾಡ್ತಿರೋ ಅನ್ನೋದು ಇದೆಯಲ್ಲ, ಮೌಲ್ಯವರ್ಧಿತ ಪ್ರಾಡಕ್ಟ್ಸ್ ಇದರಲ್ಲಿ ಮಾಡ್ಲಿಕ್ಕೆ ಅವಕಾಶ ಇದೆ. ಅಥವಾ ಬಾಳೆ ಎಲೆ ತೆಗೆದುಕೊಂಡು ದೊನ್ನೆಗಳು ಮಾಡ್ತೀರಾ, ಅಥವಾ ಎಲೆಗಳು ಮಾರಾಟ ಮಾಡ್ತೀರಾ, ಬಾಳೆ ಕಂದುಗಳನ್ನ ಮಾರ್ತೀರಾ, ಕಂದುಗಳು ತೆಗೆದುಕೊಂಡು ದಿಂಡನ ಮಾರ್ತೀರಾ, ದಿಂಡು ಆಮೇಲೆ ಅದ್ರಲ್ಲಿ ಬರುವಂತಹ ಫೈಬರ್ಸ್ನ ತೆಗೆದು ಮೌಲ್ಯಾಧಾರಿತ ಪ್ರಾಡಕ್ಟ್ಸ್ ಮಾಡ್ತೀರಾ, ಅದೆಲ್ಲ ಬಾಳೆ ರಿಲೇಟೆಡ್. ಸೊ ಹಾಗಾಗಿ ಅದಕ್ಕೆ ಏನು ಮಾಡಿದ್ದಾರೆ, ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಂತ ಮಾಡಿದ್ದಾರೆ. ಸೊ ಇದನ್ನು ನೀವು ಯೋಚನೆ, ಇನ್ನೊಂದು ಜಿಲ್ಲೆಯಲ್ಲಿ ಅರಶಿನ ಇದೆ, ಇನ್ನೊಂದು ಜಿಲ್ಲೆಯಲ್ಲಿ ಕಬ್ಬಿದೆ, ಅದೊಂದೇ ಅಂತಲ್ಲ, ಎರಡನೇ ಪ್ರಮುಖ ಬೆಳೆ ಯಾವುದು, ಮೂರನೇ ಪ್ರಮುಖ ಬೆಳೆ ಯಾವ್ದು ಬೆಳೀತಾರೆ ಈ ಭಾಗದಲ್ಲಿ, ಅದಕ್ಕೆಲ್ಲ ಅವಕಾಶ ಇದೆ. ಶುಂಠಿ ಬೆಳೀತೀರಾ, ಆಮೇಲೆ ಅರಶಿನ ಬೆಳೀತೀರಾ, ಕಾಟನ್ ಬೆಳೀತೀರಾ, ಕಾಟನ್ದು ನೀವು ಬೇಕಾದ್ರೆ ಮಾಡ್ಬೋದು ಆಯ್ತಾ, ಅನೇಕ ವಸ್ತುಗಳು ಮಾಡ್ಲಿಕ್ಕೆ ಅದರಲ್ಲಿ ಅವಕಾಶ ಇದೆ. ಆಮೇಲೆ ಬೆಲ್ಲ ಮಾಡ್ತೀರಾ, ತೆಂಗು ಬರುತ್ತೆ, ಅಡಿಕೆ ಬರುತ್ತೆ, ಏನೋ ಅವುಗಳಲ್ಲಿ ಮೌಲ್ಯವರ್ಧಿತ ಪ್ರಾಡಕ್ಟ್ಗಳನ್ನ ಮಾಡ್ಲಿಕ್ಕೆ ಸಹಿತ ಇದರಲ್ಲಿ ನಿಮಗೆ ಅವಕಾಶ ಇದೆ. ಹಾಗಾಗಿ ಈ ಯೋಜನೆಯಲ್ಲಿ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಿರೋದೆಂದ್ರೆ ಯೋಜನಾ ವೆಚ್ಚದ 35% ಅಥವಾ ಗರಿಷ್ಠ 10 ಲಕ್ಷ ರೂಪಾಯಿ ವರೆಗೂ ನಿಮಗೆ ಒಂದು ಘಟಕಕ್ಕೆ ಸಹಾಯಧನವನ್ನ ಕೊಡ್ತಾರೆ. ಅದು ವೈಯಕ್ತಿಕ ಇರ್ಬೋದು, ಗುಂಪು ಚಟುವಟಿಕೆ ಇರ್ಬೋದು, ಅಥವಾ ಸಂಸ್ಥೆಗಳಿರ್ಬೋದು. ಸಂಸ್ಥೆಗಳಂದ್ರೆ FPOs, ಈಗೆಲ್ಲ ಪಂಚಾಯತಿಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಒಂದೊಂದು FPO ಒಂದೊಂದು ಪ್ರಾಡಕ್ಟ್ಗಂತ ಅವ್ರು ನೋಂದಣಿ ಮಾಡ್ಕೊಂಡಿದ್ದಾರೆ. ಅವರು ಅದ್ರ ಮುಖಾಂತರ ಪ್ರೋಸೆಸ್ ಮಾಡ್ಬೋದು. ಅದಾದ್ಮೇಲೆ ನಿಮಗೆ ಬರೋದು ಸೀಡ್ ಕ್ಯಾಪಿಟಲ್, ದುಡಿಮೆ ಬಂಡವಾಳ, ಮೂಲ ಬಂಡವಾಳ ಅಂತ ಕರಿತೀವಲ್ಲ, ಅದನ್ನ ಸ್ವಸಹಾಯ ಸಂಘದ ಸದಸ್ಯರಾಗಿದ್ರೆ ಏನೋ ನಿಮಗೆ ಒಬ್ಬ ವ್ಯಕ್ತಿಗೆ 40,000 ರೂಪಾಯಿವರೆಗೂ ಕೊಡ್ತಾ ಇದ್ದಾರೆ. ಈಗ ಅನೇಕ ನಮ್ಮ ಸ್ವಸಹಾಯ ಗುಂಪುಗಳಲ್ಲಿ NRLM ತಂಡಗಳಲ್ಲಿ ಕಾಣಕ್ ಸಿಗೋದು ಈ ಕಾರ್ಯಕ್ರಮನೇ. ಅದಾದ್ಮೇಲೆ ಸ್ವಸಹಾಯ ಗುಂಪು ಒಕ್ಕೂಟಕ್ಕೆ ಏನೋ ಘಟಕ ವೆಚ್ಚ ಅಂತ 4 ಲಕ್ಷ ಕೊಡ್ತಾ ಇದ್ದಾರೆ. ಘಟಕ ಅಂದ್ರೆ ಏನೋ, ಏನಾದ್ರು ಒಂದು ಉತ್ಪಾದಕ ಘಟಕ ಮಾಡಬೇಕು, ಅದರಲ್ಲಿ ಯಂತ್ರೋಪಕರಣ ತಗೊಳ್ಳೋದಿರ್ಬೋದು, ಬಿಲ್ಡಿಂಗ್ ಮಾಡ್ಕೊಳ್ಳೋದಿರ್ಬೋದು, ಇಂಥವುಗಳಿಗೆ 4 ಲಕ್ಷ ರೂಪಾಯಿವರೆಗೂ ಕೊಡ್ತಾ ಇದ್ದಾರೆ. ಇದಲ್ದೇನೆ ಸಾಮಾನ್ಯ ಮೂಲಭೂತ ಸೌಕರ್ಯಗಳಿಗೆ ಬೆಂಬಲ ಕೊಡ್ತಾರೆ. ಅರ್ಥ ಆಯ್ತಾ? ಇದ್ಯಾವುದು ಸಂಸ್ಥೆಗಳಿಗೆ, ಆ ಸಂಸ್ಥೆಗಳ್ಯಾವುದು, ಕೋಆಪರೇಟಿವ್ಸ್ ಇರ್ಬೋದು, ಈಗ ಉದಾಹರಣೆಗೆ ತೆಂಗು ಉತ್ಪಾದಕ ಸಹಕಾರಿ ಸಂಘ ಇರ್ಬೋದು, ಆಮೇಲೆ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ಸ್ ಅಂತ ಇರ್ಬೋದು, ಇವೆಲ್ಲ ಇತ್ತೀಚೆಗೆ ಆಗಿರೋಂಥವು ಆಯ್ತಾ, ಸ್ವಸಹಾಯ ಸಂಘದ ಒಕ್ಕೂಟಗಳಿರ್ಬೋದು ಆಯ್ತಾ, ಇವರುಗಳಿಗೆ 35% ವರೆಗೂ ಸಾಲಕ್ಕೆ ಸಹಾಯಧನ ಸಿಗ್ತದೆ. 3 ಕೋಟಿವರೆಗೆ ಇವರಿಗೆ ಸಂಸ್ಕರಣೆ ಮತ್ತು ಸೌಕರ್ಯಗಳನ್ನ ದೊಡ್ಡದು ಮಾಡ್ಕೊಳ್ಳಿಕ್ಕೆ ಅವಕಾಶ ಸಿಗ್ತದೆ. ಈಗ ಉದಾಹರಣೆಗೆ ಅವರು ಅಡಿಕೆ ಸಂಗ್ರಹ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. ಅಡಿಕೆ ಏನ್ ಮಾಡಬೇಕು, ಪ್ರೊಸೆಸ್

0: ಮಾಡಬೇಕು, ಬೇಯಿಸ್ಬೇಕು, ಆ ನೀರನ್ನ ಬಣ್ಣಕ್ಕೆ ಕಳಿಸ್ಬೇಕು, ಬಣ್ಣ ಕಟ್ಟಬೇಕು. ಚೂರು ಅಡಿಕೆ ಮಾಡ್ತೀರಾ, ಉಂಡೆ ಅಡಿಕೆ ಮಾಡ್ತೀರಾ, ಅಥವಾ ಅದರೊಳಗಡೆ ಇನ್ನೇನಾದರೂ ಮೌಲ್ಯವರ್ಧಿತ ಮಾಡ್ತೀರಾ, ಎಷ್ಟೆಲ್ಲ ಅಂಶಗಳಿದೆ ಅಲ್ವಾ. ನೀವು ಸಂಸ್ಕರಣೆ ಮಾಡ್ದಂಗೆಲ್ಲ ಮೌಲ್ಯ ಜಾಸ್ತಿ ಆಗ್ತಾ ಹೋಗುತ್ತೆ. ನಾನು ತೆಗೆದುಕೊಳ್ಳೋದು 8,000 ರೂಪಾಯಿ ಇರ್ಬೋದು, ಮಾರಾಟಕ್ಕೆ ಔಷಧಿಗೆ 80,000 ಆಗಿರುತ್ತೆ, ನಿಜ ಅಲ್ವಾ. ಸೊ ಈ ಥರದ್ದೆಲ್ಲ. ಆಮೇಲೆ ಉಂಡೆ ಅಡಿಕೆಗೆ ಬಟವಾಡೆ ಅಂತ ಇದೆ ತುಮಕೂರು, ಅಲ್ಲದಕ್ಕೆ ಮೌಲ್ಯ ಬೆಲೆ ಜಾಸ್ತಿ. ಚೂರು ಅಡಿಕೆಗೆ ಈರೋಡ್ಗೆ ಹೋಗ್ಬೇಕು. ಏನೋ ಈಗ ಮೈಸೂರು ಚಾಮರಾಜನಗರ ಎಷ್ಟೋ ಭಾಗಗಳಲ್ಲಿ ತಳ ಸಮುದಾಯಗಳು ಚೂರು ಅಡಿಕೆ ಮಾಡದೆ ದೊಡ್ಡ ಎಂಟರ್ಪ್ರೈಸ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಬಣ್ಣ ಕಟ್ತಾರೆ, ಅದು ಏನೋ ನ್ಯಾಚುರಲ್ ಬಣ್ಣನೇ, ಅದರಲ್ಲಿ ಏನು ಗಸಿ ಬರುತ್ತೆ ಬೇಯಿಸುವಾಗ, ಆ ನೀರನ್ನೇ ಬಣ್ಣ ಕಟ್ತಾರೆ, ಅದಕ್ಕೆ ಬೆಲೆ ಜಾಸ್ತಿ. ಇನ್ನು ಕೆಲವು ಕಡೆ ಸ್ವಂತಕ್ಕೆ ತಿನ್ನೋರು ಹಾಲಲ್ಲಿ ಬೇಯಿಸ್ತಾರೆ ಅಡಿಕೆನ, ಅದೇನಂದ್ರೆ ಮನೆ ಅಳತೆಗೆ ಸರ್ ಅದು ಒಂಥರ ತಿನ್ನಕ್ಕೆ ತುಂಬ ರುಚಿಯಾಗಿರುತ್ತೆ. ಸೊ ಈ ಥರದ್ದೆಲ್ಲ ಮೌಲ್ಯವರ್ಧನೆ ಮಾಡ್ಕೊಳ್ಳೋಕ್ಕೆ ಮೂಲಭೂತ ಸೌಕರ್ಯ ಬೇಕಲ್ಲ ಅವ್ರಿಗೆ, ಒಣಗಿಸೋದಕ್ಕೆ, ಎತ್ತಿಟ್ಕೊಳ್ಳೋಕ್ಕೆ, ಚೀಲಗಟ್ಟಲೆ ತುಂಬಿಟ್ಕೊಳ್ಳೋಕ್ಕೆ, ಬೆಲೆ ಬಂದಾಗ ಮಾರಾಟ ಮಾಡಲಿಕ್ಕೆ. ಈಗ ಕೇರಳದಲ್ಲೆಲ್ಲ ಬೆಳೀತಾರೆ ಅಡಿಕೆ, ಇಳಿಸ್ತಾರೆ, ಆದರೆ ಸಂಸ್ಕರಣೆ ಆಗೋದು ಕರ್ನಾಟಕದಲ್ಲಿ. ನೀವು ನೋಡ್ಬೋದು ಕೋಟೆ, ಗುಂಡ್ಲುಪೇಟೆ, ಚಾಮರಾಜನಗರ ಇಲ್ಲೆಲ್ಲ ನೀವು ಹಳ್ಳಿಗಳಲ್ಲಿ ಇದನ್ನು ಹೆಣ್ಮಕ್ಳು ಮಾಡ್ತಾ ಇದ್ದಾರೆ, ಅವ್ರಿಗೆ ಒಂದು ಘಟಕ ಮಾಡಿಕೊಡ್ಬೋದಲ್ವಾ. ಕೋಟೆ ಭಾಗದಲ್ಲಿ ತುಂಬ ಬಾಳೆ ಬೆಳೀತಾರೆ, ಆದರೆ ಬಾಳೆನಾರು ಮಾಡೋರು ಯಾರೂ ಇಲ್ಲ. ಬಾಳೆನಾರಿಗೆ ತುಂಬ ವ್ಯಾಲ್ಯೂ ಇದೆ. ಕೆಲವರು ಕರಕುಶಲ ಬರೋರು ಅದರಲ್ಲಿ ಬೇರೆ ಬೇರೆ ವಸ್ತುಗಳು, ನಾನೊಮ್ಮೆ ನೋಡ್ಕೊಂಬಂದಿದ್ದೀನಿ, ಬಾಳೆನಾರಲ್ಲಿ ಶರ್ಟಿಂಗ್ ಮಾಡಿದ್ದಾರೆ, ಸೀರೆಗಳು ಮಾಡಿದ್ದಾರೆ, ನೇಚರ್ ಫ್ರೆಂಡ್ಲಿ ಅಂತ ಪ್ರಿಂಟ್ ಮಾಡಿ ಮಾರ್ತಾ ಇದ್ದಾರೆ. ಸೊ ಅಂಥ ಉದ್ಯಮಗಳು ನಮ್ಮಲ್ಲಿ ಇನ್ನೂ ಮುನ್ನೆಲೆಗೆ ಬಂದಿಲ್ಲ, ಅವುಗಳನ್ನ ಇಲ್ಲಿ ಮಾಡ್ಕೊಳ್ಳಿಕ್ಕೂ ನಿಮಗೆ ಅವಕಾಶ ಬರುತ್ತೆ. ಇದು ತುಂಬವಾದ ಮುಖ್ಯ ಇದೆ. ಅದಾದ್ಮೇಲೆ ಬ್ರ್ಯಾಂಡಿಂಗ್ ಅನ್ ಮಾರ್ಕೆಟ್ಗೆ ಸಹ ಇದನ್ನ 50% ಕೊಡ್ತಾರೆ. ಈಗ ಉದಾಹರಣೆಗೆ ಬ್ರ್ಯಾಂಡಿಂಗ್ ಮತ್ತು ಮಾರ್ಕೆಟಿಗೆ ಒಂದು 50,00,000 ಬೇಕು ಅಂತ ಇಟ್ಕೊಳ್ಳೋಣ, ಅದರಲ್ಲಿ 50% ವರೆಗೂ ಸಹ ಇದನ್ನ ಸಿಗತ್ತೆ. ಯಾಕಂದ್ರೆ ಇದು ಅತ್ಯಂತ ಮುಖ್ಯವಾದ ಭಾಗ ಅಂತೇಳಿ. ಬಾಕಿ ಇದಕ್ಕೆ 35% ಇದೆ. ಅಂದ್ರೆ ಒಂದು ಯೋಜನಾ ವರದಿನಲ್ಲಿ ಬೇರೆ ಬೇರೆ ಹಂತಗಳಿದೆ. ಏನೋ ಯಂತ್ರೋಪಕರಣಕ್ಕೆ ಎಷ್ಟು, ದುಡಿಯೋ ಬಂಡವಾಳ ಎಷ್ಟು, ಮಾರ್ಕೆಟಿಂಗ್ ಮತ್ತೆ ಬ್ರ್ಯಾಂಡಿಂಗಿಗೆ ಎಷ್ಟು ಅಂತ, ಅದಕ್ಕೆ ತಕ್ಕಂತೆ ಅವ್ರು ಏನ್ ಮಾಡ್ತಾರೆ ಕ್ಯಾಲ್ಕುಲೇಟ್ ಮಾಡಿ ಮಾರ್ಕೆಟಿಂಗ್ ಮತ್ತೆ ಬ್ರ್ಯಾಂಡಿಂಗಿಗೆ 50% ನಿಮಗೆ ಇದು ಕೊಡ್ತಾ ಇದ್ದಾರೆ, ಸಹಾಯಧನ ಕೊಡ್ತಾ ಇದ್ದಾರೆ. ಇದೊಂದು ಅದ್ಭುತವಾದ ಸಂಗತಿ. ಲೇಬಲಿಂಗ್ ಮಿಷಿನ್ ತಗೋಬಹುದು, ಬ್ರ್ಯಾಂಡ್ ಮಾಡ್ಬೋದು, GI ಟ್ಯಾಗ್ ತೆಗೆದುಕೋಬಹುದು, FSSI ನಂಬರ್ ತಗೋಬಹುದು ಅಲ್ವಾ, ಕೋಡ್ ನಂಬರ್ ಸಿಗತ್ತೆ, ಅದ್ರ ಮೇಲೆ ನೀವು ಮಾರಾಟ ಮಾಡ್ಬೋದು ಆನ್ಲೈನ್ ಆಫ್ಲೈನ್. ಇದಕ್ಕೆಲ್ಲ ಅವಕಾಶವನ್ನ ಈ ಸ್ಕೀಮ್ ನಲ್ಲಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆಮೇಲೆ ಇನ್ನೊಂದಿರೋದೇನಂದ್ರೆ ಸಾಮರ್ಥ್ಯ ವರ್ಧನೆ, ವ್ಯವಸ್ಥಿತವಾದ ವೈಜ್ಞಾನಿಕ ಉದ್ಯಮಶೀಲತಾ ತರಬೇತಿಗಳನ್ನ ಇವರು ಕೊಡ್ತಾರೆ ಆಹಾರ ಸಂಸ್ಕರಣೆ ವಿಚಾರದಲ್ಲಿ. ಇದು ನೇರವಾಗಿ ನಮ್ಮ CFTRI ಸಂಸ್ಥೆ ಏನಿದೆ ಅವರ ಮೇಲುಸ್ತುವರಿ ಮಾಡ್ತಾರೆ. ಅಲ್ಲಿರೋ ವಿಜ್ಞಾನಿಗಳು, ಪರಿಣಿತರು, ಈ ಉದ್ಯಮನಲ್ಲಿ ಈಗಾಗಲೇ ಯಶಸ್ವಿಯಾಗಿರುವಂತಹ ಉದ್ಯಮಿಗಳು ಬಂದು ನಿಮಗೆ ಮಾರ್ಗದರ್ಶನ ಮಾಡ್ತಾರೆ. ಇದು ಮುಖ್ಯ. ಆಮೇಲೆ NIRD ಅಂತ ಇದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ರೂರಲ್ ಡೆವಲಪ್ಮೆಂಟ್ ಹೈದರಾಬಾದ್ನಲ್ಲಿ, ಅಲ್ಲೊಂದು ಟೆಕ್ನಾಲಜಿ ಪಾರ್ಕ್ ಅಂತಿದೆ. ಅಲ್ಲಿ ಸಹಿತ ಇವುಗಳ ಬಗ್ಗೆ ಉನ್ನತ ಮಟ್ಟದ ಹೊಸ ಆವಿಷ್ಕಾರದ ಬಗ್ಗೆ ತರಬೇತಿಗಳು ಕೊಡ್ತಾರೆ, ಅದು ಉಚಿತಾನೆ. ಅದನ್ನು ಇವ್ರು ಪಡ್ಕೋಬಹುದು, ಸರ್ಟಿಫಿಕೇಶನ್ ಸಿಗತ್ತೆ. ಅಲ್ಲಿಂದ ಬಂದ ಮೇಲೆ ನಿಮಗೆ ಹೊಸ ನವೀನ ಕಲ್ಪನೆಗಳು ಬರುತ್ತೆ, ನವೀನ ರೀತಿನಲ್ಲಿ ಮಾಡುವ ಒಂದು ನಿಮ್ಮೊಳಗೆ ಒಂದು ಪ್ರೇರಣೆ ಉಂಟಾಗತ್ತೆ. ಆಗ ನೀವು ಸಾಧಕ ಬಾಧಕಗಳು ನೋಡಿ ಈ ಒಂದು ಯೋಜನೆ ಅಡಿಯಲ್ಲಿ ಅರ್ಜಿ ಹಾಕಿ ನೀವು ಯಶಸ್ವಿಯಾಗಿ ಇದನ್ನ ಪ್ರಾರಂಭ ಮಾಡಲಿಕ್ಕೆ ಸಾಧ್ಯ ಆಗತ್ತೆ.
1: ಸರ್, ಹಾಗಾದ್ರೆ ಇದೊಂದು ಬೇಡಿಕೆ ಆಧಾರಿತ ಯೋಜನೆ ಆಗಿದೆ.
0: ಹೌದು, ಇದಕ್ಕೂ ಬೇಡಿಕೆ ಆಧಾರಿತ ಮತ್ತು ಇದಕ್ಕೊಂದು ಅನುಷ್ಠಾನ ಮತ್ತು ಅರ್ಹತೆಯನ್ನು ಅವ್ರು ನಿಗದಿ ಮಾಡಿದ್ದಾರೆ. ಒಂದು ಅರ್ಥ ಮಾಡ್ಕೋಬೇಕು, ಇದು ಕೇಂದ್ರ ರಾಜ್ಯ ಸರ್ಕಾರಗಳ ಜಂಟಿ ಸಹಯೋಗ ಇದು, ಅರ್ಥ ಆಯ್ತಾ. ಮತ್ತು ವೈಯಕ್ತಿಕ ಘಟಕಗಳಿಗೆ ಜಿಲ್ಲಾ ಮಟ್ಟದಲ್ಲಿ ಅನುಮೋದನೆ ಆಗುತ್ತೆ. ಸಂಸ್ಥೆಗಳು ಅಂತ ಯಾರಿದಾರಲ್ಲ, ಒಂದು ಗುಂಪಿಗೆ ಅಥವಾ ಒಂದು ಸಂಸ್ಥೆಗೆ ತೆಗೆದುಕೊಳ್ಳೋದೆಲ್ಲ ರಾಜ್ಯ ಮಟ್ಟದಲ್ಲಿ ಅನುಮೋದನೆ ಆಗುತ್ತೆ, ಇದು ಗೊತ್ತಿರಲಿ. ಸೊ ಹಾಗಾಗಿ ಪಾಲುದಾರಿಕೆ ಘಟಕಗಳಾಗಿ FPOs ಹೋಗ್ಬೋದು, ಸ್ವಯಂ ಸೇವಾ ಸಂಸ್ಥೆಗಳು ಹೋಗ್ಬೋದು, ಸ್ವಸಹಾಯ ಸಂಘದ ಒಕ್ಕೂಟಗಳು ಹೋಗ್ಬೋದು, ಆಯ್ತಾ. ರಾಜ್ಯ ಮಟ್ಟದಲ್ಲೂ ನೋಡಲ್ ಏಜೆನ್ಸಿಗಳಂತ ಮಾಡಿದ್ದಾರೆ, ಅದು ಪರಿಣಿತ ಸಂಸ್ಥೆಗಳು, ಅವರುಗಳು ನಿಮಗೆ ಎಲ್ಲ ರೀತಿಯ ಮಾರ್ಗದರ್ಶನವನ್ನ ಮಾಡ್ತಾರೆ. ಆಮೇಲೆ 2 ಕೋಟಿ ಬಂಡವಾಳಕ್ಕೆ ಯಾವುದೇ ಸಾಕ್ಷಿಗಳು ಬೇಕಾಗಿಲ್ಲ. ಅದೇ ಸಂಸ್ಥೆಗಳಿಗೆ ಅಯ್ಯೋ ಅದು ಶ್ಯೂರಿಟಿ ಕೊಡಬೇಕು, ಇದು ಇದೆಲ್ಲ ಎಷ್ಟೋ ಸರ್ತಿ ಕಲ್ಪನೆಗಳಿರುತ್ತೆ, ಕಟ್ಟುಕತೆಗಳಿರುತ್ತೆ. ಈ ಸ್ಕೀಮಲ್ಲಿ ಅವಕಾಶ 2 ಕೋಟಿ ರೂಪಾಯಿವರೆಗೂ ನಿಮಗೆ ಯಾವುದೇ ಬಂಡವಾಳ ಶ್ಯೂರಿಟಿ ಇಲ್ಲದೆ ಬಂಡವಾಳ ಪಡ್ಕೊಳ್ಳಿಕ್ಕೆ ಸರ್ಕಾರನೇ ಗ್ಯಾರಂಟಿ. ಅದಕ್ಕಾಗಿ ರಾಜ್ಯ ಸರ್ಕಾರನ ಮಧ್ಯದಲ್ಲಿ ತಂದಿದ್ದಾರೆ, ಅವರು ಅದನ್ನೆಲ್ಲ ಪರಿಶೀಲನೆ ಮಾಡಿ ರೆಕಮೆಂಡ್ ಮಾಡಿದ್ರೆ ಸಾಕು, ಅಧಿಕಾರಿಗಳು ಅದಕ್ಕಾಗಿ ಇರ್ತಾರೆ, ಬ್ಯಾಂಕ್ ಅಧಿಕಾರಿಗಳು ಇರ್ತಾರೆ. ಏನೋ ನಿಮಗೆ 2 ಕೋಟಿವರೆಗೂ ಯಾವುದೇ ಶ್ಯೂರಿಟಿ ಬೇಕಾಗಿಲ್ಲ, ಇದನ್ನು ನಾವು ಮನಸ್ಸಲ್ಲಿ ಇಟ್ಕೋಬೇಕು. ಸೊ ಹಾಗಾಗಿ ಈ ಸಹಾಯಧನ ದೊರೆಯುವ ಅಂಶಗಳು ಯಾವ್ಯಾವುದಕ್ಕೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಪ್ರತಿ ಘಟಕಕ್ಕೆ 10,00,000 ರೂಪಾಯಿವರೆಗೂ ಅಂತ ಅನ್ಕೊಳ್ಳಿ. ಯೋಜನಾ ವೆಚ್ಚದ 35%ವರೆಗೂ ಸಹಾಯಧನ ಸಿಗ್ತದೆ. ಫಲಾನುಭವಿಗಳಿದಾರಲ್ಲ, ಅವರು 10%ರಷ್ಟು ಬಂಡವಾಳ ಅವರೇ ಹಾಕಬೇಕು ವೈಯಕ್ತಿಕವಾಗಿದ್ರೆ. ಇನ್ನು ಉಳಿದವನ್ನು ಬ್ಯಾಂಕ್ನವರು ಸಾಲವಾಗ ಕೊಡ್ತಾರೆ.

ಆಯ್ತಾ. ಇನ್ ಕೆಲವು ಏನಿದೆ, ಯೋಜನಾ ವರದಿಯ 10% ಆಗ್ಬೋದು ಅಥವಾ ದುಡಿಮೆ ಬಂಡವಾಳದ 20% ಆಗ್ಬೋದು. ಏನೋ ಯೋಜನಾ ವರದಿ ಮಾಡುವಾಗ ಯಂತ್ರೋಪಕರಣಗಳಿಗೆ ಎಷ್ಟು, ದುಡಿಮೆ ಬಂಡವಾಳ ಇಷ್ಟು ಬೇಕು, ಬ್ರ್ಯಾಂಡಿಂಗ್ ಮಾರ್ಕೆಟಿಂಗ್ ಇಷ್ಟು ಬೇಕು, ಮೂಲಭೂತ ಸೌಕರ್ಯಕ್ಕೆ ಇಷ್ಟು ಬೇಕು ಅಂತ ಪ್ಲಾನ್ ಮಾಡಿರ್ತಾರಲ್ವ. ಅದರಲ್ಲಿ ದುಡಿಮೆ ಬಂಡವಾಳ ಅಂತ ಇದೆ. ಯಾಕಂದ್ರೆ ಕಚ್ಚಾ ವಸ್ತು ತಂದು ಹಾಕಿ ತಯಾರು ಮಾಡಿ ಮಾರಾಟ ಮಾಡ್ಲಿಕ್ಕೆ ಒಂದು ಬಂಡವಾಳ ಇದೆಯಲ್ಲ, ಅದರ 20%.

0: ಮತ್ತೆ ಒಂಥರ ಅವ್ರ ಮೇಲೆ ಪ್ರೆಷರು ಆಗೋದಿಲ್ಲ. ಆಮೇಲೆ ಯೋಜನೆಯಲ್ಲಿರುವ ಇತರ ಬೆಂಬಲಗಳೇನಪ್ಪ ಅಂದ್ರೆ, ಅವಾಗಲೇ ಹೇಳ್ದಾಗೆ ಮೂಲ ಬಂಡವಾಳ ಸ್ವಸಹಾಯ ಗುಂಪುಗಳ ಪ್ರತಿ ಸದಸ್ಯರಿಗೆ 40,000 ಕೊಡಕ್ ರೆಡಿ ಇದ್ದಾರೆ. ಇವ್ರೇನ್ ಮಾಡ್ಬೋದು, ವಸ್ತುಗಳನ್ನ ತಾವೇ ತಯಾರು ಮಾಡಿ ಒಟ್ಟಿಗೆ ಅದನ್ನ ಮಾರಾಟ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೋಬಹುದು. ಇಲ್ಲ ಒಟ್ಟಿಗೆ ಸೇರಿ ಬೇಕಾದ್ರೂ ಅವರು ಉತ್ಪಾದನಾ ಚಟುವಟಿಕೆಯಲ್ಲಿ ಭಾಗಿಯಾಗ್ಬೋದು. ಸೊ ಇದಕ್ಕೆ ವರ್ಕಿಂಗ್ ಕ್ಯಾಪಿಟಲ್ ಸಿಗತ್ತೆ, ಅದು 400,000 ಸಿಗತ್ತೆ. ಇದು ನೇರವಾಗಿ ಈಗ NRRM ತಂಡಗಳಿಗೆ ನೇರವಾಗಿ ಕೊಡ್ತಾ ಇದೆ ಸರ್ಕಾರ. ಅದು ಈ ಸ್ಕೀಮ್ ಅಂಡರ್ನಲ್ಲೇ, ಬ್ಯಾಂಕ್ ಹತ್ರ ಏನು ಹೋಗ್ಬೇಕಾಗಿಲ್ಲ ಇವರು. ಆದ್ರೆ ಅದಕ್ಕೇನು ನಿಯಮಗಳನ್ನ ಇವರು ಪಾಲಿಸ್ಬೇಕು ಅದನ್ನ ಪಾಲಿಸಿ ಆ NRLM ತಂಡಗಳಂತ ಏನಿದ್ದಾರೆ ತಾಲೂಕಿನಲ್ಲಿ, ಆಯ್ತಾ, ತಾಲೂಕು ಯೋಜನಾ ಅಧಿಕಾರಿಗಳು, ಜಿಲ್ಲಾ ಯೋಜನಾ ಅಧಿಕಾರಿಗಳು ಅವ್ರ ಜೊತೆ ಸಮನ್ವಯತೆ ಮಾಡ್ಕೊಂಡ್ರೆ ಸಾಕು. ಇನ್ನು ಬ್ರಾಂಡಿಂಗ್ ಮಾರ್ಕೆಟಿಂಗ್ಗೆಲ್ಲ ಸಹಾಯಧನ ಇದೆ, ಅವಾಗಲೇನಾದ್ರೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ.
1: 50%
0: ವರೆಗೂ. ಮೇಲೆ ಈಗ ಹೊಸ ಸಬ್ಸಿಡಿ ನಿಯಮದ ಪ್ರಕಾರ ಏನು 2 crore ಇತ್ತು, ಈಗ 5 crore ವರೆಗೂ ಸಹಾಯ ತೆಗೆದುಕೊಳ್ಳಕ್ಕೆ ಅವಕಾಶ ಇದೆ ಯಾರು ಆ ಸಂಸ್ಥೆಗಳಿಗೆ. ಸೊ ಇಷ್ಟೆಲ್ಲ ಪ್ರಾಯೋಜಕಗಳು ಉತ್ತೇಜಕಗಳು ಏನಕ್ಕಾಗಿ ಇಟ್ಟಿದ್ದಾರಂದ್ರೆ, ಅನೇಕ ಅನೌಪಚಾರಿಕ ವ್ಯವಸ್ಥೆನಲ್ಲಿರುವ ಆಹಾರ ಘಟಕಗಳೆಲ್ಲ ಅದು ಔಪಚಾರಿಕ ವ್ಯವಸ್ಥೆಗೆ ಬಂದ್ರೆ ಅದು ಪಬ್ಲಿಕ್ ಡೊಮೈನ್ಗೆ ಬರ್ತದೆ. ಈಗಂತೂ QR code ಬಂದಿರೋದೆ, ಮತ್ತೆ ಆನ್ಲೈನ್ ಆಫ್ಲೈನ್ ಮಾರ್ಕೆಟಿಂಗ್ ವ್ಯವಸ್ಥೆಗಳು ಬಂದಿರೋದ್ರಿಂದ, ತಂತ್ರಜ್ಞಾನ ಬಂದಿರೋದ್ರಿಂದ ಯಾರು ಎಲ್ಲಿಂದ ಬೇಕಾದರೂ ಆರ್ಡರ್ ಕೊಡ್ಬೋದು, ಯಾರು ಎಲ್ಲಿಗೆ ಬೇಕಾದ್ರೂ ಮುಟ್ಟಿಸ್ಬೋದು. ಯಾಕಂದ್ರೆ ಅದಕ್ಕೆ ಕೊರಿಯರ್ ಸಿಸ್ಟಮ್ ಬಂದಿದೆ, ಪಾರ್ಸಲ್ ಸಿಸ್ಟಮ್ಸ್ ಬಂದಿದೆ, ಟ್ರಾನ್ಸ್ಪೋರ್ಟ್ ಹಳ್ಳಿಗೂ ಈಗ ಕೊರಿಯರ್ ತಂದು ಕೊಡ್ತಾರೆ, ಹಳ್ಳಿಯಿಂದನೂ ಪಾರ್ಸಲ್ ತೆಗೆದುಕೊಂಡಂಗೆ ಮುಟ್ಟಿಸುವಂಥ ವ್ಯವಸ್ಥೆಗಳು ಬಂದಿದೆ. ಸೊ ಈ ಒಂದು ಏನೊಂದು ಬದಲಾದ ಸನ್ನಿವೇಶದಲ್ಲಿ ನಾವು ವ್ಯವಹಾರ ಮಾಡಿಕೊಂಡು ಉತ್ತಮ ಗುಣಮಟ್ಟ ಜೀವನ ಮಾಡಲಿಕ್ಕೆ ಈ ಸದರಿ ಯೋಜನೆಯಲ್ಲಿ ಹೇರಳವಾದ ಅವಕಾಶ ಇದೆ. ತುಂಬ ಒತ್ತಡ ಮಾಡಿಕೊಂಡು ಹಾಗೆ ಮಾಡಬೇಕು ಹೀಗೆ ಮಾಡ್ತಾಬೇಕು, ವೈಯಕ್ತಿಕ ಜೀವನದ ಮೇಲೆ ಒತ್ತಡ ಹಾಕ್ಕೊಂಡು ಮಾಡುವಂಥದ್ದು ಏನಿಲ್ಲ ಇದರಲ್ಲಿ. ರಿಲ್ಯಾಕ್ಸ್ ಆಗಿ ಅವ್ರಿಗೆ ಯಾವಾಗ ದುಡಿಮೆ ಬೇಕು, ಯಾವಾಗ ಬೇಡಿಕೆ ಬರುತ್ತೆ ಅವಾಗ ಉತ್ಪಾದನೆ ಮಾಡಿಕೊಡುವ ಒಂದು ಉತ್ಪಾದನಾ ಸ್ನೇಹಿ, ಮಹಿಳಾ ಸ್ನೇಹಿ, ಉತ್ಪಾದಕ ಸ್ನೇಹಿ ಏನೋ ವ್ಯವಸ್ಥೆಯನ್ನು ರೂಪಿಸ್ಕೊಳ್ಳೋಕ್ಕೆ ಈ ಸದರಿ ಯೋಜನೆ ತುಂಬ ಉತ್ತೇಜಕ ಮತ್ತು ಪ್ರೇರಕ ಅಂತ ನಾನಾದರೂ ಭಾವಿಸಿದ್ದೀನಿ.
1: ಬಹಳ ಸಂತೋಷ ಸರ್, ಇಷ್ಟೊತ್ತು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಘಟಕಗಳ ಸ್ಥಾಪನೆ ಹಾಗೂ ಅದರ ನಿಯಮಬದ್ಧಗೊಳಿಸುವಿಕೆಯ ಯೋಜನೆ ಕುರಿತು, ಅದರ ಗುರಿ ಉದ್ದೇಶಗಳು, ಮತ್ತು ಯೋಜನೆ ಮುಖಾಂತರ ಏನೆಲ್ಲ ಸೇವಾ ಸೌಲಭ್ಯಗಳನ್ನು ಸಾಲ ಸೌಲಭ್ಯಗಳನ್ನ ಪಡ್ಕೋಬಹುದು ಅನ್ನೋದು ಕುರಿತು, ಮತ್ತು ಅದಕ್ಕಿರುವಂಥ ಮಾನದಂಡಗಳಾಗಿರ್ಬೋದು, ಮತ್ತು ಯೋಜನೆಯಿಂದ ಏನೆಲ್ಲ ಒಂದು ಆಹಾರ ಉತ್ಪನ್ನಗಳನ್ನು ಉತ್ಪಾದನೆ ಮಾಡಿ ಅದನ್ನು ಒಂದು ಮೌಲ್ಯವರ್ಧನೆ ಮಾಡಿ ಅದನ್ನು ಒಂದು ಉತ್ತಮ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಮಾರಾಟ ಮಾಡಲಿಕ್ಕೆ ಏನೆಲ್ಲ ಅವಕಾಶಗಳಿದೆ ಅನ್ನೋದು ಕುರಿತು ಭಾಳ ಉಪಯುಕ್ತ ಮಾಹಿತಿಯನ್ನು ಯೋಜನೆ ಕುರಿತು ಸಂಪೂರ್ಣ ಮಾಹಿತಿಯನ್ನು ನಮ್ಮ ಕೇಳುಗರಲ್ಲಿ ಹಂಚಿಕೊಂಡಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ನನಗೆ ತುಂಬಿದ ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ ಸರ್.
0: ಇನ್ನೊಂದು ಅಂಶ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಏನಪ್ಪ ಅಂತ ಹೇಳಿದ್ರೆ, ಇದೊಂದು ಮುಖ್ಯ ಚಟುವಟಿಕೆ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೂ ಉಪ ಚಟುವಟಿಕೆ ಆಗೂ ಮಾಡ್ಕೋಬಹುದು. ಹಲವಾರು ದಿನಗಳು, ಹಲವಾರು ತಿಂಗಳುಗಳು, ವರ್ಷ ರನ್ ಮಾಡಾದ್ಮೇಲೆ ಇದನ್ನೊಂದು ಮುಖ್ಯ ಆದಾಯ ಚಟುವಟಿಕೆ ತರ ರೂಪಾಂತರ ಮಾಡ್ಕೊಳ್ಳಿಕ್ಕೆ ಇದರಲ್ಲಿ ಅವಕಾಶ ಇದೆ. ಸೊ ಹಾಗಾಗಿ ತುಂಬಾ ಒಂದು ಸ್ವತಂತ್ರ ಇದೆ, ಫ್ಲೆಕ್ಸಿಬಿಲಿಟಿ ಇದೆ, ಸರಳವಾಗಿದೆ. ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಈ ಘಟಕಗಳನ್ನ ನೀವು ಔಪಚಾರಿಕ ವ್ಯವಸ್ಥೆ ಒಳಗೆ ತರಲಿಕ್ಕೆ ನಿಮಗೆ ಅವಕಾಶ ಇದೆ ಅನ್ನೋದನ್ನ ಮತ್ತೊಮ್ಮೆ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಮತ್ತೊಮ್ಮೆ ಕೃತಜ್ಞತೆಗಳು ಮತ್ತೆ ಧನ್ಯವಾದಗಳು.
1: ಕೇಳಿದ್ರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ಘಟಕಗಳ ಸ್ಥಾಪನೆ ಹಾಗೂ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಕುರಿತು, ಸೇವಾ ಸೌಲಭ್ಯಗಳು, ಸಾಲ ಸೌಲಭ್ಯಗಳು, ಉತ್ತೇಜಕಗಳು, ಹಾಗೆ ತಯಾರಾದಂತಹ ಉತ್ಪನ್ನಗಳನ್ನು ಮಾರಾಟ ಮಾಡಲಿಕ್ಕೆ ಮಾರುಕಟ್ಟೆ ವ್ಯವಸ್ಥೆ, ಈ ಎಲ್ಲ ವ್ಯವಸ್ಥೆ ಯೋಜನೆ ಮುಖಾಂತರ ಏನೆಲ್ಲ ಸಿಗ್ತಾ ಇದೆ, ಹೇಗೆಲ್ಲ ಉತ್ತೇಜಕಗಳು ಸಿಗ್ತಾ ಇದೆ ಅನ್ನೋದು ಕುರಿತು ಇದುವರೆಗೂ ಮಾಹಿತಿಯನ್ನು ಹಂಚಿಕೊಂಡಂಥವ್ರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ಮಾರ್ಗದರ್ಶಕರು, ಜೀವನಾಧಾರ ಕಾರ್ಯಕ್ರಮಗಳ ಆಪ್ತ ಸಮಾಲೋಚಕರು ಆದಂತಹ ಮೈಸೂರಿನ ಡಾಕ್ಟರ್ ಜಿ ಅಚ್ಯುತ್ರವರವರು. ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ಯೋಜನೆಯ ಸಮಗ್ರ ಮಾಹಿತಿಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. ನಮಸ್ಕಾರ.
2: ಸಾಮಾಜಿಕ ಸವಲತ್ತು,
3: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ.
2: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
3: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
4: ಕೇಳುಗರೆ, ಇದುವರೆಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಕುರಿತು ಮೈಸೂರಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರ

0: ಕಾರ್ಯಗಳ ಯೋಜನೆಗಳ ಸಲಹೆಗಾರರು ಹಾಗೂ ತರಬೇತುದಾರರಾದ ಡಾಕ್ಟರ್ ಜಿ ಅಚ್ಯುತರಾವ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದ್ರಿ.
1: ನಮ್ಮ ಬಾಂಧವ್ಯ ಕೇಂದ್ರದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 25 ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ. ಅದನ್ನೇ ಮುಂದುವರಿಸ್ತಾ ಮುಂದಿನ ಮುಕ್ತಕದಲ್ಲಿ ಇಂಥ ಸಂದರ್ಭದಲ್ಲಿ ಮಕ್ಕಳು ಏನು ಮಾಡ್ತಾರೆ ಪ್ರಶ್ನೆ ನಮಗಿದ್ದಾಗ ಮಕ್ಕಳು ಏನು ಮಾಡ್ತಾರೆ, ಅದೇ ರೀತಿಯಲ್ಲಿ ಒಬ್ಬ ಮನುಷ್ಯನಿಗೆ ಕೆಲವು ಸಮಸ್ಯೆಗಳು ಬಂದಾಗ ಇನ್ನೂ ಉತ್ತರ ಸಿಕ್ಕಿಲ್ಲ ಅಂತಂದಾಗ ಏನು ಮಾಡ್ತಾನೆ ಅವನು ಅನ್ನೋದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತಾರೆ. ಅದನ್ನು ಈಗ ನೋಡೋಣ. ಎಷ್ಟು ಚಿಂತಿಸಿದೊಡಂ ಶಂಕೆಯನೆ ಬೆಳೆಸುವಿ ಸೃಷ್ಟಿಯಲ್ಲಿ ತತ್ವವೆಲ್ಲಿಯೋ ಬೆದಕಿ ನರನು
5: ಕಷ್ಟಪಡುತ್ತಿರಲಿ
6: ಎನ್ನುವುದೇ ಬ್ರಹ್ಮವಿಧಿಯೇನೋ
5: ಅಷ್ಟೇ ನಮ್ಮಯ್ಯ ಪಾಡು ಮಂಕುತಿಮ್ಮ.
4: ಸೊ ಈಗ ಸಮಸ್ಯೆ ನಮ್ಮೆದುರಿಗೆ ಬಂತು, ನಮಗೆ ಉತ್ತರ ಗೊತ್ತಿಲ್ಲ. ಉತ್ತರ ಕೊಡಬೇಕಾದಂತಹ ವ್ಯಕ್ತಿ ನಮ್ಮ ಎದುರಿಗೆ ಇಲ್ಲ ಅಂದಾಗ ಸಾಧಾರಣವಾಗಿ ನಾವೇನು ಮಾಡ್ತೀವಿ, ಏ ಈ ಪ್ರಶ್ನೆ ನಾನು ಉತ್ತರ ಹುಡ್ಕಲ್ಲಪ್ಪ ಅಂತ ಕೆಲವರು ಕೈ ಬಿಟ್ಬಿಡ್ತಾರೆ. ಇನ್ನು ಕೆಲವರು ಇಲ್ಲ, ನಮ್ಮ ಕೈಲಾದಷ್ಟು ನಾವು ಉತ್ತರವನ್ನು ಕಂಡುಹಿಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ ಅಂತ. ನಮಗೆ ಏನು ಸಾಮರ್ಥ್ಯ ಇದೆಯೋ ಆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಉತ್ತರಗಳನ್ನು ಕಂಡುಹಿಡಿಯೋಕ್ಕೆ ಪ್ರಯತ್ನ ಪಡ್ತಾರೆ. ನಮಗೀಗಾಗಲೇ ಗೊತ್ತಿರೋ ವಿಷಯವನ್ನು ಆಧಾರವಾಗಿಟ್ಕೊಂಡು ಗೊತ್ತಿಲ್ಲದೆ ಇರೋದನ್ನು ತಿಳ್ಕೊಳ್ಳೋಣ ಅಂತ ಆಧಾರವಾಗಿಟ್ಕೊಳ್ತಾರೆ, ಸಂಶೋಧನೆಗಳನ್ನು ಮಾಡ್ತಾರೆ ಅಲ್ವಾ, ರಿಸರ್ಚ್. ಈ ರಿಸರ್ಚ್ ಅನ್ನೋದ್ರ ಬಗ್ಗೆ ಒಂದು ಸ್ವಾರಸ್ಯಕರವಾದಂಥ ವಾಕ್ಯ ಇದೆ ಇಂಗ್ಲೀಷ್ನಲ್ಲಿ. ನಾವು ಈ ವಾಕ್ಯವನ್ನು ಬಹಳಷ್ಟು ಸರ್ತಿ ರಿಸರ್ಚ್ನ ವರ್ಣನೆ ಮಾಡುವಾಗ ಬಳಸ್ತೀವಿ. ಅದೇನಪ್ಪ ಅಂದರೆ, ಲುಕಿಂಗ್ ಫಾರ್ ಅ ಬ್ಲ್ಯಾಕ್ ಕ್ಯಾಟ್ ಇನ್ ಎ ಡಾರ್ಕ್ ರೂಮ್ ವೆನ್ ಇಟ್ ಈಸ್ ನಾಟ್ ದೇರ್ ಅಂತ. ಅಂದರೆ ಗೊತ್ತಾಯ್ತಾ, ಅಂದರೆ ಕಗ್ಗತ್ತಲೆಯ ಒಂದು ಕೋಣೆ, ಅದರಲ್ಲಿ ನಾವು ಏನು ಹುಡುಕಕ್ಕೆ ಹೊರಟಿದ್ದೀವಿ, ಒಂದು ಬ್ಲ್ಯಾಕ್ ಕ್ಯಾಟ್ ಒಂದು ಕಪ್ಪು ಬೆಕ್ಕನ್ನು ಹುಡುಕಕ್ಕೆ ಹೊರಟಿದ್ದೀವಿ. ಮೊದಲೇ ಕಪ್ಪು ಕಾಣಿಸಲ್ಲ, ಕಗ್ಗತ್ತಲೆಯ ಕೋಣೆ ಏನೂ ಕಾಣಿಸಲ್ಲ, ಅಲ್ಲಿ ನಾವು ಒಂದನ್ನು ಏನೋ ಹುಡುಕಕ್ಕೆ ಹೊರಟಿದ್ದೀವಿ. ಅದರಲ್ಲಿ ಸ್ವಾರಸ್ಯ ಏನಪ್ಪ ಅಂದರೆ, ಕಡೆಯ ಪಂಚ್ ಲೈನ್ ಏನಪ್ಪ ಅಂದರೆ, ವೆನ್ ಇಟ್ ಈಸ್ ನಾಟ್ ದೇರ್, ಅಲ್ಲಿ ಇಲ್ಲವೇ ಇಲ್ಲ ಅದು. ಸೊ ರಿಸರ್ಚ್ ಅನ್ನೋವಂಥದ್ದು ಹಾಗೆ, ಸಂಶೋಧನೆ ಅನ್ನುವಂಥದ್ದು ಎಷ್ಟೋ ಸಂದರ್ಭದಲ್ಲಿ ಹಾಗೆ, ನಮಗೆ ಯಾವುದನ್ನು ಎಲ್ಲಿ ಹುಡುಕಬೇಕು ಅನ್ನೋಂಥ ಒಂದು ಪರಿಕಲ್ಪನೆ ಎಲ್ಲೋ ಒಂದು ಕಡೆ ಮನಸ್ಸಿನಲ್ಲಿರುತ್ತೆ. ನಾವು ಹುಡುಕ್ತಿರೋಂಥ ಜಾಗದಲ್ಲಿ ಆ ವಸ್ತು ಇದೆಯಾ ಅನ್ನೋದ್ರ ಬಗ್ಗೆ ನಮಗೆ ಖಾತ್ರಿ ಇರಲ್ಲ. ಅದು ನಮಗೆ ಸಿಕ್ಕಿದ್ರೆ ಅದು ಹೆಂಗೆ ಗೋಚರ ಆಗುತ್ತೆ ಅನ್ನೋದು ನಮಗೆ ಖಾತ್ರಿ ಇರಲ್ಲ. ಸೊ ಹೀಗೆ ಕಗ್ಗತ್ತಲಿನಲ್ಲಿ ಎಲ್ಲೋ ತಡುವುತ್ತಾ ಎಡುವುತ್ತಾ ಮುಂದಕ್ಕೆ ಹೋಗುವಂಥ ಪ್ರಯತ್ನ. ಸೊ ಹಾಗೆ ಜೀವನದ ಸಂದರ್ಭಗಳನ್ನು ನಮ್ಮ ಮುಂದೆ ಇಟ್ಬಿಟ್ಟು ಅದನ್ನೇ ಒಂದು ಸಮಸ್ಯೆಯಾಗಿ ನಮಗೆ ಕೊಟ್ಬಿಟ್ಟು ಹುಡುಕ್ತಾ ಇರಪ್ಪ ನೀನು ಉತ್ತರನ ಅಂಥೇಳಿ ಮಾಯ ಆಗ್ಬಿಟ್ಟಿದಾನಲ್ಲ ಸೃಷ್ಟಿಕರ್ತ. ಈ ರೀತಿ ಸುಮ್ಮನೆ ಅಲ್ಲಿ ಇಲ್ಲಿ ಸಿಕ್ತಾ ಸಿಕ್ಲಿಲ್ವಾ ಅಂತ ತಡಕ್ತಾ ಬೆದಕ್ತಾ ಹುಡುಕ್ತಾ ಹೋಗೋದು ಅಷ್ಟೇ ನಮ್ಮ ಒಂದು ಜೀವನದ ಪಾಡಾಗೋಯ್ತಾ? ಯಾಕೆಂದರೆ ಎಷ್ಟು ಆಲೋಚನೆ ಮಾಡಿದರೂ ಕೂಡ ಸ್ಪಷ್ಟವಾದಂತಹ ಉತ್ತರ ನಮಗೆ ಸಿಗ್ತಾ ಇಲ್ಲ.

0: ಅನ್ನೋಂಥ ಡೌಟು ನಮ್ಮ ಮನಸ್ಸಿನಲ್ಲಿ ಉಳ್ಕೊಳ್ತಾನೆ ಹೋಗ್ತಿದೆ. ಸದಾಕಾಲ ಒಂದು ಡೌಟಿನಿಂದ ಇನ್ನೊಂದು ಡೌಟಿಗೆ, ಆ ಡೌಟಿನಿಂದ ಇನ್ನೊಂದು ಸಮಸ್ಯೆಗೆ ಅಥವಾ ಸಂಶಯಕ್ಕೆ, ಅಲ್ಲಿಂದಲ್ಲಿಗೆ ಹೋಗೋದೇ ನಮ್ಮ ಒಂದು ಪಾಡಾಗೋಗುತ್ತಾ? ಅಥವಾ ನಿಜಕ್ಕೂ ಜೀವನದ ಅರ್ಥವನ್ನು ನಾವು ಕಂಡುಹಿಡ್ಕೊಳ್ಳೋದಕ್ಕೆ ಸಾಧ್ಯನಾ? ಇದು ಪ್ರಶ್ನೆ. ಈ ಪ್ರಶ್ನೆಯನ್ನು ನಾವು ಆಲೋಚನೆ ಮಾಡಿದಾಗ ಎಷ್ಟೋ ಸರ್ತಿ ನಾವು ಆಗಲೇ ಹೇಳ್ದಂಗೆ ನಾವು ಮೇಷ್ಟ್ರನ್ನ ಬೈತೀವಿ ಅಲ್ವಾ? ಆಗಲೇ ನಾವು ಅಂದ್ಕೊಂಡ್ವಲ್ಲ, ಮೇಷ್ಟ್ರು ನಮಗೆ ಪ್ರಶ್ನೆ ಮಾತ್ರ ಕೊಟ್ಟರು ಉತ್ತರ ಹೇಳೇ ಕೊಡಲಿಲ್ಲ ಅಂತ. ಹಾಗೆ ದೇವರ ಬಗ್ಗೆ ಕೂಡ ನಮಗೆ ಒಂದು ರೀತಿಯ ನಕಾರಾತ್ಮಕ ಭಾವನೆ ಬರುವಂಥದ್ದು ಸಾಧ್ಯತೆ ಇರುತ್ತೆ. ಈ ಮಾತನ್ನು ನಾವು ತುಂಬ ಉಪಯೋಗಿಸ್ತೀವಿ. ನಮ್ಗೆ ಯಾವುದಾದ್ರೂ ಕಷ್ಟ ಬಂದ್ಬಿಟ್ಟಾಗ ದೇವರು ನನಗೆ ಹಿಂಗೆ ಮಾಡಿಬಿಟ್ನಲ್ಲ ಅಂತ, ಅಥವಾ ಇನ್ಯಾರ್ದೋ ಬಗ್ಗೆ ನಾವು ಹೇಳುವಾಗ ದೇವರು ಅವನಿಗೆ ಹಾಗೆ ಮಾಡಬಾರ್ದಿತ್ತಪ್ಪ ಅಂತಂತೀವಿ. ಸೊ ಒಟ್ಟಲ್ಲಿ ದೇವರು ಏನೋ ಮಾಡಿದ್ದು ಸರಿಯಲ್ಲ, ಸರಿ ಇದೆ ಅನ್ನೋಂಥ ಒಂದು ಡಯಾಗ್ನೋಸಿಸ್, ಒಂದು ಜಡ್ಜ್ಮೆಂಟ್, ಅದನ್ನು ನಾವು ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ. ಅದರ ಬಗ್ಗೆ ಮುಂದಿನ ಮುಕ್ತಕದಲ್ಲಿ ಡಿ ವಿ ಜಿ ಅವರು ಹೀಗೆ ಹೇಳ್ತಾರೆ. ಇರಬಹುದು ಚಿರಕಾಲ,
1: ಇರಬಹುದು ಚಿರಕಾಲ,
0: ಬೊಮ್ಮ ಚಿಂತಿಸಿ ದುಡಿದು,
1: ಬೊಮ್ಮ ಚಿಂತಿಸಿ ದುಡಿದು,
0: ನಿರವಿಹಿಸಿಹ ವಿಶ್ವ ಚಿತ್ರವ,
1: ನಿರವಿಹಿಸಿಹ ವಿಶ್ವ ಚಿತ್ರವ,
0: ಮರ್ತ್ಯ ನರನು,
1: ಮರ್ತ್ಯ ನರನು,
0: ಅರಿತೆ ನಾನ್ ಎನ್ನುವಂತಾಗೆ,
1: ಅರಿತೆ ನಾನ್ ಎನ್ನುವಂತಾಗೆ,
0: ಕೃತಿ ಕೌಶಲದ,
1: ಕೃತಿ ಕೌಶಲದ,
0: ಹಿರಿಮೆಗದು ಕುಂದಲ್ತೆ ಮಂಕುತಿಮ್ಮ,
1: ಹಿರಿಮೆಗದು ಕುಂದಲ್ತೆ ಮಂಕುತಿಮ್ಮ.
0: ಸೊ ನಾವು ಪ್ರಯತ್ನ ಪಡ್ತಾ ಇರೋದು ಏನಪ್ಪ ಅಂತಂದ್ರೆ, ಬಹಳ ಗಹನವಾದಂಥ, ಬಹಳ ಸಂಕೀರ್ಣವಾದಂಥ, ಆದಿಯಲ್ಲಿ ಅಂತ್ಯ ಎಲ್ಲಿ ಮಧ್ಯ ಎಲ್ಲಿ ಅಂತ ನಮಗೆ ಊಹಿಸಿಕೊಳ್ಳೋದಕ್ಕೂ ಸಾಧ್ಯವೇ ಇಲ್ಲದೆ ಇರುವಂತಹ ಗಾತ್ರದ ಒಂದು ವಿಚಾರವನ್ನು ಸಂಪೂರ್ಣವಾಗಿ ನಾನು ತಿಳಿದುಕೊಂಡ್ಬಿಡ್ತೀನಿ ಅನ್ನೋಂಥ ಪ್ರಯತ್ನ, ಬಹಳ ಗಹನವಾದಂಥ ವಿಚಾರ. ನಮಗೆ ಗೊತ್ತಾಗಬಹುದಾಗಿರುವಂಥದ್ದು ಅಲ್ಪದ್ದಷ್ಟೇ. ಆದರೆ ಎಲ್ಲವನ್ನೂ ತಿಳಿದಂಥ ಒಬ್ಬ ವ್ಯಕ್ತಿ ಇರಬಹುದಲ್ವಾ? ಅದನ್ನು ನಾವು ಆಲೋಚನೆ ಮಾಡಬೇಕು. ನಾವು ಬೇರೆಯವ್ರು ಮಾಡಿರೋದ್ರ ಬಗ್ಗೆ ಕಾಮೆಂಟ್ಸ್ನ ಬಹಳ ಸುಲಭವಾಗಿ ಮಾಡಿಬಿಡ್ತೀವಿ. ಈಗ ಉದಾಹರಣೆಗೆ, ನಾವಾಗಲೇ ಅಡುಗೆ ಮಾಡೋದ್ರ ಬಗ್ಗೆ, ಒಬ್ಬ ಸಣ್ಣ ಬಾಲಕ ಬಾಲಕಿ ಸಹಾಯ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ ಅಲ್ವಾ? ಸೊ ಹಾಗೆ ನನ್ನ ಅಡುಗೆಯ ಒಂದು ಕೊಡುಗೆ, ಏನೋ ಒಂದು ಸಣ್ಣ ಪಾತ್ರ ಇದ್ದಿರುತ್ತೆ, ಯಾವುದೋ ಒಂದು ಸಣ್ಣ ಪಾತ್ರ. ಆದರೆ ಅಡುಗೆಯನ್ನು ಚೆನ್ನಾಗಿ ಮಾಡುವಂಥ ಪರಿಣತಿ ಪಡೆದಂಥವ್ರು ಬೇರೆ ಯಾರೋ ಇರ್ತಾರೆ. ಅವರು ಅಡುಗೆಯನ್ನೇನೋ ಚೆನ್ನಾಗಿ ಮಾಡಿರ್ತಾರೆ ಅಂದ್ಕೊಳ್ಳಿ, ಅವರು ಮಾಡಿದಂಥ ಅಡುಗೆಯ ಬಗ್ಗೆ, ಅಡುಗೆಯಲ್ಲಿ ಏನು ಹೇಗೆ ಅನ್ನೋದು ಏನೂ ತಿಳಿದೇ ಇರೋಂತಹ ನಾನು ಎಷ್ಟೋ ಸರ್ತಿ ಕಾಮೆಂಟ್ಸ್ನ ಪಾಸ್ ಮಾಡ್ತೀನಿ. ಇದನ್ನು ಹಿಂಗೆ ಮಾಡಿಬಿಡ್ಬೇಕಾಗಿತ್ತು, ಅದನ್ನು ಹಂಗೆ ಮಾಡಿಬಿಡ್ಬೇಕಾಗಿತ್ತು, ಉಪ್ಪು ಸ್ವಲ್ಪ ಕಡಿಮೆ ಹಾಕಬೇಕಾಗಿತ್ತು, ಒಗ್ಗರಣೆಯಲ್ಲಿ ಇನ್ನೇನೋ ಮಾಡಿಬಿಟ್ರು, ನೀನು ಮಾಡಯ್ಯ ಅಂದರೆ ನನಗೆ ಬರಲ್ಲ, ಆದರೆ ಕಾಮೆಂಟ್ ಮಾತ್ರ ಮಾಡ್ತೀನಿ ನಾನು. ಹಾಗೆ ಇವಾಗ IPL ಮ್ಯಾಚ್ಗಳು ನಡೀತಾ ಇದೆ, ಎಲ್ಲರೂ ನೋಡ್ತಾ ಇರ್ತೀವಿ. ಅದರಲ್ಲಿ ನಮ್ಮ ಪಾತ್ರ ಏನಪ್ಪ ಅಂದರೆ, ಆರಾಮಾಗಿ ಚೇರ್ ಮೇಲೆ ಕೂತ್ಕೊಂಡು ಟಿವಿನಲ್ಲಿ ನೋಡೋವಂಥದ್ದು. ಕಷ್ಟಪಟ್ಟು ಆಡ್ತಾ ಇರೋವಂಥವ್ರು ಅವ್ರು ಅಲ್ಲಿ ಯಾರೋ ಇರ್ತಾರೆ, ಯಾರೋ ಒಬ್ಬರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಅವನು ಏನೋ ಬ್ಯಾಟ್ ಬೀಸ್ದ, ಬಾಲ್ ಟಚ್ ಆಗಲಿಲ್ಲ ಅಂತಂದಾಗ ನಾನು ಇಲ್ಲಿ ಕೂತ್ಕೊಂಡು ಹೇಳ್ತೀನಿ, ಏ ಹಂಗೆ ಆಡೋದು ಅವನು, ಸರಿಯಾಗಿ ಬೀಸ್ಬೇಕಿತ್ತು, ಅಷ್ಟು ಮಾಡೋಕ್ಕೆ ಗೊತ್ತಾಗಲ್ಲ ಅವನಿಗೆ ಅಂತ. ಸೊ ಹಾಗೆ ಅತ್ಯಂತ ಸಂಕೀರ್ಣವಾದಂತಹ ಇಂತಹ ಅದ್ಭುತವಾದಂತಹ ಸೃಷ್ಟಿ ಭಗವಂತ ಮಾಡಿದಾನೆ, ಅದನ್ನು ನಾನು ಪಾಮರನಾದಂತಹ ನಾನು, ಯಹ್ ಕಶ್ಚಿತ್ ಮನುಷ್ಯನಾದಂತಹ ನಾನು ಎಲ್ಲವನ್ನೂ ತಿಳ್ಕೊಂಬಿಡ್ತೀನಿ ಅಂತಂದರೆ, ಆ ಅದ್ಭುತವಾದಂಥ ಜ್ಞಾನಕ್ಕೆ ಕುಂದಲ್ತೆ, ಅದನ್ನು ನಾನು ಕಡಿಮೆ ಮಾಡ್ದಂಗಾಗಲಿಲ್ವಾ? ನನ್ನ ಸ್ಥಾನ ಎಲ್ಲಿ, ಭಗವಂತನ ಸ್ಥಾನ ಎಲ್ಲಿ, ಭಗವಂತ ತಿಳ್ಕೊಂಡಿರೋದೆಲ್ಲವನ್ನು ನಾನು ತಿಳ್ಕೊಂಬಿಡೋಕ್ಕೆ ಸಾಧ್ಯವಾ? ಆ ಹಿರಿಮೆಗೆ ನಾನು ಮುಟ್ಟೋದಕ್ಕೆ ಸಾಧ್ಯವಾ? ಸೊ ಇದು ಬಹಳ ನಾವು ಯೋಚಿಸಬೇಕಾದಂಥ ವಿಚಾರ. ಎಷ್ಟೋ ಸರ್ತಿ ನಾನು ಹೇಳಿದಂಗೆ ನಿತ್ಯ ಜೀವನದಲ್ಲಿ ಈ ಸಂದರ್ಭಗಳನ್ನು ನಾವು ಎದುರಿಸ್ತೀವಿ. ಬಹಳ ಕಷ್ಟಪಟ್ಟು ಬಹಳ ಚೆನ್ನಾಗಿ ಮಾಡಿರೋಂಥ ವಿಚಾರಗಳನ್ನು ನಾವು ಅದೇನೂ ಇಲ್ವೇನೋ ಅನ್ನೋ ರೀತಿಯಲ್ಲಿ ಕಾಮೆಂಟ್ಸ್ ಪಾಸ್ ಮಾಡಿಬಿಡ್ತೀವಿ. ಅದನ್ನು ಮಾಡೋಂಥ ಯೋಗ್ಯ

0: ಪ್ರಾಮುಖ್ಯತೆ ನಮಗಿದೆಯಾ ಅಂದರೆ ನಮಗಿರಲ್ಲ, ಕಾಮೆಂಟ್ಸ್ ಮಾತ್ರ ನಾವು ಮಾಡ್ತಾ ಇರ್ತೀವಿ. ಸೊ ಈ ವಿಚಾರದ ಬಗ್ಗೆ ಕೂಡ ಡಿ ವಿ ಜಿ ಅವರು ಮುಂದಿನ ಮುಕ್ತಕಗಳಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಸೊ ಈ ಮಾತನ್ನು ನಾವು ಯಾವಾಗಲೂ ನೆನ್ಪಿಟ್ಕೊಂಡಿರಬೇಕು, ನಮ್ಮ ಸ್ಥಾನಮಾನಗಳನ್ನು ನಾವು ಯಾವತ್ತೂ ಮರಿಬಾರ್ದು. ನಮ್ಮ ಸ್ಥಾನಮಾನಕ್ಕೆ ತಕ್ಕದಾದಂತಹ ಒಂದು ಫಲವನ್ನು ಮಾತ್ರ ನಾವು ಅಪೇಕ್ಷೆ ಪಡಬೇಕು. ಅದಕ್ಕಿಂತ ಹೆಚ್ಚಿಂದು ನಮಗೆ ಯಾವುದಕ್ಕೆ ನಮಗೆ ಯೋಗ್ಯತೆ ಇಲ್ಲವೋ ಅಂಥದ್ದನ್ನು ನಾವು ಆಸೆ ಪಡ್ತಾ ಅದು ಸಿಕ್ಕಲಿಲ್ಲ ಅಂದ ಮಾತ್ರಕ್ಕೆ ದೂಷಣೆ ಮಾಡುವಂತಹ ಒಂದು ನಡವಳಿಕೆ ನಮ್ಮದಾಗದೇ ಇರಬೇಕು ಅನ್ನುವಂಥದ್ದು ಬಹಳ ಮುಖ್ಯ.
1: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 25ರ ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮಹಾತಾಯಿ ಯುಲಿಯಾನಳ ಮಹಾಪಯಣ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಶ್ರೀಯುತ ಪ್ರಕಾಶ್ ರವರು.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮಹಾತಾಯಿ ಯುಲಿಯಾನಳ ಮಹಾಪಯಣ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಇದು 1941 ಕಡು ಬೇಸಿಗೆಯ ಸಮಯ. ಇಡೀ ಜಗತ್ತೇ ಎರಡನೇ ಮಹಾಯುದ್ಧದ ಕ್ರೌರ್ಯಕ್ಕೆ ತಲ್ಲಣಿಸಿ ಹೋಗಿತ್ತು. ನಾಜಿ ಸೈನಿಕರು ರಷ್ಯಾ ದೇಶದ ಮೇಲೆ ದಿಢೀರ್ ದಾಳಿ ಮಾಡಿದ್ದರು. ಆಕಾಶದಿಂದ ಸುರಿಯುತ್ತಿದ್ದ ಬಾಂಬ್ಗಳು, ಕಿವಿಗೆ ಅಪ್ಪಳಿಸುತ್ತಿದ್ದ ಸೈನಿಕರ ಬೂಟುಗಳ ಸದ್ದು, ಎಲ್ಲಿ ನೋಡಿದರು ಸಾವು ಮತ್ತು ರಕ್ತದ ಆಕ್ರಂದನ. ಕ್ಷಣಾರ್ಧದಲ್ಲಿ ಹಸಿರು ಹಳ್ಳಿಗಳು ಸ್ಮಶಾನಗಳಾಗಿ ಬದಲಾಗುತ್ತಿದ್ದವು. ಲಕ್ಷಾಂತರ ಕುಟುಂಬಗಳು ದಿಕ್ಕಪಾಲಾಗಿ ಓಡುತ್ತಿದ್ದವು. ಆ ಭೀಕರ ಯುದ್ಧದ ಸುಳಿಗೆ ಸಿಲುಕಿದ್ದ ಯುಲಿಯಾನ ಶಕೋವ ಎಂಬ ಒಬ್ಬ ಸಾಮಾನ್ಯ ತಾಯಿ ಮತ್ತು ಅವಳ ಮುತ್ತಿನ ಮಗ ಅಲೆಕ್ಸಿ ಆಗಿನ್ನು ಹದಿಹರೆಯದ ಹುಡುಗ, ರಜೆಯಲ್ಲಿ ಇದ್ದಾಗ ತನ್ನ ಬಡ ಕುಟುಂಬಕ್ಕೆ ಆಸರೆಯಾಗಲೆಂದು ತಾಯಿಯಿಂದ 100 ಮೈಲಿ ದೂರದಲ್ಲಿದ್ದ ಒಂದು ಹಳ್ಳಿಯಲ್ಲಿ ಕೃಷಿ ಕೆಲಸಕ್ಕೆ ಸೇರಿದ್ದ. ಆದರೆ ದುರದೃಷ್ಟವಶಾತ್ ನಾಜಿ ಸೈನಿಕರ ಮೊದಲ ದಾಳಿ ನಡೆದಿದ್ದೆ ಆ ಭಾಗದ ಮೇಲೆ. ಮಗನಿದ್ದ ವಲಯ ಸಂಪೂರ್ಣವಾಗಿ ಶತ್ರುಗಳ ವಶವಾಯಿತು. ಮನೆಯಲ್ಲಿದ್ದ ಯುಲಿಯಾನಳಿಗೆ ಮಗನ ಕಡೆಯಿಂದ ಬರುತ್ತಿದ್ದ ಸಂದೇಶಗಳು ಸಂಪೂರ್ಣವಾಗಿ ನಿಂತು ಹೋದವು. ಸುತ್ತಮುತ್ತಲಿನ ಜನರೆಲ್ಲ ಮನೆಯಲ್ಲಿದ್ದ ಯುಲಿಯಾನಳಿಗೆ ಸುತ್ತಮುತ್ತಲಿನ ಜನರೆಲ್ಲ ಪ್ರಾಣ ಭಯದಿಂದ ಊರು ಬಿಡುತ್ತಿದ್ದರು. ವೈರಿಗಳು ಆ ಭಾಗದಲ್ಲಿ ಯಾರನ್ನು ಬದುಕಲು ಬಿಡುತ್ತಿಲ್ಲ, ಅಲ್ಲಿಗೆ ಹೋದವರು ಸಾಯುವುದು ಖಂಡಿತ ಎಂದು ಆತಂಕದಿಂದ ಆಕೆಯನ್ನು ತಡೆಯಲು ನೋಡಿದರು. ಮಿಲಿಟರಿ ಅಧಿಕಾರಿಗಳು ಕೂಡ ಅಲ್ಲಿಗೆ ಹೋಗುವುದು ಆತ್ಮಹತ್ಯೆಗೆ ಸಮಾನ, ಶತ್ರುಗಳ ರೇಖೆಯನ್ನು ದಾಟಲು ಸಾಧ್ಯವೇ ಇಲ್ಲ ಎಂದು ಕೈ ಚೆಲ್ಲಿದರು. ಆದರೆ ಒಬ್ಬ ತಾಯಿಯ ಹೃದಯಕ್ಕೆ ಆ ಮಾತುಗಳು ಕೇಳಿಸುವುದು ಹೇಗೆ ಸಾಧ್ಯ? ಲೋಕವೇ ಹುರಿದು ಬೂದಿಯಾಗುತ್ತಿದ್ದರು. ತನ್ನ ಮಗ ಅಲ್ಲೆಲ್ಲೋ ಹಸಿದು ಭಯದಿಂದ ಅಳುತ್ತಾ ತನ್ನನ್ನು ಕರೆಯುತ್ತಿದ್ದಾನೆ ಎಂಬ ಧ್ವನಿ ಮಾತ್ರ ಆಕೆಗೆ ಕೇಳಿಸುತ್ತಿತ್ತು. ಶತ್ರುಗಳ ಗುಂಡು ನನ್ನ ಎದೆಸೀಳುವ ಮುನ್ನ ನನ್ನ ಮಗನನ್ನು ನಾನು ನೋಡಲೇಬೇಕು ಎಂದು ಆಕೆ ಸಂಕಲ್ಪ ಮಾಡಿದಳು. ಆಕೆಯ ಬಳಿ ಹಣವಿರಲಿಲ್ಲ, ಹೋಗಲು ಯಾವುದೇ ವಾಹನವಿರಲಿಲ್ಲ, ಜೊತೆಗೆ ಬರಲು ಯಾರೂ ಇರಲಿಲ್ಲ. ಇದ್ದದ್ದು ಕೇವಲ ಒಂದು ಹರಿದ ಜೊತೆ ಚಪ್ಪಲಿ, ಚೀಲದಲ್ಲಿ ಸ್ವಲ್ಪ ಒಣರೊಟ್ಟಿ ಮತ್ತು ಎದೆಯಲ್ಲಿದ್ದ ತಾಯ್ತನದ ಮಮಕಾರ ಮಾತ್ರ. ಆಕೆ ಸಾವಿನ ರಸ್ತೆಯಲ್ಲೇ ಒಂಟಿಯಾಗಿ ಹೆಜ್ಜೆ ಇಟ್ಟಳು. ಸಾವಿರಾರು ಜನ ಪ್ರಾಣ ಉಳಿಸಿಕೊಳ್ಳಲು ಯುದ್ಧ ಭೂಮಿಯಿಂದ

ಹಿಂದಕ್ಕೆ ಓಡಿ ಬರುತ್ತಿದ್ದರೆ ಈ ಒಂಟಿ ತಾಯಿ ಮಾತ್ರ ಆ ಜನ ಪ್ರವಾಹಕ್ಕೆ ಎದೆಯೊಡ್ಡಿ ಶತ್ರುಗಳು ನುಗ್ಗುತ್ತಿದ್ದ ದಿಕ್ಕಿನತ್ತಲೇ ಮುನ್ನಡೆದಳು. ಆಕೆ ಕ್ರಮಿಸಬೇಕಾಗಿದ್ದ ದೂರ ಬರೋಬ್ಬರಿ 400 ಮೈಲಿಗಳು, ಸುಮಾರು 640 ಕಿಲೋಮೀಟರ್ಗಳು. ದಿನಗಳು ಉರುಳಿದಂತೆ ಚೀಲದಲ್ಲಿದ್ದ ರೊಟ್ಟಿ ಖಾಲಿಯಾಯಿತು. ಹಸಿವಿನಿಂದ ಹೊಟ್ಟೆ ಒಣಗಿದಾಗ ಗಿಡಗಳ ಎಲೆಗಳನ್ನು ಹಗಿದು ಹಳ್ಳದ ನೀರು ಕುಡಿದು ಪ್ರಾಣ ಉಳಿಸಿಕೊಂಡಳು. ಮೈ ನಡುಗಿಸುವ ಚಳಿ ಸುರಿಯುವ ಮಳೆಯಲ್ಲಿ ನೆನೆದು ಆಕೆಯ ದೇಹ ಜರ್ಜರಿತವಾಯಿತು. ಕಾಲುಗಳು ಸುಸ್ತಾಗಿ ಮೈಯೆಲ್ಲ ನಡುಗುತ್ತಿದ್ದರೂ ಆಕೆ ನಿಲ್ಲಲಿಲ್ಲ. ನನ್ನ ಮಗ ನನಗಾಗಿ ಕಾಯುತ್ತಿದ್ದಾನೆ, ನಾನು ಆಯಾಸಗೊಂಡರೆ ಅವನು ಅನಾಥನಾಗುತ್ತಾನೆ ಎಂಬ ಒಂದೇ ಒಂದು ಆಶಾಕಿರಣ ಆಕೆಯ ಕಣ್ಣುಗಳಲ್ಲಿ ಜೀವಂತವಾಗಿತ್ತು. ಕೊನೆಗೂ ಒಂದು ತಿಂಗಳ ಕಠಿಣ ನಡಿಗೆಯ ನಂತರ ಸಾಕ್ಷಾತ್ ಯಮನ ಸಾಮ್ರಾಜ್ಯದಂತಿದ್ದ ಶತ್ರುಗಳ ವಲಯವನ್ನು ಯುಲಿಯಾನ ತಲುಪಿಯ ಬಿಟ್ಟಳು. ಆಳಗಿದ್ದ ಮನೆಗಳು, ಸುಟ್ಟು ಕರಕಲಾಗಿದ್ದ ಹೊಲಗಳ ನಡುವೆ ಆಕೆ ಮಗನಿಗಾಗಿ ಉಚ್ಚಿಯಂತೆ ಹುಡುಕಾಡಿದಳು. ಮತ್ತು ಆ ತಾಯಿಯ ತಪಸ್ಸಿಗೆ ಜಗತ್ತೇ ತಲೆಬಾಗುವಂತೆ ಆ ಪವಾಡ ಸಂಭವಿಸಿತು. ಒಂದು ಹಳೆಯ ಶಿಥಿಲವಾದ ಕಟ್ಟಡದ ಮೂಲೆಯಲ್ಲಿ ಹಸಿವಿನಿಂದ ಸೊರಗಿ ದಿಕ್ಕಿಲ್ಲದೆ ನಡುಗುತ್ತಿದ್ದ ಮಗ ಅಲೆಕ್ಸಿ ಆಕೆಗೆ ಕಾಣಿಸಿದ. ಮಗನನ್ನು ಕಂಡೊಡನೆ ಆ ತಾಯಿಯ ಒಣಗಿದ ಕಣ್ಣುಗಳಿಂದ ಆನಂದ ಬಾಷ್ಪ ಧಾರೆಯಾಗಿ ಹರಿಯಿತು. ಅಲೆಕ್ಸಿಗೆ ತನ್ನ ಕಣ್ಣುಗಳನ್ನು ತಾನೇ ನಂಬಲಾಗಲಿಲ್ಲ. ಈ ಯುದ್ಧದ ನರಕದಲ್ಲೂ ತನ್ನ ತಾಯಿ ತನ್ನನ್ನು ಹುಡುಕಿಕೊಂಡು ಬಂದಿದ್ದಾಳೆ ಎನ್ನುವುದನ್ನು ಕಂಡು ಅವನು ಅವಳನ್ನು ಗಟ್ಟಿಯಾಗಿ ಹಪ್ಪಿ ಬಿಕ್ಕಿ ಬಿಕ್ಕಿ ಹತ್ತನು. ಆ ಒಂದು ಒಪ್ಪುವಿಕೆಯಲ್ಲಿ ತಿಂಗಳುಗಳ ಹಸಿವು, ನೋವು ಎಲ್ಲವೂ ಕರಗಿ ಹೋಗಿದ್ದವು. ಮರಳಿ ಮತ್ತೆ ಅದೇ ಕಾಡು ಮೇಡುಗಳನ್ನು ದಾಟಿ ಕೊನೆಗೂ ತನ್ನ ಸುರಕ್ಷಿತ ಮನೆಗೆ ಮಗನನ್ನು ಕರೆತಂದಳು. ಅವರು ತಮ್ಮ ಗ್ರಾಮವನ್ನು ತಲುಪಿದಾಗ ಯುಲಿಯಾನಳ ಕಾಲಲ್ಲಿದ್ದ ಚಪ್ಪಲಿಗಳು ಸಂಪೂರ್ಣವಾಗಿ ಹರಿದು ಹೋಗಿ ಪಾದಗಳು ರಕ್ತಸಿಕ್ತವಾಗಿದ್ದವು. ಆಕೆಯ ದೇಹದಲ್ಲಿ ಜೀವ ಉಳಿದಿದೆಯೇ ಎಂಬಷ್ಟು ಆಕೆ ಕೃಶವಾಗಿದ್ದಳು. ಆದರೆ ಅವಳ ಮುಖದಲ್ಲಿ ಮಗನನ್ನು ಸಾವಿನ ದವಡಿಯಿಂದ ಗೆದ್ದು ತಂದ ಹೆಮ್ಮೆಯ ನಗು ಮಾತ್ರ ಇತ್ತು. ಮುಂದೆ ಅಲೆಕ್ಸಿ ದೊಡ್ಡವನಾಗಿ ಮಕ್ಕಳು ಮೊಮ್ಮಕ್ಕಳನ್ನು ಪಡೆದಾಗಲೂ ಪ್ರತಿ ವರ್ಷ ಈ ಕಥೆಯನ್ನು ಕಣ್ಣೀರು ತುಂಬಿದ ಕಣ್ಣುಗಳಿಂದ ಹೇಳುತ್ತಿದ್ದ. ಪ್ರಪಂಚದ ಯಾವ ಮೂಲೆಯಲ್ಲಿದ್ದರೂ ತಾಯಿಯ ಪ್ರೀತಿಗೆ ಸಮನಾವುದೂ ಇಲ್ಲ. ಮಾತೃ ದೇವೋಭವ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಮಹಾತಾಯಿ ಯುಲಿಯಾನಳ ಮಹಾಪಯಣ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಗದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮಹಾತಾಯಿ ಯುಲಿಯಾನಳ ಮಹಾ ಪಯಣ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಶ್ರೀಯುತ ಪ್ರಕಾಶ್ ರವರು. ನಮ್ಮ ನಿಲಯದಿಂದ ಇನ್ನು ಮುಂದೆ ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ಜೀವನದ ಆದರ್ಶಗಳು ಭಾಗ 4 ಕುರಿತು ಮಂಡ್ಯ ಜಿಲ್ಲೆಯ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

0: ಉತ್ಸವ ತೆರಳಿ ಐದಾರು ಮಾಸಗಳು ಉರುಳಿದವು.
1: ನಾಗಮ್ಮನಿಗೆ ಬಸವನದೇ ಯೋಚನೆ. ಪರುಷಮಣಿಯಂತಿದ್ದವ ಅನುಪಸ್ಥಿತಿಯು ಶೂನ್ಯತೆಯ

ಸಾಕಾರವಾಗಿತ್ತು. ಬಸವನೆಂದು ಹಿಂದಿರುಗಿ ಬಂದಾನೆಂದು ಎಲ್ಲರೂ ಕಾಯುತ್ತಿದ್ದರು. ನಾಗೋವಿಯ ದುಃಖವಂತೂ ಹೇಳತೀರದಂತಿತ್ತು. ಎಲ್ಲರೂ ಬಸವಧ್ಯಾನದಲ್ಲಿ. ಒಮ್ಮೆ ಶ್ರೀಮಠದ ಶಿಷ್ಯನೊಬ್ಬ ಬಂದು, ಗುರುಗಳು ನಿಮ್ಮಿಬ್ಬರನ್ನು ಬರಹೇಳಿದ್ದಾರೆ ಎಂದು ಶಿವಸ್ವಾಮಿಯವರಿಗೆ ತಿಳಿಸಿದನು. ದಂಪತಿಗಳು ಆತುರಾತುರದಲ್ಲಿ ಸಿದ್ಧರಾಗಿ ಗುರುಮಠಕ್ಕೆ ಧಾವಿಸಿದರು. ಬಂದಂತೆ ತನ್ನ ಪಯಣ ಮುಗಿಸಿ ಬಂದಿದ್ದ ಬಸವನನ್ನು ಕಂಡರು. ಬಂದ ದಂಪತಿಗಳ ಖುಷಿ ಹೇಳಲಾಗದಿರುವಷ್ಟು. ಹಿಂದಿರುಗಿ ಬಂದಿದ್ದ ಬಸವ ಗುರುಗಳಲ್ಲಿ ತನ್ನೆದೆಯ ಯೋಚನೆಯ ನಿವೇದಿಸಿಕೊಂಡ. ಗುರುದೇವ, ಆವರಿಸಿರಲು ಅಳುಕು ಹೊರಡುವ ಮೊದಲು ಹೇಳಲಾಗದೆ ಬಚ್ಚಿಟ್ಟುಕೊಂಡು ಉತ್ಸಾಹ ಉಲ್ಲಾಸ ಹುಮ್ಮಸ್ಸು ತೋರಿದ್ದೆ. ಆದರೆ ಕರುನಾಡ ಉದ್ದಗಲ ಸುತ್ತಿ ಬರಬೇಕೆನ್ನುವಾಸೆ ಹರಿವ ತೊರೆಯಾಗಿತ್ತು. ನನ್ನ ಕನ್ನಡ ನಾಡು ಬಹು ಸುಂದರ, ಕನ್ನಡ ಭಾಷೆ ಬಹು ಮಧುರ, ಎಲ್ಲರೆದೆಯನ್ನೂ ಸಿಹಿ ಮಾಧುರ್ಯದಲ್ಲಿ ಅಪಹರಿಸಿದೆ. ಈ ಕರುನಾಡಿನ ಉದ್ದಗಲದಲ್ಲಿ ಚಿನ್ನದೈಸಿರಿಯನ್ನು ಬೆಳೆಯಬಲ್ಲೆನು. ಆದರೆ ಸೋಮಾರಿತನದ ಹೊದಿಕೆಯನ್ನು ಹೊದ್ದಿರಬಾರದು. ಮೈ ಬಗ್ಗಿಸಿ ದುಡಿಯುವ ಕಷ್ಟ ಎಲ್ಲರ ಮನಕ್ಕೆ ಅಂಟಿಕೊಂಡಿದೆ. ದುರ್ವ್ಯಸನದ ನೇತಾರರು ಆಗಿಹರೆಲ್ಲರೂ. ಒಣ ರಾಜಕೀಯ, ಬಡ್ಡಿ ವ್ಯವಹಾರ, ಆಸ್ತಿ ಜಗಳ, ಜಾತಿ ದುರ್ಬುದ್ಧಿಗಳಲ್ಲಿ ದಿನದ ಅಮೂಲ್ಯ ಸಮಯವನ್ನು ಹಾಳುಗೆಡಹುತ್ತಿರುವರು. ಎಂತೂ ಹೊರುವುದು ಇವರನೆಂಬ ನೋವು ನಿರಂತರ ಕಾಡುತ್ತಿದೆ. ನಿರರ್ಗಳವಾಗಿ ಹೊರಬಂದ ಬಸವನ ಎದೆ ನುಡಿಯು ಗುರುವರರ ಮನಮುಟ್ಟಿತು. ಮುಗುಳ್ನಕ್ಕರು, ಬಸವ ತಿರುಗಾಟದಿಂದ ಅನೇಕ ಬದುಕ ಪಾಠಗಳ ಕಲಿತಿರುವೆ. ಅವಕಾಶ ಸಿಕ್ಕಾಗಲೆಲ್ಲ ಪಾಠ ಮಾಡಿದ್ದಿರಲೂಬಹುದು. ಕಲಿಯುವ ಮನ ಇರುವವಗೆ ನಾಲ್ಕು ಗೋಡೆಗಳ ನಡುವೆ ಕಲಿಯುವಂಥದ್ದೇನೂ ಇಲ್ಲ. ಬಯಲ ಆಲಯವು ಇನ್ನು ಮುಂದೆ ನಿನ್ನನ್ನು ತನ್ನೆಡೆಗೆ ಆಕರ್ಷಿಸುತ್ತಾ ಬೆಳೆಸಲಿದೆ. ಹೊಸ ಹೊಸ ವಿಚಾರಧಾರೆಗಳನ್ನು ಚಿಂತನೆಗೆ ಪ್ರೇರಕವಾಗುವಂತೆ ಬೆಳೆಸಿಕೋ ಬಸವ. ಅಂತರ್ದೃಷ್ಟಿಯಲ್ಲಿ ಕಂಡಂತೆ ಬಾಹ್ಯ ವಸ್ತುಗಳನ್ನು ನಿನಗೊಂದು ಅಚ್ಚರಿಯ ದೃಶ್ಯ, ನೀನೇ ಅಚ್ಚರಿ ಪಡುವಂತೆ ಕಂಡುಬರುವುದು ಎಂದು ಮನತುಂಬಿ ಹರಸಿದರು. ದಿನಗಳು ಉರುಳಿದ್ದವು. ಎಲ್ಲರೂ ಬಸವನ ಮದುವೆಯ ಬಗ್ಗೆಯೇ ಚಿಂತಿಸುತ್ತಿದ್ದರು. ಮಂತ್ರಿ ಬಲದೇವರು ತಮ್ಮ ಪುತ್ರಿ ಗಂಗಾಂಬಿಕೆಯನ್ನು ಬಸವನಿಗೆ ಮದುವೆ ಮಾಡಿಕೊಡುವ ಚಿಂತನೆಯಲ್ಲಿ ಇದ್ದಾರೆಂಬ ಸುದ್ದಿಯೂ ಎಲ್ಲರ ಕಿವಿ ತಲುಪಿತ್ತು. ಬಸವನ ಮನದಲ್ಲಿ ಮಾತ್ರ ಸಂಸಾರ ಬಂಧನಕ್ಕೆ ಸಿಲುಕದೆ ಬ್ರಹ್ಮಚಾರಿಯಾಗಿ ಉಳಿಯಬೇಕು ಎನ್ನುವ ಆಸೆ. ಆದರಿದ್ದಕ್ಕೆ ಯಾರ ಸಮ್ಮತಿಯೂ ದೊರಕಿರಲಿಲ್ಲ. ಬಸವನ ಮನದಲ್ಲಿ ಚಿಂತೆಗಳ ಸಂತೆ. ನಾನೇನು ಮಾಡಲಿ ಎನ್ನುವ ಬಿಡುವಿರದ ತಹತಹಿಕೆ. ಅಕ್ಕನನ್ನು ಧಿಕ್ಕರಿಸಲಾಗದು, ಗುರು ಮಾತನ್ನು ಮೀರಲಾಗದು. ಕಳವಳ ತಳಮಳದಿಂದ ವಿಲವಿಲನೆ ಒದ್ದಾಡತೊಡಗಿದನು. ಕೊರ ಕೊರಗಿ ಬಳಲಿದನು. ನಟ್ಟಿರುಳ ಕಾಡಿನಲ್ಲಿ ತನ್ನ ಮನದ ಆಶಯವನ್ನು ಕಣ್ಮುಚ್ಚಿಬಿಟ್ಟಂತಾಯಿತು. ಗುರುವರರಿಗೆ ಬಸವನ ಅಯೋಮಯ ದುಸ್ಥಿತಿಯ ಅರಿವಾಯಿತು. ಕಳವಳಗೊಂಡರು. ಧೈರ್ಯ ತುಂಬಲು ನಿರ್ಧರಿಸಿದರು. ನಿಧಾನವಾಗಿ ಅವನಲ್ಲಿ, ಬಸವ, ನನ್ನ ಅಂತರಂಗದ ಆಸೆಯನ್ನು ನೀನು ನಡೆದರೆ ಹರ್ಷಿಸುವೆ. ಬದುಕ ಬವಣೆಗಳೆನ್ನುವ ಉರಿಯ ಆರಿಸಲು ನಿನಗೆ ಮನವಿದ್ದರೆ ನನ್ನ ಮಾತಿಗೊಪ್ಪಿಗೆ ನೀಡು ಎಂದರು. ಬಸವ ನಿಧಾನವಾಗಿ, ಕಾಯುವೆನು ಬರುವ ನಾಳೆಗೆ ಬಲು ಎಚ್ಚರದಿ ನಾವೆಯಂತೆ ಮುಂದುವರಿದು. ತಮ್ಮಾಶಯವೇ ನನಗೆ ಆಶೀರ್ವಾದ. ಬದಲಿಸುವೆ ಬದುಕ ದಿಕ್ಕನ್ನು, ಮನಸೋತು ನಿಮ್ಮ ಒಲವಿಗೆ ಎಂದನು. ಸುದ್ದಿ ಎಲ್ಲರಿಗೂ ತಲುಪಿತು. ಬಸವ ಒಳಗೊಳಗೆ ಎತ್ತೆತ್ತಲೋ ಸುತ್ತಿ ಸುತ್ತಿ ಸೋತ ವ್ಯಸ್ತ ಚಿತ್ತದ ಪರಿತಾಪವನ್ನು ಅನುಭವಿಸುತ್ತಿದ್ದನು. ಸಂಗಮೇಶ್ವರ ದೇವಾಲಯದಲ್ಲಿ ಮುಂಜಾವಿನ ಮಂಗಳಾರತಿಯನ್ನು ದಿಟ್ಟಿಸುತ್ತಿದ್ದಂತೆ ನಯನಗಳು ಮುಂಗಾರ ಧಾರೆಯಂತೆ ಧರೆಯ ಚುಂಬಿಸುತ್ತಿದ್ದವು. ಮನನುಡಿಯಿತು. ಸಿದ್ಧನಾಗಿಯೇ ನಾನು ಬಿಟ್ಟು ಹೋಗಲು ಸಂಗಮವ. ಅರಿತವರಾರಿಹರು ಕಾಲಗತಿಯೊಳಗಿರುವುದನ್ನು, ಅದರ ಆಚೆ ಇರುವುದನ್ನು. ಪ್ರಸಾದ ಸ್ವೀಕರಿಸಿ ಹೊರಬಂದವನು ಬ್ರಹ್ಮಾಚಾರಿ ಬದುಕ ಕೊನೆಯ ನಮನವಿದು ಎಂದು ಗುರುಗಳ ಅಡಿಗಳಿಗೆ ಎರಗಿದನು. ಆಶೀರ್ವಾದ ಬೇಡಿದನು. ಗುರುವರರು ಮೌನದಲ್ಲಿ ಹರಸಿದರು.
ಅಷ್ಟರಲ್ಲಿ ಸಂಗಮದ ಪರಿಚಿತರೆಲ್ಲರೂ ಅವನ ಸುತ್ತ

ಮೆರೆದರು. ನಾಗಮ್ಮ, ಶಿವಸ್ವಾಮಿ ಗುರುವರರ ಅಣತಿ ಅನುಸಾರ ತಮ್ಮಲವ ಸುತ ಚೆನ್ನ ಬಸವನನ್ನು ಗುರುಕುಲದಲ್ಲೇ ಬಿಟ್ಟು ತಾವು ಬಸವನೊಡನೆ ಹೊರಡಲು ಸಿದ್ಧರಾದರು. ಗುರು ಸಂಗಮೇಶ್ವರರು ಮಠದೆಡೆಗೆ ಹೆಜ್ಜೆ ಹಾಕಲು ಸೂರ್ಯದೇವ ಅವರ ಮೊಗ ಕಮಲದಲ್ಲಿ ಅರಳಬೇಕೆನ್ನುವ ಆಸೆ ತಾಳಿದನು. ಬಸವನೀಗ ಮಂಗಳವಾಡಿಯ ನಿವಾಸಿ. ಬಸವನ ಬಗ್ಗೆ ಕೇಳಿ ತಿಳಿದಿದ್ದ ದೊರೆ ಬಿಜ್ಜಳನು ಬಂದು ಭೇಟಿಯಾಗಲು ಹೇಳಿ ಕಳುಹಿಸಿದನು. ಮೊದಲ ಭೇಟಿಯಲ್ಲೇ ಇಬ್ಬರಲ್ಲೂ ಮನರೋಮಾಂಚನ. ಬಿಜ್ಜಳನ ಅಂತರಂಗದಲ್ಲಿ ಬಸವ ಬೆಳಕ ಪ್ರಜ್ವಲನೆ. ಬಿಸಿಲು ತಂಬಿಸಿಲಾಗಿತ್ತು. ಬಸವನ ಮನದಲ್ಲಿ ಪರಮ ಸುಖ ಸಾಗರವು ಸೆಲೆಯೊಡೆದು ಸಿರಿ ಬುಗ್ಗೆ ಚಿಮ್ಮಿ ಪುಟಿ ಪುಟಿದು ನೆಗೆದಂತಾಯಿತು. ತನಗೆ ತಾನೇ ಹೇಳಿಕೊಂಡ, ಇವರು ಅರಸರು, ನಾನವರ ಮಂತ್ರಿಯ ಮಗಳ ಗಂಡ ಆಗುವವನು, ನನ್ನಂತಹ ನೂರಾರು ಸಾವಿರ ಎಳೆಯರನ್ನು ಸಾಕಿ ಬೆಳೆಸಿದವರಿವರು. ಇವರ ಸಾಂಗತ್ಯ ಬದುಕದೀವಿಗೆ. ಇಂತಹ ಪರಮ ಪುರುಷರಿಂದ ಭೇಟಿಯ ಆಹ್ವಾನ ದೊರೆತದ್ದು ಬದುಕ ಸೌಭಾಗ್ಯ. ಕತ್ತಲೆಯ ಮುಸುಕನ್ನು ಕಿತ್ತೆಸೆದು ಮಹಾಬೆಳಕ ಅರಳಿಸುವ ಪ್ರಜ್ಯೋತಿ ಇವರೆಂದು ನನ್ನೆದೆಯ ಗರ್ಭಕ್ಕೆ ಅನಿಸುತ್ತಿದೆ. ಬಸವನನ್ನು ನೋಡುತ್ತಿದ್ದಂತೆ ದೊರೆ ಬಿಜ್ಜಳರ ಮನದಲ್ಲೂ ಅರಿವಾಗದ ಆನಂದ, ರೋಮಾಂಚನ, ತುಂಬು ಶರೀರಿ, ಬಿಗಿದ ಯೌವನ, ಅರಳಿದ ಮುಖಕಮಲ, ಅಂದದ ಕಿರುನಗೆ, ರಶ್ಮಿ ತಲೆ ಬಾಗಿದ ವಿನಯ, ಬೆರಗಿನಲ್ಲಿ ದಿಟ್ಟಿಸಿದರು. ತನ್ನೆದುರು ನಿಂತು ಶಿರಬಾಗಿ ನಮಿಸಿದ ಬಸವನ ಕಂಗಳಲ್ಲಿ ಆಗಸದ ಸೂರ್ಯನ ಕಿರಣರಶ್ಮಿ ಕಂಡಂತಾಯಿತು. ಹೊಂಬಿಸಿಲು ಕೆಂಬಿಸಿಲಲ್ಲಿ ಸೇರಿ ಹೊಳೆದು ಸಂಧ್ಯಾರಾಗ ಹೊನ್ನ ಹೊಸಲೊಳಗೆದ್ದು ಮಾಣಿಕ್ಯ ದೀಪ್ತಿ ಮೋಡಿ ಮಾಡಿದಂತಾಗಿ ಮಿರಮಿರನೆ ಹೊಳೆದು ಕಳೆ ತುಂಬಿ ಬೆಳಗಿದವು ಕಂಗಳೆರಡು. ಬಿಜ್ಜಳರಸನ ಮನ ನುಡಿಯಿತು. ಸಾಧಾರಣದವನಲ್ಲ ನಿವ, ಸಿರಿಗಂಧ ಸಿಟ್ಟಾಗಿ ಪರಿಮಳವ ಬಿಟ್ಟಂತಿಹನು. ಯಾವುದೋ ಅರಿವಾಗದ ಶಕ್ತಿ ಇವನ ತನುವಿನಲ್ಲಿದೆ. ಹೊಳೆವ ಯಜ್ಞೇಶ್ವರನಾಗಿ ಉಕ್ಕಿಸಿಯನು ಭಯಭಕ್ತಿಯನ್ನು ನನ್ನೆದೆಯಲ್ಲಿ. ಹೊತ್ತೇರಿ ಹೊಳೆವ ಹೊಂಬಿಸಿಲು ಹರಿವ ಹೊನಲಾಗಿ ಹರುಷದುನ್ಮಾದವ ಹರಿಸಿ ಬೆಳಗಿದಂತಾಗಿದೆ ಎದೆಯಲ್ಲಿ. ಬಸವನೆಂದರೆ ಕಾರಿರುಳ ಕತ್ತಲಲ್ಲಿ ಹೊಳೆ ಹೊಳೆವ ಪ್ರಜ್ಯೋತಿ, ಜಗದ ಸುಖವೇ ತನ್ನ ಸುಖ ಎಂದು ಅರಳುತ್ತಿರುವ ನಿತ್ಯ ಪ್ರಣತಿ. ಇವಗಿಲ್ಲ ತನ್ನದೆಂಬುದು, ಇವಗಿಲ್ಲ ತನ್ನವರು ಎಂಬುವವರು, ಎಲ್ಲವೂ ಇವನದೇ, ಎಲ್ಲವೂ ಇವನವರೇ. ಬಂದಿಹನು ಸರ್ವ ಜನ ಹಿತಕ್ಕಾಗಿ, ಜನಹಿತದಲ್ಲಿ ತನ್ನ ಬದುಕು ಕಾಣಲೆಂದಾಗಿ. ವಿಶ್ವದ ಅನಂತ ಸತ್ಯ ಸೌಂದರ್ಯದಲ್ಲಿ ಕರಗಿ ಹೊಸ ಗಂಧವೀರಿ ನಿತ್ಯ ಪರಿಪೂರ್ಣ ಬದುಕ ಬಾಳಲಿಕ್ಕಾಗಿ. ಹೊನಲಾಗಿ ಹರಿದು ಹಸಿರ ನಬ್ಬಿಸುವ ನೆಲ್ಲೆಲ್ಲೂ ಹೊತ್ತು ತಂದಿಹನಿಂದು ಬೆಳದಿಂಗಳ ಜ್ಯೋತಿರ್ಲಿಂಗವನು ಹೊಸ ಹೊಸತು ಕಳೆಯಿಂದ. ಏನೋ ಸಂಕೋಚದಿಂದ ತನ್ನನ್ನೇ ದಿಟ್ಟಿಸುತ್ತಿದ್ದ ಬಸವನ ಅಂತರಂಗದ ಚಡಪಡಿಕೆಯನ್ನು ಅರಿತು ಬಿಜ್ಜಳ ಇಂತೆಂದರು, ನಿಮಗಾವ ಚಡಪಡಿಕೆ ಬೇಡ, ನನ್ನ ಮನದಲ್ಲಿ ಮಾತು ಮೊಲ್ಲೆಯಾಗಿ ಅರಳಿದೆ. ಬಲದೇವರು ನಮಗೆ ಬಲು ಹತ್ತಿರದವರು, ಆತ್ಮೀಯ ಬಂಧು. ಇಲ್ಲಿರುವ ಕಸವಯ್ಯ ನನ್ನಾತ್ಮೀಯ ಬಂಧು. ನಮ್ಮೆರಡು ಕಣ್ಣುಗಳಿವರು. ನಾವು ದೊರೆತನ ಅನುಭವಿಸಲು ಮುಖ್ಯ ಕಾರಣರು ಇವರಿರುವರು. ನೀವೀಗ ನನ್ನ ಮೂರನೇ ಕಣ್ಣಾಗಿ ಗೋಚರಿಸುತ್ತಿರುವಿರಿ. ಬಲದೇವರ ಅಳಿಯ ನೀವಾದುದರಿಂದ ನಮಗೆ ಬಲು ಹತ್ತಿರದವರಾದಿರಿ. ಎದೆಯ ತಟ್ಟಿದ ನೀವು ಬೆಸೆಯ ಬಲ್ಲಿರಿ ಹೊಸ ಅನುಬಂಧ. ನಮ್ಮೆದೆಯ ರಾಗಾನುಸಾರದಲ್ಲಿ ಬಸವ ಬಸವ ಎನ್ನುವ ನಿಮ್ಮ ಚಿತ್ಪ್ರಕಾಶ ಹೃದಯದಲ್ಲಿ ಬೆಳಗುತ್ತಿದೆ. ದೊರೆಗಳ ನುಡಿಗಳನ್ನು ಆಲಿಸಿ ಬಸವಣ್ಣನಲ್ಲಿ ಅಪೂರ್ವ ಚೈತನ್ಯ. ಅರಮನೆಯಿಂದ ತನ್ನ ಮನೆಗೆ ಬರುತ್ತಿದ್ದಂತೆ ನಡೆಯುತ್ತಿದ್ದ ಲೌಕಿಕ ವ್ಯವಹಾರಗಳ ಅರಿವಾಗಿ ಪರಿತಪಿಸಿದ. ಮನೆಗೆ ಬಂದವನು ಮನದ ರೇಜಿಕೆಯ ನೀಗಲು ಶಿವಧ್ಯಾನದಲ್ಲಿ ತಲ್ಲೀನನಾದ. ಕಂಡುಂಡ ವೇದನೆಯ ನರಕವು ಆಗಸವೇ ಬಾಯ್ದೆರೆದು ಹಾಡಿದಂತೆ ದನಿಸಿತು. ವಿಷಯವೆಂಬ ಹಸುರನೆನ್ನ ಮುಂದೆ ತಂದು ಪಸರಿಸಿದೆಯಯ್ಯ. ಪಶುವೇನು ಬಲ್ಲುದು,
ಹಸಿರೆಂದಳಸು

ಹೌದು ವಿಷಯ ರಹಿತನ ಮಾಡಿ ಭಕ್ತಿ ರಸವ ದಣಿಯೇ ಮೇಯಿಸಿ ಸುಬುದ್ಧಿಯನ್ನು ಹಾಲನೆರೆದು ನೋಡಿ ಸಲಹಯ್ಯ ಕೂಡಲ ಸಂಗಮ ದೇವ ಬಸವ ಮೇಲೆದ್ದು ಹೊರಬಂದಂತೆ ಗಾನ ಧ್ಯಾನದಲ್ಲಿ ಲೀನಳಾದ ತನ್ನ ಅಕ್ಕನನ್ನು ಕಂಡನು, ಅಚ್ಚರಿಗೊಂಡನು, ಹತ್ತಿರ ಸಾಗಿ ಅವಳ ಮೈಕುಲುಕಿದನು. ಎಚ್ಚೆತ್ತ ನಾಗವೇ ಬಸವ, ನಿನ್ನ ಶುಶ್ರಾವ್ಯ ಕಂಠ ಸಿರಿಯಲ್ಲಿ ಹೊರಬಂದ ಹಾಡನ್ನು ಆಲಿಸುತ್ತಿರುವಂತೆ ನನ್ನನ್ನೇ ನಾನು ಒಂದು ಕ್ಷಣ ಮರೆತು ಬಿಟ್ಟೆ ಎಂದಳು. ಬಸವ ನಿಧಾನವಾಗಿ ನಡೆದುದೆಲ್ಲವನ್ನು ಅರುಹಿದನು. ಮತ್ತವನು ಇಂತೆಂದನು, ಅಕ್ಕ ಮರೆತೆಲ್ಲ ಮನಬೇಗೆ ಕುಳಿತಂತೆ ನನ್ನಿಷ್ಟ ಎದೆದೈವ ಸಂಗಮನ ಧ್ಯಾನದಲ್ಲಿ ಅರಿವಿಗೆ ಬರದಂತೆ ಹೊರಬಂತು ವಚನ. ಬಂದ ವಚನವು ಸುತ್ತಿ ಬಳಲಿದ ಮನಕ್ಕೆ ನೆಮ್ಮದಿಯನ್ನು ನೀಡಿತು. ನಾಗವ್ವೆಗೆ ಇನ್ನೊಂದು ವಚನವನ್ನು ಆಲಿಸಬೇಕೆಂದು ವಾಸೆ ಮೂಡಿತು. ಕೇಳಿದಳು, ಬಸವ ಮತ್ತೊಂದು ವಚನವನ್ನು ಹಾಡಿದನು. ನಾಗಮ್ಮ ವಚನರಾಗ ಸಾಗರದಲ್ಲಿ ಮುಳುಗಿದಂತಿದ್ದಳು. ಹಾಡು ಮುಗಿದರೂ ಗುಯಿ ಗುಡುವಿಕೆ ಅನುಗಾಲ ಎಂದೆನಿಸಿತು. ಮೌನ ಗಂಭೀರೆಯಾದಳು. ಬಸವ ಅಕ್ಕನನ್ನು ನೋಡುತ್ತಲೇ ಇದ್ದ. ಅಕ್ಕನಿಗೂ ತಮ್ಮ ಕಾಣಿಸುತ್ತಿದ್ದ. ಬಸವನಾಗಿ ಅಲ್ಲ, ಬಸವೇಶ್ವರನೆಂದಾಗಿ. ಸೂರ್ಯ ಮುಳುಗಿದನು, ಬಸವ ಬೆಳಗುತ್ತಿದ್ದನು. ನಾಗಮ್ಮ ಮನೆ ಕೆಲಸದಲ್ಲಿ ಮಗ್ನಳಾಗಿದ್ದಳು. ಆಗ ಆಪ್ತ ಸ್ನೇಹಿತೆಯರಾದ ಗಂಗಾಂಬೆ ಹಾಗೂ ನೀಲಾಂಬೆ ಬಂದರು. ನಾಗಮ್ಮ ಸಂತಸದಿಂದ, ತಂಪಾಯಿತು ನನ್ನೆದೆ ಈಗ, ನೀವಿಬ್ಬರೂ ಸದಾ ಜೊತೆಯಾಗಿಯೇ ಇರುವಿರೆಂದು ಮನ ನುಡಿಯುತ್ತಿದೆ. ಆದರೆ ಮನುಜ ರಿಚ್ಛೆಯನ್ನು ಮೀರಿ ನಿಲ್ಲುವ ವಿಧಿಯಿಚ್ಛೆ ಒಂದಿದೆ ಎನ್ನುವ ಅರಿವು ನನಗಿದೆ. ಕಂಡವರಾರಿಲ್ಲ ನಾಳೆ ಎಂತಿದೆ ಎಂಬುದನ್ನು, ಬರುವ ನಾಳೆಯನ್ನು ಆ ದರದಲ್ಲಿ ಬರಮಾಡಿಕೊಳ್ಳುವುದರಲ್ಲಿ ನಾವಿಂದೇ ಸಿದ್ಧರಿರಬೇಕು. ನುಡಿದಂತೆ ಅಕ್ಕನ ಸ್ವಗತ ನುಡಿಗಳಿಗೆ ಗಂಗೆ ನೀಲೆಯರು ಅಚ್ಚರಿಗೊಂಡರು. ಇಬ್ಬರನ್ನು ಅಡಿಗೆ ಮನೆಗೆ ಸ್ವಾಗತಿಸಿ ಮಂದಳಿಗೆಯನ್ನು ಹಾಸಿ ಉಪಚರಿಸುತ್ತಾ ಬಿಸಿ ಬಿಸಿ ಹಾಲಿನ ಆತಿಥ್ಯದಲ್ಲಿ ಸತ್ಕರಿಸಿ ತನ್ನ ಕರುಳ ಕುಡಿಗಳು ಇವರೆಂದು ತನ್ಮಯದಲ್ಲಿ ದಿಟ್ಟಿಸಿದಳು. ಮೂವರೂ ಮಾತನಾಡತೊಡಗಿದರು. ಮಾತನಾಡುತ್ತಲೇ ನಾಗವ್ವಿ ಸರಸರನೆ ಅಡಿಗೆಯ ಕೆಲಸವನ್ನು ಮುಗಿಸಿದಳು. ನೀಲೆ ರೇಗಿಸಿದಳು, ಅಕ್ಕ ನಿಮಗಿಲ್ಲ ಅಡುಗೆಯ ಚಿಂತೆ, ಇನ್ನು ಮುಂದಕ್ಕೆ ಕೂತು ತಿಂದರಾಯಿತು. ಗಂಗೆ ವಹಿಸಿಕೊಳ್ಳುವಳು ಅಡುಗೆ ಮನೆಯ ಸುಪರ್ದಿಯನ್ನು. ತಕ್ಷಣ ಗಂಗೆ ಹೇಳಿದಳು, ಅಕ್ಕ ಮರೆಯದಿರಿ, ಎಲ್ಲಿ ಗಂಗೆ ಇರುವಳೋ ಅಲ್ಲಿ ನೀಲೆ ಇದ್ದೇ ಇರುತ್ತಾಳೆ. ಬಾಲ್ಯದಿಂದಲೂ ಹಂಚಿ ತಿನ್ನುವುದನ್ನು ನಾವು ಅಭ್ಯಾಸ ಮಾಡಿಕೊಂಡಿದ್ದೇವೆ. ಏನೇ ಸಿಕ್ಕರೂ ನಮ್ಮೀರುವರಿಗೆ ಅದರಲ್ಲಿ ಸಮಾನ ಪಾಲು. ನಾಗವ್ವೆಯ ಕಂಗಳಲ್ಲಾಗ ಹೊಸ ಬೆಳಕ ಕುಡಿಯೊಂದು ಹೊಳೆಯಿತು. ಮಾತು ಮುಂದಕ್ಕೆ ಮುಂದಕ್ಕೆ ಸಾಗುತ್ತಲೇ ಇತ್ತು. ಮಾತು ಹಾಡು ಹಾಡು ಮಾತು, ಎಲ್ಲರೂ ತಲ್ಲೀನರು. ಮೂವರ ಮನದಲ್ಲೂ ಒಂದೇ ಮಿಡಿತ, ಎಲ್ಲಿ ನೀವೋ ಅಲ್ಲೇ ನಾವು. ನಾಗವ್ವೆ ಇಬ್ಬರಿಗೂ ಪ್ರೀತಿಯಿಂದ ಊಟಕ್ಕೆ ಬಡಿಸಿದಳು. ಊಟ ಮುಗಿಸಿ ಇಬ್ಬರು ಹೊರಟಂತೆ ಬೀಳ್ಕೊಂಡು ಅವರಿಬ್ಬರು ಮನೆಯ ಹೊಸ್ತಿಲು ದಾಟುವ ತನಕ ನಿಂತೇ ಇದ್ದಾಗ ಮನದಲ್ಲಿ ಮೂಡಿದ್ದು, ನನ್ನೆದೆಯ ದೈವವೇ ಅಗಲಿಸದಿರು ನೀನೀ ಹೂವುಗಳ. ಮನೆಯಿಂದ ಹೊರಟ ಗೆಳತಿಯರು ಅರಮನೆಯ ಉದ್ಯಾನದತ್ತ ಸಂಜೆಯ ಸೊಬಗ ಉಂಡಲು ಹೋದರು. ಗಂಗೆ ನಿಧಾನವಾಗಿ, ನೀಲೆ ನನಗಂದು ಸಂಗಮದಲ್ಲಿ ಗುರುಗಳಾಡಿದ ಹೂವು ಎರಡಾದರೂ ಸೌರಭವೊಂದೇ, ಮಾತಿನ ಇಂಪನ್ನು ಮರೆಯಲಾಗುತ್ತಿಲ್ಲ. ನನ್ನ ಎದೆ ಬಡಿತ ಅರ್ಹುತ್ತಿದೆ, ನಾನಿರಲಾರೆ ನೀನಿಲ್ಲದೆ ಎಂದು. ನನಗೊಪ್ಪಿಗೆ ಇದೆ, ನೀನು ಒಪ್ಪಿದರೆ ಅದಕ್ಕೂ ಮೀರಿದ ಬದುಕ ಬೇರಾವ ಸೌಭಾಗ್ಯವನ್ನು ನಾನು ಬಯಸಲಾರೆ. ನೀಲೆ ಏನೂ ಮಾತನಾಡಲಿಲ್ಲ. ಗಂಗೆಯನ್ನು ಮೌನದಲ್ಲಿ ಆಲಂಗಿಸಿದಳು. ಬಿಡೆನು ನಾನು ನಿನ್ನನು ಎಂದವಳ ಎದೆಬಡಿತ ಮಿಡಿಯುತ್ತಿರಲು ಮಧುಮಾಸ ತೀಡಿತ್ತು ಜಗವನ್ನು ಜೇನಿನೊಳಗೆ ಅದ್ದಿ ತೆಗೆದಂತೆ. ಗಂಗೆ ನೀಲೆಯರು ನಾವು ಸದಾ ಒಬ್ಬರೊಡನೊಬ್ಬರು ಭಾವದಲ್ಲಿ
ವಚನ ಸಾಮ್ರಾಜ್ಯದ ಅಧಿಪತಿಗಳಾಗಿದ್ದಂತೆ.

ಬಸವ ತನ್ನೊಳಗೆ ಚಿಂತಿಸುತ್ತಿದ್ದ. ಯಾವ ಬಂಡಿಯದು ಕರೆದೊಯ್ಯುತ್ತಿದೆ ಎನ್ನನ್ನು ಕಾಣದಿರುವ ದೂರ ತೀರಕ್ಕೆ ಎಂಬುದವನ ಆತಂಕವಾಗಿತ್ತು. ನಾಲ್ಕಾರು ಮಾಸಗಳ ಮಾಸದಿರುವ ಬೆಳವಣಿಗೆ ಕಾಣದಿರುವ ಅಚ್ಚರಿಗೆ ಒಳಗಾಗಿಸಿತ್ತು. ಮದುವೆಯೇ ಬೇಡ, ವಿದ್ಯಾಪೀಠದಲ್ಲಿ ಆಚಾರ್ಯನಾಗುವೆ, ಕಲಿತುದನ್ನು ಕಲಿಸುವೆ, ಮತ್ತಷ್ಟು ಕಲಿಯುವೆ ಎಂಬ ನಿರ್ಧಾರ ಗುರುಗಳ ಅಕ್ಕ ಬಾವಂದಿರ ಮಾತಿನೊತ್ತಾಯಕ್ಕೆ ಮಣಿದು ಮಾತ ಬದಲಾವಣೆಗೆ ಒಪ್ಪಿತ್ತು. ಆದರೀಗ ಗಂಗೆಯೊಡನೆ ನೀಲೆ ಮದುವೆಗೆ ನಾಲ್ಕಾರು ದಿನಗಳು ಉಳಿದಿದ್ದವು. ಬಸವನ ಮನ ರಿಂಗಣ ಹಗಲಿರುಳು ಕಳವಳದ ಕಾಳ್ಗಿಚ್ಚಿನಲ್ಲಿ ಕುದಿ ಕುದಿದು ಸುಟ್ಟು ಕರಕಲಾಗುವ ಬದಲು ನೆಮ್ಮದಿಯನ್ನು ಆವಾಹಿಸಿಕೊಂಡಿರಬೇಕು. ಮದುವೆಗೆ ಕೇವಲ 4 ದಿನಗಳು ಉಳಿದಿರುವಾಗ ಬರುವುದನ್ನು ಸ್ವೀಕರಿಸಲು ಸಿದ್ಧನಿರಬೇಕೇ ಹೊರತು ಅದು ಬೇಡ ಇದು ಬೇಡ ಎನ್ನಬಾರದು. ಬೇಡವೆಂದರೂ ಬಿಡಲಾರರು, ಬೇಡ ಎನ್ನಲು ಸರಿಯಾದ ಕಾರಣಗಳಿಲ್ಲ. ಬರುವವರು ಬರಲಿ, ನನ್ನವರಾಗಿರಲೆಂದು ನಿರ್ಧರಿಸಿದರೆ ಆನಂದದಿಂದ ಮೈ ಹಗುರ. ಬಂದವರು ತುಂಬುವರು ನನ್ನ ಬದುಕನ್ನು ಎಂಬ ನಿಜದರಿವು ಇರುವಲ್ಲಿ ಒಪ್ಪಿರುವ ಚಲುವೆಯರು ನನ್ನೆದೆಯ ಅರಗಿಣಿಯರಾಗುವರು. ಮನವು ಒಪ್ಪಿರುವಾಗ ನಾನಾವ ತಳಮಳದಿಂದಲೂ ಕಂಗೆಡಬಾರದು. ನಿರ್ಧಾರಕ್ಕೆ ಬಂದನು. ತನ್ನ ಮದುವೆಗೆ ಸಂಬಂಧಿಸಿ ಬಸವ ಹೀಗೆಂದನು: ಮದುವೆ ಎಂಬುದು 2 ಹೃದಯಗಳ ಮಿಲನ. ಇದರ ಅರಿವಿದ್ದರೆ ಯಾವ ಆಡಂಬರವನ್ನು ಬಯಸಲಾರರು. ನನಗೆ ಮದುವೆ ಕಾರ್ಯಕ್ರಮದ ಅದ್ಧೂರಿಯ ವೈಭವ ಬೇಡ, ಧಾರೆ ಎರೆದು ಕೊಡಲಿ ಸಾಕು. ನನಗಾವ ಲೌಕಿಕದ ಬೇಕುಗಳ ಬಯಕೆಯಿಲ್ಲ. ಇಬ್ಬರನ್ನು ಜೊತೆಯಾಗಿ ಒಲವಿನಲ್ಲಿ ಪರಿಗ್ರಹಿಸುವೆ, ಯಾವ ಆಡಂಬರಗಳೂ ಬೇಡ. ಬರುವ ಸ್ನೇಹಿತರು ಅತಿಥಿಗಳಿಗೆ ಸವಿಯೂಟದ ವ್ಯವಸ್ಥೆ ಇರಲಿ, ಊರ ಪರವೂರ ಬಡವ ಬಹುಜನರಿಗೆ ಧಾರಾಳವಾಗಿರಲಿ. ಬಂದು ಉಂಡು ತಣಿದು ಹರಸಲೆಮ್ಮನ್ನು ಬಹುಕಾಲ ಸುಖದಲ್ಲಿ ಬಾಳಿರೆಂದು. ಮದುವೆ ಮಂಟಪದಲ್ಲಿ ಗಂಗೆ ನೀಲೆಯರು ಜೋಡಿ ನಂದಾದೀಪಗಳಾಗಿ ಬೆಳಗುತ್ತಿದ್ದರು. ಮುಂದಿನ ಬೆಳಗುವಿಕೆ ಬಸವನೆದೆ ಅರಮನೆಯಲ್ಲಿ ಎಂದು ಸಂಭ್ರಮಿಸುತ್ತಿದ್ದರು. ಮದುವೆಗೆ ಬಂದ ರುದ್ರಮುನಿ ಶಿವಾಚಾರ್ಯರು ಗಂಗೆ ನೀಲೆಯರಿಗೆ ದೀಕ್ಷೆಯನ್ನು ನೀಡಿ ಇಷ್ಟಲಿಂಗವನ್ನು ಅನುಗ್ರಹಿಸಿದರು. ಕಾಪಾಡಲಿದು ನಿಮ್ಮನ್ನು ಅನವರತ, ಸುಖ ಸಂಭ್ರಮದ ಬಾಳ ನಂದನದಲ್ಲಿ ಎಂದು ಹರಸಿದರು. ಬಸವ, ಮದುವೆ ಮಾಡಲು ಬಂದಿದ್ದ ಪುರೋಹಿತರಲ್ಲಿ ನಿಮಗೆ ತಿಳಿದಿರಲಿ, ಹೋಮವನ್ನು ಮಾಡಿಸದಿರಿ, ಕೂಡಿಸದಿರಿ ನಮ್ಮನ್ನು ಬೆಂಕಿ ಎದುರು. ನಾನು ಉರಿವ ಅಗ್ನಿಕುಂಡವನ್ನು ಸುತ್ತಲಾರೆನು, ಸಮಿತ್ತುಗಳ ಆ ಅಗ್ನಿಗೆ ಆಜ್ಯವನ್ನಾಗಿಸಿ ಸುಡಲಾರೆನು. ಬಸವನ ಮಾತು ಕೇಳಿ ಶಾಸ್ತ್ರಿಗಳ ಎದೆ ನಡುಗಿತ್ತು. ಜೊತೆಯಲ್ಲಿದ್ದ ರಾಜಪುರೋಹಿತರು ದಂಗುಬಡಿದಂತಿದ್ದರು. ಮದುವೆ ಮುಖ್ಯವೇ ಹೊರತು ಮದುವೆ ಮಾಡುವ ಶಾಸ್ತ್ರಗಳಲ್ಲ ಎಂಬ ಬಸವನೆದೆ ನಿಲುವಿಗೆ ಉತ್ತರಿಸಲು ಸೋತು ಹೋದರು. ಮಾತ ಚಕಮಕಿಯೂ ನಡೆಯಿತು. ಕೊನೆಗೆ ಪುರೋಹಿತರು: ಬಸವ, ನಿನ್ನಿಚ್ಛೆ ಏನೇ ಇರಲಿ, ಮೊದಲು ನಿನ್ನ ಕೈ ಹಿಡಿಯುವವರ ಮನದ ಅಭಿಪ್ರಾಯವನ್ನು ತಿಳಿಯೋಣ ಎಂದಂತೆ ಬಸವನೊಪ್ಪಿದನು. ಗಂಗೆ ನೀಲೆಯರಲ್ಲಿ ಕೇಳಲು ಏಕಸ್ವರನಾದ ಹೊಮ್ಮಿತು: ಬಸವ ಆಸೆಯೇ ನಮ್ಮಾಸೆ, ನಾವವರ ಸಹಧರ್ಮಿಣಿಯಾಗುವವರು, ಅವರೆಂತೋ ನಾವೂ ಅಂತೆಯೇ. ಅವರು ನಮ್ಮ ಕರ ಹಿಡಿದ ಭಾಗ್ಯ ನಮಗೊದಗಿದ್ದು ಬದುಕಿದ ಪುಣ್ಯ ವಿಶೇಷ. ಅವರ ಮಾತಿಗೆ ನಮ್ಮ ಮಾತೂ ಸೇರಿ ಒಂದಾಗುತ್ತದೆ. ಮದುವೆಯ ಸಂಭ್ರಮದಲ್ಲಿ ಮುಳುಗಿದ್ದ ಮಂಗಳವಾಡೆ ದಿನವಿಡೀ ಜಾಗರಣೆಯಲ್ಲಿ ಮುಳುಗಿತ್ತು. ದುಂಬಿಗಳಾಗಿ ಊರ ಜನ, ಇಂದು ಸಿಗುವ ಮದುವೆಯೂಟದ ಸವಿಯು ಮುಂದೆ ನಾವಿರುವ ತನಕವೂ ಸಿಗಲಾರದು. ಭಾವದಲ್ಲಿ ದುಂಬಿಗಳಾಗಿ ಸಿಹಿ ಇರುವಲ್ಲೆಲ್ಲ ಹುಡುಕುಡುಕಿ ಹಾರಾಡುತ್ತಿದ್ದರು. ಬೀದಿ ಬೀದಿಗಳು, ಪೇಟೆ ಪೇಟೆಗಳು, ಅಂಗಡಿ ಮನೆಗಳು, ಉದ್ಯಾನ ಮೈದಾನ, ಅರಮನೆ ನೆಲೆಮನೆ, ಕಣ್ಣು ಹೋದಡೆ ಎಲ್ಲೆಲ್ಲ ಜನಸಂತೆ ತುಂಬಿ ತುಳುಕಿ ಸಂಭ್ರಮಿಸುತ್ತಿತ್ತು. ಎಲ್ಲರ ಮನದ ದನಿಯೂ ಕಳೆದಿಂದಿನ ರಾತ್ರಿ ಕಾಣುವೆವು ಬಸವನನ್ನು ಮಂಗಲದ ಮದುಮಗನಾಗಿ ಎಂಬುದಾಗಿತ್ತು. ಬಸವನ ಮನದಲ್ಲಿ ನಾಳೆಯಿಂದ ನಾನು ಸಂಸಾರಿ. ಗಂಗೆ ನೀಲೆಯರ ಮನದಲ್ಲಿ ನಾಳೆಯಿಂದ ನಾವು ಬಸವನ ಅರ್ಧಾಂಗಿಯರು, ಅವನೆದೆಯ ಒಲವ ಅರಸಿಯರು. ಊರಿನ ಬೀದಿ ಬೀದಿಗಳಲ್ಲೆಲ್ಲ ಹಸಿರ ಹಂದರ, ಓಡಾಡುವವರಿಗೆ ಸುಖ ಇರಲೆಂದು ಉಪಾಹಾರ ಕೇಂದ್ರಗಳು, ಉಪಚಾರದೌತಣ.

ಊರ ತುಂಬೆಲ್ಲ ನೃತ್ಯ ಸಂಗೀತ ಭಜನೆ ಗಮಕ ಸುಖತಾಗೋಷ್ಠಿ ಬಯಲಾಟ ಲಾವಣಿ ಗೊಂಬೆಯಾಟ ವಚನಗಾಯನ ಈ ಸಂಭ್ರಮದ ಐಸಿರಿ ರಾತ್ರಿಯನ್ನು ಬೆಳಗಾಗಿಸಿತ್ತು. ಚಂದಿರ ನಾನು ಮದುವೆಗೆ ಹೋಗುವುದೆಂದು ಚಿಂತಿಸುತ್ತಿದ್ದಾಗ ಕುಣಿ ಕುಣಿದು ಸುಸ್ತಾಗಿ ಬಂದ ಅರುಣನು ಹೊಸದಾದ ಉಡುಗೆ ಧರಿಸಿ ಬಸವನ ಉಡುಗೊರೆ ಇದು ಸಾರಿದ್ದನು. ಆಲಿಸಿ, ಶುಕ್ರ ಮಂಗಳ ಚುಕ್ಕಿ ಚಂದ್ರ ತಾರೆಗಳು ನಮಗಿಲ್ಲವೇ? ಕೇಳಲು ಮರುತ, ಏಕಿಲ್ಲ? ತಡೆಯಿರೀಗ ನಾಲ್ಕು ಗಳಿಗೆಯ ಕಾಲ. ಸರೋವರದ ಅರಮನೆಯ ಆಳುಗಳೆನ್ನುತ್ತ ಹೊರಟನು. ರಾತ್ರಿ ಪಾಳಿಯ ಕೆಲಸವನ್ನು ಮುಗಿಸಿದವರು ಅಲ್ಲಿಯೇ ಕಾಯತೊಡಗಿದರು. ಶಿವಾಲಯದಲ್ಲಿ ಮಂಗಳ ವಾದ್ಯಗಳು ಮೊಳಗಿದವು. ಅದನ್ನನುಸರಿಸಿ ಊರ ದೇಗುಲಗಳೆಲ್ಲ ದನಿ ಮಾಡಿದವು. ಅರಮನೆಯಲ್ಲಿ ವಾದ್ಯಗಳ ಬೊರ್ಗರೆತ ಚಿನ್ನಕ್ಕೆ ಮೆರುಗಿಟ್ಟಂತೆ ಅರುಣೋದಯವಾಗಿ ಶುಭ ಮುಹೂರ್ತಕ್ಕೆಲ್ಲರೂ ಕಾತರಿಸಿದ್ದರು. ಹೆತ್ತ ಮಗಳನ್ನು ಧಾರೆ ಎರೆಯಲು ಬಲದೇವ ಸಜ್ಜಾಗಿರಲು, ಸೋದರಿ ನೀಲೆಯನ್ನು ಧಾರೆ ಎರೆಯಲು ರಾಜಬಿಜ್ಜಳನೂ ಸಿದ್ಧನಾಗಿದ್ದನು. ಸ್ವೀಕರಿಸಲು ನಾಗಮ್ಮ ಶಿವಸ್ವಾಮಿ ತುದಿಗಾಲಲ್ಲಿದ್ದರು. ಪುರೋಹಿತರು ಕರೆದಂತೆ ಸಂತಸದ ಸುಖತೇಜದಲ್ಲಿ ಗಂಗೆ ನೀಲೆಯರು ಒಂದೆನ್ನುವ ನಗೆ ಮೊಗದಲ್ಲಿ ಸುರಸುಂದರಿಯಾಗಿ ಕಂಗೊಳಿಸುತ್ತಿದ್ದರು. ಅವರ ನಡೆ, ನಿಲುವು, ರೂಪ, ಮೊಗಕಾಂತಿ ಎಲ್ಲರ ಮನಸೂರೆಗೊಂಡಿತ್ತು. ಬಸವ ಬಹಳ ಭಾಗ್ಯಶಾಲಿ ಎಂಬುದು ಅಲ್ಲಿದವರ ಎದೆನುಡಿ. ಮಂಗಳ ವಾದ್ಯಗಳು ಮತ್ತೆ ಭೊರ್ಗರೆದವು. ಧರೆಗಿಳಿದ ಗಂಧರ್ವನ ಆಗಮನದ ಸೂಚನೆ ನೀಡಿದವು. ಸಿಹಿಮೊಗದ ಸಿರಿ ಬೆಳಕ ಬಸವನನ್ನು ಕಂಡಂತೆ ಅಚ್ಚರಿಯಲ್ಲಿ ಇವನನ್ನು ಇವರಿರುವರು ಒಪ್ಪಿದ್ದು ಭಾವವೆಲ್ಲರಲ್ಲಿ. ಇನ್ನು ಅನೇಕರು ಇರುವರಲ್ಲಿ ಬಸವನೊಪ್ಪಿದರೆ ಗಂಗೆ ನೀಲೆಯರ ಪಕ್ಷವನ್ನು ಸೇರುವವರು ಎಂದು ಅನೇಕರಿಗೆ ಅನ್ನಿಸುತ್ತಿತ್ತು. ಆಗ ಗಂಡು ಹೆಜ್ಜೆಯ ನಿರಸುತ್ತ ಪುರುಷಾಕೃತಿಯ ಧರಿಸಿದ ಗಂಧರ್ವ ಮಂದಹಾಸದ ಮೋಹ ಮೋಡಿಯಲ್ಲಿ ಅವರೆದರು. ಕಂಡು ಬಸವನ ಸರಳತೆಯ, ಬೇಕಿಲ್ಲ ಯಾವ ಅಲಂಕಾರ ಸಿಂಗರಿಸಲು ಇವನನ್ನು ಎಂದೆಲ್ಲರಿಗೆ ಅನ್ನಿಸಿತು. ಗಂಗೆ ನೀಲೆಯರನ್ನು ಬಸವನಿಗೆ ಧಾರೆ ಎರೆದು ಬಲದೇವ ಬಿಜ್ಜಳರು ಮನೆಯ ಬೆಳಕಾಗಿದ್ದವರು ಬೆಳಗಲಿನ್ನು ನಿಮ್ಮ ಮನೆಯನ್ನು ಮನವನ್ನು ಎಂದು ಹರಸಿದರು. ತನ್ನತ್ತೆಯರನ್ನು ಮಾತನಾಡಿಸುವ ಆಸೆಯಲ್ಲಿ ಚನ್ನಬಸವ ಓಡೋಡಿ ಬಂದನು. ಗಂಗೆ ನೀಲೆಯರು ಹತ್ತಿರಕ್ಕೆ ಕರೆದರು. ಬಂದವನನ್ನು ಮೃದುವಾಗಿ ತಬ್ಬಿ ತಮ್ಮ ಎನ್ನಲು ಚನ್ನಬಸವ ಪುಳಕಿತನಾದನು. ಮದುವೆ ಸಂಭ್ರಮ ಮುಗಿದು ಕೆಲವು ದಿನಗಳಾಗಿದ್ದವು. ಬಸವನಿಗೆ ತನ್ನೊಲವ ಎದೆ ದೈವ ಗುರುವರಿಯರನ್ನು ಕಂಡು ಅವರ ಆಶೀರ್ವಾದ ಪಡೆಯಬೇಕೆನ್ನುವ ಆತುರ ತಳಮಳ ಅವನ ಮನ ಪಿಸುಗುಟ್ಟಿತು. ಅಂತರಂಗರಾರಾಧ್ಯ ದೈವವರು ಮದುವೆಯಾದಂತೆ ಬರುವೆ ಎಂದಿದ್ದೆ. ಮನಮಬ್ಬು, ತನುಭಾರ, ಯಾವುದೋ ಸೂಚನೆಯ ತಳಮಳ, ಬುದ್ಧಿ ನಂದಿ ಹೋಗಿದೆ. ಭಾವ ಕತ್ತಲಿಸಿ ಎದೆಯ ಗೂಡು ಕತ್ತಲೆಯ ನಿವಾಸವಾಗಿದೆ. ಮನೆಯ ಹಿರಿಯರೆಲ್ಲರ ಒಪ್ಪಿಗೆ ಪಡೆದು ರಾಜ ಬಿಜ್ಜಳನಲ್ಲಿ ತೆರಳಿ ತನ್ನಾಸೆಯನ್ನು ತಿಳಿಸಂತೆ ಬಿಜ್ಜಳರಸ ಎಂತೆಂದರು. ಮನದಲ್ಲೆದ್ದ ಗಿರಿಭಾರವು ಹೊರೆ ಎಂದಾಗುವ ಮೊದಲು ಇಳಿಸದನ್ನು ತಾವು ಕೈಗೊಂಡ ನಿರ್ಧಾರ ಸರಿಯಾದುದು. ಬಸವ, ಹೋಗಿ ಬನ್ನಿ. ನೀವು ಹಿಂದಿರುಗಿ ಬರುವ ದಿನವನ್ನು ನಾನು ಕಾಯುತ್ತಿರುವೆ ಎಂಬುದು ನಿಮಗೆ ನೆನಪಿರಲಿ. ನೀವು ಹಿಂದಿರುಗಿ ಬಂದ ನಂತರ ನಾನು ನೀಡಲಿರುವ ಹುದ್ದೆಯೊಂದನ್ನು ತಾವು ಒಪ್ಪಿಕೊಳ್ಳಬೇಕು. ಯಾವ ಕಾರಣಕ್ಕೂ ನೀವು ನನ್ನ ಮನವನ್ನು ಕಾಡುತ್ತಿರುವ ಆಸೆಯನ್ನು ಹದಗೆಡಿಸಬಾರದು. ನೀಲೆ ಪುನೀತಳಾಗಿ ಹೇಳಿ, ನಮ್ಮಲ್ಲೂ ಕಿರು ಕರುಣೆ ಇರಲಿ. ಗುರುಗಳನ್ನು ಕಂಡು ಪಡೆಯಿರಿ ಅವರ ಶುಭ ಹರಕೆಯನ್ನು. ನಮ್ಮ ನಮನವನ್ನು ಬೇಡುವ ಆಶೀರ್ವಾದವನ್ನು ತಿಳಿಸಿ. ಅವರ ಹರಕೆ ಹಾರೈಕೆಯಿಂದ ನಮ್ಮ ರಾಜ್ಯವನ್ನು ಸುಲಭದಲ್ಲಿ ಎಲ್ಲರಿಗೂ ನೆರವಾಗುವಂತೆ ಮುನ್ನಡೆಸಲು ಸುಲಭ. ಬಸವ ಸಹಧರ್ಮಿಣಿಯರೊಡನೆ ಮಂಗಳ ವೇಡೆಯಿಂದ ಕಪ್ಪಡಿ ಸಂಗಮಕ್ಕೆ ಪ್ರಯಾಣ ಬೆಳೆಸಿದರು. ತನ್ನಕ್ಕನ ಮಾವನ ಮನೆಯಲ್ಲಿ ಉಳಿದುಕೊಂಡರು. ಬಸವ ಬರುವ ಸುದ್ದಿ ಗುರುಕುಲಕ್ಕೆ ಮೊದಲೇ ತಿಳಿದಿತ್ತು. ಬಂದವರು ಒಂದಷ್ಟು ಸಮಯ ಮನೆಯಲ್ಲಿ ವಿಶ್ರಮಿಸಿ ನಂತರ ಗುರುಗಳಲ್ಲಿಗೆ ಹೋಗಿ ಅವರ ಆಶೀರ್ವಾದ ಪಡೆಯೋಣ ಎಂಬ ಭಾವದಲ್ಲಿದ್ದರು. ಆದರೆ ಕೆಲ ಗಳಿಗೆಯಲ್ಲೇ ಓಡೋಡಿ ಬಂದ ಗುರುಮಠದ ಆಳು ಬಸವಣ್ಣನವರ ಮನೆಯವರನ್ನು ಕಂಡು ಎಂದಿನಂತಿಲ್ಲ ಗುರುಗಳಿಲ್ಲಿ ಕೆಡಪಡಿಸುತ್ತಿಹರು, ತೊದಲುತ್ತಿಹರು.
ಅವರ ಮೊಗದಲ್ಲಿ

ಅರಿವಾಗದ ಆಸೆ ಮೂಡಿದೆ. ಆದರೆ ಹೇಳಲಾಗದ ದುರ್ಬಲತೆ ಅವರನ್ನು ಅಸಹಾಯಕರನ್ನಾಗಿಸಿದೆ. ಅವರ ಅದರುವ ಅಧರವ ಗಮನಿಸಿದಂತೆ ಬಸವ ಬಸವ ಬಸವ ಎನುತಿಹರು ಎಂದೆನಿಸಿದೆ. ಇಂದು ಬೆಳಿಗ್ಗೆ ಶಿವ ಪೂಜೆಯನ್ನು ಮುಗಿಸಿ ಮೇಲೆದ್ದವರು ಹಾಗೆಯೇ ಕುಸಿದು ಬಿದ್ದರು. ಶಿವಗುರು ಧಾವಿಸಿ ಮೇಲೆತ್ತಿ ಮಲಗಿಸಿ ವಿದ್ಯಾಪೀಠದ ವೈದ್ಯರಿಗೆ ಹೇಳಿ ಕಳುಹಿಸಿದಂತೆ ನಾನಿತ್ತ ಬಂದೆ ಬಸವರಸರನ್ನು ಕರೆಯಬೇಕೆಂದು. ಒಂದೇ ಉಸಿರಿನಲ್ಲಿ ಆಡಿದ ಮಾತುಗಳು ಬಸವನನ್ನು ಬರಮಾಡಿತು. ಮೊಗದಲ್ಲಿ ಅಪರಾಧಿ ಭಾವ, ಮಡದೆಯರಿಗೆ ನೀವೂ ಬನ್ನಿ ನುಡಿದು ಬರಬರನೆ ಹೆಜ್ಜೆಯನ್ನು ಹೊರಗಿಟ್ಟನು. ಗುರುಗಳ ಅನಾರೋಗ್ಯದ ವಿಷಯ ಸಂಗಮದಲ್ಲೆಲ್ಲ ಹರಡಿಯಾಗಿತ್ತು. ಮೊರೆವ ಶರದಿ ಅಲೆಗಳ ನಾಚಿಸುವ ಜನಮೊರೆತ. ಗುರುಕುಲದೆಡೆಗೆ ಧಾವಿಸಿದ ಪವನನು ಗಳಿಗೆ ಗಳಿಗೆಗೂ ಸುದ್ದಿಯನ್ನು ಬಿತ್ತರಿಸುತ್ತಲೇ ಇದ್ದನು. ಎಲ್ಲರ ಮನದಲ್ಲೂ ಭೀತಿ ಆವರಿಸಿತ್ತು. ನಮ್ಮ ಪಾಲಿಗಿನ್ನು ಗುರುಗಳಿಲ್ಲ. ಭಾವ ಮೂಡಿದಂತೆ ಬಸವ ಬಂದ ಬಸವ ಬಂದ ಬೊಬ್ಬೆ ಬಸವ ಒಳಹೊಕ್ಕನು. ಊರವರು ಮಠದ ಮುಂದಿನ ಅಂಗಳದಲ್ಲಿ ಗುರುಗಳ ಬಳಿ ಬಂದ ಬಸವ ಮೆಲ್ಲನೆ ಅವರ ಕರಗಳನ್ನು ತೀಡುತ್ತಾ ಕಾಲುಗಳನ್ನು ಒತ್ತ ತೊಡಗಿದ. ಮನದಲ್ಲೇನೋ ಅರಿವಾಗದ ಕಳವಳ ಕಸಿವಿಸಿ ಬಸವಣ್ಣನ ಸ್ಪರ್ಶ ಸುಖದಲ್ಲಿ ಗುರುವರಿಯರ ದೇಹದಲ್ಲಿ ಚಲನೆ ಕಾಣಿಸಿತು. ಕಣ್ತೆರೆದರು. ಬಸವ ಅವರ ಕಿವಿಯಲ್ಲಿ ಗುರುದೇವ ಆಯಾಸವೇ ಕೇಳಿದನು. ಗುರುಗಳು ನಿಧಾನವಾಗಿ ಸ್ವರವನ್ನು ಹೊರಗೆಳೆದು ಆಯಾಸವಿಲ್ಲ ಬಸವ, ಆಯಾಸ ಪರಿಹಾರವಾಗುವ ಕಾಲ ಸನಿಹದಲ್ಲಿದೆ ಪಿಸುಗುಟ್ಟಿದರು. ಬಸವ ನಡುಗಿದನು. ಗುರುಗಳು ಎಲ್ಲರನ್ನು ಬರಹೇಳಿದರು. ಬಂದಂತೆ ದಿಟ್ಟಿಸಿ ಮನ ತುಂಬಿಕೊಂಡರು. ಎಲ್ಲರನ್ನು ಹರಸಿದರು. ನಿಧಾನವಾಗಿ ಬಸವ ಇರುವ ಜಾಗದಲ್ಲಿ ಹಸಿರನ್ನು ಎಬ್ಬಿಸಲು ಮುಂದಾಗು. ನಿನ್ನ ಆದರ್ಶತನ ಎಲ್ಲರ ನರಳುವಿಕೆಯ ಯಾತನೆಗೆ ಪರಮೌಷಧವಾಗಲಿ. ನಿಂತ ನೆಲ ನಿನ್ನದಾಗಲಿ. ಜಯಶೀಲನಾಗು ಬಸವ. ಮರೆಯದಿರು ಎಂದೆಂದು ಉಂಡು ಉಣಬಡಿಸಲು ಯತ್ನಿಸಿದ ವಿಚಾರ ಚಿಂತನೆಗಳನ್ನು ಕ್ರಾಂತಿ ಗೀತೆಯ ಹಾಡಿ ತಂಪಾದ ಕಾಂತಿ ಕಂಗೊಳಿಸಲಿ ಕಸ್ತೂರಿ ಕನ್ನಡ ನೆಲದಲ್ಲಿ. ಕಂಪನ್ನು ಒಗೆದಂತೆ ಕ್ರಾಂತಿಯ ಕಾಂತಿ ಧಾವಿಸುವರೆಲ್ಲರೂ ಕಾಶ್ಮೀರದಿಂದಲೂ ನಿನ್ನ ಆಸರೆಯ ಬಯಸಿ ನುಡಿದವರು ಮತ್ತೂ ಮೆತ್ತನೆಯ ಸ್ವರದಲ್ಲಿ. ಬಸವ ಹೊತ್ತು ಮುಳುಗುವ ಮೊದಲು ಮುಗಿಸಿರಬೇಕೆಲ್ಲ ಕೆಲಸವನ್ನು. ದುಃಖವಿದ್ದರೂ ನಿಲ್ಲಬಾರದಾವ ಕೆಲಸಗಳು. ಅಳುತಳುತ ನಿಲ್ಲುವ ಸಮಯವಲ್ಲವಿದು. ಅತ್ತರೆ ಬರಲಾರಿ ನೆನಪುರಿಸಿ ಹೋಗುವ ನಾನು. ನುಡಿದು ಬೆಳೆದು ಮೊಳೆದ ಕಂಗಳನ್ನು ಮುಚ್ಚಿ ಧ್ಯಾನಸ್ಥರಾದರು. ಪ್ರಾಣ ಪಂಚಭೂತದಲ್ಲಿ ಲೀನವಾಯಿತು. ಮರುತನು ಇದನ್ನರಿತು. ಬೀಸುವುದನ್ನು ಮರೆತನು. ಎಲ್ಲೆಲ್ಲೂ ಮೌನ.

ಇದುವರೆಗೂ ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ಜೀವನದ ಆದರ್ಶಗಳು ಭಾಗ 4 ಕುರಿತು ಮಂಡ್ಯ ಜಿಲ್ಲೆಯ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತದೆ.

0: ಇದೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮಡಿಕೆ ಒಳಗಿನ ನೀರು ತಂಪಾಗಿದೆ ಏಕೆ ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮಡಿಕೆಯೊಳಗಿನ ನೀರು ತಂಪಾಗಿವೆ ಏಕೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಮಣ್ಣಿನ ಮಡಿಕೆಗಳ ಇತಿಹಾಸ ಮತ್ತು ಅವುಗಳ ತಯಾರಿಕಾ ವಿಧಾನವನ್ನು ಒಂದಿಷ್ಟು ಗಮನಿಸಿಕೊಂಡು ಆಮೇಲೆ ಮೇಲಿನ ಎಲ್ಲ ಪ್ರಶ್ನೆಗಳಿಗೆ, ಅಂದರೆ ಮಡಿಕೆ ಏಕೆ ತಂಪಾಗಿರುತ್ತದೆ ಎಂದು ತಿಳಿದುಕೊಳ್ಳೋಣ. ಮಣ್ಣಿನ ಮಡಿಕೆಗಳು ಸುಮಾರು 25,000 ಹಳೆಯ ಇತಿಹಾಸವನ್ನು ಹೊಂದಿವೆ. ನವ ಶಿಲಾಯುಗ ಊರ್ಧ್ವಮುಖವಾಗಿ ಬೆಳೆಯುವ ಕಾಲದಲ್ಲಿ ಮಣ್ಣಿನ ಮಡಿಕೆಗಳು ಇದ್ದವು ಎಂದು ಹೇಳಲಾಗುತ್ತದೆ. ಆದರೆ ಮಣ್ಣಿನ ಅಚ್ಚೊತ್ತಿದ ಆಕೃತಿಗಳು ಮಣ್ಣಿನ ಮಡಿಕೆಗಳಿಂದ ಹಳೆಯದಾದ ಇತಿಹಾಸವನ್ನು ಹೊಂದಿವೆ. ಅಂದಿನ ಕಾಲದಲ್ಲಿ ಆಯಾ ಭಾಗದಲ್ಲಿ ಲಭ್ಯವಿರುವ ಮಣ್ಣಿನಿಂದ ಮಡಿಕೆಗಳನ್ನು ಮಾಡುವುದು ರೂಢಿಯಲ್ಲಿ ಇತ್ತು. ದಿನ ಕಳೆದಂತೆ ಆಧುನಿಕತೆಯ ಕಡೆಗೆ ಹೊರಳಿದಂತೆ ಮಡಿಕೆಗಳು ದಿನನಿತ್ಯದ ಬಳಕೆಯಿಂದ ದೂರವಾದವು. ತಾಮ್ರ, ಅಲ್ಯೂಮಿನಿಯಂ, ಸ್ಟೀಲ್ ಪಾತ್ರೆಗಳು ಅಡಿಗೆ ಮನೆಯನ್ನು ಅಲಂಕರಿಸಿದ ಮೇಲೆ ಮಡಿಕೆಗಳು ಮೂಲೆ ಗುಂಪಾದವು. ಪ್ಲಾಸ್ಟಿಕ್ ವಸ್ತುಗಳು ಬಳಕೆಗೆ ಬಂದ ನಂತರವೂ ಮಡಿಕೆ, ಕುಡಿಕೆ, ಗಡಿಗೆ ಎನ್ನುವ ಪದಗಳೇ ಮಾಯವಾಗಿ ನಿಘಂಟಿಗೆ ಮಾತ್ರ ಸೀಮಿತವಾಗಿವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅಲ್ಲಲ್ಲಿ ಕುಡುಕಿ ಮಡಿಕೆಗಳು ಇಣುಕುತ್ತಿವೆ. ಐಷಾರಾಮಿ ಹೋಟೆಲ್ಗಳಲ್ಲಿ ಮಡಿಕೆ ಮೊಸರು, ಮಡಿಕೆಯಲ್ಲಿ ಮಾಡಿದ ಪಲ್ಯಗಳು, ಮಡಿಕೆಯಲ್ಲಿ ಬೇಯಿಸಿದ ಆಹಾರ, ಮಾಂಸಾಹಾರ, ಕುಡುಕಿ ಚಹಾ ಇತ್ಯಾದಿಗಳ ರೂಪದಲ್ಲಿ ಕುಡುಕಿ ಮಡಿಕೆಗಳು ಪುನಃ ನಮ್ಮ ಜೀವನದಲ್ಲಿ ಪ್ರವೇಶವನ್ನು ಪಡೆಯುತ್ತಿವೆ. ಇದಕ್ಕೆ ಕಾರಣ ಈ ಕುಡುಕಿ ಮಡಿಕೆಗಳಿಗಿರುವ ವಿಶಿಷ್ಟ ಗುಣಗಳು. ಅಲ್ಯೂಮಿನಿಯಂ, ಸ್ಟೀಲ್ಸ್ ಮತ್ತು ಕಬ್ಬಿಣದ ಪಾತ್ರೆಗಳಿಗೆ ಹೋಲಿಕೆ ಮಾಡಿದರೆ ಮಡಿಕೆಗಳು ಬಲು ಬೇಗನೆ ಉಷ್ಣತೆಯನ್ನು ಹೀರಿಕೊಳ್ಳುತ್ತವೆ. ಮಡಿಕೆಯಲ್ಲಿ ಇರುವ ಅತಿ ಸೂಕ್ಷ್ಮ ರಂಧ್ರಗಳು ಸಂಗ್ರಹಿಸಿದ ನೀರನ್ನು ತಂಪಾಗಿಸುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತವೆ. ಇದಲ್ಲದೆ ಅಲ್ಯೂಮಿನಿಯಂ, ಸ್ಟೀಲ್ಸ್ ಮತ್ತು ಕಬ್ಬಿಣದ ಪಾತ್ರೆಗಳಿಗೆ ಹೋಲಿಕೆ ಮಾಡಿದರೆ ಕಡಿಮೆ ದರದಲ್ಲಿಯೂ ಲಭ್ಯವಾಗುತ್ತದೆ. ಒಂದು ನೋಟವನ್ನು ಇದರ ತಯಾರಿಕೆಯಲ್ಲಿ ಹರಿಸುವುದಾದರೆ, ಹದವಾಗಿ ತುಳಿದ ಮಣ್ಣನ್ನು ತಿರುಗುವ ತಿರುಗಣಿಯ ಮೇಲೆ ಇಟ್ಟು ತಮ್ಮ ಇಷ್ಟದ ಆಕಾರ ಮತ್ತು ಗಾತ್ರಕ್ಕೆ ಮಡಿಕೆ ಕುಡುಕಿಗಳನ್ನು ಮಾಡುತ್ತಾರೆ. ವಾತಾವರಣದ ಬಿಸಿಲಿನಲ್ಲಿ ಸಂಪೂರ್ಣವಾಗಿ ಒಣಗಿದ ನಂತರ ಮಡಿಕೆಗಳನ್ನು ಒಲೆಗಳಲ್ಲಿ, ಅಂದರೆ ಮಡಿಕೆಗಳನ್ನು ಕಾಯಿಸುವ ಬಟ್ಟೆಗಳಲ್ಲಿ ಇಟ್ಟು ಸುಮಾರು 600°C ಡಿಗ್ರಿ ಸೆಲ್ಸಿಯಸ್ಗಿಂತ ಅಧಿಕ ಉಷ್ಣವನ್ನು ನೀಡಿ ಕಾಯಿಸತೊಡಗುತ್ತಾರೆ. ಮೊದಲ ಹಂತದಲ್ಲಿ ಮಂದಗತಿಯಲ್ಲಿ ಉಷ್ಣತೆಯನ್ನು ಏರಿಸುತ್ತಾ ಕಾಯಿಸುತ್ತಾರೆ. ಕಾರಣ, ಮಣ್ಣಿನ ಮಡಿಕೆಗಳಲ್ಲಿ ಹುದುಗಿದ ನೀರಿನ ಅಂಶವು ಕಾಯ್ದು ಆವಿಯಾಗುವಾಗ ಮಡಿಕೆಗಳನ್ನು ಸೀಳಬಾರದು ಎಂಬ ಎಚ್ಚರಿಕೆ ಇದೆ. 150°C ನಂತರ ಉಷ್ಣತೆಯು ಸಹಜವಾದ ಏರಿಕೆಯನ್ನು ಹೊಂದುತ್ತದೆ. ಮಣ್ಣಿನ ಅಣುಗಳ ಬಂಧಗಳಲ್ಲಿ ಕೂತಿದ್ದ ನೀರಿನ ಅಣುಗಳು ಕೂಡ ಆವಿಯಾಗಿ ಮಣ್ಣಿನ ಕಣಗಳಲ್ಲಿ ಬೆಸುಗೆ ಮೂಡಿ ಸೂಕ್ಷ್ಮ ರಚನೆಯನ್ನು ಹೊಂದುತ್ತದೆ. ಇದರೊಟ್ಟಿಗೆ ಅಧಿಕ ಉಷ್ಣತೆಯಲ್ಲಿ ಮಣ್ಣಿನಲ್ಲಿ ಅಡಗಿದ ಇಂಗಾಲದ ಕಣಗಳು ಸುಟ್ಟಿ ಹೋಗುವುದರೊಂದಿಗೆ ಮಡಿಕೆಗಳು ಗಟ್ಟಿತನವನ್ನು ತನ್ನದಾಗಿಸಿಕೊಳ್ಳುತ್ತವೆ. ಚೆನ್ನಾಗಿ ಒಂದು ಹದಕ್ಕೆ ಮಡಿಕೆಗಳು ಸುಟ್ಟ ನಂತರ ಒಲೆಯು ತಾನಾಗಿ ನಿಧಾನಕ್ಕೆ ತಣ್ಣಗಾಗಲು ಬಿಡುತ್ತಾರೆ. ಒಂದು ಪಕ್ಷ ಹದಕ್ಕೆ ಸುಟ್ಟ ಮಡಿಕೆಗಳನ್ನು ಉರಿಯುವ ಒಲೆಯಿಂದ ಒಮ್ಮೆಗೆ ವಾತಾವರಣದ ಉಷ್ಣತೆಗೆ ತೆಗೆದಲ್ಲಿ ಮಡಿಕೆಗಳಲ್ಲಿ ಬಿರುಕು ಉಂಟಾಗುತ್ತವೆ. ಇದಕ್ಕೆ ಕಾರಣ ಉಷ್ಣಾಘಾತ. ಹೆಚ್ಚಿನ ಉಷ್ಣತೆಯಲ್ಲಿ ಇಟ್ಟ ಮಡಿಕೆಗಳು ಒಮ್ಮಿದೊಮ್ಮೆಲೆ ಕಡಿಮೆ ಉಷ್ಣತೆಗೆ ತೆಗೆದಲ್ಲಿ ಆ ಮಡಿಕೆಗಳು ಉಷ್ಣಾಘಾತವನ್ನು ಎದುರಿಸಬೇಕಾಗುತ್ತದೆ. ದಿಢೀರನೆ ಬದಲಾದ ಉಷ್ಣತೆಗೆ ಹೊಂದಿಕೊಳ್ಳಲು ವಸ್ತುಗಳು ಸಂಕುಚನೆ ಅಥವಾ ವ್ಯಾಕುಚನೆಯನ್ನು ಹೊಂದುತ್ತವೆ. ಹಾಗಾಗಿ ಮಡಿಕೆಗಳು ಸೀಳಿ ಬಿರುಕು ಪಡುತ್ತವೆ. ಇಷ್ಟೆಲ್ಲ ವೈಜ್ಞಾನಿಕ ಹಿನ್ನೆಲೆ ಇರುವ ಮಡಿಕೆ ತಯಾರಿಕೆಯನ್ನು ಯಾವುದೇ ವಿಜ್ಞಾನದ ಗಂಧಗಾಳಿ ಇಲ್ಲದ ಹಳ್ಳಿಯ ಒಬ್ಬ ಸಾಮಾನ್ಯ ವ್ಯಕ್ತಿ ತಯಾರಿಸಿ ನಿಮಗೆ ನೀಡುತ್ತಾನೆ. ಇದರ ಹಿಂದೆ ಅವನ ಅನುಭವದ ಅಮೃತವೇ ಅಡಗಿದೆ. ಈಗ ಮಣ್ಣಿನ ಮಡಿಕೆಗಳು ಹೇಗೆ ನೀರನ್ನು ತಂಪಾಗಿಸುತ್ತವೆ ಮತ್ತು ಇದರ ಹಿಂದೆ ಅಡಗಿರುವ ವೈಜ್ಞಾನಿಕ ಸತ್ಯವನ್ನು ಅರಿಯುವುದಾದರೆ, ಮಣ್ಣಿನ ಮಡಿಕೆಯಲ್ಲಿ ಸೂಕ್ಷ್ಮ ರೂಪದ ರಂಧ್ರಗಳು ಇರುತ್ತವೆ. ಮಡಿಕೆಗೆ ಸುರಿದ ನೀರು ಸೂಕ್ಷ್ಮ ರಂಧ್ರಗಳ ಮೂಲಕ ಬಸಿಯುತ್ತದೆ. ಮಡಿಕೆಯ ಹೊರ ಮೇಲ್ಮೈ ಮೇಲೆ ಒಸರಿದ ನೀರು ನಿಧಾನವಾಗಿ ಹಾವಿಯಾಗುತ್ತದೆ. ನೀರು ಹಾವಿಯಾಗಲು

100 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಬೇಕಾಗುತ್ತದೆ. ಆ ಹೆಚ್ಚಿನ ಉಷ್ಣತೆಯನ್ನು ಮಡಿಕೆಯ ಒಳಗಿರುವ ನೀರಿಂದ ಹೀರಿಕೊಳ್ಳುತ್ತದೆ. ದ್ರವರೂಪದ ನೀರು ಆವಿಯಾಗಿ ಅನಿಲ ರೂಪವನ್ನು ತಳಲು ಮಡಿಕೆಯ ಒಳಗಿನ ನೀರಿಂದ ಗುಪ್ತವಾಗಿ ಪಡೆದ ಉಷ್ಣವನ್ನ ಸುಪ್ತ ಶಾಖ ಅಥವಾ ಗುಪ್ತ ಶಾಖ ಎಂದು ಕರೆಯತೊಡಗುತ್ತಾರೆ. ಈ ರೀತಿಯಾಗಿ ಉಷ್ಣವನ್ನ ಕಳೆದುಕೊಂಡ ಮಡಿಕೆಯ ಒಳಗಿನ ನೀರು ತಂಪಾಗುತ್ತದೆ. ಸ್ಥಿರವಾದ

0: ಬರೆಯುವುದಾದರೆ ಗುಪ್ತ ಶಾಖ ಇಸಿಕೊಂಡು ವಸ್ತುವಿನ ಒಂದು ಸ್ಥಿತಿಯಿಂದ ಇನ್ನೊಂದು ವಸ್ತುಗೆ ಬದಲಾಗಲು ಬೇಕಾದ ಶಾಖ ಅಥವಾ ಆ ವಸ್ತುವಿನ ದ್ರವ್ಯರಾಶಿ ಉಷ್ಣಮಾಪಕವನ್ನು ಬಳಸಿ ಅಳೆಯಲಾಗದ ಶಾಖ ವರ್ಗಾವಣೆ ಕ್ರಿಯೆ ಗುಪ್ತವಾಗಿ ನಡೆಯುತ್ತದೆ. ಇದನ್ನ ಗುಪ್ತ ಶಕ್ತಿ ಎಂದು ಕರೆಯತೊಡಗುತ್ತಾರೆ. ಏಕೆಂದರೆ ಶಾಖವು ಒಂದು ಶಕ್ತಿಯ ರೂಪ. ಇದನ್ನು ಚೌಲ್ಗಳಲ್ಲಿ ಅಳತೆ ಮಾಡುತ್ತಾರೆ, ಕೆಲವೊಮ್ಮೆ ಕ್ಯಾಲೋರಿಗಳಲ್ಲೂ ಅಳೆಯತೊಡಗುತ್ತಾರೆ. ನಮ್ಮ ಸುತ್ತಲೂ ಇಂತಹ ವೈಜ್ಞಾನಿಕ ತತ್ವಗಳನ್ನು ಅಡಗಿಸಿಕೊಂಡಿರುವ ಅನೇಕ ವಸ್ತುಗಳು ಇವೆ. ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡುವ ಕಣ್ಣನ್ನು ತೆರೆದುಕೊಳ್ಳಬೇಕು ಅಷ್ಟೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮಡಿಕೆಯೊಳಗಿನ ನೀರು ತಂಪಾಗಿವೆ ಏಕೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮಡಿಕೆ ಒಳಗಿನ ನೀರು ತಂಪಾಗಿದೆ ಏಕೆ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಕುಮಾರಿ ಸ್ಫೂರ್ತಿರವರು.
2: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
3: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
2: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಈ ಘಟನೆ ಗಾಂಧೀಜಿ ದಕ್ಷಿಣ ಆಫ್ರಿಕಾದಲ್ಲಿದ್ದ ಆದದ್ದು. ವಕೀಲಿ ಕೆಲಸ ಮಾಡ್ತಿದ್ರು ಗಾಂಧಿ, ಅವ್ರ ಜೊತೆಗೆ ಒಬ್ಬ ಜರ್ಮನ್ ವ್ಯಕ್ತಿ ಇದ್ದ, ಕ್ಯಾಲನ್ ಬ್ಯಾಕ್ ಅಂತ. ಕ್ಯಾಲನ್ ಬ್ಯಾಕ್ ಅವ್ರ ಜೊತೆಗೆ ಇರುವಂತ ಗಾಂಧಿ ಶಿಷ್ಯ ಆಗಿದ್ದ ಆತ. ಒಂದು ಘಟನೆ ಏನಾಯ್ತು ಅಂದ್ರೆ, ಯಾವುದೋ ಒಬ್ಬ ಪಠಾಣ ಗಾಂಧೀಜಿ ಬಗ್ಗೆ ತಪ್ಪು ಅಭಿಪ್ರಾಯ ಬಂತು, ಅವನಂತರ ದ್ವೇಷ ಮಾಡೋಕ್ ಶುರು ಮಾಡಿದ ಗಾಂಧಿನ. ಒಂದ್ ನಾಲ್ಕೈದು ಜನ ಸೇರ್ಕೊಂಡು ಗಾಂಧಿನ ಹೊಡಿಬೇಕು ಬಡಿಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರು. ಅದು ಎಲ್ಲರೂ ಗೊತ್ತಾಯ್ತು, ಇವತ್ತಿಲ್ಲ ನಾಳೆ ಪಠಾಣ ಬಂದು ಗಾಂಧೀಜಿನ ಹೊಡಿತಾನೆ ಅಂತ. ಗಾಂಧೀಜಿ ತಲೆನೇ ಕೆಡಿಸ್ಕೊಂಡಿದ್ದಿಲ್ಲ, ಇವ್ರ ಕೆಲಸ ಇತ್ತಲ್ಲ ಮಾಡ್ತಾ ಇದ್ರು. ಅದ್ರ ಜೊತೆಗಿರುವಂತ ಕ್ಯಾಲನ್ ಬ್ಯಾಕಿಗೆ ಏನನ್ನಿಸ್ತು ಅಂದ್ರೆ, ಆ ಪಠಾಣ ಏನಾದ್ರು ತೊಂದರೆ ಕೊಟ್ಟು ರಕ್ಷಣೆ ಮಾಡ್ಬೇಕಲ್ಲ ಗಾಂಧಿನ ಅಂತ. ಗಾಂಧೀಜಿ ಒಂದ್ ದಿವಸ ಕೋರ್ಟ್ಗೆ ಹೋಗಿ ತಯಾರಾಗಿದ್ದಾರೆ. ಅಲ್ಲಿ ಗೂಟಕ್ಕೆ ಕ್ಯಾಲನ್ ಬ್ಯಾಕ್ ಅಂದು ಕೋಟ್ ಹಾಕಿತ್ತು. ನೋಡಿದ್ರು ಕೋಟ್ ಇಷ್ಟು ದಪ್ಪ ಇದೆಯಲ್ಲ, ಏನಾಗಿದೆ ಇಷ್ಟು ದಪ್ಪ ಇದು? ಕೈ ಹಾಕಿ ನೋಡಿದ್ರೆ ಆ ಒಳಗಡೆ ಜೇಬಲ್ಲಿ ರಿವಾಲ್ವರ್ ಇದೆ, ಒಂದು ಪಿಸ್ತೂಲ್ ಇದೆ. ಆಶ್ಚರ್ಯ ಆಯ್ತು ಅವ್ರಿಗೆ, ಕ್ಯಾಲನ್ ಬ್ಯಾಗ್ ಪಿಸ್ತೂಲ್ ಹಾಕಿಟ್ಕೊಂಡಿದ್ದಾನೆ. ಕೈಯಲ್ಲಿ ತೆಗೆದು ಹಿಡ್ಕೊಂಡಿದ್ರು, ಅಷ್ಟರ ಕ್ಯಾಲನ್ ಬ್ಯಾಗ್ ಬಂದ. ಗಾಂಧೀಜಿ ಕೈಯಲ್ಲಿ ಆ ಪಿಸ್ತೂಲ್ ಇರೋದನ್ನ ನೋಡಿ ಆತನ ಸ್ವಲ್ಪ ಮುಜುಗರ ಆಯ್ತು. ಗಾಂಧೀಜಿ ಕೇಳಿದ್ರು, ಈ ರಿವಾಲ್ವರ್ ಹಾಕಿಟ್ಕೊಂಡಿದ್ದೀಯ ನೀನು ಜೇಬಲ್ಲಿ ಅಂತ ಕೇಳಿದ್ರು. ಏನಿಲ್ಲ, ಸುಮ್ಮನೆ ಹಾಗೆ ಇಟ್ಕೊಂಡಿದ್ದೀನಿ ಅಂದ ಕ್ಯಾಲನ್ ಬ್ಯಾಗ್. ಗಾಂಧೀಜಿ ನಕ್ರಂತೆ, ಟಾಲ್ಸ್ಟಾಯ್ ಅಥವಾ ರಸ್ಕಿನ್ ಪುಸ್ತಕದಲ್ಲಿ ಏನಾದರೂ ಬರೆದಿದ್ದಾರಾ ಪಿಸ್ತೂಲ್ ಒಟ್ಟು ಅಡ್ಡಾಡಬೇಕು ಅಂಥೇಳಿ? ಇಲ್ಲ ಇಲ್ಲ, ಹಾಗೇನಿಲ್ಲ, ಆದರೆ ಕೆಲವು ಗುಂಡಾಗಳು ನಿಮ್ಮ ಮೇಲೆ ದಾಳಿ ಮಾಡಬೇಕು ಅಂತ ಯತ್ನ ಮಾಡ್ತಿದ್ದಾರೆ, ಅದು ಗೊತ್ತಾಯಿತು ನನಗೆ. ಹೇಗೂ ನಿಮ್ಮ ಜೊತೆಗಿರ್ತೀನಲ್ಲ ನಾನು, ಆಪತ್ತಿನ ಸಮಯದಲ್ಲಿ ರಕ್ಷಣೆಗಿರಲಿ ಅಂತ ಇಟ್ಕೊಂಡಿದ್ದೀನಿ ಅಂದ್ರು. ಓಹೋ, ಹಾಗಾದರೆ ಗುಂಡಾಗಳಿಂದ ರಕ್ಷಣೆ ಕೊಡ್ತೀವೋ ನನಗೆ ನೀನು ಅಂತ ಕೇಳಿದ್ರಂತೆ. ಹೌದು, ಅದೇ ಉದ್ದೇಶದಿಂದ ನಾನು ನಿಮ್ಗೆ ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೀನಿ, ನಾನು ಅಗತ್ಯ ಬಿದ್ದರೆ ಈ ಪಿಸ್ತೂಲ್ ಬಳಸ್ತೇನೆ, ಉದ್ದೇಶ ಅದೇ ಇದು ನಂದೆ ಅಂತ. ಗಾಂಧೀಜಿ ಮಾತು ಕೇಳಿ ಕೇಳುವರು ಎಷ್ಟು ಚೆನ್ನಾಗಿದೆ. ಅವ್ರು ಹೇಳ್ತಾರೆ, ಓಹೋ ಹಾಗಾದರೆ ದೊಡ್ಡ ಕೆಲಸ ತೊಗೊಂಡ್ಬಿಟ್ಟಿದ್ಯಪ್ಪ ನೀನು, ನನ್ನ ರಕ್ಷಣೆ ಮಾಡೋನು ಭಗವಂತ ಮಾತ್ರ ಅಂತ ಅಂದ್ಕೊಂಡಿದ್ದೆ, ಅವನ ಕೆಲಸ ನೀನು ಕಿತ್ಕೊಂಡ್ಬಿಟ್ಟಿದ್ಯಾ, ಈಗ ಜವಾಬ್ದಾರಿ ನೀನು ತೊಗೊಂಡಿದ್ಯಾ, ನಿಶ್ಚಿಂತೆ ಆಗಿರ್ಬೋದಪ್ಪ. ನಾನು ಹಾಗಾದರೆ ನೀನು ಬದುಕಿರೋವರೆಗೂ ನನ್ನ ರಕ್ಷಣೆ ಮಾಡ್ತೀಯ, ನಾನು ಸುರಕ್ಷಿತ ಅಂತ ತಿಳ್ಕೋಬೇಕು. ನನ್ನ ಮೇಲಿನ ಪ್ರೀತಿಯಿಂದ ಭಗವಂತನಿಂದ ಅವಕಾಶವನ್ನು ಕಿತ್ಕೊಂಡಿರೋದ್ರಿಂದ ನಾನು ನಿನಗೆ ಅಭಿನಂದನೆ ಹೇಳಬೇಕಪ್ಪ, ಭಗವಂತನ ಕೆಲಸ ನೀನೇ ಮಾಡ್ತಿದ್ದೀಯಲ್ಲ ಅಂತ. ಕ್ಯಾಲನ್ ಬ್ಯಾಕಿ ಬಹಳ ನರವಾಯ್ತು, ತಲೆ ತಗ್ಸಿದ್ರು. ಅವ್ರು ಹೇಳಿದ್ರು, ಕ್ಯಾಲನ್ ಬ್ಯಾಕ್, ಹಾಗಾದ್ರೆ ದೇವ್ರ ಬಗ್ಗೆ ನಂಬಿಕೆ ಇಲ್ಲ ಅನ್ನಂಗಾಯ್ತಲ್ಲಪ್ಪ ನಿನಗೆ, ನನ್ನ ಭಾಗ್ಯವನ್ನ ನನ್ನ ಯೋಗಕ್ಷೇಮವನ್ನ ಭಗವಂತ ನೋಡ್ಕೋತಾನೆ, ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ, ಭಗವಂತ ನಿನಗಿಂತ ಹೆಚ್ಚು ಶಕ್ತಿವಂತನಾದ್ರಿಂದ ನಿನ್ನ ರಿವಾಲ್ವರ್ಕ್ಕಿಂತ ಹೆಚ್ಚಿನ ಶಕ್ತಿ ಅವನ ಕಡೆ ಇದೆ, ಅದರಿಂದ ಮತ್ತೊಬ್ಬರು ರಕ್ಷಣೆ ತಲೆಗೆ ಹಾಕೋಬೇಡ, ನಿನ್ನ ಪಾಡಿಗೆ ನೀ ಎದ್ದುಬಿಡು. ಭಗವಂತನಲ್ಲಿರುವಂತಹ ನಂಬಿಕೆ, ಅಪಾರವಾದಂಥ ನಂಬಿಕೆ ಗಾಂಧೀಜಿಗೆ, ಕೊನೆವರೆಗೂ ನಂಬಿಕೆ ಇತ್ತು ಅವರಲ್ಲಿ. ಅಂಥ ಗಾಂಧೀಜಿ ಬಗ್ಗೆ ನಾವು ಇಡೀ ತಿಂಗಳು ನೆನೆಸ್ಕೊಂಡಿದ್ದೀವಿ. ಯಾಕೆ ಈ ಮಾತನ್ನು ಹೇಳಬೇಕು ಅಂದರೆ, ಎಷ್ಟೋ ಸಲ ನನ್ನ ಮನಸ್ಸಿಗೆ ತುಂಬ ನೋವು ಅನಿಸುತ್ತೆ. ಪ್ರತಿಯೊಂದು ದೇಶದಲ್ಲಿ ತಮ್ಮದ ದೇಶದ ನಾಯಕರನ್ನು ತುಂಬ ಪ್ರೀತಿ ಮಾಡ್ತಾರೆ, ನಮ್ಮ ನಾಯಕರು ಅಂತ ಅಭಿಮಾನ ಪಡ್ತಾರೆ. ನನ್ನ ದೇಶದಲ್ಲೂ ಯುವಕರು ಹಾಗೆ ಅಭಿಮಾನ ಪಡಬೇಕು ಗಾಂಧೀಜಿ ಬಗ್ಗೆ ಅಂತ ನನ್ನ ಆಸೆ. ಅನಾಕಾರಣ ಅಲ್ಲ, ವಿನಾಕಾರಣ ಅಲ್ಲ ನಂಬಬೇಕಾದದ್ದು. ದಯವಿಟ್ಟು ಗಮನಿಸಿ, ಭಗವಂತನ ಕೃಪೆ, ಅವರು ದೇವರಾಗಿರಲಿಲ್ಲ ಮನುಷ್ಯರಾಗಿದ್ದರು. ಮನುಷ್ಯ ದೌರ್ಬಲ್ಯಗಳು ಅವರಲ್ಲಿ ಇರಬಹುದು, ಆದರೆ ನಾನು ಅವರಿಂದ 70 ವರ್ಷ ದೂರ ನಿಂತಹ ವ್ಯಕ್ತಿ, ನಾನು ಏನೇನು ಪಡ್ಕೋಬೇಕು ಅವ್ರ ಕಡೆಯಿಂದ? ಅವರ ಆದರ್ಶಗಳಲ್ಲಿ ಕೆಲವು ಆದರ್ಶಗಳು ನನ್ನ ಜೀವನಕ್ಕೆ ಬಂದರೆ ಒಳ್ಳೇದಲ್ವಾ? ಅವ್ರಲ್ಲಿ ದೋಷ ಇದ್ದರೆ ಬಿಟ್ಟುಬಿಡೋಣ. ನನ್ನ ಮನಸ್ಸು ಸ್ವಚ್ಛ ಆಗಬೇಕಾದ್ರೆ ಒಳ್ಳೆ ವಸ್ತುಗಳಂತಂದು ತುಂಬ್ಕೋಬೇಕಾಗತ್ತೆ ಮನಸ್ಸಲ್ಲಿ. ಕಸ ತುಂಬ್ಕೊಳ್ಳೋದು ಬೇಕಾಗಿಲ್ಲ. ಗಾಂಧೀಜಿ ಚೆನ್ನಾಗಿಲ್ಲ, ಅವ್ರು ಚೆನ್ನಾಗಿಲ್ಲ, ಇವ್ರು ಚೆನ್ನಾಗಿಲ್ಲ ಅಂತ ಹೇಳೋದ್ರಲ್ಲಿ ಏನೂ ಸಾರ್ಥಕ್ಯ ಇಲ್ಲ. ಪ್ರತಿಯೊಂದು ಜೀವನದಲ್ಲಿ ಇರುವಂಥ ಒಳ್ಳೆ ಗುಣಗಳನ್ನು ಆಯ್ದು ಆಯ್ದು ನನ್ನ ಜೀವನದ ಸೌಂದರ್ಯವನ್ನು ಹೆಚ್ಕೋಬೋದಲ್ಲಪ್ಪ ನಾನು, ಹಾಗೆ ಮಾಡಿದರೆ ಒಳ್ಳೆಯದಲ್ವಾ? ಆ ರೀತಿಯಲ್ಲಿ ಗಾಂಧೀಜಿಯನ್ನು ಮೆಚ್ಚಿಕೊಳ್ಳುವಂಥವ್ರು ಪ್ರಪಂಚದಾದ್ಯಂತ ಜನ ಇದ್ದಾರೆ, ಕಾರಣವಿಲ್ಲದೆ ಮೆಚ್ಚಿಕೊಳ್ಳಿಲ್ಲ. ಅವರಲ್ಲಿರುವಂಥ ಒಳ್ಳೆಯ ಸತ್ವಯುತವಾದಂಥ ಗುಣಗಳನ್ನು ನಾವು ಬಳಸ್ಕೊಂಡು ನಮ್ಮ ಮಕ್ಕಳಿಗೆ ಹೇಳೋದಾದರೆ ಅದು ಬಹುದೊಡ್ಡ ಗಾಂಧಿ ಸ್ಮರಣೆ ಆದೀತು, ಅವ್ರ ಸ್ಮರಣೆಗೆ ನಾವು ಕೊಟ್ಟಂಥ ಒಂದು ಗೌರವ ಆದೀತು ಅಂತ ನನ್ನ

0: ಇದುವರೆಗೂ ಕರುಣಾಳು ಬಾಬಳಿಕೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಗುರುರಾಜ್ ಕರ್ಜಗಿರವರು.
1: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
2: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
3: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
2: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
3: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
2: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ. ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯೂರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
3: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
2: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
3: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
2: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
1: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ HD Kote ತಾಲೂಕಿನ ನಂಜನಾಯ್ಕನಹಳ್ಳಿಯ ಶ್ರೀಯುತ ವನ್ನೇಗೌಡರವರು ಹಾಡಿರುವ ಹಾಡುಗಳು ಬಿತ್ತರಗೊಳ್ಳಲಿವೆ. ಬನ್ನಿ ಆಲಿಸಿ ಬರೋಣ.
2: ಹರೇನ

ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಎಚ್ಡಿಕೋಟೆ ತಾಲೂಕಿನ ನಂಜನಾಯ್ಕನಹಳ್ಳಿಯ ಶ್ರೀಯುತ ಹೊನ್ನೇಗೌಡರ್ ಅವರು ಹಾಡಿರುವ ಹಾಡುಗಳನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ, ಬನ್ನಿ ಆಲಿಸಿ ಬರೋಣ.

0: ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳನ್ನ ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮುಂಗಾರು ಮುನ್ಸೂಚನೆ ಹಾಗೂ ಅಗತ್ಯ ಕೃಷಿ ವಿಧಾನ ಕುರಿತು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಮಂಜುನಾಥ್ ಎಂಎಚ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಅನ್ನದಾತನ ಕೂಗಿಗೆ ಧ್ವನಿಯಾದ ವೇದಿಕೆ,
2: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
1: ಸಾವಯವ ಕೃಷಿಗೆ ಉತ್ತೇಜನ,
2: ಬಿತ್ತನೆ ಬೀಜ, ರಸಗೊಬ್ಬರ,
1: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
2: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
1: ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
2: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
3: ರೈತ ಬಾಂಧವರಿಗೆ ಮೊದಲನೇದಾಗಿ ನಮಸ್ಕಾರ. ಸೊ ನಾವು ಈ ವರ್ಷದ ಮುಂಗಾರಲ್ಲಿ ಮುನ್ಸೂಚನೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ತಾವೆಲ್ಲ ಗಮನಿಸಬೇಕಿರೋ ವಿಚಾರ ಏನಪ್ಪಾ ಅಂತಂದ್ರೆ, ನಮ್ಮಲ್ಲಿ ಮುನ್ಸೂಚನೆ ಯಾರಪ್ಪ ಅಂತಂದ್ರೆ, ಭಾರತೀಯ ಹವಾಮಾನ ಇಲಾಖೆ ಪ್ರತಿ ವರ್ಷ ನಮಗೆ ಈ ಮುಂಗಾರಿನ ಮುನ್ಸೂಚನೆ ಕೊಡಂತ. ಅದಕ್ಕೆ ಮುಂಚೆ ನಾವು ತಿಳ್ಕೊಳ್ಳೋ ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ, ಮೊದಲನೇದಾಗಿ ನಮ್ಗೆ ವಾರ್ಷಿಕ, ನೀವು ನಮ್ ಕರ್ನಾಟಕ ತಗೊಳೋದಾದ್ರೆ ಸುಮಾರು ಒಂದು ಅಂದಾಜು 1150-160 ಮಿಲಿಮೀಟರ್ ಮಳೆ ಆಗಂತದ್ದು. ಇದರಲ್ಲಿ ನಮಗೆ ಮುಂಗಾರು ಅಂದ್ರೆ ಜೂನು, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಈ 4 ತಿಂಗಳು. ಪೂರ್ವ ಮುಂಗಾರು ಅಂತಂದ್ರೆ ಮಾರ್ಚ್, ಏಪ್ರಿಲ್, ಮೇ. ಅಂದ್ರೆ ನಮ್ಗೆ ಮುಂಗಾರಲ್ಲಿ ಸುಮಾರು 70-75% ಅಂದ್ರೆ 850-860 ಮಿಲಿಮೀಟರ್ ಸಾಧ್ಯತೆ ಇರುತ್ತೆ ಒಟ್ಟಾರೆ ತಗೊಳೋದಾದ್ರೆ. ಅದೇ ರೀತಿ ನಾವು ಪೂರ್ವ ಮುಂಗಾರು ತಗೊಳೋದಾದ್ರೆ 15-17% ಮಳೆ ಆಗುತ್ತೆ ನಮ್ಗೆ. ಅದೇ ರೀತಿ ನಾವು ಹಿಂಗಾರು, ಪೂರ್ವ ಮುಂಗಾರು ಅಂತಂದ್ರೆ ನಾವೆಲ್ಲ ಹೇಳ್ದಂಗೆ ಮಾರ್ಚ್, ಏಪ್ರಿಲ್ ಮತ್ತೆ ಮೇ ತಿಂಗಳು. ಹಿಂಗಾರು ಅಂದ್ರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ನಮ್ಗೆ 10-12% ಮಳೆ ಬರುತ್ತದ್ದು. ಇನ್ನು ಉಳಿದ 2 ತಿಂಗಳು ಜನವರಿ, ಫೆಬ್ರವರಿನ ನಮ್ಗೆ ಕೇವಲ 1% ಮಳೆ ಆಗಂತೂ ಇರುತ್ತೆ. ಇಲ್ಲಿ ಮುಂಗಾರು ಮುನ್ಸೂಚನೆ ಯಾಕಪ್ಪ ಇಂಪಾರ್ಟೆಂಟ್ ಅಂತಂದ್ರೆ, 75% ನಿಯರ್ಲಿ 75% ನಮಗೆ ಮಳೆ ಬರುವಂತದ್ದು ಈ ಮುಂಗಾರು ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತಿಂಗಳಲ್ಲಿ. ಅಂದ್ರೆ ಸುಮಾರು 850-860 ಮಿಲಿಮೀಟರ್ ಕರ್ನಾಟಕದಲ್ಲಿ ಬೀಳುತ್ತೆ. ನಾನು ಅವಾಗಲೇ ಹೇಳ್ದಂಗೆ ಭಾರತೀಯ ಹವಾಮಾನ ಇಲಾಖೆ ಪ್ರತಿ ವರ್ಷ ಏಪ್ರಿಲ್ 15 ತಾರೀಕು, ಸರ್ವೆ ಸಾಮಾನ್ಯವಾಗಿ ಏಪ್ರಿಲ್ 15 ತಾರೀಕು ನಮ್ಮ ಎಂಟೈರ್ ಭಾರತದಲ್ಲಿ ಆ ವರ್ಷದ ಮುಂಗಾರು ಹೆಂಗಿರುತ್ತೆ ಅಂತೇಳಿ ನಮ್ಗೆ ಮುನ್ಸೂಚನೆ ಕೊಡ್ತಾರೆ. ಎರಡನೇದ್ ಏನ್ ಮಾಡ್ತಾರೆ ಅವರು, ಮೊದಲನೇ ಹಂತದಲ್ಲಿ ಅವಾಗ ಕೊಡ್ತಾರೆ, ಅದಾದ್ಮೇಲೆ ಈ ಮೇ ಕೊನೆ ವಾರದಲ್ಲಿ ಮುನ್ಸೂಚನೆಯನ್ನು ಕೊಡ್ತಾರೆ. ರೈತರಿಗೆ ಮಾಹಿತಿಗಾಗಿ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ, ಈ ಮುನ್ಸೂಚನೆ ಯಾವ ರೀತಿ ಕೊಡ್ತಾರೆ ಅಂತ. ಮೊದಲನೇದಾಗಿ ಸರಿಸುಮಾರು 2001-2003 ಆ ಸುಮಾರಲ್ಲಿ ನೋಡೋದಾದ್ರೆ ಭಾರತೀಯ ಹವಾಮಾನ ಇಲಾಖೆ ಈ ಬೇರೆ ಬೇರೆ ವಿಧಾನಗಳು ಅಂದ್ರೆ ಮುಖ್ಯವಾಗಿ ಸಂಖ್ಯಾಶಾಸ್ತ್ರ ಅಥವಾ ಹಿಸ್ಟ್ರಿ ಆಧಾರಿತವಾಗಿ ನಮ್ಗೆ ಹವಾಮಾನ ಮುನ್ಸೂಚನೆಯನ್ನು ಕೊಡ್ತಾ ಇದ್ರು, ಮುಂಗಾರಿನ ಮುನ್ಸೂಚನೆ ಕೊಡ್ತಾ ಇದ್ರು. ತದನಂತರ 23ರ ನಂತರ ಏನಾಯ್ತಪ್ಪ ಅಂದ್ರೆ, ಬರೀ ಆ ಒಂದು ವಿಧಾನ ಇಟ್ಕೊಂಡ್ದೇನೆ ಬೇರೆ ಬೇರೆ ಮಾದರಿಗಳನ್ನ ಬಳಸ್ಕೊಂಡು ಮತ್ತೆ ಪ್ರಪಂಚದಾದ್ಯಂತ ಯಾವ ಯಾವ ಮಾದರಿಗಳನ್ನ ಬಳಸ್ತಾರೆ ಅದನ್ನೆಲ್ಲ ಇಟ್ಕೊಂಡು ಮುನ್ಸೂಚನೆ ಕೊಡೋದಕ್ಕೆ ಶುರು ಮಾಡಿದ್ರು. ಯಾಕೆ ಇದನ್ನೆಲ್ಲ ತಗೊಂತಾರೆ ಅಂದಾಗ, ಈ ತರ ನಾವು 4-5 ವಿಧಾನಗಳನ್ನ ಬಳಸಿದಾಗ ಆ ಮುನ್ಸೂಚನೆ ನಿಖರತೆ ಜಾಸ್ತಿ ಇರುತ್ತೆ, ಆ ನಿಖರತೆ ಜಾಸ್ತಿ ಇರಲಿ ಅನ್ನೋ ಉದ್ದೇಶಕ್ಕೆ ಈ ಒಂದು 3 ಅಥವಾ 4 ತರದ ವಿಧಾನಗಳನ್ನ ಬಳಸ್ತಾರೆ. ಇದು ಯಾವ ಆಧಾರದ ಮೇಲೆ ಮಾಡ್ತಾರಪ್ಪ ಅಂತಂದ್ರೆ, ಸಾಮಾನ್ಯವಾಗಿ ಏಪ್ರಿಲ್ ತಿಂಗಳು, ಮೇ, ಏಪ್ರಿಲ್, ಮೇ, ಈವನ್ ಮಾರ್ಚ್, ಈ 3 ತಿಂಗಳು, ಆಮೇಲೆ ಕಳೆದ

ಇವರು ಇದು ಕೊಡೋದಕ್ಕೆ ಮುಂಚೆ ಒಂದು ಐದು ವಿಧಾನಗಳನ್ನ ಅನುಸರಿಸ್ತಾರೆ. ಏನಪ್ಪಾ ಅಂತಂದ್ರೆ, ಒಂದು ಕೊರತೆ, ವಾಡಿಕೆಗಿಂತ ಕಡಿಮೆ, ವಾಡಿಕೆ, ವಾಡಿಗಿಂತ ಹೆಚ್ಚು, ಅತಿ ಹೆಚ್ಚು ಅಂತ ಐದು ಭಾಗಗಳನ್ನ ಮಾಡ್ತಾರೆ. ನಾವ್ ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ ಡಿಫಿಸಿಟ್, ಬಿಲೋ ನಾರ್ಮಲ್, ನಾರ್ಮಲ್, ಎಬೋವ್ ನಾರ್ಮಲ್, ಎಕ್ಸಸ್ ಅಂತ. ಈ ವಾಡಿಕೆ ಅಥವಾ ನಾರ್ಮಲ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಕರ್ನಾಟಕದಲ್ಲಿ ಸರಿ ಸುಮಾರು 40-50 ವರ್ಷದ ಹಿಂದಿನ ಆವರೇಜ್ ತಗೊಂತಾರೆ, ಲಾಂಗ್ ಪೀರಿಯಡ್ ಆವರೇಜ್ ಅಂತ ಕರೀತಾರೆ. ಅದ್ರ ಪ್ರಮಾಣ ನಮ್ಮಲ್ಲಿ ಎಷ್ಟಿದೆಯಪ್ಪ ಅಂತಂದ್ರೆ, ಸುಮಾರು 850 mm ಇದೆ. ಈ 850 mm ನ ಆಧಾರವಾಗಿ ಇಟ್ಕೊಂಡು ಆ ಈ ಒಂದು ಕ್ಯಾಟಗರಿನ ಡಿವೈಡ್ ಮಾಡ್ತಾರೆ. ಇಲ್ಲಿ ಮಾಡಿದಾಗ ಈ ವರ್ಷ ಏನಪ್ಪಾ ಅಂತಂದ್ರೆ, ನಮ್ಗೆ ನೀವು ಕಾಣ್ಬೋದು ಇಲ್ಲಿ ಹೆಚ್ಚಾಗಿ ಅಂದ್ರೆ less than 90%, 90-95%, 66% ಇದೆ. ಅದರ ಅರ್ಥ ವಾಡಿಕೆ ಮಳೆಗಿಂತ 92% ± 5% ಅಂದ್ರೆ 5% ಶೇಕಡ 5% ಮೇಲಕ್ಕಾದ್ರೂ ಹೋಗ್ಬೋದು, ಕೆಳಕ್ಕಾದ್ರೂ ಬರ್ಬೋದು. ಆ ನಿಟ್ಟಲ್ಲಿ 66% ನಮಗ್ ಮಳೆ ಈ ಸತಿ ವಾಡಿಕೆಗಿಂತ ಕಡಿಮೆ ಆಗೋ ಸಾಧ್ಯತೆ ಇದೆ ಅಂತೇಳಿ ಮುನ್ಸೂಚನೆ ಕೊಡ್ತಾರೆ. ಈ ಮುನ್ಸೂಚನೆ ಯಾಕಪ್ಪ ನಮ್ಗೆ ಈ ವರ್ಷ 66% ಅಷ್ಟು ಮಳೆ ಅಂದ್ರೆ, ನೀವು ಒಂದು 850 mm ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತಿಂಗಳಲ್ಲಿ ಏನ್ ಮಳೆ ಆಗ್ತಿತ್ತು, ಆ 4 ತಿಂಗಳಲ್ಲಿ ಮಳೆ ಪ್ರಮಾಣದಲ್ಲಿ ಈ ವಾಡಿಕೆಗಿಂತ ಅಂದ್ರೆ 90-95% ಬಿಲೋ 95% ಅಥವಾ ಈ ವರ್ಷ 92% ± 5% ಬೀಳೋ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಇದಕ್ ಮುಖ್ಯವಾದ ಕಾರಣ ಏನಪ್ಪಾ ಅಂತಂದ್ರೆ, ಈ ಮುಂಗಾರಲ್ಲಿ ಎಲ್ನಿನೋ ಪರಿಸ್ಥಿತಿ ತಲೆದೋರ್ಬೋದು ಅಂತ ಹೇಳ್ತಾರೆ. ಈ ಎಲ್ನಿನ ಏನ ಅನ್ನೋದನ್ನ ನಾನು ನಿಮ್ಗೆ ರೈತರಿಗೆ ಆಮೇಲೆ ವಿವರಿಸ್ತೀನಿ. ಈಗ ನೀವು ಅರ್ಥ ಮಾಡ್ಕೊಬೇಕಾಗಿರೋದು, ನಮ್ಗೆ 1 ರೂಪಾಯಿಯಲ್ಲಿ ಕೇವಲ 85-90 ಪೈಸ ಭಾಗ ಅಷ್ಟು ಮಳೆ ಆಗುತ್ತೆ ಅಂದ್ರೆ 850-860 mm ಅಲ್ಲಿ ನಮ್ಮ ಕರ್ನಾಟಕಕ್ಕೆ 790-800 mm ಮಳೆ ಆಗಷ್ಟು ಸಾಧ್ಯತೆ. ಅಂದ್ರೆ ಹೋದ ವರ್ಷಕ್ಕಿಂತ ಈ ವರ್ಷ ಮಳೆ ಕಡಿಮೆ ಅಂತೇಳಿ ಭಾರತೀಯ ಹವಾಮಾನ ಮುನ್ಸೂಚನೆ ನಮ್ಗೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಇದೇ ರೀತಿ ಈಗ ಹೆಂಗೆ ಭಾರತೀಯ ಹವಾಮಾನ ಇಲಾಖೆ ಇದೆಯೋ ಅದೇ ರೀತಿ ಸ್ಕೈಮೆಟ್ ಅಂತ ಒಂದು ಪ್ರೈವೇಟ್ ಸಂಸ್ಥೆ ಇದೆ, ಇದು ಸಹ ಮುನ್ಸೂಚನೆ ಕೊಟ್ಟಿದೆ. ಭಾರತೀಯ ಹವಾಮಾನ ಇಲಾಖೆ ಪ್ರಕಾರ 92% ± 5% ಆದ್ರೆ ಶೇಕಡ, ಇಲ್ಲಿ ಶೇಕಡ 94% ± ಅಂದ್ರೆ ಇಲ್ಲೂ ಬಿಲೋ ನಾರ್ಮಲ್ ಅಥವಾ ವಾಡಿಕೆಗಿಂತ ಕಡಿಮೆ ಮಳೆ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಅಲ್ಲಿ ನಾವು ನೋಡಿದಾಗ 66% ಡಿಫಿಸಿಟ್ ಅಥವಾ ಬಿಲೋ ನಾರ್ಮಲ್ ಇರ್ತಿತ್ತು. ಈ ಸ್ಕೈಮ್ಯಾಟ್ ಸೂಚನೆ ಪ್ರಕಾರ 70% ನಮ್ಮ ಭಾರತದಲ್ಲಿ ವಾಡಿಕೆ ಮಳೆಗಿಂತ ಕಡಿಮೆ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ತಿದೆ. ಇದಕ್ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ, ನಾವು 3 ಸ್ಥಿತಿಗಳಿದಾವೆ, ಅದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಲಾನಿನ ಸ್ಥಿತಿಯಿಂದ ಎಲ್ಲಿನ ಕಡೆಗೆ ಬದಲಾಗ್ತೀರಾ ಅಂತದ್ದು. ಈ ಮುಂಗಾರಲ್ಲಿ ಎಲ್ಲಿನ ಸ್ಥಿತಿ ತಲುಪಿ ಮಳೆ ಕೊರತೆ ಆಗ್ಬೋದು ಮತ್ತೆ ಮುಂಗಾರು ವ್ಯತ್ಯಯ ಆಗ್ಬೋದು ಅನ್ನೋದ್ರು ಇದರಿಂದ ಸೂಚಿಸುತ್ತೆ. ನೀವು ಇನ್ನೊಂದು ಗಮನಿಸ್ಬೋದು, ಏನಪ್ಪಾ ಇವರು ಈ ತರ ವಾಡಿಕೆಗಿಂತ ಕಡಿಮೆ ಮಳೆ ಆಗುತ್ತೆ ಅಥವಾ ಎಲ್ಲಿನೋ ಈ ತರದ್ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಇನ್ನೊಂದು ವಿಚಾರ ತಿಳ್ಕೊಳ್ಳೋದಾದ್ರೆ, ನಾವು ಈ ಮೊದಲು ಏನ್ ಮಾಡ್ತಾ ಇದ್ರು, ಭಾರತೀಯ ಹವಾಮಾನ ಇಲಾಖೆ ಒಂದೇ ಸತಿ ನಮ್ಗೆ 4 ತಿಂಗಳು ಮುಂಗಾರಿನ ಮುನ್ಸೂಚನೆಯನ್ನು ಕೊಡ್ತಾ ಇದ್ರು. ಈಗ ವಿಶೇಷವಾಗಿ 23 ಆದ್ಮೇಲೆ ಏನ್ ಮಾಡ್ತಿದ್ದಾರೆ, ಪ್ರತಿ ತಿಂಗಳು ಅಂದ್ರೆ ಮೇ ಕೊನೆ ವಾರದಲ್ಲಿ ನೀವು ಒಟ್ಟಾರೆ 4 ತಿಂಗಳ ಜೊತೆಗೆ ಜೂನ್ ತಿಂಗಳಲ್ಲಿ ಹೆಂಗ್ ಮಳೆ ಆಗುತ್ತೆ, ಜುಲೈ ತಿಂಗಳಲ್ಲಿ ಹೆಂಗ್ ಮಳೆ ಆಗುತ್ತೆ, ಅದೇ ರೀತಿ ಆಗಸ್ಟ್ ಅಲ್ಲಿ ಹೆಂಗ್ ಮಳೆ ಆಗುತ್ತೆ ಜುಲೈ ಕೊನೆ ವಾರದಲ್ಲಿ ನೋಡೋದ್ರಿಂದ, ಆಗಸ್ಟ್ ಕೊನೆ ವಾರದಲ್ಲಿ ನೋಡೋದ್ರಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ರೀತಿ ಮಳೆ ಆಗುತ್ತೆ ಅಂತ ನೋಡ್ಬೋದು. ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂತಂದ್ರೆ, ನಾವು ಮುಂಚೆ ಏನ್ ಮಾಡ್ತಿದ್ವಿ, ಕೇವಲ ಒಂದು ಕೆಲವು ವಿಧಾನಗಳನ್ನ ಬಳಸ್ತಾ ಇದ್ವಿ. ಈಗ ಒಂದೇ ವಿಧಾನ ಬಳಸದೆ ಡೈನಾಮಿಕ್ ಮಾಡಲ್ಸ್ ಅಂತ ಬರ್ತವೆ, ಬೇರೆ ಬೇರೆ ಮಾಡಲ್ಸ್ ನ ಕಾಂಬಿನೇಷನ್ ಮಾಡ್ತಾರೆ. ಆಮೇಲೆ ನೀವು ಇತ್ತೀಚೆಗೆ ಕೇಳಿರ್ಬೋದು, ಏನದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿ ಉಪಯೋಗಿಸೋದಿರ್ಬೋದು ಅಥವಾ ಮೆಷಿನ್ ಲರ್ನಿಂಗ್ ಟೂಲ್ಸ್ ಬಳಸೋದಿರ್ಬೋದು, ಇವನ್ನೆಲ್ಲ ಬಳಸ್ತಾ ಇಲ್ಲ, ಆಕ್ಯುರಸಿ ಜಾಸ್ತಿ ಆಗ್ತಿದೆ ಮತ್ತೆ ತಿಂಗಳು ತಿಂಗಳು ಕೊಡುವಂತ ಅವಕಾಶ ಇದೆ. ಸರಿ, ನಾನ್ ನಿಮ್ಗೆ ಅಲ್ಲೊಂದು ಪದ ಹೇಳಿದೆ, ಎಲ್ನೀನು ಅನ್ನೋ ಒಂದು ಪದ ಇದೆ, ಅದರಿಂದ ನಮ್ಗೆ ಈ ವರ್ಷ ಮುಂಗಾರು ಕಡಿಮೆ ಆಗ್ಬೋದು ವಾಡಿಕೆಗಿಂತ ಅಂತ ಒಂದು ಪದ ಹೇಳಿದೆ. ನಾವು ರೈತರಿಗೆ ಸಿಂಪಲ್ ಆಗಿ ಅರ್ಥ ಮಾಡ್ಸಕ್ ಹೇಳೋದಾದ್ರೆ, ಪೆಸಿಫಿಕ್ ಓಷನ್ ಅಥವಾ ಪೆಸಿಫಿಕ್ ಮಹಾಸಾಗರ ಅಂತ ಒಂದು ಸಾಗರದ ಈ ದಕ್ಷಿಣ ಸ್ಥಾನ ಪಲ್ಲಟ ಎಲ್ನಿನ ನೋಡಿ, ಒಂದು ಈ ದಕ್ಷಿಣ ಸ್ಥಾನ ಪಲ್ಲಟ ಅನ್ನೋ ಒಂದು ವಿಚಾರದಲ್ಲಿ 3 ಭಾಗಗಳಿದಾವೆ. ಒಂದು ಲಾನಿನ ಅಂತ, ಲಾನಿನ ಅಂತಂದ್ರೆ ಅಲ್ಲಿ ತಣ್ಣಗಿರ ಅಂತ ಒಂದು ಭಾಗ. ಎರಡನೇದು ಎಲ್ನಿನೋ ಅಂತ ಅಂದ್ರೆ ಅಲ್ಲಿ ಬಿಸಿ ಇರ ಅಂತ ಒಂದು ಭಾಗ. ಮೂರನೇದು ನ್ಯೂಟ್ರಲ್ ಅಂತ ಅಂದ್ರೆ ಅಲ್ಲಿ ಯಾವುದೇ

ವ್ಯತ್ಯಾಸ ಆಗಲ್ಲ. ಈ ಮೂರು ಫೇಸ್ ಅಥವಾ ಮೂರು ಮುಖಗಳು ಅಥವಾ ಮೂರು ಸ್ಟೇಜಸ್ ಇರ್ತವೆ. ಇದು ಎಲ್ಲಪ್ಪ ಈ ಒಂದು ವ್ಯತ್ಯಾಸ ಆಗುತ್ತೆ ಅಂತಂದ್ರೆ, ಪೆಸಿಫಿಕ್ ಅನ್ನೋ ಒಂದು ಸಾಗರದಲ್ಲಿ ಆ ಸಾಗರದ ಹತ್ರ ನಾವು ಏನೋ ಒಂದು ಈ ಸಮಭಾಜಕ ವೃತ್ತ ಅಂತ ಈಕ್ವೆಟಾರ್ ಅಂತ ಏನ್ ಕರಿತೀವಿ, ಆ ಈಕ್ವೆಟಾರ್ ಅನ್ನೋ ಪ್ರದೇಶದಲ್ಲಿ, ಸೆಂಟ್ರಲ್ ಈಕ್ವೆಟಾರ್ ಅಂತ ಕರೀತಾರೆ, ಆ ಪ್ರದೇಶದಲ್ಲಿ ಈ ಒಂದು ಸಾಗರದ ಮೇಲ್ಮೈ ಟೆಂಪರೇಚರ್, ಉಷ್ಣಾಂಶ ಯಾವ ರೀತಿ ವೇರಿ ಆಗುತ್ತೆ ಅನ್ನೋದ್ರ ಮೇಲೆ ಈ ಮೂರು ಮುಖಗಳನ್ನ ಅಥವಾ ಮೂರು ಹಂತಗಳನ್ನ ಇಲ್ಲಿ ಗಮನಿಸೋದೇನಪ್ಪ ಅಂತಂದ್ರೆ, ಈ ಪೆಸಿಫಿಕ್ ಓಷನ್ ಅಲ್ಲಿ ಒಂದು ಇದನ್ನೇ ಯಾಕಪ್ಪ ತಗೊಂತಾರೆ ಅಂದ್ರೆ, ಭಾರತದ ಮುಂಗಾರು ಮೇಲೆ ಇದ್ರ ಪರಿಣಾಮ ನೇರವಾಗಿರೋದ್ರಿಂದ ಈ ಒಂದು ಭಾಗನ ನಾವು ತಗೊಂತೀವಿ. ಈ ಭಾಗದಲ್ಲಿ ಏನಾಗುತ್ತೆ, ಇಲ್ಲಿ ಮೂರು ಭಾಗನ ಗಮನಿಸ್ಬೋದು. ಒಂದು ಸೆಂಟ್ರಲ್ ಪೆಸಿಫಿಕೇಶನ್ ಅಂದ್ರೆ ಪೆಸಿಫಿಕ್ ಓಷನ್ ಅಂದ್ರೆ ಮಧ್ಯದ ಪೆಸಿಫಿಕ್ ಸಾಗರ, ಇನ್ನೊಂದು ಪೂರ್ವ ಪೆಸಿಫಿಕ್ ಸಾಗರ, ಇನ್ನೊಂದು ಪಶ್ಚಿಮ ಪೆಸಿಫಿಕ್ ಸಾಗರ ಅಂತಿದೆ. ಇಲ್ಲಿ ಒಂದು ಸರ್ಕ್ಯುಲೇಷನ್ ಆಗುತ್ತೆ. ಆ ಸರ್ಕ್ಯುಲೇಷನ್ ಏನಂತ ಕರೀತಾರೆ ಅಂದ್ರೆ ವಾಕರ್ ಸರ್ಕ್ಯುಲೇಷನ್ ಅಂತ. ಅಂದ್ರೆ ವಾಕರ್ ಅನ್ನೊಂದು ವಿಜ್ಞಾನಿ ಹೆಸರು, ಈ ವಿಜ್ಞಾನಿ ಅದನ್ನ ಕಂಡಿಡಿದಿರ್ತಾರೆ. ಇಲ್ಲಿ ಏನಾಗುತ್ತೆ, ಪ್ರಾಕೃತಿ ದತ್ತವಾಗಿ ಈ ಗಾಳಿ ಭಾರತದ ಕಡೆಗೆ ಹೋಗ್ತಾ ಇದೆ. ಸೊ ಈ ರೀತಿ ಭಾರತದ ಕಡೆಗೆ ಗಾಳಿ ನಮ್ಗೆ ಸಾಮಾನ್ಯವಾಗಿ ಟ್ರೇಡ್ ವಿಂಗ್ಸ್ ಹೋದಾಗ ಅಲ್ಲಿ ನಮ್ಗೆ ಬಿಸಿ ಉಷ್ಣಾಂಶ ಆಗುತ್ತೆ. ಉಷ್ಣಾಂಶ ಬಿಸಿ ಆದಾಗ ಹೆಚ್ಚಾದಾಗ ಪ್ರೆಷರ್ ಕಡಿಮೆ ಆಗುತ್ತೆ. ಅಂದ್ರೆ ವಾಯುಭಾರ ಅಂತ ಅಥವಾ ವಾಯು ಒತ್ತಡ ಅಥವಾ ವಾಯುಭಾರ ಅಂತ ಏನ್ ಕರಿತೀವಿ ಅದು ಕಡಿಮೆ ಆಗುತ್ತೆ. ಈ ಆಪೋಸಿಟ್ ಕಡೆ ಇಲ್ಲಿ ಕೂಲ್ ಅನ್ನೋ ಒಂದು ಪದ ಕಾಣಿಸ್ತಿದೆ ಅಂದ್ರೆ ತಣ್ಣನೆ ಪದ, ಅದು ಎಲ್ಲಿದೆಯಪ್ಪ ಅಂತಂದ್ರೆ ಪಶ್ಚಿಮ ಪೆಸಿಫಿಕ್ ಓಷನ್ ಅಂದ್ರೆ ಈಸ್ಟರ್ನ್ ಪೆಸಿಫಿಕ್ ಓಷನ್ ಭಾಗದಲ್ಲಿ ಕೂಲ್ ಇದೆ. ಅಲ್ಲಿ ಏನಾಗುತ್ತೆ, ಉಷ್ಣಾಂಶ ಕಡಿಮೆ ಆಗುತ್ತೆ, ಈ ವಾಯುಭಾರ ಒತ್ತಡ ಜಾಸ್ತಿ ಆಗುತ್ತೆ. ವಾಯುಭಾರ ಒತ್ತಡ ಯಾವಾಗ್ಲೂ ಜಾಸ್ತಿ ಇರೋ ಕಡೆಯಿಂದ ಕಡಿಮೆಗೆ ಹೋಗುತ್ತೆ. ಆ ಕಡಿಮೆಗೆ ಹೋದಾಗ ನಮಗೇನಾಗುತ್ತೆ, ಭಾರತದಲ್ಲಿ ಮಳೆ ಆಗುತ್ತೆ. ಇದು ಯಾವಾಗ, ಈ ಉಷ್ಣಾಂಶ ನ್ಯೂಟ್ರಲ್ ಇದ್ದಾಗ, ಅವಾಗ್ಲೇ ಅದು ನ್ಯೂಟ್ರಲ್ ಇದ್ದಾಗ, ಅದು ಯಾರಿಗೂ ಸಪೋರ್ಟ್ ಮಾಡದೇ ಇದ್ದಾಗ ನಮಗೆ ಮುಂಗಾರಲ್ಲಿ ಮಳೆ ಬರೋದಕ್ಕೆ ಅನುಕೂಲ ಆಗುತ್ತೆ. ಆದ್ರೆ ವರ್ಷ ನಮಗೆ ವಾಡಿಕೆಗಿಂತ ಕಡಿಮೆ ಮಳೆ ಯಾಕಪ್ಪ ಇದೆ ಅಂದ್ರೆ, ಇಲ್ಲಿ ಗೊತ್ತಾಗುತ್ತೆ ಎಲ್ನೀನೋ ಪರಿಸ್ಥಿತಿ. ಇಲ್ಲಿ ವೆಸ್ಟರ್ನ್ ಪೆಸಿಫಿಕ್ ಕಡೆ ಕೂಲ್ ಇದೆ, ಈಸ್ಟರ್ನ್ ಪೆಸಿಫಿಕ್ ಕಡೆ ವಾರ್ಮ್ ಇದೆ. ಅವಾಗ್ಲೇ ಉಲ್ಟಾ ಇತ್ತು, ಪೂರ್ವ ಅಂದ್ರೆ ಈಸ್ಟರ್ನ್ ಪೆಸಿಫಿಕ್ ಕಡೆ ಕೂಲ್ ಇತ್ತು, ಈ ಕಡೆ ವಾರ್ಮ್ ಇತ್ತು. ಸೊ ಇಲ್ಲಿ ಏನಾಗುತ್ತೆ, ನಾವು ಯಾವ ದಿಕ್ಕಲ್ಲಿ ಗಾಳಿ ಬೀಸ್ಬೇಕು ಅದು ರಿವರ್ಸ್ ಆಗುತ್ತೆ. ಅಂದ್ರೆ ವಾಯುಭಾರ ವ್ಯತ್ಯಾಸ ಆಗುತ್ತೆ. ಇಲ್ಲಿ ಕೂಲ್ ಇರೋ ಕಡೆ ಜಾಸ್ತಿ ವಾಯುಭಾರ ಆಗುತ್ತೆ, ಹೆವಿ ಇರೋ ಕಡೆ ಕಡಿಮೆ ವಾಯುಭಾರ ಆಗುತ್ತೆ. ಅವಾಗ ಏನ್ ಮಾಡುತ್ತೆ, ಗಾಳಿ ವಿರುದ್ಧ ದಿಕ್ಕಲ್ಲಿ ಬೀಸುತ್ತೆ. ಗಾಳಿ ಅವಾಗಲೇ ನಮ್ಮ ಭಾರತ ದೇಶದ ಕಡೆ ಹೋಗ್ತಾ ಇತ್ತು, ಈಗ ನಮ್ಮ ಈ ಕಡೆ ಈ ಅಮೆರಿಕ ಅಥವಾ ಇನ್ನೊಂದ್ ಕಡೆ ಆಪೋಸಿಟ್ ಕಡೆ ಹೋಗ್ತಿದೆ. ಇಷ್ಟೇ ಗಮನಿಸ್ಬರುತ್ತಿರೋದು. ಈ ಒಂದು ಪರಿಸ್ಥಿತಿ ಈ ವರ್ಷ ನಮ್ಮ ಪೆಸಿಫಿಕ್ ಸಾಗರದಲ್ಲಿ ಉದ್ಭವ ಆಗ್ತಿರೋದ್ರಿಂದ ನಮ್ಮ ಭಾರತದಲ್ಲಿ ವಾಡಿಕೆ ಮಳೆಗಿಂತ ಕಡಿಮೆ ಆಗುತ್ತೆ ಅನ್ನೋದನ್ನ ನಮ್ಮ ಏನು ಒಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ರೈತರು ಇಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು. ಅಂದ್ರೆ ನಮಗೆ ಈ ವಾತಾವರಣ, ಸಮುದ್ರದ ಮೇಲ್ಮೈ ಟೆಂಪರೇಚರ್, ಪೆಸಿಫಿಕ್ ಸಾಗರದಲ್ಲಿ ವ್ಯತ್ಯಾಸ ಆಗ್ತಿರೋದ್ರಿಂದ ನಮಗೆ ಈ ವರ್ಷ ವಾಡಿಕೆಗಿಂತ ಮಳೆ ಕಡಿಮೆ ಬರೋ ಸಾಧ್ಯತೆ ಇದೆ ಅಂತ ಇಲ್ಲಿ ತೋರಿಸುತ್ತೆ. ಇದು ಇನ್ನೊಂದು ಮುಖ, ಲಾನಿನ ಇದ್ದಾಗ ಇಲ್ಲಿ ಸಹ ನಮಗೆ ಮಳೆ ಆಗುವ ಸಾಧ್ಯತೆ ಇರುತ್ತೆ. ನ್ಯೂಟ್ರಲ್ ಲಾನಿನ ಇದ್ದಾಗ ನಮಗೆ ಮುಂಗಾರಿಗೆ ಸಪೋರ್ಟ್ ಮಾಡುತ್ತೆ, ಆದ್ರೆ ಎಲ್ಲಿನೋ ಕಂಡೀಷನ್ ಇದ್ದಾಗ ಅದು ನಮಗೆ ಸಪೋರ್ಟ್ ಮಾಡೋದಿಲ್ಲ, ಮಳೆ ಕಡಿಮೆ ಆಗುತ್ತೆ. ನೀವು ಪತ್ರಿಕೆಗಳಲ್ಲಿ ಅಥವಾ ಟಿವಿಗಳಲ್ಲಿ ಈ ವರ್ಷ ಸೂಪರ್ ಅಂತ ಯಾರು ಎದುರು ಅವಶ್ಯಕತೆ ಇಲ್ಲ. ಸೂಪರ್ ಎಲ್ನಿನೋ ಅಂದ್ರೆ ನಮ್ಗೆ ವಾಡಿಕೆಗಿಂತ ಮಳೆ ಕಡಿಮೆ ಆಗತ್ತೆ ಹೊರತು ಮಳೆನೇ ಆಗಲ್ಲ ಅಂತಲ್ಲ. ಕೆಲವು ಪ್ರದೇಶ ಅಂದ್ರೆ ನಮ್ಮ ಭಾಗಗಳಲ್ಲಿ ಮಳೆ ಕಡಿಮೆ ಆಗುತ್ತೆ, ನಮ್ಮ ಆಪುರ ಬೇರೆ ದೇಶಗಳಲ್ಲಿ ಮಳೆ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಅದನ್ನ ನಮ್ಗೆ ಅನುಕೂಲ ಮಾಡುತ್ತೆ, ಎಲ್ನಿನ ಸ್ಥಿತಿ ನಮ್ಗೆ ಅನುಕೂಲ ಮಾಡೋದಿಲ್ಲ. ಇನ್ನೊಂದು ವಿಚಾರ, ಬರೀ ಇಷ್ಟೇ ನಮ್ಗೆ ಹೆಲ್ಪ್ ಮಾಡೋದಿಲ್ಲ ನಮ್ಮ ಭಾರತೀಯ ಹವಾಮಾನ ಅಥವಾ ಭಾರತೀಯ ಮುಂಗಾರಿಗೆ. ಕೇವಲ ಪೆಸಿಫಿಕ್ ಸಾಗರದಲ್ಲಿ ಇರುವಂತ ಏನು ಈ ಎಲ್ನಿನ ಸ್ಥಿತಿ ಅಷ್ಟೇ ನಮ್ಗೆ ವ್ಯತ್ಯಾಸ ಮಾಡೋದಿಲ್ಲ. ನಮ್ಗೆ ಒಂದು ಅದೃಷ್ಟ ಅಂತಂದ್ರೆ ಮ್ಯಾಸ್ಕರೈನ್ ಹೈ ಅಂತ, ಈ ತರ ಇಂಡಿಯಾ ಸುತ್ತು ಒಂದು 8 ಜಾಗಗಳಲ್ಲಿ ನಮ್ಗೆ ಮಳೆ ಬರೋದಕ್ಕೆ ಅವಕಾಶ ಇದೆ. ಇದಕ್ಕೆ ಹೆಂಗ್ ಅವಕಾಶ ಇದೆ ಅಂತಂದ್ರೆ, ಇಲ್ಲಿ ನೀವು ಇದ್ರ ನೋಡಿದ್ರೆ ಈಗ ಸರ್ವೇ ಸಾಮಾನ್ಯವಾಗಿ ಈ ನಮ್ಮ ಅರಬ್ಬಿ ಸಮುದ್ರ ಮತ್ತೆ ಬಂಗಾಳ ಕೊಲ್ಲಿ ಸೇರಂತ ಜಾಗ ಅಥವಾ ನಾವ್ ಏನ್ ಕನ್ಯಾಕುಮಾರಿ ಅಂತೀವೋ ಅದನ್ನ ಇಂಡಿಯನ್ ಓಷನ್ ಡೈಪೋಲ್ ಅಂತ ಕರೀತಾರೆ. ಈ ಇಂಡಿಯನ್ ಓಷನ್ ಡೈಪೋಲ್ ಅಲ್ಲಿ ಅಲ್ಲಿ ಒಂದು ಏನು ಈ
ಮೇಲ್ಮೈ

ಟೆಂಪರೇಚರ್ ಉಷ್ಣಾಂಶ ಅಂದ್ರೆ ಸಾಗರದ ಉಷ್ಣಾಂಶ ವ್ಯತ್ಯಾಸವೂ ಇಂಪಾರ್ಟೆಂಟ್ ಆಗುತ್ತೆ. ಈ ಸತಿ ನಮ್ಗೆ ಇಲ್ಲಿ ಪಾಸಿಟಿವ್ ಅಂತ ಹೇಳ್ತಾ ಇದ್ದಾರೆ. ಇದು ಪಾಸಿಟಿವ್ ಆದ್ರೆ ನಾವ್ ಏನ್ ಅವಾಗಲೇ ಎಲ್ನಿನೋ ಅಂತ ಹೇಳಿದ್ರು ಅದರಿಂದ ಆದಂತ ಎಫೆಕ್ಟ್ ನ ಈ ಪಾಸಿಟಿವ್ ಎಫೆಕ್ಟ್ ಕಡಿಮೆ ಅಂತ ಮಾಡೋ ಸಾಧ್ಯತೆ ಇರುತ್ತೆ. ಯಾಕೆ ಇದನ್ನ ಹೇಳ್ತೀನಪ್ಪ ಅಂತಂದ್ರೆ, ಹಿಂದೆ ಎಷ್ಟೋ ವರ್ಷಗಳಲ್ಲಿ ಎಲ್ಲಿನ ಸ್ಥಿತಿ ಇದ್ದಾಗ ಈ ಒಂದು ಏನು ಬಂಗಾಳ ಕೊಲ್ಲಿ ಮತ್ತು ಕನ್ಯಾಕುಮಾರಿ ಪ್ರದೇಶ ಐತೆ, ಆ ಪ್ರದೇಶಕ್ಕೆ ನಮಗಲ್ಲಿ ಬರುವಂತ ವ್ಯತ್ಯಾಸದಿಂದ ನಮಗೆ ಇಲ್ಲಿ ಆಗುವಂತ ತೊಂದರೆಗಳನ್ನ ಕಡಿಮೆ ಮಾಡಿದೆ. ಆ ಉದ್ದೇಶದಿಂದ ನಾವು ಯಾರು ಎದುರು ಅವಶ್ಯಕತೆ ಇಲ್ಲ. ಸಾಮಾನ್ಯ ಮಳೆ ಬೀಳ್ಬೋದು, ಇಲ್ಲ ಅಂದ್ರೆ ನಮ್ಗೆ ಒಂದು 80 ಅಂದ್ರೆ ಬಿಲೋ ನಾರ್ಮಲ್ ಅಂದ್ರೆ ನಿಯರ್ ಒಂದು 800 ಮಿಲಿಮೀಟರ್ ಅಷ್ಟು ಈ ಏನು ನಾವು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಮಳೆನ ಪಡಿಬಹುದು. ಇದು ನಮ್ಮ ಅದೇ ನಾನು ಏನ್ ಕನ್ಯಾಕುಮಾರಿ ಅನ್ನೋ ಭಾಗ ಹೇಳಿದ್ನಲ್ಲ ಅಲ್ಲಿ ಪಾಸಿಟಿವ್ ಆಗ್ತಿದೆ ಅಂತ ತೋರಿಸೋದಕ್ಕೆ. ಮುಂದಕ್ಕೆ ಹೋಗ್ಲಿ, ಸರಿ ಆಯ್ತು ಸರ್. ಎಲ್ನಿನ ಎಫೆಕ್ಟ್ ಇದ್ದಾಗ ಅಥವಾ ಲಾನಿನ ಎಫೆಕ್ಟ್ ಇದ್ದಾಗ ಅಥವಾ ಅದ್ ನ್ಯೂಟ್ರಲ್ ಇದ್ದಾಗ ನಮ್ಮ ಕರ್ನಾಟಕದ ಮಳೆಯ ಚಿತ್ರಣ ಹೇಗಾಗಿದೆ ಅಂತೇಳಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೇಳ್ತಾ ಇದ್ದೀನಿ. ಇದರಿಂದ ಯಾರು ಎದುರು ಅವಶ್ಯಕತೆ ಇಲ್ಲ. ಇಲ್ಲಿ 2023 ಅಂದ್ರೆ ಕಳೆದ ಒಂದು 3 ವರ್ಷದ ಹಿಂದ್ಗಡೆ ಎಲ್ಲಿನ ಸ್ಥಿತಿ ಇತ್ತು, ಇವತ್ತೇನ್ ನಾವು ಆ ಪರಿಸ್ಥಿತಿ ಹೇಳ್ತಾ ಇದೀವೋ ಅದೇ ಸ್ಥಿತಿ ಇದ್ದಾಗ ಏನಾಗ್ತಿತ್ತಪ್ಪ ಅಂತಂದ್ರೆ, ಕರ್ನಾಟಕದಲ್ಲಿ ಸುಮಾರು 223 ತಾಲೂಕು ನನಗೆ ಜ್ಞಾಪಕ ಇದ್ದಂಗೆ, ಅಂದ್ರೆ ಹೆಚ್ಚು ಪ್ರದೇಶಗಳಲ್ಲಿ ಮಳೆ ಡಿಫಿಸಿಟ್ ಅಂದ್ರೆ ಕೊರತೆ ಆಗಿದೆ. ಆ ವರ್ಷ ಎಲ್ನಿನ ವರ್ಷ ಇದ್ದಾಗ ಮಳೆಯ ಪ್ರಮಾಣ ಕೊರತೆ ಆಗಿದೆ. 2024 ಈ ಒಂದು ಲಾನಿನ ಸ್ಥಿತಿಗೆ ಬರುತ್ತೆ, ಅಂದ್ರೆ ಇನ್ನೊಂದು ಸ್ಥಿತಿಗೆ ಬರುತ್ತೆ. ಆ ಸ್ಥಿತಿ ನಮ್ಗೆ ಯಾವಾಗಲೂ ಅನುಕೂಲ ಮಾಡುತ್ತೆ. ನೀವು ಗಮನಿಸ್ಬೋದು ಇಲ್ಲಿ ಯಾವುದೇ ಮ್ಯಾಪ್ ಅಲ್ಲಿ ರೆಡ್ ಕಲರ್ ತಾಲೂಕಿಲ್ಲ, ಅಂದ್ರೆ ಆ ವರ್ಷ ಎಲ್ಲಾ ತಾಲೂಕುಗಳಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಎಕ್ಸಸ್ ಅಥವಾ ವಾಡಿಕೆ ಅಥವಾ ವಾಡಿಕೆಗಿಂತ ಹೆಚ್ಚು ಮಳೆ ಆಗಿದೆ. ಅದೇ ರೀತಿ ನೀವು 2025 ಗಮನಿಸಿದ್ರೆ 2025 ಏನಾಯ್ತು, ಈ ಪೋರ್ಷನ್ ನ್ಯೂಟ್ರಲ್ ಆಗಿರುತ್ತೆ. ನ್ಯೂಟ್ರಲ್ ಅಂತಂದ್ರೆ ಲಾನಿನ ಸ್ಥಿತಿಗೂ ಇರೋದಿಲ್ಲ, ಎಲ್ಲಿನ ಸ್ಥಿತಿಯಲ್ಲಿರಲ್ಲ. ಆ ಕಂಡೀಷನ್ ಸಹ ನಾವು ಈ ಚಾಮರಾಜನಗರ ಅಥವಾ ಯಾವ್ದೋ ಒಂದು ಜಿಲ್ಲೆ ಬಿಟ್ರೆ ಉಳಿದ ಎಲ್ಲಾ ಜಿಲ್ಲೆಗಳನ್ನು ನಾರ್ಮಲ್ ವಾಡಿಕೆ ಅಥವಾ ಹೆಚ್ಚು ಮಳೆನ ಪಡೆದಿದ್ದೀವಿ. ಆದ್ರೆ 2026 ಇಲ್ಲಿ ಏನ್ ಹೇಳ್ತಾರೆ, ಸೊ ನಮಗೇನಾಗುತ್ತೆ ಈ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಂತ, ಅದಾದ್ಮೇಲೆ ಮಾರ್ಚ್ ಏಪ್ರಿಲ್ ಮೇ ಕೊಟ್ಟಿದ್ದಾರೆ, ಅದಾದ್ಮೇಲೆ ಏಪ್ರಿಲ್ ಮೇ ಜೂನ್ ಇದೇ ರೀತಿ ಕೊಟ್ಟಾಗ ಈ ರೆಡ್ಡಿನ ಅಂಶ ಮೇ ಆದ್ಮೇಲೆ ಜಾಸ್ತಿ ಆಗ್ತಿದೆ, ಜೂನ್ ಜುಲೈ ಅಲ್ಲಿ ಜಾಸ್ತಿ ಆಗ್ತಿದೆ. ಅದೇ ರೀತಿ ನೀವು ಮುಂದಕ್ಕೆ ಹೋಗ್ತಿದ್ರೆ ಈ ವರ್ಷ ಕೊನೆಯಲ್ಲಿ ಇನ್ನ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಸೊ ಈ ರೀತಿ ಇದ್ದಾಗ ನಮ್ಗೆ ಮಳೆಯ ಪ್ರಮಾಣ ಕಡಿಮೆ ಆಗುತ್ತೆ, ಎಲ್ಲೇನೋ ಪರಿಸ್ಥಿತಿ ಇರುತ್ತೆ ಅನ್ನೋದು ಒಂದು ವಾಡಿಕೆ ಅಥವಾ ಒಂದು ಫೋರ್ಕ್ಯಾಸ್ಟ್ ಮುನ್ಸೂಚನೆ ಕೊಡುವಂಥದ್ದು. ಜೊತೆಗೆ ಈ ಮೇ ಕೊನೆ ವಾರದಲ್ಲಿ ಭಾರತೀಯ ಹವಾಮಾನ ಇಲಾಖೆ ಮತ್ತೆ ನಮಗೆ ಮುನ್ಸೂಚನೆ ಕೊಡುತ್ತೆ ಅಂದ್ರೆ ವ್ಯಾಲಿಡೇಟ್ ಮಾಡ್ತಾರೆ, ಅಂದ್ರೆ ಆ ಕಳೆದ ವರ್ಷಗಳಿಂದ ಅಥವಾ ಕಳೆದ ತಿಂಗಳುಗಳಿಂದ ಏನ್ ಮುನ್ಸೂಚನೆ ಕೊಟ್ಟಿರ್ತಾರೋ ಅದರಲ್ಲಿ ಏನಾದ್ರೂ ವ್ಯತ್ಯಾಸ ಆಗುತ್ತಾ ಅಂತೇಳಿ ಕೊಡ್ತಾರೆ. ಸೊ ನಾವೆಲ್ಲ ಅನ್ಕೊಳ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಇಲ್ಲಿನ ಪರಿಸ್ಥಿತಿಯಿಂದ ಈ ವರ್ಷ ನಮ್ಗೆ ವಾಡಿಕೆಗಿಂತ ಕಡಿಮೆ ಮಳೆ ಆಗ್ಬೋದು. ಇದೇ ರೀತಿ ಅಲ್ಲಿ ನಾವು ಕನ್ಯಾಕುಮಾರಿ ಅನ್ನೋ ಭಾಗ ಅಥವಾ ಇಂಡಿಯನ್ ಓಷನ್ ಡೈಪೋಲ್ ಅಂತ ಏನ್ ಹೇಳ್ತೀವಿ ಆ ಭಾಗದಿಂದ ಇಲ್ಲಾಗುವಂತ ವ್ಯತ್ಯಾಸ ಸರಿದೂಗಿಸೋದಕ್ಕೂ ಅವಕಾಶ ಇರುತ್ತೆ. ಆಶಾವಾದಿಗಳಾಗಿರೋಣ, ಒಳ್ಳೆ ಮಳೆ ಬೀಳುತ್ತೆ ಅಂತ ಆಶಯ ಇಟ್ಕೊಳ್ಳೋಣ. ಸರಿ, ಈ ತರ ಪರಿಸ್ಥಿತಿ ಇದ್ದಾಗ ನಾವು ಕೃಷಿನ ಯಾವಾಗ ಎದುರಿಸಬೇಕು ಅನ್ನೋದ್ರ ಬಗ್ಗೆ ಮಾತಾಡಿ ಆಮೇಲೆ ನಾವು ಮಣ್ಣು ಮತ್ತೆ ನೀರಿನ ಸಂರಕ್ಷಣೆ ಬಗ್ಗೆ ಹೋಗೋಣ. ಸೊ ಈ ಎಲ್ಲಿನ ಪರಿಣಾಮ ಇದ್ದಾಗ ಏನಪ್ಪ ಆಗುತ್ತೆ ಅಂತಂದ್ರೆ, ನೈಸರ್ಗಿಕ ವಿಕೋಪಗಳು ಜಾಸ್ತಿ ಆಗ್ತವೆ. ಏನು ನೈಸರ್ಗಿಕ ವಿಕೋಪಗಳು ಅಂದ್ರೆ, ಕೆಲವು ಭಾಗಗಳಲ್ಲಿ ಬರಗಾಲ ಬರ್ಬೋದು, ಕೆಲವು ಭಾಗಗಳಲ್ಲಿ ನೆರೆ ಬರ್ಬೋದು. ಅದೇ ರೀತಿ ಉಷ್ಣಾಂಶ ವ್ಯತ್ಯಯ ಆಗುತ್ತೆ. ಏನಾದ್ರು ನಮ್ಗೆ ನೋಡಿ, ಈ ವರ್ಷ ನಮ್ಗೆ ಸುಮಾರು ಕಡೆ ಈ ಬಿಸಿ ಗಾಳಿ ಪ್ರಾಬ್ಲಮ್ ಇತ್ತು. ಇವನ್ ಬೆಂಗಳೂರಂತ ಜಾಗದಲ್ಲೂ ಉಷ್ಣಾಂಶ ಜಾಸ್ತಿ ಆಗ್ತಿತ್ತು. ದೇವರ ದಯದಿಂದ ಕಳೆದ ಒಂದು 2-3 ದಿನ ಅಥವಾ ಕೆಲವು ಭಾಗಗಳಲ್ಲಿ ಒಂದು ವಾರದಿಂದ ಮಳೆ ಆಗೋದ್ರಿಂದ ನಮ್ಗೆ ಈ ಉಷ್ಣಾಂಶ ತಗ್ಗುತ್ತಿದೆ. ಈ ಉಷ್ಣಾಂಶದಲ್ಲಿ ವ್ಯತ್ಯಯ ಆಗೋ ಸಾಧ್ಯತೆಗಳು ಇರುತ್ತೆ. ಜೊತೆಗೆ ಈ ನಾನು ಅವಾಗಲೇ ಹೇಳಿದಂಗೆ ಮಳೆಯಲ್ಲಿ ವ್ಯತ್ಯಯ ಅಂದ್ರೆ ಬರ ಬರ್ಬೋದು, ನೆರೆ ಬರ್ಬೋದು, ಅಥವಾ ಒಂದೇ ಸತಿ ಜಾಸ್ತಿ ಮಳೆ ಬರ್ಬೋದು ಅಥವಾ ಕಡಿಮೆ ಆಗ್ಬೋದು. ಇದ್ರ ಜೊತೆಗೆ ನೀವು ಗಮನಿಸ್ಬೋದು ನೋಡ್ರಿ, ಒಂದ್ 3-4 ದಿನದ ಹಿಂದೆ ನೋಡಿದ್ರೆ ನೀವು ಈ ಉತ್ತರ ಪ್ರದೇಶ ಭಾಗದಲ್ಲಿ ಜಾಸ್ತಿ ಮಳೆ ಆಯ್ತು, ಗಾಳಿನಲ್ಲಿ ಮನುಷ್ಯನೆಲ್ಲ ಹೊತ್ಕೊಂಡು ಹೋಯ್ತು ಅಂತ ನೋಡಿರ್ಬೋದು. ಅದೇ ಟೈಮಲ್ಲಿ ನಮ್ಮಲ್ಲಿ ಬಿಸಿ ಯಾವಾಗ ಜಾಸ್ತಿ ಇರ್ತಿತ್ತು, ನಮ್ಗೆ ಬರ್ತಾ ಇದೆ. ಆ ಬೇರೆ ಪ್ರದೇಶಗಳಲ್ಲಿ ಈ ಬಿಸಿ ಗಾಳಿಯ ಇದು ಜಾಸ್ತಿ ಆಗಿದೆ. ಸೊ ಈ ತರದ ಸಂದರ್ಭಗಳು ಈ ಒಂದು ಎಲ್ಲಿನ ಒಂದು ಪರಿಸ್ಥಿತಿಯಲ್ಲಿ ಜಾಸ್ತಿ ಆಗೋ ಸಾಧ್ಯತೆಗಳಿರುತ್ತೆ.
ಈಗ ನಾವು ಈ ತರ ಮುನ್ಸೂಚನೆ ಇದ್ದಾಗ ನಾವು ಯಾವ ರೀತಿ ತಯಾರಾಗ್ಬೇಕು.

ಮೊದಲನೇದಾಗಿ ನೋಡಿ, ಇಲ್ಲಿ ಕಡಿಮೆ ಅವಧಿ ಇದೆ, ನಮ್ಗಿರೋ ಅವಧಿನಲ್ಲಿ ನಾವು ಯಾವ ರೀತಿ ಕ್ಲಿಯರ್ ಆಗ್ಬೇಕು, ಯಾವತ್ತು ನಾವು ಮಣ್ಣು ಮತ್ತು ನೀರಿನ ಸಂರಕ್ಷಣೆಗೆ ಒತ್ತು ಕೊಡ್ಬೇಕು. ಇದು ಎಲ್ಲಿನ ಬಂದಿರೋ ಪರಿಸ್ಥಿತಿಯಲ್ಲಿ ಒತ್ತು ಕೊಡೋದಲ್ಲ, ಇದು ನಿರಂತರವಾಗಿ ನಡೀಬೇಕು. ನಿಮ್ಗೆ ಯಾವ ಮಳೆ ಜಾಸ್ತಿ ಆಗ್ಲಿ ಕಡಿಮೆ ಆಗ್ಲಿ, ನಾವು ಮಣ್ಣಿನ ಆರೋಗ್ಯಕ್ಕೆ ಜಾಸ್ತಿ ಒತ್ತು ಕೊಡ್ಬೇಕು. ಈ ಮಣ್ಣಿನ ಆರೋಗ್ಯಕ್ಕೆ ಜಾಸ್ತಿ ಒತ್ತು ಕೊಡ್ಬೇಕಾ ಏನಪ್ಪ ಅಂತಂದ್ರೆ, ಮಣ್ಣಿನಲ್ಲಿ ಸಾವಯವ ಅಂಶನ ಜಾಸ್ತಿ ಇದೆ ಕೊಡ್ಬೇಕು. ಮಣ್ಣಿನಲ್ಲಿ ಎಷ್ಟು ಜಾಸ್ತಿ ಸಾವಯವ ಅಂಶ ಕೊಡ್ತೀವೋ, ಅಂದ್ರೆ ಸಾವಯವ ಅಂಶ ಅಂದ್ರೆ ಇಷ್ಟೇ, ನಾವು ತಿಪ್ಪೆ ಗೊಬ್ಬರ ಹಾಕೋದಿರ್ಬೋದು, ಹಸಿರೆಲೆ ಗೊಬ್ಬರ ಇರ್ಬೋದು, ಅಥವಾ ಕೊಟ್ಟಿಗೆ ಇದು ಏನು ಕೊಟ್ಟಿಗೆ ಗೊಬ್ಬರಗಳು ಇರ್ಬೋದು, ಅಥವಾ ಈ ಜೈವಿಕ ಗೊಬ್ಬರ ಇರ್ಬೋದು, ಯಾವುದೇ ರೀತಿ ಗೊಬ್ಬರ ಯಥೇಚ್ಛವಾಗಿ ಮಣ್ಣಿಗೆ ಸೇರಿಸಿದ್ರೆ ಮಣ್ಣಲ್ಲಿ ನೀರು ಇಟ್ಕೊಳ್ಳೋಂತ ಶಕ್ತಿ ಇದ್ದು ಈ ತರ ಮಳೆಯಲ್ಲಿ ವ್ಯತ್ಯಾಸ ಆದ್ರೂ ಬೆಳೆ ತಡೆದಿಟ್ಕೊಳಕ್ಕೆ ಅವಕಾಶ ಇರುತ್ತೆ. ಜೊತೆಗೆ ನಾವ್ ಏನಪ್ಪ ಮಾಡ್ಬೇಕು ಅಂತಂದ್ರೆ, ಇಂಥ ಸಂದರ್ಭಗಳಲ್ಲಿ ತಯಾರಿ ಹೆಂಗಿರ್ಬೇಕು ಅಂತಂದ್ರೆ, ಮೊದಲನೇದು ಬೆಳೆಗಳ ಆಯ್ಕೆ. ಯಾವ ಬೆಳೆಗಳು ಕಡಿಮೆ ನೀರು ಕೇಳುತ್ತೆ ಮತ್ತೆ ಯಾವ ತಳಿಗಳು ಮಧ್ಯಮ ಅವಧಿ ಮತ್ತೆ ಕಡಿಮೆ ಅವಧಿ ಇರುತ್ತೆ. ಈಗ ರಾಗಿ ಅಂತ ಇಟ್ಕೊಂಡ್ರು 110ರಿಂದ 115 ದಿವಸಕ್ಕೆ ಅಥವಾ 110 ದಿವಸಕ್ಕೆ ಬರುವಂತ ತಳಿಗಳಿಗೆ ನಾವು ಹೆಚ್ಚು ಆದ್ಯತೆ ಕೊಡುವಂಥದ್ದು, ಆ ತಳಿಗಳಿಗೆ ಉತ್ತೇಜನ ಕೊಡುವಂಥದ್ದು. ಜೊತೆಗೆ ಇಂಥ ಸಂದರ್ಭದಲ್ಲಿ ಅಥವಾ ಯಾವುದೇ ಸಂದರ್ಭ ಇರಲಿ, ಒಂದೇ ಬೆಳೆ ಬೆಳೆದಿರಾ ಅಥವಾ ಏಕ ಬೆಳೆ ಬೆಳೆದಿರಾ, ನಾವು ಯಾವಾಗ್ಲೂ ಅಂತರ ಬೆಳೆ ಅಥವಾ ಮಿಶ್ರ ಬೆಳೆಗೆ ಆದ್ಯತೆ ಕೊಡಬೇಕು. ಯಾಕಪ್ಪ ಅಂತಂದ್ರೆ, ಒಂದು ತೊಂದರೆ ಆದ್ರೂ ಇನ್ನೊಂದು ಬೆಳೆ ನಿಲ್ಲೋ ಶಕ್ತಿ ಇರುತ್ತೆ, ಮತ್ತೆ ಎರಡು ಬೆಳೆಗಳಿದ್ದಾಗ ಅದರ ಅವಧಿ ಬೇರೆ ಬೇರೆ ಇರುತ್ತೆ, ಅದರ ಬೇರುಗಳು ಬೇರೆ ಬೇರೆ ಇರುತ್ತೆ, ಅದರ ಜೀವನ ಚಕ್ರ ಬೇರೆ ಬೇರೆ ಇರುತ್ತೆ. ಇಲ್ಲಿ ನಮ್ಮಲ್ಲಿ ಸಿಗುವಂತ ಮಣ್ಣು ಮತ್ತೆ ನೀರಿನ ಸರಿಯಾದ ಸದ್ಬಳಕೆ ಆಗುತ್ತೆ ಅಥವಾ ಪೋಷಕಾಂಶಗಳ ಸದ್ಬಳಕೆ ಆಗುತ್ತೆ. ಜೊತೆಗೆ ಕಡಿಮೆ ನೀರು ಬಳಕೆ ಅಂದ್ರೆ ನಾವೇನಪ್ಪ ಅಂತಂದ್ರೆ, ಇದನ್ನ ಈ ವರ್ಷ ಅನುಸರಿಸದ ಅಂದರೆ ನಿರಂತರವಾಗಿ ಯಾವುದು ಬೆಳೆಗೆ ಯಾವ ಸಮಯದಲ್ಲಿ ಎಷ್ಟು ನೀರು ಕೊಡಬೇಕು, ಎಷ್ಟು ದಿನಗಳ ಅಂತರದಲ್ಲಿ ಕೊಡಬೇಕು, ಯಾವ ಹಂತದಲ್ಲಿ ಯಾವ ರೀತಿ ನೀರು ಕೊಡಬೇಕು ಅನ್ನೋದ್ರ ಆಧಾರದ ಮೇಲೆ ಯಾವ ಪದ್ಧತಿಯಿಂದ ನೀರು ಕೊಡಬೇಕು ನೋಡಿ, ತಮ್ಗೆಲ್ಲ ಗೊತ್ತಿರ್ಬೋದು ಹನಿ ನೀರಾವರಿ ಪದ್ಧತಿ ಬೆಸ್ಟ್ ಮೆಥಡ್. ಇಲ್ಲಿ ನಾವು ನೀರಿನ ಎಫಿಷಿಯನ್ಸಿನ ಜಾಸ್ತಿ ಮಾಡ್ಬೋದು, ನೀರಿನ ಬಳಕೆಯನ್ನ ಕಡಿಮೆ ಮಾಡ್ಬೋದು, ಜೊತೆಗೆ ಒಂದು ನೀರು ಕೊಡೋದಕ್ಕೂ ಇನ್ನೊಂದು ನೀರದಕ್ಕೂ ಕೊಡೋದಕ್ಕೂ ಅಂತರಗಳನ್ನ ಹೆಚ್ಚು ಮಾಡ್ಬೋದು, ಇರೋ ನೀರಲ್ಲಿ ಬೆಳೆ ಪಡೆಯೋದಕ್ಕೆ ಅವಕಾಶ ಆಗುತ್ತೆ. ರೈತ ಬಾಂಧವರು ಇನ್ನೊಂದು ಇಂಥ ಸಂದರ್ಭಗಳಲ್ಲಿ ಕಡಿಮೆ ಮಳೆ ಬೀಳೋ ಸಂದರ್ಭಗಳಲ್ಲಿ ಒಂದು ವಿಚಾರನ ಗಮನಿಸ್ಬೇಕು. ಸಾಮಾನ್ಯವಾಗಿ ನಾವು ಬೆಳೆಗಳಿಗೆ ಸಾರಜನಕ ಮತ್ತೆ ರಂಜಕನ ಯಾವಾಗ್ಲೂ ಇಂಪಾರ್ಟೆನ್ಸ್ ಕೊಡ್ತೀವಿ, ಅದನ್ನ ಉತ್ತೇಜನ ಕೊಟ್ಟು ಬಳಸ್ತೀವಿ ಕೂಡ. ಆದ್ರೆ ರೈತರು ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ, ಈ ಪೊಟಾಷನ ಅಂಶನ ಬೆಳೆಗಳಿಗೆ ಕೊಡೋದು ಕಡಿಮೆ ಮಾಡ್ತೀವಿ ಅಥವಾ ಶಿಫಾರಸು ಏನ್ ಮಾಡಿರ್ತಾರೆ ಅದನ್ನ ಕೊಡಕ್ ಹೋಗೋದಿಲ್ಲ. ನಾವು ಯಥೇಚ್ಛವಾಗಿ ಸಾರಜನಕ ಅಥವಾ ರಂಜಕ ಇರಂತಂದ್ರೆ ಯೂರಿಯಾ ಹಾಕ್ಬಿಡ್ತೀವಿ ಇಲ್ಲ DAP ಹಾಕ್ತೀವಿ. ಇಂಥ ಸಂದರ್ಭಗಳಲ್ಲಿ ಪೊಟಾಷಿಯಂ ಅನ್ನೋ ಅಂಶನ ಸರಿಯಾಗಿ ಅಥವಾ ಸಮತೋಲನ ನಿರ್ವಹಣೆ ಮಾಡಿದಾಗ ಆ ಬೆಳೆ ಈ ಬರ ನಿರೋಧಕ ಶಕ್ತಿ ಹೆಚ್ಚಿಸ್ಕೊಳುತ್ತೆ, ರೋಗ ಕೀಟ ನಿರೋಧಕ ಶಕ್ತಿ ಹೆಚ್ಚಿಸ್ಕೊಳುತ್ತೆ, ಮತ್ತೆ ಇಂಥ ಸಂದರ್ಭಗಳಲ್ಲಿ ತಡೆದು ನಿಲ್ಲಂತ ಶಕ್ತಿ ಸಹ ನೀವು ಗಮನಿಸ್ಬೋದು. ಇದ್ರ ಜೊತೆಗೆ ರೈತರು ಏನಪ್ಪಾ ಅಂತಂದ್ರೆ, ನಿರಂತರವಾಗಿ ಅಂದ್ರೆ ಉತ್ತಮ ಕೃಷಿ ಪದ್ಧತಿಗಳು ಅಂದ್ರೆ ನಾವು ಭೂಮಿ ಸಿದ್ಧತೆಯಿಂದ ಹಿಡಿದು ಬಿತ್ತನೆ ವಿಧಾನ ಇರ್ಬೋದು, ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಇರ್ಬೋದು, ನೀರಿನ ನಿರ್ವಹಣೆ, ನಾನು ನಿಮ್ಗೆ ಅವಲೇ ಹೇಳ್ತಾ ಇದ್ದೆ, ಸರಿಯಾದ ಪದ್ಧತಿ ಅಂದ್ರೆ ಯಾವ ನಾವು ನೀರ್ ಹಾಯಿಸ್ಬೇಕು, ಮುಂಚೆ ಎಲ್ಲ ಸಾಡೆ ಹೊಡಿತಿದ್ರು ಅಥವಾ ನೀರ್ ಹರಿಯಕ್ ಬಿಟ್ಬಿಡ್ತಿದ್ರು ಅಥವಾ ಜಾಸ್ತಿ ಹರಿದೋಗೋ ತರ ನೋಡ್ಕೊಂತಿದ್ವಿ. ಈಗ ನಾವು ಬೆಳೆಗಳ ಆಧಾರದ ಮೇಲೆ ಅಂದ್ರೆ ನಾವೇನು ರಿಡ್ಜಸ್ ಅಂಡ್ ಫಾಲೋ ಮೆಥಡ್ ಇರ್ಬೋದು ಅಥವಾ ಹನಿ ನೀರಾವರಿ ಇರ್ಬೋದು ಅಥವಾ ತುಂತುರು ನೀರಾವರಿ ಇರ್ಬೋದು ಈ ತರ, ಆಮೇಲೆ ಯಾವ ಸಂದರ್ಭಕ್ಕೆ ಬೇಕು ಅಂತ ಆ ಸಂದರ್ಭಕ್ಕೆ ಅನುಗುಣವಾಗಿ ನಾವು ನೀರು ಕೊಟ್ಟಾಗ ಬೆಳೆಗಳು ಒಳ್ಳೆ ಇಳುವರಿ ಕೂಡ ಸಾಧ್ಯ ಆಗುತ್ತೆ. ಇಲ್ಲಿ ನಿಮಗೆ ಒಂದು ವಿಚಾರ ಹೇಳಕ್ ನಾನು ಇಷ್ಟಪಡ್ತೀನಿ, ಏನಪ್ಪಾ ಅಂತಂದ್ರೆ, ನೀರು ಎಲ್ಲ ಹಂತಗಳಲ್ಲೂ ಬೇಕಿರಲ್ಲ, ಕೆಲವೊಂದು ಕ್ರಿಟಿಕಲ್ ಸ್ಟೇಜ್ ಅಂತ ಕರಿತೀವಿ. ಅಂದ್ರೆ ಆ ಒಂದು ಸಮಯದಲ್ಲಿ ನಾವು ನೀರು ಕೊಡ್ಲಿಲ್ಲ ಅಂತಂದ್ರೆ ಇಳುವರಿ ಮೇಲೆ ನೇರ ಪರಿಣಾಮ ಬೀಳಂತ ಹಂತಗಳಿರ್ತವೆ. ಈಗ ಉದಾಹರಣೆ, ನೀವು ಮುಸ್ಕಿನ ಜೋಳ ತಗೊಳ್ರಿ, ಮುಸ್ಕಿನ ಜೋಳದಲ್ಲಿ ನಮ್ಗೆ ಮೇಲೆ ಸೂಳಂಗಿ ಹೊಡೆಯುತ್ತೆ, ಮತ್ತೆ ತೆನೆನಲ್ಲಿ ನಾವು ಸಿಲ್ಕ್ ಅಂತೀವಿ ಅದು ಹೊಡೆಯುತ್ತೆ, ರೇಷ್ಮೆ ಅಂತೀವಿ. ಆ ಸಂದರ್ಭಗಳಲ್ಲೇ ನಾವು ನೀರು ಕೊಟ್ರೆ ನೀವು ಅಟ್ಲೀಸ್ಟ್ ₹80 ಭಾಗ ಅಷ್ಟು ಇಳುವರಿನ ಪಡಿಬಹುದು. ಸಪೋಸ್ ನೀವು ಆ ಟೈಮ್ಗಳಲ್ಲಿ ನೀರು ಕೊಡೋದು, ಇನ್ನು ಉಳಿದ ಟೈಮಲ್ಲಿ ಬೇರೆ ಟೈಮಲ್ಲಿ ನೀರು ಕೊಟ್ರು ₹80 ಭಾಗ ಅಷ್ಟು ನಾವು ಬೆಳೆ ಪಡೆಯೋದಕ್ಕೆ ಆಗೋದಿಲ್ಲ. ಅದೇ ರೀತಿ ನಾವು ಈ ಒಂದು ಸಂದರ್ಭಗಳಲ್ಲಿ ನಾವು ಸರಿಯಾದ ಸಮಯಕ್ಕೆ ಕೊಯ್ಲಿರ್ಬೋದು, ಸಂಗ್ರಹಣೆ ಇರ್ಬೋದು, ಒಕ್ಕಣೆ ಇರ್ಬೋದು, ಕಟಾವು, ಈ ತರದ ಎಲ್ಲಾ ವಿಚಾರಗಳನ್ನು ಮನದಲ್ಲಿ ಇಟ್ಕೊಂಡು ಆ ಒಂದು ನಾವು ಒಂದು ಉತ್ತಮ ಕೃಷಿ ಪದ್ಧತಿಗಳು ಅಂತೀವಿ. ಅಂದ್ರೆ ಸರಿಯಾದ ಸಮಯಕ್ಕೆ ಸರಿಯಾದ ವಿಧಾನ

0: ಸರಿಯಾದ ಪ್ರಮಾಣ ಮತ್ತೆ ಶಿಫಾರಸಿನ ಮೇರೆಗೆ ಮಾಡಿದ್ದೆ ಆದ್ರೆ ಇದನ್ನ ಎದುರಿಸಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ನಾನು ನಿಮ್ಗೆ ಅವಲೇ ಹೇಳ್ತಾ ಇದ್ದೆ, ಒಂದೇ ಬೆಳೆ ಪದ್ಧತಿ ಮಾಡದೇನೆ, ಏಕ ಬೆಳೆ ಪದ್ಧತಿ ಮಾಡದೇನೆ, ಬೇರೆ ಬೆಳೆ ಪದ್ಧತಿ ಅಂದ್ರೆ ವಿಶೇಷವಾಗಿ ಇಂಥ ಸಂದರ್ಭಗಳಲ್ಲಿ ಅಂತರ ಬೆಳೆ ಪದ್ಧತಿಗಳನ್ನ ಮಾಡುವಂಥದ್ದು. ಒಂದು ನಿಮಗೆ ಧಾನ್ಯ ಇದ್ರೆ ಇನ್ನೊಂದು ದ್ವಿದಳ ಧಾನ್ಯ ಇಟ್ಕೊಳ್ಳಿ, ಅಥವಾ ಕಡಿಮೆ ನೀರು ಬರುವಂತದ್ದು ಇಟ್ಕೊಳ್ಳಿ. ಅಥವಾ ನೋಡಿ, ನಿಮ್ಗೆ ನಮ್ಮ ಮುಂಚೆ ಅಕಡಿ ನಾವು ರಾಗಿನಲ್ಲಿ ಹಾಕ್ತಾ ಇದ್ವಿ, ರಾಗಿ ಇರ್ತಿತ್ತು, ಅಲ್ಲಿ ಮೇವಿಗೆ ಜೋಳ ಇರ್ತಿತ್ತು, ಬೇರೆ ರೀತಿ ನಾವು ಸಾಸಿವೆ ಹಾಕ್ತಿದ್ವಿ, ಮರಳು ಹಾಕ್ತಿದ್ವಿ, ಅಲಸಂದಿ ಈ ತರ. ಅಂದ್ರೆ ಇಲ್ಲಿ ಉದ್ದೇಶ ಏನಪ್ಪಾ ಅಂತಂದ್ರೆ, ಒಂದು ಬೆಳೆಯಿಂದ ನಷ್ಟ ಆದ್ರೆ ಇನ್ನೊಂದು ಬೆಳೆಯಲ್ಲಿ ಪಡಿಬಹುದು ಅಥವಾ ತಡೆದು ನಿಲ್ಲುವಂತ ಶಕ್ತಿ ಇರುತ್ತೆ ಅನ್ನೋದು ಉದ್ದೇಶ.
1: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
2: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
1: ಸಾವಯವ ಕೃಷಿಗೆ ಉತ್ತೇಜನ,
2: ಬಿತ್ತನೆ ಬೀಜ ರಸಗೊಬ್ಬರ,
1: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
2: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
1: ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
2: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
3: ಇದುವರೆಗೂ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮುಂಗಾರು ಮುನ್ಸೂಚನೆ ಹಾಗೂ ಅಗತ್ಯ ಕೃಷಿ ವಿಧಾನ ಕುರಿತು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಮಂಜುನಾಥ್ ಎಂಎಚ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾಂಧುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

0: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 4ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ದೇಹಧಾರಿಗಳಲ್ಲಿ ಶ್ರೇಷ್ಠನಾದ ಅರ್ಜುನ ಇಲ್ಲಿ ಕೇಳು, ನಶ್ವರವಾದ ವಸ್ತುಗಳೇ ಅಧಿಭೂತ, ಇಲ್ಲಿರುವ ಜೀವ ಸ್ವರೂಪನೇ ಅಧಿದೈವ, ಈ ದೇಹದಲ್ಲಿ ನಾನೇ ಅಧಿಯಜ್ಞ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಈ ಒಂದು ಮಾತಿಗೆ ಕೃಷ್ಣನ ಈ ಶ್ಲೋಕದ ಸವಿಸ್ತಾರವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ನಶ್ವರವಾದ ವಸ್ತು ಅನ್ನೋದೇನಿದೆಯಲ್ವಾ ಅದೇ ಅಧಿಭೂತ. ಅಂದ್ರೆ ಯಾವುದೆಲ್ಲ ಶಾಶ್ವತವಾಗಿಲ್ಲವೋ ಅಥವಾ ಯಾವುದೆಲ್ಲ ಇಲ್ಲಿ ಕ್ಷಯವಾಗುತ್ತೋ, ಯಾವುದೆಲ್ಲ ನಾಶವಾಗುತ್ತೋ ಆ ವಸ್ತುಗಳೇನಿದೆ ಅದು ಅಧಿಭೂತ. ಉದಾಹರಣೆಗೆ ನಮ್ಮ ದೇಹ, ನಾವು ಕಟ್ಟಿರುವಂಥ ಮನೆ, ಪ್ರಾಣಿ ಪಕ್ಷಿಗಳು ಇವೆಲ್ಲವೂ ಕೂಡ ಅಧಿಭೂತ. ಈ ದೇಹ ಮತ್ತು ಈ ಪ್ರಪಂಚ ಎಲ್ಲ ಆಗಿರುವಂಥದ್ದು ಈ ಜಡವಾದ ಪಂಚಭೂತಗಳಿಂದ. ಈ ಪಂಚಭೂತಗಳು ಒಂದೊಂದು ಕಡೆ ಒಂದೊಂದು ಆಕಾರವನ್ನ ತಾಳುತ್ತವೆ. ಯಾವ ಆಕಾರವನ್ನು ಪಡೆದುಕೊಂಡರೂ ಕೂಡ ಅವು ಬದಲಾವಣೆ ಆಗ್ತವೆ. ಬದಲಾವಣೆ ಆಗದ ಆಕಾರವೇ ಇಲ್ಲ. ಕೆಲವು ನಿಧಾನವಾಗಿ ಬದಲಾವಣೆ ಆಗುತ್ತೆ, ಮತ್ತೆ ಕೆಲವು ಬೇಗ ಬೇಗ ಬದಲಾವಣೆ ಆಗುತ್ತೆ. ಈಗ ಭೂಮಿಯ ಮೇಲಿರುವಂತಹ ಹಿಮಾಲಯ ಪರ್ವತ ಇದೆಯಲ್ಲ, ಅದು ಒಂದು ಕಾಲದಲ್ಲಿ ಕಡಲಿನ ತಡಿಯಲ್ಲಿತ್ತು. ಈಗ ಸಮುದ್ರ ಇರುವ ಕಡೆ ಒಂದು ಕಾಲದಲ್ಲಿ ಭೂಮಿ ಅಂದ್ರೆ ನೆಲವಿತ್ತು. ಈಗ ನೆಲ ಇರುವ ಕಡೆ ಒಂದು ಕಾಲದಲ್ಲಿ ಸಮುದ್ರವಿತ್ತು. ನಂತರ ಕಾಲಾನುಕ್ರಮದಲ್ಲಿ ದೊಡ್ಡ ದೊಡ್ಡ ಬೆಟ್ಟಗಳು ಕೂಡ ಭೂಮಿಯಿಂದ ಮೇಲೆದ್ದವು. ಮಳೆ, ಬಿಸಿಲು, ಗಾಳಿ ಇವುಗಳ ಹೊಡೆತಕ್ಕೆ ಸಿಕ್ಕಿ ಕ್ರಮೇಣ ನಾಶವಾಗ್ತಲೂ ಇದೆ. ರೂಪವನ್ನ ಕೆಲವು ಬೆಟ್ಟಗಳು ಇದೀಗ ಧರಿಸಿರುವಂತಹ ರೂಪ ಏನಿದೆ ಅದು ಹಿಂದೆ ಇದೇ ರೂಪ ಇತ್ತು ಅಂತ ಹೇಳಿ ಹೇಳಲಾರೆವು. ಮುಂದೆ ಇದೇ ರೂಪವನ್ನ ಕಾಪಾಡಿಕೊಂಡು ಹೋಗುತ್ತೆ ಅಂತಲೂ ಕೂಡ ಹೇಳಲಾರೆವು. ಆ ರೂಪ ಕಳೆದುಕೊಳ್ಳುವಂತಹ ಕಡೆಗೂ ಕೂಡ ಅದು ಧಾವಿಸುತ್ತೆ. ಹೀಗೆ ಸೃಷ್ಟಿಯಾದ ಪ್ರತಿಯೊಂದು ವಸ್ತುವು ಕೂಡ ನಾಶವಾಗಲೇಬೇಕು. ನಾಶವಾಗದೆ ಯಾವುದು ಇರುವುದಕ್ಕೆ ಆಗೋದಿಲ್ಲ, ಅದೇ ಅಧಿಭೂತ. ಇನ್ನು ಈ ದೇಹವೆಂಬ ಗೂಡಿನಲ್ಲಿ ಹಕ್ಕಿಯಂತೆ ಬಂದು ಕುಳಿತು ಈ ದೇಹದ ಮೂಲಕ ಹಲವು ಕರ್ಮಗಳನ್ನು ಮಾಡಿ ಸಿಹಿ ಕಹಿ ಅನುಭವಗಳನ್ನು ಉಂಡು ದೇಹ ನಾಶವಾದ ಮೇಲೆ ಪುನಃ ಹಾರಿ ಹೋಗುವ ಹಕ್ಕಿಯಂತೆ ಇರುವವನೇ ಜೀವ. ಆದರೆ ಈ ದೇಹವೇ ಜೀವನಲ್ಲ, ಜೀವ ವಾಸಿಸುವ ಗೂಡು ಈ ದೇಹ. ಈ ಜೀವವನ್ನ ಪ್ರತಿಬಿಂಬಿಸುತ್ತಿರುವುದು ದೇಹ ತನ್ನ ಕ್ರಿಯೆಗಳ ಮೂಲಕ. ಜೀವ ಇದ್ದರೆ ಅಂಗಗಳೆಲ್ಲ ಕೆಲಸ ಮಾಡ್ತವೆ, ಅದಿಲ್ಲದೆ ಇದ್ರೆ ಅಂಗಗಳೆಲ್ಲ ಇರುತ್ತೆ ಅಷ್ಟೇ, ಆದರೆ ಯಾವುದೇ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯವಿಲ್ಲ. ದೊಡ್ಡದೊಂದು ಫ್ಯಾಕ್ಟ್ರಿ ಕೆಲಸ ಮಾಡಬೇಕಾದ್ರೆ ಅದನ್ನ ಚಲಿಸುವಂತೆ ಮಾಡುವಂಥದ್ದೇ ವಿದ್ಯುತ್ ಶಕ್ತಿ ಅಥವಾ ಎಲೆಕ್ಟ್ರಿಸಿಟಿ. ಎಲೆಕ್ಟ್ರಿಸಿಟಿ ಇಲ್ಲದೆ ಯಾವುದೇ ಫ್ಯಾಕ್ಟ್ರಿ ಕೂಡ ಕೆಲಸ ಮಾಡಲ್ಲ. ಯಾವಾಗ ವಿದ್ಯುತ್ ಶಕ್ತಿ ನಿಲ್ಲುತ್ತದೋ ಆಗ ಆ ಫ್ಯಾಕ್ಟರಿಯ ಯಂತ್ರಗಳೆಲ್ಲವೂ ನಿಶ್ಶಬ್ದವಾಗ್ತಿರುತ್ತೆ. ಅವೆಲ್ಲ ಯಂತ್ರಗಳು ಇರುತ್ತೆ, ವಿದ್ಯುತ್ ಶಕ್ತಿ ಇಲ್ಲ ಅಂದ ಕೂಡಲೇ ಅಲ್ಲಿರುವಂಥ ಯಂತ್ರಗಳೇನು ಹಾಳಾಗೋದಿಲ್ಲ ಅಥವಾ ಮಾಯಮಂತ್ರ ಆಗೋದಿಲ್ಲ. ಆ ಯಂತ್ರಗಳೆಲ್ಲ ಅಲ್ಲೇ ಇರುತ್ತೆ, ಆದರೆ ನಿಶ್ಶಬ್ದವಾಗಿ ಏನನ್ನು ಕೂಡ ಮಾಡಲಾಗದ ಒಂದು ಸ್ಥಿತಿಗೆ ಹೋಗುತ್ತೆ. ಅದೇ ರೀತಿ ಜೀವಕ್ಕೆ ದೇಹ ಸಂಬಂಧವಾದರೆ ದೇಹ ವಿದ್ಯುತ್ ಶಕ್ತಿಗೆ ಹಾಕಿದ ಬಲ್ಬಿನಂತೆ ಹೊಳೆಯುತ್ತೆ. ಯಾವಾಗ ಜೀವ ಅದರಿಂದ ಬೇರೆ ಆಗುತ್ತೋ ಆಗ ಬಲ್ಬ್ ಇದ್ದರೂ ಕೂಡ ಯಾವ ಪ್ರಯೋಜನಕ್ಕೂ ಕೂಡ ಅದು ಬರೋದಿಲ್ಲ. ಈ ದೇಹದಲ್ಲಿ ಜೀವಿ ಇದ್ದಾನೆ, ಅದರಂತೆ ಎಲ್ಲ ಜೀವರಾಶಿಗಳ ಹಿಂದೆಯೂ ಸರ್ವಸಾಮಾನ್ಯವಾಗಿ ಆ ದೇವನಿದ್ದಾನೆ. ಇವನೇ ಅಧಿಯಜ್ಞನಂತೆ ಕೆಲಸ ಮಾಡ್ತಾ ಇರುವಂಥವನು. ನಾವು ಮಾಡುವ ಯಜ್ಞಗಳೆಲ್ಲ ಅರ್ಪಿತವಾಗುವುದು ನಮ್ಮಲ್ಲಿರುವ ಅವನಿಗೆ. ನಾವು ಅವನಿಗೆ ಕೊಟ್ಟರೂ ಸೇರುವುದು, ಅವನಿಗೆ ಕೊಡದೇ ಇದ್ದರೂ ಕೂಡ ಅವನಿಗೆ ಸೇರುವಂಥದ್ದು. ಆದ ಕಾರಣವೇ ನಾವು ಮಾಡುವ ಕರ್ಮಗಳೆಲ್ಲ ಜೋಪಾನವಾಗಿರಬೇಕು,

0: ನಮ್ಮ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ. ಎಲ್ಲವನ್ನೂ ಅವನು ಸ್ವೀಕರಿಸ್ತಾ ಇದ್ದಾನೆ. ಹೇಗೆ ಕಡಲ ಅಡಿಯಲ್ಲಿ ಬಾಡದೇ ಇರುವಂಥ ನದಿಯ ನೀರನ್ನೆಲ್ಲ ಕುಡಿಯುವನೋ, ಹಾಗೆ ನಮ್ಮ ಹಿಂದೆ ಇರುವ ದೇವರು ಯಜ್ಞಗಳನ್ನೆಲ್ಲ ಸ್ವೀಕರಿಸ್ತಾ ಇದ್ದಾನೆ. ನಾನಿರುವ ಕಡೆಯಲ್ಲೆಲ್ಲ ದೇವರಿದ್ದಾನೆ, ಅಲೆ ಇರುವ ಕಡೆಯಲ್ಲೆಲ್ಲ ಸಮುದ್ರ ಇರುವಂತೆ. ಅವನು ನನಗೆ ಗೊತ್ತಿದ್ದರೂ ಕೂಡ ಇದ್ದಾನೆ, ನನಗೆ ಗೊತ್ತಿಲ್ಲದೇ ಇದ್ದರೂ ಕೂಡ ಇದ್ದಾನೆ. ನಾನು ನಂಬಿದರೂ ಆ ಭಗವಂತ ಇದ್ದಾನೆ, ನಾನು ನಂಬದೇ ಇದ್ದರೂ ಕೂಡ ಅದೇ ಭಗವಂತ ಇದ್ದಾನೆ. ಹಾಗಾಗಿ ಅಜ್ಞಾನದಲ್ಲಿ ನಾನು ಅವನನ್ನು ಮರೆತಾಗ, ದುರಹಂಕಾರದಲ್ಲಿ ನಾನು ಅವನನ್ನು ಅಲ್ಲಗಳೆದಾಗ, ಸದಾಕಾಲದಲ್ಲಿಯೂ ಅವನು ಇದ್ದೇ ಇರುತ್ತಾನೆ. ಅದರಂತೆ ನಾವು ಮಾಡುವುದನ್ನೆಲ್ಲ ಅವನಿಗೆ ಅರ್ಪಣೆ ಮಾಡಿ ಸಮರ್ಪಣೆ ಮಾಡಿ ಬೆಳೆದಾಗ, ಅಥವಾ ಆ ರೀತಿ ನಾವು ತಿಳಿದು ಕೃಷ್ಣಾರ್ಪಿತ ಅಂತಂದಾಗ ಮಾತ್ರ ಈ ಬದುಕು ಸಾರ್ಥಕವಾಗುತ್ತೆ. ತಿಳಿದುಕೊಟ್ಟರೂ ಅದು ಕೃಷ್ಣಾರ್ಪಿತ, ತಿಳಿಯದೇ ಕೊಟ್ಟರೂ ಅದು ಕೃಷ್ಣನೇ ತೆಗೆದುಕೊಳ್ತಾನೆ. ಆದ ಕಾರಣವೇ ನಾವು ಏನು ಕೆಲಸ ಮಾಡ್ತಾ ಇದ್ದೇವೆ, ಏನು ಆಲೋಚನೆ ಮಾಡ್ತಾ ಇದ್ದೇವೆ ಎಂಬ ಎಲ್ಲದರ ವಿಷಯ ಮೇಲೂ ಜೋಪಾನವಾಗಿರಬೇಕು. ಹಾಗಾಗಿ ನಾಶವಾಗುವ ಶರೀರಾದಿಗಳೆಲ್ಲವೂ ಕೂಡ ಅಧಿಭೂತ ಅನ್ನಿಸ್ಕೊಳ್ತವೆ. ಇನ್ನು ಬ್ರಹ್ಮ ಅವನು ಅವಿನಾಶಿ. ಇನ್ನು ಆ ಒಂದು ಶರೀರದ ಒಳಗೆ ಇರುವಂತಹ ಆತ್ಮವೇ ಅಧಿದೈವ. ಬುದ್ಧಿಯ ಅಭಿಮಾನಿ ದೇವತೆಗೆ ಅಧಿದೈವ ಎಂದು ಹೆಸರು. ಇಂದ್ರಿಯ ಮನಸ್ಸು ಬುದ್ಧಿಗಳಿಗೆ ದೇವತೆಗಳು ಎಂದು ಹೆಸರು. ಇವೆಲ್ಲವುಗಳಿಗೆ ಅಭಿಮಾನಿ ಶಕ್ತಿ ಅಧಿದೈವ. ಈ ದೇಹದಲ್ಲಿ ಅಧಿಯಜ್ಞನು ನಾನೇ ಎಂದು ಪರಮಾತ್ಮ ಹೇಳ್ತಾ ಇದ್ದಾನೆ. ಯಜ್ಞ ಎನ್ನುವ ಶಬ್ದಕ್ಕೆ ಗ್ರಹಣ ಎನ್ನುವ ಅರ್ಥ ಇದೆ. ಇಂದ್ರಿಯಗಳ ಮೂಲಕ ಮತ್ತು ಮನಸ್ಸು ಬುದ್ಧಿಯ ಮೂಲಕ ನಾವು ಏನೆಲ್ಲವನ್ನು ಗ್ರಹಿಸ್ತೇವೋ ಅದೆಲ್ಲವೂ ಯಜ್ಞವೇ. ದ್ರವ್ಯ ಯಜ್ಞದಲ್ಲಿ ಯಜ್ಞಕುಂಡಕ್ಕೆ ನಾವು ಹವಿಸ್ಸನ್ನು ಆಹುತಿ ಮಾಡ್ತೇವೆ. ಅದೇ ರೀತಿ ಇಲ್ಲಿ ಕೂಡ
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು: ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಹಾರ ಕೂಟ, ಶಾಸಕಾಂಗ ಪಕ್ಷದ ಸಭೆ ಕರೆದಿಲ್ಲ, ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸ್ಪಷ್ಟನೆ. ಸರ್ಕಾರದ 3 ವರ್ಷದ ಸಾಧನೆಗಳ ಶ್ರೇಯ ಪ್ರತಿಯೊಬ್ಬ ಕನ್ನಡಿಗರಿಗೆ ಅರ್ಪಣೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜನೆ ಪ್ರಸ್ತಾವನೆಗೆ ಷರತ್ತುಗಳೊಂದಿಗೆ ರಾಜ್ಯಪಾಲರಿಂದ ಅನುಮೋದನೆ. ಕರ್ನಾಟಕದೊಂದಿಗೆ ತಂತ್ರಜ್ಞಾನ ಹಂಚಿಕೊಳ್ಳಲು ಸಿದ್ಧ, ಎಐ ಡಿಜಿಟಲ್ ವಾಟರ್ ಶೃಂಗಸಭೆಯಲ್ಲಿ ಇಸ್ರೇಲ್ ಘೋಷಣೆ. ಜೂನ್ 4ರಿಂದ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನದಲ್ಲಿ ದಕ್ಷಿಣ ಆಫ್ರಿಕಾದ ಚೀತಾಗಳು ಸಾರ್ವಜನಿಕ ವೀಕ್ಷಣೆಗೆ ಲಭ್ಯ. ವಾರ್ತೆಗಳ ವಿವರ: ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ವದಂತಿಗಳ ನಡುವೆ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಉಪಹಾರ ಕೂಟ ನಡೆಸಲಿದ್ದಾರೆ. ಈ ನಡುವೆ ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ, ಎಲ್ಲದಕ್ಕೂ ನಾಳೆ ಉತ್ತರ ನೀಡುವುದಾಗಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಯಾವುದೇ ಸಭೆಯನ್ನು ಕರೆಯಲಾಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪಕ್ಷದ ಪರವಾಗಿ ರಾಜ್ಯದ ಜನರ ಹಿತದೃಷ್ಟಿಯಿಂದ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ರಾಜ್ಯಸಭಾ ಮತ್ತು ಪರಿಷತ್ ಚುನಾವಣೆ ಕುರಿತು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಜೊತೆ ವಿಸ್ತೃತ ಚರ್ಚೆ ನಡೆಸಲಾಗಿದ್ದು, ವಿವಿಧ ಹೆಸರುಗಳನ್ನು ಸೂಚನೆ ಮಾಡಲಾಗಿದೆ. ಸೂಕ್ತ ಅಭ್ಯರ್ಥಿಗಳ ಹೆಸರನ್ನು ಶೀಘ್ರವೇ ಪ್ರಕಟಿಸಲಾಗುವುದು ಎಂದು ತಿಳಿಸಿದ್ದಾರೆ. ನಾಯಕತ್ವ ಬದಲಾವಣೆ ಕುರಿತ ಎಲ್ಲಾ ಊಹಾಪೋಹಗಳಿಗೆ ನಾಳೆ ತೆರೆ ಎಳೆಯಲಾಗುವುದು ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಹಾಗೂ ವರಿಷ್ಠರ ಜೊತೆಗಿನ ಸಭೆಯಲ್ಲಿ ಯಾವ ನಿರ್ದೇಶನ ನೀಡಲಾಗಿದೆ ಎಂಬುದು ನಮಗೆ ತಿಳಿದಿಲ್ಲ ಎಂದು ಹೇಳಿದ್ದಾರೆ. ವರಿಷ್ಠರು ನೀಡುವ ಜವಾಬ್ದಾರಿಗಳನ್ನು ಎಲ್ಲರೂ ಒಪ್ಪಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಕೆಪಿಸಿಸಿ ಅಧ್ಯಕ್ಷರ ಹುದ್ದೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಈ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಸಿದ್ಧ ಇರುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಇನ್ನೊಂದೆಡೆ ಶಿವಮೊಗ್ಗದಲ್ಲಿ ಪ್ರತಿಕ್ರಿಯಿಸಿರುವಂತಹ ಸಚಿವ ಮಧು ಬಂಗಾರಪ್ಪ, ಮುಖ್ಯಮಂತ್ರಿ ಬದಲಾವಣೆ ಕುರಿತಂತೆ ತಮಗೆ ಯಾವುದೇ ಮಾಹಿತಿ ಇಲ್ಲ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ವಿಚಾರ ನನಗೆ ತಿಳಿದಿಲ್ಲ ಎಂದು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಉಭಯ ನಾಯಕರು ಸರ್ಕಾರ, ಪಕ್ಷ ಹಾಗೂ ರಾಜ್ಯಕ್ಕೆ ಎರಡೂ ಕಣ್ಣುಗಳಿದ್ದಂತೆ ಎಂದು ಹೇಳಿದ್ದಾರೆ. ಪಕ್ಷದ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿರುವುದಾಗಿ ಅವರು ತಿಳಿಸಿದ್ದಾರೆ. ರಾಜ್ಯದ ಜನರ ಆಶೀರ್ವಾದದೊಂದಿಗೆ ಅಧಿಕಾರಕ್ಕೆ ಬಂದು 3 ವರ್ಷಗಳು ಪೂರೈಸಿರುವ ಈ ಸಾರ್ಥಕ ಸಂದರ್ಭದಲ್ಲಿ ಸರ್ಕಾರದ ಎಲ್ಲಾ ಸಾಧನೆಗಳ ಶ್ರೇಯಸ್ಸನ್ನು ಪ್ರತಿಯೊಬ್ಬ ಕನ್ನಡಿಗನಿಗೂ ಅರ್ಪಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಚುನಾವಣಾ ಪೂರ್ವದಲ್ಲಿ ರಾಜ್ಯದ ಜನತೆಗೆ ನೀಡಿದ ಪ್ರತಿ ಮಾತಿಗೂ ಬದ್ಧರಾಗಿ ನಡೆಯುವ ಮೂಲಕ

0: ನುಡಿದಂತೆ ನಡೆದ ಹೆಮ್ಮೆ ನಮಗಿದೆ. 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿ ಪ್ರತಿ ಮನೆಗೂ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದೇನೆ ಎಂದು ತಿಳಿಸಿದ್ದಾರೆ. ಯಾರೂ ಹಸಿವಿನಿಂದ ಮಲಗಬಾರದು ಎಂಬ ಸಂಕಲ್ಪದೊಂದಿಗೆ ಜಾರಿಗೊಂಡ ಅನ್ನಭಾಗ್ಯ ಯೋಜನೆಯು ಕೋಟ್ಯಂತರ ಕುಟುಂಬಗಳಿಗೆ ಪೌಷ್ಟಿಕ ಆಹಾರದ ಭದ್ರತೆ ನೀಡುವ ಮೂಲಕ ಆರೋಗ್ಯವಂತ ಸಮಾಜಕ್ಕೆ ಆಧಾರವಾಗಿದೆ. ಅನ್ನಭಾಗ್ಯ ಯೋಜನೆ ಅಡಿ ಉಚಿತ ಆಹಾರ ಧಾನ್ಯ ವಿತರಿಸಲು ಈವರೆಗೆ 18,897 ಕೋಟಿ ರೂಪಾಯಿ ವ್ಯಯಿಸಲಾಗಿದ್ದು 4.26 ಕೋಟಿ ಪಡಿತರದಾರರು 3 ಹೊತ್ತು ನೆಮ್ಮದಿಯಿಂದ ಊಟ ಮಾಡುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜಿಸಿ ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡುವ ಪ್ರಸ್ತಾವನೆಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕೆಲವು ಷರತ್ತುಗಳೊಂದಿಗೆ ಅನುಮೋದನೆ ನೀಡಿ ಮುಂದಿನ ಪ್ರಕ್ರಿಯೆಗಾಗಿ ಸರ್ಕಾರಕ್ಕೆ ಕಡತ ಕಳುಹಿಸಿದ್ದಾರೆ. ಪ್ರತ್ಯೇಕ ಪಾಲಿಕೆ ಪ್ರಸ್ತಾವನೆ ಇತ್ಯರ್ಥಗೊಳಿಸಲು ಸರ್ಕಾರವು ಕೆಲ ನಿಬಂಧನೆ ಪಾಲಿಸಬೇಕು ಎಂದು ರಾಜ್ಯಪಾಲರು ಸರ್ಕಾರಕ್ಕೆ ಕಳುಹಿಸಿರುವ ಅನುಮೋದನೆಯಲ್ಲಿ ಷರತ್ತು ವಿಧಿಸಿದ್ದಾರೆ. ಅಸ್ತಿತ್ವದಲ್ಲಿರುವಂತಹ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಚುನಾಯಿತ ಸಂಸ್ಥೆಯ ಅವಧಿ ಪೂರ್ಣಗೊಂಡ ನಂತರ ವಿಭಜನೆಯ ಅಧಿಸೂಚನೆಯು ಜಾರಿಗೊಳ್ಳಬೇಕು. ಸದ್ಯ ನಡೆಯುತ್ತಿರುವಂತಹ ಜನಗಣತಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೂ ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ಅಸ್ತಿತ್ವದಲ್ಲಿರುವಂತಹ ಗಡಿಗಳನ್ನು ಬದಲಾಯಿಸದಂತೆ ಷರತ್ತು ವಿಧಿಸಲಾಗಿದೆ. ಆದರೆ ಹುಬ್ಬಳ್ಳಿ ಹಾಗೂ ಧಾರವಾಡ ಮಹಾನಗರ ಪಾಲಿಕೆಗಳಿಗೆ ಆರ್ಥಿಕ ನೆರವು ಹಾಗೂ ಆದಾಯ ವಿತರಣೆ ಲಭ್ಯವಾಗುವಂತೆ ಅಗತ್ಯ ಕ್ರಮ ಕೈಗೊಳ್ಳಲು ರಾಜ್ಯಪಾಲರು ಸಲಹೆ ನೀಡುವ ಕಡತ ಸರ್ಕಾರಕ್ಕೆ ಹಿಂದಿರುಗಿಸಿದ್ದಾರೆ. ಕರ್ನಾಟಕದೊಂದಿಗೆ ತಂತ್ರಜ್ಞಾನ ಹಂಚಿಕೊಳ್ಳಲು ಇಸ್ರೇಲ್ ಸಿದ್ಧವಾಗಿದೆ ಎಂದು ಇಸ್ರೇಲ್ ಕಾನ್ಸುಲ್ ಜನರಲ್ ಓರ್ಲಿ ವೈಟ್ಮ್ಯಾನ್ ಘೋಷಣೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತಹ ರಾಷ್ಟ್ರೀಯ ಕೃತಕ ಬುದ್ಧಿಮತ್ತೆ ಡಿಜಿಟಲ್ ವಾಟರ್ ಶೃಂಗಸಭೆಯಲ್ಲಿ ಮಾತನಾಡಿದ ಅವರು, ಇಸ್ರೇಲ್ ಒಂದು ಕಾಲದಲ್ಲಿ ತೀವ್ರ ಜಲಕ್ಷಾಮ ಎದುರಿಸುತ್ತಿತ್ತು. ನಿರಂತರ ತಾಂತ್ರಿಕ ನಾವೀನ್ಯತೆ ಸರ್ಕಾರದ ದಿಟ್ಟ ನೀತಿಗಳಿಂದ ಆ ದೊಡ್ಡ ಸವಾಲನ್ನು ಅವಕಾಶವಾಗಿ ಬದಲಾಯಿಸಿದೆವು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್, ಯಾವುದೇ ಒಂದು ನಾವೀನ್ಯತಾ ಪರಿಸರ ವ್ಯವಸ್ಥೆಯು ಅಭಿವೃದ್ಧಿ ಹೊಂದಬೇಕಾದರೆ ಅಲ್ಲಿ ಎಲ್ಲಾ ವಲಯಗಳ ಪರಸ್ಪರ ಸಹಕಾರ ಅತ್ಯಗತ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕುಡಿಯುವ ನೀರು ಪೂರೈಕೆ ಹಾಗೂ ನಿರ್ವಹಣೆಯಂತಹ ಅತ್ಯಂತ ಸೂಕ್ಷ್ಮ ವಲಯದಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆ ಅನಿವಾರ್ಯವಾಗಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದಕ್ಷಿಣ ಆಫ್ರಿಕಾದಿಂದ ಬೆಂಗಳೂರಿಗೆ ಆಗಮಿಸಿದ 4 ಚೀತಾಗಳ ಕ್ವಾರಂಟೈನ್ ಅವಧಿ ಮುಗಿದಿದ್ದು ಜೂನ್ 4 ಸಾರ್ವಜನಿಕರ ವೀಕ್ಷಣೆಗೆ ಲಭ್ಯವಾಗಲಿದೆ ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ ಬಿ ಖಂಡ್ರೆ ತಿಳಿಸಿದ್ದಾರೆ. ಪ್ರಧಾನ ಮುಖ್ಯ ಅರಣ್ಯಾಧಿಕಾರಿ ಕುಮಾರ್ ಪುಷ್ಕರ್ ಅವರೊಂದಿಗೆ ಸಭೆ ನಡೆಸಿದ ಬಳಿಕ ಮಾತನಾಡಿದ ಸಚಿವರು, ಈ ಚೀತಾಗಳಿಗಾಗಿ ಬನ್ನೇರುಘಟ್ಟ ಮೃಗಾಲಯದಲ್ಲಿ ಪ್ರತ್ಯೇಕವಾಗಿ ಸಿದ್ಧಪಡಿಸಿರುವ ಆವರಣದಲ್ಲಿ ಬಿಡಲಾಗುವುದು ಎಂದು ತಿಳಿಸಿದ್ದಾರೆ. ಈ ಚೀತಾಗಳನ್ನು ಬನ್ನೇರುಘಟ್ಟ ಪರಿಸರ ವಾತಾವರಣ ಹವಾಮಾನಕ್ಕೆ ಹೊಂದಿಕೊಳ್ಳಲು ಪ್ರತ್ಯೇಕವಾಗಿ ಇಡಲಾಗಿತ್ತು. ಪ್ರಸ್ತುತ ಇವುಗಳು ಸಂಪೂರ್ಣ ಆರೋಗ್ಯವಾಗಿದ್ದು ಜೂನ್ ಮೊದಲ ವಾರದಲ್ಲಿ ಪ್ರವಾಸಿಗರಿಗೆ ನೋಡಲು ಅವಕಾಶ ಕಲ್ಪಿಸುವಂತೆ ಸಚಿವರು ನಿರ್ದೇಶನ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ 12 ಪೂರೈಸಿದೆ. ಈ ಕುರಿತಂತೆ ಜವಾಹರಲಾಲ್ ನೆಹರು ತಾರಾಲಯದ ನಿರ್ದೇಶಕರಾದಂತಹ ಡಾಕ್ಟರ್ ಬಿಆರ್ ಗುರುಪ್ರಸಾದ್ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದು, ಕೇಂದ್ರ ಸರ್ಕಾರದ ಪ್ರೋತ್ಸಾಹದಿಂದ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕಳೆದ 10 ಅತ್ಯುತ್ತಮ ಸಾಧನೆಗಳಾಗಿವೆ ಎಂದು ತಿಳಿಸಿದ್ದಾರೆ. ಅಂತರಿಕ್ಷ, ರಕ್ಷಣೆ, ಅರೆವಾಹಕ, ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಸಿಕ್ಕಿದ್ದು, ಸಂಶೋಧನೆಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಧನ ಸಂಪನ್ಮೂಲವೂ ದೊರೆತಿದೆ ಎಂದು ಹೇಳಿದ್ದಾರೆ.
3: ಒಂದು ದಶಕದ ಸುಮಾರಿನಲ್ಲಿ ಭಾರತ ಸರ್ಕಾರದ ಅನೇಕ ಪ್ರೋತ್ಸಾಹಗಳಿಂದಾಗಿ ದೇಶದಲ್ಲಿ ವಿಜ್ಞಾನ ಹಾಗೂ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಕಣ್ಣಿಗೆ ಕಟ್ಟುವಂತಹ ಚಟುವಟಿಕೆಗಳು ನಡೆದಿವೆ. ಇದು ಅಂತರಿಕ್ಷ ಕ್ಷೇತ್ರದಲ್ಲಿರಬಹುದು, ರಕ್ಷಣಾ ಕ್ಷೇತ್ರದಲ್ಲಿರಬಹುದು, ಸೆಮಿಕಂಡಕ್ಟರ್ಸ್ ಇವುಗಳ ಕ್ಷೇತ್ರದಲ್ಲಿರಬಹುದು, ಇವೆಲ್ಲ ಭಾರತ ಸರ್ಕಾರ ಕೈಗೊಂಡಿರುವಂತಹ ದಿಟ್ಟತನದ ಕ್ರಮಗಳು. ಇವು ನಮ್ಮ ದೇಶ ವಿಜ್ಞಾನ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮತ್ತಷ್ಟು ಮೇಲೇರೋದಕ್ಕೆ ಸಹಾಯ ಆಗ್ತಾ ಇದೆ.
0: ಆಕಾಶವಾಣಿಗೆ ಈಗ 90 ಸಂಭ್ರಮ. ಈ ಸಂಭ್ರಮಾಚರಣೆಯ ಹಿನ್ನೆಲೆಯಲ್ಲಿ ಇದೇ ತಿಂಗಳ 30 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸಂಜೆ 6 ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮೊದಲ ಗೋಷ್ಠಿಯಲ್ಲಿ ಆಕಾಶವಾಣಿ ಸಾಹಿತ್ಯ ಕುರಿತು ಹಿರಿಯ ಸಾಹಿತಿ ಬಸವರಾಜ ಸಾದರ, ಆಕಾಶವಾಣಿ ಸಂಗೀತ ಕುರಿತು ಸಂಗೀತ ತಜ್ಞ ಡಾಕ್ಟರ್ ಎನ್ ರಘು, ಆಕಾಶವಾಣಿ ನಾಟಕಗಳ ಕುರಿತು ಡಾಕ್ಟರ್ ವಿದ್ಯಾ ಮಾತನಾಡಲಿದ್ದಾರೆ. ಬಳಿಕ ಕರ್ನಾಟಕ ಶಾಸ್ತ್ರೀಯ

0: ಸಂಗೀತ ಕಾರ್ಯಕ್ರಮ ಜರುಗಲಿದ್ದು ಹೆಸರಾಂತ ಕಲಾವಿದ ರಮಣ ಬಾಲಚಂದ್ರನ್ ಅವರಿಂದ ವೀಣಾವಾದನ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷೆ ಆಯಿಷಾ ಖಾನಂ ಮುಖ್ಯ ಅತಿಥಿಯಾಗಿ ಭಾಗಿಯಾಗಲಿದ್ದಾರೆ. ಹೆಚ್ಚುವರಿ ಸಿಬ್ಬಂದಿ ಮತ್ತು ಯಂತ್ರೋಪಕರಣಗಳನ್ನು ಬಳಸಿಕೊಂಡು ವೆಂಟ್ ಟನಲ್ ಕೆಳ ಸೇತುವೆ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನ ಯುಆರ್ ರಾವ್ ಉಪಗ್ರಹ ಕೇಂದ್ರದ ಬಳಿ ಇರುವ ವೆಂಟ್ ಟನಲ್ ಜಂಕ್ಷನ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಕಾಮಗಾರಿಯನ್ನು ಕಾಲಮಿತಿಯ ಒಳಗೆ ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಹೆಚ್ಚುವರಿ ಸಿಬ್ಬಂದಿ ಮತ್ತು ಯಂತ್ರೋಪಕರಣಗಳನ್ನು ಬಳಸಿಕೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. 19 ಕೋಟಿ ರೂಪಾಯಿ ವೆಚ್ಚದಲ್ಲಿ 300 ಮೀಟರ್ ಉದ್ದದ ಕೆಳ ಸೇತುವೆ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದ್ದು 70% ಕಾಮಗಾರಿ ಪೂರ್ಣಗೊಂಡಿದೆ ಎಂದು ಅವರು ತಿಳಿಸಿದ್ದಾರೆ. ಮೇಕೆದಾಟು ಯೋಜನೆಗೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ವಿರೋಧ ವ್ಯಕ್ತಪಡಿಸಿರುವುದನ್ನು ಖಂಡಿಸಿ ಕನ್ನಡಪರ ಸಂಘಟನೆಗಳ ವತಿಯಿಂದ ಚಾಮರಾಜನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ರಾಷ್ಟೀಯ ಹೆದ್ದಾರಿ ತಡೆದ ಪ್ರತಿಭಟನಾಕಾರರು ತಮಿಳುನಾಡು ಸರ್ಕಾರ ಮುಖ್ಯಮಂತ್ರಿ ವಿಜಯ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮೇಕೆದಾಟು ಯೋಜನೆ ಅನುಷ್ಠಾನ ಆಗಲೇಬೇಕು ಎಂದು ಕನ್ನಡಪರ ಹೋರಾಟಗಾರರು ಆಗ್ರಹಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯನ್ನು ಸಂಪೂರ್ಣ ತಂಬಾಕು ಮುಕ್ತ ಜಿಲ್ಲೆಯನ್ನಾಗಿಸಿ ಯುವ ಪೀಳಿಗೆಯನ್ನು ತಂಬಾಕು ವ್ಯಸನದಿಂದ ದೂರ ಇಡುವ ನಿಟ್ಟಿನಲ್ಲಿ ಜೂನ್ ತಿಂಗಳಿನಾದ್ಯಂತ ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಶೀಲವಂತ ಶಿವಕುಮಾರ್ ತಿಳಿಸಿದ್ದಾರೆ. ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದಡಿ ಹಮ್ಮಿಕೊಳ್ಳಲಾಗಿದ್ದಂತಹ ಪ್ರಸಕ್ತ ಸಾಲಿನ ಮೊದಲನೇ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, 10 ಹಳ್ಳಿಗಳನ್ನು ತಂಬಾಕು ಮುಕ್ತ ಗ್ರಾಮಗಳೆಂದು ಘೋಷಣೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಹಾರ ಕೂಟ, ಶಾಸಕಾಂಗ ಪಕ್ಷದ ಸಭೆ ಕರೆದಿಲ್ಲ, ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸ್ಪಷ್ಟನೆ. ಸರ್ಕಾರದ 3 ವರ್ಷಗಳ ಸಾಧನೆಗಳ ಶ್ರೇಯ ಪ್ರತಿಯೊಬ್ಬ ಕನ್ನಡಿಗರಿಗೆ ಅರ್ಪಣೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜನೆ ಪ್ರಸ್ತಾವನೆಗೆ ಷರತ್ತುಗಳೊಂದಿಗೆ ರಾಜ್ಯಪಾಲರಿಂದ ಅನುಮೋದನೆ. ಕರ್ನಾಟಕದೊಂದಿಗೆ ತಂತ್ರಜ್ಞಾನ ಹಂಚಿಕೊಳ್ಳಲು ಸಿದ್ಧ, ಎಐ ಡಿಜಿಟಲ್ ವಾಟರ್ ಶೃಂಗಸಭೆಯಲ್ಲಿ ಇಸ್ರೇಲ್ ಘೋಷಣೆ. ಜೂನ್ 4ರಿಂದ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನದಲ್ಲಿ ದಕ್ಷಿಣ ಆಫ್ರಿಕಾದ ಚೀತಾಗಳು ಸಾರ್ವಜನಿಕ ವೀಕ್ಷಣೆಗೆ ಲಭ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಮೈಸೂರು FM 100.6, ಸಮಯ 6:50. ಈಗ ಕೇಳೋಣ

0: ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಕೆಲವು ವಾಣಿಜ್ಯ ಜಾಹೀರಾತುಗಳನ್ನ.
1: Choose excellence and explore diverse courses.
2: At JSS AHAR, deemed to be university accredited A++ by NAC, admissions are open for MSc in Molecular Biology, Biochemistry, Microbiology, Medical Statistics, Bioinformatics, Cosmetic Science, Sports Nutrition and Management, Medical Physics and Library and Information Science. Visit JSS deemed to be university. SS Nagara, Banni Mantapa, Mysuru. Call 9980841859.
3: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
5: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಮನೋಚಿಂತನ ಕಾರ್ಯಕ್ರಮದಲ್ಲಿ ಹೊಂದಾಣಿಕೆ ಸಮಸ್ಯೆಯನ್ನು ಕುರಿತು ಬೆಂಗಳೂರಿನ ಮನೋವೈದ್ಯರಾದ ಡಾಕ್ಟರ್ ರಜನಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

0: ಕಾರ್ಯಕ್ರಮ ಮನೋಚಿಂತನ.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.
2: ಶ್ರೋತೃಗಳ ಇವತ್ತಿನ ಮಿಶ್ರ ಮಾಧುರ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ ಹಾಗೂ ನಮಸ್ಕಾರ ಅಂತ ಹೇಳ್ತಾ ಇದ್ದೀನಿ. ನಾನು ಎಂ ಶಿವರಾಮ್. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುವುದು. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಬೆಂಗಳೂರು. ವಿಷಯ ಹೊಂದಾಣಿಕೆ ಸಮಸ್ಯೆ. ಭಾಗವಹಿಸುವ ತಜ್ಞರು ಡಾಕ್ಟರ್ ರಜನಿ ಪ್ರಿ, ಮನೋವೈದ್ಯರು. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ರಜನಿ ಅವರು ಆಗಮಿಸಿದ್ದಾರೆ, ನನ್ನ ಜೊತೆ ಇದ್ದಾರೆ. ಅವರಿಗೆ ನಮ್ಮ ನಿಲಯದ ಪರವಾಗಿ ಹಾಗೂ ಶ್ರೋತೃಗಳ ಪರವಾಗಿ ಸ್ವಾಗತ ಹಾಗೂ ನಮಸ್ಕಾರ ಡಾಕ್ಟ್ರೆ.
3: ನಮಸ್ಕಾರ
2: ಡಾಕ್ಟರ್. ಇವತ್ತಿನ ವಿಷಯನೇ ಒಂಥರ ವಿಚಿತ್ರವಾದ ವಿಷಯ. ಇದು ಎಲ್ಲಾ ಕಡೆ ವ್ಯಾಪಾರದಲ್ಲಿರಬಹುದು, ವ್ಯವಹಾರದಲ್ಲಿರಬಹುದು, ಅಥವಾ ದಂಪತಿಗಳ ಮಧ್ಯೆ ಇರಬಹುದು, ಯಾರು ಇಬ್ಬರು ವ್ಯಕ್ತಿಗಳ ನಡುವೆ ಈ ಹೊಂದಾಣಿಕೆ ಸಮಸ್ಯೆ ಅನ್ನೋದು ತಲೆದೋರುತ್ತೆ. ಹೊಂದಾಣಿಕೆ ಸಮಸ್ಯೆ ಅಂತಂದ್ರೆ ನಿಜವಾಗ್ಲೂ ಏನು ಡಾಕ್ಟ್ರೆ? ಮತ್ತೆ ಇದಕ್ಕೂ ದುಃಖಕ್ಕೂ ಏನ್ ವ್ಯತ್ಯಾಸ ಇರುತ್ತೆ? ಮತ್ತೆ ಹೆಚ್ಚಾಗಿ ಇದು ಎಲ್ಲಿ ಕಂಡು ಬರುತ್ತೆ?
3: ನೀವು ಹೇಳ್ದಂಗೆ ಒತ್ತಡ ನೋಡಿ ನಮ್ಮನ್ನು ಬಿಟ್ಟಿದ್ದಲ್ಲ. ಹುಟ್ಟಿದ ದಿವಸದಿಂದ ಹೋಗೋ ದಿವಸದ ತನಕ ಒತ್ತಡನ ನೋಡ್ತಾನೆ ಇರ್ತೀವಿ. ಯಾವುದೇ ಒಬ್ಬ ಮನುಷ್ಯ ಒತ್ತಡದಲ್ಲಿ ಸಿಲುಕಿದಾಗ ಆತನಲ್ಲಿ ನಿರೀಕ್ಷೆಗೆ ಮೀರಿದಂತಹ ಮಾನಸಿಕ ಬದಲಾವಣೆಗಳು ಭಾವನೆಗಳಲ್ಲಿರಬಹುದು, ವರ್ತನೆಗಳಲ್ಲಿರಬಹುದು. ಈ ಒತ್ತಡ ಶುರುವಾದಾಗಿಂದ 3 ತಿಂಗಳೊಳಗೆ ಕಾಣಿಸ್ಕೊಂಡ್ರೆ ಅದನ್ನ ಹೊಂದಾಣಿಕೆ ಸಮಸ್ಯೆ ಅಂತ ಹೇಳ್ತೀವಿ. ಇದು ಸಾಮಾನ್ಯವಾಗಿ 6 ತಿಂಗಳಿಗಿಂತ ಹೆಚ್ಚಾಗಿ ಇರೋದಿಲ್ಲ. ಸೊ ಇನ್ನೊಂದು ಪ್ರಶ್ನೆ ಕೇಳಿದ್ರೆ ದುಃಖಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತ ಹೇಳ್ಬಿಟ್ಟು, ಯಾವುದೇ ಒಂದು ಸಾವಾದಾಗ ನೋವಾದಾಗ ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ನಮ್ಗೆ ಇಷ್ಟ ಇದ್ದವರು ಸತ್ತು ಹೋದಾಗ ತೀರ್ ಹೋದಾಗ ನಮ್ಗೆ ಬಹಳ ದುಃಖ ಆಗುತ್ತೆ. ಸೊ ಇದು ಜನರಲ್ಲಿ ಆಗುವಂತಹ ಸಾಮಾನ್ಯ ಪ್ರತಿಕ್ರಿಯೆ. ಇದು 2 ತಿಂಗಳಿಗಿಂತ ಜಾಸ್ತಿ ಸಾಮಾನ್ಯವಾಗಿ ಉಳಿಯೋದಿಲ್ಲ. ಮತ್ತೆ ಇನ್ನೊಂದು ಪ್ರಶ್ನೆ ಕೇಳಿದ್ರೆ ಇದು ಯಾರಲ್ಲಿ ಜಾಸ್ತಿ ಕಾಣುತ್ತೆ ಅಂತ, ಹೊಂದಾಣಿಕೆ ಸಮಸ್ಯೆ. ಇದು ಯಾರಲ್ಲಿ ಬೇಕಾದ್ರೂ ಹೊಂದಾಣಿಕೆ ಸಮಸ್ಯೆ ಕಾಣಬಹುದು, ಯಾಕಂದ್ರೆ ಒತ್ತಡ ಯಾರನ್ನು ಬಿಟ್ಟಿದ್ದಲ್ಲ. ಸೊ ಮಕ್ಕಳಲ್ಲಿ, ಹದಿಹರೆಯದವರಲ್ಲಿ, ದೊಡ್ಡವರಲ್ಲಿ, ವಯಸ್ಸಾದವರಲ್ಲಿ. ವೈಜ್ಞಾನಿಕ ಅಧ್ಯಯನಗಳ ಪ್ರಕಾರ ಏನಂದ್ರೆ ಮಕ್ಕಳಲ್ಲಿ ಸಾಮಾನ್ಯವಾಗಿ ಹೆಣ್ಣು ಮತ್ತು ಗಂಡು ಮಕ್ಕಳಲ್ಲಿ ಸಮವಾಗಿ ಕಾಣಿಸ್ಕೊಳ್ಳುತ್ತೆ ಹೊಂದಾಣಿಕೆ ಸಮಸ್ಯೆ. ಅದೇ ದೊಡ್ಡವರಲ್ಲಿ, ಮಧ್ಯ ವಯಸ್ಕರಲ್ಲಿ, ಹೆಂಗಸರಲ್ಲಿ ಗಂಡಸರಿಗಿಂತ 2 ಪಟ್ಟು ಜಾಸ್ತಿ ಈ ಹೊಂದಾಣಿಕೆ ಸಮಸ್ಯೆಗಳು. ಮತ್ತೆ ವಯಸ್ಸಾದವರಲ್ಲಿ ಕೂಡ ಇದು ಕಾಣಿಸ್ಕೊಳ್ಳಬಹುದು. ಒತ್ತಡ ಶುರುವಾಗಿ, ತೀವ್ರತರದ ಒತ್ತಡ ಶುರುವಾಗಿ 1-3 ತಿಂಗಳೊಳಗೆ ನಿರೀಕ್ಷೆಗೆ ಮೀರಿದಂತಹ ಮಾನಸಿಕ ಬದಲಾವಣೆಗಳು ಭಾವನೆ ಅಥವಾ ವರ್ತನೆಗಳಲ್ಲಿ ಬದಲಾವಣೆಗಳು ಕಾಣಿಸ್ಕೊಂಡಾಗ ಇದನ್ನ ಹೊಂದಾಣಿಕೆ ಸಮಸ್ಯೆ ಅಂತ ನಾವು ಕರಿತೀವಿ.
2: ಈ ಮನೆಯಲ್ಲಿ ಸಾಮಾನ್ಯವಾಗಿ ಅತ್ತೆ ಸೊಸೆ ಮಧ್ಯೆ ಮತ್ತೆ ಅತ್ತಿಗೆ ನಾದಿನಿಯರ ಮಧ್ಯೆ ಈ ತರ ಈ ಹೊಂದಾಣಿಕೆ ಸಮಸ್ಯೆ ಇರುತ್ತಲ್ಲ, ಇದಕ್ಕೆ ಏನಾದರೂ ನಿಖರವಾದ ಕಾರಣ ಇದೆಯಾ?
3: ನಿಖರವಾದ ಕಾರಣ ಅನ್ನೋದಕ್ಕಿಂತ ಇದು ಆನ್ಗೋಯಿಂಗ್ ಪ್ರೋಸೆಸ್, ನಡೀತಾನೆ ಇರುತ್ತೆ ಪ್ರತಿನಿತ್ಯ. ಸುಮಾರು ಜನ ಅದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ನಿಭಾಯಿಸ್ಕೊಂಡು ಹೋಗ್ತಾರೆ. ಯಾರಲ್ಲಿ ನಿಭಾಯಿಸ್ಲಿಕ್ಕೆ ಆಗೋದಿಲ್ಲ ಈ ಸಮಸ್ಯೆಗಳನ್ನ, ಅಂಥವರಲ್ಲಿ ಈ ಹೊಂದಾಣಿಕೆ ತೊಂದರೆ ಅಥವಾ ಅಡ್ಜಸ್ಟ್ಮೆಂಟ್ ಡಿಸಾರ್ಡರ್ ಅಂತ ಶುರುವಾಗುತ್ತೆ. ಆಗ ತೀವ್ರವಾದ ಭಾವನೆಗಳ ಮತ್ತು ವರ್ತನೆಗಳ ಬದಲಾವಣೆಗಳು ಶುರುವಾಗುತ್ತೆ. ವಿಪರೀತ ಖಿನ್ನತೆ, ಬೇಜಾರು, ಅಳೋದು, ಕೋಪ, ದುಃಖ. ಸೊ ಈ ರೀತಿ ವಿಪರೀತವಾದ ತೊಂದರೆಗಳು ಶುರುವಾದಾಗ ಅದನ್ನ ಒಂದು ಡಿಸಾರ್ಡರ್ ಅಥವಾ ಸಮಸ್ಯೆ ಅಥವಾ ತೊಂದರೆ ಅಂತ ಹೇಳ್ತೀವಿ. ಸೊ ನಿಭಾಯಿಸ್ಕೊಂಡು ಹೋದಾಗ ಈ ಸಮಸ್ಯೆ ಬರೋದಿಲ್ಲ.
2: ಇದರಲ್ಲಿ ಈಗೋ ಪಾತ್ರ ಏನು ಡಾಕ್ಟರ್?
3: ಈಗೋ ಖಂಡಿತವಾಗ್ಲೂ ಇರುತ್ತೆ. ಈಗೋ ಬಿಟ್ರೆ ಈ ಸಮಸ್ಯೆಗಳು ಬರ್ತಾನೆ ಇರಲಿಲ್ಲ ಅನ್ಸುತ್ತೆ.
2: ಇನ್ನು ಹೆಚ್ಚಿನ ವಿಷಯವನ್ನ ನಾವು ತಿಳಿಯೋಣ ಮನೋಚಿಂತನ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೆ ಒಂದು ಹಾಡು ನಿಮಗಾಗಿ.

0: ಶ್ರೋತೃಗಳೇ, ಮಿಶ್ರ ಮಾಧುರ್ಯ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಮನೋವೈದ್ಯರಾದ ಡಾಕ್ಟರ್ ರಂಜಿನಿ ಪಿ ಅವರು ಹೊಂದಾಣಿಕೆ ಸಮಸ್ಯೆಯ ಬಗ್ಗೆ ಮನೋಚಿಂತನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನ ನೀವು ಕೇಳ್ತಾ ಇದ್ದೀರಾ. ನೀವು ನಮಗೆ ಡಾಕ್ಟ್ರೆ, ಒತ್ತಡಕ್ಕೂ ಹೊಂದಾಣಿಕೆಗೂ ಏನಾದರೂ ಸಂಬಂಧ ಇದೆಯಾ ಅಂತ?
1: ಖಂಡಿತ. ಈ ಒತ್ತಡದ ಸಮಸ್ಯೆ ಶುರುವಾಗಿರೋದೇ ಆ ಹೊಂದಾಣಿಕೆ ಕಡಿಮೆ ಆದಾಗ. ಸೊ ಹೊಂದಾಣಿಕೆ ಡಿಸಾರ್ಡರ್ ಅಥವಾ ಅಡ್ಜಸ್ಟ್ಮೆಂಟ್ ಡಿಸಾರ್ಡರ್ ಅಂತ ಹೇಳ್ತೀವಲ್ಲ, ಸೊ ಇದು ಒಂದು ಅಥವಾ ಅದಕ್ಕಿಂತ ಜಾಸ್ತಿ ಒತ್ತಡಗಳು ಬಂದಾಗ ಅದಕ್ಕೂ ಒಳಗಾದವರಿಗೆ ಈ ಹೊಂದಾಣಿಕೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಉದಾಹರಣೆಗೆ ಯಾವುದೇ ಒಂದು ತೀವ್ರ ತರಹದ ಕಾಯಿಲೆ ಅಂತ ಗೊತ್ತಾಗಿರ್ಬೋದು, ಅಥವಾ ಹೊಸದಾಗಿ ಅತ್ತೆ ಮನೆಗೆ ಹೋಗಿರಬಹುದು, ಮತ್ತೆ ತೀವ್ರ ತರದ ಕಾಯಿಲೆಗಳು ಅಂತ ಹೇಳಿದ್ವಿ, ಅದರಲ್ಲಿ ಹೃದಯದ ಸರ್ಜರಿ ಇರ್ಬೋದು, ಕ್ಯಾನ್ಸರ್ ಅಂತಿರಬಹುದು, ಹೊಸದಾಗಿ ನಿಮ್ಗೆ ಶುಗರ್ ಕಾಯಿಲೆ ಇದೆ ಅಂತ ಕಂಡಿಡಿದಿರ್ಬೋದು, ಅಥವಾ ಮೂತ್ರಪಿಂಡದ ಕಾಯಿಲೆ, ಇನ್ನು ಈ ರೀತಿಯಾದ ಯಾವುದೇ ರೀತಿ ಒತ್ತಡಗಳು ಶುರುವಾದಾಗ ಹೊಂದಾಣಿಕೆ ನಮಗೆ ಮಾಡ್ಕೊಳ್ಲಿಕ್ಕೆ ಆಗಲ್ಲ ಅಂದಾಗ ಈ ಸಮಸ್ಯೆ ಶುರುವಾಗುತ್ತೆ. ಇನ್ನು ಏನೇನು ಕಾರಣಗಳಿಂದ ಈ ಹಲವಾರು ಸಮಸ್ಯೆ ಅಥವಾ ಹೊಂದಾಣಿಕೆ ಸಮಸ್ಯೆ ಬರುತ್ತೆ ಅಂತ ಕೇಳಿದ್ರೆ, ಮಕ್ಕಳಲ್ಲಿ ತಗೊಂಡ್ರೆ ಶಾಲೆಯಲ್ಲಿ ಏನೋ ತೊಂದರೆಗಳು, ಶಾಲೆಗೆ ಹೋಗೋದೇ ಕೆಲವು ಮಕ್ಕಳಿಗೆ ತೊಂದರೆ ಆಗ್ತಾ ಇರುತ್ತೆ, ಅದರಿಂದಾನು ಬರಬಹುದು. ಸೊ ಇನ್ನು ಡಿವೋರ್ಸ್ ಅಥವಾ ವಿಚ್ಛೇದನ, ಸೊ ಪ್ರೀತಿ ಪಾತ್ರರಾದ ಹುಡುಗ ಅಥವಾ ಹುಡುಗಿ ಸಿಗದೇ ಇದ್ದಾಗ, ಇಲ್ಲಿ ಕೆಲಸ ಹೋದಾಗ, ಮಗು ಹುಟ್ಟೋದು, ಹಣಕಾಸಿನ ತೊಂದರೆ, ದೈಹಿಕ ಹಲ್ಲೆ, ಮತ್ತೆ ಲೈಂಗಿಕ ತೊಂದರೆಗಳು, ಲೈಂಗಿಕ ಕಿರುಕುಳಗಳು, ರಿಟೈರ್ಮೆಂಟ್, ಇಷ್ಟವಾದವರ ಸಾವು, ಮತ್ತೆ ಪೊಲೀಸರು ಅರೆಸ್ಟ್ ಮಾಡಿದಾಗ ಅಥವಾ ಕಾರಾಗೃಹಕ್ಕೆ ಹೋದಾಗ, ಸೊ ಬೇರೆ ಮಾನಸಿಕ ತೊಂದರೆಗಳು ಇದ್ದಾಗ, ಮತ್ತೆ ಸಾಮಾನ್ಯವಾಗಿ ಯಾವುದೇ ಕಷ್ಟಗಳನ್ನು ನಿಭಾಯಿಸೋ ಸಾಮರ್ಥ್ಯ ಕಮ್ಮಿ ಇರೋರಲ್ಲಿ ಈ ಹೊಂದಾಣಿಕೆ ಸಮಸ್ಯೆ ಜಾಸ್ತಿ. ಸೊ ಅದರ ಜೊತೆಗೆ ನಮ್ಮ ಅನುವಂಶೀಯ ಗುಣಗಳು, ಅದು ಕೂಡ ಇಲ್ಲಿ ಲೆಕ್ಕಕ್ಕೆ ಬರುತ್ತೆ. ಮತ್ತೆ ನಮ್ಮ ಜೀವನದ ಅನುಭವಗಳು, ಹೇಗಿತ್ತು ನಮ್ಮ ಅನುಭವ ಸಣ್ಣ ವಯಸ್ಸಿಂದ, ನಮ್ಮ ಸಪೋರ್ಟ್ ಸಿಸ್ಟಮ್ ಹೇಗಿತ್ತು, ತಂದೆ ತಾಯಿಗಳು, ಅಕ್ಕಪಕ್ಕದವರು ಎಲ್ಲರ ಜೊತೆ ನಮ್ಮ ನಡವಳಿಕೆ ಹೆಂಗಿತ್ತು, ಅವರ ಸಪೋರ್ಟ್ ನಮಗೆ ಹೇಗಿತ್ತು, ಮತ್ತೆ ಒಳ್ಳೆ ಒಳ್ಳೆ ಅನುಭವಗಳಾಗಿತ್ತಾ ಇಲ್ಲ ಬರೀ ಕೆಟ್ಟ ಅನುಭವಗಳೇ ಆಗಿತ್ತಾ. ಸೊ ಇದೆಲ್ಲ ಕೂಡ ಬಹಳ ಇಂಪಾರ್ಟೆಂಟ್. ಮತ್ತೆ ನಮ್ಮ ಸ್ವಭಾವ, ನೀವು ನೋಡ್ದಂಗೆ ಕೆಲವರು ಸ್ವಭಾವ, ಒಬ್ರು ಜಿಪುಂಡ್ರು ಅಂತಾರೆ, ಒಬ್ರು ಬಹಳ ಧಾರಾಳ ಅಂತಾರೆ, ಒಬ್ಬನ ಕೋಪಿಷ್ಟ ಅಂತಾರೆ. ಸೊ ಈ ರೀತಿ ಬೇರೆ ಬೇರೆ ತರಹದ, ಒಬ್ರು ತುಂಬಾ ಧಾರಾಳ ಇರ್ತಾರೆ, ಒಬ್ಬೊಬ್ರು ಎಲ್ಲದಕ್ಕೂ ಬಹಳ ಸ್ಥಿತಪ್ರಜ್ಞರಾಗಿರ್ತಾರೆ, ಹೇಳಲ್ಲ ಬೀಳೋದು ಇಲ್ಲ,
0: ರಿಸರ್ವ್ ಆಗಿರ್ತಾರೆ.
1: ಅಲ್ಲ, ಒಂದೇ ಸಮ ಬ್ಯಾಲೆನ್ಸ್ಡ್ ಆಗಿರೋದು. ರಿಸರ್ವ್ಡ್ ಅಂದ್ರೆ ಜಾಸ್ತಿ ಮಾತಾಡೋದಿಲ್ಲ, ಇಂಟ್ರಾಕ್ಟ್ ಮಾಡಲ್ಲ. ಸೊ ಅದು ಬೇರೆ ತರ ಸ್ವಭಾವ. ಸೊ ಇನ್ ಕೆಲವರು ಎಲ್ಲದಕ್ಕೂ ಸಮತೋಲನವಾಗಿ ಬ್ಯಾಲೆನ್ಸ್ಡ್ ಆಗಿ ನೋಡ್ಕೊಂಡು ಹೋಗೋದು. ಸೊ ಈ ರೀತಿಯಾದ ಸ್ವಭಾವಗಳು ಕೂಡ ಇಲ್ಲಿ ನಾವು ಪರಿಗಣಿಸಬೇಕಾಗುತ್ತೆ. ಮತ್ತೆ ಇದೆಲ್ಲ ಸೇರಿ ವಿಪರೀತ ಒತ್ತಡ ಬಂದಾಗ ಮೆದುಳಿನ ರಾಸಾಯನಿಕ ಬದಲಾವಣೆಗಳು, ಸೊ ಇವೆಲ್ಲ ಆದಾಗ ಹೊಂದಾಣಿಕೆಯ ಸಮಸ್ಯೆ ಅಥವಾ ಅಡ್ಜಸ್ಟ್ಮೆಂಟ್ ಡಿಸಾರ್ಡರ್ ಬರುವ ಸಾಧ್ಯತೆ ಜಾಸ್ತಿ.
0: ಈಗ ಇಷ್ಟೊತ್ತು ಹೇಳಿದ್ರಲ್ಲ, ಇವೆಲ್ಲ ಹೊಂದಾಣಿಕೆ ಸಮಸ್ಯೆಯ ಕಾರಣಗಳು. ಈ ಹೊಂದಾಣಿಕೆ ಸಮಸ್ಯೆಗಳ ಗುಣಲಕ್ಷಣಗಳ ಬಗ್ಗೆ ಸ್ವಲ್ಪ ತಿಳಿಸಿ.
1: ಇದು ಒಳ್ಳೆ ಪ್ರಶ್ನೆ. ಯಾಕಂದ್ರೆ ಏನು ಹೊಂದಾಣಿಕೆ ಸಮಸ್ಯೆ ಅಂದ್ರೆ ಎಲ್ಲರಿಗೂ ನಮಗೂ ಇದೆ ನಮಗೂ ಇದೆ ಅಂತ ಪ್ರತಿಯೊಬ್ಬರಿಗೂ ಅನ್ನಿಸ್ಬಹುದು. ಇದರಲ್ಲಿ ಎರಡು ತರಹ ನಾವು ವಿಂಗಡಿಸಬಹುದು ಗುಣಲಕ್ಷಣಗಳು. ಒಂದು ಭಾವನೆಗಳಲ್ಲಿ ಏರುಪೇರಾಗೋದು, ಇನ್ನೊಂದು ನಡವಳಿಕೆಯ ತೊಂದರೆಗಳು. ಭಾವನೆಗಳು ಏರುಪೇರು ಅಂದ್ರೆ ನಮಗೆ ಗೊತ್ತಿರೋ ಹಂಗೆ ಬೇಜಾರು, ಯಾವಾಗ್ಲೂ ಬೇಜಾರಾಗೋದು, ನಕಾರಾತ್ಮಕ ಭಾವನೆಗಳು, ನಾನು ಮಾಡೋ ಕೆಲಸ ಸರಿಯಾಗಿಲ್ಲ, ನನಗೇನು ಸರಿಯಾಗೋದಿಲ್ಲ, ನನಗೆ ಬರೀ ಕೆಟ್ಟದೇ ಆಗಬಹುದು, ಏನು ಸರಿಯಾ, ಈ ರೀತಿಯಾದ ನಕಾರಾತ್ಮಕ ಭಾವನೆಗಳು, ಯಾವುದೇ ವಿಷಯದಲ್ಲಿ ಸಂತೋಷ ಇಲ್ಲದೆ ಇರೋದು. ಸೊ ಮುಂಚೆ ಉದಾಹರಣೆಗೆ ಟಿವಿ ನೋಡೋದ್ರಲ್ಲಿ ಸಂತೋಷ ಇರುತ್ತೆ, ಜನ ಬಂದ್ರೆ ಸಂತೋಷ ಇರುತ್ತೆ, ಯಾವ್ದಾದ್ರು ಕೆಲಸ ತಗೊಂಡ್ರೆ ಸಂತೋಷವಾಗಿ ಮಾಡ್ತಾ ಇರ್ತಾರೆ. ಸೊ ಯಾವುದೇ ಕೆಲಸಗಳಲ್ಲಿ ಅವ್ರಿಗೆ ಸಂತೋಷ ಇಲ್ಲದೆ ಇರೋದು, ಪದೇ ಪದೇ ಅಳು ಬರೋದು, ಕಾರಣ ಇರ್ಲಿ ಇಲ್ಲದೆ ಇರ್ಲಿ. ಸೊ ಮತ್ತೆ ಆತಂಕ, ಪ್ರತಿಯೊಂದಕ್ಕೂ ಆತಂಕ, ಬೆಳಿಗ್ಗೆ ಎದ್ದ ತಕ್ಷಣ ಟೈಮ್ ಜೊತೆ, ಗಡಿಯಾರದ ಜೊತೆ ಅವರ ಫೈಟಿಂಗ್ ಶುರು ಆಗುತ್ತೆ. ಸೊ ಪ್ರತಿಯೊಂದಕ್ಕೂ ಆತಂಕ, ಚಿಂತೆ, ವಿನಾಕಾರಣ ಚಿಂತೆ ಮಾಡೋದು, ಸಣ್ಣ ಪುಟ್ಟ ವಿಷಯಕ್ಕೂ ಚಿಂತೆ ಮಾಡೋದು, ಮತ್ತೆ ಆತ್ಮಹತ್ಯೆಯ ಆಲೋಚನೆ, ಮತ್ತೆ ಪ್ರಯತ್ನ, ನಿದ್ರಾಹೀನತೆ, ಏಕಾಗ್ರತೆಯ ಕೊರತೆ. ಹೇಳ್ತಾರೆ ಕೆಲವರು, ಡಾಕ್ಟರ್ ಇಷ್ಟು ದಿನ ತುಂಬಾ ಚೆನ್ನಾಗಿ ಓದ್ತಾ ಇದ್ದೆ ಅಥವಾ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೆ, ಈ ನಡುವೆ ಯಾಕೋ ನಂಗೆ ಪದೇ ಪದೇ ಮರ್ತು ಹೋಗುತ್ತೆ, ಅಥವಾ ಒಂದ್ ಕೆಲಸ ಮಾಡ್ತಿದ್ರೆ ಏಕಾಗ್ರತೆಯಿಂದ

0: ಕೂತು ಒಂದು ಅರ್ಧ ಗಂಟೆನೂ ಮಾಡೋಕ್ಕಾಗಲ್ಲ, ಮುಂಚೆ 5 hour 6 hour ಮಾಡ್ತಿದ್ದೆ. ಸೊ ಈ ರೀತಿಯಾದ ಭಾವನೆಗಳಲ್ಲಿ ವ್ಯತ್ಯಾಸ. ಮತ್ತು ನಡವಳಿಕೆ ಬದಲಾವಣೆಗಳು ನೋಡಿದ್ರೆ ಅಂದರೆ ವಿನಾಕಾರಣ ಅಥವಾ ಪದೇ ಪದೇ ಜಗಳ ಆಡೋದು. ಇವನೇನಪ್ಪ ಪದೇ ಪದೇ ಎಲ್ಲದಕ್ಕೂ ಜಗಳಾಡ್ತಾನೆ, ಕಾಲ್ ಕೇರ್ಕೊಂಬರ್ತಾನೆ ಅಂತ ಕೇಳಿರ್ಬೋದು ನೀವು.
1: ಸೊ
0: ಈ ರೀತಿಯಾದ ಒಂದು ಸ್ವಭಾವ. ಮತ್ತು ಅತಿ ವೇಗದಿಂದ ವಾಹನ ಓಡಿಸೋದು, ತುಂಬಾ ಎರಾಬಿರಿ ಓಡಿಸೋದು, ಎಲ್ಲರ ಜೊತೆ ಜಗಳಾಡೋದು ರೋಡಲ್ಲೂ. ಮತ್ತೆ ಸ್ನೇಹಿತರು ಮನೆಯವರು ಯಾರಾದ್ರೂ ಬಂದ್ರೆ ಅವಾಯ್ಡ್ ಮಾಡಕ್ ಶುರು ಮಾಡೋದು. ಇಷ್ಟು ದಿನ ಖುಷಿ ಖುಷಿಯಾಗಿ ಮಾತಾಡ್ತಾ ಇದ್ದವರು ಸಪರೇಟ್ ಆಗಿ ಹೋಗಿ ಕೂತ್ಕೊಳ್ಳೋದು, ರೂಮಲ್ಲಿ ಹೋಗ್ಬಿಡೋದು ಯಾರಾದ್ರೂ ಬಂದ್ರೆ. ಮತ್ತೆ ಮಕ್ಕಳಲ್ಲಿ ನೋಡಿದ್ರೆ ಶಾಲೆಗೆ ತಪ್ಪಿಸ್ಕೊಳ್ಳೋದು, ಹೊಟ್ಟೆ ನೋವು ಅಂತ ಹೇಳೋದು, ತಲೆನೋವು ಅಂತ ಹೇಳೋದು, ಹೀಗೇನಾದ್ರೂ ಹೆಣ್ಣು ಹೇಳಿ ಶಾಲೆಗೆ ತಪ್ಪಿಸ್ಕೊಳ್ಳೋದು. ಮತ್ತೆ ಇನ್ನೂ ದೊಡ್ಡವರಲ್ಲಿ ನೋಡ್ಬೇಕಂದ್ರೆ ಪ್ರಾಪರ್ಟಿ ಮನೆ ಸಾಮಾನುಗಳು ವಿಪರೀತ ಕೋಪ ಬಂದಾಗ ಹಾಳು ಮಾಡೋದು, ಒಡೆದು ಹಾಕೋದು. ಸೊ ಈ ರೀತಿಯಾದ ಹಲವಾರು ಗುಣಲಕ್ಷಣಗಳನ್ನ ನಾವು ಹೊಂದಾಣಿಕೆ ಸಮಸ್ಯೆಯಲ್ಲಿ ನೋಡಬಹುದು.
1: ಈಗ ಒಂದು ಪ್ರಶ್ನೆ ಬಂದಿದೆ, ಈಗೋ ಇದ್ರೆ ಹೊಂದಾಣಿಕೆ ಸಾಧ್ಯವೇ ಅಂತ.
0: ಈಗೋ ಅಂದ್ರೆ ಅವ್ರು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ ಅದನ್ನು ಕೂಡ ನಾವು ಅನ್ಕೋಬೇಕು. ಈಗೋ ಅಂದ್ರೆ ಏನು? ಪ್ರತಿಷ್ಠೆ, ನಾನೇ ಹೇಳಿದ್ದೆ ಆಗ್ಬೇಕು, ನಾನೇ ದೊಡ್ಡವನು. ಸೊ ಈ ರೀತಿಯಾಗಿ ಶುರುವಾದಾಗ ಸಮಸ್ಯೆ ಜಾಸ್ತಿ ಆಗತ್ತೆ. ಸಂಸಾರದಲ್ಲಿ ಈ ರೀತಿ ಇದ್ದಾಗ ಬಹಳ ಕಷ್ಟ ಆಗತ್ತೆ. ಯಾವಾಗ್ಲೂ ಬಿಟ್ಕೊಟ್ಟು ಹೋಗ್ಬೇಕು ಅಥವಾ ಸೋತು ಗೆಲ್ಬೇಕು. ಸೊ ಈಗೋ ಅಂದ್ರೆ ನಾನು ಹೇಳಿದ್ದೆ ಆಗ್ಬೇಕು ಅಂದ್ರೆ ಬಹಳ ಸಮಸ್ಯೆ ಜಾಸ್ತಿ ಆಗ್ಬಿಡತ್ತೆ. ಸೊ ಅದರಿಂದ ಏನು ಸಾಧಿಸೋದಿಲ್ಲ. ಮತ್ತೆ ಜಗಳಗಳೇ ಜಾಸ್ತಿ ಆಗತ್ತೆ, ಅಸಮಾಧಾನ ಜಾಸ್ತಿ ಆಗತ್ತೆ. ನೀವು ಹೇಳಿದ್ದೇ ಯಾವಾಗ್ಲೂ ನಡೀಬೇಕು ಅಂದ್ರೆ ಇನ್ನೊಬ್ಬರು ಕೂಡ ಅವರೇನ್ ಹೇಳ್ತಿದ್ದಾರೆ ಅವರ ಭಾವನೆಗಳನ್ನು ವ್ಯಕ್ತಪಡಿಸ್ಲಿಕ್ಕೆ ನಾವು ಅವಕಾಶ ಕೊಡಲೇಬೇಕಾಗತ್ತೆ. ಈಗೋ ಬಿಟ್ರೆ ಸಮಾಧಾನವಾಗಿ ಸಂತೋಷವಾಗಿ ಇರಬಹುದು.
1: ಶ್ರೋತೃಗಳೇ, ಇದುವರೆಗೆ ಹೊಂದಾಣಿಕೆ ಸಮಸ್ಯೆ ಅಂದ್ರೆ ಏನು ಮತ್ತು ಎಲ್ಲಿ ಜಾಸ್ತಿ ಬರುತ್ತೆ, ಹೊಂದಾಣಿಕೆ ಸಮಸ್ಯೆ ಕಾರಣಗಳು, ಗುಣಲಕ್ಷಣ ಬಗ್ಗೆ ತಿಳ್ಕೊಂಡಿದ್ರೆ ಇನ್ನೂ ಹೆಚ್ಚಿನ ವಿಷಯವನ್ನ ನಾವು ತಿಳಿಯೋಣ ಮನೋಚಿಂತನ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೆ ಒಂದು ಹಾಡು ನಿಮಗಾಗಿ.

0: ಶ್ರೋತೃಗಳೇ, ನಿಮ್ಮ ನೆಚ್ಚಿನ ಮನೋಚಿಂತನ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಹೊಂದಾಣಿಕೆ ಸಮಸ್ಯೆಯ ಬಗ್ಗೆ ಮಾಹಿತಿ ನೀಡ್ತಾ ಇದ್ದಾರೆ ಡಾಕ್ಟರ್ ರಂಜಿನಿ ಪಿ, ಮನೋವೈದ್ಯರು. ಡಾಕ್ಟ್ರೆ, ಹೊಂದಾಣಿಕೆ ಲಕ್ಷಣಗಳ ಬಗ್ಗೆ ತಿಳಿಸಿದ್ರಿ, ಸಮಸ್ಯೆಗೆ ಕಾರಣಗಳನ್ನ ತಿಳಿಸಿದ್ರಿ, ಈಗ ಈ ಹೊಂದಾಣಿಕೆ ಸಮಸ್ಯೆಗೆ ಚಿಕಿತ್ಸೆ ಏನಾದರೂ ಇದೆಯಾ?
1: ಹಾ, ಖಂಡಿತ ಇದೆ. ಈ ಹೊಂದಾಣಿಕೆ ಸಮಸ್ಯೆಗೆ ಚಿಕಿತ್ಸೆ ಇದೆ. ನಮ್ಮ ಜನಗಳಲ್ಲಿ ಏನಂದ್ರೆ ಮನೋರೋಗಕ್ಕೆ ಮದ್ದಿಲ್ಲ ಅನ್ನೋ ಒಂದು ನಂಬಿಕೆ ಇದೆ. ಅದು ಖಂಡಿತವಾಗ್ಲೂ ಸುಳ್ಳು. ಯಾವಾಗ ಖಿನ್ನತೆ, ಆತಂಕದ ಸಮಸ್ಯೆ ಅಥವಾ ನಡವಳಿಕೆಯ ತೊಂದರೆ, ನಾವೆಲ್ಲ

ಏನ್ ಹೇಳಿದ್ವಿ, ಈ ರೀತಿಯಾಗಿ ತೊಂದರೆಗಳಾದಾಗ ಸೊ ಖಂಡಿತ ಮನೋವೈದ್ಯರ ಹತ್ರ ಬಂದ್ರೆ ಅದಕ್ಕೆ ಚಿಕಿತ್ಸೆ ಲಭ್ಯವಿದೆ. ಒಂದು ಆಪ್ತ ಸಮಾಲೋಚನೆ, ಆಪ್ತ ಸಮಾಲೋಚನೆಯಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಅವರ ಸಮಸ್ಯೆಗಳೇನು ಅದನ್ನ ಫಸ್ಟ್ ಆಲಿಸ್ಕೊಳ್ತೀವಿ. ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ, ಯಾರಾದ್ರೂ ಒಂದ್ ಕಷ್ಟ ಅಂತ ಬಂದ ತಕ್ಷಣ ಅವ್ರ ಕಷ್ಟ ಒಂದ್ ಲೈನ್ ಹೇಳಿರಲ್ಲ, ನಾವು ಅವರಿಗೆ ಬೋಧನೆ ಮಾಡಕ್ ಶುರು ಮಾಡ್ಬಿಟ್ಟಿರ್ತೀವಿ. ಸೊ ಇದಕ್ಕಿಂತ ಮುಖ್ಯವಾಗಿರೋದು ಏನು ಅಂದ್ರೆ ನಮ್ಮ ಬಾಯಿನ ಕ್ರಿಯೆ ಕಮ್ಮಿ ಮಾಡಿಕೊಂಡು ಕಿವಿ ಆಲಿಸೋದು ಅವ್ರಿಗೆ ಮುಖ್ಯ.

0: ಯಾವ್ದಾವ್ದು ಪರಿಸರದಲ್ಲಿ ಬದಲಾವಣೆಗಳು ಮಾಡ್ಕೋಬೇಕು ಮತ್ತೆ ಇವರಲ್ಲಿ ಯಾವ ಬದಲಾವಣೆಗಳು ಮಾಡ್ಕೋಬೇಕು, ಇದನ್ನೆಲ್ಲ ವಿಮರ್ಶೆ ಮಾಡಿ ಯಾವ ರೀತಿ ನಿಭಾಯಿಸೋದು ಅದಕ್ಕೆ ಸಜೆಷನ್ ಕೊಡೋದಕ್ಕೆ ಆಪ್ತ ಸಮಾಲೋಚನೆ ಅಂತ ಹೇಳ್ತೀವಿ. ಅದರ ಜೊತೆಗೆ ಔಷಧಿ, ಸೊ ಆಂಟಿ ಡಿಪ್ರೆಸೆಂಟ್ಸ್ ಅಂತ ಹೇಳ್ತೀವಿ, ಖಿನ್ನತೆ ಕಡಿಮೆ ಆಗ್ಲಿಕ್ಕೆ ಮತ್ತೆ ಆಂಟಿ ಆಂಗ್ಸೈಟಿ ಅಂತ ಹೇಳ್ತೀವಿ, ಆತಂಕ ಕಡಿಮೆ ಆಗ್ಲಿಕ್ಕೆ, ಇದು ಎರಡಕ್ಕೂ ಕೂಡ ಔಷಧಿಗಳು ಇದೆ. ಕ್ರಮವಾಗಿ ಔಷಧಿಗಳನ್ನ ವೈದ್ಯರು ಹೇಳದಂಗೆ ತಗೊಂಡ್ರೆ ಈ ಕಾಯಿಲೆ ಸಂಪೂರ್ಣವಾಗಿ ಗುಣವಾಗುತ್ತೆ. ಒಂದ್ 4-6 ವಾರದೊಳಗೆ ಸಾಕಷ್ಟು ಇವರಿಗೆ ಗುಣ ಕಂಡು ಬರುತ್ತೆ. ಈ ರೀತಿಯಾಗಿ ಚಿಕಿತ್ಸೆ ಖಂಡಿತ ಇದೆ. ಚಿಕಿತ್ಸೆ ತಗೊಳ್ಳದೆ ಹೋದ್ರೆ ಏನಾಗುತ್ತೆ ಡಾಕ್ಟರ್ ಅಂತ ಕೇಳಬಹುದು ನೀವು. ಚಿಕಿತ್ಸೆ ತಗೊಳ್ಳದಿದ್ರೆ ಖಿನ್ನತೆ ತೀವ್ರತರಕ್ಕೆ ಹೋಗಬಹುದು. ಇದರಿಂದ ನಾ ಹೇಳಿದೆ ಆತ್ಮಹತ್ಯೆ ಆಲೋಚನೆ ಪ್ರಯತ್ನ ಈ ರೀತಿಯಾದ ಅನಾಹುತಗಳು ಆಗೋ ಚಾನ್ಸಸ್ ಜಾಸ್ತಿ. ಅದಕ್ಕೆ ಬಿಡೋದು ಬೇಡ. ಮತ್ತೆ ಇನ್ನು ಕೆಲವರು ಏನ್ ಮಾಡ್ತಾರೆ, ಮದ್ಯ ಮಾದಕ ವಸ್ತು ಸೇವನೆ ಅಥವಾ ಅವಲಂಬನೆಗೆ ಒಳಗಾಗ್ಬಿಡ್ತಾರೆ. ಬೇಜಾರಾಗ್ತಾ ಇರುತ್ತೆ, ದುಃಖ ಆಗ್ತಿರುತ್ತೆ, ನೀವು ಕೇಳಿರ್ಬೋದು ಎಷ್ಟೋ ಜನ, ಯಾಕೋ ತುಂಬಾ ಕೆಲಸ ಮಾಡಿದೀನಿ, ಮೈಕೈ ನೋವು ಬಂದಿದೆ, ಒತ್ತಡ ಜಾಸ್ತಿ, ಟೆನ್ಷನ್, ಅದಕ್ಕೆ ಸ್ವಲ್ಪ 1/4 ತಗೋತೀನಿ ಅಷ್ಟೇ ನೈಟ್ ಅಂತ ಹೀಗೆ ಶುರು ಆಗ್ಬಿಡುತ್ತೆ. ಸೊ ನಮಗೆ ಗೊತ್ತಿಲ್ಲದಂಗೆ ಅದು ಮದ್ಯ ಮಾದಕ ವಸ್ತುಗಳು ಅವಲಂಬನೆಗೆ ಒಳಗಾಗ್ಬಿಟ್ಟಿರ್ತಾರೆ. ಮತ್ತೆ ಚಿತ್ತ ವಿಕಲತೆ ಅಥವಾ ತೀವ್ರ ತರದ ಮಾನಸಿಕ ಕಾಯಿಲೆ ಕೂಡ ಹೋಗಬಹುದು ಇದು ಟ್ರೀಟ್ಮೆಂಟ್ ಮಾಡಿಲ್ಲ ಅಂದ್ರೆ. ಇದು ಇಲ್ದೆಲ್ಲ ಸಮಾಜ ವಿರೋಧಿ ಕೆಲಸಗಳಲ್ಲಿ ಕೂಡ ತೊಡಗಿಸಿಕೊಳ್ಳಬಹುದು ಸುಮಾರು ಜನ. ಈ ರೀತಿಯಾಗಿ ಚಿಕಿತ್ಸೆ ತಗೊಂಡ್ರೆ ಅನುಕೂಲಗಳು ಜಾಸ್ತಿ.
1: ಈಗ ಇಲ್ಲೊಂದು ಗಂಡ ಹೆಂಡತಿ ನಡುವೆ ಈಗೋ ಇದ್ದೇ ಇರುತ್ತೆ, ಈ ಈಗೋನ ತ್ಯಾಗ ಮಾಡೋದು ಹೇಗೆ ಅನ್ನೋದು ಪ್ರಶ್ನೆ.
0: ಈಗೋ ತ್ಯಾಗ ಮಾಡೋದು ಹೇಗೆ ಅಂತ ಕೇಳಿದ ತಕ್ಷಣನೇ ಅವ್ರು ರೆಡಿ ಇದಾರೆ ಅನ್ಸುತ್ತೆ ತ್ಯಾಗ ಮಾಡ್ಲಿಕ್ಕೆ. ತ್ಯಾಗ ಮಾಡೋದು ಹೇಗೆ ಅಂದ್ರೆ ಏನಿಲ್ಲ, ನಿಮ್ಮ ಹೆಂಡತಿಯ ಸಮಸ್ಯೆಗಳೇನಿದೆ ಕೂತು ಆಲಿಸಿದಾಗ ನಿಮಗೆ ಅದಕ್ಕೆ ಮನ್ನಣೆ ಕೊಡಬೇಕಾ ಬೇಡವಾ ಆಮೇಲೆ ಇವರು ತೀರ್ಮಾನ ಮಾಡಬಹುದು. ಈಗ ಯಾವಾಗ ಬರುತ್ತೆ ಅಂದ್ರೆ ಅವ್ರನ್ನ ಬಾಯಿ ತೆಗಿಯಕ್ಕೆ ಬಿಡಲ್ಲ, ಏ ಸುಮ್ಮನೆ ಬಾಯಿ ಮುಚ್ಕೊಂಡಿರು ನಿಮಗೇನ್ ಗೊತ್ತಿದೆ ನನಗೆಲ್ಲ ಗೊತ್ತು ಅಂತ ಹೇಳಿದಾಗ ಸಮಸ್ಯೆ ಆಗುತ್ತೆ. ಕೂತು ಒಂದ್ 10 ನಿಮಿಷ ಅವ್ರ ಸಮಸ್ಯೆ ಏನಿದೆ ಅಥವಾ ಅವರ ಭಾವನೆಗಳೇನಿದೆ ಅವರ ಏನ್ ಸಜೆಷನ್ಸ್ ಕೊಡ್ತಾರೆ ತಗೊಳ್ಳಿ, ಕೇಳೋದು ಬಿಡೋದು ಸೆಕೆಂಡ್ರಿ. ಅಟ್ಲೀಸ್ಟ್ ಇವ್ರು ಕೂತು ಅವರ ಭಾವನೆಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ಅವ್ರ ಹೆಂಡತಿಗೆ ಎಷ್ಟೋ ಸಂತೋಷ ಆಗುತ್ತೆ. ಸೊ ಅದರಿಂದ ಈಗ ಬಿಡೋದು ತಗೊಳ್ಳೋದು ಅಂತ ಏನಿಲ್ಲ, ಕೂತು ಒಬ್ಬರನ್ನೊಬ್ಬನ ಅರ್ಥ ಮಾಡಿಕೊಂಡು ಜಾಯಿಂಟ್ ಡಿಸಿಷನ್, ಯಾವುದೇ ಒಂದು ಕೆಲಸ ಮಾಡುವಾಗ, ಒಂದು ಸಣ್ಣ ಸೈಕಲ್ ತಗೊಳ್ಳೋದಾಗ್ಲಿ, ಕಾರ್ ತಗೊಳ್ಳೋದಾಗ್ಲಿ, ಇನ್ನೊಬ್ರು ಪೇಷಂಟ್ ಬಂದಿದ್ರು ನಮ್ಮನೆಯಲ್ಲಿ, ಸೊ ಅವ್ರೇನ್ ಹೇಳ್ತಿದ್ರು ಅಂದ್ರೆ ಟ್ರೀಟ್ಮೆಂಟ್ಗೆ ಬಂದಾಗ, ಡಾಕ್ಟರ್ ನನ್ನ ಗಂಡ ಬೇಕಾದಷ್ಟು ಖರ್ಚು ಮಾಡ್ತಾನೆ ನನಗೋಸ್ಕರ, ಆದ್ರೆ ಯಾವುದಕ್ಕೂ ನನ್ನ ಡಿಸಿಷನ್ನೇ ಕೇಳೋದಿಲ್ಲ, ತನಗಿಷ್ಟ ಬಂದಿತ್ತ ಅಂತ ಅಂದ್ಬಿಡೋದು. ಒಂದು ಕಾರು, ಒಂದ್ ದಿವಸ ನಾನು ಊರಿಗೆ ಹೋಗಿದ್ದೀನಿ, ನಮ್ಮ ಅಮ್ಮನ ಮನೆಯಿಂದ ಬರೋ ಹೊತ್ತಿಗೆ ಕಾರ್ ತಂದಿಟ್ಬಿಟ್ಟಿದ್ದಾರೆ, ಆ ಕಾರ್ ನನಗೆ ಕೊಂಚ ಕೂಡ ಇಷ್ಟ ಇಲ್ಲ, ಆ ಕಲರ್ ಕೂಡ ನನಗೆ ಇಷ್ಟ ಇಲ್ಲ, ಒಂದು ಮಾತು ಕೂಡ ನನ್ನನ್ನ ಕೇಳಲೇ ಇಲ್ಲ ನೋಡಿ, ಇಷ್ಟು ದೊಡ್ಡ ಡಿಸಿಷನ್ ನನ್ನನ್ನು ಒಂದ್ ಮಾತು ಕೇಳಬಾರ್ದಿತ್ತೆ. ಸೊ ಇದಕ್ಕೇನ್ ಹೇಳ್ತೀರಾ, ಕೇಳ್ಬೇಕಿತ್ತು ಅಂತ ಹೇಳೋಣ ಬೇಡ ಅಂತ
1: ಹೇಳೋಣ, ನಿರ್ಧಾರ ಜಂಟಿಯಾಗಿರ್ಬೇಕಾಗಿತ್ತು ಅಂತ ಹೇಳ್ತೀವಿ
0: ಅಷ್ಟೇ ಅಷ್ಟೇ. ಸೊ ಆಕೆ ಹೇಳಿರ್ಬೋದಿತ್ತು, ಆಕೆನ ಒಂದ್ ಮಾತು ಕೇಳಿದ್ರೆ ಅವಳಿಗೆ ಯಾವ ಕಲರ್ ಬೇಕು ಅಥವಾ ಯಾವ ಕಾರ್ ಬೇಕು ವಿಮರ್ಶೆ ಮಾಡಿ ಈತ ಅದೇ ಕಾರ್ ತಗೊಂಡಿರಬಹುದು, ಆವಾಗ ಅವರಿಗೆ ಬೇಜಾರಾಗ್ತಿರ್ಲಿಲ್ಲ, ಯಾಕಂದ್ರೆ ನನಗೂ ಹೇಳಿದ್ರು, ಹೌದು ಅವ್ರನ್ನ ಕನ್ವಿನ್ಸ್ ಮಾಡಿರ್ತಾರೆ, ಇಲ್ಲ ಈ ಕಾರ್ ಚೆನ್ನಾಗಿದೆ ಅಥವಾ ಫ್ಯೂಯಲ್ ಎಫಿಷಿಯನ್ಸಿ ಚೆನ್ನಾಗಿದೆ, ಈ ಕಾರು ಸಿಲ್ವರ್ ಕಲರ್ ತಗೊಂಡ್ರೆ ಡಾರ್ಕ್ ಅಲ್ಲಿ ಅಥವಾ ರಾತ್ರಿಲಿ ಹೋಗ್ತಾ ಇದ್ರೇನು ಕಲರ್ ಚೆನ್ನಾಗಿ ಕಾಣಿಸುತ್ತೆ, ಈ ರೀತಿಯಾಗಿ ಏನೋ ಒಂದು ಕೊಟ್ಟಿರ್ಬೋದಾಗಿತ್ತು ಕಾರಣ. ವಿಶ್ವಾಸಕ್ಕೆ ತಗೋಬೇಕಷ್ಟೇ ನಾವು ಹೇಳೋದು, ಈಗ ಬಿಡೋದು ತಗೊಳೋದು ಅಂತಲ್ಲ. ಸೊ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡಿದಾಗ ಸಮಸ್ಯೆಗಳು ಕಡಿಮೆ ಆಗುತ್ತೆ.
1: ಇದು ಅವರಲ್ಲಿ ಗಂಡ ಹೆಂಡತಿಯರಲ್ಲಿ ಈಗೋ ಇದ್ರೆ ಹೇಗೆ ತ್ಯಾಗ ಮಾಡೋದು ಅಂತ ಹೇಳಿದ್ರು. ಎರಡನೇ ಪಾರ್ಟ್ ನಲ್ಲಿ ಏನ್ ಹೇಳ್ತಾ ಇದ್ರೆ ಅಂದ್ರೆ ಬೇರೆಯವರಿಗೆ ಈಗೋ ಇದ್ರೆ ಅದನ್ನ ನಾವು ಹೇಗೆ ಕನ್ವಿನ್ಸ್ ಮಾಡಬಹುದು ಅಂತ.
0: ಬೇರೆಯವರಿಗೆ ಈಗೋ ಇದ್ರೆ ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಬಹುದು, ಜೋರ್ ಮಾಡಬಹುದು, ಈ ರೀತಿ ಮಾಡಿರಬಹುದು, ಆಗ ನಮಗ್ ಬೇಜಾರಾಗಿರುತ್ತೆ. ಖಂಡಿತ ಇವ್ರು ಹೋಗ್ಬಿಟ್ಟು ಅವ್ರು ಬಯ್ಯೋ ಸಮಯದಲ್ಲಿ ಬಿಟ್ಬಿಡ್ಲಿ, ಆಮೇಲೆ ಹೋಗ್ಬಿಟ್ಟು ಹೇಳಬಹುದು, ನೋಡಿ ನಿಮ್ಮ ಈ ರೀತಿಯಾದ ಒಂದು ವರ್ತನೆ ನಡವಳಿಕೆಯಿಂದ ನನ್ಗೆ ತುಂಬಾ ಹರ್ಟ್ ಆಯ್ತು, ನೋವಾಯ್ತು ಅಂತ ಹೇಳಿದಾಗ ಖಂಡಿತವಾಗ್ಲೂ ಯಾರಿಗೆ ಈಗೋ ಇತ್ತು, ಈಗೋಯಿಂದ ಯಾರು ಇವರಿಗೆ ದಬ್ಬಾಳಿಕೆ ಮಾಡಿದ್ರು ಅವ್ರಿಗೂ ನಾಟತ್ತೆ. ಸೊ ಇದರಿಂದ ಈ ಬೇರೆಯವರ ಈಗೋಗೆ ಇವರೊಂದು ಉತ್ತರ ಕೊಡಬಹುದು.
1: ಈ ಹೊಂದಾಣಿಕೆ ಸಮಸ್ಯೆ ಇರುವಂತಹ ಅವರು ತಾವೇ ಸ್ವತಃ ಏನಾದ್ರೂ ಮಾಡ್ಕೋಬಹುದಾ?
0: ಖಂಡಿತ ಮಾಡಬಹುದು. ನಾನು ಹೇಳ್ದಂಗೆ ಒತ್ತಡ ಯಾರನ್ನು ಬಿಟ್ಟಿದ್ದಿಲ್ಲ, ಹುಟ್ಟಿದ ದಿವಸದಿಂದ ಹೋಗೋ ದಿವಸದ ತನಕ ಒತ್ತಡಗಳು ಬರ್ತಾನೆ ಇರುತ್ತೆ, ಪ್ರತಿನಿತ್ಯ ಒಂದಲ್ಲ ಒಂದು ಒತ್ತಡ ಇರುತ್ತೆ. ಪ್ರತಿಯೊಂದಕ್ಕೂ ನೀವು ಡಾಕ್ಟರ್ ಹತ್ರ ಓಡ್ ಬರಕ್ಕಾಗಲ್ಲ ಅಥವಾ ಮನೋವೈದ್ಯರನ್ನ ಹುಡುಕಿ ಓಡ್ ಬರ್ಲಿಕ್ಕಾಗಲ್ಲ. ಸೊ ದಿನನಿತ್ಯ ಜೀವನದಲ್ಲಿ ಹಲವಾರು ಕಷ್ಟಗಳು ಬರುವಾಗ ತಮಗೆ ಆಪ್ತರಲ್ಲಿ ಹಂಚ್ಕೋಬೇಕು. ಸೊ ನಾವು ಕೇಳಿದೀವಿ, ಕಷ್ಟವನ್ನ ಹಂಚಿಕೊಂಡಾಗ ಅರ್ಧ ಆಗುತ್ತೆ, ಮತ್ತೆ ಸುಖವನ್ನ ಅಥವಾ ಸಂತೋಷವನ್ನ ಹಂಚಿಕೊಂಡಾಗ ಡಬಲ್ ಆಗುತ್ತೆ ಅಂತ. ಯಾವಾಗ್ಲೂ ನಮಗೆ ಅಂತ ಯಾರ್ಯಾರು ಆಪ್ತರು ಇರ್ತಾರೆ, ಮನೆಯವರು ಇರಬಹುದು, ಸ್ನೇಹಿತರು ಇರಬಹುದು, ನಮ್ಮ ಕಷ್ಟ ಸುಖಗಳನ್ನ ಅವರಲ್ಲಿ ಹಂಚ್ಕೋಬೇಕು, ಮತ್ತೆ ಹೇಗೆ ಸಮಸ್ಯೆಗಳನ್ನ ನಿಭಾಯಿಸಬೇಕು ಇದನ್ನ ಯೋಚಿಸ್ಕೋಬೇಕು, ಪ್ರತಿಯೊಬ್ಬರ ಸಲಹೆಯನ್ನು ತಗೊಂಡು ನಿಧಾನಕ್ಕೆ ಹೇಗೆ ನಿಭಾಯಿಸಬೇಕು ಅನ್ನೋದನ್ನ ತಾವು ಕಲಿಬೇಕು. ತೀವ್ರ ತರದ ತೊಂದರೆ ಆದಾಗ ತಮ್ಮ ವೈದ್ಯರನ್ನ ಮತ್ತೆ ಮನೋವೈದ್ಯರನ್ನ ಭೇಟಿ ಮಾಡಬೇಕು.
1: ಸ್ನೇಹಿತರೆ, ಇದುವರೆಗೆ ಮನೋಚಿಂತನ ಕಾರ್ಯಕ್ರಮ ಪ್ರಸಾರವಾಯಿತು. ಇಂದಿನ ಈ ಕಾರ್ಯಕ್ರಮದಲ್ಲಿ ಹೊಂದಾಣಿಕೆ ಸಮಸ್ಯೆ ಕುರಿತು ಮಾತನಾಡಿದವರು ಡಾಕ್ಟರ್ ರಜನಿ ಪಿ, ಮನೋವೈದ್ಯ.

ಮಾನಸಿಕ ಸ್ವಾಸ್ಥ್ಯ ಆರೋಗ್ಯದ ಒಂದು ಅವಿಭಾಜ್ಯ ಅಂಗ. ಮಾನಸಿಕ ಸ್ವಾಸ್ಥ್ಯ ಇಲ್ಲದೆ ಆರೋಗ್ಯವೇ ಇಲ್ಲ. ಸಾರ್ವಜನಿಕ ಹಿತಾಸಕ್ತಿಯಿಂದ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದಿಂದ ಪ್ರಕಟಣೆ.

0: ಕಾರ್ಯಕ್ರಮ ಮನೋಚಿಂತನ.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.
2: ಇದುವರೆಗೂ ಮನೋಚಿಂತನ ಕಾರ್ಯಕ್ರಮದಲ್ಲಿ ಹೊಂದಾಣಿಕೆ ಸಮಸ್ಯೆಯನ್ನು ಕುರಿತು ಡಾಕ್ಟರ್ ರಜನಿಪೀರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ನಮ್ಮ ನಿಲಯದಿಂದ ಇನ್ನು ಮುಂದೆ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಹೆಚ್ ಡಿ ಕೋಟೆ ತಾಲೂಕಿನ ನಂಜನಕನಹಳ್ಳಿಯ ಶ್ರೀಯುತ ವನ್ನೇಗೌಡರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
4: ಹಿರಿಯರೇ ಮನೆಯ ಲಕ್ಷಣ.
5: ನಮ್ಮ ಪೂರ್ವಜರೇ ನಮ್ಮ ಸಂಪ್ರದಾಯಗಳ ಆಭರಣ.
4: ಅವರಿದ್ದ ಮನೆ ಸಕಾಲದಲ್ಲೂ ಸಮೃದ್ಧಿ.
5: ಆದ್ದರಿಂದ ನಮ್ಮ ಮಕ್ಕಳಿಗೆ ಹಿರಿಯರ ಆಚಾರ ವಿಚಾರ, ಹಿರಿಯ

0: ರನ್ನು ಗೌರವಿಸುವ, ಪ್ರೀತಿಸುವ, ಸಂಪೋಷಿಸುವ ಹಾಗೂ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸುವ ಕಾರ್ಯಕ್ರಮವೇ ಮುಸ್ಸಂಜೆ ಕಾರ್ಯಕ್ರಮ.
1: ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ 9:50.
0: ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20 ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಮುಸ್ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮುಸ್ಸಂಜೆ ವೃದ್ಧರ 2ನೇ ಬಾಲ್ಯದ ಅನಾವರಣ ಕಾರ್ಯಕ್ರಮ. ಕೇಳುಗರೆ, ಇವತ್ತಿನ ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಬೆಳೆದು ಬಂದ ದಾರಿ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಹೆಚ್ ಡಿ ಕೋಟೆ ತಾಲೂಕಿನ ನಂಜನಾಯಕನ ಹಳ್ಳಿಯ ಶ್ರೀಯುತ ಒನ್ನೇಗೌಡರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಬೆಳೆದು ಬಂದ ದಾರಿ ಕುರಿತು ಅವರಿಂದಲೇ ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ. ತಾತ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ.
2: ತುಂಬಾ ಖುಷಿಯಾಯ್ತು ತಾತ. ಮೊದಲಿಗೆ ನಮ್ಮ ಜನಧ್ವನಿ ಕೇಳುವವರಿಗೆ ನಿಮ್ದೊಂದು ಪರಿಚಯ ಮಾಡ್ಕೊಡಿ ತಾತ.
3: ನನ್ನ ಹೆಸರು ಒನ್ನೇಗೌಡ, ನಂಜನಾಯಕನಹಳ್ಳಿ.
2: ಎಷ್ಟು ವರ್ಷ ಆಗಿದೆ ನಿಮ್ಗೆ?
3: 81.
2: ಮನೇಲಿ ಯಾರ್ಯಾರು ಇದ್ರಿ ತಾತ ನೀವು?
3: ಯಾರೇ, ನಮ್ಮ ಮಗಳು ನಾನು ಇಬ್ಬರೇ ಇರೋದು, ಮಕ್ಕಳೆಲ್ಲ ಬೇರೆ ಇದ್ದಾವೆ. ನಮ್ಮ 4 ಜನ, 3 ಜನ ಗಂಡು ಮಕ್ಕಳು, ಒಬ್ಬಳ ಮಗಳು, ಒಬ್ಬ ಮಗ ತಿರೋಬಿಟ್ಟ, ಇನ್ನಿಬ್ರು ಬೇರೆ ಬೇರೆ ಅವ್ರೆ. ಎಲ್ಲ ಅವ್ರ ಮಕ್ಕಳು ಮುದು ಬಂದ್ಬಿಟ್ಟವ, ಏಜ್ ಬಂದವ. ನನ್ನ ಹೆಂಡತಿ ತಿರೋಬಿಟ್ಲು 2022.
2: ಸ್ಕೂಲ್ಗೆ ಏನಾದ್ರು ಹೋಗಿದ್ರಿ ತಾತ?
3: ಯಾರು? ನಾನು 7ನೇ ಕ್ಲಾಸ್ ಓದಿದ್ದು ಅಷ್ಟೇ. ನಮ್ಮ ತಂದೆಗೆ ಮಕ್ಕಳು ಜಾಸ್ತಿ ಅಲ್ಲ, ಮೆತ್ತಗಾಲು ಹೊರಗಡೆ ಆರಾಮಕ್ಕೆ ನಿಲ್ವಲ್ಲ, ಆರಾಮ ಮಾಡಕ್ ತಿರುಗ್ಬಿಟ್ಟೆ ನಾನು.
2: ಆಗಿನ ಶಿಕ್ಷಣ ವ್ಯವಸ್ಥೆ ಹೆಂಗಿತ್ತು?
3: ಬಸ್ಸಿನ ಕರ್ನಾಟಕ ಸಿಕ್ಕಿತ್ತು ನನ್ಗೆ.
2: ಹೆಂಗಿತ್ತು ಆಗಿನ ಶಿಕ್ಷಣ ವ್ಯವಸ್ಥೆ?
3: ಆಗಲ್ಲ, ಚೆನ್ನಾಗಿತ್ತು, ನಮ್ಗೆ ಆರೋಗ್ಯವಾಗಿತ್ತು, ಏನ್ ತೊಂದರೆ ಏನಿಲ್ಲ. ಆಗ ಈಗಿನ ತರ ಇಲ್ಲ, ಹೇಳ್ಕೊಡ್ತಿರು ಪಾಠನ.
2: ಯಾಕೆ ಮುಂದಕ್ಕೆ ಓದ್ಲಿಲ್ಲ?
3: ಒಂದಿಲ್ಲ ಅಂದ್ರೆ ಮನೇಲಿ ತೊಂದ್ರೆ, ಎಲ್ಲ ಮಕ್ಕಳೆಲ್ಲ ಜಾತಿ ಆದ್ರಲ್ಲ, ಎಲ್ಲ ಸಣ್ಣ ಮಕ್ಕಳಲ್ಲ ಮೇಡಮ್ ಅವ್ರೆ, ಯಾರು ಮಾಡೋರಿಲ್ಲ. ನೀವೊಂದು ಪೀಪ ನೀರು ತುಂಬಿಕೊಬೇಕು, ನೀರಿಲ್ಲ. ರಾಜನಹುಂಡಿ ಅಂತ ಆದ್ರೆ ಇಲ್ಲಿ ಭೀಮಳಿನ ಮುಂದೆ ಆ ಗುರುಗಳಿಗೆಲ್ಲ ಬಂದು ಒತ್ತನತೆ ಹೋಗಿ ನೀರು ತುಂಬಿಕೊಬೇಕು. ನಾವು ತುಂಬಿಕೊಬತ್ತಿದ್ವು. ನಾನು
2: ಎಷ್ಟನೇ ವರ್ಷ ಕೃಷಿ ಮಾಡಿದ್ರಿ?
3: ನಾನು ಮಾಡಿದೆ, ನನಗೆ 15 ವರ್ಷದಿಂದ ಶುರುವಾಯ್ತು. ನಾನು
2: ಏನ್ ಕೆಲಸ ಮಾಡ್ತಿದ್ರಿ?
3: ಆರಾಮ್ ಕೆಲಸನೇ, ಆರಾಮ್ ಕೆಲಸ. ಮೈಸೂರು ಹೊಡೆಯೋದು ಸೌದೆ, ಕೆ ಆರ್ ನಗರ ಮೈಸೂರು ಸೌದೆ ಹೊಡೆಯೋದು, ವ್ಯಾಪಾರ ಮಾಡೋದು, ಸಾಮಾನ್ ತರೋದು ಅತ್ತಿಂದ ಮೈಸೂರಿಂದ ಮನೆಗೆ.
2: ಅಂದ್ರೆ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಿದ್ರಿ, ಹೇಗನ್ಸಿತ್ತು ಆ ತರ ಜೀವನ?
3: ಆಗ ಜೀವನ ಆರಂಭದಲ್ಲಿ ಒಳ್ಳೆ ಚೆನ್ನಾಗಿ, ನಾವು 60-70 ಪಲ್ಲ ರಾಗಿ ಬೆಳಿತಿದ್ವು, ಹುಳ್ಳಿ ಎಲ್ಲ ಬೆಳಿತಿದ್ವು, ಕಾಳು ಕಡ್ಡಿ ಎಲ್ಲ. ಎಳ್ಳೇ ಒಂದು 15 ಮೂಟರ ಎಳ್ಳು ಬೆಳೆಯವು, ಎಳ್ಳ ಹುಚ್ಚೆಳ್ಳು ರಾಗಿ. ಹೊಲದಲ್ಲಿ ಭತ್ತ, ಕನ್ನಾಳ ಭತ್ತ ಅಂತ ತಪ್ಪ ತಪ್ಪತ್ತಿತ್ತು, ಅದನ್ನೇ ಒಂದು 20 ಮೂಟರ ಭತ್ತ ಬೆಳೆಯವು. ಬರೀ ನೀರು, ಹಳ್ಳದಲ್ಲಿ ನೀರು ನಿಂತ್ಕೊಂಡ್ರೆ ಎಲ್ಲ ಕೆಲಸ ಮಾಡ್ದವ ನಾನು ರಾತ್ರಿ ಹೊತ್ತು. ನಮ್ಮ ತಂದೆ 6 ಎಕರೆ ರಾಗಿ ಬಿತ್ತಿದ್ರು, ಹೊಲವಾಡಿ ನಾನು ನಿಮ್ಮ ತರ್ಮಲ್ಲಿ ಹೋಗಿ ಹೇಳಿದ್ರು ಕಟ್ಟಿದ್ವಿ 4 ಗಂಟೆಗೆ.
2: ಅಂದ್ರೆ ಚಿಕ್ಕ ವಯಸ್ಸಿನಿಂದಲೇ ನೀವು ಜಮೀನ್ ಕೆಲಸ ಮಾಡಕ್ಕೆ?
3: 15 ವರ್ಷ ವಯಸ್ಸಿಗೆ ನಂದು.
2: ಹೇಗಿತ್ತು ಅವಾಗನ ಕೃಷಿ?
3: ನಗಿತ್ತು ನನಗೆ, ಕಲೆ ಇತ್ತು. ಮಕ್ಕಳು ಸಾಕ್ಬೇಕಲ್ಲ, ತಮ್ದಿರು ಹೆಣ್ಮಕ್ಳ, 8 ಜನ ಹೆಣ್ಮಕ್ಳು, 3 ಜನ ಗಂಡು ಮಕ್ಕಳು, ನನ್ನ ಮುಲ್ಲೋರೊಬ್ಬ, ನನ್ನೊಬ್ಬ ತಿರೋಗ್ಬಿಟ್ಟ, 2 ಗಂಡು ಮಕ್ಳು ತಿರೋಗ್ಬಿಟ್ರು, 14 ಜನ ಮಕ್ಕಳಲ್ಲಿ 2 ಜನ ತಿರೋದ್ರು, ನಾನು 2 ಜನ ಉಳ್ಕೊಂಡ್ರು.
2: ಕೃಷಿಲಿ ಈಗ ಎತ್ತು ನೇಗಿಲು ಆ ತರ ಎಲ್ಲ ಬಳಕೆ ಮಾಡ್ಕೋತಿದ್ರು?
3: ಎಲ್ಲ ಎತ್ತು ನೇಗಿಲು ಎಲ್ಲ, ಈಗೆಲ್ಲ ಎಲ್ಲ ಟ್ರ್ಯಾಕ್ಟರ್ ಬಂದ್ಬಿಟ್ಟವ, ಎಲ್ಲ ಮೊಮ್ಮಕ್ಳು ಟ್ರ್ಯಾಕ್ಟರ್ ಹೊಡಿತ ಕೂತಾರೆ. 4 ಗಂಟೆ ಕಟ್ಟಿದ್ರೆ ಬರೀ ಆರಾಮ್ ಕೆಲ್ಸಾನೆ, ಬರೀ ನೇಗಳೆ. ಮಧ್ಯಾಹ್ನ 12 ಗಂಟೆ ಬಿಚ್ಚಾಕ, ತಿರ್ಗಾ ಸಾಯಂಕಾಲ ಸ್ವಲ್ಪ ಹುಲ್ಲು ಗಿಲ್ಲು ದಾನಿಗೆ ಹುಲ್ಲಾಕಿ ನೀರಿಗೆ ಕುಡಿಸ್ಕೊಬಿಟ್ಟು ಊಟ ಹೇಳಿ ಮಾಡಲು 2 ಗಂಟೆ ಕಟ್ಕೊಳ್ಳೋ, ಸಾಯಂಕಾಲ 6 ಗಂಟೆ ಬಿಚ್ಚಿಗೆ ಬತ್ತಿದ್ದು ಆರಾಮ ಹೊಡ್ಬಿಟ್ಟು.
2: ಮನೆಯಲ್ಲ ಹೆಂಗಿರ್ತಿತ್ತು ತಾತ ಅವಾಗ?
3: ನಮ್ಗೆ ಆಗ ಚೆನ್ನಾಗಿ ಮಳೆ ಆರಂಭ, ಈಗ ನೆನ್ನೆ ಮೊನ್ನೆ ತಗೊಂಡಿದ್ದಲ್ಲ ಆ ತರ ಮಳೆ ನಮ್ಗೆ ಆಗ, ಹಿಂದೆ ಭಾರಿ ಮಳೆ ನಮ್ಗೆ ಆಗ, ಖುಷಿ ಅಂದ್ರೆ ಖುಷಿ.
2: ಹಿಂಗಾರು ಮುಂಗಾರು ಕಾಲಕ್ಕೆ ಅನುಸಾರವಾಗಿ ಬೆಳೆ ಏನ್ ಆಗ್ತಿದ್ರೆ?
3: ಬೆಳೆ ರಾಗಿ ಭತ್ತ ಹುಳ್ಳಿ, ಕೊನೆಯಲ್ಲಿ ಹುಳಿ ಹಾಕೋ, ಹುಳಿ ಹಾಕೋ, ಎಳ್ಳು ಪಳ್ಳು ಕುಯ್ಕೊಬಿಟ್ಟು ಹುಳಿ ಹುಳಿ ಹುಚ್ಚೆಳ್ಳು ಕಡ ಬಿಡೋದು, ಹುಳಿ ಬಿತ್ತದು, ರಾಗಿ ಹಾಕೋದು, ಇದು ಮಾಡ್ತಿದ್ದ ನಾವು.
2: ವರ್ಷಕ್ಕೆ ಎಷ್ಟು ಬೆಳೆ ಬೆಳೀತಿದ್ರಿ?
3: ನಾವು ಒಂದೇ ಬೆಳೆ ಮೇಡಮ್ ಅವ್ರೆ, ಇನ್ಯಾವ ಬೆಳೆ ಬೆಳೀತಿದ್ದಿಲ್ಲ. ರಾಗಿ ಒಂದು ಬಿತ್ಕೊಂಡು ಹತ್ತಿ ಹಾಕೊಂಡು ಸೊಪ್ಪೇನು ಇಲ್ವಲ್ಲ, ಎಲ್ಲ ಬರೀ ಹುಳಿ ಅವರೇ, ತಣ್ಣಿ ಹಸಿರು ಉದ್ದು ಮನೆಗೆ ಸಾಂಬಾರು ಕಾಳು ಬಾಡುವ ಎಲ್ಲ ಬೆಳೆದಿದ್ದ.
2: ಮಾರ್ಕೆಟಿಂಗ್ ಮಾಡ್ತಿರ್ಲಿಲ್ಲ?
3: ನಾವು ಮಾರ್ಕೆಟ್ ಮಾಡ್ತಿರ್ಲಿಲ್ಲ, ನಮ್ಮ ಮನೆ ಜೀವನಕ್ಕೆ ಬೇಕಲ್ಲ ನಟರುಗಳು ಹೋಸಿಯಾ, ಹೋಗೋರು ಬರೋರು ಬರ್ತಾರೆ ನೆಂಟರುಗಳು.

0: ತುಂಬಿದ ಕುಟುಂಬ.
1: ಅಯ್ಯೋ ಕುಟುಂಬ ಅರ್ಧ ಊರಿ ಅದ ನನಗೆ.
0: ನಿಮ್ಮ ಕುಟುಂಬಕ್ಕೋಸ್ಕರ ನೀವು ಯಾವುದೇ ರೀತಿಯ ದವಸ ಧಾನ್ಯಗಳನ್ನ ಮಾರುಕಟ್ಟೆಗೆ ಮಾರ್ತಿರ್ಲಿಲ್ಲ, ನೀವೇ ಸಂಗ್ರಹ ಮಾಡ್ಕೋತಿದ್ರಿ. ಈಗ ನಿಮ್ಮ ಕಾಲದಲ್ಲಿ ತುಂಬಾ ಚೆನ್ನಾಗಿ ಬೆಳೆಯನ್ನ ಬೆಳೀತಿದ್ರು, ಆರೋಗ್ಯನ ತುಂಬಾ ಚೆನ್ನಾಗಿರ್ತಿತ್ತು, ಊಟ ಚೆನ್ನಾಗಿ ಮಾಡ್ತಿದ್ರಿ. ಈ ಆರೋಗ್ಯದ ಗುಟ್ಟ ಏನು ತಾತ ನಿಮ್ಗೆ?
1: ಆರೋಗ್ಯದ ಗುಟ್ಟ ಏನು, ನಮ್ಮ ಸಂಸಾರ ನಾವು ಏನು ಊಟ ಮಾಡ್ತೀವಿ ಅದನ್ನ ನಮ್ಗೆ ಇಳಿದ್ರೆ ಸರಿಯಾಗಿ ಕರೆಕ್ಟ್ ಆಗಿ ನಮ್ಮ ಸಂಸಾರ ಸರಿಯಾಗಿ ಆಗೋದು. ಬರೀ ಹಿಟ್ಟು, ರಾಗಿ ರೊಟ್ಟಿ, ಹುಚ್ಚೆ ಚಟ್ನಿ, ಮೊಸರು, ಹುಳಿ ಕಾಳು ಇದನ್ನ ತಿಂತಿದ್ದ ನಾವು
0: ಆವಾಗ.
1: ಅಯ್ಯ ಆ ಒಳ್ಳೆ ಹಸಿರು ಉಂಡೆ, ಅರ್ಶಿಣ ಅರ್ಶಿಣ ಇಲ್ವಾ ಆ ಥರ ಉಂಡೆ ಹಂಗೆ ಕರೆಸಿ ನಮ್ಮ ತಾಯಿ ಹಿಟ್ಟು ಮಾಡಕ್ ಮಾಡಕೆ, ಸಾಂಬಾರು ಮಾಡಕ್ ಮಾಡಕೆ, ಮಜ್ಜಿಗೆ ಕಡೆಯಕ್ ಮಾಡಕೆ, ತುಪ್ಪ ಕಾಯ್ಸಕ್ ಮಾಡಕೆ, ತಪ್ಪಲ ಕರೆಸಿ ತುಂಬಿ ಮಡ್ಗಕ್ಕೆ ಅರ್ಬಿ ಇಷ್ಟ ಗಾತ್ರ ಅದ್ರಲ್ಲಿ ತುಂಬ ಮಡಗ್ತಿದ್ದು ನಾವು. ಅದು ಯಾವಾಗ ಬೇಕೋ ತಗ ತಗೊಂಡು ಉಣ್ತಾ ಇರೋದು. ಮಾಂಸ ಚಂದ ತಿಂದವರು ಮೇಡಮ್ಮ ನಾವು. ನಾವು ಕುಯಿಲ್ ಕುಯ್ಯಕ ರಾಗಿ ಕುಯ್ಯಕ ಚೊಕ್ಕನಹಳ್ಳಿ ಕುಯಿಲ್ ಕುಯ್ಯೋರು, ಅವರು ಸಾರ್ ನೋಡ್ಕೊಂಡ್ಬಿಡೋದು, ಈ ಅಣ್ಣೂರವ್ರು ಕಳೆ ಕೇಳೋದು.
0: ಅತಿ ಹೆಚ್ಚಾಗಿ ಆರೋಗ್ಯದ ಕಡೆ ಆರೋಗ್ಯಕರ ಆಹಾರನ ಹೆಚ್ಚಾಗಿ ತಿಂತಿದ್ರಿ, ಮತ್ತೆ ಆರೋಗ್ಯವಾಗಿರ್ತಿತ್ತು. ಈಗ ನೀವೇ ಹೇಳಿದ್ರಿ ಹಿಂದಿನ ಕಾಲದಲ್ಲಿ ಮಡಿಕೆ ಎಲ್ಲ ಬಳಕೆ ಮಾಡ್ತಿದ್ವಿ ಅಂತ. ಈ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಅನ್ನೋದು ಕಡಿಮೆ ಆಗ್ತಾ ಇದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ?
1: ಕಡಿಮೆ ಆಗೋಯ್ತು ಈಗ ಆರಂಭದ ಕಡೆ, ಏನು ನಮ್ಗೆ ಶರೀರನೇ ವೇಸ್ಟ್ ಆಗೋಯ್ತು ಈಗ. ಆಗ ಚೆನ್ನಾಗಿ ಉಣ್ತಿದ್ದ ಆರೋಗ್ಯ ಏನ್ ಮಾಡಿದ್ರು ದಿರ್ತಿತ್ತಿಲ್ಲ. ಒಳ್ಳೆ ಅಡುಗೆ ಬೀಸ್ಬೇಕಾಯ್ತು, ಅದು ಕ್ವಾಟೆಗ ಮಿಲ್ಲು ಮಿಲ್ಲು ಬತ್ತಿದ್ದ ಇಲ್ಲೆಲ್ಲೂ ಇತ್ತಿಲ್ಲ, ಎಲ್ಲ ಕ್ವಾಟೆ ಹಾಕಿದ ಕೊಟ್ಟಲ್ಲಿ ಸುಬ್ಬಣ್ಣವ್ರ ಮಿಲ್ಲು, ಸಾರ್ಮಗ್ರ ಮನೆ ಅದ ಅಲ್ಲಿ ಮಿಲ್ ಇದ್ದ ಸುಬ್ಬಣ್ಣವ್ರ ಮಿಲ್ಲು. ಹ್ಮ್ ಕನ್ನಡಕ್ಕೆ ಒನ್ಕಲಿ ಒಳ್ಳು ಕಲ್ಲೊಳ್ಳಲ್ಲಿ ಕುಟ್ಕೋತಿದ್ದು.
0: ಯಾರು ಮಾಡ್ತೀರ ನೀವೆಲ್ಲ?
1: ಈಗ ಕಾಡ್ಗುರು ಬರ್ತಿರಲ್ಲ ಅವರು, ನಾವು ಅವ್ರು ಬೀಸಿ ಕೊಟ್ಟರೆ ಅವ್ರಿಗೆ ಏನಾದ್ರು ಕಾಳು ಕಡ್ಡಿ ಅದು ಇದು ಕೊಟ್ಟು ಕಳಿಸ್ತಿದ್ದ. ಬೀಸ್ ಕೊಟ್ಬಿಡೋರು ಅವರು, ರಾಗಿಯ ಭತ್ತನು ಕುಟ್ಟಿ ಎಲ್ಲ ಕೇರಿ ಕೊಟ್ಬಿಟ್ಟವ್ರು ಅವರು.
0: ಹಾಗೆಲ್ಲ ಪ್ಲಾಸ್ಟಿಕ್ ಸಾಮಾನು
1: ಇಲ್ಲ ಇಲ್ಲ ಇಲ್ಲ, ಪ್ಲಾಸ್ಟಿಕ್ ಸಿಗಿಲ್ಲಪ್ಪ ನಮ್ಗೆ. ಎಲ್ಲ ಬರೀ ತಪ್ಪಲೆನೆ, ಎಲ್ಲ ಕಂಚಿನ ತಪ್ಪಲೆ ಪಾತ್ರೆ ಕೊಡುವಾಗ, ಕಂಚಿನ ಗ್ಲಾಸು ಎಲ್ಲ ಮಡಿಕೆ ಜೋರ ತಿರು ಕೂಡ ಆಯ್ತದೆ, ಅದು ತಿರು ಮಡಿಕೆ ಓಡೆಯಲ್ಲ.
0: ನಿಮ್ಮ ಕಾಲದಲ್ಲಿ ತಾತ ತುಂಬಾ ಆರೋಗ್ಯವಾಗಿದ್ರಿ, ಏನೇನ್ ತಿಂತಿದ್ರಿ ಅವಾಗ? ಈ ಕಾಡಿನ ಪದಾರ್ಥಗಳನ್ನ ತಿಂತಿದ್ರ?
1: ಬಿದಿರು ಕರಳೆ ಜಾಸ್ತಿ, ನಾವು ಅಣ್ಣ ಸೊಪ್ಪು ಜಾಸ್ತಿ, ಒಣಗಾದ ಸೊಪ್ಪು, ಅಣ್ಣ ಸೊಪ್ಪು, ಗುರ್ಜಿ ಸೊಪ್ಪು ಇದು ಜಾಸ್ತಿ ನಾವು ತಿಂತಿದ್ದು. ಜಮೀನಲ್ಲಿ ಸಿಕ್ತಿತ್ತು, ಈಗ ಅಣ್ಣ ಗಿಡ ಬಂದರೆ ಜಮೀನಲ್ಲಿ ಇಲ್ಲ, ಕೇಳ ಈಗ ಕಣ್ಣು ಮರೆಯಾಗ ಹೋಗೋದೆ ಅದು, ಎಲ್ಲ ಕ್ಯಾಸರ್ ಗಿಡ ಬಂದ್ರೆ ಕಣ್ಣು ಮರೆಯಾಗೋಯ್ತು ಅಣ್ಣ ಗಿಡ.

0: ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಸಮಸ್ಯೆನ ಜಾಸ್ತಿ ಆಗ್ತಾ ಇದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇತ್ತೀಚಿನ ಊಟದ ಪದ್ಧತಿ ಏನ್ ಹೇಳ್ತೀರಾ?
1: ಏನು ಊಟದ ಪದ್ಧತಿ? ನಾವು ಕ್ರಿಯಾ ಮಾಡ್ಕೊಂಡ್ರೆ ನಮ್ಗೆ ಊಟದ ಪದ್ಧತಿ ದಪ್ಪಡಿ ತಿಪ್ಪಡಿ ಮಾಡಿದ್ರೆ ಅದು ಊಟ ಸರಿಯಾಗಿ ಇಡುತ್ತೆ, ನಮ್ಗೆ ನಮ್ಮ ಶರೀರಕ್ಕೆ ಆಗೋದಿಲ್ಲ. ನಾನು ಮಾತ್ರ ಕ್ಲೀನಾಗೆ ಮಾಡೋದು. ನಾನು ಮದುವೆ ಅಡುಗೆ, ಕಣ್ಣರ ಅಡುಗೆ, ಸತ್ಕಂಡವ್ರ ಅಡುಗೆ ಎಲ್ಲ ಮಾಡ್ತೀನಿ. ನಾನು ಊರಲ್ಲಿ ಈಗಲೂ ಮಾಡ್ತೀನಿ. ಹೋದ್ರೆ ನನ್ನ ಜೊತೆ ನಾನು ಹೋಗಿ ನಿಂತ್ಕೊಂಡು ಅವನಿಗೆ ಹಿಂಗೆಲ್ಲ ಹಿಂಗೆ ಮಾಡಪ್ಪ ಅಂತ ಹೇಳ್ಕೊಡ್ತೀನಿ.
0: ಅಂದ್ರೆ ಈಗಲೂ ಕೂಡ ನೀವು ಅಡುಗೆ ಭಟ್ಟ ವೃತ್ತಿಯನ್ನ ಮಾಡ್ತಾ ಇದ್ರಿ, ಹೇಗ ಅನ್ಸುತ್ತೆ? ಬೆಳೆದು ಬಂದ ರೀತಿನೇ ಒಂದು ವಿಶೇಷವಾಗಿದೆ ನಿಮ್ಮಲ್ಲಿ. ಅಷ್ಟೆಲ್ಲ ಓದು ಮತ್ತೆ ಕೃಷಿ ಮಾಡ್ಕೊಂಡಿದ್ರಿ, ಅಡುಗೆ ಭಟ್ಟ ಆಗಿ ಕೆಲಸ ಮಾಡ್ತೀರಿ, ಈಗ ವೃದ್ಧಾಪ್ಯ ಜೀವನ ಅನುಭವಿಸ್ತಾ ಇದ್ರಿ, ಹೇಗ ಅನ್ಸುತ್ತೆ ನಿಮ್ಮನ್ನ ನೀವು ನೋಡ್ಕೊಂಡ್ರಿ?
1: ನಮ್ಮ ಜೀವನ ನಮ್ಗೆ ಆರೋಗ್ಯ ಅದ ಚೆನ್ನಾಗಿ ಅಂತ ಆರೋಗ್ಯ ನಮ್ಮ ಹೆಂಗಸರು ಹೋದ್ಮೇಲೆ ಸ್ವಲ್ಪ ಆರೋಗ್ಯ ನನಗೆ ಕಡಿಮೆ ಆಯ್ತು. ಆಗ ಬಹಳ ಕಷ್ಟ ನಾನು ಮೇಡಮ್ ಅವ್ರ ನಮ್ಮ ಹೆಂಗಸರು ಅದು ಕೇಳ್ದಂಗೆ ಆಗ್ಬಿಡ್ತು.
0: ಅಂದ್ರೆ ಅವ್ರಿಗೂ ಆರೋಗ್ಯ ಚೆನ್ನಾಗಿರಲಿಲ್ಲ, ಆದ್ರಿಂದ ಅವ್ರಿಗೆ ತೀರ್ಕೊಂಡ್ರು. ನಿಮಗೆ ಯಾವ್ದು ಆರೋಗ್ಯ ಸಮಸ್ಯೆ ಇಲ್ಲ ತಾತ?
1: ನಾನೇನು ಇಲ್ಲ ಕಣವ, ನಾನೇನು ಇಲ್ಲ. ಈಗ ಒಂದು ಕಣ್ಣು ಮಾಡ್ಬಿಟ್ರೆ ಇನ್ನೇನು ಇಲ್ಲ ಕಣವ. ನಂಗೆ
0: ಕಾಣಿಸ್ತಿಲ್ಲ
1: ಈಗ, ಅದೇ ಈಗ ವರ್ಷದಿಂದ ಸ್ವಲ್ಪ ಕಣ್ಣು ಮಂಚಾಗಿರೋದು.
0: ಹಿಂಗ್ ಕಾಣಿಸ್ತಿತ್ತು ಮೊದ್ಲಾಗಿ?
1: ಮೊದಲೇ ಚೆನ್ನಾಗಿ ಕಾಣ್ತಿತ್ತು,
0: ಈಗ ಒಂದು ವರ್ಷದಿಂದ ಕಾಣಿಸ್ತಿರ್ಲಿಲ್ಲ. ಹೆಂಗ ಅನ್ಸ್ತಿತ್ತು?
1: ಕಣ್ಣು ಕಾಣ, ಇದೊಂದು ಕಣ್ಣು, ಇದೊಂದು ಕಣ್ಣು ಕಾಣಿಸ ಚೆನ್ನಾಗಿ ದೃಷ್ಟಿಗೆ, ಇದೊಂದು ಕಣ್ಣು ಸ್ವಲ್ಪ ಮಂಜು ಅಷ್ಟೇ. ಒಂದ್ ಮುಕ್ಕಾಲ್ ವಾಸ ಕಾಣದೇ ಇಲ್ಲ, ಕಾಲ್ ವಾಸ ಕಾಣುತ್ತೆ ಅಷ್ಟೇ.
0: ಈಗಲೂ ನಿಮ್ ಕೆಲಸ ನೀವು ಮಾಡ್ಕೋತೀರಾ?
1: ನಾ ಮಾಡ್ಕೋತೀನಿ. ಬಟ್ಟೆ ಎಲ್ಲ ನನ್ನ ಮಗಳ ಒಗೀತದ, ಬಟ್ಟೆ ಗಿಟ್ಟೆ ಎಲ್ಲ. ವಾರ ಬಂದಾಗ ಮನೆ ಪನ್ನ ಸೀಟ್ಕೋತೀನಿ. ಇನ್ನಿಂದ ಮುಂದೆ ಎಲ್ಲ ನಮ್ಮ ಹುಡುಗಿ ಓದ್ತಂತೆ ಇದು ಸೀಟಿ. ಅವ್ರ ತಾಯಿಗ ವಾರ ಬಾತು ಹೋದ್ರೆ ಎಲ್ಲ ಪೂಜೆ ಮಾಡ್ತದ, ಅರ್ಶಿನ ಕುಂಕುಮ ಇಕ್ಕಿ ಎಲ್ಲ ಇದು ಮಾಡುತ್ತೆ.
0: ಕಣ್ಣು ಕಾಣಿಸ್ತಿರ್ಲಿಲ್ಲ ಅಂತಂದ್ರಲ್ಲ, ಈ ಕ್ಯಾಂಪ್ ಇರೋ ವಿಷಯ ಹೇಗೆ ಗೊತ್ತಾಯ್ತು ನಿಮ್ಗೆ?
1: ಅದು ಅಣ್ಣರು ಬಂದಲ್ಲ.

0: ಅಡ್ವಾನ್ಸ್ ಮಾಡಕ್ ಬಂದ್ರಲ್ಲ ಆ ಕೇಳಿದ್ವಲ್ಲ ಹಿಂಗಾದ 800 ಮನೆ ಕೊಡ್ರಿ ಅಂದ್ರು ಅವರು. ಆಗ ಅಲ್ಲಿ ಬಂದ್ವಲ್ಲ ಹಿಂಗಾಯ್ತಲ್ಲ ಆಗಿತ್ತ ಬಂದದ್ದು. ನಾನು
1: ಹೇಗೆ ನೋಡ್ಕೊಂಡ್ರು ನಿಮ್ಮನ್ನ?
0: ನೋಡಿದ್ರು ಅಲ್ಲಿ ನೋಡಿದ್ರು ನಡ್ರಿ ಕೊಡ್ರೆ ಏನು ಇಲ್ಲ ನಿಮಗೆ ತೊಂದ್ರೆ ನಡ್ರಿ ಅಲ್ಲಿಗೆ ಸರ್ವರ್ಗೆ ಅಂದ್ರು.
1: ಇಲ್ಲೇ ನೋಡ್ಕೊಂಡ್ರು ಹಾಸ್ಪಿಟಲ್ ಅಲ್ಲಿ?
0: ಇಲ್ಲೂ ನೋಡಿದ್ರು, ಚೆನ್ನಾಗಿ ನೋಡಿದ್ರು.
1: ಒಂದು ಕಣ್ಣಲ್ಲೇ ಒಂದು ವರ್ಷ ಜೀವನವನ್ನ ಮಾಡ್ಕೊಂಡು ಹೇಗಿತ್ತು ಆ ಪರಿಸ್ಥಿತಿ?
0: ಆಗ ಚೆನ್ನಾಗಿತ್ತು ನನ್ಗೆ. ನಮ್ಮ ಅದು ಹೆಂಗ್ಸ ಸ್ವಲ್ಪ ಕಷ್ಟ ಇತ್ತು ಅಷ್ಟೇ, ಚೆನ್ನಾಗಿತ್ತು. ನಮಗೆ ತಿರುಗಾಲೆ 3 ವರ್ಷ ಆಯ್ತು. 2022 ಬುಧವಾರ 3 ಗಂಟೆಗೆ ಆದ್ರೆ ಹೋಯ್ತು. ಅಲ್ಲಿಂದ ಈಚೆಗೆ ಏನ್ ತೊಂದರೆ ಇಲ್ಲ. ಇವನೇ
1: ಸರ್ಕಾರದಿಂದ ಏನಾದ್ರು ಪಿಂಚಣಿ ದುಡ್ಡು ಏನಾದ್ರು ತಗೋತಿದ್ರ?
0: ಬರ್ತದೆ ಈಗ, ಈಗ ಅದೇ 1200, ನನ್ನ ಮಗಳು 1400 ಬರ್ತದೆ. ಈ 3 ತಿಂಗಳಿಂದ ಬಂದಿಲ್ಲ.
1: ಈಗ ಬೆಳಗ್ಗೆಯಿಂದ ಸಂಜೆವರೆಗೂ ಕಾಲ ಕಳೀತೀರಾ ನೀವು?
0: ನಾವು ಏನಿಲ್ಲ, ಬೆಳಗ್ಗೆ ಎದ್ದು ಟೀ ಮಾಡ್ಕೋತೀವಿ. 8-9 ಗಂಟೆ ಹೊತ್ತಿಗೆಲ್ಲ ಅಡುಗೆ ಅನ್ನ ಸಾಂಬಾರು ಮಾಡಿಬಿಡ್ತೀವಿ. ಸಾಂಬಾರು ಮಾಡಿದ್ರೆ 3 ಗಂಟೆ ಆನ್ ಮಾಡಲ್ಲ. ನಾನು ಕ್ಲೀನಾಗಿ ಮಾಡಿಬಿಡ್ತೀನಿ. ಅದೇ ಕ್ಯಾರೆಟು, ಆಲೂಗಡ್ಡೆ ಏನಾದ್ರು ತರಕಾರಿಗಳೆಲ್ಲ ಹಾಕಿ ಕ್ಲೀನಾಗಿ 3 ಗಂಟೆ ಆಸೆಗಿಡಲ್ಲ. ಬೇಸಣ್ಣ ಊಟ ಮಾಡೋಣ.
1: ನಿಮ್ಮ ಕೆಲಸಗಳನ್ನ ನೀವೇ ಮಾಡ್ಕೋತೀರಿ. ಈಗಲೂ ಕೂಡ ನೀವು ನೀವೇ ಸ್ವತಃ ಅಡುಗೆ ಮಾಡಿಕೊಂಡು ಊಟ ಮಾಡ್ತೀರಿ. ಈಗ ಒಂದು ವೃದ್ಧಾಪ್ಯ ಅಂತಂದ್ರೆ ಕಷ್ಟ. ಈ ನಿಟ್ಟಿನಲ್ಲಿ
2: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು: ಪಡಿತರ ವಿತರಣಾ ವ್ಯವಸ್ಥೆ, 3 ಸುಧಾರಣಾ ಕ್ರಮಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ, ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆಯ ಕಾನೂನು ಬದ್ಧತೆಯನ್ನು ಎತ್ತಿಹಿಡಿದ ಸುಪ್ರೀಂ ಕೋರ್ಟ್, ಏಕರೂಪ ನಾಗರಿಕ ಸಂಹಿತೆ ಮಸೂದೆ ಅಂಗೀಕರಿಸಿದ ಅಸ್ಸಾಂ ವಿಧಾನಸಭೆ, ಐಪಿಎಲ್ ಟಿ20 ಕ್ರಿಕೆಟ್ 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿಂದು ರಾಜಸ್ಥಾನ ರಾಯಲ್ಸ್ ವಿರುದ್ಧ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ: ಪಡಿತರ ವಿತರಣಾ ವ್ಯವಸ್ಥೆಯನ್ನು ಹೆಚ್ಚು ಪಾರದರ್ಶಕ, ಸುರಕ್ಷಿತ ಹಾಗೂ ನಿಖರವಾಗಿಸಲು 3 ಸುಧಾರಣಾ ಕ್ರಮಗಳಿಗೆ ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದನೆ ನೀಡಿದೆ. ಈ ಕುರಿತು ನವದೆಹಲಿಯಲ್ಲಿ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸಾರ್ಥಕ ಪಡಿತರ ವಿತರಣಾ ವ್ಯವಸ್ಥೆಯನ್ನು ಪರಿಚಯಿಸಲು ನಿರ್ಧರಿಸಲಾಗಿದೆ. ಈ ಯೋಜನೆಗೆ ಸುಮಾರು 25,000 ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯು ಆಹಾರ ಧಾನ್ಯಗಳು ರಾಜ್ಯದ ಒಳಗಿನ ಸಾಗಾಣಿಕೆ ರಾಜ್ಯ ಸಂಸ್ಥೆಗಳಿಗೆ ನೆರವು ನೀಡುತ್ತದೆ, ನ್ಯಾಯಯುತ ನ್ಯಾಯಬೆಲೆ ಅಂಗಡಿಗಳನ್ನು ಬೆಂಬಲಿಸುತ್ತದೆ ಮತ್ತು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಆಧುನೀಕರಣಕ್ಕೆ ಸಹಾಯ ಮಾಡುತ್ತದೆ ಎಂದು ಹೇಳಿದ್ದಾರೆ. ಇದು ನಿರ್ಮಲ್, ಆಶಾ ಮತ್ತು ಸಕ್ಷಮ್ ಎಂಬ 3 ಪ್ರಮುಖ ಕೃತಕ ಬುದ್ಧಿಮತ್ತೆ ಸಕ್ರಿಯಗೊಳಿಸಿದ ಮಾದರಿಗಳನ್ನು ಹೊಂದಿರುತ್ತದೆ. ನಿರ್ಮಲ್ ಎಐ ಚಾಲಿತ ನೈಜ ಸಮಯದ ಪಿಡಿಎಸ್ ಫಲಾನುಭವಿ ನೋಂದಣಿ, ಆಶಾ ಬಹುಭಾಷಾ ಕೃತಕ ಬುದ್ಧಿಮತ್ತೆ ಕುಂದುಕೊರತೆ ಮತ್ತು ನಾಗರಿಕ ತೊಡಗಿಸಿಕೊಳ್ಳುವಿಕೆ ವೇದಿಕೆ, ಮತ್ತು ಸಕ್ಷಮ್ ವಾಹನ ಟ್ರ್ಯಾಕಿಂಗ್ನೊಂದಿಗೆ ಕೃತಕ ಬುದ್ಧಿಮತ್ತೆ ಸಕ್ರಿಯಗೊಳಿಸಿದ ಪೂರೈಕೆ ಸರಪಳಿ ವೇದಿಕೆಯಾಗಿದೆ ಎಂದು ವಿವರಿಸಿದ್ದಾರೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ರಾಜ್ಯದ ಒಳಗಿನ ಸಾಗಾಣೆ, ಆಹಾರ ಧಾನ್ಯಗಳ ನಿರ್ವಹಣೆ ಮತ್ತು ನ್ಯಾಯಬೆಲೆ ಅಂಗಡಿಗಳ ವಿತರಕರ ಲಾಭಾಂಶ ನಿರ್ವಹಣೆ ಮತ್ತು ಕೇಂದ್ರದ ನೆರವಿನ ಅಸ್ತಿತ್ವದಲ್ಲಿರುವಂತಹ ನಿಧಿಯ ಮಾದರಿಯ ಮುಂದುವರಿಕೆಗಾಗಿ ಕೇಂದ್ರದ ನೆರವಿನ ಮಾನದಂಡಗಳನ್ನು ಪರಿಷ್ಕರಿಸಲು ಸಿಸಿಇಎ ನಿರ್ಧರಿಸಿದೆ ಎಂದು ಮಾಹಿತಿ ನೀಡಿದ್ದಾರೆ. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯ ಅಡಿಯಲ್ಲಿ ಬರುವ 81,35,00,000 ಜನರಿಗೆ ಸರ್ಕಾರದ ಬದ್ಧತೆಯನ್ನು ಪೂರೈಸುವ ನಿಟ್ಟಿನಲ್ಲಿ ಈ ಯೋಜನೆ ಕೆಲಸ ಮಾಡುತ್ತದೆ. ಈ ಯೋಜನೆಯು ಅಸ್ತಿತ್ವದಲ್ಲಿರುವಂತಹ ಪಿಡಿಎಸ್ ಯೋಜನೆಯ ಬದಲಿಯಲ್ಲ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಸ್ಪಷ್ಟಪಡಿಸಿದ್ದಾರೆ. ಭಾರತದ ಚುನಾವಣಾ ಆಯೋಗದ ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆ ಎಸ್ಐಆರ್ ಕಾನೂನು ಬದ್ಧತೆಯನ್ನು ಸುಪ್ರೀಂಕೋರ್ಟ್ ಎತ್ತಿಹಿಡಿದಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಯಾದಂಥ ಜಾಯ್ ಮಲ್ಯ ಬಾಗ್ಚಿ ಅವರನ್ನು ಒಳಗೊಂಡಂತಹ ನ್ಯಾಯಪೀಠ ಮತದಾರರ ಪಟ್ಟಿ ಪರಿಷ್ಕರಣೆ ಅಸಂವಿಧಾನಿಕ ಕಾರ್ಯವಲ್ಲ, ಕಾನೂನುಬದ್ಧವಾಗಿ ಸಮರ್ಥನೀಯವಾಗಿದೆ ಎಂದು ಹೇಳಿದೆ. ಭಾರತ ಸಂವಿಧಾನದ ಜನಪ್ರತಿನಿಧಿ ಕಾಯ್ದೆ 1950 ವಿಧಿಯ ಅಡಿಯಲ್ಲಿ ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನು ತೀವ್ರ ಪರಿಷ್ಕರಣೆ ನಡೆಸುವ ಅಧಿಕಾರವನ್ನು ಹೊಂದಿದೆ. ಯಾವುದೇ ಸಮಯದಲ್ಲೂ ಈ ಕಾರ್ಯವನ್ನು ಆಯೋಗ ಕೈಗೊಳ್ಳಬಹುದು. ಪಾರದರ್ಶಕ ಮತ್ತು ನ್ಯಾಯಯುತ ಚುನಾವಣೆ ನಡೆಸಲು ಎಸ್ಐಆರ್ ಅಗತ್ಯ ಎಂದು ಅಭಿಪ್ರಾಯಪಟ್ಟಿದೆ. ಚುನಾವಣಾ ಆಯೋಗವು ನಿಯಮಗಳಿಗೆ ವಿರುದ್ಧವಾಗಿ ನಡೆದುಕೊಂಡಿದೆ ಎನ್ನುವ ವಾದವನ್ನು ನ್ಯಾಯಾಲಯ ತಳ್ಳಿಹಾಕಿತು. ಚುನಾವಣಾ ಆಯೋಗ ಕೈಗೊಂಡಿರುವ ಎಸ್ಐಆರ್ ಪ್ರಶ್ನಿಸಿ ದೇಶದಾದ್ಯಂತ ಹಲವು ಚರ್ಚೆಗಳು ಸಲ್ಲಿಕೆಯಾಗಿದ್ದವು. ಇವುಗಳ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಇಂದು ಮಹತ್ವದ ತೀರ್ಪು ನೀಡಿತ್ತು. ಮತದಾರರ ಪಟ್ಟಿಯನ್ನು ಕಾಲಕಾಲಕ್ಕೆ ಪರಿಷ್ಕರಣೆ ನಡೆಸುವುದರ ಮುಕ್ತ ಮತ್ತು ಪಾರದರ್ಶಕ ಚುನಾವಣೆ ನಡೆಸಲು ಸಾಧ್ಯ ಎಂದು ಹೇಳಿದೆ. ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯವನ್ನು ಬಿಹಾರ ವಿಧಾನಸಭಾ ಚುನಾವಣೆಗೂ ಮುನ್ನ ಆರಂಭ ಮಾಡಲಾಗಿತ್ತು. ಇದೀಗ ವಿವಿಧ ಹಂತಗಳಲ್ಲಿ ದೇಶದ ಎಲ್ಲೆಡೆ ನಡೆಸಲಾಗುತ್ತಿದೆ. ಪ್ರತಿ ಸ್ಲಿಪ್ನಲ್ಲಿ ಮತ ಚಲಾಯಿಸುವ ನಿಖರವಾದ ಸಮಯವನ್ನು ತೋರಿಸಿ

0: ವಿವಿಪ್ಯಾಟ್ ಮಾರ್ಗಸೂಚಿಗಳಲ್ಲಿ ಬದಲಾವಣೆಗಳನ್ನು ಕೋರಿ ಸಲ್ಲಿಸಲಾದ ಅರ್ಜಿಯ ಕುರಿತು ನಿರ್ಧಾರ ತೆಗೆದುಕೊಳ್ಳುವುದನ್ನು ಸುಪ್ರೀಂಕೋರ್ಟ್ ಇಂದು ಚುನಾವಣಾ ಆಯೋಗಕ್ಕೆ ಬಿಟ್ಟಿದೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಜಾಯ್ ಮಲ್ಯ ಬಾಗ್ಚಿ ಅವರದ ನ್ಯಾಯಪೀಠ ಈ ವಿಷಯವು ತಾಂತ್ರಿಕ ಸ್ವರೂಪದ್ದಾಗಿದೆ ಮತ್ತು ಚುನಾವಣಾ ಆಯೋಗದ ವ್ಯಾಪ್ತಿಗೆ ಬರುತ್ತದೆ ಎಂದು ಹೇಳಿದೆ. ವಿವಿಪ್ಯಾಟ್ ಸ್ಲಿಪ್ಗಳಲ್ಲಿ ಸಮಯದ ಮುದ್ರತೆಯನ್ನು ಸೇರಿಸುವುದನ್ನು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಪರಿಶೀಲನೆ ಮತ್ತು ಲೆಕ್ಕ ಪರಿಶೋಧನೆಯನ್ನು ಸುಧಾರಿಸುತ್ತದೆ ಎಂದು ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ. 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕನಿಷ್ಠ 2 ಸ್ಥಳೀಯ ಭಾರತೀಯ ಭಾಷೆಗಳು ಸೇರಿದಂತೆ 3 ಭಾಷೆಗಳ ಅಧ್ಯಯನವನ್ನು ಕಡ್ಡಾಯಗೊಳಿಸುವ ಸಿಬಿಎಸ್ಇ ನೀತಿಯನ್ನು ಪ್ರಶ್ನಿಸುವ ಅರ್ಜಿಯನ್ನು ಪರಿಶೀಲಿಸಲು ಸುಪ್ರೀಂಕೋರ್ಟ್ ಇಂದು ಸಮ್ಮತಿಸಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಗಳಾದಂಥ ಜಾಯ್ ಮಲ್ಯ ಬಾಗ್ಚಿ ಮತ್ತು ವಿಪುಲ್ ಎಂ ಪಂಚೋಲಿ ಅವರಿದ್ದ ನ್ಯಾಯಪೀಠ ಕೇಂದ್ರ ಸರ್ಕಾರ ಸಿಬಿಎಸ್ಇ ಮತ್ತು ಎನ್ಸಿಇಆರ್ಟಿಗೆ ನೋಟಿಸ್ ಜಾರಿಗೊಳಿಸಿದ್ದು 2 ವಾರಗಳಲ್ಲಿ ಪ್ರಕ್ರಿಯೆಗಳನ್ನು ಕೋರಿದೆ. ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಸಿಬಿಎಸ್ಇ ಹೊರಡಿಸಿದ ಇತ್ತೀಚಿನ ಸುತ್ತೋಲೆಯ ಪ್ರಕಾರ ಜುಲೈ 1ರಿಂದ ಪ್ರಾರಂಭವಾಗುವ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕನಿಷ್ಠ 2 ಸ್ಥಳೀಯ ಭಾರತೀಯ ಭಾಷೆಗಳು ಸೇರಿದಂತೆ 3 ಭಾಷೆಗಳ ಅಧ್ಯಯನವನ್ನು ಕಡ್ಡಾಯಗೊಳಿಸಲಾಗಿದೆ. ಈ ಕ್ರಮವು ಸಿಬಿಎಸ್ಇ ತನ್ನ ಅಧ್ಯಯನ ಯೋಜನೆಯನ್ನು ರಾಷ್ಟ್ರೀಯ ನೀತಿ ಶಿಕ್ಷಣ 2020 ಮತ್ತು ಶಾಲಾ ಶಿಕ್ಷಣಕ್ಕಾಗಿ ರಾಷ್ಟ್ರೀಯ ಪಠ್ಯಕ್ರಮ 2023ರೊಂದಿಗೆ ಜೋಡಿಸುವ ಭಾಗವಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. 2026ರ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಇಂದು ಮತ್ತಿಬ್ಬರು ಆರೋಪಿಗಳನ್ನು ಬಂಧಿಸಿದೆ. ಈ ಪ್ರಕರಣದಲ್ಲಿ ಇದುವರೆಗೆ ಒಟ್ಟು 13 ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ದೆಹಲಿ, ಜೈಪುರ, ಗುರುಗ್ರಾಮ, ನಾಸಿಕ್, ಪುಣೆ, ಲಾತೂರ್ಗಳಲ್ಲಿ ಈ ಹಿಂದೆ ಹಲವರನ್ನು ಸಿಬಿಐ ತನ್ನ ವಶಕ್ಕೆ ಪಡೆದುಕೊಂಡಿತ್ತು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಪಟ್ಟಂತೆ ದೇಶದ 49 ವಿವಿಧ ಸ್ಥಳಗಳಲ್ಲಿ ಸಿಬಿಐ ಶೋಧ ಕಾರ್ಯಾಚರಣೆ ನಡೆಸಿತ್ತು. ಮೊಬೈಲ್, ಲ್ಯಾಪ್ಟಾಪ್ ಸೇರಿದಂತೆ ಹಲವು ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಲಾತೂರ್ ಮೂಲದ ಡಾ. ಮನೋಜ್ ಶಿರೂರೆ ಪ್ರಕರಣದ ಪ್ರಮುಖ ಆರೋಪಿ ಎಂದು ಸಿಬಿಐ ತಿಳಿಸಿದೆ. ಕೇರಳ ಮಾಜಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ನಿವಾಸ ಸೇರಿದಂತೆ ಕೇರಳದ ವಿವಿಧ ಸ್ಥಳಗಳಲ್ಲಿ ಜಾರಿ ನಿರ್ದೇಶನಾಲಯ ಇಂದು ಶೋಧ ಕಾರ್ಯಾಚರಣೆ ಕೈಗೊಂಡಿದೆ. ತಿರುವನಂತಪುರಂನಲ್ಲಿರುವಂತಹ ಪಿಣರಾಯಿ ವಿಜಯನ್ ಅವರ ನಿವಾಸ ಸೇರಿದಂತೆ ವಿವಿಧ ಸ್ಥಳಗಳಲ್ಲಿ ಜಾರಿ ನಿರ್ದೇಶನಾಲಯ ಇಂದು ಬೆಳಗ್ಗೆಯಿಂದ ತಪಾಸಣೆ ಆರಂಭ ಮಾಡಿದೆ. ಕೇರಳದಾದ್ಯಂತ 10ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ತಪಾಸಣೆ ನಡೆಸಲಾಗುತ್ತಿದೆ. ಆದರೆ ಕಾರ್ಯಾಚರಣೆಗಳ ಬಗ್ಗೆ ಜಾರಿ ನಿರ್ದೇಶನಾಲಯ ಹೆಚ್ಚಿನ ಮಾಹಿತಿಯನ್ನು ಬಹಿರಂಗಪಡಿಸಿಲ್ಲ. ಅಸ್ಸಾಂ ವಿಧಾನಸಭೆ ಇಂದು ಏಕರೂಪ ನಾಗರಿಕ ಸಂಹಿತೆ ಮಸೂದೆಯನ್ನು ಅಂಗೀಕರಿಸಿದೆ. ಅಸ್ಸಾಂ ಈ ಶಾಸನವನ್ನು ಅಳವಡಿಸಿಕೊಂಡ ದೇಶದ 3ನೇ ರಾಜ್ಯವಾಗಿದೆ. ಸದನದಲ್ಲಿ ಅಸ್ಸಾಂ ಸಂಸದೀಯ ವ್ಯವಹಾರಗಳ ಸಚಿವ ಅತುಲ್ ಬೋರಾ ಅವರು ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರ ಪರವಾಗಿ ಮಸೂದೆಯನ್ನು ಮಂಡಿಸಿದರು. ವಿವಾಹ, ವಿಚ್ಛೇದನ, ಉತ್ತರಾಧಿಕಾರ ಮತ್ತು ಲಿವಿನ್ ಸಂಬಂಧಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ರಾಜ್ಯದ ಎಲ್ಲಾ ನಿವಾಸಿಗಳಿಗೆ ಒಂದೇ ನಾಗರಿಕ ಕಾನೂನು ಚೌಕಟ್ಟನ್ನು ಸ್ಥಾಪಿಸಲು ಈ ಶಾಸನವು ಪ್ರಯತ್ನಿಸುತ್ತದೆ. ದೇಶದ ಒಟ್ಟಾರೆ ಪ್ರಗತಿಗೆ ಈಶಾನ್ಯದ ಅಭಿವೃದ್ಧಿ ಅತ್ಯಗತ್ಯ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ಗ್ಯಾಂಗ್ಟಾಕ್ನಲ್ಲಿರುವ ಸಿಕ್ಕಿಂ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ನಾವೀನ್ಯತೆ, ಆಲೋಚನೆಗಳು ಮತ್ತು ಪರಸ್ಪರ ನಂಬಿಕೆಯ ಮೂಲಕ ರಾಷ್ಟ್ರ ನಿರ್ಮಾಣಕ್ಕೆ ಕೊಡುಗೆ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಇದಕ್ಕೂ ಮುನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಗ್ಯಾಂಗ್ಟಾಕ್ನಲ್ಲಿ ಆಮ್ ದೀದಿ ಬಹಿನಿ ಬಸ್ ಸೇವೆ ಎಂಬ ಮಹಿಳಾ ಕೇಂದ್ರಿತ ಸಾರ್ವಜನಿಕ ಸಾರಿಗೆ ಸೇವೆಗೆ ಚಾಲನೆಯನ್ನು ನೀಡಿದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಟೊರೊಂಟೋದಲ್ಲಿ ಕೆನಡಾ ಸಚಿವ ಮಣಿಧರ್ ಸಿಧು ಅವರೊಂದಿಗೆ ಕೆನಡಾ ಭಾರತ ಹೂಡಿಕೆ ದುಂಡು ಮೇಜಿನ ಸಭೆಯ ಜಂಟಿ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಕೆನಡಾದ ಪ್ರಮುಖ ಹೂಡಿಕೆದಾರರು, ಕೆನಡಾ ಭಾರತ ವ್ಯವಹಾರ ಮಂಡಳಿಯ ಸದಸ್ಯರು ಹಾಗೂ ಇತರ ಪಾಲುದಾರರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. 2030ರ ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು 50 ಶತಕೋಟಿ ಅಮೆರಿಕನ್ ಡಾಲರ್ಗೆ ವಿಸ್ತರಿಸುವ ಮತ್ತು ವರ್ಷದಾದ್ಯಂತ ವೇಳೆಗೆ ಸಿಇಪಿಎ ಮಾತುಕತೆಗಳನ್ನು ಮುಕ್ತಾಯಗೊಳಿಸುವ ತಮ್ಮ ಹಂಚಿಕೆ ಉದ್ದೇಶವನ್ನು ಎರಡೂ ಕಡೆಯವರು ಪುನರುಚ್ಚರಿಸಿದ್ದಾರೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ನ್ಯೂ ಚಂಡೀಗಢದ ಮೊಹಾಲಿಯಲ್ಲಿ ಇಂದು ನಡೆಯುತ್ತಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ನ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಈ ಪಂದ್ಯದಲ್ಲಿ ಸೋಲುವ ತಂಡ

0: ಪಂದ್ಯಾವಳಿಯಿಂದ ಹೊರಬೀಳಲಿದ್ದು ಗೆದ್ದ ತಂಡ ಎರಡನೇ ಕ್ವಾಲಿಫೈಯರ್ಗೆ ಮುನ್ನಡೆ ಪಡೆಯಲಿದೆ. ಸಿಂಗಾಪುರ ಓಪನ್ನಲ್ಲಿ ಬ್ಯಾಡ್ಮಿಂಟನ್ನ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಭಾರತೀಯ ಶಟ್ಲರ್ HS ಪ್ರಣಯ್ ಇಂದು ಇಂಡೋನೇಷ್ಯಾದ ಜೋನಾಥನ್ ಕ್ರಿಸ್ಟಿ ಅವರನ್ನು 10-21, 21-12, 21-18 ಸೆಟ್ಗಳಿಂದ ಸೋಲಿಸಿದ್ದಾರೆ. ಇನ್ನೊಂದೆಡೆ ಮತ್ತೊಂದು ಪಂದ್ಯದಲ್ಲಿ ಕಿಡಂಬಿ ಶ್ರೀಕಾಂತ್ ಸಿಂಗಾಪುರದ ಲೋಹ್ ಕೀನ್ ಯು ವಿರುದ್ಧ 20-22, 21-19, 17-21 ಅಂತರದಲ್ಲಿ ಸೋಲನ್ನು ಅನುಭವಿಸಿದರು. ಮಿಶ್ರ ಡಬಲ್ಸ್ ವಿಭಾಗದಲ್ಲಿ ಧ್ರುವ್ ಕಪಿಲಾ ಮತ್ತು ತನಿಷಾ ಕ್ರಾಸ್ಟೋ ಜೋಡಿಯು ಮೊದಲ ಸುತ್ತಿನಲ್ಲಿ ಮಲೇಷ್ಯಾದ ಜೋಡಿಯಾದ ವಾಂಗ್ ಟಿಎನ್ ಸಿ ಮತ್ತು ಲಿಮ್ ಚಿವ್ ಸಿಯನ್ ಅವರನ್ನು 21-14, 20-22, 21-13 ಸೆಟ್ಗಳಿಂದ ಪರಾಭವಗೊಳಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಡಿತರ ವಿತರಣಾ ವ್ಯವಸ್ಥೆ 3 ಸುಧಾರಣಾ ಕ್ರಮಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆಯ ಕಾನೂನು ಬದ್ಧತೆಯನ್ನು ಎತ್ತಿ ಹಿಡಿದ ಸುಪ್ರೀಂಕೋರ್ಟ್. ಏಕರೂಪ ನಾಗರಿಕ ಸಂಹಿತೆ ಮಸೂದೆ ಅಂಗೀಕರಿಸಿದ ಅಸ್ಸಾಂ ವಿಧಾನಸಭೆ. ಐಪಿಎಲ್ ಟಿ20 ಕ್ರಿಕೆಟ್ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿಂದು ರಾಜಸ್ಥಾನ ರಾಯಲ್ಸ್ ವಿರುದ್ಧ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ನಿಮ್ಮನ್ನ ನೀವು ನೋಡ್ಕೊಳ್ಳೋದೇ ಕಷ್ಟ ಅಂತದ್ರಲ್ಲಿ ನೀವು ಈಗ್ಲೂ ನಿಮ್ ಮನೆಯವ್ರನ್ನ ನೀವೇ ನೋಡ್ಕೋತೀರಿ, ಹೇಗನ್ಸುತ್ತೆ?
2: ಏನಿಲ್ಲ, ಏನ್ ಮಾಡ್ದೇವು ಅಂತ ದಣ್ಣದಾದ್ರೆ ಬಿಟ್ಬಿಟ್ಟು ಹೋಗಕ್ಕಾದ ಹೆಂಗ ಇರೋದನ್ನ ಮಾಡ್ಕೊಂಡು ಏನ್ ಕೇಳ್ತಾ ತಂದ್ ಮಾಡ್ಕೊಂಡ್ಬಿಡ್ತೀನಿ ಮೇಡಮ್. ನಾನು ನಮ್ಮ ಹುಡುಗಿ ನನ್ನ ಮಗಳಿಗೆ
1: ಈಗಲೂ ಆಗ ನಿಮ್ಮ ಕಾಲದಲ್ಲಿ ಈಗ ನಿತ್ಯದ ಬದುಕು ಸ್ಟಾರ್ಟ್ ಆಗ್ಬೇಕು ಅಂದ್ರೆ 5 ಗಂಟೆಯಿಂದ 10 ಗಂಟೆ ತನಕ ಶ್ರಮ ಇಲ್ಲೇ ದುಡ್ತೀರಿ.
2: ಜೀವನ ಚಿಕ್ಕದಲ್ವಾ, ಜಾಸ್ತಿ ಐತಿರುವಲ್ಲ. ಈಗ ನನ್ಗೆ ಒಳ್ಳೆ ಸಂತೋಷ ಆಗ ಈ ಮಕ್ಕಳೆಲ್ಲ ಸಾಕ್ಬೇಕಲ್ಲ. 12 ಜನ ಮಕ್ಕಳವ್ರಲ್ಲ, 11 ಜನ ನನ್ನಿಂದಲವರು, ಅವ್ರು ಸಾಕ್ಬಾರ್ದ? ನಾನು ಇದು ಬೇಜಾರು ಮಾಡ್ಕೊ ಕೂತ್ಕೊಂಡ್ರೆ ಮಕ್ಕಳು ಸಾಕಾಗದ ನೋಡಕ್ಕಾಗದ. ಹೊರಗಡೆ ನೀರು ಹುಡ್ಕೊ ಬರ್ಬೇಕು, ಮನೇಲಿ ಎಲ್ಲ ಕ್ವಾಟಲ್ ಹೋಗಿ ಮಿಲ್ ಮಾಡ್ಸ್ಕೊ ಬರ್ಬೇಕು, ದಾನಿ ಹುಲ್ಲು ತರ್ಬೇಕು, ದಾನ ಮೇಯಿಸ್ಬೇಕು ಕಾಡಲ್ಲಿ ಎಲ್ಲ ಚಿಕ್ಕವರು. ಆಗ
1: ಅಕಸ್ಮಾತ್ ನಿಮ್ಮ ಮನೆ ಬಂದವ್ರಿಗೆ ಕೂಲಿ ಎಷ್ಟು ಕೊಡ್ತಿದ್ರಿ?
2: ನಾವು ಆಗ ಏನು 100 ರೂಪಾಯಿ ಒಳಗೆ 50 ರೂಪಾಯಿ 25 ರೂಪಾಯಿ ಜೋರ ಕೆಲಸ ಮಾಡೋರ್ಗ 10 ರೂಪಾಯಿ 12 ರೂಪಾಯಿ 2 ರೂಪಾಯಿ ಹೀಗೆಲ್ಲ ಕೊಡ್ತಿದ್ರು. ಹಂಗಿತ್ತು ಆಗ, ಈಗೆಲ್ಲಿದ್ದು ಜೀವನ ಹೆಂಗ ಹೆಂಗ ಕಾಲ ಮಾಡ್ತಿದ್ದು ಅಂತಾನು. ಸಾಮಾನು ಎಲ್ಲ ಸಾಮಾನು ಸಿಗ್ತಿತ್ತು. ನಾವೆಲ್ಲ ಮೈಸೂರಿಗೆ ಹೋಯ್ತಿದ್ವಲ್ಲ, ಸೌದೆ ತುಂಬಿಕೊಂಡು ಮಾರಕ್ಕೆ ಮೈಸೂರು ಕಡೆ ಹೊಡಿತಿದ್ವಲ್ಲ, ಅಲ್ಲೇ ತಂದು ಬಿಡ್ತಿದ್ವ. ಒಳ್ಳೆಣ್ಣೆ ಟಿನ್ 15 ರೂಪಾಯಿ, ಸೀಮೆಣ್ಣೆ ಟಿನ್ 20 ರೂಪಾಯಿ, ಎಲ್ಲ ಬೆಲ್ಲ ರೂಪಾಯಿ 14 ಕೆ ಸೋಪು. ಒಂದು ಆಣೆ 12 ಆಣೆ ಕೊಟ್ಟರು 12 ಕೆ ಸೋಪು ಇಟ್ಟದ. ಬಟ್ಟೆಗೂ ಅದೆಯೇ, ಮೈಗೂ ಅದೆಯೇ, ಬಿಳಿ ಸೋಪು ಇಷ್ಟುದ್ದ 12 ಗೀರು ಸೋಪು. ಆಣೆಗೊಂದು ಆಣೆಗೊಂದು ಗೀರು ಒಂದು ಆಣೆಗೆ. ಎಲ್ಲ ಸೌಲಭ್ಯ ಮಾಡ್ಕೊಡೇನಿ ನಾನು. ಈಗ ನೋಡಿ, ಈಗ ನಮ್ಮ ತಂದೆ ಹುಟ್ಟಿರೋ ಕಾಸೆ ಪಡ್ಕಿದ್ದೀನಿ ನೋಡಿ. ಅವ್ರು ಹುಟ್ಟಿದ ಜಾತಕ ಎಲ್ಲ, ನಾವು ಹುಟ್ಟಿದ ಜಾತಕ ಎಲ್ಲ ಒಂದೊಂದು ಬೈಂಡು ಹಂಗೆ ಬಿದ್ದವ ನನ್ನ ಹತ್ರ. ಎಲ್ಲ ಪ್ರತಿಯೊಂದು ಮಡಗಿನಿ. ನಮ್ಮ ತಂಗರು ಹುಟ್ಟಿದ್ದು ಮದುವೆ ಆದವು ಲಾ ಪ್ರಿಂಟ್ಗಳೆಲ್ಲ ಮಡಗಿನಿ.
1: ಹಿಂದಿನ ಕಾಲದಲ್ಲಿ ಹಾಸ್ಪಿಟಲ್ಗಳೇ ಇರಲಿಲ್ಲ, ಹೇಗಿತ್ತು ಆಗಿನ ಜೀವನ?
2: ಆಗ ನಮ್ಮ ತಾಯಿಯವರ ತಾಯಿ ಅವಮ್ಮ ಬಂದು ಎಲ್ಲಿಂದಾರು ಹೋಗ್ಬಿಟ್ಟು ಎಂತ ಸೊಕ್ಕಿದ್ರೆ ಬಂದ್ಬಿಟ್ಟು ಉಜ್ಜಿಬಿಟ್ಟು ಹಿಂಗ ಎಲ್ಲ ಕೈ ಪೈಕಿ ಸಾರ್ಬಿಟ್ಟು ಇಳಿ ತಗೊಂಬಿಟ್ಟು ಕಟ್ಬಿಟ್ಟು ಆದ್ರೆ ಬೆಳ್ಕರಿ ಅವತ್ತಿಗೆ ಯಾವ ಕಾಯಿ ಬಿರ್ತಿದ್ದಿಲ್ಲ. ಇಲ್ಲ,
1: 6 ಮಕ್ಕಳು ಅಂತ ಹೇಳಿದ್ವಿ. ಆ ಮಕ್ಳನ್ನ ಸಾಕ್ಬೇಕಾದ್ರೆ ಎಷ್ಟೆಲ್ಲ ಕಷ್ಟ ಇರ್ತೀನಿ
2: ಕಟ್ಟ ಬಿದ್ದೇವ್ ಗೊತ್ತಾ ನಾವು 12 ಜನ ಮಕ್ಳು ಸಾಕ್ಬೇಕಾರೆ. ಅಯ್ಯೋ, ಅವ್ರು ಕೇಳ್ದೆ ಅವೇನು ತಿಂಡಿ ಪಂಡಿ ಕೇಳ್ದವಲ್ಲ ಮಕ್ಕಳು, ತಿಂಡಿ ಗಿಂಡಿ ಕೇಳ್ದವ್ರಲ್ಲ, ಎಲ್ಲವರೆಗೂ ತಿಂಡಿ ಪಂಡಿ ಕೇಳ್ದವ್ರಲ್ಲ. ನಾವು ತಂದವರು ಅಲ್ಲ, ಒಂದು ತಿಂಡಿ ತಂದು ಕೊಟ್ಟವರು ಅಲ್ಲ, ಅದಕ್ಕೆ ಸುಮ್ಮನೆ ಕೇಳ್ಬೇಕು. ನಮ್ಮ ಮಕ್ಕಳು ತಂದು ಕೊಟ್ಟಿವಿ, ನಮ್ಮ ತಂಗರಿಗೆ ಒಂದು ತಿಂಡಿ ತಗೊಂಡು ಕೊಟ್ಟವ್ರಲ್ಲ.
1: ನೀವು ಕೆಲಸ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಆ ಸೌದೆಗಳೆಲ್ಲ ಎಲ್ಲಿ ಸಿಕ್ತಿದ್ದು?
2: ಇಲ್ಲಿ ಕಾಡಿನಲ್ಲಿ ಹೋಯ್ತಿದ್ವಲ್ಲ, ಸೊಳ್ಳಾಪುರ ಎಡಗನುಂಡಿ ಶಿಳ್ಳಾಪುರ ಮೂರ್ಕಲ್ಲು ಅಲ್ಲಿಂದ ತುಂಬ ಬಂದಿದ್ದ ಸೌದಿಯನ್ನು ಬಂಬ್ಲಾಪುರ.
1: ಎಷ್ಟು ಮಾಡ್ತಿದ್ರಿ
2: ಸೌದಿಯ? ಆಗ 150-200 ಅಷ್ಟೇ. ಆಗ ಸೌದೆ ಖರ್ಚು ಒಂದು ಟಿಕೆಟು 10 ರೂಪಾಯಿ, ಇದು ಸೌದೆ ಗಾಡಿ ಅದು ಎರಡು ಬಟನ್ ಚೆಕ್ ಮಾಡ್ಬಿಟ್ಟು ಹೋದ್ರೆ ಇನ್ ಮೈಸೂರು ಟೋಲ್ ಗೇಟು ಅಲ್ಲೇ ಚೆಕ್ ಮಾಡ್ತಿದ್ವು. ಅದ ಲೈಸೆನ್ಸ್
1: ಮಿಕ್ತಿತ್ತು
2: ಅದರಲ್ಲಿ ಎಲ್ಲ 15-20 ರೂಪಾಯಿ ಎಲ್ಲ ಸಾಮಾನು ಎಲ್ಲ ಅಷ್ಟೇ. ಹೆಚ್ಚಿಗೆ ಒಂದು ಟೀ ಶಾಪ್ ಇಷ್ಟ ಬಿಸ್ಕೋತ್ ಪಟ್ಟಣ ಹತ್ರ ಇಷ್ಟು 7 ಆಡಿ ಒಂದ್ ಕಟ್ ಬಿಡಿ ಎರಡಾಣೆ, ಒಂದ್ ಬಿಕ್ಕಿ ಪಟ್ಟಣ ಆರ್ಕಾಸು.

0: ಆಗಿದ್ದು.
1: ಈಗ ಅನಿಸ್ತಿದೆ ವೃದ್ಧಾಪ್ಯ ಜೀವನ,
0: ಈಗ ಏನಪ್ಪ ಈ 32 ರೂಪಾಯಿ ಕೂತದ ಬಿಡಿ, ಯಾರ ತಗೊಳ್ಸಿದಾರೆ ಈಗ ಇಲ್ಲ, ಎಷ್ಟೋ ಜನ ಪುಟ್ಟ ಬಿಟ್ಟು ಕೂತಾರ ನಮ್ಮಲ್ಲಿ ಜನ.
1: ಈಗ ಅನಿಸ್ತಿದೆ ವಯಸ್ಸಾದ ಜೀವನ,
0: ಏನಿಲ್ಲ ಮೇಡಮ್ ನನ್ಗೆ ಸೌಖ್ಯವಾಗಿ ಆರೋಗ್ಯವಾಗಿ ನಮ್ಮ ಹೆಣ್ಣು ಹೆಂಗಸರು ಹೆಂಗಸೋದ್ಮೇಲೆ ನಮ್ಮ ಮನೇಲಿ ಏನಿದೆ ಅದು ಮಾಡ್ಕೊಂಡು ಉಂಡ್ಕೊಂಡು ಆರೋಗ್ಯ.
1: ಇಂದಿನ ಕಾಲದಲ್ಲಿ ಮಕ್ಕಳು ತಂದೆ ತಾಯಿಗಳನ್ನ ದೇವರ ರೀತಿ ನೋಡ್ತಿದ್ರು, ಇತ್ತೀಚಿನ ದಿನಗಳಲ್ಲಿ ಅವ್ರನ್ನ ವೃದ್ಧಾಶ್ರಮನ ಸೇರಿಸ್ತಾ ಇದ್ದಾರೆ, ಇದ್ರ ಬಗ್ಗೆ ಏನು ಹೇಳಿ?
0: ಅದ್ರ ಬಗ್ಗೆ ಏನು ಮೇಡಮ್, ಆರೋಗ್ಯ ಒಳ್ಳೆ ಚೆನ್ನಾಗಿ ಸೌಕರ್ಯ ಇದೆ, ಏನು ತೊಂದರೆ ಏನಿಲ್ಲ, ಈಗ ಏನಿಲ್ಲ ಅಲ್ಲಿ ಆಯ್ತು ಅಂದ್ರೆ ತಗೊಂಡೋಗಿ ಆಗ್ತಾ ಇರೋದೆ. ನಾವು ಆಗ ಅಷ್ಟೇ ಕ್ಲೀನ ಮಾಡಿದ್ರು ಮೇಡಮ್, ನಮ್ಮ ತಂದೆ ತಾಯಿಗೆಲ್ಲ. ನಮ್ಮ ತಾಯಿ 84 ತೀರೋದು, 84 ನಿಮ್ಮ ತಾಯಿ ತೀರುತ್ತೆ.
1: ಎಲ್ಲಾನು ಇಷ್ಟು ಸರಿಯಾಗಿ ಹೇಳ್ತಿರಲ್ಲ, ಏನಿದ್ರು ತಾತ್ಪರ್ಯ ಹೆಂಗ್ ಕಂಡಿಡ್ಕೋತೀರಿ ನೀವ್ ಇದನ್ನೆಲ್ಲ?
0: ನನಗೆಲ್ಲ ಗೊತ್ತಾಯ್ತದ, ಅಲ್ಲಿ ನಮ್ಮ ತಂದೆ ಬರ್ದು ಬರ್ದು ಮಾಡಿದ್ರ ಜಾತಕರ ಅದನ್ನೇ ಕೂತ್ಕೊಂಡು ಓದ್ಬಿಟ್ರೆ ಎಲ್ಲ ಗೊತ್ತಾಗುತ್ತೆ ನನ್ಗೆ.
1: ಈಗಲೂ ಏನಾದ್ರು ಗೋಡೆ ಮೇಲೆ ಬರ್ದಿರೋದನ್ನ ಓದ್ತೀರಾ ನೀವು?
0: ದೃಷ್ಟಿ ಕಾಣಲ್ಲ ಅಷ್ಟೇ.
1: ಸ್ವಾಮಿ ವಿವೇಕಾನಂದ ಹಾಸ್ಪಿಟಲ್ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮಾಡ್ತಾ ಇದೆ, ಇದ್ರ ಬಗ್ಗೆ ಏನ್ ಹೇಳಿದ್ರೆ?
0: ಅದ್ರ ಬಗ್ಗೆ ಒಳ್ಳೇದಲ್ವಾ, ನಾವು ಮಾಡೋದು ಒಳ್ಳೇದಲ್ವಾ, ನಿಮ್ಮ ನಿಂತ್ಕೊಂಡು ನಾವು ಮಾಡ್ಕೊಟ್ರೆ ನಾವು ಒಳ್ಳೇದು, ನಮ್ ಸೌಕರ್ಯ ಚೆನ್ನಾಗ್ತದೆ, ಆರೋಗ್ಯ ಚೆನ್ನಾಗ್ತದೆ.
1: ಈ ತರ ವ್ಯವಸ್ಥೆ ಇರ್ಲಿಲ್ಲ,
0: ಇತ್ತಿಲ್ಲ ಎಲ್ಲ ಇಲ್ಲ, ಯಾವತ್ತರ ಇತ್ತಿಲ್ಲ, ಆಗ ಈಗ ತರ ತರ ಕೊನೆ ಚೀನ್ ತರ.
1: ಉಚಿತವಾಗಿ ಕಣ್ಣನ್ ಶಸ್ತ್ರಚಿಕಿತ್ಸೆ ಮಾಡ್ತಾ ಇದ್ರಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರ? ಎಷ್ಟೋ ಬಡವರಿಗೆ ಕಣ್ಣಾಗಿದ್ದಾರೆ,
0: ಈಗ ಸಮಸ್ತೆ ಒಳ್ಳೇದ ಮಾಡ್ಕೊಟ್ರೆ ನಮಗೂ ಅವ್ರಿಗೂ ಆಶೀರ್ವಾದ ಮಾಡ್ತೀವಿ ಒಳ್ಳೇದು.
1: ತುಂಬಾ ಖುಷಿ ಆಯ್ತು ತಾತ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಇಷ್ಟೊತ್ತು ನಿಮ್ಮ ಒಂದು ಬೆಳೆದು ಬಂದ ದಾರಿ ಕುರಿತು ನನ್ನ ಜೊತೆ ಇಷ್ಟೊತ್ತು ಮಾಹಿತಿಯನ್ನ ತಿಳಿಸ್ಕೊಂಡಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು.
0: ನಮಸ್ಕಾರ.

ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಮುಸಿಂಜಿ ಕಾರ್ಯಕ್ರಮದಲ್ಲಿ ಬೆಳೆದು ಬಂದ ದಾರಿ ಕುರಿತು ಹೆಚ್ ಡಿ ಕೋಟೆ ತಾಲೂಕಿನ ನಂಜನಾಯಕನಹಳ್ಳಿಯ ಶ್ರೀಯುತ ಒನ್ನೇಗೌಡರವರು ಇಲ್ಲಿಗೆ ಇವತ್ತಿನ ಮುಸಿಂಜಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮುಸಿಂಜಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಜನಧ್ವನಿ. ನಮಸ್ಕಾರ.

0: ಬೆಳಕು.
1: ಇದುವರೆಗೂ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ವೃತ್ತಿಯಪ್ಪ ಜೀವನ ಹಾಗೂ ನಡೆದು ಬಂದ ಹಾದಿಯ ಕುರಿತು ಹೆಚ್ಡಿಕೋಟೆ ತಾಲೂಕಿನ ನಂಜನಾಯಕನಹಳ್ಳಿಯ ಶ್ರೀಯುತ ಹೊನ್ನೇಗೌಡರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಕುಮಾರಿ ಸ್ಫೂರ್ತಿರವರು.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದಾನೆ ನಿನಗೆ ಕೆಮ್ಮು ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲ ತಿಂತಾನೆ ಇರ್ತಾನೆ. ಯಾಕೋ
0: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾರ್ದು ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಹೂ ಸಿದ್ದ, ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದೆ ಹೇಳು.

0: ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತೆಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
2: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
0: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760299921.
0: ಧನ್ಯವಾದಗಳು.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಗಾನ ಗಂಧರ್ವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

0: ನಾನು
1: ಐ,
0: ನೀನು
2: ಯು,
0: ಆಡು
1: ಫಾರೆಸ್ಟ್,
0: ಬೆಟ್ಟ
2: ಮೌಂಟೇನ್,
0: ಹೂ
3: ಫ್ಲವರ್,
0: ಬೆಟ್ಟದ ಹೂ
1: ಮೌಂಟೇನ್ ಫ್ಲವರ್.
0: ಬಿಸಿಲೇ ಇರಲಿ ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ.
2: ಎಲ್ಲಿ ಇನ್ನೊಂದ್ಸಲ ಹೇಳು.
0: ಬಿಸಿಲೇ ಇರಲಿ ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ.
2: ಸನ್ಲೈಟ್ ಲೆಟ್ ಕಮ್, ರೈನ್ ಲೆಟ್ ಇಟ್ ಕಮ್, ಫಾರೆಸ್ಟ್ ಮೌಂಟೇನ್.

ವೆರಿ ಡಿಫಿಕಲ್ಟ್ ಪ್ರಾಬ್ಲಮ್. ಟೂ ಮೆನಿ ವರ್ಡ್ಸ್, ವೇಟ್ ಒನ್ ಮಿನಿಟ್. ಹಾ, ಮನಿ ಮನಿ ಐ ವಿಲ್ ಕಲೆಕ್ಟಿಂಗ್, ಡೈಲಿ ಡೈಲಿ ಕೌಂಟಿಂಗ್. ಮನಿ ಮನಿ ಐ ವಿಲ್ ಕಲೆಕ್ಟಿಂಗ್, ಡೈಲಿ ಡೈಲಿ ಕೌಂಟಿಂಗ್. 10 rupees ಆಫ್ಟರ್ ಜಾಯ್ನಿಂಗ್ ರೋಮೋ.

0: ಇದುವರೆಗೂ ಗಾನ ಗಂಧರ್ವ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಪ್ರಿಯ ಕೇಳುಗರೆ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ನಮ್ಮ ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ಪತ್ರ ಬರೆಯಿರಿ. ನಮ್ಮ ವಿಳಾಸ: ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, 3ನೇ ಮಹಡಿ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು. SMS ಮೂಲಕವೂ ಸಹ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055319. ನಮಸ್ಕಾರ, ಶುಭರಾತ್ರಿ.